ಸುಕೃತ ಸರ್ವಲೋಕಸ್ವಜ್ಞ ಶಕ್ತನತ ವತ್ಸಲ ಸರ್ವಶೇಷಿನ್ ಸ್ವಾಮಿನ್ ಸುಶೀಲ ಸುಲಭಾಶ್ರಿತ ಪಾರಿಜಾತ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ ಶ್ರೀಮನ್ ಕೃಪಾಜಲ ನಿಧೇ ಕೃತ ಸರ್ವಲೋಕ ಸರ್ವಜ್ಞ ಶಕ್ತನತ ವತ್ಸಲ

ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ಪಾರ್ಥಾಯ ತದೃಶ ಸಾರಥಿನಾ ತ್ವಯೈವ ಯೌ ದರ್ಶಿತೌ ಸ್ವಚರಣೌ ಶರಣಂ ವ್ರಜೇತಿ ಭೂಯೋಪಿ ಮಹ್ಯಮಿಹತೋ.

ಶರಣಂ ಪ್ರಪದ್ಯೇ. ರಾಯ ಪ್ರಪನ್ನ ಜನತಾ ಪ್ರಥಮಾವಗಾಹ್ಯೋ ಮಾತು ಸ್ತನಾವಿವ ಶಿಶೋರಮೃತಾಯ ಮಾನೌ ಪ್ರಾಪ್ತೌ ಪರಸ್ಪರ ತುಲಾಮತುಲೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇ ಸೌಮ್ಯೋಪಯಂತ್ರ ಮುನಿ ನಾಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ. ಸತ್ವೋತ್ತರೈ ಸತತ ಸೇವ್ಯ ಪದಾಂಬುಜೇನ ಸಂಸಾರ ತಾರಕ ದಯಾರ್ದ್ರ ದೃಗಂಚಲೇನ ಸೌಮ್ಯೋಪಯಂತ್ರ ಮುನಿ ನಾಮದರ್ಶಿತೌ ತೇ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೇ.

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಇಸವಿಯ ಮೇ ತಿಂಗಳ 14 ತಾರೀಕಿನ ಗುರುವಾರ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಳು ಬಾಬೆಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ನಮ್ಮೂರ ವೈಭವ,

ಎಂಟು ಗಂಟೆ 15 ನಿಮಿಷಕ್ಕೆ ಶುಭಾಶಯ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮಹಾಭಾರತ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ ಹಾಗೂ 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ಗಾಂಧಿ ಜೀವನದಲ್ಲೇ ಅತ್ಯಂತ ಮಹತ್ತರವಾದ ಘಟನೆ ಅಂತ ಅನ್ಕೊಂಡ. ಪೂರ್ಣ ಸ್ವರಾಜ್ಯವನ್ನ ಸಾಧಿಸಬೇಕು ಅಂತ ಗಾಂಧೀಜಿ ಅವರ ಸಂಗಡಿಗರೆಲ್ಲ ಸೇರಿ ಸವಿನಯ ಕಾನೂನು ಭಂಗ ಚಳವಳಿಯನ್ನು ಹಮ್ಮಿಕೊಂಡ್ರು. ಅದರ ಪ್ರಕಾರ 1930 ಜನವರಿ 26 ಸ್ವಾತಂತ್ರ್ಯ ಹೋರಾಟಗಾರರು ದೇಶಾದ್ಯಂತ ಸಭೆಗಳನ್ನು ನಡೆಸಿ ಸ್ವರಾಜ್ಯ ಸಾಧನೆಯ ಪ್ರತಿಜ್ಞೆಯನ್ನು ಮಾಡಿದರು. ಈ ಆಂದೋಲನದ ಹಾದಿಯಲ್ಲಿ ಮುಖ್ಯವಾದ ಇದ್ದದ್ದು ಸತ್ಯ, ಅಹಿಂಸೆ, ಶಿಸ್ತು ಮತ್ತು ಶಾಂತಿ. ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಕ್ಕದ್ದು ಅಂತ ಗಾಂಧೀಜಿ ಒತ್ತಿ ಹೇಳಿದರು. ಆಮೇಲೆ ವಿದೇಶಿ ವಸ್ತ್ರದ ಮೇಲಿನ ಆಮೋದು ಸುಂಕದ ಹೆಚ್ಚಿಸಬೇಕು, ಉಪ್ಪಿನ ತೆರಿಗೆಯನ್ನು ತೆಗೆದುಹಾಕಬೇಕು, ಇವೆಲ್ಲ ಪ್ರಮುಖ ಬೇಡಿಕೆಗಳಾಗಿದೆ. ಒಂದು ಸತ್ಯಾಗ್ರಹ ಮಾಡಬೇಕು, ಅದು ಉಪ್ಪಿನ ಸತ್ಯಾಗ್ರಹ ಅಂತ ಕರೆದರು. ಮಾರ್ಚ್ 12 ಸಾಬರಮತಿ ಆಶ್ರಮದಿಂದ ಬೆಳಗ್ಗೆ ಪ್ರಾರ್ಥನೆಯ ನಂತರ ಸಭೆ ಮಾಡಿ 78 ಅನುಯಾಯಿಗಳೊಂದಿಗೆ ಗಾಂಧೀಜಿ ಸಾಬರಮತಿ ಆಶ್ರಮದಿಂದ ದಂಡಿಯಾತ್ರೆಗೆ ಹೊರಟರು. ಕಲ್ಪನೆ ಮಾಡ್ಕೋಬೇಕು, ಈ ಗುಂಪಲ್ಲಿ ಇರೋರೇ ಅತ್ಯಂತ ವಯಸ್ಸಾದವರು ಅಂದರೆ ಗಾಂಧೀಜಿನೇ 60 ಅವರಿಗೆ. ಉಳಿದವರಲ್ಲಿ 60 ಕೆಳಗಿನವರು ಇರಬೇಕು ಅಂತ ಒಂದು ಕಾಯ್ದೆ ಇತ್ತು, ಯಾಕಂದರೆ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಲ್ಲ, ಶಕ್ತಿ ಆಗಬೇಕಲ್ಲ ಅಂತ. ಗಾಂಧೀಜಿನೇ ಅತ್ಯಂತ ಹಿರಿಯರು. ಅವ್ರ ಬಟ್ಟೆ ಗೊತ್ತು, ಸೊಂಟಕ್ಕೆ ಸುತ್ತಿದಂಥ ತುಂಡು ಬಟ್ಟೆ, ಮೈ ಮೇಲೆ ಒಂದು ಅಂಗವಸ್ತ್ರ, ಕೈಯಲ್ಲೊಂದು ಕೋಲು, ಇದು ಬಾಹ್ಯ ರೂಪ. ಆತ್ಮಶಕ್ತಿ ಮಾತ್ರ ಅಸಾಧ್ಯವಾಗಿತ್ತು. ಎಷ್ಟು ವೇಗವಾಗಿ ನಡೀತಿದ್ರು ಗಾಂಧಿ ಅಂದರೆ ಹುಡುಗರು ಓಡಬೇಕಾಗ್ತಿತ್ತಂತೆ ಅವ್ರ ಜೊತೆಗೆ, ಅಷ್ಟು ವೇಗವಾಗಿ ನೋಡಬೇಕು. ತಾವೆಲ್ಲ ಬಹುಶಃ ಅವರ ಡಾಕ್ಯುಮೆಂಟ್ರಿ ನೋಡಿದರೆ ಗೊತ್ತಾಗುತ್ತೆ, ನಿಧಾನ ನಡೆದು ಗೊತ್ತೇ ಇಲ್ಲ, ಅದು ಬಡ ನಡಿಬೇಕು. ದಿನಕ್ಕೂ 10-15 ಮೈಲಿ ನಡಿಬೇಕು, 24 ನಡೆಯಬೇಕು, 241 ಮೈಲಿ. ತಾವು ಗಮನಿಸ್ಬೇಕು ಕೇಳುಗ್ರೆ, ಗಾಂಧೀಜಿ ಮನಸ್ಸು ಮಾಡಿದರೆ ಕಾರಲ್ಲಿ ಹೋಗ್ಬೋದಾಗಿತ್ತಲ್ಲ, 4-5 ಹೋಗ್ಬಿಡ್ಬೋದಾಯ್ತು ಇಲ್ಲಿಂದ ಅಲ್ಲಿ ಸಾಬರಮತಿಯಿಂದ, ಆದರೂ ಹೋಗಲಿಲ್ಲ. ನೋಡಿ, 24 ಇಡೀ ಪ್ರಪಂಚದ ಮನಸ್ಸನ್ನು ಈ ಕಡೆ ತಿರುಗಿಸಿ ಎಲ್ಲರ ಕೇಂದ್ರ ಬಿಂದು ಆಗಿ ಅಲ್ಲಿ ಹೋಗಬೇಕು ಅಂತ. ನೋಡಿ, ಬ್ರಿಟಿಷ್ ಸರ್ಕಾರನ ಎದುರಿಸ್ತಿದ್ದೀನಿ ನಾನು ಅಂತ ಧೈರ್ಯದಿಂದ ಹೋಗಬೇಕು, ನೆಪೋಲಿಯನ್ ಬೋನಾಪಾರ್ಟ್ ಥರ ಹೋಗಬೇಕು. ಹಂಗೆ ಹೋದರು. ತಮಾಷೆ ಅಂದರೆ, ಪ್ರೈಮ್ ಮಿನಿಸ್ಟರ್ ಯಾರೋ ಹೇಳಿದ್ರಂತೆ, ಏನು ಸತ್ಯಾಗ್ರಹ ಇದು ಅಂತ ಕೇಳಿದ್ರಂತೆ, ಉಪ್ಪಿನ ಸತ್ಯಾಗ್ರಹ ಅಂದ್ರೇನು, ಗಾಂಧೀಜಿ ಒಂದು ಮುಷ್ಟಿ ಉಪ್ಪು ಮಾಡಬೇಕಂತಾರೆ ದಾಂಡಿಯಲ್ಲಿ ಅಂತ. ವೈ ಹ್ಯಾಂಡ್ ಫುಲ್ ಆಫ್ ಸಾಲ್ಟ್, ಯು ಕ್ಯಾನ್ ಮೇಕ್ ಬಕೆಟ್ ಫುಲ್ ಆಫ್ ಸಾಲ್ಟ್, ಬೇಕಾದ್ರೆ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ ಅಂತ. ಅರ್ಥ ಆಗಲಿಲ್ಲ ಅದ್ರದ್ದು. ನೋಡಿ, ದಾರಿಯುದ್ದಕ್ಕೂ ಸಹಸ್ರಾರ್ಜ ಇವರು ಹೋದಲ್ಲೆಲ್ಲ ತೋರಣ ಕಟ್ಟಿ ಸ್ವಾಗತ ಮಾಡಿದರು, ಸಂಭ್ರಮ ಜಯಕಾರ ಮಾಡಿದರು. ಏನದು

ಅದ್ಭುತ. ಅವ್ರು ಹೇಳ್ತಾರೆ ಶ್ರೀರಾಮಚಂದ್ರ ಲಂಕೆಗೆ ಹೋದ ಯಾತ್ರೆ ನೆನಪಿಸ್ತದೆ ಅಂತ ಮೋತಿಲಾಲ್ ಬರೀತಾರೆ. ಅವಾಗ ಪಾದಯಾತ್ರೆ ಸಂಬಂಧದಲ್ಲಿ ಹಳ್ಳಿಗಳಲ್ಲಿ ನಿಂತ್ಕೋಬೇಕು, ರಾತ್ರಿ ಇರಬೇಕು, ಆದರೂ ಕೂಡ ತಮ್ಮ ದಿನಚರಿ ಬಿಡಲೇ ಇಲ್ಲ. ಗಾಂಧೀಜಿ ಬೆಳಗ್ಗೆ ಏಳಬೇಕು, 4 ಗಂಟೆಗೆ ಸ್ನಾನ ಮಾಡೋದು, ಮುಂಜಾನೆ ಪ್ರಾರ್ಥನೆ, ನಂತರ ಕಾಗದ ಪತ್ರ ಉತ್ತರ ಮಾಡೋದು, 1 ಗಂಟೆ ನೂಲ್ಬೇಕು, ಬೆಳಗ್ಗೆ ಬಂದ 1000 ಜನ ಅವ್ರಿಗೆಲ್ಲ ಭಾಷಣ ಮಾಡಬೇಕು, ಮತ್ತು ಖಾದಿ ಹಾಕ್ಕೊಳ್ಳಿ ಅಂತ ಉಪದೇಶ ಮಾಡಬೇಕು. ಎಲ್ಲಾದು ಮದ್ಯಪಾನ, ಬಾಲ್ಯ ವಿವಾಹ, ಅಸ್ಪೃಶ್ಯತೆ ವಿರುದ್ಧ ಮಾತಾಡಬೇಕು. April 5 ಗಾಂಧೀಜಿ ಮತ್ತು ಅನುಯಾಯಿಗಳು ದಾಂಡಿ ತಲುಪಿದರು. April 6 ಸಮುದ್ರ ಸ್ನಾನ ಮುಗಿಸಿ ಪ್ರಾರ್ಥನೆ ಮಾಡಿ ಉಪ್ಪನ್ನು ಸಂಗ್ರಹಿಸಿ ಕಾನೂನು ಭಂಗ ಮಾಡಿದರು. ಇದನ್ನು ಗಮನಿಸ್ಬೇಕು ಸ್ವಾಮಿ, ಒಂದು ಮುಷ್ಟಿ ಉಪ್ಪು ಹಿಡ್ಕೊಂಡು ಬ್ರಿಟಿಷ್ ಎದುರಿಸಿದರಲ್ಲ, ಇದು ಅದ್ಭುತ ಅನಿಸಲ್ವಾ ನಿಮಗೆ? ಉಪ್ಪು ತಿನ್ನದ ಒಬ್ಬ ವ್ಯಕ್ತಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದು. ಒಂದು ಮುಷ್ಟಿ ಉಪ್ಪು ಕೈಯಲ್ಲಿ ಹಿಡ್ಕೊಂಡು ಬ್ರಿಟಿಷ್ ಸರ್ಕಾರವನ್ನು ಎದುರಿಸ್ತೇನೆ ಅನ್ನುವಂಥ ಛಲ ಇದೆಯಲ್ಲ, ಅದ್ಭುತ ಅನಿಸಲ್ಲ? 24 ದಿವಸಗಳಲ್ಲಿ ಇಡೀ ಪ್ರಪಂಚದ ಮನಸ್ಸು ಕಣ್ಣು ಈ ಕಡೆ ಕೂತಿತ್ತು. ಇವರು ಹೋಗೋ ಹೊತ್ತಿಗೆ 5 ಲಕ್ಷ ಜನ ಇದ್ದಾರೆ ದಾಂಡಿಯಲ್ಲಿ. 5 ಲಕ್ಷ ಜನ ಎಲ್ಲರೂ ಹೊಡಿಸ್ಕೊಳ್ಬೇಕು, ತಿರುಗಿ ಹೊಡೆಯುವಂಗಿಲ್ಲ, ಹೊಡಿಸ್ಕೊಳ್ಬೇಕು, ತಿರುಗಿ ಹೊಡೆಯಂಗಿಲ್ಲ. ಎಂಥ ಒಂದು ಸಂಚಲನ ಮಾಡಿಬಿಡ್ತು ಅಂತಂದರೆ ಆಶ್ಚರ್ಯ ಆಗೋಯ್ತು ಎಲ್ಲರಿಗೂ. ಈ ಮನುಷ್ಯ ಬಡಕಲು ಮನುಷ್ಯ, ಬರೀ ಪಂಚೆ ಉಟ್ಕೊಂಡು ಬರಿ ಮೇಲೆ ಬಂದಂಥ ಮನುಷ್ಯ ಒಂದು ಮುಷ್ಟಿ ಉಪ್ಪು ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳಿತಾರಲ್ಲ ಅಂತನ್ನುವಂಥದ್ದು, ಇದು ಒಂದು ದೊಡ್ಡ ಶಕ್ತಿ. ಅದಕ್ಕೆ ಒಂದು ಕಡೆ ಬರೆದಿದ್ದೆ ನಾನು, ಎ ಹ್ಯಾಂಡ್ಫುಲ್ ಆಫ್ ಸಾಲ್ಟ್ ದಟ್ ಕ್ವಶನ್ ದ ಬ್ರಿಟಿಷ್ ಎಂಪೈರ್. ಯಾಕೆ ಇದು ಮುಖ್ಯ ಆಗುತ್ತೆ ನನ್ನ ಜೀವನಕ್ಕೆ ಅಂದರೆ, ದೊಡ್ಡವರ ಸಂಕೇತಗಳೆಲ್ಲ ಸುಮ್ಮನೆ ಇರ್ತದೆ, ದಯವಿಟ್ಟು ಗಮನಿಸಬೇಕಾದದ್ದು. ವಾಟ್ ಈಸ್ ಎಕ್ಸಲೆಂಟ್ ಈಸ್ ಆಲ್ವೇಸ್ ಸಿಂಪಲ್, ಇಫ್ ಇಟ್ ಇಸ್ ನಾಟ್ ಸಿಂಪಲ್ ಇಟ್ ಇಸ್ ನಾಟ್ ಗ್ರೇಟ್. ಗಾಂಧೀಜಿ ತತ್ವಗಳ ತುಂಬ ಸುಲಭ ಆಗಿರಬೇಕು, ಒಂದು ಚರಕ, ಒಂದು ಉಪ್ಪು, ಉಪವಾಸ, ಶಾಂತಿ, ಇದನ್ನು ಹಿಡ್ಕೊಳ್ಬೇಕು ಅವರು. ಆದ್ದರಿಂದ ದಾಂಡಿ ಸತ್ಯಾಗ್ರಹ ಇಡೀ ನಮ್ಮ ಭಾರತದ ಇತಿಹಾಸದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ಅಂತ ದಾಖಲಾಗಿದೆ. ಯಾಕಂದರೆ ಒಬ್ಬ ಮನುಷ್ಯ ಏನೂ ಮಾಡದೇನೆ, ಒಬ್ಬರ ಕಡೆ ತಿರುಗಿ ಹೊಡೆಯಲಾರ್ದೇನೆ ಉಪ್ಪು ಮಾಡಿ ಜಗತ್ತನ್ನು ಗೆಲ್ಲೋದಿದೆಯಲ್ಲ, ಇದೊಂದು ಅದ್ಭುತ ಘಟನೆ ಅಂತ ಅನಿಸುತ್ತೆ. ಈ ಕಲ್ಪನೆ ಸಾಕಾರ ಮಾಡಿದ್ದು ಮಹಾತ್ಮ ಗಾಂಧಿ ಆ ಕಾಲಕ್ಕೆ. ಆ ದರ್ಶನವನ್ನು ಮನಸ್ಸಲ್ಲಿ ಇಳಿಸ್ಕೋಬೇಕು ಒಂದು ಕ್ಷಣ ಅಂದಾಗ ಅತ್ಯಂತ ಸಾಮಾನ್ಯ ಮನುಷ್ಯನೇ ಕೂಡ ಬಹುದೊಡ್ಡ ಸಾಮರ್ಥ್ಯ ಸಾಧನೆ ಮಾಡುವಂಥ ಶಕ್ತಿ ಬರ್ತದೆ ಅಂತ ನನಗನ್ನಿಸ್ತದೆ.

0: ಇನ್ನು ಮುಂದೆ ಕೇಳಿ ಬರೋಣ. ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ಅವರು ಮಕ್ಕಳ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆ, ಇ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ವಾರ್ತೆಗಳ ವಿವರ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ 2025 ಸಾಲಿನ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಅತ್ಯಂತ ಸಂತೋಷದ ವಿಷಯ. ಪ್ರಶಸ್ತಿ ವಿಜೇತ ಗ್ರಾಮ ಪಂಚಾಯಿತಿಗಳಿಗೆ ಅಭಿನಂದನೆಗಳು. ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಗೆಲ್ಲುವ ಮೂಲಕ ರಾಜ್ಯದ ಪಂಚಾಯಿತಿಗಳು ಇತಿಹಾಸ ನಿರ್ಮಿಸಿವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆ ಹೆಬ್ರಿಯ, ಮುದ್ರಾಡಿ ಹಾಗೂ ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಣ್ಸೆ ಮತ್ತು ಹಕ್ಲಾಡಿ, ಕಾರ್ಕಳದ ಸಾನೂರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳು ಬಡತನ ನಿರ್ಮೂಲನೆ, ಜೀವನೋಪಾಯ ಸುಧಾರಣೆ, ಆರೋಗ್ಯಕರ ಪರಿಸರ, ಮಕ್ಕಳ ಸ್ನೇಹಿ ವ್ಯವಸ್ಥೆ, ಸ್ವಾವಲಂಬಿ ಮೂಲಸೌಕರ್ಯ ಹಾಗೂ ಸುರಕ್ಷಿತ ವಾತಾವರಣ ನಿರ್ಮಾಣ ಇನ್ನಿತರೆ ಕಾರ್ಯಗಳಲ್ಲಿ ಮಾಡಿರುವ ಅಮೋಘ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಗಳು ಬಂದಿವೆ. ಆಡಳಿತ ವಿಕೇಂದ್ರೀಕರಣದ ಮೂಲಕ ಗ್ರಾಮ ಪಂಚಾಯಿತಿಗಳಿಗೆ ಬಲ ತುಂಬಿ ಸುದೃಢ ಭಾರತ ಕಟ್ಟುವುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಅವರ ಗ್ರಾಮ ಸ್ವರಾಜ್ಯದ ಚಿಂತನೆಯ ಬೆಳಕಲ್ಲಿ ನಮ್ಮ ಸರ್ಕಾರ ಮುನ್ನಡೆಯುತ್ತಿದ್ದು ರಾಜ್ಯಕ್ಕೆ ದೊರೆತ ಪ್ರಶಸ್ತಿಗಳು ನಮ್ಮ ಪ್ರಯತ್ನಕ್ಕೆ ಬಲ ತುಂಬಿವೆ ಎಂದು ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, May 16 ಬೆಂಗಳೂರಿನ 50 ಸ್ಥಳಗಳಲ್ಲಿ ನನ್ನ ಖಾತಾ ನನ್ನ ಹಕ್ಕು ಅಭಿಯಾನ ಆರಂಭಿಸಲಾಗುತ್ತಿದೆ. ಅಧಿಕಾರಿಗಳು ಜನರ ಮನೆ ಬಾಗಿಲಿಗೆ 23 ಲಕ್ಷಕ್ಕೂ ಅಧಿಕ ಆಸ್ತಿಗಳ ಮುದ್ರಿತ ಈ ಖಾತೆಗಳನ್ನು ತಲುಪಿಸಲಿದ್ದಾರೆ. ಅಭಿಯಾನದಲ್ಲಿ ಆಸ್ತಿಗಳಿಗೆ ಸಂಬಂಧಪಟ್ಟ ಜನರ ತೊಂದರೆಗಳನ್ನು ಬಗೆಹರಿಸಲು ಆದ್ಯತೆ ನೀಡಲಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಗುಣಮಟ್ಟದ ಚಿಕಿತ್ಸೆ ಸಕಾಲದಲ್ಲಿ ತಲುಪಬೇಕು ಮತ್ತು ಇಲಾಖೆಯ ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ಯಾವುದೇ ಅಡೆತಡೆಯಿಲ್ಲದೆ ಸಿಗಬೇಕು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಆರೋಗ್ಯ

0: ಅಧಿಕಾರಿಗಳು, ಕಾರ್ಯಕ್ರಮ ಅಧಿಕಾರಿಗಳು ಹಾಗೂ ಜಿಲ್ಲಾ ಶಸ್ತ್ರಚಿಕಿತ್ಸಕರೊಂದಿಗೆ ಮಹತ್ವದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಆರೋಗ್ಯ ಇಲಾಖೆಯ ವಿವಿಧ ಯೋಜನೆಗಳ ಅನುಷ್ಠಾನ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಸಾರ್ವಜನಿಕರಿಗೆ ದೊರೆಯುತ್ತಿರುವ ವೈದ್ಯಕೀಯ ಸೇವೆಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಯಿತು. ಹಸಿರು ವಾತಾವರಣ ನಿರ್ಮಾಣ, ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜಾಗೃತಿ ಮೂಡಿಸುವ ದಿಕ್ಕಿನಲ್ಲಿ ಅರಣ್ಯ ಇಲಾಖೆ ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಅರಣ್ಯ ಹಾಗೂ ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆಯ ಅರಣ್ಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ವಿವಿಧ ಯೋಜನೆಗಳ ಅನುಷ್ಠಾನ ಕುರಿತು ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ಅವರು, ಇಂಚೂರು ಟ್ರೀ ಪಾರ್ಕ್ ಹಾಗೂ ಹೊನ್ನಿಕೇರಿ ಇಕೋ ಟೂರಿಸಂ ಅಭಿವೃದ್ಧಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಉತ್ತಮ ಪರಿಸರ ಅನುಭವ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಏಕರೂಪತೆ, ಸಮಾನತೆ, ಜಾತ್ಯತೀತತೆಗೆ ಅನುಗುಣವಾಗಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಅನುಮತಿಸಲಾಗಿದೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಕ್ಕಳ ಶಿಕ್ಷಣ ಹಾಗೂ ಕಲಿಕೆಗೆ ಒತ್ತು ನೀಡಬೇಕೇ ಹೊರತು ಅನಗತ್ಯ ವಿಚಾರಗಳು ಶೈಕ್ಷಣಿಕ ಉದ್ದೇಶಗಳನ್ನು ವಿಚಲಿತಗೊಳಿಸಬಾರದು. ಈ ಕಾರಣಕ್ಕೆ 2022 February 5 ಹೊರಡಿಸಲಾಗಿದ್ದ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದರು. ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳು, ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂಸ್ಥೆಯ ಅಗತ್ಯಗಳು ಮತ್ತು ಸರ್ಕಾರದ ನಿರ್ದೇಶನಗಳಿಗೆ ಅನುಗುಣವಾಗಿ ನಿಯಮಾನುಸಾರ ಸಮವಸ್ತ್ರವನ್ನು ನಿಗದಿಪಡಿಸಿ ಕಡ್ಡಾಯಗೊಳಿಸುವುದನ್ನು ಮುಂದುವರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಸಂದರ್ಭಗಳಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ವಸ್ತ್ರ ಸಂಹಿತೆಯ ನಿಯಮಗಳನ್ನು ಸಂದರ್ಭೋಚಿತವಾಗಿ ಸಂಬಂಧಿಸಿದ ಪ್ರಾಧಿಕಾರಗಳು ಅಳವಡಿಸಿಕೊಳ್ಳಬೇಕು ಎಂದು ಆದೇಶ ಹೊರಡಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷಾ ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಅಧಿಕೃತ ವೆಬ್ಸೈಟ್ ಡಿಜಿಲಾಕರ್ ಹಾಗೂ ಉಮಂಗ್ ಆಪ್ನಲ್ಲಿ ರೋಲ್ ಸಂಖ್ಯೆ ನಮೂದಿಸುವ ಮೂಲಕ ಫಲಿತಾಂಶ ಪರಿಶೀಲಿಸಬಹುದು. ಈ ವರ್ಷ CBSE 12ನೇ ತರಗತಿ ಪರೀಕ್ಷೆಗಳಿಗೆ 17,68,000 ಹೆಚ್ಚು ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಈ ಪೈಕಿ 15,07,000 ಹೆಚ್ಚು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿದ್ದಾರೆ ಎಂದು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ತಿಳಿಸಿದೆ. ಈ ವರ್ಷ ಒಟ್ಟಾರೆ ತೇರ್ಗಡೆಯ ಶೇಕಡಾವಾರು 85.20% ಬಾಲಕಿಯರು ಶೇಕಡಾ 88.86% ಉತ್ತೀರ್ಣರಾಗಿದ್ದರೆ ಬಾಲಕರ ತೇರ್ಗಡೆ ಪ್ರಮಾಣ 82.13%. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸಂಪೂರ್ಣ ಬೆಂಬಲವಿದ್ದು ಈ ಕಡತಕ್ಕೆ ರಾಜ್ಯಪಾಲರ ಅಂಕಿತ ಹಾಕಿಸುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ ಎಂದು ಕಾರ್ಮಿಕ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತ್ಯೇಕ ಪಾಲಿಕೆ ರಚನೆಗೆ ತಮ್ಮ ಸರ್ಕಾರ ಬದ್ಧವಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯಪಾಲರ ಭೇಟಿಗೆ ಸಮಯ ಕೇಳಲಾಗುವುದು. ಒಂದು ವೇಳೆ ಈ ಪ್ರಸ್ತಾವನೆಗೆ ಸಹಿ ಹಾಕಲು ರಾಜ್ಯಪಾಲರು ನಿರಾಕರಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ರಾಜ್ಯಪಾಲರ ಬಳಿ ಇರುವ ಪ್ರಸ್ತಾವನೆಗೆ ಒಪ್ಪಿಗೆ ಪಡೆಯುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ನಗರಾಭಿವೃದ್ಧಿ ಖಾತೆ ಸಚಿವ ಭೈರತಿ ಸುರೇಶ್ ಅವರೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿರುವ ಅನೇಕ ರೈಲ್ವೆ ಯೋಜನೆಗಳು ವಿವಿಧ ಕಾರಣಗಳಿಂದ ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿ ಸಂಸ್ಥೆಯ ಅಧ್ಯಕ್ಷ ಜಿಕೆ ಆದಪ್ಪಗೌಡರ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದ ಜನರ ಬಹುಕಾಲದ ಕನಸಾಗಿರುವ ಬೆಳಗಾವಿ ಕಿತ್ತೂರು ಧಾರವಾಡ ರೈಲು ಮಾರ್ಗ ಹಾಗೂ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಗಳು ವಿವಿಧ ಆಡಳಿತಾತ್ಮಕ ಹಾಗೂ ಭೂಸ್ವಾಧೀನ ಸಮಸ್ಯೆಗಳಿಂದ ವಿಳಂಬವಾಗುತ್ತಿರುವುದು ವಿಷಾದನೀಯ.

0: ಸಂಗತಿಯಾಗಿದೆ. ಈ ಎರಡೂ ಯೋಜನೆಗಳು ಉತ್ತರ ಕರ್ನಾಟಕದ ಕೈಗಾರಿಕೆ, ವಾಣಿಜ್ಯ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದ್ದು ಸಾರಿಗೆ ಸಂಪರ್ಕ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸಲಿವೆ ಎಂದು ಅವರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಪ್ರಕ್ರಿಯೆಗೆ ಪೂರ್ವಭಾವಿಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಮತದಾರರ ವಿವರಗಳ ಮ್ಯಾಪಿಂಗ್ ಕಾರ್ಯ ವೇಗ ಪಡೆದುಕೊಂಡಿದ್ದು ಈಗಾಗಲೇ 963,000 ಅಧಿಕ ಮತದಾರರ ಮಾಹಿತಿಯನ್ನು ಹೋಲಿಕೆ ಮಾಡಿ ಪರಿಶೀಲಿಸಲಾಗಿದೆ ಎಂದು ಯಾದಗಿರಿ ಹೆಚ್ಚುವರಿ ಜಿಲ್ಲಾಧಿಕಾರಿ ರಮೇಶ್ ಕೋಲಾರ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಜನಗಣತಿ ಪ್ರಕ್ರಿಯೆ ನಡೆಯುತ್ತಿದ್ದು ಅದು ಅಂತಿಮ ತಲುಪಿದೆ. ಜನಗಣತಿ ಪೂರ್ಣಗೊಂಡ ತಕ್ಷಣ SIR ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇರುವ ಹಿನ್ನೆಲೆ ಜಿಲ್ಲಾಡಳಿತ ಮ್ಯಾಪಿಂಗ್ ಕಾರ್ಯವನ್ನು ತೀವ್ರಗೊಳಿಸಿದೆ ಎಂದರು. 2025-26 ಸಾಲಿನ ಬೆಂಬಲ ಬೆಲೆ ಯೋಜನೆಯಡಿ ಗದಗ ಜಿಲ್ಲೆಯ ರೈತರಿಂದ FAQ ಗುಣಮಟ್ಟದ ಸೂರ್ಯಕಾಂತಿ ಹುಟ್ಟುವಳಿಯನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಜಿಲ್ಲೆಯ ಪ್ರತಿ ರೈತರಿಂದ ಪ್ರತಿ ಎಕರೆಗೆ 4 ಕ್ವಿಂಟಾಲ್ನಂತೆ ಗರಿಷ್ಠ 20 ಕ್ವಿಂಟಾಲ್ FAQ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 7,721 ರೂಪಾಯಿಗಳ ಬೆಂಬಲ ಬೆಲೆಯನ್ನು ಸರ್ಕಾರ ನಿಗದಿಗೊಳಿಸಿ ಆದೇಶ ಹೊರಡಿಸಿದೆ ಎಂದು ತಿಳಿಸಿದ್ದಾರೆ. ಬಡಗುತಿಟ್ಟಿನ ಯಕ್ಷಗಾನದ ಸಾಂಪ್ರದಾಯಿಕ ಭಾಗವತ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳದ ಕಪ್ಪೆಕೆರೆ ಸುಬ್ರಾಯ ಹೆಗಡೆ ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಗುಂಡಬಾಳ, ಇಡುಗುಂಜಿ, ಅಮೃತೇಶ್ವರಿ, ಕಮಲಶಿಲೆ, ಸಾಲಿಗ್ರಾಮ, ಬಚ್ಚಗಾರು, ಪಂಚಲಿಂಗ ಮೊದಲಾದ ಮೇಳಗಳಲ್ಲಿ 5 ದಶಕಗಳಿಗೂ ಹೆಚ್ಚು ಕಾಲ ಯಕ್ಷಗಾನ ಭಾಗವತರಾಗಿ ಅವರು ಕಲಾ ಸೇವೆಗೈದಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಪಂಚಾಯತ್ ಪುರಸ್ಕಾರ ಲಭಿಸಿರುವುದು ಸಂತೋಷದ ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ನಗರ ಪಾಲಿಕೆಗಳಿಗೆ ಭೂ ಗ್ಯಾರಂಟಿ ಯೋಜನೆಯಡಿ ಈ ಖಾತಾ ಅಭಿಯಾನ. ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಹಾಗೂ ಸೀಮಿತ ಸಾಂಪ್ರದಾಯಿಕ ಹಾಗೂ ಪದ್ಧತಿ ಆಧಾರಿತ ಸಂಕೇತಗಳನ್ನು ಧರಿಸಲು ಸರ್ಕಾರದ ಅನುಮತಿ. ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಸರ್ಕಾರದ ಸಂಪೂರ್ಣ ಬೆಂಬಲ, ಸಚಿವ ಸಂತೋಷ್ ಲಾಡ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು. SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು,
6: ಗಾಳಿ ಮಣ್ಣುಂಡೆ ಹೊಳ ಹೊಕ್ಕು,
5: ಹೊರ ಹೊರಳಲ್ ಅದು,
6: ಹೊರ ಹೊರಳಲ್ ಅದು,
5: ಆಳೆನಿಪುದ್ ಅಂತಾಗದಿರೆ,
6: ಆಳೆನಿಪುದ್ ಅಂತಾಗದಿರೆ,
5: ಬರಿಯ ಹೆಂಟೆ
6: ಬರಿಯ ಹೆಂಟೆ,
5: ಬಾಳೇನು ಧೂಳು ಸುಳಿ,
6: ಬಾಳೇನು ಧೂಳು ಸುಳಿ,
5: ಮರ ತಿಕ್ಕಿದುರಿಯ ಹೊಗೆ,
6: ಮರ ತಿಕ್ಕಿದುರಿಯ ಹೊಗೆ,
5: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ,
6: ಕ್ಷೇಳವೇನ್ ಅಮೃತವೇಂ ಮಂಕುತಿಮ್ಮ.
4: ಪಾರಮಾರ್ಥಿಕವಾಗಿ ಆಳವಾದಂಥ ವಿಚಾರವನ್ನು ಇಲ್ಲಿ DVJ ನಮ್ಮ ಮುಂದೆ ಇರ್ತಾರೆ. ನಮ್ಮಲ್ಲಿ ಇದು ನಾವು ಅನ್ಕೋತೀವಲ್ವ ಪಂಚಭೂತಗಳು ಅಂತ, ಅದು ನೆನಪಿದೆ ಅಲ್ವಾ? ಆಕಾಶ, ಭೂಮಿ, ನೀರು,
7: ಗಾಳಿ,
4: ಇದು ಅವೆಲ್ಲ ಪಂಚಭೂತಗಳು. ಸೊ ನಮ್ಮ ಶರೀರ ಆಗಿರುವಂಥದ್ದು ಪಂಚಭೂತಗಳಿಂದ ಅಂತ.
5: ಸೊ ಮಣ್ಣಿನ

0: ಹುಟ್ಟಿ ಮಣ್ಣಿಗೆ ನಾವು ವಾಪಸ್ ಹೋಗ್ತೀವಿ ಅಂತ ಒಂದು ಹೇಳಿಕೆ ಇದೆ ಅಲ್ವಾ. ಮಣ್ಣಿಂದ ಕಾಯ ಮಣ್ಣಿಂದ ಅಂತ ಹಾಡು ನಾವು ಕೇಳಿದೀವಿ. ಸೊ ಮಣ್ಣಿನಿಂದ ಆದಂತ ಈ ಶರೀರ ಆಮೇಲೆ ತಿರ್ಗಾ ಮಣ್ಣಿಗೆ ಹೋಗುತ್ತೆ, ಸುಟ್ಟರೆ ಬೂದಿಯಾಗಿ ಮಣ್ಣಲ್ಲೇ ಸೇರ್ಕೊಳ್ಳುತ್ತೆ, ಹೂಳಿದ್ರೆ ಅಲ್ಲೇ ಅದು ಇದರಲ್ಲೇ ಐಕ್ಯವಾಗುತ್ತೆ, ಭೂಮಿ ಆಗುತ್ತೆ. ಸೊ ಆ ಮಣ್ಣು ಒಂದು ರೀತಿಯಲ್ಲಿ ನಮ್ಮ ಶರೀರ ಎಲ್ಲ ಹಾಗಾದ್ರೆ ಮಣ್ಣು
1: ಮಣ್ಣು
0: ಮಣ್ಣಿಂದಾನೇ ಆಗಿರುವಂಥದ್ದು. ಸಪೋಸ್ ಒಬ್ಬ ಕುಂಬಾರ ಅಥವಾ ನಾವು ಗಣೇಶನ ಉದಾಹರಣೆ ತಗೋಣ, ಈ ಗಣೇಶನ ವಿಗ್ರಹ, ಗಣೇಶನ ವಿಗ್ರಹ ಮಾಡೋದ್ರ ಬದಲು ಗಣೇಶನ ವಿಗ್ರಹ ಮಾಡ್ತಾ ಇರುವಂಥವನು ನನ್ನ ಮುಖ ನೋಡ್ಬಿಟ್ಟು ನನ್ನ ಥರ ಒಂದು ವಿಗ್ರಹ ಮಾಡ್ದ ಅಂತ ಅನ್ಕೋಣ. ಹಾಗಾದ್ರೆ ನನಗೂ ಅವನಿಗೂ ಏನು ಆ ವ್ಯತ್ಯಾಸ ಏನು, ಆ ಮೂರ್ತಿಗೂ ನನಗೂ ಏನು ವ್ಯತ್ಯಾಸ, ನಾನು ಮಣ್ಣಿಂದ ಆಗಿರುವಂಥದ್ದು ಅದು ಮಣ್ಣಿಂದನೇ ಆಗಿರುವಂಥದ್ದು ಏನು ವ್ಯತ್ಯಾಸ ಅಂತಂದರೆ, ಡಿವಿಜಿ ಅವರು ಬಹಳ ಸುಲಭವಾಗಿ ಹೇಳ್ಬಿಡ್ತಾರೆ, ಗಾಳಿ ಉಸಿರಾಗಿ ನಾನು ಅನ್ನೋಂಥ ಮಣ್ಣಿನ ಹೆಂಟೆ ಮಣ್ಣಿನ ಉಂಡೆ ಒಳಗಡೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಸೊ ನಾನು ಉಸಿರಾಡ್ತಾ ಇದ್ದೀನಿ, ಆ ಉಸಿರಾಟದ ಶಕ್ತಿಯಿಂದ ನಾನು ಜೀವಂತವಾಗಿದ್ದೀನಿ ಅಂತ. ನಾನು ಒಳಗೆ ತಗೊಳ್ತಿರೋಂಥ ಉಸಿರು ಸಪೋಸ್ ಆಚೆ ಬರಲಿಲ್ಲಪ್ಪ, ಅದು ಅಲ್ಲೇ ನಿಂತೋಯ್ತು, ಅದು ಜೀವ ಇಲ್ಲ, ನಾನೇನಾದೆ ಬರೀ ಮಣ್ಣದೆ. ಅಥವಾ ಹೊರಗೆ ಬಿಟ್ಟಂಥ ಉಸಿರು ಆದ್ಮೇಲೆ ತಿರುಗಿ ಒಸಿರು ಒಳಗಡೆ ತಗೋಬೇಕು, ಅದು ತಗೊಳ್ಳಿಲ್ಲ ನಾನು, ತಗೊಳ್ಳೋ ತಾಕತ್ ಹೊರಟೋಯ್ತು ನನಗೆ ಅಂತಂದರೆ ಏನಾಯಿತು, ತಿರ್ಗಾ ನಾನು ಮಣ್ಣಿನ ಹೆಂಟೆ. ಸೊ ಹಾಗೆ ಗಾಳಿ ಮಣ್ಣುಂಡೆ ಯೊಳ ಹೊಕ್ಕು ಹೊರ ಹೊರಳಲ್ ಅದು ಆಳೆನಿಪುದು ಅಂತ ಆಗದಿರೆ ಬರಿಯ ಹೆಂಟೆ. ಸೊ ಜೀವ ಅನ್ನೋಂಥದ್ರದ್ದು ಚೈತನ್ಯ ಯಾವುದರಿಂದ ಬರ್ತಾ ಇದೆ ಅಂತಂದ್ರೆ ಆ ಉಸಿರಾಟದ ಶಕ್ತಿ ಅದಿರೋವರೆಗೂ ಇದು ನನ್ನ ಜೀವ, ನಾನು ಜೀವಂತವಾಗಿದ್ದೀನಿ ಅಂತ ಅನ್ಕೊಳ್ಬಹುದು. ಅದಿಲ್ಲದೆ ಹೋದರೆ ಮಣ್ಣಿನಲ್ಲಿ ನಾನು ಮಣ್ಣಾಗಿ ಹೋಗ್ತಾ ಇದ್ದೆ. ಸೊ ಆ ಥರದ ದೃಷ್ಟಿಯಿಂದ ನೋಡಿದಾಗ ಈ ನಶ್ವರತೆ ನಮಗೆ ಎದ್ದು ಕಾಣುತ್ತೆ. ಆದರೆ ಆ ಸಂದರ್ಭದಲ್ಲಿ ಅಂದರೆ ನಾನು ಮಣ್ಣಿಂದ ಜೀವವಾಗಿ ಜೀವಿಯಾಗಿ ತಿರ್ಗಾ ಜೀವಿ ಹಂತವನ್ನು ದಾಟಿ ಮಣ್ಣಾಗುವಂಥ ಒಂದು ಸೈಕಲ್ ಏನಿದೆ, ಆ ಸೈಕಲ್ಲಿನ ಸಂದರ್ಭವನ್ನು ನಾವು ನೋಡಿದರೆ ಮಣ್ಣಾಗಿದ್ದೆ ಈಗ ಜೀವಿಯಾಗಿದ್ದೀನಿ, ತಿರ್ಗಾ ಮಣ್ಣಾಗಕ್ಕೆ ಮುಂಚೆ ನಾವು ಆಚೆ ಈಚೆ ನೋಡಿದಾಗ ನಂತರದ್ದೇ ಎಷ್ಟೋ ಜನ ಇರ್ತಾರೆ, ಅವರೆಲ್ಲರೂ ಈಗ ಆಳ್ ಎನಿಪುವ ಒಂದು ಸಂದರ್ಭದಲ್ಲಿದ್ದಾರೆ, ಅವರ ಇದರಲ್ಲಿ ಉಸಿರಾಟ ಆಗ್ತಾ ಇದೆ. ಸೊ ಹಾಗೆ ಬಾಳು ಅನೇಕ ಕಣಗಳು, ಧೂಳಿನ ಕಣಗಳಿದ್ದ ರೀತಿಯಲ್ಲಿ ಅನೇಕ ಜೀವಿಗಳು ಈ ತರ ಅವರು ಓಡಾಡ್ತಾ ಇರ್ತಾರೆ. ಈಗ ನಮ್ಮ ಕಾಡಲ್ಲಿ ವಿಶೇಷವಾಗಿ ಇವಾಗ ಬಿಸಿಲಿನ ಸಂದರ್ಭ, ಅದನ್ನ ನಾವು ನೆನಪಿಸ್ಕೊಂಡು ಸ್ವಲ್ಪ ಜೋಪಾನವಾಗಿ ಬೇರೆ ಇರಬೇಕು, ಕಾಡಲ್ಲಿ ಬೆಂಕಿ ಬೀಳುವಂತ ಸಮಯ. ಸೊ ಅದ್ ಬೆಂಕಿ ಹೇಗ್ ಬೀಳುತ್ತೆ, ಎರಡು ಮರಗಳು ಹಿಂಗೆ ತಿಕ್ಕಿದಾಗ ಧಗೆ ಇದು ಉಂಟಾಗತ್ತೆ, ಶಾಖ ಉತ್ಪತ್ತಿ ಆಗತ್ತೆ, ಎಲ್ಲೋ ಬೆಂಕಿ ಬೀಳುತ್ತೆ, ಅದ್ ಹಂಗೆ ಹರಡ್ತಾ ಹೋಗುತ್ತೆ ಅಂತ. ಸೊ ಹಾಗೆ ನಮ್ ಜೀವನದಲ್ಲೂ ಕೂಡ ಈ ಬಾಳು ಬಾಳಿನಲ್ಲಿ ಬರುವಂತ ಉದ್ವೇಗಗಳು, ತಳಮಳಗಳು, ದ್ವೇಷಗಳು ಅವೆಲ್ಲ ಯಾವ್ದರಿಂದ ಬರ್ತಾ ಇದೆಯಪ್ಪ ಅಂತಂದ್ರೆ, ಈ ಧೂಳಿನ ಕಣಗಳು ಒಂದಕ್ಕೊಂದು ತಿಕ್ಕೋದ್ರಿಂದ, ಅಥವಾ ಈ ಜೀವಿಗಳು ಅಂತ ಅನ್ನಿಸ್ಕೊಳ್ಳುವಂತ ಮರಗಳು ಒಂದಕ್ಕೊಂದು ತಿಕ್ಕೋದ್ರಿಂದ ಆಗ ಉತ್ಪತ್ತಿಯಾಗುವಂತ ಶಾಖ ನಮಗೆ ಒಳ್ಳೆಯದನ್ನು ಮಾಡ್ಬೋದು, ಕೆಟ್ಟದ್ದನ್ನು ಮಾಡ್ಬೋದು. ಕ್ಷೇಳವೇಂ ಅಮೃತವೇಂ, ಅದೇನಾಗ ಯಾವುದರಿಂದ ಬರ್ತಾ ಇದೆ ಒಳ್ಳೆಯದು ಕೆಟ್ಟದ್ದು, ಎರಡು ಮರಗಳು ತಿಕ್ಕಿದಾಗ ಹೇಗೆ ಕಾಡಿನಲ್ಲಿ ಬೆಂಕಿ ಉದ್ಭವವಾಗುತ್ತೋ ಹಾಗೆ ಎರಡು ಜೀವಿಗಳ ಒಂದು ತಿಕ್ಕಾಟದಿಂದ, ಒಂದು ಪರಸ್ಪರ ಸಂಬಂಧದಿಂದ ಅಥವಾ ಪರಸ್ಪರ ವ್ಯವಹಾರದಿಂದ ಈ ಥರದ ಒಂದು ಭಾವನೆಗಳು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ಅಂತ ಇವರು ವರ್ಣನೆ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬಾಳಿನ ಒಂದು ಗುರಿ ಏನು, ಹಾಗಾದ್ರೆ ಬಾಳಿನ ಉದ್ದೇಶವೇನು ಅಂತ ನಾವು ನೋಡ್ತೀವಿ, ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಬಾಳಿನಲ್ಲಿ ಏನು, ಯಾತಿಗೋಸ್ಕರ ಈ ಥರದ್ದೆಲ್ಲ ಆಗತ್ತೆ ಅನ್ನೋಂಥದ್ದು ನಾವು ಪ್ರಾರಂಭದಲ್ಲೇ ಕೇಳಿಕೊಂಡಂಥ ಮೂಲಭೂತವಾದಂಥ ಪ್ರಶ್ನೆ. ಸೊ ಈಗ ಅದನ್ನೆಲ್ಲ ನೋಡ್ತಾ ಏನು ನೋಡಿದ್ವಿ, ಮೊದಲು ಬಹಳ ನಿರಾಶಾದಾಯಕವಾದಂತಹ ಒಂದು ನಕಾರಾತ್ಮಕ ಪ್ರಪಂಚವನ್ನು ನಾವು ವರ್ಣನೆ ಮಾಡಿಕೊಂಡ್ವಿ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ ಬೇಜಾರು ಮಾಡಿಕೊಂಡ್ವಿ. ಆಮೇಲೆ ಅನ್ನಿಸ್ತು, ಇಲ್ಲಪ್ಪ ಹಲ ಹಲ ಇದು, ಇದಾದ್ಮೇಲೆ ಅಮೃತ ಬರುತ್ತೆ ಅನ್ನೋಂಥ ಒಂದು ಆಶೆ, ಒಂದು ಎಲ್ಲೋ ಬೆಳಕು ಸ್ವಲ್ಪ ಕಂಡಂಗಾಯಿತು. ಅದ್ರ ಜೊತೆಗೆ ಇದು ಅಷ್ಟೆಲ್ಲ ಬಹಳ ಕಾಲ ಇರುವಂಥ ಕಷ್ಟಗಳಲ್ಲ.

0: ಉದಕ ಬುದ್ಬುದ ಇದೆಲ್ಲ ಬಿಟ್ಟು ಹೋಗ್ಬೋದು, ಸ್ವಲ್ಪ ಕಾಲ ಕಳೆದ ಮೇಲೆ ಎಲ್ಲ ಚೇತರಿಸ್ಕೊಳ್ಬಹುದು ಅಂತ ಕೂಡ ನಮಗೆ ಗೊತ್ತಾಯ್ತು. ಹಾಗೆ ಕಷ್ಟ ಆಗಲಿ ಸುಖ ಆಗಲಿ ಇದಕ್ಕೆ ಏನು ಒಂದು ಉದ್ದೇಶ, ಏನು ಯಾತಕ್ಕೋಸ್ಕರ ಇದೆಲ್ಲ ಅಂತ ಮುಂದಿನ ಪ್ರಶ್ನೆ ಬರುತ್ತೆ. ಯಾಕೆ ಕಷ್ಟಪಡಬೇಕು ಅಥವಾ ಸುಖವಾದರೂ ಕೂಡ ಯಾಕೆ ಬೇಕು, ಜೀವನದಲ್ಲಿ ಏನು ನಮ್ಮ ಉದ್ದೇಶ ಏನು ಅನ್ನೋದನ್ನ ನಾವು ಎಷ್ಟೋ ಸತಿ ನಮ್ಮನ್ನ ನಾವು ಕೇಳ್ಕೊಂಡಿರ್ತೀವಿ. ಅದನ್ನ ಡಿ ವಿ ಜಿ ಅವರು ಮುಂದಿನ ಪ್ರಶ್ನೆಗಳಲ್ಲಿ ವರ್ಣಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 14 ಕುರಿತು ಕಾರ್ಯಕ್ರಮವು ಬಿತ್ತರಗೊಂಡಿತು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9:00 ಮಧ್ಯಾಹ್ನ 1:00 ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2:00-5:00 ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.
3: ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಬದುಕಲು ಕಲಿಯಬೇಕು, ಕಲಿಯಲು ಬದುಕಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನನಗೆ ಇದು ಗೊತ್ತಿರಲಿಲ್ಲ. ನೋಡಿ, ಅದಕ್ಕೆ ದೊಡ್ಡವರು ಹೇಳುವುದು ಜೀವನ ಇರುವವರೆಗೂ ಕಲಿಯುವುದು ಇದ್ದೇ ಇರುತ್ತದೆ ಅಂತ. ಆತ್ಮೀಯ ಸಹೋದ್ಯೋಗಿಯೊಬ್ಬರು ಹೇಳಿದ ಈ ಮಾತು ಆ ಕ್ಷಣಕ್ಕೆ ಯಾವ ಪರಿಣಾಮವನ್ನುಂಟು ಮಾಡದಿದ್ದರೂ ಬಿಡುವಾಗಿ ಕುಳಿತಿದ್ದಾಗ ಮತ್ತೆ ಮತ್ತೆ ಆಲೋಚನೆ ಮಾಡುವಂತೆ ಮಾಡಿದಂತೂ ಸತ್ಯ. ಬದುಕು ಎಂದರೆ ಕೇವಲ ಉಸಿರಾಟವಲ್ಲ, ಪ್ರತಿ ಕ್ಷಣವು ಅನುಭವಗಳಿಂದ ಪಾಠ ಕಲಿಯುವ ನಿರಂತರ ಪ್ರಕ್ರಿಯೆ. ಬದುಕಿನ ಹಾದಿಯಲ್ಲಿ ಎದುರಾಗುವ ಸವಾಲುಗಳು, ಸೋಲು ಗೆಲುವುಗಳು, ಸಂತೋಷ ದುಃಖಗಳು, ಇವುಗಳು ನಮ್ಮನ್ನು ಬದುಕಲು ಕಲಿಸುವ ಒಂದೇ ನಾಣ್ಯದ ಎರಡು ಮುಖಗಳು, ಒಂದೇ ಮುಖದ ಎರಡು ಕಣ್ಣುಗಳು, ಬದುಕನ್ನು ಬೋಧಿಸುವ ಗುರುಗಳು. ಅದೇ ಸಮಯದಲ್ಲಿ ಕಲಿಕೆ ಎಂದರೆ ಪಾಠಶಾಲೆಯ ಗೋಡೆಗಳೊಳಗೆ ಸೀಮಿತವಾದ ಜ್ಞಾನವಲ್ಲ, ಬದುಕಿನ ಪ್ರತಿದಿನದ ಅನುಭವಗಳಲ್ಲಿ ಅರಿವು ಗಳಿಸುವ

ಜೀವಂತ ಪ್ರಯಾಣ. ಕಲಿಯದೆ ಬದುಕು ಅಂಧಕಾರದ ದಾರಿಯಂತೆ ಆಗುತ್ತದೆ. ಬದುಕದ ಕಲಿಕೆ ಜೀವವಿಲ್ಲದ ಪುಸ್ತಕದ ಜ್ಞಾನವಾಗಿ ಉಳಿಯುತ್ತದೆ. ಆದ್ದರಿಂದ ಬದುಕು ಮತ್ತು ಕಲಿಕೆ ಪರಸ್ಪರ ಅವಿಭಾಜ್ಯ. ಒಂದಿಲ್ಲದ ಇನ್ನೊಂದು ಸಂಪೂರ್ಣವಾಗದು. ಈ ತತ್ವವನ್ನು ಅರ್ಥ ಮಾಡಿಕೊಂಡಾಗಲೇ ಜೀವನ ಸಾರ್ಥಕತೆಯ ದಾರಿಯಲ್ಲಿ ಸಾಗಲು ಸಾಧ್ಯ. ಕಲಿಕೆಗೆ ಕೊನೆ ಎಂಬುದುಂಟೆ ಎಂಬ ಪ್ರಶ್ನೆ ಎದುರಾದರೆ ಖಂಡಿತ ಇಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಒಂದಲ್ಲ ಒಂದು ವಿಷಯವನ್ನು ಕಲಿಯುತ್ತಲೇ ಸಾಗುತ್ತಿರುತ್ತೇವೆ. ಯಾರೊಬ್ಬರು ಕೂಡ ಎಲ್ಲ ಕ್ಷೇತ್ರದಲ್ಲಿಯೂ ಪರಿಣತಿ ಪಡೆದಿರಲು ಸಾಧ್ಯವಿಲ್ಲ. ಹಾಗಾಗಿ ಪ್ರತಿಯೊಂದು ಸಂಗತಿಯನ್ನು ಅನುಭವಗಳ ಮೂಲಕ, ಮತ್ತೊಬ್ಬರ ಸಹಾಯದ ಮೂಲಕ, ಬದುಕಲು ತಾನಾಗಿಯೇ ಕಲಿಸಿಕೊಟ್ಟ ಪಾಠಗಳ ಮೂಲಕ ಕಲಿಯುತ್ತಾ ಜೀವನ ಸಾಗಿಸುತ್ತಿರುತ್ತೇವೆ. ಬದುಕುವುದನ್ನು ಕಲಿಯಬೇಕು ಎನ್ನುವುದು ಎಷ್ಟು ಸತ್ಯವೋ, ಕಲಿಯುವುದಕ್ಕಾಗಿ ಬದುಕಬೇಕು ಎಂಬುದು ಕೂಡ ಅಷ್ಟೇ ಸತ್ಯ. ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳು ಕಲಿಸಿದ ಪಾಠವನ್ನು ಬದುಕಿನ ಪಾಠ ಕಲಿಸುತ್ತದೆ. ಪರೀಕ್ಷೆಗಳನ್ನು ನೀಡಿ ಬದುಕನ್ನು ಹೇಗೆ ಸಾಗಿಸಬೇಕು ಎಂಬ ಉತ್ತರವನ್ನು ಕೂಡ ಕಲಿಸಿಕೊಡುತ್ತದೆ. ಜೀವನ ಉದ್ದಕ್ಕೂ ಎದುರಾಗುವ ಸಮಸ್ಯೆಗಳು, ಅದಕ್ಕೆ ಕಂಡುಕೊಳ್ಳುವ ಪರಿಹಾರಗಳು, ಎದುರಾಗುವ ಸವಾಲುಗಳಿಗೆ ದಿಟ್ಟವಾಗಿ ನಿಂತು ಎದುರಿಸುವ ಸಾಮರ್ಥ್ಯ ಎಲ್ಲವನ್ನು ಅನುಭವದಿಂದ ಕಲಿಯಬಹುದು. ಕೆಲವೊಮ್ಮೆ ತಪ್ಪುಗಳು ಸರಿಯಾದ ಪಾಠ ಕಲಿಸಬಲ್ಲದು. ಕೆಲವೊಮ್ಮೆ ಬೇರೆಯವರ ತಪ್ಪುಗಳಿಂದಲೂ ಪಾಠ ಕಲಿಯಬಹುದು. ಪ್ರತಿಯೊಬ್ಬರ ಬದುಕು ವಿಭಿನ್ನ. ಒಬ್ಬೊಬ್ಬರ ಪರಿಚಯವು ಒಂದೊಂದು ಪಾಠವನ್ನು ಕಲಿಸಿಕೊಡುತ್ತದೆ. ನನಗೆ ಇದನ್ನು ಹೇಳುವಾಗ ಇತ್ತೀಚೆಗೆ ಅನುಭವಕ್ಕೆ ಬಂದ ಕಿರಿಯರೊಬ್ಬರ ನಡವಳಿಕೆ ಇಲ್ಲಿ ಉಲ್ಲೇಖಾರ ಎನಿಸುತ್ತದೆ. ಆತ್ಮೀಯರು ವಯಸ್ಸಿನಲ್ಲಿ ಕಿರಿಯರಾಗಿರುವ ಗೆಳೆಯರಿಗೆ ನಾವಿರುವ ಜಾಗದಲ್ಲಿ ಹಣ ಸಿಕ್ಕಿತು ಎಂದು ಗುಂಪಿನಲ್ಲಿ ಸಂದೇಶವನ್ನು ರವಾನಿಸಿದ್ದರು. ಯಾರು ಎಷ್ಟು ಹಣವನ್ನು ಕಳೆದುಕೊಂಡಿರಿ ಎಂಬ ಸಮಂಜಸವಾದ ಉತ್ತರವನ್ನು ಕೊಟ್ಟರೆ ಮಾತ್ರ ಹಣವನ್ನು ಹಿಂತಿರುಗಿಸುವುದಾಗಿ ತಿಳಿಸಿದರು. ಕೊನೆಗೆ ಯಾರು ಕೂಡ ಹಣವನ್ನು ತಮ್ಮದು ಎಂದು ತಿಳಿಸದಿದ್ದಾಗ ಎಲ್ಲರೂ ಒಗ್ಗಟ್ಟಾಗಿ ಕಟ್ಟುವ ಲೆಕ್ಕದಲ್ಲಿ ಆ ಹಣವನ್ನು ಕಡಿತಗೊಳಿಸಿದರು. ಎಷ್ಟು ಹಣ ಸಿಕ್ಕಿರಬಹುದು ಎಂಬ ಕುತೂಹಲಕ್ಕೆ ಕೊನೆಗೆ ಉತ್ತರ ದೊರಕಿದ್ದು ಕೇವಲ 100 ರೂಪಾಯಿ ಮಾತ್ರ. ನಾನು ಸರ್, ಬರೀ 100 ರೂಪಾಯಿಗೆ ಇದೆಲ್ಲ ಬೇಕಾ ಎಂದು ಕೇಳಿದಾಗ ಅವರು ಕೊಟ್ಟ ಉತ್ತರ ಮೆಚ್ಚುವಂಥದ್ದು. 1 ರೂಪಾಯಿ ಆಗಿರಲಿ, 1,000 ಆಗಿರಲಿ, ದುಡ್ಡು ದುಡ್ಡೇ ತಾನೇ ಎಂದರು. ನಾನೇ ಮತ್ತೆ ಮುಂದುವರಿದು, ಅಲ್ಲ, ಆ 100 ರೂಪಾಯಿಯನ್ನು ನೀವೇ ಸಿಕ್ಕ ಹಣ ಅಂತ ನಿಮ್ಮ ಹತ್ತಿರವೇ ಇಟ್ಟುಕೊಂಡಿದ್ದರು, ನಮಗ್ಯಾರಿಗೂ ಅದು ತಿಳಿಯುತ್ತಿರಲಿಲ್ಲ, ಹೀಗೇಕೆ ಮಾಡಿದ್ದೀರಿ ಎಂದು ಪ್ರಶ್ನಿಸಿದೆ. ಸರ್, ನಮ್ಮದಲ್ಲದ ಹಣ ನಮಗೇಕೆ ಸರ್? ನಮ್ಮ ಜಾಗದಲ್ಲಿ ಸಿಕ್ಕಿರುವುದರಿಂದ ಎಲ್ಲರೂ ಕಟ್ಟುವ ಹಣದಲ್ಲಿ ಆ ಹಣವನ್ನು ಕಡಿತಗೊಳಿಸಿರುವೆ ಅಂದರು. ನನಗೆ ಇಲ್ಲಿ ಅವರ ವ್ಯಕ್ತಿತ್ವ ನಿಜಕ್ಕೂ ಇಷ್ಟವಾಯಿತು. ತನ್ನದಲ್ಲದ ಹಣ ಬೇಡವೆಂದ ಮನೋಭಾವ ಮತ್ತು ಅದು ಎಷ್ಟೇ ಆಗಿದ್ದರೂ ಅದಕ್ಕೂ ಒಂದು ಮೌಲ್ಯ ಇದೆ ಎಂಬ ಆಲೋಚನೆ ಇವೆರಡು ಮನಸ್ಸನ್ನು ತಾಗಿತು. ಹೀಗೆ ಜೀವನದಲ್ಲಿ ಸಿಗುವ ಪ್ರತಿಯೊಬ್ಬರಿಂದಲೂ ಒಂದೊಂದು ಅನುಭವವನ್ನು ಕಲಿಯಬಹುದು. ಒಳ್ಳೆಯದನ್ನು ಸ್ವೀಕರಿಸುವ ಮನೋಭಾವವನ್ನು ರೂಢಿಸಿಕೊಂಡು ಅದನ್ನು ನಮ್ಮ ಬದುಕಿನಲ್ಲಿಯೂ ಅಳವಡಿಸಿಕೊಳ್ಳಬಹುದು. ನಾವು ಮಾಡುವ ವಿದ್ಯಾಭ್ಯಾಸಕ್ಕೆ ನಿರ್ದಿಷ್ಟವಾದ ಅವಧಿ ಇರುತ್ತದೆ. 2 ವರ್ಷ, 3 ವರ್ಷ, 4 ವರ್ಷ ಇತ್ಯಾದಿ. ಜೀವನದ ಉದ್ದಕ್ಕೂ ಕಲಿಯುವ ಕಲಿಕೆಗೆ ಕೊನೆ ಎಂಬುದೇ ಇರುವುದಿಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದ ಹಿರಿಯರಿಂದಲೂ ಕಲಿಯುತ್ತ ಸಾಗುತ್ತೇವೆ. ಕಲಿಕೆ ಮುಗಿಯಿತು ಎಂದುಕೊಂಡಾಗ ನಿಜಕ್ಕೂ ನಾವು ಹಿಂದುಳಿಯುತ್ತೇವೆ. ಜೀವನ ಉದ್ದಕ್ಕೂ ಮನುಷ್ಯ ಕಲಿಯುತ್ತಾ ಇರಬೇಕು. ತಾನು ಕಲಿಯುತ್ತಾ ಮತ್ತೊಬ್ಬರಿಗೆ ತಿಳಿಸುತ್ತಾ ಮತ್ತೊಬ್ಬರಿಂದ ಜ್ಞಾನವನ್ನು ಕಲಿಯುತ್ತಾ ಮುಂದೆ ಸಾಗಿದಾಗ ಅನುಭವ ಪರಿಪಕ್ವವಾಗಿ ಜೀವನದ ಸಾರವನ್ನು ಗ್ರಹಿಸಲು ಸಾಧ್ಯ. ನನಗೆ ಎಲ್ಲ ತಿಳಿದಿದೆ, ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಂದು ಆಲೋಚನೆ ಬಂದ ದಿನವೇ ನಮ್ಮ ಕಲಿಕೆಗೆ ತಿಲಾಂಜಲಿಯನ್ನು ಇಡಬೇಕಾಗುತ್ತದೆ, ಅಂದರೆ ವಿರಾಮವನ್ನು ಇಡಬೇಕಾಗುತ್ತದೆ. ಮರಕ್ಕಿಂತ ಮರ ದೊಡ್ಡದು ಎಂಬ ಮಾತಿನಂತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಪರಿಚಯ ಸ್ನೇಹವಾದಂತೆ ಒಬ್ಬೊಬ್ಬರಿಂದಲೂ ನಮಗೆ ಅನುಕೂಲವಾಗುವ, ಕೆಲವೊಮ್ಮೆ ಅನುಕೂಲವಾಗದಿದ್ದರೂ ಬದುಕಿನ ಪಾಠ ಕಲಿಯುವ ಸಾಧ್ಯತೆಗಳಿರುತ್ತವೆ. ಹಾಗಾಗಿ ಕಲಿಕೆಗೆ ಕೊನೆ ಎಂಬುದಿರುವುದಿಲ್ಲ. ಒಂದೇ ವಿಷಯವನ್ನು ಬೇರೆ ಬೇರೆಯವರ ದೃಷ್ಟಿಕೋನದಿಂದ ನೋಡುವುದನ್ನು ಕಲಿಯಬಹುದು. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ದೃಷ್ಟಿಕೋನದಿಂದ ಮಾತ್ರವೇ ಎಲ್ಲವನ್ನು ಗಮನಿಸುತ್ತೇವೆ.

0: ಹಾಗಾಗಿ ನಮಗೆ ಸರಿ ತಪ್ಪುಗಳ ವಿಶ್ಲೇಷಣೆ ಕೆಲವೊಮ್ಮೆ ಸಾಧ್ಯವಾಗದಿರಬಹುದು. ಮತ್ತೊಬ್ಬರ ದೃಷ್ಟಿಕೋನದಿಂದ ಆಲೋಚನೆ ಮಾಡಿದಾಗ ನಮಗೆ ಸರಿ ಅನಿಸಿದ್ದು ತಪ್ಪಾಗಿ ತಪ್ಪು ಎನಿಸಿದ್ದು ಸರಿಯಾಗಿ ಕಾಣಿಸಬಹುದು. ಪ್ರತಿಯೊಬ್ಬರ ಆಲೋಚನೆಯಲ್ಲೂ ಭಿನ್ನತೆ ಇರುವುದರಿಂದ ಎಲ್ಲ ವಿಧದಿಂದಲೂ ಜೀವನವನ್ನು ಗ್ರಹಿಸುವ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಮುಂದೆ ಸಾಗಬೇಕು. ನಿರ್ಜೀವ ವಸ್ತುಗಳಾದ ಫೋನ್, ಇಂಟರ್ನೆಟ್ ಇವುಗಳೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರ ಬದಲು ಜೀವವಿರುವ, ಅನುಭವವಿರುವ, ಮಾನವೀಯ ಮೌಲ್ಯಗಳ ಕಲಿಸುವ ಜನರೊಂದಿಗೆ ಮಾತನಾಡುವುದರಿಂದ ಬದುಕನ್ನು ನೋಡುವ ದೃಷ್ಟಿಕೋನ ಬದಲಾಗಿ ಭಿನ್ನ ರೀತಿಯಲ್ಲಿ ಆಲೋಚಿಸುವ ಶೈಲಿಯನ್ನು ಕಲಿಯಬಹುದು. ವಿದ್ಯಾಭ್ಯಾಸದ ಅವಧಿಯಲ್ಲಿ ಕಲಿಯುವ ವಿಚಾರಗಳು ಕೇವಲ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಲು ಮಾತ್ರ ಸಹಾಯ ಮಾಡುತ್ತವೆಯೇ ಹೊರತು ಬದುಕಿಗೆ ಅವ್ಯಾವ ಸಹಾಯ ಮಾಡಲಾರವು. ಜನರೊಂದಿಗೆ ಸಮಾಜದಲ್ಲಿ ಬದುಕುವುದನ್ನು ಕಲಿದಾಗ ಜೀವನ ಮೌಲ್ಯಗಳ ಪಾಠ ನಮ್ಮದಾಗುತ್ತದೆ. ನಮ್ಮ ಯುವ ಜನಾಂಗದ ಅತಿದೊಡ್ಡ ಸಮಸ್ಯೆ ಏನೆಂದರೆ ಹಿರಿಯರ ಮಾತುಗಳನ್ನು, ಅವರ ಅನುಭವವನ್ನು ಕಡೆಗಣಿಸುವುದು, ಅವರ ಮಾತುಗಳಿಗೆ ಕಿವಿಗೊಡದಿರುವುದು, ನಮಗೆ ಎಲ್ಲ ತಿಳಿದಿದೆ ಎಂಬ ಭ್ರಮೆಯಲ್ಲಿ ಮುನ್ನುಗ್ಗುತ್ತ ಸಾಗುತ್ತೇವೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಡಿವಿಜಿಯವರ ಮಾತಿನಂತೆ ಹಿರಿಯರ ಅನುಭವದೊಂದಿಗೆ ನಮ್ಮ ಬದುಕನ್ನು ನಡೆಸುತ್ತಾ ಸಾಗಿದಂತೆ ಅನೇಕ ವಿಷಯಗಳನ್ನು ಕಲಿಯುತ್ತೇವೆ. ಕಲಿತಷ್ಟು ನಮಗರಿವಿಲ್ಲದಂತೆ ವಿಚಾರಗಳನ್ನು ತಿಳಿದು ಪ್ರಬುದ್ಧವಾಗಿ ಬೆಳೆಯುತ್ತೇವೆ. ಬದುಕು ನಮಗೆ ಪುಸ್ತಕದಂತೆ ದೊರಕುವುದಿಲ್ಲ, ಅದನ್ನು ಪ್ರತಿದಿನ ಬರೆಯಬೇಕು. ತಪ್ಪುಗಳು ಅಕ್ಷರಗಳಾಗುತ್ತವೆ, ಅನುಭವಗಳು ಸಾಲುಗಳಾಗುತ್ತವೆ, ಮತ್ತು ಕಲಿಕೆ ಅದಕ್ಕೆ ಅರ್ಥ ನೀಡುತ್ತದೆ. ಬದುಕಲು ಕಲಿಯದವನು ಪರಿಸ್ಥಿತಿಗೆ ಸೋಲುತ್ತಾನೆ, ಕಲಿಯಲು ಬದುಕದವನು ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಆದ್ದರಿಂದ ಬದುಕು ಎಂದರೆ ಕಲಿಕೆಯ ಸಾಹಸ, ಕಲಿಕೆ ಎಂದರೆ ಬದುಕನ್ನು ಗೆಲ್ಲುವ ಶಕ್ತಿ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹೆಚ್ಪಿ ಸೌಮ್ಯ. ಮುಖ್ಯಾಂಶಗಳು: ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್, ತಮ್ಮ 5 ರಾಷ್ಟ್ರಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರನ್ನು ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ 2 ದಿನಗಳ ಸಭೆ ನವದೆಹಲಿಯಲ್ಲಿಂದು ಆರಂಭವಾಗಲಿದೆ. ಈ ಸಭೆಯ ಅಧ್ಯಕ್ಷತೆಯನ್ನು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ವಹಿಸಲಿದ್ದಾರೆ. ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬ್ರಿಕ್ಸ್ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಸಭೆಯ ಸಮಯದಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರು ಪರಸ್ಪರ ಆಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2ನೇ ದಿನ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳು ಬ್ರಿಕ್ಸ್ನ ಸ್ಥಿತಿಗತಿ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಅಧಿವೇಶನದಲ್ಲಿ ಚರ್ಚಿಸಲಿದ್ದಾರೆ. ನಂತರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆಗಳು ಕುರಿತು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ದಕ್ಷಿಣ ಆಫ್ರಿಕಾದ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಸಹಕಾರ ಸಚಿವ ರೊನಾಲ್ಡ್ ಲಮೋಲಾ ಅವರೊಂದಿಗೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ನವದೆಹಲಿಯಲ್ಲಿ ನಿನ್ನೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ದ್ವಿಪಕ್ಷೀಯ ಸಹಕಾರವನ್ನು ತೀವ್ರಗೊಳಿಸಲು ಸಮ್ಮತಿಸಲಾಗಿದೆ. ಭಾರತ ದಕ್ಷಿಣ ಆಫ್ರಿಕಾ ಕಾರ್ಯತಂತ್ರದ ಪಾಲುದಾರಿಕೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿ ಪರಸ್ಪರ ಆಸಕ್ತಿಯ ಪ್ರಮುಖ ಬಹುಪಕ್ಷೀಯ ವಿಷಯಗಳ ಬಗ್ಗೆ ಸಮಾಲೋಚಿಸಲಾಗಿದೆ ಎಂದು ಹೇಳಿದ್ದಾರೆ. ರೊನಾಲ್ಡ್ ಲಮೋಲಾ ಅವರು ದಕ್ಷಿಣ ಆಫ್ರಿಕಾದ ನಿಯೋಗವನ್ನು ಆಯೋಜಿಸಿದ್ದಕ್ಕಾಗಿ ಭಾರತಕ್ಕೆ ಧನ್ಯವಾದ ಸಲ್ಲಿಸಿದರು. ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯ ಮೂಲಕ ಜಾಗತಿಕ ಸಂವಾದವನ್ನು ಉತ್ತೇಜಿಸಿ

0: ಭಾರತದ ಪ್ರಯತ್ನಗಳನ್ನು ಶ್ಲಾಘಿಸಿದರು. ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಿದಾಗಿನಿಂದ 3 ದಶಕಗಳಿಗೂ ಹೆಚ್ಚು ಕಾಲ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಿಕಟ ಮತ್ತು ಅರ್ಥಪೂರ್ಣ ಸಂಬಂಧಗಳನ್ನು ಹೊಂದಿವೆ ಎಂದು ಅವರು ಹೇಳಿದ್ದಾರೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ದಿನಗಳ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ, ಜಾಗತಿಕ ಇಂಧನ ಬಿಕ್ಕಟ್ಟು, ವ್ಯಾಪಾರ ಉದ್ವಿಗ್ನತೆಗಳು, ತೈವಾನ್ ಮತ್ತು ಕೃತಕ ಬುದ್ದಿಮತ್ತೆ ಕಾರ್ಯಸೂಚಿಯಲ್ಲಿ ಪ್ರಾಬಲ್ಯ ಸಾಧಿಸುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಜಾಗತಿಕ ಭೌಗೋಳಿಕ ರಾಜಕೀಯಕ್ಕೆ ಈ ಶೃಂಗಸಭೆಯು ಒಂದು ನಿರ್ಣಾಯಕ ಕ್ಷಣವಾಗಿದೆ. ಪ್ರಮುಖ ಪ್ರಗತಿಗಳ ನಿರೀಕ್ಷೆಗಳು ಸೀಮಿತವಾಗಿದ್ದರೂ ಹೆಚ್ಚುತ್ತಿರುವ ಅಂತಾರಾಷ್ಟ್ರೀಯ ಅನಿಶ್ಚಿತತೆಯ ನಡುವೆ ವಿಶ್ವದ 2 ಪ್ರಮುಖ ದೇಶಗಳ ನಡುವಿನ ಸಂಬಂಧಗಳನ್ನು ಸ್ಥಿರಗೊಳಿಸುವ ನಿರ್ಣಾಯಕ ಪ್ರಯತ್ನವಾಗಿ ಈ ಸಭೆಯನ್ನು ಜಾಗತಿಕ ಸಮುದಾಯ ನೋಡುತ್ತಿದೆ. ಹೊರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಮಾತುಕತೆಗಳನ್ನು ಉತ್ತೇಜಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ಸಂಭಾವ್ಯ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನ, ಕೃಷಿ ರಫ್ತು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳನ್ನು ಚೀನಾ ಖರೀದಿಸಬೇಕೆಂದು ಪ್ರೇರೇಪಿಸುವ ಸಾಧ್ಯತೆ ಇದೆ. ಅಮೆರಿಕ ಅಧ್ಯಕ್ಷರು ತಮ್ಮ ಚೀನಾ ಭೇಟಿಯಲ್ಲಿ ಹಲವಾರು ಉನ್ನತ ವ್ಯಾಪಾರ ಮತ್ತು ತಂತ್ರಜ್ಞಾನ ದಿಗ್ಗಜರನ್ನು ತಮ್ಮೊಂದಿಗೆ ಕರೆತಂದಿದ್ದಾರೆ. ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಆರ್ಥಿಕ ಮತ್ತು ತಾಂತ್ರಿಕ ಸಮಸ್ಯೆಗಳ ಪ್ರಾಮುಖ್ಯತೆಯ ಬಗ್ಗೆ ಸಮಾಲೋಚನೆ ನಡೆಸಲು ಉದ್ದೇಶಿಸಿದ್ದಾರೆ. ಟ್ರಂಪ್ ಜೊತೆ ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್, ಆಪಲ್ ಸಿಇಒ ಟಿಮ್ ಕುಕ್, ಟೆಸ್ಲಾ ಮತ್ತು ಸ್ಪೇಸ್ಎಕ್ಸ್ ಮುಖ್ಯಸ್ಥ ಅಲಾನ್ ಮಸ್ಕ್ ಹಾಗೂ ಬ್ಲ್ಯಾಕ್ ರಾಕ್ ಸಿಇಒ ಲ್ಯಾರಿ ಫಿಂಕ್ ಸೇರಿದ್ದಾರೆ. ಮೆಟಾ, ವೀಸಾ, ಜೆಪಿ ಮೋರ್ಗಾನ್, ಬೋಯಿಂಗ್ನ ಹಿರಿಯ ಪ್ರತಿನಿಧಿಗಳು ಸಹ ನಿಯೋಗದ ಭಾಗವಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಜೊತೆಗಿನ ಯುದ್ಧದ ಸಮಯದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಂಯುಕ್ತ ಅರಬ್ ಒಕ್ಕೂಟಕ್ಕೆ ರಹಸ್ಯವಾಗಿ ತೆರಳಿ ಅಲ್ಲಿನ ಅಧ್ಯಕ್ಷರನ್ನು ಭೇಟಿಯಾಗಿರುವುದಾಗಿ ವರದಿಯಾಗಿದೆ. ನೆತನ್ಯಾಹು ಅವರ ಕಚೇರಿಯ ಹೇಳಿಕೆಯ ಪ್ರಕಾರ ಇಸ್ರೇಲ್ ಪ್ರಧಾನಿಯವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಈ ಸಭೆಯು ಇಸ್ರೇಲ್ ಮತ್ತು ಯುಎಇ ನಡುವಿನ ಸಂಬಂಧದಲ್ಲಿ ಐತಿಹಾಸಿಕ ಪ್ರಗತಿಗೆ ಕಾರಣವಾಗಿದೆ. ಆದರೂ ಸಭೆಯಲ್ಲಿ ನಡೆದ ಚರ್ಚೆಗಳ ವಿವರಗಳು ಬಹಿರಂಗಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿಯ ಭೇಟಿಯ ವರದಿಗಳನ್ನು ಯುಎಇ ನಿರಾಕರಿಸಿದೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಯುಎಇ ವಿದೇಶಾಂಗ ಸಚಿವಾಲಯವು ಈ ವರದಿಗಳು ವಾಸ್ತವದಿಂದ ಕೂಡಿಲ್ಲ, ಇಸ್ರೇಲ್ನೊಂದಿಗಿನ ತನ್ನ ಸಂಬಂಧವು ಮುಕ್ತವಾಗಿದೆ ಮತ್ತು ಅಧಿಕೃತವಾಗಿ ಘೋಷಿಸಲಾದ ಅಬ್ರಹಾಂ ಒಪ್ಪಂದಗಳನ್ನು ಮಾತ್ರ ಆಧರಿಸಿದೆ ಎಂದು ಒತ್ತಿ ಹೇಳಿದೆ. ಯಾವುದೇ ರಹಸ್ಯ ಸಭೆಗಳು ಅಥವಾ ಅನಧಿಕೃತ ವ್ಯವಸ್ಥೆಗಳಿಲ್ಲ ಎಂದು ಅದು ಸ್ಪಷ್ಟಪಡಿಸಿದೆ. ಈ ವರದಿಗಳಿಗೆ ಇರಾನ್ ತೀವ್ರವಾಗಿ ಪ್ರತಿಕ್ರಿಯಿಸಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೊಲ್ಲಿ ರಾಷ್ಟ್ರಗಳು ಇಸ್ರೇಲ್ನೊಂದಿಗೆ ಸಹಕರಿಸುವುದರ ವಿರುದ್ದ ಎಚ್ಚರಿಕೆ ನೀಡಿದರು. ಇರಾನ್ ವಿರುದ್ದ ಇಸ್ರೇಲ್ಗೆ ಸಹಾಯ ಮಾಡುವ ಯಾವುದೇ ದೇಶವನ್ನು ಹೊಣೆಗಾರರನ್ನಾಗಿ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಆಧಾರಿತ ಪ್ರವೇಶವನ್ನು ಸ್ಥಗಿತಗೊಳಿಸಬೇಕು, ಬದಲಿಗೆ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಪ್ರವೇಶಾವಕಾಶ ಕಲ್ಪಿಸಲು ಅವಕಾಶ ನೀಡಬೇಕು ಎಂದು ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದ ಪರೀಕ್ಷೆಯಲ್ಲಿ ರಚನಾತ್ಮಕ ದೋಷಗಳಿವೆ. ಗ್ರಾಮೀಣ ಪ್ರದೇಶಗಳು, ಸರ್ಕಾರಿ ಶಾಲೆಗಳು, ತಮಿಳು ಮಾಧ್ಯಮ ಹಿನ್ನೆಲೆ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಅನಾನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ನೀಟ್ ಅನ್ನು ರದ್ದುಗೊಳಿಸುವ ಮತ್ತು 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ಎಂಬಿಬಿಎಸ್, ಬಿಡಿಎಸ್ ಮತ್ತು ಆಯುಷ್ ಕೋರ್ಸ್ಗಳಲ್ಲಿ ರಾಜ್ಯ ಕೋಟಾದಡಿಯಲ್ಲಿ ಎಲ್ಲಾ ಸೀಟುಗಳನ್ನು ಭರ್ತಿ ಮಾಡಲು ರಾಜ್ಯಗಳಿಗೆ ಅನುಮತಿ ನೀಡುವ ರಾಜ್ಯದ ಬಹುಕಾಲದ ಬೇಡಿಕೆಯನ್ನು ಮುಖ್ಯಮಂತ್ರಿ ಪುನರುಚ್ಚರಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ವಿರೋಧಿಸಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ದಕ್ಷಿಣ ಮುಂಬೈನಲ್ಲಿ ನಿನ್ನೆ ಪ್ರತಿಭಟನೆ ನಡೆಸಿದರು. ಈ ವಿಷಯದ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ಮುಂಬೈ ಯುವ ಕಾಂಗ್ರೆಸ್ ಅಧ್ಯಕ್ಷೆ ಜೀನತ್ ಶಬ್ರೀನ್ ನೇತೃತ್ವದಲ್ಲಿ

0: ಪ್ರದೇಶದಲ್ಲಿರುವ ರಾಜ್ಯ ಸಿಇಟಿ ಕಚೇರಿಯ ಹೊರಗೆ ಪ್ರತಿಭಟನಾಕಾರರು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಆರೋಪ ಮಾಡಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸುಮಾರು 24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಪಾಯಕ್ಕೆ ಸಿಲುಕಿಸಿದೆ ಮತ್ತು ಅವರ ಪೋಷಕರ ಆಕಾಂಕ್ಷೆಗಳನ್ನು ಛಿದ್ರಗೊಳಿಸಿದೆ ಎಂದು ಶಬ್ರೀನ್ ಆರೋಪಿಸಿದರು. ಕೇಂದ್ರ ತನಿಖಾ ದಳ ಸಿಬಿಐ ನಿರ್ದೇಶಕ ಪ್ರವೀಣ್ ಸೂದ್ ಅವರ ಸೇವಾವಧಿಯನ್ನು ಕೇಂದ್ರ ಸರ್ಕಾರ 1 ವರ್ಷ ವಿಸ್ತರಣೆ ಮಾಡಿದೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದೆ. ಸಚಿವ ಸಂಪುಟದ ನೇಮಕಾತಿ ಸಮಿತಿಯು ಇದೇ 24ರ ನಂತರವೂ ಸೂದ್ ಅವರನ್ನು ತನಿಖಾ ಸಂಸ್ಥೆಯ ನಿರ್ದೇಶಕರಾಗಿ ಮುಂದುವರೆಸಲು ಸಮ್ಮತಿಸಿದೆ. ರಾಯ್ಪುರದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಕ್ರಿಕೆಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ 6 ವಿಕೆಟ್ಗಳ ಗೆಲುವು ದಾಖಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಅಂಗ ಕ್ರಿಶ್ ರಘುವಂಶಿ ಅವರ 71 ಮತ್ತು ರಿಂಕು ಸಿಂಗ್ ಅವರ ಅಜೇಯ 49 ರನ್ಗಳ ನೆರವಿನಿಂದ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ಇದಕ್ಕೆ ಉತ್ತರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ವಿರಾಟ್ ಕೊಹ್ಲಿ ಅವರ 60 ಎಸೆತಗಳಲ್ಲಿ ಅಜೇಯ 105 ರನ್ಗಳಾಗಿ ನೆರವಿನಿಂದ 19.1 ಓವರ್ಗಳಲ್ಲಿ 4 ವಿಕೆಟ್ಗಳನ್ನು ಕಳೆದುಕೊಂಡು ಗುರಿ ತಲುಪಿತು. ಕೋಲ್ಕತ್ತಾ ಪರ ಕಾರ್ತಿಕ್ ತ್ಯಾಗಿ 3 ವಿಕೆಟ್ಗಳನ್ನು ಪಡೆದರು. ಕೊಹ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಪ್ರಧಾನಿ ನರೇಂದ್ರ ಮೋದಿ 6 ದಿನಗಳ ವಿದೇಶ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ. ಚೀನಾದ ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಜಾಗತಿಕ ಸಂಘರ್ಷ ಕುರಿತು ಮಹತ್ವದ ಸಮಾಲೋಚನೆ ನಿರೀಕ್ಷೆ. ಐಪಿಎಲ್ ಟಿ20 ಕ್ರಿಕೆಟ್, ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 6 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ದೇವಾಲಯದ ಇತಿಹಾಸ ಹಿನ್ನೆಲೆ ಹಾಗೂ ವಿಶೇಷ ಪೂಜಾ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ತೊಗಡವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಹೆಸರು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ.

0: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರಿನಲ್ಲಿರುವ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ ಮತ್ತು ಜಾತ್ರಾ ಹಿನ್ನೆಲೆ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ನಿವಾಸಿಗರಾದ ಶ್ರೀಯುತ ಶ್ರೀಕಾಂತ್ ಎಸ್ ರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ಸರ್, ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ, ನಮ್ಮ ತಂದೆ ಹೆಸರು ಶ್ರೀರಂಗ ಅಂತ. ಅವರು ಕನ್ನಡ ಪಂಡಿತರು, ಅವರು ಸರಗೂರ ನಿವಾಸಿಗಳು. ಸಿ ಎಸ್ ಆರ್ ಅಂದ್ರೆ ಚಿರಪರಿಚಿತರು ಅವರು.
0: ಸಿ ಎಸ್ ಆರ್
1: ಅಂದ್ರೆ ಅವರ ತಂದೆ ಹೆಸರು ಚಿಕ್ಕರಂಗ ಶೆಟ್ಟಿ ಅಂತ, ಯಜಮಾನ್ ಚಿಕ್ಕರಂಗ ಶೆಟ್ಟಿ ಅಂತ. ಅವರ ತಂದೆ ಹೆಸರು ರಂಗಶೆಟ್ಟಿ, ಯಜಮಾನ್ ರಂಗಶೆಟ್ಟಿ ಅಂತ. ಯಜಮಾನ್ ರಂಗಶೆಟ್ಟರ ಕುಟುಂಬ ವರ್ಗ ಅಂದ್ರೆ ಸರಗೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಇವತ್ತನೇ ಜನತೆಗೆ ಗೊತ್ತಿಲ್ಲದೆ ಇರ್ಬೋದು.

0: ಹಳೆ ಜನರೇಷನ್ ಅವ್ರಿಗೆ ತುಂಬಾ ಪರಿಚಿತರು,
1: ಚಿರಪರಿಚಿತರು.
0: ಯಜಮಾನ್ ರಂಗಶೆಟ್ಟರು ಅಂದ್ರೆ ಚಿರಪರಿಚಿತರು. ಇವತ್ತಿಗೂ ಸಹ ನಮ್ಮನ್ನ ಗುರುತಿಸೋದು ಯಜಮಾನ್ ರಂಗಶೆಟ್ಟರು ಕುಟುಂಬದವರು ಅಂತಾನೆ ಗುರುತಿಸೋದು. ನಾವು ಸಂತೆ ಸರಗುರು ನಿವಾಸಿಗಳು, 10ನೇ ವಾರ್ಡು, ತೊಗಟ ವೀರ ಸಮಾಜ.
1: ಸರ್, ಪ್ರಥಮವಾಗಿ ಈ ಒಂದು ದೇವಾಲಯಕ್ಕೆ ಶ್ರೀ ಚೌಡೇಶ್ವರಿ ಎಂಬ ಹೆಸರು ಹೇಗೆ ಬಂತು, ಈ ಒಂದು ಚೌಡೇಶ್ವರಿ ದೇವಿಯ ಇತಿಹಾಸ ಏನು, ಜೊತೆಗೆ ಈ ಒಂದು ಪೌರಾಣಿಕ ಹಿನ್ನೆಲೆ

0: ಮೂಲತಃ ಯಾಕಂದರೆ ನಮ್ಮ ತಾತ ಅವರ ಕಾಲದಿಂದಲೇ ನಾವು ಆಂಧ್ರ ಪ್ರದೇಶದ ನಿವಾಸಿಗಳು, ಕರ್ನೂಲೂರು ಜಿಲ್ಲೆ ಆ ಕಡೆ ಸೈಡ್ನವರು. ಏನಾಗುತ್ತೆ ಅಂದರೆ ಈ ಹೈದರಾಬಾದ್ ನಿಜಾಮನ ಕಾಟದಿಂದ ತಡೆಯಲಾರದೆ ಮನನೊಂದು ಹಿಂದೂ ಧರ್ಮದಿಂದ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡ್ತಾ ಇರ್ತಾರೆ ಕ್ರೂರವಾಗಿ. ಆ ಕ್ರೂರತೆಯನ್ನು ತಾಳಲಾರದೆ, ಕಷ್ಟವನ್ನು ಸಹಿಸಲಾರದೆ ವಲಸೆ ಬಂದ್ಬಿಡ್ತಾರೆ ಈ ಕಡೆಗೆ ನಮ್ಮ ಕರ್ನಾಟಕ ಭಾಗಕ್ಕೆ. ಕರ್ನಾಟಕ ಭಾಗಕ್ಕೆ ಬರಬೇಕಾದ್ರೆ ಹರಿದು ಹಂಚು ಹೋಗ್ಬಿಡ್ತಾರೆ. ಏನು ನಮ್ಮ ಜನ ಇರ್ತಾರೆ ಎಲ್ಲ ಅಲ್ಲಲ್ಲಿ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲಲ್ಲಿ ವಾಸ ಮಾಡೋದಕ್ಕೆ ಇದು ಮಾಡ್ತಾರೆ. ಸರಗೂರಿಗೆ ಬಂದಾಗ ಬರೀ 25 ಮನೆಗಳು ಮಾತ್ರ ಬಂದದ್ದು.
1: 25
0: ಮನೆಗಳು ಮಾತ್ರ ಬಂದದ್ದು. ಮೂಲತಃ ಸರಗೂರಿನ ತೊಗಟವೀರ ಸಮಾಜದಲ್ಲಿ 25 ಮನೆಗಳು ಮಾತ್ರ ಇದ್ದದ್ದು. ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಚೆನ್ನೈಪುರ ಆಗ್ಬೋದು, ಮಳಲಿ ಆಗ್ಬೋದು, ಮಗ್ಗೆ ಆಗ್ಬೋದು, ಇನ್ನು ಅದು ಬಿಟ್ಟರೆ ಮುಳ್ಳೂರು ಆಗ್ಬೋದು, ಇನ್ನು ಹಲವಾರು ಕಡೆ ಹಂಚೋಗಿರ್ತಾರೆ. ಅವ್ರವ್ರಿಗೆ ಎಲ್ಲೆಲ್ಲಿ ಅನುಕೂಲ ಇರುತ್ತೆ ಅಲ್ಲೆಲ್ಲ ಹಂಚೋಗಿರ್ತಾರೆ. ಹಂಚೋಗಿರತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಸರಗೂರಲ್ಲಿ 25 ಮನೆಗಳು ಇರ್ತಾವಲ್ಲ, ಆಗ ನಮ್ಮ ದೇವರು ಬಂದು ಆಂಧ್ರ ಪ್ರದೇಶದ ಕರ್ನೂಲೂರು ಜಿಲ್ಲಾ ನಂದವರ ಗ್ರಾಮದಲ್ಲಿ ನಂದವರಂ ಚೌಡೇಶ್ವರಿ ಅಂತ ಇರೋದು. ಅಲ್ಲಿ ನಾವು ಏನ್ ಮಾಡ್ತಾರೆ ಅಂದ್ರೆ, ನಾವು ಆ ಕಡೆಯಿಂದ ಈ ಕಡೆಗೆ ವಲಸೆ ಬಂದಂತ ಸಂದರ್ಭದಲ್ಲಿ ನಮಗೆ ನಮ್ಮ ಕುಲದೇವಿಗೆ ನಾವು ಪೂಜೆ ಮಾಡಬೇಕು. ನಮ್ಮ ಕುಲದೇವಿ ಅಂದ್ರೆ ಈಗ ಇರ್ತಕ್ಕಂಥ ಚೌಡೇಶ್ವರಿ ನಮ್ಮ ಕುಲದೇವಿ ಆರಾಧಕರು ನಾವು ತೊಗಟವೀರ ಜನಾಂಗದವರು. ಅಲ್ಲಿಂದ ಬಂದ ಮೇಲೆ ಈ ದೇವಸ್ಥಾನವನ್ನ ಮಾಡಬೇಕು ಅಂದ್ಬಿಟ್ಟು ನಮ್ಮ ಪೂರ್ವಿಕರು ನಿರ್ಧಾರ ಮಾಡ್ತಾರೆ ಅವತ್ತಿನ ಇದ್ದಂಥ ಜನರು. ಆಗ ಏನಾಗುತ್ತೆ, ಇಲ್ಲಿ ಒಂದು ಚಿಕ್ಕದಾಗಿ ಗುಡಿ ಮಾಡಿರ್ತಾರೆ. ಚಿಕ್ಕದಾಗಿ ಅಂದ್ರೆ ಈಗ ಗುಡಿಸಲ್ ರೀತಿ ಇರುತ್ತಲ್ಲ, ಮಟ್ಟಾಳೆ ಶೆಡ್ ಹಾಕಿ, ಸ್ವತಂತ್ರ ಪೂರ್ವದಕ್ಕೆ ಮುಂಚೆ ನಾನು ಹೇಳ್ತಾ ಇರೋದು ಹಾಕಿ ಇರುತ್ತೆ. ಅದು ಏನಾಗುತ್ತೆ ಅಂದ್ರೆ ಅದರಲ್ಲಿ ಕಾಲಾನಂತರ ನಡ್ಕೊಂಡು ಹೋಗ್ತಾ ಇರುತ್ತೆ. ಆಗ ಏನಾಗುತ್ತೆ, ಒಂದು ಚಿಕ್ಕದು ವಿಗ್ರಹ ಇರುತ್ತೆ, ಚೌಡೇಶ್ವರಿ ವಿಗ್ರಹ ಕಲ್ಲೊಂದು. ಅದಕ್ಕೆ ಏನಾಗಿರುತ್ತೆ ಅಂದ್ರೆ ಒಂದು ಸ್ವಲ್ಪ ದೃಷ್ಟಿದೋಷ ಇರುತ್ತೆ.
1: ದೃಷ್ಟಿದೋಷ
0: ಇರುತ್ತೆ ಅಂದ್ರೆ ಈ ಶಾಂತ ಸ್ವರೂಪದಲ್ಲಿರೋ ದೇವರಿಗೂ ಒಂದ್ ಸ್ವಲ್ಪ ಉಗ್ರ ರೂಪದಲ್ಲಿರೋ ದೇವರಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದರಿಂದ ಹಳೆ ವಿಗ್ರಹಕ್ಕೆ ಒಂದ್ ಸ್ವಲ್ಪ ದೃಷ್ಟಿ, ಕ್ರೂರ ದೃಷ್ಟಿ ಅಂತ ಹೇಳ್ತಾರೆ. ಆ ರೀತಿ ಇರುತ್ತೆ, ಯಾಕಂದ್ರೆ ರೋಗ ರುಜಿನಗಳು ಜಾಸ್ತಿ. ಯಾರೋ ಒಬ್ಬರನ್ನ ಪಂಡಿತರು ನಡೆದು ಕೇಳಿದಾಗ, ವಿಚಾರಣೆ ಮಾಡಿದಾಗ ವಿಚಾರದ ಬಗ್ಗೆ, ಈ ರೀತಿ ನೀವು ಪೂಜೆ ಮಾಡ್ತಕ್ಕಂತ ದೇವ್ರಿಗೆ ದೃಷ್ಟಿ ಸರಿ ಇಲ್ಲ ಅಂದ್ರೆ ಒಂಥರ ಕ್ರೂರ ದೃಷ್ಟಿ, ಅದು ಒಳ್ಳೆ ದೃಷ್ಟಿ ಅಲ್ಲ, ಅದು ಈ ವಿಗ್ರಹನ ನೀವು ಬೇರೆ ಕಡೆ ಮಡಗ್ಬಿಟ್ಟು ಒಂದು ಪುನರ್ ಹೊಸ ವಿಗ್ರಹವನ್ನ ನೀವು ಪ್ರತಿಷ್ಠಾಪನೆ ಮಾಡಿ ಅಂತ. ಆಗೇನಾಗುತ್ತೆ, ಇವರು ನಮ್ಮ ಪೂರ್ವಿಕರೆಲ್ಲ ಕುಂತು ತೀರ್ಮಾನ ಮಾಡಿ ಒಂದು ಚೌಡೇಶ್ವರಿ ವಿಗ್ರಹನ ಕೆತ್ತನೆ ಮಾಡಿಸ್ಬೇಕು ಅಂತ ಹೇಳಿ. ಯಾರು ಕೆತ್ತಿದ್ರು ಅಂತನೂ ನಮಗ್ ಗೊತ್ತಿಲ್ಲ. ಅದು ಏನಾಗುತ್ತೆ, ಕಾಲಾನಂತರದಲ್ಲಿ ಕೆತ್ತನೆ ಆಗಿ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಎಲ್ಲಾಗತ್ತೆ ಅಂದ್ರೆ, ಈಗ ನಮ್ಮ ಕಪಿಲಾದಂಡೆ ಪಶ್ಚಿಮ ವಾಹಿನಿ ನಮ್ಮ ಅತ್ತೆ ಹೊರಡಲಿದೆಯಲ್ಲ, ನರಸಿಂಹಸ್ವಾಮಿ ದೇವಸ್ಥಾನ, ಆ ಭಾಗದಲ್ಲಿ ಕೆತ್ತನೆ ಆಗುತ್ತೆ. ಕೆತ್ತನೆ ಆಗಿ ಸುಮಾರು ವರ್ಷಗಳು ಅದು ನೀರಲ್ಲೇ ಇರುತ್ತೆ. ನೀರಲ್ಲೇ ಇರಬೇಕಾದ್ರೆ ನಮ್ಮ ಸಮಾಜದವರು ಏನಾಗಿರುತ್ತೆ ಅಂದ್ರೆ, ಈಗ ಒಂದು ಸಮಾಜದಲ್ಲಿ ಏನಂದ್ರೆ ಪಾರ್ಟಿಗಳು ಇದ್ದೇ ಇರ್ತವೆ, ಗುಂಪು ಘರ್ಷಣೆಗಳು, ಅದು ಒಂದ್ ಸ್ವಲ್ಪ ಪಾರ್ಟಿಗಳಾಗ್ಬಿಟ್ಟಿರುತ್ತೆ. ಆ ದೇವಸ್ಥಾನನ ಇವರು ಜೀರ್ಣೋದ್ಧಾರ ಕೈನೇ ಹಾಕಲ್ಲ, ಸುಮಾರು ವರ್ಷ ಹಂಗೆ ಸ್ಥಗಿತವಾಗ್ಬಿಡುತ್ತೆ. ಆ ನಂತರ ಏನಾಗುತ್ತೆ, ಎಲ್ಲಾರನ್ನು ತಿರ್ಗಾ ಸೇರಿಸಿ ನಾವೊಂದು ದೇವಸ್ಥಾನ ಮಾಡಬೇಕು, ಈ ರೀತಿ ಮಾಡಬೇಕು, ಈ ದೇವ್ರನ್ನ ತಗೊಂಡೋಗಿ ಈಗಿರ್ತಕ್ಕಂಥ ನಮ್ಮ ವನಸಿರಿನಾಡಿನ ಅಧಿದೇವತೆ ಚಿಕ್ಕಮ್ಮ ದೇವಿ ದೇವಸ್ಥಾನದಲ್ಲಿ ತಗೊಂಡೋಗಿ ಮಡಗ್ಬಿಡೋಣ, ಅಲ್ಲಿರೋಂಥ ವಿಗ್ರಹನ ತಗೊಂಬಂದು ಪ್ರತಿಷ್ಠಾಪನೆ ಮಾಡೋಣ ಅಂತನ್ಬಿಟ್ಟು ಎಲ್ಲರೂ ಸಹ ನಿರ್ಧಾರ ಮಾಡ್ತಾರೆ. ಆಯಿತು ಅಂದ್ಬಿಟ್ಟು ಎಲ್ಲ ಸಮಾಜದವರೆಲ್ಲ ಒಕ್ಕರುಳಿನಿಂದ ಕೈಗೂಡಿಸ್ತಾರೆ. ಕೂಡಿಸ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಚಿಕ್ಕ ವಿಗ್ರಹನ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ತಗೊಂಡೋಗಿ ಅಲ್ಲಿ ಮಡಗ್ತಾರೆ. ಮಡಿಗೆಯಲ್ಲಿ ಇವತ್ತಿಗೂ ಸಹ ಇದೆ ಅಂದ್ರೆ, ಯಾರಿಗೂ ಅದು ಚೌಡೇಶ್ವರಿ ಅಂತ ಗೊತ್ತಿಲ್ಲ. ಕಾಲಭೈರವೇಶ್ವರನ ದೇವಸ್ಥಾನದ ಬಲಭಾಗದಲ್ಲಿ ಇವತ್ತಿಗೂ ಸಹ ಇದೆ ಅದು ಚೌಡೇಶ್ವರಿ. ಅದು ಸರಗೂರಿನ ತೊಗಟವೀರ ಚೌಡೇಶ್ವರಿ, ಅದು
1: ಮುಂಚೆ ಇದ್ದಂತಹ
0: ಚೌಡೇಶ್ವರಿ. ಅದು ಅಲ್ಲಿಂದ ಬಂದ್ಮೇಲೆ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡೋದಕ್ಕೆ ಆರ್ಥಿಕ ವ್ಯವಸ್ಥೆ ಕಮ್ಮಿ ಯಾವಾಗ, ಆಗ ಏನ್ ಮಾಡ್ತಾರೆ, ನಮ್ಮ ಮೈಸೂರು ಮಹಾಸಂಸ್ಥಾನ ಇರುತ್ತೆ. ಮೈಸೂರು ಮಹಾಸಂಸ್ಥಾನಕ್ಕೆ ನಮ್ಮ ಸಮಾಜದಿಂದ ಸ್ವಲ್ಪ ಪರಿಚಿತರು, ಪಟೇಲ್ರು, ನಾರಾಯಣ್ ಶೆಟ್ರು ಅಂತ. ಅವ್ರಿಗೆ ಮೈಸೂರು ಮಹಾಸಂಸ್ಥಾನದಿಂದ ಅದು ಎಷ್ಟೋ ಎಕರೆಗಳನ್ನ ಅವ್ರಿಗೆ ಬಳುವಳಿಯಾಗಿ ಕೊಟ್ಟಿರ್ತಾರೆ ನಮ್ಮ ಸರಗೂರು ಪಟೇಲ್ರಿಗೆ ಅವರು. ಆಮೇಲೆ ನಮ್ಮ ತಾತ ಅವರು ರಂಗಶೆಟ್ರು ಇವರುಗಳು, ಆಮೇಲೆ ಇನ್ನು ಸುಮಾರು ಜನ ಹಲವರು, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರುಗಳನ್ನೆಲ್ಲ ಕರ್ಕೊಂಡು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಯ್ತಾರೆ. ಹೋಗಿ ಮಹಾರಾಜರ ಹತ್ರ ಮುಖಾಮುಖಿ ಮಾತಾಡ್ತಾರೆ, ಸ್ವಾಮಿ ಈ ರೀತಿ ನಮ್ಮ ಸರಗೂರು ಗ್ರಾಮದಲ್ಲಿ ಚೌಡೇಶ್ವರಿ ಶಕ್ತಿ ದೇವತೆಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದೀವಿ, ನಿಮ್ಮ ಕೈಲಿ ಆದ ಸಹಾಯ, ಮೈಸೂರು ಮಹಾಸಂಸ್ಥಾನದಿಂದ ಏನು ಸಹಾಯ ಐತೆ ಅದನ್ನ ಸಹಾಯ ಮಾಡಿಕೊಡ್ಬೇಕು ಅಂತನ್ಬಿಟ್ಟು ಅವ್ರ ಹತ್ರಲ್ಲಿ ಒಂದು ಮನವಿ ಮಾಡ್ತಾರೆ. ಮನವಿ ಮಾಡಿದಾಗ ಅಲ್ಲಿ ಇದ್ದಂತ ಆಯಾ ಕಾಲಘಟ್ಟದಲ್ಲಿ ಇದ್ದಂತ ಮೈಸೂರು ಮಹಾರಾಜರು ಆಗ ಒಂದು ಯೋಚನೆ ಮಾಡಿ ಈ ದೇವಸ್ಥಾನದ

0: ಪ್ರತಿಷ್ಠಾಪನಾ ಕಾರ್ಯ ಪೂರ್ತಿ ನಮ್ಮ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರಿಂದ ಆಗತ್ತೆ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಅಂದ್ಬಿಟ್ಟು ಹೇಳ್ದು. ನಾನು ನಡೆಸ್ಕೊಡ್ತೀನಿ ಅಂತ. ಅಲ್ಲಿಂದ ಬಂದ್ಮೇಲೆ ಏನಾಗತ್ತೆ, ಇಂಥ ದಿನ ಮೈಸೂರು ಮಹಾಸಂಸ್ಥಾನದ ರಾಜ ಪುರೋಹಿತರು ಇಂಥ ದಿನನೇ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಒಂದು ದಿನಾಂಕವನ್ನು ಗುರುತು ಮಾಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಸ್ವಸ್ತಿ ಶ್ರೀ ವಿಜಯ ವಿದ್ಯಾ ಶಾಲಿವಾಹನ ಶಕ 1948 ಪರಾನಾಮ ಸಂವತ್ಸರ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಪಂಚಮಿಯ ತಿಥಿಯ ದಿನದಂದು. ಇದು ಯಾವತ್ತಾದ್ರೂ ಬೀಳ್ಬೋದು, ಮೇ ತಿಂಗಳಲ್ಲಿ ಬುದ್ಧ ಪೌರ್ಣಮಿ ಆದ 5 ದಿನಕ್ಕೆ ಬೀಳುತ್ತೆ. ಆಗ ಹೇಳಿದಾಗ ಇವರು ಎಲ್ಲಾ ರೀತಿ ಕಾರ್ಯಕ್ರಮಕ್ಕೆ ಏನು ರೆಡಿ ಇದ್ ಮಾಡ್ಕೋಬೇಕು ಆ ರೀತಿ ಎಲ್ಲಾನು ಮಾಡ್ಕೊಳ್ತಾರೆ ನಮ್ಮ ಸಮಾಜದವರು. ಎಲ್ಲ ಆದ್ಮೇಲೆ ಏನಾಗುತ್ತೆ, ಅಲ್ಲಿಂದ ಮೈಸೂರು ರಾಜ ಪುರೋಹಿತರು ಬಂದು ಶ್ರೀಚಕ್ರ ರೂಪಸಿಯಾಗಿ ಚಿನ್ನದ ತಗಡದ ಮೇಲೆ ಶ್ರೀಚಕ್ರ ರಚಿಸಿ ಆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುವು ಮಾಡ್ಕೊಳ್ತಾರೆ. ಈ ವಿಗ್ರಹನ ಒಳೆಯಿಂದ ತರಬೇಕಾಗಿರುತ್ತೆ. ನಮಗೆ ಮೂಲತಃ ನಮಗೆ ನೇಕಾರಿಕೆ ನಮ್ಮ ಕುಲಕಸುಬು. ಆಗ ನಮ್ಮ ಮನೆಗಳೆಲ್ಲ ಮೊಗ್ಗಗಳಿದ್ದ, ಮೊಗ್ಗ ಅಂದ್ರೆ ಇವತ್ತಿನ ಜನಕ್ಕೆ ಗೊತ್ತಾಗಲ್ಲ ನೇಕಾರಿಕೆ ಇತ್ತು. ಆಗ ಏನ್ ಮಾಡ್ತಾರೆ ನಮ್ಮ ಜನಾಂಗದವರೆಲ್ಲ, ಆ ದೇವರಿಗೆ ಆ ಪೀಠದ ಸಮೇತನೆ ಹೊಳೆಯಿಂದ ಎತ್ಕೊಂಡು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ದೇವ್ರನ್ನ ಹೊಳೆಗೆ ಹೋಗಿ ಪೂಜೆ ಹೆಂಗೆ ಮಾಡ್ಕೊಬರ್ತಾ ಇದ್ದೀವಿ ಅದೇ ರೀತಿ ಅವತ್ತು ಹೆಜ್ಜೆಗೊಂದು ಮರಿ ಕೊಟ್ಕೊಂಡು ನಮ್ಮಲ್ಲಿ ಹಲುಗು ಸೇವೆ ಅಂತ ಮಾಡ್ತಾರೆ.
1: ಹಲುಗು ಸೇವೆ
0: ಅಂದರೆ ಕತ್ತಿನ ತೆಗೆದು ಎದೆ ಭಾಗಕ್ಕೆ ಒಡೆಯೋದು. ಅದು ಏನಂದ್ರೆ ನಮ್ಮಲ್ಲಿ ಇರತಕ್ಕಂಥ ಕೆಟ್ಟ ವಿಚಾರಧಾರೆಗಳು ಹೋಗಿ ಒಳ್ಳೆ ವಿಚಾರಧಾರೆಗಳು ಬರಲಿ, ನನ್ನಲ್ಲಿರ್ತಕ್ಕಂಥ ಕೆಟ್ಟ ಅಂಶಗಳನ್ನ ಕೊಲ್ಲು ತಾಯಿ ತಕೋ ಬಲಿನ ಅಂತ. ಅದಕ್ಕೆ ಆ ತಾಯಿಗೆ ಬಲಿ ಕೊಡ್ಬೇಕಾದ್ರೆ ಕೋ ಬಲೆ ಅಂದ್ರೆ ನಾನು ನಿನಗೆ ಬಲಿ ಕೊಡ್ತಾ ಇದ್ದೀನಿ, ಬಲ್ಕ ಅಂದ್ರೆ ನೀನು ಸ್ವೀಕರಿಸು, ಬಲಕ ಅಂದ್ರೆ ತಿನ್ನು ಅನ್ನ ಅರ್ಥ ಬರುತ್ತೆ. ಅದು ಮೂಲತಃ ಅದು ತೆಲುಗು ಯಾಕಂದ್ರೆ ನಾವು ತೆಲುಗಿನಲ್ಲೇ ಹುಟ್ಟಿ ಇದ್ದದ್ರಿಂದ ಆ ರೀತಿ ಆಗತ್ತೆ. ಆ ರೀತಿ ಏನ್ ಮಾಡ್ತಾರೆ, ಹೊಳೆಯಿಂದ ಕಪಿಲಾ ನದಿಯಿಂದ ದೇವ್ರನ್ನ ತಗೊಂಬಂದು ಮೈಸೂರು ರಾಜ ಆಸ್ಥಾನ ಪುರೋಹಿತರಿಂದ ನಮ್ಮ ದೇವಿ ಶ್ರೀ ಚೌಡೇಶ್ವರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡೋದಕ್ಕೂ ಮುಂಚೆ ಏನಾಗಿರುತ್ತೆ ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಈ ಮರಗಳೆಲ್ಲ ಬೇಕಾಗಿರುತ್ತೆ. ಅಂದ್ರೆ ಈ ಚೌಕಟ್ಟು ಇವುಗಳನ್ನೆಲ್ಲ ಮಾಡೋದಕ್ಕೆ ಮರಗಳು ಬೇಕಾಗಿರುತ್ತೆ. ದೊಡ್ಡ ಪ್ರವಾಹ ಬಂದು ಇದೇ ಕಪಿಲಾ ನದಿಯಲ್ಲಿ ದೊಡ್ಡ ಪ್ರವಾಹ ಬಂದು ಒಂದು ಮರದ ಹೇಳಬೇಕು ಅಂದ್ರೆ ನಮ್ಮ ದೇವಸ್ಥಾನದಲ್ಲಿ ಒಳಭಾಗದಲ್ಲಿದೆ ಮರಗಳಿದೆ, ಆ ಮರ ವಿತ್ತು ಹಲೋಗಿ ಸೇರೆ ಅಂತ ಹೇಳ್ತಾರೆ. ಅದನ್ನ ಒಂದೇ ಮರದಲ್ಲಿ ಮಾಡಿರೋದು
1: ಪೂರ್ತಿ
0: ಒಂದೇ ಮರದಲ್ಲಿ 4 ಕಂಬ ಮೇಲ್ಗಡೆ ಅಲಗ್ಸೇರೆ ಎಲ್ಲ ಒಂದೇ ಮರದಲ್ಲಿ ಮಾಡಿರೋದು. ಅದಾದ್ಮೇಲೆ ಏನಾಗುತ್ತೆ, ಒಬ್ರು ಬೀರ್ವಾಳ ಅವರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅರಸ್ನವರು, ಅವ್ರ ಮನೆಗೆ ಅವರು ಅರಸ್ನವರು ಯಾವ ರೀತಿ ಅಂದ್ರೆ ಮೈಸೂರು ಅರಮನೆ ಯಾವ ರೀತಿ ಇದೆ ಆ ರೀತಿನೇ ನಂದು ಒಂದು ಮನೆ ಮಾಡಬೇಕು ಅಂತ ಅನ್ಬಿಟ್ಟು ಈಗ ಹಳೆ ಬೀರ್ವಾಳ ಏನಿದೆ ಅಲ್ಲಿ ಮಾಡಬೇಕು ಅನ್ಕೊಂಡು ಅವ್ರು ಅನ್ಕೊಂಡಿರ್ತಾರೆ. ಆದ್ರೆ ಏನಾಗುತ್ತೆ, ಅದು ಅವ್ರು ಮಾಡಿಸಿರ್ತಕ್ಕಂಥ ಬಾಕ್ಲುಗಳು ಅವ್ರಿಗೆ ಆಗಿ ಬರೋದಿಲ್ಲ. ಆಗ ಪಂಡಿತರನ್ನ ವಿಚಾರಣೆ ಮಾಡಿ ಈ ರೀತಿ ಮಾಡಬೇಕು ಅನ್ಕೊಂಡಿದ್ದೀನಿ, ಎಲ್ಲಾ ಕಾರ್ಯನೂ ನಡೀತಾ ಇದೆ, ಇನ್ನು ನಾನು ಬಾಗಲನ್ನ ನಿಲ್ಲಿಸೋದಕ್ಕೆ ಅಡೆತಡೆ ಆಗ್ತಾ ಇದೆ, ಏನು ತೊಂದರೆ ಆಗಿದೆ ಅಂತ. ಆಗ ಅವ್ರು ಹೇಳ್ತಾರೆ, ನೀನು ಮಾಡಿಸಿರ್ತಕ್ಕಂಥ ಬಾಗಲು ಇದು ನಿನ್ನ ಮನೆಗಾಗಲ್ಲ, ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಕೊಟ್ಬಿಡು, ನಿನಗೆ ತುಂಬಾ ಒಳ್ಳೇದಾಗತ್ತೆ ಅಂತ. ಅಂತ ಸಂದರ್ಭದಲ್ಲಿ ಆ ಅರಸನ ಮನೆತನದವ್ರು ಏನಿದ್ರು ಅವ್ರಿಗೆ ನಮ್ಮ ದೇವಸ್ಥಾನ ಗೊತ್ತಾಗತ್ತೆ. ಆಗ ಅವರೇ ಸ್ವತಃ ತಗೊಂಬಂದು ಈ ದೇವಸ್ಥಾನಕ್ಕೆ ಇದೇ ಬಾಗಿಲುಗಳು ಹಾಕಳಿ ಅಂತ ಅನ್ಬಿಟ್ಟು 4 ಬಾಗಿಲುಗಳನ್ನ ಅವರು ಕೊಡ್ತಾರೆ. ಇವತ್ತಿಗೂ ಸಹ ಅದೇ 4 ಬಾಗಿಲುಗಳಲ್ಲೇ ನಮ್ಮ ದೇವಸ್ಥಾನ ಇರೋದು.
1: ಇಂದಿಗೂ ಸಹ ಚೆನ್ನಾಗಿ,
0: ಇಂದಿಗೂ ಅದೇ ರೀತಿ ಸುಸ್ಥಿತಿಯಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಬೇಕಾದ್ರೆ ನೀವು ಬಂದು ಒಂದು ಸರಿ ವಿಸಿಟ್ ಮಾಡಿ ಗೊತ್ತಾಗತ್ತೆ. ಆ ರೀತಿ ಕೆತ್ತನೆ ನಮ್ಮ ತಾಲೂಕಿನ ಭಾಗದಲ್ಲಿ ಎಲ್ಲೂ ಇಲ್ಲ ಹೇಳ್ಬೇಕು ಅಂದ್ರೆ. ಅದಾದ ನಂತರ ಏನಾಗುತ್ತೆ, ಎಲ್ಲಾ ರೀತಿ ಸಲಕರಣೆ ಮೈಸೂರು ಮಹಾರಾಜರಿಂದ ಅವರು ಒಂದು ಕೊಡುಗೆಯಿಂದ ನಮ್ಮ ದೇವಿನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪ್ರತಿ ವರ್ಷ ಇವಾಗ ಯಾವ ರೀತಿ ಮಾಡ್ತಾ ಇದೀವಿ ಅದೇ ರೀತಿನೇ ಹಬ್ಬನ ಮಾಡ್ತಾ ಇರ್ತೇವೆ. ಹಬ್ಬ ಮಾಡ್ತಾ ಇರ್ಬೇಕಾದ್ರೆ ಮಾಮೂಲಿ ಈಗ ಹೊಳೆಗೆ ದೇವ್ರು ತಗೊಂಡು ಹೋಗೋದು, ಆ ಕಡೆಯಿಂದ ಬರ್ಬೇಕಾದ್ರೆ ಅಲುಗು ಸೇವೆ ಮಾಡ್ಕೊಳ್ಳೋದು, ಆಮೇಲೆ ಬಾಯಿ ಬೀಗ ಅಂದ್ರೆ ಚಿನ್ನ ಬೆಳ್ಳಿಯ ದಬ್ಬಳದಿಂದ ಶರೀರಕ್ಕೆ ಚುಚ್ಚೋದು. ಅವರು ಸ್ವಯಂ ಪ್ರೇರಿತರಾಗಿ ಭಕ್ತಾದಿಗಳು, ನಮ್ಮ ಜನಾಂಗದವರು ಅಂತಲ್ಲ, ಯಾರು ಈಗ ನಮ್ಮ ಚೌಡೇಶ್ವರಿ ಆರಾಧಕರು ಯಾರಿದ್ದಾರೆ ಅವ್ರದ್ದು ಹರಕೆಗಳಿರ್ತವೆ, ಮಕ್ಕಳಾಗಿದ್ದವ್ರಿಗೆ ಮಕ್ಕಳ ಹರಕೆ ಇರ್ತವೆ. ಈ ರೀತಿ ನಾನು ಬಂದು ಬಾಯಿ ಬೀಗ ಹಾಕಿಸ್ಕತ್ತೀನಮ್ಮ ಅಂತ ಹೇಳ್ಬಿಟ್ಟು ಅದು ಇವತ್ತಿಗೂ ಸಹ 100+ ಜನ

0: ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಎಲ್ಲರೂ ಮಾಡ್ತಾರೆ. ಅದ್ರಲ್ಲಿ ಇನ್ನೊಂದು ಇದಿಲ್ಲ, ಇಂಥವ್ರಿಗೆ ಹಾಕಲ್ಲ ಅನ್ನಂಗಿಲ್ಲ. ಯಾರು ಬಂದು ನನಗೆ ಹಾಕೊಡಿ ಅಂತ ಅನ್ಬಿಟ್ಟು ನಿಂತ್ಕೊತಾರೆ, ಅಲ್ಲಿ ಬಾಯಿ ಬೀಗ ಚುಚ್ಚವ್ರು ಇರ್ತಾರೆ, ಅವರು ಅದನ್ನ ಅವರು ಶ್ರದ್ಧಾ ಭಕ್ತಿಯಿಂದ ಅವರು ಸಹ ಬೆಳಗ್ಗೆಯಿಂದ ಮಡಿಯಾಗಿದ್ದು ಅವತ್ತಿಗೆ ಇದನ್ನ ಮಾಡ್ಕೊಡ್ತಾರೆ. ಹೊಳೆಯಿಂದ ಬಂದು ದೇವಸ್ಥಾನಕ್ಕೆ ಬಂದು ಸುಮಾರು ಒಂದು 3-3.5 ಆಗ್ಬೋದು. ಅಲ್ಲಿಗೆ ಬಂದು ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಆಗುತ್ತೆ ದೇವಿಗೆ, ಅನಂತರ ಅನ್ನದಾಸೋಹ ಮಾಡಿರ್ತಾರೆ, ಅನ್ನದಾಸೋಹ ಆಗುತ್ತೆ. ಇನ್ನು ಈ ಹಬ್ಬನ ನಾವು 5 ದಿನಗಳಾಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ. ಮೊದಲನೇ ದಿನ ಸಮಾಜದ್ದು ಇರುತ್ತೆ, ಎರಡನೇ ದಿನ ಯಜಮಾನ್ ಚಿಕ್ಕರಂಗ ಶೆಟ್ಟರ ಮನೆಯದು ಪೂಜೆ ಇರುತ್ತೆ, ಅಂದರೆ ನಮ್ಮನೇದು ಪೂಜೆ ಇರುತ್ತೆ. ಮಾರನೆಗೆ ಕಂಟ್ರಾಕ್ಟರ್ ಗೋವಿಂದ ಶೆಟ್ಟರ ಮನೆಯ ಪೂಜೆ ಇರುತ್ತೆ. ಇನ್ನು ಅದಾದ ನಂತರ 4ನೇ ದಿನಕ್ಕೆ ದಿವಂಗತ ಗೋಪಾಲ್ ಶೆಟ್ಟರ ಕುಟುಂಬ ಇರುತ್ತೆ 4ನೇ ದಿನಕ್ಕೆ. 5ನೇ ದಿನಕ್ಕೆ ನಮ್ಮ ಕುಲ ಪುರೋಹಿತರು ಏನಿದ್ದಾರೆ, ಜಿ ಕೆ ಸುಬ್ಬಣ್ಣ ಅಂತನ್ಬಿಟ್ಟು ಸರಗುರಲ್ಲಿ ಚಿರಪರಿಚಿತರು ಅವರ ಪುರೋಹಿತಿಯಲ್ಲಿ. ಈಗ ಹೇಳಬೇಕು ಅಂದ್ರೆ ಅವರೊಂದು 5 ತಲೆಮಾರಿನಿಂದ ನಮ್ಮ ದೇವಸ್ಥಾನವನ್ನ ಪೂಜೆ ಮಾಡ್ಕೊ ಬರ್ತಾ ಇದ್ದಾರೆ. ಅವ್ರ ತಾತ ಅವರು ಆನ್ಗಟ್ಟಿಯವರು, ಆನ್ಗಟ್ಟಿಯ ತಾತ ಆದ್ಮೇಲೆ ಸುಬ್ಬಣ್ಣ ಅವ್ರ ತಂದೆ ಮಾಡ್ತಾ ಇರ್ತಾರೆ. ಸುಬ್ಬಣ್ಣ ಅವ್ರ ತಂದೆ ಆದ್ಮೇಲೆ ಸುಬ್ಬಣ್ಣ ಅವ್ರು ಬರುತ್ತೆ. ಸುಬ್ಬಣ್ಣ ಅವ್ರ ಕಾಲವಾದ ನಂತರ ಅವ್ರ ತಮ್ಮ ಗೋಪಿನಾಥ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ಅವ್ರ ಜೊತೆಗೆ ಸುಬ್ಬಣ್ಣ ಅವ್ರ ಮಗ ಹರೀಶ್ ಅವರು ಸಹ ಸೇರಿ ಕೊನೆಯ ದಿನ ಪೂಜೆಯನ್ನ ಅವ್ರ ಕುಟುಂಬಕ್ಕೋಸ್ಕರವಾಗಿ ಮೀಸಲಿಟ್ಟಿರ್ತಾರೆ. ಈ ರೀತಿಯಾಗಿ ನಡ್ಕ ಬರುತ್ತೆ 4 ದಿನ. 5ನೇ ದಿನ ಮಾಮೂಲಿ ಸಮಾಜದ ಪೂಜೆ ಇರುತ್ತದೆ, ಅಂದ್ರೆ ತೊಗಟವೀರ ಸಮಾಜದ ಪೂಜೆ ಇರುತ್ತೆ. ರಾತ್ರಿ 1:00-12 ಒಳಗಡೆ ಅನ್ನಶಾಂತಿ ಕಾರ್ಯಕ್ರಮ ಅಂತ ಇರುತ್ತೆ.
1: ಅನ್ನಶಾಂತಿ
0: ಕಾರ್ಯಕ್ರಮ ಅಂದ್ರೆ ಈ ಇದೆಲ್ಲ ಆದ್ಮೇಲೆ ಬಲಿ ಕಾರ್ಯಕ್ರಮ ಅಂತ ಅದಿರುತ್ತೆ, ಅದನ್ನ ಮಾಡಿದ್ಮೇಲೆ ಅದು ಪೂರ್ಣವಾಗಿ ಆ ಹಬ್ಬ ಸಂಪೂರ್ಣವಾಗ್ತದೆ. ಇಷ್ಟು ಈ ಹಬ್ಬದ ವಿಶೇಷತೆ.
1: ಅಂದ್ರೆ 4 ದಿನ ನೀವು ಏನೋ ಒಂದೊಂದು ಕುಟುಂಬಗಳಿಗೆ ವಹಿಸ್ಕೊಂಡು ಪೂಜೆಗಳನ್ನ ಮಾಡ್ತೀರಾ, ಅದು ಪ್ರತಿ ವರ್ಷ ಅದೇ ಕುಟುಂಬ?
0: ಹೌದು, ಅದು ತಲತಲಾಂತರದಿಂದ ಬಂದಿರೋದು. ಈಗ ನಮ್ಗೆ ಈಗ ನನ್ನ 2ನೇ ದಿನದ ಕಾರ್ಯಕ್ರಮ ನಮ್ಮನೇದು ಪೂಜೆ, ಅದು ಈಗ 5 ತಲೆಮಾರು ನನಗೆ ಇದು 5ನೇ ತಲೆಮಾರಿನ ಪೂಜೆ. ಅದು 5 ತಲೆಮಾರಿನಿಂದನೂ ಸಹ ಪೂಜೆ ಅದು ನಮಗೆ ಬಂದಿರುತ್ತೆ. ಈಗ ಇನ್ನು ಬಾಕಿಯವರು ಇನ್ನು 2 ಮನೆತನದವ್ರು ಏನಿದ್ದಾರೆ ಅವ್ರಿಗೂ ಸಹ ವಂಶ ಪಾರಂಪರಿಕವಾಗಿ ಬಂದಿರೋದು. ಇನ್ನು ಸುಬ್ಬಣ್ಣ ಅವ್ರದ್ದು ಅಷ್ಟೇನೆ, ಅವರು ಸಹ ವಂಶ ಪಾರಂಪರಿಕವಾಗಿ ಅವ್ರ ತಾತ ಅವ್ರ ಕಾಲದಿಂದನೂ ನಡ್ಸ್ಕೊಂಡ್ ಬಂದಿರತಕ್ಕಂಥದ್ದು. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ಅಂದರೆ, ಇಂಥ ಡೇಟ್ಗೆ ನಿನಗೆ ಒಂದು ಪೂಜೆ ಅಂತ ಕೊಟ್ರೆ ನೀನು ನನ್ನ ಕೈಲಿ ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು. ಸುಮಾರು ಜನ ಮಾಡಿಸ್ತಾರೆ ನಮ್ಮ ಸಮಾಜದವ್ರು ಬಿಟ್ಟು ಸಹ ವಿಶೇಷ ದಿನಗಳಲ್ಲಿ ಬಂದು ಫಸ್ಟೇ ದಿನಾಂಕನೂ ಗೊತ್ತು ಮಾಡಿಸಿ, ನಮ್ಮ ಕಾರ್ಯದರ್ಶಿ ಇದ್ದಾರೆ ರಂಗಧಾಮ್ ಅಂದ್ಬಿಟ್ಟು, ಅವ್ರ ಮುಖಾಂತರ ಗೊತ್ತು ಮಾಡಿ ಅವರೇ ದೇವಸ್ಥಾನ ಕಾರ್ಯಗಳನ್ನೆಲ್ಲ ನೋಡ್ಕೊಳ್ಳೋದು. ಅವ್ರು ಗೊತ್ತು ಮಾಡಿದ ಮೇಲೆ ಅದು ಮುಗೀತು ಅಲ್ಗೆ. ಇನ್ನು ನಾವು ಆಗಲ್ಲ ಅಂದ್ರೆ ಮಾತ್ರ ಬೇರೆಯವ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ಸಮಾಜನೇ ನಿಂತು ಮಾಡುತ್ತೆ ಆ ದಿನಕ್ಕೆ. ಯಾಕಂದ್ರೆ 1 ದಿನನೂ ಒಂದು ಪೂಜೆ ಮಿಸ್ ಆಗೋದಿಲ್ಲ,
1: ನಿಲ್ಲೋ ಹಾಗಿಲ್ಲ
0: ಆ ರೀತಿ.
1: ಅಂದ್ರೆ ತಾವು ಇಲ್ಲಿಯ ಮೂಲದವರು ಆಗದೆ ಇದ್ರು ಸಹ ಆಂಧ್ರಪ್ರದೇಶದ ಒಂದು ಮೂಲದಿಂದ ಬಂದು ಈಗ ನಿಮ್ಮಲ್ಲೇನೆ ತುಂಬಾ ಒಂದು ಪಂಗಡಗಳಾಗಿ ಹರಿದು ಹಂಚಿ ಹೋಗಿ ತಾವುಗಳು ಬಂದು ಇಲ್ಲಿ ಸರಗೂರ್ನಲ್ಲಿ ಸೇರ್ಕೊಂಡು ಒಂದು ಶಕ್ತಿ ದೇವತೆಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿ ಒಂದು ತುಂಬಾ ವಿಶೇಷವಾಗಿ ಆಗ್ಲಿಂದ ಸಹ ಪೂಜೆನ ಮಾಡ್ಕೊಂಡು ಈಗಲೂ ಸಹ ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ?
0: ಹೌದು ಸರ್.
1: ಸರ್, ನಿಮ್ಮ ಒಂದು ದೇವಾಲಯದ ಆವರಣದಲ್ಲಿರುವಂತಹ ಇತರ ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ,
0: ನಮ್ಮ ದೇವಸ್ಥಾನದ ಪಕ್ಕದಲ್ಲಿ ಸರಗೂರಿಗೆ ನಾಡು ದೇಶಕ್ಕೆ ಸೇರಿರತಕ್ಕಂಥ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಸಹ ಬಹಳ ಇತಿಹಾಸ ಪೂರ್ವವಾದದ್ದು. ಅದು ಅದನ್ನು ಹೇಳಬೇಕು ಅಂತಂದ್ರೆ ಇಡೀ ಸರಗೂರು ಜನತೆಯಲ್ಲಿ ಎಷ್ಟು ಕೋಮುಗಳಿವೆ ಎಲ್ರಿಗೂ ಸಹ ಅದು ಸಂಬಂಧಪಟ್ಟದ್ದು. ಅದನ್ನು ವರ್ಷಕ್ಕೆ 1 ದಿವಸ ಮಾರ್ಚಿ ತಿಂಗಳಿನಲ್ಲಿ ಪೌರ್ಣಮಿ ಹತ್ತಿರದಲ್ಲೇ ಅದನ್ನು ಆಚರಣೆ ಮಾಡ್ತಾರೆ. ಆ ದೇವರು ಹೇಗಪ್ಪ ಅಂದರೆ, ಹಿಂದೆ ಪೂರ್ವಿಕರ ಕಾಲದಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ಶನಿದೇವ್ರ ವಿಗ್ರಹಗಳಿರ್ತಿರ್ಲಿಲ್ಲ, ಫೋಟೋಗಳಿರ್ತಿರ್ಲಿಲ್ಲ. ಈ ಯಾವ್ದಪ್ಪ ಅದು ಅಂಬ್ಳೆ ಅಂತಿದೆ, ನಂಜನಗೂಡು ತಾಲೂಕು ಅಂಬ್ಳೆ ಅಂತಿದೆ, ಅಲ್ಲಿ ಶನಿದೇವ್ರ ಫೋಟೋ ಬೆಳ್ಳಿದು. ಇವಾಗ ಏನು ನಮ್ಮ ದೇವಸ್ಥಾನದಲ್ಲಿದೆ ಅದೇ ರೀತಿ ಬೆಳ್ಳಿ ಫೋಟೋ ಇರುತ್ತೆ. ಅದನ್ನ ತಗೊಂಬಂದು ಭಾರಿ ವಿಜೃಂಭಣೆಯಿಂದ ಇಡೀ ಹೇಳಬೇಕು ಅಂದರೆ ನಮ್ಮ ಕೋಟೆ ತಾಲೂಕಲ್ಲಿ ಶನಿದೇವ್ರ ಉತ್ಸವನ ಶುರು ಮಾಡಿದ್ದು ಅಂದರೆ ಸರಗೂರಲ್ಲಿ,
1: ಸರಗೂರಲ್ಲೇ
0: ಪ್ರಪ್ರಥಮವಾಗಿ ಶನಿದೇವರ ಉತ್ಸವವನ್ನು ಶುರು ಮಾಡಿದ್ದು. ಬೇಕಂದ್ರೆ ಹಳಬ್ರನ್ನ ಯಾರನ್ನಾರು ಕೇಳಿ ನೀವು, ಪುರುದ್ಕಟ್ಟೆ ಆಗ್ಬೋದು, ಚಾಮಗೋಡ್ ನುಂಡಿ ಆಗ್ಬೋದು, ಹೂನ್ಕೊಳ ಆಗ್ಬೋದು, ಹುಣಸಳ್ಳಿ ಆಗ್ಬೋದು, ಲಂಕೆ, ಮನಗನಹಳ್ಳಿ, ಇನ್ನು ಈ ಕಡೆ ಭಾಗಕ್ಕೆ ಬಂದ್ರೆ ತುಂಬಸೊಗೆ, ತೊರವಳ್ಳಿ, ಇಟ್ನ, ಸುತ್ತಮುತ್ತ ಸರಗೂರು ಸುತ್ತಮುತ್ತ ಯಾವ್ಯಾವ ಗ್ರಾಮಗಳಿದೆ ಯಾರನ್ನಾರು ವಿಚಾರಿಸಿ ಗೊತ್ತಾಗುತ್ತೆ. ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಎಲ್ಲಿ ನಡೀತಾ ಇತ್ತು ಶನಿದೇವರ ಉತ್ಸವ ಅಂತ ಹೇಳಿದ್ರೆ ಸರಗೂರು ತೊಗಟವೀರ ಸಮಾಜದಲ್ಲಿ ಅಂತ ಹೇಳ್ತಾರೆ. ಬಂದವ್ರಿಗೆಲ್ಲ ದಾಸೋಹ ಕಾರ್ಯಕ್ರಮ ಅವಾಗ್ಲೇನೆ, ಯಾರೇ ಬಂದ್ರು ಶನಿದೇವ್ರ ಉತ್ಸವಕ್ಕೆ ಬಂದವ್ರಿಗೆ ಊಟದ ವ್ಯವಸ್ಥೆ ಬಹಳ ಆಗ್ತಾ ಇತ್ತು. ಆವಾಗ ಏನಾಗುತ್ತೆ, ನಂಜನಗೂಡಿಂದ ತಗೊಂಬಂದು ಮಾಡ್ತಾ ಇರ್ತಾರೆ. ಅಲ್ಲಿ ಏನಾಗೋಗುತ್ತೆ, ಅವ್ರಿಗೆ ಒಂದು ರೀತಿ ಇದಾಗ್ಬಿಡುತ್ತೆ, ನಾವು ಫೋಟೋ ಕೊಟ್ರೆ ಇವರು ಉತ್ಸವ ಮಾಡ್ತಾರೆ.

0: ಇಲ್ಲದ ಇದ್ರೆ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಬಂದ್ಬಿಡ್ತಾರೆ. ಒಂದು ಸರಿ ಹೋಗಿ ಕೇಳಿದಾಗ ಏನ್ ಹೇಳ್ತಾರೆ, ಅಲ್ಲೇ ಬರ್ತಕ್ಕಂಥ ಆದಾಯ ನಮಗ್ ಕೊಡ್ಬೇಕು ಅಂದ್ರೆ ಅಂಬಳೆ ದೇವಸ್ಥಾನದವ್ರು ಹೇಳ್ದಾಗ ಏನಾಗುತ್ತೆ, ಇವ್ರಿಗೆ ನಮ್ಮವ್ರಿಗೆ ಒಂದು ಸ್ವಲ್ಪ ಕಸಿಬಿಸಿ ಆಗತ್ತೆ. ಈಗ ಆ ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ದೇವಸ್ಥಾನಕ್ಕೆ ಬಂದಂತ ಕಾಣಿಕೆಯಿಂದಾನೆ ಮಾಡೋದು.
1: ಹೌದು,
0: ಉರಿ ಅಂತ ಹಾಕಿರ್ತಾರೆ. ಏನವತ್ತೆಲ್ಲ ಏನೊಂದು 10 ರೂಪಾಯಿ ಇರ್ಬೋದೇನಪ್ಪ ಉರಿ, ಅವತ್ತಿನ ದಿನಕ್ಕೆ
1: ದಿನಗಳಲ್ಲಿ
0: ಖರ್ಚು ವೆಚ್ಚನ ಅದರಿಂದಾನೆ ಬರಸ್ತಾ ಇರ್ತಾರೆ. ಈ ರೀತಿ ಕೇಳ್ಬಿಟ್ರಲ್ಲ ಇವರು, ಇವತ್ತು ಈ ರೀತಿ ಡಿಮ್ಯಾಂಡ್ ಮಾಡೋರು ನಾಳೆ ಇನ್ನು ಬೇರೆ ರೀತಿ ಕೊಡೋದೇ ಇಲ್ಲ ಅಂತಂದ್ರೆ ನಾವೇನ್ ಮಾಡೋ ಅನ್ಬಿಟ್ಟು, ಆಗ ನಮ್ಮ ನಾಡು ದೇಶ ಸರಗೂರು ಸಮಾಜದಲ್ಲಿ ಎಷ್ಟು ಕೋಮುಗಳಿವೆ, ಎಲ್ಲಾ ಮುಖಂಡರನ್ನ ಕರೆದು ಈ ರೀತಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ಯಾಕಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಒಂದು ಪರಿಹಾರ ಹೇಳಿ ಅಂತ. ಆಗ ಎಲ್ಲಾ ಕೋಮ್ನವರು ಒಂದು ನಿರ್ಧಾರ ಮಾಡ್ತಾರೆ, ಅವ್ರ ಹತ್ರ ಏನ್ ಇದೆಯೋ ಶನಿದೇವ್ರ ಫೋಟೋ ಅದೇ ರೀತಿ ಫೋಟೋನೇ ನಾವೆಲ್ಲ ಸೇರಿ ಮಾಡ್ಸೋಣ ಅಂತನ್ಬಿಟ್ಟು, ಬೆಳ್ಳಿ ಫೋಟೋನೇ ಮಾಡ್ಸೋಣ ಅಂತನ್ಬಿಟ್ಟು. ಆಗ ಏನ್ ಮಾಡ್ತಾರೆ, ಅದ್ರ ನೇತೃತ್ವ ನಮ್ಮ ಸರಗೂರು ಸಮಾಜದವರು ಅಂದ್ರೆ ನಮ್ಮ ತೊಗಟವೀರ್ ಸಮಾಜದವರು ವಹಿಸ್ಕೊತಾರೆ. ಅದನ್ನ ನಾವು ಮಾಡಿಸ್ತೀವಿ, ನೀವೆಲ್ಲ ಸರಿದೂಕ್ಷಿ ಅಂತ. ಹಾಗೇನಾಗುತ್ತೆ, ಎಲ್ಲಾರು ಕ್ರೋಢೀಕರಿಸಿ ಒಂದು ಮೊತ್ತನ ಮಾಡ್ತಾರೆ ಅದಕ್ಕೆ. ಅದನ್ನು ಮಾಡಿದಾಗ ಏನಾಗುತ್ತೆ, ಮೈಸೂರಿನಲ್ಲಿ ಆಗಿನ ಕಾಲಕ್ಕೆ ಆಚಾ ವಿಶ್ವಕರ್ಮ ಸಮಾಜದವ್ರು ಇರ್ತಾರೆ, ಅವರು ಪ್ರತಿ ಶನಿವಾರ ಫೋಟೋ ಮಾಡೋದು ಮಾತ್ರ, ಆ ಶನಿದೇವ್ರ ಫೋಟೋ ಮಾಡ್ಬೇಕಾದ್ರೆ ಪ್ರತಿ ಶನಿವಾರ ಮಾತ್ರ ಅಂತ ಮಾಡ್ತಾ ಇದ್ರು. ಇನ್ನು ಆ ಶನಿವಾರ ಅಂದ್ರೆ ಪೂರ್ತಿ ದಿನ ಅಲ್ಲ, ಇಂತಿಷ್ಟು ಗಂಟೆಯಿಂದ ಇಂತಿಷ್ಟು ಗಂಟೆ ತನಕ ಇಷ್ಟೇ ಕೆಲಸ ಮಾಡೋದು. ಹಾಗೇನಾಗುತ್ತೆ, ಇವರು ಪ್ರತಿ ವಾರ ಹೋಗೋದು, ಹೋಗಿ ಅಲ್ಲಿ ಕೂತ್ಕೊಂಡು ಇವರು ಎಷ್ಟು ಮಾಡಿದಾರು ಅಂತನ್ಬಿಟ್ಟು ನೋಡ್ಕೊಂಬರೋದು ಎಲ್ಲಾನು ಮಾಡ್ತಾ ಇದ್ರಂತೆ. ಈಗೇನಾಗುತ್ತೆ, ಒಂದು ಸುಮಾರು ಅದೊಂದು 2 ವರ್ಷ ಹಿಡಿಬೋದು. ಆಗೇನಾಗುತ್ತೆ, ಅವರು ಎಲ್ಲ ರೆಡಿ ಆಯ್ತು, ನಿನ್ನೆ ಜಾತ್ರೆಗೆ ರೆಡಿ ಮಾಡ್ಕೊಳ್ಳಿ, ಎಲ್ಲೋ ಫೋಟೋ ತರೋದೇ ಬೇಡ ನಾವು ಅಂತನ್ಬಿಟ್ಟು ಹೇಳ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಯಾರ ಅಲ್ಲಿ ನೇತೃತ್ವ ವಹಿಸಿರ್ತಾರಲ್ಲ ಅವರು ಮುಖಂಡರು, ಸರಿ ಆಯ್ತು ಅಂದ್ಬಿಟ್ಟು ಇಲ್ಲೆಲ್ಲ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಡ್ತಾರೆ. ಅಲ್ಲಿ ಫೋಟೋ ಇನ್ನೂ ಈ ದೃಷ್ಟಿನ ಕಣ್ಣನ್ನ ಇದಿರತ್ತಲ್ಲ ಅದಿನ್ನು ಪೂರ್ಣ ಪ್ರಮಾಣದಲ್ಲಿ ಆಗಿರೋದಿಲ್ಲ. ಆಗ ವಿಶ್ವಕರ್ಮರು ಏನಿರ್ತಾರೆ, ಅವ್ರು ಹೇಳ್ತಾರೆ ಈಗ ಇದು ಪೂರ್ಣ ಪ್ರಮಾಣದಲ್ಲಿ ಇದಾಗಿಲ್ಲ, ಇದು ಇದನ್ನ ಮುಂದಲ್ ವಾರ ಕೊಡ್ತೀನಿ ಅಂತ. ಇಲ್ಲಿ ಎಲ್ಲಾ ಜಾತ್ರೆಗೆಲ್ಲ ರೆಡಿ ಮಾಡ್ಕೊಬಿಟ್ಟವ್ರೆ, ಎಲ್ಲಾನು ರೆಡಿ ಮಾಡ್ಬಿಟ್ಟಾರೆ. ಈಗ ಫೋಟೋ ತರದ ಇದ್ರೆ ಅವಮಾನ ಆಗೋಗತ್ತೆ. ಆಗ ಏನ್ ಮಾಡ್ತಾರೆ, ಅಲ್ಲಿ ಹೋಗಿರ್ತಕ್ಕಂತ ಮುಖಂಡರು ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗ್ತಾರೆ. ಮೈಸೂರು ಮಹಾಸಂಸ್ಥಾನಕ್ಕೆ ಹೋಗಿ ಆಗಿನ ಕಾಲದ ಮಹಾರಾಜರ ಹತ್ರ, ಸ್ವಾಮಿ ಈ ರೀತಿ ನಾವು ಶನಿದೇವರು ಉತ್ಸವ ಮಾಡ್ತಾ ಇದ್ದೋ, ಫೋಟೋ ಮಾಡೋದಕ್ಕೆ ಕೊಟ್ಟಿದ್ದ ಬೆಳ್ಳಿ ಫೋಟೋನ, ಅದು ಆಗಿಲ್ಲ, ಆ ವಿಶ್ವಕರ್ಮರು ಸಹಿತವಾಗಿ ಕರ್ಕೊಂಡೋಗಿರ್ತಾರೆ. ಆಗ ಅವರು ಹೇಳ್ತಾರೆ ಈ ರೀತಿ, ಸ್ವಾಮಿ ಅದನ್ನ ಇಂತಿಷ್ಟು ಗಂಟೆ ಒಳಗಡೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಅದು ಯಾರಿಗೂ ಒಳ್ಳೇದಲ್ಲ, ಶ್ರೇಯಸ್ಸಲ್ಲ ಅಂತ. ಆಗ ಮೈಸೂರು ಮಹಾರಾಜರು ಹೇಳ್ತಾರೆ, ಆಗಿನ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಚಿತ್ರಕಲಾ ಆರ್ಟ್ ಅಂತನ್ಬಿಟ್ಟು ಈಗಲೂ ಇದೆ, ಅಲ್ಲಿ ಶನಿದೇವ್ರ ಫೋಟೋನ ಬರೆಸಿ ಫ್ರೇಮ್ ಹಾಕಿ, ಸಾಗವಾನಿ ಮರದಲ್ಲಿ ಫ್ರೇಮ್ ಹಾಕಿ, ಈ ಸರಿ ಇದನ್ನ ತಗೊಂಡೋಗಿ ನೀವು ಉತ್ಸವ ಮಾಡಿ, ಮುಲ್ಲು ಸರಿಗೆ ನಿಮ್ಮದು ಏನ್ ಮಾಡಿಸಿದ್ರೆ ಅದನ್ನ ತಗೊಂಡೋಗಿ ಮಾಡಿ ಅಂತ ಹೇಳ್ಬಿಟ್ಟು ಆ ಫೋಟೋನ ಕೊಡ್ತಾರೆ
1: ಉತ್ಸವಕ್ಕೆ.
0: ಆ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ ಒಂದ್ ವರ್ಷ, ಮಾಡಾದ್ಮೇಲೆ ನೆಕ್ಸ್ಟ್ ಮುಂದಿನ ವರ್ಷ ಅದೇ ಬೆಳ್ಳಿ ಫೋಟೋ ತಂದು ಮೆರವಣಿಗೆ ಮಾಡ್ತಾರೆ. ಈ ರೀತಿಯ ಶನಿದೇವರು ಉತ್ಸವಕ್ಕೂ ಸಹ ಬಹಳ ಐತಿಹಾಸಿಕವಾದ ಇತಿಹಾಸ ಇದೆ ಅಂತ ಹೇಳು.
1: ನಿಮ್ಮ ಒಂದು ಚೌಡೇಶ್ವರಿ ದೇವಸ್ಥಾನದಲ್ಲಿ ಇನ್ಯಾವ್ದಾರು ಮೂರ್ತಿಗಳಿದೆ?
0: ಇಲ್ಲ ಇಲ್ಲ ಇಲ್ಲ, ಚೌಡೇಶ್ವರಿ ಒಬ್ಳೆ ಇರೋದು. ಆ ಕಡೆ ಒಂದ್ ಸೈಡ್ ರಾಮನ್ ಮಡಗಿದ್ದಾರೆ, ಒಂದ್ ಸೈಡ್ ಕೃಷ್ಣನ ಫೋಟೋ ಮಡಗಿದ್ದಾರೆ. ವಿಗ್ರಹಗಳು ಚೌಡೇಶ್ವರಿ ಬಿಟ್ರೆ ಯಾವ್ದನ್ನು ಸಹ ಪ್ರತಿಷ್ಠಾಪನೆ ಮಾಡಿಲ್ಲ, ಮಾಡ್ಬೇಕು ಅಂತಿದ್ರು. ಆಗ ಇವರು ವಿಜಯನಗರದಲ್ಲಿ ಇರ್ತಕ್ಕಂತ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ವಿದ್ವಾಂಸರಾದ ಭಾಸ್ಕರ ಸ್ವಾಮಿಗಳು ಬಂದು ಕರೆಸಿರ್ತಾರೆ ಅವ್ರನ್ನ ನಮ್ಮ ದೇವಸ್ಥಾನಕ್ಕೆ. ಯಾವಾಗಪ್ಪ ಅಂದ್ರೆ 55ನೇ ವರ್ಷದಲ್ಲಿ 50ನೇ ವರ್ಷಕ್ಕೂ 60ನೇ ವರ್ಷಕ್ಕೂ ಒಂದು ಇದು ಮಾಡ್ತಾರೆ. ಆಗ ಮಾಡೋ ಟೈಮಲ್ಲಿ ಅವ್ರನ್ನ ಕರೆಸಿ ಕೇಳೋಣ ಏನ್ ಹೇಳ್ಬೋದು, ಅವರು ವಾಸ್ತು ತಜ್ಞರಲ್ವಾ, ಕೇಳೋಣ. ಈ ರೀತಿ ಒಂದ್ ಕಡೆ ರಾಮನು ಒಂದ್ ಕಡೆನು ಕೃಷ್ಣನು ಪ್ರತಿಷ್ಠಾಪನೆ ಮಾಡ್ಬೇಕು ಅಂತ. ಆಗ ಅವರು ದೇವಸ್ಥಾನ ಬಂದು ನೋಡ್ಬಿಟ್ಟು ಬಹಳ ಖುಷಿ ಪಡ್ತಾರೆ. ಅವರು ಈ ರೀತಿ ದೇವಸ್ಥಾನ ನನ್ನ ಎಲ್ಲೂ ನೋಡೇ ಇಲ್ಲ, ತಾಯಿ ಇಲ್ಲೇ ನೆಲೆ ಆಗಿದ್ದಾಳೆ, ನೀವು ಪೂಜೆ ಮಾಡದಿದ್ರೆ ತಾಯಿ ಚೌಡೇಶ್ವರಿ ಉಪಾಸಕರಾಗಿರೋದ್ರಿಂದ ಚೌಡೇಶ್ವರಿಗೆ ಮಾತ್ರ ಅವಳು ಪ್ರಧಾನ ದೇವತೆ, ಅವಳು ಇರೋ ಜಾಗದಲ್ಲಿ ಬೇರೆ ವಿಗ್ರಹಗಳನ್ನು ನೀವು ಪ್ರತಿಷ್ಠಾಪನೆ ಮಾಡಬಾರದು ಅಂತನ್ಬಿಟ್ಟು ಅವರು ಸಲಹೆ ಕೊಟ್ಬಿಟ್ಟು ಹೋಗ್ತಾರೆ. ಆಗ ಸಲಹೆ ಕೊಟ್ಟಾಗ ನಮ್ಮ ಸಮಾಜದವರು ಆ ವಿಚಾರನ ಅಲ್ಲಿಗೆ ಕೈ ಬಿಟ್ಬಿಡ್ತಾರೆ. ಆದ್ರಿಂದ ಈಗ ನಮ್ಮ ಚೌಡೇಶ್ವರಿ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೌಡೇಶ್ವರಿ ಒಂದೇ, ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಇದೆ, ಅಲ್ಲಿ ಶನಿದೇವರ ಫೋಟೋ ಇದೆ. ಮಾಮೂಲಿ ಅದು ಸಹ ಮಾರ್ಚ್ ತಿಂಗಳಲ್ಲಿ ಉತ್ಸವ ಆಗುತ್ತೆ, ಇದು ಮೇ ಬುದ್ಧ ಪೂರ್ಣಿಮೆ ಆದ 5 ದಿನಕ್ಕೆ ಆಗುತ್ತೆ.
1: ಈಗ ಪ್ರಸ್ತುತ ಸರ್ ನಿಮ್ಮ ಒಂದು ಚೌಡೇಶ್ವರಿ ಹಬ್ಬ ನಡೆದಿದೆ, ಆ ದಿನಗಳಲ್ಲಿ ವಿಶೇಷವಾಗಿ ಏನೆಲ್ಲ ಪೂಜಾ ಕೈಂಕರ್ಯಗಳಿರ್ತವೆ, ಏನೆಲ್ಲ ಒಂದು ಆಚರಣೆಗಳಿರ್ತವೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಹಬ್ಬದ ಹಿಂದಿನ ದಿನನೇ ಗಣಪತಿ ಹೋಮ ಇರುತ್ತೆ, ಗಣಪತಿ ಹೋಮ ಆದ್ಮೇಲೆ ಚಂಡಿಕಾ ಹೋಮ ಇರುತ್ತೆ. ಚಂಡಿಕಾ ಹೋಮ ಆದ್ಮೇಲೆ ಪೂರ್ಣಾಹುತಿ ಆದ್ಮೇಲೆ ದೇವ್ರನ್ನ ಪಲ್ಲಕ್ಕಿ

0: ಈ ಸಮೇತವಾಗಿ ಕಪಿಲಾ ನದಿ ದಂಡೆಗೆ ತಗೊಂಬಂದು ದೇವ್ರನ್ನ ಅಲ್ಲಿ ಅವಳು ಯಾಕಂದ್ರೆ ಅಲ್ಲಿಂದನೇ ಬಂದಿರೋದ್ರಿಂದ ಈ ಗಂಗೆ ಜೊತೆಗೆ ಬರಲಿ ಎನ್ನುವ ಲೆಕ್ಕಾಚಾರದಲ್ಲಿ ಜ್ಯೋತಿ ಸ್ವರೂಪಳಾಗಿ, ಈ ಜ್ಯೋತಿ ಅನ್ನೋದಕ್ಕೆ ಬಹಳ ಇತಿಹಾಸ ಇದೆ. ಅದನ್ನ ಹೇಳಬೇಕು ಅಂದ್ರೆ ಅದರದ್ದು ಪೂರ್ಣ ಪ್ರಮಾಣದಲ್ಲಿ ಹೇಳ್ತೀನಿ. ಜ್ಯೋತಿ ಸ್ವರೂಪಳಾಗಿ ಅವಳನ್ನು ಹಲುಗ ಸೇವೆ ಮುಖಾಂತರ, ಬಾಯಿ ಬೀಗದ ಸೇವೆ ಮುಖಾಂತರ ದೇವಸ್ಥಾನಕ್ಕೆ ಕರ್ಕೊಂಬಂದು ಮಹಾಮಂಗಳಾರತಿ ಮಾಡಿ ಅಲ್ಲಿಗೆ ಸಂಜೆ ಒಂದು 8 ಗಂಟೆಗೆ ತಿರ್ಗಾ ಮಹಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ ಅಲ್ಲದೆ ಸಂಜೆ ಮಹಾಮಂಗಳಾರತಿ ಅಂತ. ಅದು ಮುಗಿದ ಮೇಲೆ ಮೊದಲನೇ ದಿನದ ಕಾರ್ಯಕ್ರಮ ಮುಗಿಯಿತು. ಇನ್ನು ಎರಡನೇ ದಿನ ಈ ಸರಿ ಹಬ್ಬದಲ್ಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರುತ್ತೆ. ಮಧ್ಯಾಹ್ನ 1:30 ಆದ ನಂತರ ಸಂಜೆ 4 ಗಂಟೆಗೆ ಉತ್ಸವ ಇರುತ್ತೆ. ನಮ್ಮ ತೊಗಟವೀರ ಸಮಾಜದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ಇರುತ್ತೆ. ಆ ಉತ್ಸವ ಮುಗಿಸ್ಕೊಂಡು ಬಂದಂತ ಸಮಯದಲ್ಲಿ ಸಂಜೆ 7:30 to 7:30 ತಿರ್ಗಾ ಮಹಾಮಂಗಳಾರತಿ ಆಗತ್ತೆ. ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಆಗ್ತದೆ. ಅನಂತರ ಆ ದಿನ ಕಾರ್ಯಕ್ರಮ ನಾಟಕ ಇದ್ರೆ ನಾಟಕ ಇರುತ್ತೆ, ಇಲ್ಲ ಸುಗಮ ಸಂಗೀತ ಇರುತ್ತೆ. ಈ ಸರಿ ಎರಡನೇ ದಿನದ ಕಾರ್ಯಕ್ರಮ ನಾಟಕ ಇತ್ತು. ಅದು ಸಹ ನಮ್ಮ ತೊಗಟವೀರ ಸಮಾಜದ ಕಲಾಬಳಗದವರು ಮಾಡಿರ್ತಕ್ಕಂಥದ್ದು. ಬೇರೆ ಹೊರಗಡೆಯಿಂದ ಕರೆಸಿರಲ್ಲ, ನಮ್ಮಲ್ಲೇ ಕಲಾವಿದರು ಇದ್ದಾರೆ. ಯಾಕಂದ್ರೆ ಹೇಳಬೇಕು ಅಂದ್ರೆ ಈಗ ಒಂದು 40-50 ವರ್ಷದಿಂದ ನಮ್ಮ ಸಾಮಾಜಿಕ ನಾಟಕನ ನಮ್ಮ ತಾಲೂಕು ಅಂತ ಹೇಳಕ್ಕಾಗಲ್ಲ, ಸರಗೂರು ಭಾಗಕ್ಕೆ ಸ್ವತಃ ತಾವೇ ಕಲಿತು ಆಡ್ತಕ್ಕಂತ ಕಲಾವಿದರು ನಮ್ಮವರು ತೊಗಟವೀರ ಸಮಾಜದವರು ಇದ್ದಾರೆ. ಅದರಲ್ಲಿಗೆ ಮೊದಲನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ನು ಎರಡನೇ ದಿನ ಅಂದ್ರೆ ಮೂರನೇ ದಿನ ಅಂದ್ರೆ ಹಬ್ಬ ಆದ 3ನೇ ದಿನಕ್ಕೆ ದೊಡ್ಡ ಉತ್ಸವ ಇರುತ್ತೆ. ಅಂದ್ರೆ ಸರಗೂರಲ್ಲಿ ನಮ್ಮ ಸಮಾಜ ಏನಿದೆ ಅದಾದ್ಮೇಲೆ ನೆಕ್ಸ್ಟ್ ಶ್ರೀರಾಮ್ ಬಡಾವಣೆ ಇದೆ ಬಸ್ ಸ್ಟ್ಯಾಂಡ್ ಹಿಂಭಾಗ, ಅಲ್ಲೂ ಸಹ ನಮ್ಮ ಸಮಾಜದವರು ಇದ್ದಾರೆ. ಅಲ್ಲಿಗೆ ವರ್ಷಕ್ಕೆ 1 ಸರಿ ಮಾತ್ರ ದೇವರು ಹೋಗೋದು. ಅಲ್ಲಿರ್ತಕ್ಕಂತ ಅವರೆಲ್ಲ ನಮ್ಮ ಸಮಾಜದವರು ಹಾಗೂ ಇತರೆ ಸಮಾಜದವರು ಎಲ್ಲರೂ ಸಹ ಪೂಜೆ ಕೊಟ್ಟು ಪೂಜೆ ಮಾಡಿಸಿ ತಿರ್ಗಾ ಸಂಜೆ ಬರುತ್ತೆ. ಸಂಜೆ ಬಂದು ತಿರ್ಗಾ ಮಹಾಮಂಗಳಾರತಿ ಆಗ್ತದೆ. ಆನಂತರ ಏನು ಕಾರ್ಯಕ್ರಮ ಇದೆ ಆ ದಿನದ್ದು, ಈ ಸರಿ ಸುಗಮ ಸಂಗೀತ ಇತ್ತು 3ನೇ ದಿನದ ಕಾರ್ಯಕ್ರಮ ಸುಚೇತನ್ ಅವರಿಂದ ಅದು ಅಲ್ಲಿಗೆ ಸಮಾಪ್ತಿ ಆಯ್ತು. ಅಲ್ಲಿಗೆ 3ನೇ ದಿನದ ಕಾರ್ಯಕ್ರಮ ಮುಗೀತು. ಇನ್ನು 4ನೇ ದಿನದ ಕಾರ್ಯಕ್ರಮ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಆಗ್ತದೆ. ಅದೇ ರೀತಿ ಉತ್ಸವ ಆಗ್ತದೆ ನಮ್ಮ ಬೀದಿಗಳಲ್ಲಿ. ಅನಂತರ ಸಂಜೆಗೆ ಮಹಾಮಂಗಳಾರತಿ ಆಗ್ತದೆ. 4ನೇ ದಿನದ ಕಾರ್ಯಕ್ರಮ ಪ್ರತಿ ವರ್ಷನೂ ಸಹ ಅದರಲ್ಲಿ ಬದಲಾವಣೆ ಇಲ್ಲ. 4ನೇ ದಿನದ ಕಾರ್ಯಕ್ರಮ ತೊಗಟವೀರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಅವರು ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು, ಅಂದ್ರೆ ನಮ್ಮ ಮಕ್ಕಳ ಪ್ರತಿಭೆಯನ್ನು ನಾವೇ ಗುರುತಿಸಬೇಕು,
1: ಪ್ರೋತ್ಸಾಹಿಸಬೇಕು
0: ಅಂತ ಅನ್ಬಿಟ್ಟು ಅದೊಂದು ಕಾರ್ಯಕ್ರಮ ಇರುತ್ತೆ. ಅಲ್ಲಿಗಾದ್ಮೇಲೆ 5ನೇ ದಿನದ ಯಾವುದೇ ವಿಧವಾದ ಕಾರ್ಯಕ್ರಮ ಇರೋದಿಲ್ಲ. ಅಂದ್ರೆ ಮಾಮೂಲಿ ಮಧ್ಯಾಹ್ನ 1:30 ಮಹಾಮಂಗಳಾರತಿ ಇರ್ತದೆ. ಮಧ್ಯಾಹ್ನ 3ರಿಂದ 4 ಗಂಟೆಗೆ ಇದಿರುತ್ತದೆ ವಸಂತೋತ್ಸವ ಅಂತ. ಅಂದ್ರೆ ಬಣ್ಣ ಬಳ್ಕೊಂಡು ಓಕಳಿ ಅಂತ ಆಡು ಭಾಷೆಯಲ್ಲಿ ಓಕಳಿ ಅದಿರ್ತದೆ, ಅದನ್ನ ಓಕಳಿ ಆಡ್ಕೊಂಡು ದೇವಸ್ಥಾನ ಮುಂದೆನೆ ನೀರು ತುಂಬಿಸಿರ್ತಾರೆ ಅಂಡೆಗಳಲ್ಲಿ. ಓಕಳಿ ಆಡ್ಕೊಂಡು ದೇವಿನ ನಾವು ಓಕಳಿ ಆಡಿರ್ತೀವಲ್ಲ ಆರ್ತಿ ನೀರು ಅಂತ ಲೆಕ್ಕಾಚಾರ ಹಾಕಬಹುದು. ಆರ್ತಿ ನೀರ್ ಮೇಲೆ ದೇವ್ರನ್ನ ತಗೊಂಬಂದು ತಿರ್ಗಾ ಹೊಳೆಗೆ ಹೋಗಿ ತೆಪ್ಪೋತ್ಸವ ಮಾಡಿ ಅನಂತರ ಇನ್ನು ಅಲ್ಲಿಂದ ತೆಪ್ಪೋತ್ಸವ ಮುಗಿಸ್ಕೊಂಡು ತಿರ್ಗಾ ನಮ್ಮ ಏನಿದೆ ನಮ್ಮ ಸಮಾಜದ ಬೀದಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಗ್ತದೆ. ಸಂಜೆ ತಿರ್ಗಾ 7:30-8 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಅಲ್ಲಿಗೆ ಹಬ್ಬ ಸಂಪೂರ್ಣ 5 ದಿನದ ಉತ್ಸವ ಕಾರ್ಯಕ್ರಮ ಮುಗೀತು. ಇನ್ನು ಉಳ್ಕೊಳ್ತಕ್ಕಂತ ಏಕೈಕ ಕಾರ್ಯಕ್ರಮ ಅಂದ್ರೆ ಅನ್ನಶಾಂತಿ. ಅನ್ನಶಾಂತಿ ಕಾರ್ಯಕ್ರಮನ ರಾತ್ರಿ 1:10 ಶುರು ಮಾಡಿದ್ರೆ ಮಧ್ಯರಾತ್ರಿ 1:12 ಆಗ್ಬೋದು. ದೇವರು ಯಾವ ರೀತಿ ವರ ಕೊಡುತ್ತೆ, ಯಾವ ರೀತಿ ಪ್ರಸನ್ನಳ ಆಗ್ತಾಳೆ ಅದ್ರ ಮೇಲೆ ಇರುತ್ತೆ. ಇಂಥ ಸಮಯಕ್ಕೆ ಮುಗಿಯುತ್ತೆ ಅಂತ ಹೇಳೋದಿಕ್ಕಾಗೋದಿಲ್ಲ. 10 ಗಂಟೆಯಿಂದಂತೂ ಶುರುವಾಗುತ್ತೆ, ಯಾರು ಬರಲಿ ಯಾರು ಬರದೇ ಇರಲಿ ಅದರಲ್ಲಿ ಇನ್ನೊಂದು ಮಾತಿಲ್ಲ. ಅದಕ್ಕೆ ಏನ್ಬಿಟ್ಟೆ ಒಂದು ತಂಡ ಇದೆ, ಅವರೇ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ನಾನು ಸಹ ಒಬ್ಬ ಆ ತಂಡದಲ್ಲಿ. ಅಂದ್ರೆ ಇಂಥವ್ರು ಅಂತ ಹೆಸರು ಹೇಳೋದೇನ್ ಬೇಡ, ಯಾಕಂದ್ರೆ ಕಾಲಾನಂತರ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ಅದರಲ್ಲಿ ಅವರೇ ಕಾರ್ಯಕ್ರಮ ನಡೆಸ್ಕೊಡ್ತಾರೆ.
1: ಪ್ರತಿಯೊಬ್ಬರು ಸಹ ಸೇರಿ ಒಂದು 4ರಿಂದ 5 ದಿನಗಳ ಕಾಲ ಏನ್ ನಡೆಯುತ್ತೆ ಜಾತ್ರೆಯನ್ನ ಪ್ರತಿ ನಿಮ್ಮ ಒಂದು ಸಮಾಜದಲ್ಲೇನೆ ವಿವಿಧ ರೀತಿಯ ಗುಂಪುಗಳನ್ನ ಮಾಡಿಕೊಂಡು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನ ತಮ್ಮಲ್ಲೇ ಹಂಚಿಕೊಂಡು ಎಲ್ಲರೂ ಸಹ ಒಂದು ಸಹಭಾವದಿಂದ ಜಾತ್ರೆಯನ್ನ ಯಶಸ್ವಿಗೊಳಿಸ್ತೀರಾ.

ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 10ನೇ ವಾರ್ಡಿನ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಸರಗೂರಿನ ತೊಕಡವೀರ ಸಮಾಜದ ಶ್ರೀಯುತ ಶ್ರೀಕಾಂತ್ ಎಸ್ರವರ ಜೊತೆಗಿನ

0: ದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ರವೀಂದ್ರನಾಥ್ ಶಾಫ್ರವರು, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶ್ರಾಫ್, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು. ಈ ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ.

120 ರೂಪಾಯಿ, ಪೆನ್ಸಿಲ್ ಪೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಇಳವನ 3 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 30 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 37 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 28 ರೂಪಾಯಿ. ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಇನ್ನು ಮುಂದೆ ಕೇಳಿ ಬರೋಣ. ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ರೋಬೋಗಳು ಎಂದರೆ ತಟ್ಟನೆ ನೆನಪಿಗೆ ಬರುವುದು ನಿಧಾನವಾಗಿ ಕಾಲಿತಿ ಮುಂದೆ ಚಲಿಸುವ ಯಂತ್ರ. ಇಲ್ಲಿವೇ ಹೋಟೆಲ್ಗಳಲ್ಲಿ ಕಾಫಿ ತಿಂಡಿ ಪರಿಚಯಿಸುವ ಮಾಣಿ ರೋಬೋಗಳು. ನಡೆಯುವಾಗ ಇವು ನೇರವಾಗಿ ನಡೆಯಬೇಕು, ಮರಳಿ ಬಂದ ಹಾದಿಯಲ್ಲಿ ಹೋಗಬೇಕು ಎಂದರೂ ನಿಧಾನವಾಗಿ ಎಡಕ್ಕೂ ಬಲಕ್ಕೂ ತಿರುಗಿ ಮತ್ತೆ ಬಲಕ್ಕೂ ಎಡಕ್ಕೂ ತಿರುಗಿ ನಡೆಯಬೇಕು. ಇದು ಇಂತಹ ರೋಬೋಗಳು ನಿಂತಲ್ಲಿ ರೊಯ್ಯನೆ ಯೂಟರ್ನ್ ತೆಗೆದುಕೊಳ್ಳುವಂತೆ ಮಾಡುವ ಚಕ್ರಗಳು ಬಂದಿವೆಯಂತೆ. ಗಾಳಿ ಬೀಸಿದಾಗ ಉರುಳಿಕೊಂಡು ಹೋಗುವ ಟಂಬಲ್ ವಿಂಡ್ ಎನ್ನುವ ಪುರುಳೆ ಉಂಡೆಗಳಿಂದ ಪ್ರೇರಣೆ ಪಡೆದು ಎಲ್ಲಾ ದಿಕ್ಕುಗಳಲ್ಲಿಯೂ ಚಲಿಸಬಲ್ಲಂತಹ ಟ್ರಿಲ್ ಬ್ಯಾಟ್ ಎನ್ನುವ ಉರುಳಿ ಚಕ್ರ ಅಥವಾ ಗಾಲಿಗಳನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಲಾಸ್ ಎಲಿಂಜಸ್ನ ಮೆಕ್ಯಾನಿಕಲ್ ಎಂಜಿನಿಯರ್ ಶಿಮಿನ್ ಆ ಎನ್ನುವ ಸಂಗಡಿಗರು ರೂಪಿಸತೊಡಗಿದ್ದಾರೆ. ಟಂಬಲ್ ವೀಂಡ್ ಎನ್ನುವ ಹುಲ್ಲುಗಾವಲುಗಳಲ್ಲಿ ಬೆಳೆಯುವ ಹಲವು ಕುರ್ಚಲು ಗಿಡಗಳಿಂದ ಹುಟ್ಟಿದ ವಸ್ತು. ಅಮೆರಿಕ ಖಂಡದಲ್ಲಿ ಇದು ಸಾಮಾನ್ಯ. ವರ್ಷದಲ್ಲಿ ಒಂದು ಋತುವಿನಷ್ಟೇ ಬೆಳೆದು ಹೂ ತೆಳಿಯುವ ಈ ಗಿಡಗಳು ನಂತರ ಒಣಗಿ ಹೋಗುತ್ತವೆ. ಹೀಗೆ ಒಣಗಿದ ಪುರುಳಿ ದುಂಡಗಿನ ಉಂಡೆಯಿಂದಾಗಿ ಗಾಳಿ ಬೀಸಿದಂತ ಉರುಳುವತ್ತ ಸಾಗುತ್ತವೆ. ಹಾದಿಯಲ್ಲಿ ತಮ್ಮ ಮೈಯಲ್ಲಿ ಅಡಗಿರುವ ಬೀಜಗಳನ್ನು ಬಿತ್ತುತ್ತವೆ. ಗಿಡಗಳ ಬೀಜ ಪ್ರಸಾರ ಹೀಗೆ ಆಗತೊಡಗುತ್ತದೆ. ಈ ಪುರುಳಿ ಉಂಡೆಗಳು ಗಾಳಿ ಎತ್ತ ಬೀಸುತ್ತದೆಯೋ ಅತ್ತ ಉರುಳಬಲ್ಲವೋ. ಹೀಗಾಗಿ ನೆಲೆಯಿಂದ ಬಲು ದೂರ ಅವು ಸಾಗಬಲ್ಲವೋ. ಹಗುರವಾಗುವುದರಿಂದ ಮೇಲು ಗಾಳಿಯಲು ಇವನ್ನ ದೂಡಬಲ್ಲದು. ಬಾರದಿಂದಾಗಿ ನೆಲ ಮುಟ್ಟುವ ತಳ ಒತ್ತಿ ಸಪಟಾದರೂ ತುಸು ಸರಿದೊಡನೆ ಮರಳಿ ದುಂಡಾಗುತ್ತವೆ. ದುಂಡಗಿನ ಆಕಾರವನ್ನು ಹೇಗೆ ಕಾಯ್ದುಕೊಳ್ಳುವುದರಿಂದ ಎತ್ತಬೇಕಿದ್ದರೂ ಇವು ಚಲಿಸಬಲ್ಲವು. ಇದೇ ತಂತ್ರವನ್ನು ಬಳಸಿ ಉರುಳುವ ರೋಬೋಗಳನ್ನು ಸಿದ್ಧಪಡಿಸಬಹುದಲ್ಲ ಎನ್ನುವುದು ಶಿಮಿನ್ ಹಾ ತಂಡದ ಯೋಚನೆಯಾಗಿದೆ. ಪುರುಳಿ ಉಂಡೆಯನ್ನು ದೂಡಲು ಗಾಳಿ ಬೇಕು. ಉರುಳು ರೋಬೋ ತನ್ನದೇ ಆದ ಬಲದಿಂದ ಚಲಿಸುವಂತೆ ಮಾಡಬೇಕು ಎನ್ನುವುದು ಶಿಮಿನ್ ಆರವರ ಯೋಚನೆ. ಇದಕ್ಕಾಗಿ ಇವರು ಮಾಡಿದ ಉಪಾಯ ಇದು. ಶಾಖಕ್ಕೂ ಬೆಳಕಿಗೂ ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸುವ ವಸ್ತುಗಳನ್ನು ಜೋಡಿಸಿ ಅವು ಬಾಗುವಂತೆ ಮಾಡಬಹುದು. ಲಿಕ್ವಿಡ್ ಕ್ರಿಸ್ಟಲ್ ಪಾಲಿಮರ್ಗಳು ಎನ್ನುವ ವಸ್ತುಗಳನ್ನು ಹೀಗೆ ಆಕಾರ ಬದಲಿಸಬಲ್ಲವು. ಬೆಳಕಿಗೆ ಸ್ಪಂದಿಸುವ ಇಂತಹ ವಸ್ತುವಿನ ತೆಳು ಪಟ್ಟಿಗಳನ್ನು ಮಾಡಿ ಅವುಗಳಿಂದ ಟಂಬಲ್ ವೀಡಿನಂತಹ ಉಂಡೆಗಳನ್ನು ಬೆಳಕು ಬಿದ್ದಾಗ ಅವು ಎತ್ತ

0: ಆಗಬಲ್ಲಬಹುದು. ಎಣಿಕೆ ಸರಿಯಾಗಿದ್ದರೆ ಬೆಳಕು ಬಿದ್ದು ಬಾಗಿದ ಕಡೆ ಭಾರ ಹೆಚ್ಚಾಗಿ ಇವು ಉರುಳಬಹುದು, ಹೀಗೆ ಉರುಳುವತ್ತ ಸಾಗಬಹುದು. ಇದು ತರ್ಕ ಕಲ್ಪನೆ. ಸಕಾರಗೊಳಿಸಲು ಶಿಮಿನ್ ಶಾ ತಂಡ ವಿಶೇಷವೊಂದನ್ನ ಲಿಕ್ವಿಡ್ ಕ್ರಿಸ್ಟಲ್ನ ಪಟ್ಟಿಯನ್ನ ತಯಾರಿಸಿ ವಾಸ್ತವ ಎರಡು ತೆಳುಪಟ್ಟಿಗಳನ್ನ ಅಂಟಿಸಿ ಮಾಡಿದ ಒಂದು ವಸ್ತು. ಒಂದು ಪಟ್ಟಿ ಬೆಳಕಿಗೆ ಸ್ಪಂದಿಸಿ ಕುಗ್ಗಿದ್ದು, ಇನ್ನೊಂದು ಹಿಗ್ಗುತ್ತಿತ್ತು. ಕುಗ್ಗುವ ಪಟ್ಟಿಯನ್ನ MR 257 ಎನ್ನುವ ಪಾಲಿಮರ್ ಜೊತೆಗೆ ಮೇಣದ ಬತ್ತಿಯಿಂದ ಹೆಕ್ಕಿದ ಮಸಿಯನ್ನು ಬರೆಸಿ ತಯಾರಿಸಿದರು. ಮತ್ತೊಂದು ಪಾಲಿಮರ್ PDMS ಎನ್ನುವ ವಸ್ತು. ಇವೆರಡರನ್ನು ಬಲವಾಗಿ ಅಂಟಿಸತೊಡಗಿದರು. ಹೀಗೆ ತಯಾರಾದ ಇಬ್ಬಂದಿ ವಸ್ತುವನ್ನು ತೆಳುವಾದ ರಿಬ್ಬನ್ಗಳಾಗಿ ಕತ್ತರಿಸಿದರು. 6 ಇಂತಹ ರಿಬ್ಬನ್ಗಳನ್ನು ಬುಟ್ಟಿಯಲ್ಲಿ ಹೆಣೆಯುವಂತೆ ಹೆಣೆದು 2 ಸೆಂಟಿಮೀಟರ್ ವ್ಯಾಸದ ಚೆಂಡನ್ನು ರೂಪಿಸಿದರು. ಚೆಂಡಿನ ಬುಡದಲ್ಲಿ ಲೇಸರ್ನಿಂದ ಹಾದಿಯೊಂದನ್ನು ಬೆಳಗಿದಾಗ ಚೆಂಡು ಆ ಹಾದಿಗೊಂಡು ಉರುಳುವತ್ತ ಸಾಗಿತು. ಚೆಂಡನ್ನು ತಯಾರಿಸಲು ಮಸಿಯ ಕಣಗಳ ಗಾತ್ರ, ಪಾಲಿಮರ್ಗಳ ರಚನೆ, ಉಷ್ಣತೆ, ಅದು ಉರುಳುವುದಕ್ಕೆ ತಕ್ಕುದಾದ ಲೇಸರಿನ ಪ್ರಕೃತಿಯನ್ನೆಲ್ಲ ಇವರು ನಿಶ್ಚಯಿಸತೊಡಗಿದ್ದಾರೆ. 100 ಬಾರಿ ಉರುಳಿದರೂ ಉರುಳಿ ರೂಪಗಳ ಆಕಾರ ಕೆಡಲಿಲ್ಲ ಎಂದು ಶಾರವರು ವರದಿ ಮಂಡಿಸಿದ್ದಾರೆ. ಅಷ್ಟೇ ಅಲ್ಲ, ಸರಳವಾದ ವಸ್ತುಗಳಿಂದಲೂ ಈ ಬಗೆಯ ವಿನ್ಯಾಸ ತಯಾರಿಸಬಹುದು ಎಂದು ಸಾಧಾರಣ ಸೆಲೋಟೇಪ್ ಕಾಗದ ಹಾಗೂ ವೈಟ್ ಬೋರ್ಡಿನ ಮೇಲೆ ಬರೆಯಲು ಬಳಸುವ ಕಪ್ಪು ಶಾಹಿಯ ಪೆನ್ನನ್ನು ಬಳಸಿ ಉರುಳು ರೂಪಗಳನ್ನು ತಯಾರಿಸಿದ್ದಾರೆ. ಇದರತ್ತ ಅರ್ಧ ಶಾಖದ ಬಿಸಿ ತಗಲಿದರೆ ಸಾಕು, ಉರುಳುತ್ತಾ ಸಾಗುತ್ತದೆ. ಈ ಉರುಳಿಗಳು ಏರುಗಳಲ್ಲಿ ಮಣ್ಣಿನಿಂದ ಹೌಬು ತಗಿನ ಮೈಮೀನಲ್ಲಿ ಗಾಜಿನಂತಹ ನಯವಾದ ಜಾಗದಲ್ಲೂ ಯಾವುದೇ ಅಡೆತಡೆ ಇಲ್ಲದೆ ಉರುಳುತ್ತದೆ ಎಂದು ಹಾರವರು ನಿರೂಪಿಸಿದ್ದಾರೆ. ಟಂಬಲ್ ವೀಡಿಯಂತೆ ಈ ಉರುಳಿ ರೋಬುಗಳನ್ನು ಬೀಜಗಳನ್ನು ತುಂಬಿ ಬಿಸಿಲಿಗೆ ಇಟ್ಟಿದರೆ ಟ್ವೆರ್ ಟ್ಯಾಬುಗಳಂತೆಯೇ ತಮ್ಮಂತಾವೇ ಉರುಳುತ್ತಾ ಸಾಗಿ ಬೀಜಗಳನ್ನು ಬಿತ್ತುತ್ತವೆ. ಬೆಳಕು ಒಂದೆಡೆಯಿಂದ ಮತ್ತೊಂದೆಡೆಗೆ ಚಲಿಸುವಂತೆ ಮಾಡಿ ಈ ಉರುಳಿಗಳು ಮರಳಿ ತಮ್ಮ ಸ್ವಸ್ಥಾನಕ್ಕೆ ಬರುವಂತೆ ಮಾಡಿ ತೋರಿಸಿದ್ದಾರೆ. ಅಂದರೆ ಸೂರ್ಯೋದಯದ ಸಮಯದಲ್ಲಿ ಉರುಳು ಆರಂಭಿಸಿದರೆ ರೋಬುಗಳು ಬೀಜಗಳನ್ನು ಬಿತ್ತಿ ಸೂರ್ಯಾಸ್ತದ ಸಮಯದಲ್ಲಿ ಮರಳಿ ತಮ್ಮ ನೆಲೆಗೆ ಬರಬಲ್ಲವು ಎಂಬುದು ಇವರ ಆಶಯವಾಗಿದೆ. ಈ ವಿನ್ಯಾಸವನ್ನೇ ಬಳಸಿ ಇನ್ನು ಕಿರಿದ ತೆಳುವಾದ ಪಟ್ಟಿಗಳಿಂದ ದೊಡ್ಡದಾದ ಉರುಳಿ ರೋಬುಗಳನ್ನು ತಯಾರಿಸಬಹುದು. ಇವುಗಳಿಂದ ಟಂಬಲ್ ವೀಡ್ನಂತೆಯೇ ಹಲವು ಕೆಲಸಗಳನ್ನು ಮಾಡಬಹುದು ಎನ್ನುವುದು ಹಾರವರ ಆಶಯವಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಉರುಳೆ ರೋಬೋ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ಉರುಳೆ ರೋಬೋ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿ ಅವರು ಪ್ರಸ್ತುತಪಡಿಸಿದ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663818. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿ ಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 29ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ:
1: ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚಾಖಿಲಂ.
0: ನನ್ನ ಆಶ್ರಯವನ್ನು ಹೊಂದಿ ಜರ ಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನು, ಅಧ್ಯಾತ್ಮವನ್ನು ಮತ್ತು ಕರ್ಮವನ್ನು ಕೂಡ ತಿಳಿಯುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಶ್ಲೋಕ ಇದು ಅಂತಂದ್ರೆ, ಅನುಗಾಲವು ಭಗವಂತನನ್ನ ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನೇ ಪಡೆಯುತ್ತಾರೆ ಎಂದು ಹೇಳುತ್ತಿರುವಂತಹ ಒಂದು ಶ್ಲೋಕ. ಜೀವನದಲ್ಲಿ ನಾವು ಭಗವಂತನನ್ನ ಬಲವಾಗಿ ಹಿಡಿದುಕೊಂಡ್ರೇನೆ ಈ ಪ್ರಪಂಚಕ್ಕೆ ನಾವು ಬರುವುದನ್ನ ತಪ್ಪಿಸಿಕೊಳ್ಳಬಹುದು. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇಲ್ಲಿ ಇರುವಂಥದ್ದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವು, ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವತ್ತು, ಹಲವಾರು ರೋಗ ರುಜಿನಗಳಿಂದ ಧಾಳಿಯಾಗುವಂಥದ್ದು, ನಮಗೆ ನಾವೇ ಭಾರವಾಗುವಂಥದ್ದು, ಜೊತೆಗೆ ಇತರರಿಗೂ ಕೂಡ ಭಾರವಾಗುವಂಥದ್ದು. ಇದು ಯೌವನದಲ್ಲಿ ಬಿತ್ತಿದಂತಹ ಬೆಳೆಯನ್ನ ಈಗ ಕೊಯ್ಯುವಂತಹ ಸಮಯ. ಒಂದೊಂದು ಕೂಡ ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನ ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ ನೆಂಟರಿಷ್ಟರಿಂದಲೂ ಕೂಡ ಅಗಲಬೇಕಾಗಿದೆ, ಅಂದರೆ ದೂರವಾಗಬೇಕಾಗಿದೆ. ಜೀವನಕ್ಕೆ ಅದೆಷ್ಟು ಸಲ ನಾವು ಬಂದಿದ್ದೇವೆ, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ, ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿದ್ದೇವೆ. ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮ ಜನ್ಮಗಳು ಬೆಂದಿದ್ದೇವೆ. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನು ಆಶಿಸುವಂಥದ್ದೇ ಈ ಜೀವ. ಅವನನ್ನ ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಪುನಃ ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ಆದರೆ ಒಂದೇ ಸಲ ಈ ಇಚ್ಛೆ ಕೈಗೂಡೋದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನ ಪುನಃ ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿಹಾಕಬೇಕು. ಸಂಸಾರವನ್ನ ಮೇಯುತ್ತಿದ್ದಂತಹ ದನಕ್ಕೆ ಭಗವಚ್ಚಿಂತನೆಯ ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೆ ಯತ್ನಿಸಬೇಕು. ಯಾವಾಗ ಭಗವಂತ

ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗುತ್ತಾರಾಗುತ್ತೇವೆಯೋ ಆಗ ಭಗವಂತನನ್ನ ನಾವು ಸಂಪೂರ್ಣ ತಿಳಿದುಕೊಳ್ತೇವೆ. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತ್ಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸ್ಕೊಳ್ತೇವೆ. ಅವನು ಹಾಗಿರ್ಬಹುದು, ಅವನು ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅವನ ಆಶ್ರಯವನ್ನ ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ, ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನು ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷ ಒಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿಗೆ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿ ಇರುತ್ತವೆ. ಅವು ಭಗವಂತನ ಕಡೆಗೆ ತೋರಿಸ್ತಾ ಇರ್ತವೆ ಅಂಥೇಳಿ ಗೊತ್ತಾಗುತ್ತೆ. ಅವನೇನೋ ಅದನ್ನು ಅನುಭವಿಸಬಹುದು, ಆದರೆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದ್ರಿಂದಲೂ ಸಿಗುವಂಥದ್ದಲ್ಲ. ಅದು ಭಗವಂತನ ಧ್ಯಾನ ಸ್ಮರಣೆಯಿಂದ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂಥ ವ್ಯಕ್ತಿ, ಯಾರು ಭಗವಂತನನ್ನೇ ಆಶ್ರಯಿಸ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮವನ್ನು ತಿಳಿದುಕೊಳ್ತಾನೆ. ತಾನು ಯಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾವೇಷದಿಂದ ತನ್ನನ್ನೇ ಮರೆತಿದ್ದ. ಈ ಸುಳ್ಳು ಎಂಬುವುದು ನಾನು ನನ್ನನ್ನು ಎಂದು ಭಾವಿಸಿದ್ದ. ನಿಜವಾದ ನಾನು ಎಂಬುವುದು ಅವನಿಗೆ ಪತ್ತೆಯೇ ಆಗಿರಲಿಲ್ಲ. ಇನ್ನು ಭಗವಂತನನ್ನು ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ನಾವು ವಿಶಿಷ್ಟಾದ್ವೈತವೋ, ನಾವು ಅದ್ವೈತವೋ, ಯಾವುದನ್ನೂ ಕೂಡ ನಾವು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಆ ಮಾರ್ಗದಲ್ಲಿ ಅವನನ್ನು ಹಿಡಿಯಲಿ. ಕೆಲವರು ನಾವು ಅವನನ್ನು ಸ್ವೀಕರಿಸ್ತೇವೆ, ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆ ಇದ್ದಂತೆ, ಆ ಭಗವಂತ ಅನಂತರ ಸಾಗರ ಇದ್ದಂತೆ ಅಂಥೇಳಿ ಹೇಳಬಹುದು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದೂ ಕೂಡ ಸಾಗರವೇ ಅಲ್ವಾ ಅಂತ ಹೇಳಬಹುದು. ಈ ಒಂದು ದೃಷ್ಟಿ ವೈವಿಧ್ಯತೆ ಎಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುತ್ತೇವೆ. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು, ಅಂದರೆ ಆ ಭಗವಂತನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವೂ ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸುವರು. ಏಕೆಂದರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ ಯಾವಾಗಲೂ. ಹಾಗಾಗಿ ಭಗವಂತನನ್ನು ಆಶ್ರಯಿಸಿದವರು ಕರ್ಮಗಳನ್ನೆಲ್ಲ ತಿಳಿಯುತ್ತಾನೆ, ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ, ಯಾವ ಕಡೆ ನಮ್ಮನ್ನು ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಈ ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವುದು, ಹೇಗೆ ಮಾಡಿದರೆ ನಮ್ಮನ್ನು ಬಂಧಿಸುವುದು ಎಂಬುದನ್ನು ಆ ಭಗವಂತ ಚೆನ್ನಾಗಿ ಅರಿತಿರುತ್ತಾನೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಕೂಡ ಚೆನ್ನಾಗಿ ಗ್ರಹಿಸಬಲ್ಲ. ಅನಾಸಕ್ತನಾಗಿರುವವನಿಗೆ ಮಾತ್ರ ಇದನ್ನು ನಿರ್ಣಯಿಸಲು ಸಾಧ್ಯ. ಕರ್ಮದಷ್ಟು ಸ್ಥೂಲವಾಗಿರುವುದೋ ಸುಲಭವಾಗಿರುವುದೋ ಮತ್ಯಾವುದೂ ಇಲ್ಲ. ಕರ್ಮ ಮಾಡುವುದು ನಮ್ಮ ಕಣ್ಣಿಗೆ ಕಾಣುತ್ತೆ, ಇತರರ ಕಣ್ಣಿಗೂ ಕೂಡ ಕಾಣುತ್ತೆ. ತೆಪ್ಪಗೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಏನನ್ನಾದರೂ ಮಾಡುವುದು ಸುಲಭ, ಅದಕ್ಕಾಗಿ ಕರ್ಮವನ್ನು ನಾವು ಮಾಡ್ತಲೇ ಇರ್ತೇವೆ. ಆದರೆ ಕರ್ಮದ ಗತಿಯಷ್ಟು, ಅದರ ಗಹನವಾಗಿ ಎಷ್ಟಿದೆ ಅನ್ನುವುದು ಮತ್ತಾರಿಗೂ ಗೊತ್ತಾಗಲ್ಲ. ಹಾಗಾಗಿ ಅದು ಎಲ್ಲಿಗೆ ನಮ್ಮನ್ನು ಒಯ್ಯುವುದೋ ಅದನ್ನು ಊಹಿಸುವುದಕ್ಕೆ ದೊಡ್ಡ ಜ್ಞಾನಿಗಳಿಗಷ್ಟೇ ಕಷ್ಟವಾಗಿರುವಂಥದ್ದು. ಹಾಗಾಗಿ ಭಗವಂತನನ್ನು ಯಾರು ಆಶ್ರಯ ಪಡಿತಾರೋ ಅವನು ಈ ಕರ್ಮಗಳದ ಮೂಲ ಸ್ವರೂಪವನ್ನು ತಿಳಿದುಕೊಳ್ತಾನೆ, ಅಧ್ಯಾತ್ಮದ ಒಂದು ಜ್ಞಾನವನ್ನು ಪಡಿತಾನೆ, ಬ್ರಹ್ಮವನ್ನು ಅರಿತುಕೊಳ್ತಾನೆ. ಹಾಗಾಗಿ ಸದಾಕಾಲ ನಾವು ಭಗವಂತನಲ್ಲೇ ಆಶ್ರಯಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಮಾತಿಗೆ ಮುದ್ದುರಾಮ ಅದು ಯಾವ ಪದ್ಯದ ಮೂಲಕ ವಿಶ್ಲೇಷಿಸಬಹುದು ಗಮನಿಸೋಣ ಬನ್ನಿ.

ಕೊಡವನ್ನ ಬಾವಿಗೆ ಬಿಟ್ಟು ನಾವು ಸೇದಿದ್ರಲ್ಲವೇ ನೀರ್ ಸಿಗುವಂಥದ್ದು. ಓಲಗದಲ್ಲಿ ಊದಿದ್ರೆ ತಾನೇ ಅಲ್ಲೊಂದು ಶಬ್ದ, ನಾದ, ಸಂಗೀತ ಹೊರಹೊಮ್ಮುವಂಥದ್ದು. ಇನ್ನು ಮೊಸರು ಬೇಕು ಅಂತಂದ್ರೆ ಹಾಲಿಗೆ ಹೆಪ್ಪಾಕ್ಬೇಕಲ್ವೇನ್ರಪ್ಪ. ಅದಾದ ನಂತರವೇ ಅಲ್ವೇ ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸಿಗುವಂಥದ್ದು. ಹಾಗಾಗಿ ಅಂಥ ಒಂದು ಕಾರ್ಯಕ್ಕೆ ನಾವು ಇಳಿಬೇಕು ಅಂತಂದ್ರೆ ಆ ಎಲ್ಲ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿ ಕೃಷ್ಣನು ಕೂಡ ಈ ಶ್ಲೋಕದ ಮೂಲಕ ಭಗವಂತನನ್ನೇ ಆಶ್ರಯಿಸಿದ್ರೆ ನಿನಗೆ ಮುಂದೆ ಅಧ್ಯಾತ್ಮ, ಬ್ರಹ್ಮ, ಕರ್ಮ ಇವುಗಳೆಲ್ಲದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಎಂಥ ಅಪರೂಪದ ಪದ್ಯ ಅದಿಂಥ ಅಪರೂಪದ ಶ್ಲೋಕಕ್ಕೆ ಅಲ್ವೇ. ಅಂಥ ಒಂದು ಮಾತಿಗೆ ನಮ್ಮ ಚಿತ್ತ ಸದಾ ಹಸನ್ಮುಖವಾಗಿರಲಿ.

ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮಹಾಭಾರತ ಕಾರ್ಯಕ್ರಮದಲ್ಲಿ ಕರುಣಾವಸಾನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂ.ಸಿ. ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಈ ಸಂಧಿಯಲ್ಲಿ ವಿಜಯ ಲಕ್ಷ್ಮಿ ಕರ್ಣನನ್ನು ಬಿಟ್ಟು ಅರ್ಜುನನ ಬಳಿಗೆ ಬಂದಳು ಅನ್ನೋದನ್ನು ನೋಡುತ್ತೇವೆ. ಸಂಜಯ ಅದೇ ಮಾತನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಸರ್ಪಾಸ್ತ್ರವನ್ನು ಕಳೆದುಕೊಂಡ ತಕ್ಷಣ ಕರ್ಣ ವಿಜಯಲಕ್ಷ್ಮಿನೇ ಕಳ್ಕೊಂಡಂಗಾಯಿತು. ಇದುವರೆಗೂ ಕರ್ಣಾಮೃತವಾದಂತಹ ಈ ವಿವರಣೆ ಇನ್ನು ಮೇಲೆ ಮಳೆಗಾಲದ ಕಣ್ಣೀರ ಮಳೆಗಾಲದ ಹಾಗೆ ಆಗಿಬಿಡುತ್ತೆ ಅಂತ, ಎಲ್ಲ ಬತ್ತಿ ಹೋದ ತೊರೆ ಥರ ನದಿ ಥರ ಆಯಿತು ಕೌರವರ ಸೈನ್ಯ ಅಂತ ಹೇಳ್ತಾನೆ. ಆದರೂ ಕೂಡ ಕರ್ಣ ಸರ್ಪಾಸ್ತ್ರ ಇಲ್ಲದೆ ಹೋದ್ರೇನು ತನ್ನ ಯುದ್ಧವನ್ನು ಪರಾಕ್ರಮದಿಂದ ಮಾಡ್ತಾನೆ. ಅರ್ಜುನನೆಂಬ ದೇಹದ ಗೋಡೆಯ ಮೇಲೆ ಚಿತ್ರವನ್ನು ಬರೆದಂತೆ ರಕ್ತದಿಂದ ಹನುಮಂತನಿಗೆ ಬಾಣದಿಂದ ಹೊಡೆದ, ಕೃಷ್ಣನಿಗೆ ಹೊಡೆದ. ಹೇಳ್ಕೊಂಡಂತೆ ಮನಸ್ಸಿನಲ್ಲಿ ಅರ್ಜುನ ಏನೋ ಪಾಂಡವರ ಪರವಾಗಿ ಯುದ್ಧ ಮಾಡಬೇಕು, ರಾಜ್ಯಕ್ಕೆ ಸಾಯಬೇಕು. ಪಾಂಡವರ ಪಕ್ಷಪಾತಿಯಾದಂತಹ ಕೃಷ್ಣ ಅವ್ರಿಗೋಸ್ವಾಗಿ ಸಾಯ್ತಾನೆ, ಆದರೆ ಕಾಡಿನಲ್ಲಿ ಹಣ್ಣು ಹಂಪಲು ತಿನ್ಕೊಂಡಿರುವಂತಹ ಹನುಮಂತ ನೀ ಯಾಕಪ್ಪ ಇಲ್ಲಿ ಬಂದು ಸಾಯ್ತಿದ್ದೀಯಾ ಅಂತ ಅಂದ್ಕೊಂಡಂತೆ. ಅವನು ಹೇಳಿ ಅರ್ಜುನ ಹೇಳ್ತಾನೆ, ಈಗ ನೋಡು ನಾನು ಹೇಗೆ ಯುದ್ಧ ಮಾಡ್ತೀನಿ ಅಂದರೆ ನಿನ್ನ ತಾಯಿಯ ಹೊಟ್ಟೆಯಲ್ಲೇ ನಿನಗೆ ಬಚ್ಚಿಟ್ಕೊಳ್ಳೋಕೆ ಜಾಗ ಇರೋದಿಲ್ಲ, ನೋಡಲಿ ಹೇಗಿರುತ್ತೆ ಅಂತ ಅವನ ಮೇಲೆ ಬಾಣವನ್ನು, ಅದು ಪರಸ್ಪರ ಬಾಣ ಬಿಡೋದಿದ್ದೇ ಇರುತ್ತೆ, ಅವನ ಕವಚವನ್ನು ಕತ್ತರಿಸಿ ಅವನಿಗೆ ಬಾಣವನ್ನು ಹೀಗೆ ಕೊಡ್ತಾ ಇರ್ತಾನೆ, ಸಪ್ಲೈ ಮಾಡೋದು ಅಂತಾರಲ್ಲ ಒಂದಾದ್ಮೇಲೆ ಒಂದು, ಅದನ್ನು ಅವನಿಗೆ ಬಾಣಗಳು ಹೋಗಿ ಚುಚ್ಕೊಳ್ಳೋ ಹಾಗೆ ಹೊಡೆದಂತೆ ಅವನ ಸುತ್ತಲೂ ಇದ್ದ ವೀರರನ್ನೆಲ್ಲ ಹೊಡೆದ. ಹೀಗೆ ಒಂದಾದ್ಮೇಲೆ ಅವನು ನಡೀತಾ ಇದೆ. ಆವಾಗ ಒಂದು ಮುಖ್ಯವಾದ ಘಟನೆ ದುರಂತ ಆಯಿತು ಕರ್ಣನಿಗೆ ಅಂತ ಸಂಜಯ ಹೇಳ್ತಾನೆ. ಏನಾಯಿತು ಅಂದರೆ ನಿಮಗೆ ನಿಮ್ಮ ಭೂದೇವಿನೇ ದ್ರೋಹ ಮಾಡಿಬಿಟ್ಲಪ್ಪ ಅಂತ. ಪಂಪನಲ್ಲಿ ಏನಿದೆ ಅಂದರೆ ಕರ್ಣ ಅದು ಯಾವ ರೀತಿಯ ಭೂ ವಿಜಯವನ್ನು ಅಂದರೆ ಎಲ್ಲ ರಾಜ್ಯಗಳನ್ನ ಗೆದ್ಕೊಂಡು ಹೋದ ಅಂದರೆ ಭೂದೇವಿಯನ್ನೇ ಹಿಂಡ್ಬಿಟ್ಟ ಅವನು, ಅದಕ್ಕೆ ಅವಳು ಕೋಪದಿಂದ ಬಾ ಮಾಡ್ತೀನಿ ನಿನಗೆ ತುಂಬ ಅಗತ್ಯದ ಸಂದರ್ಭದಲ್ಲಿ ನಿನ್ನನ್ನು ನುಂಗುತ್ತೀನಿ ಅಂತ ಹೇಳಿದ್ಲು ಅಂತ ಅಲ್ಲಿ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ನೆಲವೆಲ್ಲ ಕೊಚ್ಚಿ ಕೊಚ್ಚಿ ಆಗೋಗಿದೆ ಅಂತೆ ಒಂದೇ ಸಮನೆ ರಕ್ತದ ಮಳೆಯಿಂದ. ಹಾಗಾಗಿದ್ದರಿಂದ ಅದರಲ್ಲಿ ಹೋಗ್ತಾ ರಥ ತಗ್ಗಿನಲ್ಲಿ ಹೋಗ್ತಾ ಸಿಕ್ಕಾಕೊಂಡ್ಬಿಟ್ಟು ಚಕ್ರಗಳು ಸಿಕ್ಕಾಕೊಂಡ್ಬಿಡ್ತು, ಕುಸ್ತು ಬಿಡ್ತು ರಥ. ಕರ್ಣನಿಗೆ ಯುದ್ಧ ಮಾಡೋಕೆ ಕಷ್ಟ ಆಗೋಯಿತು. ಹಾಗಾಗಿ ಕುದುರೆ

ಎಷ್ಟು ಶಕ್ತಿಯನ್ನ ಉಪಯೋಗಿಸಿ ಎಳೆದ್ರೂ ರಥವನ್ನು ಎಳೆಯೋಕ್ಕಾಗ್ತಾ ಇಲ್ಲ. ಇದನ್ನೆಲ್ಲ ನೋಡಿ ಕರ್ಣ ಮನಸ್ಸಲ್ಲಿ ಅಂದ್ಕೊಂಡಂತೆ, ಏನು ಹೇಳೋಣ, ಈ ದುರ್ಯೋಧನನ ಅದೃಷ್ಟ ಎಷ್ಟು ಕನಿಷ್ಠ, ಎಷ್ಟು ಕಡಿಮೆ, ಅವನು ಅದೃಷ್ಟ ಹೀನ. ಶಿವನ ಶಕ್ತಿ ನಮಗೆ ಬೆಂಬಲ ಇದೆಯೇ ಅಂದರೆ ಶಿವನೇ ಅವ್ರ ಕಡೆ ಸೇರಿದ್ದಾನೆ. ನಾರಾಯಣನ ಬೆಂಬಲ ಇದೆ ಅಂತ ಹೇಳೋನುವೆ ಕೃಷ್ಣನೇ ಸಾರಥಿಯಾಗಿ ಕೂತಿದ್ದಾನೆ.

ರಥವನ್ನು ಮೇಲಕ್ಕೆ ಎತ್ತಬೇಕು, ಸಾರಥಿನೂ ಇಲ್ಲ. ಅದಕ್ಕೋಸ್ಕರವಾಗಿ ರಥದಲ್ಲಿ ಬಿಲ್ಲನ್ನು ಪಕ್ಕಕ್ಕಿಟ್ಟು ತನ್ನ ಪಂಚೆಯೆಲ್ಲ ಸರಿ ಮಾಡಿಕೊಂಡು ಚಕ್ರವನ್ನೆಲ್ಲ ನೋಡಿ ಹೇಗೆ ಎತ್ತಬೇಕು, ಯಾವ ಕಡೆಯಿಂದ ಎತ್ತಬೇಕು ಅಂತ ಯೋಚನೆ ಮಾಡಿಕೊಂಡು ನಗು ನಗುತ್ತಾ ಹೇಳ್ತಾನಂತೆ ಅವನು. ಏನಂತದ ಅರ್ಜುನ, ಒಂದು ಕ್ಷಣ ಸುಮ್ಮನಿರು, ಅರ್ಧ ಗಳಿಗೆಯಲ್ಲಿ ನಾನು ರಥವನ್ನು ಎತ್ತುತ್ತೇನೆ. ನಗು ನಗುತ್ತಾ ಅಂದರೆ ಒಂದು ಸ್ನೇಹ ಬುದ್ಧಿಯನ್ನು ತೋರಿಸೋಕೆ, ನಕ್ಬಿಡ್ತಾನೆ ಅವನನ್ನು ತನ್ನ ಕಡೆ ಮಾಡ್ಕೋಬೇಕು ಒಂಚೂರು, ಅವನು ಸಂತೋಷ ಪಡಿಸ್ಬೇಕಲ್ಲ. ಆಯಿತು, ನೀನು ಶೂರ, ಶೂರರ ರೀತಿ ನೀತಿ ನಿನಗೆ ಗೊತ್ತಿಲ್ಬೇಕ, ನಿನ್ ಶಾಸ್ತ್ರ ಗೊತ್ತಿದೆ, ಎಲ್ಲ ಗೊತ್ತಿದೆ. ಶಸ್ತ್ರವಿಹೀನರ ಮೇಲೆ, ಶಸ್ತ್ರ ಇಟ್ಕೊಳ್ಳದೆ ಇರೋರ ಮೇಲೆ, ರಥದಿಂದ ಇಳಿದವರ ಮೇಲೆ ಕೈ ಮಾಡಬಾರ್ದು ಅನ್ನೋದು ನಿನ್ನ ನಿಯಮ ಗೊತ್ತಲ್ವಪ್ಪ ಅಂತ ಹೇಳ್ತಾನೆ. ಅದು ಸಂಸ್ಕೃತದಲ್ಲಿ ಸ್ವಲ್ಪ ವಿವರವಾಗಿದೆ. ಸೋ ಅಬ್ರವೀತ್ ಅರ್ಜುನಂ ಚಾಪಿ ಮುಹೂರ್ತಂ ಕ್ಷಮ ಪಾಂಡವ. ಅರ್ಜುನ, ಒಂದು ಕ್ಷಣ ತಡೆ, ಕ್ಷಮ ತಡ್ಕೋ ಸಹಿಸ್ಕೋ. ಮಧ್ಯೆ ಚಕ್ರಂ ಅವಗ್ರಸ್ತಂ ದೃಷ್ಟ್ವಾ ದೈವಾತ್ ಇದಂ ಮಮ. ನೋಡು, ದುರದೃಷ್ಟದಿಂದ ಚಕ್ರ ಹೀಗೆ ನೆಲದಲ್ಲಿ ಸಿಕ್ಕಾಕೊಂಡಿದೆ. ನಿನಗೂ ಗೊತ್ತು ನಿಯಮಗಳು ಏನು ಅಂತಂದ್ರೆ, ಪ್ರತೀರ್ಣ ಕೇಶೆ ಕೂದಲನ್ನ ಹೀಗೆ ಬಿಟ್ಕೊಂಡವನು ಅಂದ್ರೆ ಎಲ್ಲೋ ಓಡ್ ಹೋಗ್ತಿರ್ತಾನೆ, ಅಥವಾ ಶರಣು ಅಂತಿರ್ತಾನೆ, ಕೂದಲು ಬಿಟ್ಕೊಂಡು ವಿಮುಖೆ, ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾ ಇರೋನು. ಬ್ರಾಹ್ಮಣೇ ಚ ಕೃತಾಂಜಲೌ, ಕೈ ಮುಗಿದು ನಿಂತ್ಕೊಂಡವನಿಗೆ ಶರಣಾಗತಿ, ಶರಣಾಗಿ ಬಂದವನನ್ನ. ನ್ಯಸ್ತ ಶಸ್ತ್ರೇ, ಶಸ್ತ್ರವನ್ನ ಪಕ್ಕಕ್ಕಿಟ್ಟವನನ್ನ. ಇಂಥವರನ್ನೆಲ್ಲ ಅರ್ಜುನ ನ ಶೂರಾಹ ಪ್ರಹರಂತಿ ಆಜೌ, ಯುದ್ಧದಲ್ಲಿ ಅಂಥವ್ರನ್ನ ಹೊಡೆಯೋದಿಲ್ಲ ಶೂರರಾದವರು. ನಿನಗೆ ಗೊತ್ತು ಪಾರ್ಥಿವಾಹ, ರಾಜರು ಕೂಡ ಹಾಗೇನೆ. ನೀನು ತ್ವಂಚ ಶೂರೋಸಿ, ನೀನು ವೀರನಾಗಿದೆಯಪ್ಪ ಕೌಂತೇಯ, ತಸ್ಮಾತ್ ಕ್ಷಮ. ಆದ್ದರಿಂದ ಒಂದು ಕ್ಷಣ ಕ್ಷಮ ಸಹಿಸ್ಕೋ. ತಸ್ಮಾತ್ ಕ್ಷಮ ಮುಹೂರ್ತಕಂ, ಒಂದು ಕ್ಷಣ ತಡಿಯಪ್ಪ, ನಿನ್ನ ಧರ್ಮ ಗೊತ್ತಿರೋನು ಅಂತ ಹೇಳ್ಬಿಟ್ಟ. ಇಷ್ಟು ಹೇಳಿದ್ರೆ ಪಾಪ ಅರ್ಜುನ ಹೌದು ನಿಜವಲ್ಲ ಅನ್ಕೋತಿದ್ದು, ಏನ್ ಕಥೆಯೋ. ವ್ಯಾಸಭಾರತದಲ್ಲಿ ತುಂಬ ಪ್ರಖರವಾಗಿದೆ ಈ ಸಂದರ್ಭ. ಕೃಷ್ಣ ಅವಾಗ ಹೇಳ್ತಾನೆ, ಕರ್ಣ ಅದೃಷ್ಟಾಕನು ಏನೋ ತಮಾಷಿ ಕರ್ಣ, ಹಾ ಏನ್ ಅದೃಷ್ಟವೋ, ಧರ್ಮವನ್ನು ಜ್ಞಾಪಿಸ್ಕೋತಾ ಇದೆಯಲ್ಲೋ ನೀನು. ಅಂದ್ರೆ ನಿನಗೆ ಬೇಕಾದಾಗ, ನಿನಗೆ ಅಗತ್ಯ ಇದ್ದಾಗ ಧರ್ಮ ಜ್ಞಾಪಕ ಬರುತ್ತೆ, ಬೇರೆ ಸಂದರ್ಭದಲ್ಲಿ ನಿಮಗೆ ಧರ್ಮ ಬೇಕಿಲ್ಲ ಅಲ್ವಾ. ರಾಧೇಯ ದಿಷ್ಟ್ಯ ಸ್ಮರಸೀಹ ಧರ್ಮಂ, ಕರ್ಣ ಅದೃಷ್ಟವಶದಿಂದ ಈಗ ಧರ್ಮವನ್ನ ಜ್ಞಾಪಿಸ್ಕೋತಾ ಇದೀಯಪ್ಪ ನೀನು, ಇದು ಮುಂಚೆ ಜ್ಞಾಪಕ ಬರಲಿಲ್ವೇನಪ್ಪ ನಿನಗೆ. ದ್ರೌಪದೀ ಏಕವಸ್ತ್ರಾಂ ಸಭಾಯಾಂ ಆನಾಯ್ಯ ತ್ವಂಚೈವ ಸುಯೋಧನಶ್ಚ ದುಃಶಾಸನ ಶಕುನಿ ಸೌಬಲಶ್ಚ ನತೇ ಕರ್ಣ ಪ್ರತ್ಯಭಾತ್ ತತ್ ಧರ್ಮ ತತ್. ಅವನು ಹೇಳ್ತಿದ್ದಾನೆ, ಅಲ್ಲಪ್ಪ ಈ ಜ್ಞಾಪಿಸ್ಕೋತಾ ಇದೆಯಾ, ಪಾಪ ಒಂಟಿ ಬಟ್ಟೆಯಲ್ಲಿದ್ದಂತಹ ಆ ದ್ರೌಪದಿಯನ್ನ ಅಲ್ಲಿ ಏನೋ ಸಭೆಗೆ ಕರ್ಕೊಂಡ್ಬಂದ್ಬಿಟ್ಟು ಕರೆಸ್ಬಿಟ್ಟು ಅಲ್ಲಿ ನೀನು ದುಶಾಸನ ಶಕುನಿ ಕರ್ಣ ಅಂದ್ರೆ ನೀನು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಆವಾಗ ಅವಳನ್ನ ಅವಮಾನ ಮಾಡಿದ್ರಲ್ಲಪ್ಪ, ಆವಾಗ ತತ್ರ ಧರ್ಮ, ಆವಾಗ ಎಲ್ಲಿತ್ತು ನಿನ್ನ ಧರ್ಮ. ಯದಾ ಸಭಾಯಾಂ ಕೌಂತೇಯಂ ಅನಕ್ಷಜ್ಞಂ ಯುಧಿಷ್ಠಿರಂ ಅಕ್ಷಜ್ಞ ಶಕುನಿ ಜೇತ ತದಾ ಧರ್ಮ ಕಥೇ ಗತ. ಬಹಳ ಚೆನ್ನಾಗಿದೆ ಅವನು ಹೇಳ್ತಾನೆ, ಸಭೆಯ ಮಧ್ಯೆ ಅನಕ್ಷಜ್ಞ, ಅನಕ್ಷಜ್ಞಂ ಯುಧಿಷ್ಠಿರಂ ಅಂದ್ರೆ ಅಕ್ಷಜ್ಞ ಅಂತಂದ್ರೆ ಇದ್ರದ್ದು ಪಗಡೆದು ಅಥವಾ ಆಟದ್ದು ಏನಿದೆ ಅಜ್ಜುಜಿಂದು ಆಟ ಗರ ಹಾಕೋದು, ಇದು ಆ ವಿದ್ಯೆ ತಿಳಿಯೋದಕ್ಕೆ ತಿಳಿದಿರೋನು ಅಕ್ಷಜ್ಞ ಅಂತ ಹೆಸರು, ಅದಕ್ಕೆ ಅಕ್ಷವಿದ್ಯೆ ಅಂತ ಹೆಸರು. ಅನಕ್ಷಜ್ಞಂ, ಪಾಪ ಯುಧಿಷ್ಠಿರನಿಗೆ ಆ ವಿದ್ಯೆನೇ ಗೊತ್ತಿಲ್ಲ. ಅವನನ್ನ ಕರೆಸ್ಬಿಟ್ಟು ಶಕುನಿ, ಅದು ಶಕುನಿ ಏನು ಅದರಲ್ಲಿ ವಿಶೇಷ, ಅಕ್ಷಜ್ಞ ಅವನು ಚೆನ್ನಾಗಿ ತಿಳಿದಿರೋನು, ಅವನು ಗೆದ್ದು ಬಿಟ್ಟ. ಆವಾಗ ತೇ ಧರ್ಮ ಕಗಥ, ಆವಾಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು. ಯದಾ ರಜಸ್ವಲಾಂ ಕೃಷ್ಣಾಂ ದುಶಾಸನ ವಶೇ ಸ್ಥಿತಾಂ ಸಭಾಯಾಂ ಪ್ರಾಹಸಃ ಕರ್ಣ ಕತೆ ಧರ್ಮ ತದಾಗತಃ. ಅಲ್ಲಿ ಪಾಪ ದ್ರೌಪದಿ, ಅಂತಹ ಪರಿಸ್ಥಿತಿಯಲ್ಲಿ ಇದ್ದಂತಹ ದ್ರೌಪದಿಯನ್ನ ದುಶಾಸನ ಎಳ್ಕೊಂಡು ಬಂದು ಅವಳು ದುಶಾಸನ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ. ಆವಾಗ ನೀನು ಸಭೆ ಮಧ್ಯೆ ಅವಳನ್ನು ನೋಡಿ ನಕ್ಕಿಯಲ್ಲ ಜೋರಾಗಿ, ಅವಳನ್ನ ಅಪಹಾಸ್ಯ ಮಾಡ್ಕೊಂಡು ಜೋರಾಗಿ ನಕ್ಬಿಟ್ಟಿಯಲ್ಲಪ್ಪ ಕರ್ಣ, ಆವಾಗ ನಿನ್ನ ಧರ್ಮ ಇರ್ಲಿಲ್ವೇನಪ್ಪ, ಆವಾಗ ಎಲ್ಲಪ್ಪ ಹೋಗಿತ್ತು ನಿನ್ನ ಧರ್ಮ. ಮತ್ತೆ ಆ ಧರ್ಮರಾಜ ಸೋತ್ರೆ ಬಿಡದೇನೆ ಮತ್ತೆ ಕರೆದ್ಬಿಟ್ಟು

ಅವನನ್ನ ಜೂಜಿಗೆ ಕರೆದು ಮೋಸ ಮಾಡಿದ್ರಲ್ಲ, ಸೋಲಿಸಿದ್ರಲ್ಲ ಅವನನ್ನ, ಅವಾಗ ಎಲ್ಲಿತ್ತಪ್ಪ ನಿನ್ ಧರ್ಮ? ಹೀಗೆ ಕೇಳ್ತಾ ಕೇಳ್ತಾ ಹೋಗ್ತಾನೆ. ಚಿಕ್ಕ ಹುಡುಗ, ಎಳೆ ಹುಡುಗ ಅಭಿಮನ್ಯುವಿನ ಹಿಂದ್ಗಡೆಯಿಂದ ಬಂದು ಕೈ ಕತ್ತರಿಸ್ಬಿಟ್ಟಿಯಲ್ಲಪ್ಪ ನೀನು ಯುದ್ಧ ಮಾಡ್ತಿದ್ದವನ್ನ, ನೀನು ಇನ್ನೆಂಥವನು, ನಿನಗೆ ಯಾವಾಗ ಧರ್ಮ ಬೇಕಾಗಿರ್ಲಿಲ್ವಾ ಅಂತ ಕೇಳ್ತಾನೆ. ಕರ್ಣನ ಉತ್ತರವೇ ಇಲ್ಲ. ಕೃಷ್ಣನಿಗೆ ಉತ್ತರ ಕೊಡೋ ಯೋಗ್ಯತೆ ಇರಬೇಕಲ್ಲ ಅವನಿಗೆ, ಇಲ್ಲ. ಅವನು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡು ಆವಾಗ ಒಂದು ನಿಜವಾಗಿ ವ್ಯಾಸಭಾರತದಲ್ಲಿ ಯುದ್ಧ ಮಾಡೋಕೆ ಶುರು ಮಾಡಿಬಿಡ್ತಾನೆ ರೋಷದಿಂದ. ಆಮೇಲೆ ಮಧ್ಯೆ ಒಂದ್ಸಲ ಅರ್ಜುನ ಬಹಳ ಜೋರಾಗಿ ಹೊಡೆದು ಬಿಡ್ತಾನೆ. ಅರ್ಜುನ್ ಬಹಳ ಜೋರಾಗಿ ಹೊಡೆದಾಗ ಅರ್ಜುನಿಗೆ ಸ್ವಲ್ಪ ಜ್ಞಾನ ತಪ್ಪದಂಗೆ ಆಗ್ಬಿಡುತ್ತೆ, ಒಂದು ಚೂರು ಹೀಗೆ ಏಟು ಬಿದ್ದಂಗೆ ಆಗುತ್ತೆ. ಅದೇ ತನಗೆ ಸಮಯ ಅಂದ್ಬಿಟ್ಟು ಕೆಳಗೆ ಧುಮುಕೊಂಡು ಚಕ್ರವನ್ನು ಅಲುಗಾಡ್ಸಾ ಮೇಲಕ್ಕೆ ಎತ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅರ್ಜುನಿಗೆ ಎಚ್ಚರ ಬರುತ್ತೆ. ಆವಾಗ ಕೃಷ್ಣ ಹೇಳ್ತಾನೆ, ಹೊಡಿ ಈಗ, ಬಿಡಬೇಡ ಅವನನ್ನ ಅಂತ ಹೇಳಿದ ಅಂತ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಬೇರೆ ಇದೆ. ಹೀಗೆ ಹೇಳ್ತಾನೆ ಕರ್ಣ, ಕೆಳಗೆ ಧುಮುಕಿ ಚಕ್ರವನ್ನು ಹಿಡ್ಕೊಂಡು ಆ ರಥದ ಚಕ್ರವನ್ನು ಅದನ್ನ ಅಲುಗಾಡಿಸ್ತಾ ಕೀಲು ಅಚ್ಚನ್ನೆಲ್ಲ ಹಿಡ್ಕೊಂಡು ಭೂಮಿಯಿಂದ ಮೇಲಕ್ಕೆ ಎತ್ತೋ ಪ್ರಯತ್ನ ಪಡ್ತಾ ಇದ್ದಾನೆ ಅವನು, ಮೊಳಕಾಲನ್ನು ಊರ್ಬಿಟ್ಟು. ಆವಾಗ ಅರ್ಜುನ ನೋಡ್ತಾ ಇದ್ದಾನೆ, ಬಹುಶಃ ಅದನ್ನ ಹೇಗೆ ಎತ್ತುತ್ತಾ ಇದ್ದಾನೆ ಅಂತ. ಅದಕ್ಕೆ ಕೃಷ್ಣ ತಕ್ಷಣ ಅರ್ಜುನ ಚಾವುಟಿಯಿಂದ ಹಿಂಗೆ ತಿವಿದ್ನಂತೆ. ಎಷ್ಟು ಚೆನ್ನಾಗಿದೆ ಅದರ ದೇಹ ಭಾಷೆಯನ್ನ ನೋಡಿ ಕವಿ ಹೇಗೆ ಕಲ್ಪಿಸ್ಕೊತಾನೆ. ಚಾವುಟಿಯಿಂದ ನೋಡ್ತಾ ಇದೆ, ನೀನು ಬಾಯಿ ಬಿಟ್ಕೊಂಡು ನೋಡ್ತಿದ್ಯಾ ಅನ್ಕೊಂಡು ತಿವಿದು ಬಿಟ್ಟು. ಅರ್ಜುನ, ಕರ್ಣ ಹೇಗಿದ ನೋಡು, ಈಗ ಬೇಕಾದ್ದನ್ನು ಮಾಡಿಬಿಡು, ಮಾಡಬೇಕಾದ್ದನ್ನ ಏನ್ ಮಾಡ್ಬೇಕಾದ್ದು ಅಂತ ಅವನ್ ಪ್ರಶ್ನೆ. ಪಾಪ ಏನ್ ಮಾಡೋಣ, ಈಗ ಮಾಡ್ಬೇಕಾದ್ದು ಅಂದ್ರೆ ಏನು ಅಂತ ಅವನ ಪ್ರಕಾರ ಕಾಯ್ಬೇಕು ಅಂತ. ಹುಚ್ಚ, ಹೊಡೆಯ ಬಾಣನ ಶತ್ರುವಿಗೆ ಅಪಾಯ ಬಂದಾಗ್ಲೇನೆ ನಾವು ಮಾಡ್ಬೇಕಾದ್ದು, ಮಾಡೋ ಈಗ ಹೊಡಿ ಅವನನ್ನ, ಈಗಲೇ ಗೆಲ್ಬೇಕು, ಅದೇ ರಾಜರ ರೀತಿ. ತಗೋ ದಿವ್ಯವಾದ ಬಾಣವನ್ನ, ಈ ಅಸಾಮಾನ್ಯದಾದ ಕರ್ಣ, ಈಗ ರಥ ಎತ್ತೋ ಮೊದಲೇ ಅವನನ್ನ ನಾಶ ಮಾಡುವಂತಹ ಕ್ರಮವನ್ನ ಯೋಚನೆ ಮಾಡಬೇಕು. ಈಗ ಬಿಟ್ರೆ ಆಮೇಲೆ ಈಶ್ವರ ಬಂದ್ರೂ ತಡೆಯೋಕ್ಕಾಗುವಲ್ಲ ಅಂತ ಹೇಳ್ತಾನೆ. ಆದ್ರೆ ಕರ್ಣನನ್ನ ನೋಡ್ತಾ ಅರ್ಜುನನ ಮನಸ್ಸು ಒಂದು ರೀತಿ ಬದಲಾಗ್ಬಿಟ್ಟಿದೆ. ಈಗ ಏನೋ ಆಗ್ಬಿಟ್ಟಿದೆ ಅವನಿಗೆ. ನಮ್ಮಲ್ಲಿ ಕಣ್ಣರಿಯದಿದ್ದರೂ ಕರುಳರಿಯಿತು ಅಂತ ಒಂದು ಮಾತುಂಟು. ಕಣ್ಣಿಗೆ ಗೊತ್ತಾಗಲ್ಲ, ಆದ್ರೆ ಕರುಳಿಗೆ ಗೊತ್ತಾಗುತ್ತದೆ, ಏನೋ ಅನ್ಸುತ್ತೆ. ನಮ್ಮ ಸಿನಿಮಾಗಳೆಲ್ಲ ಇದನ್ನು ಬಹಳ ಪದೇ ಪದೇ ತೋರಿಸ್ತಾರೆ. ಅಣ್ಣ ತಮ್ಮಂದ್ರು ಬೇರ್ಪಟ್ಟಿದ್ರೆ, ಅಮ್ಮ ಮಗ ಬೇರ್ಪಟ್ಟಿದ್ರೆ, ಅಕಸ್ಮಾತ್ ಆಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಿದ್ರೆ ಏನೋ ಅನಿಸ್ತಾ ಇದೆ, ಮನಸ್ಸಿಗೆ ಏನೋ ಅನಿಸ್ತಾ ಇದೆ ಅನ್ನೋದು ಇದೆಲ್ಲ ಉಂಟು. ಅದೇ ಥರ ಇಲ್ಲಿ ಅರ್ಜುನ್ ಮನಸ್ಸಲ್ಲಿ ಏನಾಯ್ತು ಏನೋ ಅವನಿಗೆ ಯೋಚನೆ ಬಂದ್ಬಿಡ್ತು. ಯೋಚನೆಯಲ್ಲಿ ಮುಳುಗ ಹೋಗ್ಬಿಟ್ಟ. ಆ ಮನಸ್ಸಿನಲ್ಲಿ ಅಭಿಮಾನ ಸರ್ಪ, ಅವನು ಏನು ಅವನ ಮೇಲೆ ದ್ವೇಷ, ಆ ಸರ್ಪ ಕೆರಳಿಬಿಟ್ಟಿದೆ. ಅದನ್ನ ಅಣುಕಿ ನೆಲಕ್ಕೆ ತಳ್ಳಿ ಮನಸ್ಸಿಗೆ, ಅದನ್ನೆಲ್ಲ ಹೋಗಿ ಧೈರ್ಯ ಹೋಗ್ಬಿಡ್ತು, ದುಃಖ ಬಂದ್ಬಿಡ್ತು. ತನ್ನ ಶಕ್ತಿ ಏನು, ತನ್ನ ಮಹಿಮೆ ಏನು, ತನ್ನ ಸಾಮರ್ಥ್ಯ ಏನು, ಎಲ್ಲ ಅರ್ಜುನ ಮರೆತುಬಿಟ್ಟ. ಮರೆತುಬಿಟ್ಟು ಕರುಣೆ ಮನಸ್ಸಿನಲ್ಲಿ ಉಕ್ತಾ ಇದೆ. ಶತ್ರುವನ್ನು ನೋಡಿ ಕರುಣೆ ಉಕ್ತಾ ಇದೆ. ಯಾವುದೋ ಕ್ರಿಕೆಟ್ ಮ್ಯಾಚಲ್ಲಿ ಅವನು ಬ್ಯಾಟ್ಸ್ಮನ್ ಜೋರಾಗಿ ಹೊಡಿತಿದ್ರೆ, ಅಯ್ಯೋ ಪಾಪ ಅವನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅವನಿಗೆ ನಾನು ಹೇಗೆ ಔಟ್ ಮಾಡಲಿ ಅಂತ ಹೇಳಿದ್ರೆ ಏನು ಹೇಳೋಣ. ಆ ರೀತಿ ಇವನು ಯಾರು ಕಲ್ಪಿಸ್ಕೊಳ್ಬೇ ಅನ್ನೋದು ಮಾಡಿಬಿಡ್ತಾನೆ. ಬಿಲ್ಲನ್ನು ನಿಧಾನವಾಗಿ ಪಕ್ಕಕ್ಕೆ ಇಳಿಸಿದ್ನಂತೆ, ಬಾಣಗಳನ್ನು ಆ ಕಡೆ ಇಟ್ಟ, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಕೃಷ್ಣನ ಆಶ್ಚರ್ಯ, ಏನಪ್ಪ ಆಯಿತು ಇವನಿಗೆ, ಮತ್ತೆ ಭಗವದ್ಗೀತೆ ಬೇಕೋ ಇವನಿಗೆ ಇನ್ನೊಂದ್ಸಲ ಅಂತ. ಅದಕ್ಕೆ ಹೇಳ್ತಾನೆ, ಏನು ಅರ್ಜುನ ಇದು, ಈ ವಿಪರೀತಾವಸ್ಥೆ ಅಂದರೆ ವಿಲಕ್ಷಣ ಅವಸ್ಥೆ, ವಿರುದ್ಧವಾದ ಪರಿಸ್ಥಿತಿ. ಏನು, ಕುತ್ತಿಗೆಯಲ್ಲಿ ಹಾರ ಇರಬೇಕು, ಕಣ್ಣುಗಳಲ್ಲಿ ಹಾರ ಇದೆಯಲ್ಲೋ, ಹಾರ ಅಂತಂದ್ರೆ ಇಲ್ಲಿ ಕಣ್ಣೀರು, ಕಣ್ಣೀರಿನ ಸರ ಬರ್ತಾ ಇದೆ ಅಂತ. ಕುತ್ತಿಗೆಯಲ್ಲಿ ಇರಬೇಕಾದ ಹಾರ ಕಣ್ಣುಗಳಲ್ಲಿ ಇದೆಯಲ್ಲಪ್ಪ, ಹಣೆಯಲ್ಲಿ ಇರಬೇಕಾದ ಕಸ್ತೂರಿ, ಕಸ್ತೂರಿ ತಿಲಕ ಅಂತ ಹೇಳ್ತಾರೆ ಕಪ್ಪುಗಿಂದು, ಅದನ್ನ ಹಣೆ ಮೇಲೆ ಹಾಕೊಳ್ಳೋದು, ಅದನ್ನ ನೋಡಿದ್ರೆ ಕೆನ್ನೆ ಮೇಲೆ ಬಂದ್ಬಿಟ್ಟಿದೆಯಲ್ಲಪ್ಪ ಅಂದ್ರೆ ಕೆನ್ನೆಯೆಲ್ಲ ಮುಖವೆಲ್ಲ ಕಪ್ಪುಗಟ್ಟು ಹೋಗ್ಬಿಟ್ಟಿದೆ ಅವನು, ಈ ದುಃಖದಿಂದ ಕಪ್ಪಾಗೋಗಿದೆ ಮುಖ. ಇದೇನು ನಿನ್ನ ವಿಪರೀತ ಶೃಂಗಾರ ಅಂತಾನೆ. ನೀನು ವಿಪರೀತವಾದಂತಹ ಮುಖಕ್ಕೆ ಶೃಂಗಾರ ಮಾಡ್ಕೊಂಡಿದೆಯಲ್ಲೋ, ಎಲ್ಲೆಲ್ಲಿ ಏನೇನೋ ಮಾಡ್ಕೊಂಡಿದೆಯಲ್ಲೋ, ಏನು ಇದು ಅಂತ ಕೇಳ್ದ. ಅದಕ್ಕೆ ಅರ್ಜುನ ಹೇಳ್ತಾನೆ, ಯಾಕೋ ನನಗೆ ಅರ್ಥ ಆಗ್ತಾ ಇಲ್ಲ ಕೃಷ್ಣ, ಈ ಕರ್ಣ ಖಂಡಿತ ನನ್ನ ಶತ್ರು ಆಗಿರೋಕ್ಕೆ ಸಾಧ್ಯವಿಲ್ಲ, ಅವನು ಶತ್ರು ಅಲ್ಲ. ಮನಸ್ಸಿನಲ್ಲಿ ನನಗೆ ದುಃಖ ಹೆಚ್ಚಾಗ್ತಾ ಇದೆ, ಬಿಲ್ಲನ್ನು ಹಿಡಿಯೋಕೆ ಆಗ್ತಾ ಇಲ್ಲ ಕೈಯಲ್ಲಿ, ಜೀವ ಕರಗಿ ಹೋಗ್ತಾ ಇದೆ. ಶತ್ರುವನ್ನ ಸಾಯಿಸಬೇಕು ಕ್ರೌರ್ಯದಿಂದ, ಇವನಿಗೆ ಮನಸ್ಸಿನಲ್ಲಿ ಕರುಣೆ ಬರ್ತಾ ಇದೆ. ಅವನು ನೋಡಿ ಇನ್ನೇನು ಸಾಯಿಸ್ತಾನೆ ಅವನನ್ನು, ಇವನು ಶತ್ರು ಅನ್ನೋ ಭಾವನೆಯೇ ನಂಗೆ

ಹೊರಟೋಗ್ತಾ ಇದೆ, ಸ್ನೇಹಿತ ಅನ್ನುವಂಥ ಭಾವನೆ ಮನಸ್ಸಿಗೆ ಬರ್ತಾ ಇದೆ. ಅದಕ್ಕಿಂತ ಇವನು ಅಣ್ಣ ಅನ್ನಿಸ್ತಾ ಇದೆ, ನಾನು ಏನು ಮಾಡಲಿ, ಇವನು ಅಪಕಾರ ಮಾಡಿದವನು ನಿಜ, ಆದರೆ ನನಗೆ ಇದುವರೆಗೂ ಇವನು ಮಾಡಿರೋ ಅಪಕಾರಕ್ಕೆ ದುರ್ಯೋಧನಗಿಂತ ದುರ್ಯೋಧನ ಮೇಲೆ ನನಗೆ ಎಷ್ಟು ಸಿಟ್ಟಿತ್ತೋ, ವೈರ ಇತ್ತೋ, ಅದಕ್ಕಿಂತ ಹೆಚ್ಚು ವೈರ ನನಗೆ ಕರ್ಣನ ಮೇಲಿತ್ತು ಯಾವಾಗ್ಲೂ ಇದುವರೆಗೂ. ಇದುವರೆಗೂ ಅವನು ಯೋಚನೆ ಮಾಡಿದ, ಅವನು ಯಾವಾಗ ಕೊಲ್ಲಿ, ಯಾವಾಗ ಸಾಯಿಸ್ಲಿ, ಅವನನ್ನು ಯಾವತ್ತು ಸಾಯಿಸ್ತೀನೋ ಅಂತ ಅದೇ ಯೋಚನೆ ಬರ್ತಿದ್ದು. ಈಗ ನೋಡಿದ್ರೆ ಒಂದೇ ಸಲಕ್ಕೆ ನನ್ನ ವೈರ ಶಾಂತವಾಗಿ ಹೋಗಿದೆ, ಧರ್ಮಕ್ಕಿಂತ ಹೆಚ್ಚಿಗಿನ ಪ್ರೀತಿ ಅವನ ಮೇಲೆ ಬರ್ತಾ ಇದೆ. ಇದೇನಿದು ಆಸುರಿ ವ್ಯಾಮೋಹ, ಒಂಥರ ರಾಕ್ಷಸ ಮೋಹ, ಇದು ವಿಚಿತ್ರ ಮೋಹ. ಎಷ್ಟೋ ಸಲ ತಂದೆ ತಾಯಂದ್ರಿಗೆ ಅಂಥ ಮೋಹ ಮಕ್ಕಳ ಮೇಲೆ ಬರೋದುಂಟು, ಅವ್ರು ತಪ್ಪು ಮಾಡಿದರೂ ಅವ್ರು ತಪ್ಪು ಕಾಣಿಸೋದಿಲ್ಲ ಕಣ್ಣಿಗೆ, ಧೃತರಾಷ್ಟ್ರನಿಗೆ ಆಗೋ ಹಾಗೆ ದುರ್ಯೋಧನ ಬಗ್ಗೆ. ಅವನು ಅದಕ್ಕೆ ಹೇಳ್ತಾನೆ, ಏನಿದು ಆಸುರಿ ವ್ಯಾಮೋಹ ನನ್ನನ್ನು ಕಾಡ್ತಾ ಇದೆಯಲ್ಲ ಇವತ್ತು, ಅಥವಾ ಈ ಸೈನ್ಯ ಇಲ್ಲಿ ನಡೀತಿರೋದು ಎಲ್ಲ ನಿನ್ನ ಮಾಯೇ ಆಯಿತು, ನಿನ್ನ ಮಾಯೆಯ ದೃಶ್ಯವ ಹಂಗೆ ಕಾಣಿಸ್ತಾ ಇದೆಯಾ ಅಷ್ಟೇನಾ. ನನಗೆ ಇವನ ಮೇಲೆ ಯಾವಾಗಲೂ ಸ್ಪರ್ಧಾತ್ಮಕ ಮನೋಭಾವ, ಕರ್ಣನ ಜೊತೆ ಯಾವಾಗಲೂ ಸ್ಪರ್ಧೆ, ನನಗೆ ಅದು ನಾಶವಾಗಿ ಹೋಗ್ಬಿಟ್ಟಿದೆ. ಅವನ ಮೇಲೆ ಬರ್ತಾನೇ ಇಲ್ಲ ಸ್ಪರ್ಧೆಯ ಭಾವನೆಯೇ ಬರ್ತಾ ಇಲ್ಲ, ವಿಶೇಷವಾದ ಪ್ರೀತಿ ಬರ್ತಾ ಇದೆ ಅವನ ಮೇಲೆ. ಕೃಷ್ಣ ನೀನು ಮಹಾ ಕುತಂತ್ರಿ, ನೀನು ಹೇಳೋದು ಅಪಾಯ ಇದ್ದೋ, ನಾನು ಕುತಂತ್ರಿ, ನಾ ಎದ್ದೋಗ್ತೀನಿ ನಿಮಗೋಸ್ವಾಗಿ, ನಾನು ಬಂದರೆ ನನ್ನ ಕುತಂತ್ರಿ ಅಂತೀಯ ಅಂದರೆ ನೀನು ಕುಟಿಲ ತಂತ್ರಿ, ನೀನು ನನ್ನ ಮೇಲೆ ಕರುಣೆ ತೋರಿಸಿ ಹೇಳಪ್ಪ ಈ ಕರ್ಣ ಯಾರು. ನಾಲ್ಕಾರು ಪದ್ಯಗಳನ್ನು ಕುಮಾರವ್ಯಾಸ ಇಲ್ಲಿ ಮಾಡ್ತಾನೆ. ಆ ಪದ್ಯಗಳೆಲ್ಲನೂ ಕೊನೆಗೆ ಕರ್ಣನಾರೋ ಕರ್ಣನಾರೋ ಕರ್ಣನಾರೋ. ಕೃಷ್ಣ ನೀನು ಹಲವರನ್ನು ನಮ್ಮನ್ನು ಕರ್ಕೊಂಡು ಹೋಗಿ ಬೇರೆ ಬೇರೆ ರೀತಿಯ ಮೋಸದಿಂದ ಸಾಯಿಸಿದೀಯ, ನೀನು ಜರಾಸಂಧನನ್ನು ಸಾಯಿಸೋ ಹಂಗೆ ಮಾಡಿದೆ ನಮ್ಮನ್ನು, ಅಂದರೆ ಭೀಮನನ್ನು ಉಪಯೋಗಿಸಿ. ಇಲ್ಲೇನು ಮೋಸ ಏನು ಮಾಡಿಲ್ಲ ಕೃಷ್ಣ, ಜರಾಸಂಧ ಹೆಂಗೆ ಸಾಯಿಸ್ಬೇಕು ಅಂತ ಭೀಮನ ಹೇಳ್ಕೊಟ್ಟ ಅಷ್ಟೇ ಹೊರತೂ, ಅವ್ ಈ ಮೋಸ ಏನು ಇಲ್ಲ, ಜರಾಸಂಧ ದುಷ್ಟನಾಗಿದ್ದ ಸಾಯಿಸ್ಬೇಕಿತ್ತು, ಎಲ್ಲ ರಾಜರನ್ನು ಗೆದ್ದುಬಿಟ್ಟು ರಾಜರನ್ನೆಲ್ಲ ಅವನು ಸೆರೆಮನೆಯಲ್ಲಿ ಇರಿಸ್ಬಿಟ್ಟಿದ್ದ, ಆಮೇಲೆ ಒಂದು ಮಹಾಯಾಗ ಮಾಡಿ ಅವ್ರನ್ನೆಲ್ಲ ಬಲಿ ಕೊಡಬೇಕು ಅಂತ, ಅದಕ್ಕೋಸ್ಕರ ಸಾಯಿಸಿರೋದು. ಇಲ್ಲಿ ಏನು ಮಹಾ ಮೋಸೂ ಇಲ್ಲ, ಎಂಥದ್ದು ಇಲ್ಲ. ಭೀಷ್ಮನನ್ನ ಸಾಮ ಮಾಡಿಬಿಟ್ಟು ಆ ಬುದ್ಧಿಯಿಂದ ಅವನನ್ನು ಮುಗಿಸ್ದೆ. ನಿನ್ನ ಮಾಯೆ ಯಾರಿಗೂ ಅರ್ಥವಾಗೋದಿಲ್ಲ, ಆದರೆ ಹೇಳು ಈಗ ನನಗೆ ಯಾಕೆ ಈ ಸಂಕಟ ಆಗ್ತಾ ಇದೆ ಮನಸ್ಸಿನಲ್ಲಿ, ಏನೋ ಒಂಥರ ಆಗ್ತಾ ಇದೆ. ಕೌರವನಿಗೆ ಈ ರಾಜ್ಯವನ್ನು ನಾನು ಬಿಟ್ಟುಕೊಡ್ತೇನೆ, ಅಂದರೆ ನಾವೇ ದುರ್ಯೋಧನಿಗೆ ಬಿಟ್ಟುಕೊಡ್ತೀವಿ, ನಮ್ಮ ಬೇಡ ಪರಾಜ್ಯ. ನಾವು ಆರು ಜನ ಅಣ್ಣ ತಮ್ಮಂದರು, ಆರು ಜನ ಮಾಡಿಟ್ಬಿಟ್ಟ, ಕರ್ಣನ ಸೇರಿಸ್ಕೊಂಡ್ಬಿಟ್ಟಿದ್ದಾನೀಗ, ನಿನ್ನನ್ನೇ ಭಕ್ತಿಯಿಂದ ಪೂಜಿಸ್ತೀವಿ, ಹೇಳು ಇವನಲ್ಲಿ ನನಗೆ ಯಾಕೆ ಶತ್ರು ಅಂತ ಅನ್ನಿಸ್ತಾ ಇಲ್ಲ ಈ ಕ್ಷಣ. ನನ್ನ ಹೃದಯವನ್ನೇ ಅವನು ಗೆದ್ಕೊಂಡ್ಬಿಟ್ಟಿದ್ದಾನೆ, ಸೂರೆ ಹೊಡ್ಕೊಂಡ್ಬಿಟ್ಟಿದ್ದಾನೆ. ಅವನು ನೋಡಿದ್ರೆ ನನಗೆ ಪ್ರೀತಿ ತುಂಬ ಬರ್ತಾ ಇದೆ. ದಯವಿಟ್ಟು ಕೃಷ್ಣ ನನಗೆ ಕರುಣೆ ತೋರಿಸ್ಬಿಟ್ಟು ಈ ಕರ್ಣ ಯಾರು ಹೇಳು ಅಂತ ಹೇಳಿದ. ಮನಸ್ಸಿನಲ್ಲಿ ಕೃಷ್ಣನಿಗೆ ಈ ಮುಗ್ಧತೆ ನೋಡಿ ಕರುಣೆನೇ ಬಂತು, ಅವನಿಗೆ ಕರುಣೆ ಬಂತು. ಅಯ್ಯೋ ಪಾಪವೇ ಇಂಥ ಭಾವನೆ ಇದೆಯಲ್ಲ ಅಂತ. ಆದರೆ ಹೊರಗಡೆ ಮಾತ್ರ ಕೋಪ ತೋರಿಸ್ತಾನೆ, ಯಾಕಂದರೆ ಈ ಕರುಣೆ ತೋರಿಸ್ತಾ ಕೂತ್ರೆ ಕರ್ಣ ವಧೆ ಆಗೋದೇ ಇಲ್ಲ, ಯುದ್ಧಕ್ಕೆ ಮುಂದಕ್ಕೆ ಹೋಗೋದೇ ಇಲ್ಲ. ಇದ್ದ ಕೋಪದಿಂದ ಹೇಳ್ತಾನೆ, ಅಯೋಗ್ಯ ಅರ್ಜುನ, ಸುಡಬೇಕು ನಿನ್ನನ್ನು ಅಯೋಗ್ಯ. ಇವನು ಹೇಗೋ ನಿನಗೆ ಅಣ್ಣ ಆಗ್ತಾನೆ, ಇವನು ಸಾರಥಿ ಇವರ ಮಗ, ಅವನು ಹೇಗೆ ನಿನಗೆ ಅಣ್ಣ ಆಗ್ತಾನೆ, ಅದು ಹೇಗೆ ನಿನಗೆ ಸಮಾನ ಆಗ್ತಾನೆ? ಯಾಕೋ ಪ್ರತಿಜ್ಞೆ ಮಾಡಿದ್ಯಲ್ಲ ಯುದ್ಧದಲ್ಲಿ ಕರ್ಣನನ್ನು ಸಾಯಿಸಿಯೇನೇ ಬಂದು ನೋಡ್ತೀನಿ ಅಣ್ಣ ನಿನ್ನನ್ನೋ ಅಂತ, ದೊಡ್ಡ ಪ್ರತಿಜ್ಞೆ ಮರ್ತೋಯ್ತಾನೋ ಪ್ರತಿಜ್ಞೆ? ಅಥವಾ ನಿನ್ನ ಧೈರ್ಯ ಪರಾಕ್ರಮ ಅಂತಿದೆಯಲ್ಲ ನಿನ್ನ ಧೈರ್ಯ, ಆ ಧೈರ್ಯಕ್ಕೇನೋ ಸಾಕಾಗೋಯ್ತೇನೋ, ಬೇಜಾರು ಬಂತ, ಅಯ್ಯೋ ಸಾಕು ಧೈರ್ಯ ಅಂತ. ನಿನ್ನ ಶೌರ್ಯ ಪರಾಕ್ರಮ ಅದಕ್ಕೆ ಹೆಣ್ತನ ಬಂತೇನೋ? ಹೀಗೆ ಹೇಳೋ ಕ್ರಮ ನಮ್ಮಲ್ಲಿ ಯಾವಾಗಲೂ ಹೆಣ್ಣನ್ನು ಆ ಥರ ಹೇಳೋ ಕ್ರಮ ಅದು ಅಷ್ಟು ಸರಿಯಲ್ಲ, ಆ ಹೋಲಿಕೆಯ ಕ್ರಮ ಅದು. ಅದಕ್ಕೆ ಅರ್ಜುನನ ವಾದ, ಅರ್ಜುನ ಸಾಮಾನ್ಯ ಕೃಷ್ಣನ ಮೇಲೆ ವಾದ ಮಾಡೋಲ್ಲ, ಆದರೆ ಈಗ ಮಾಡ್ತಾ ಇದ್ದಾನೆ. ಅಲ್ಲ ಕೃಷ್ಣ, ಹೇಗೆ ನಿನಗೆ ಮನಸ್ಸು ಬರುತ್ತೆ ಭೂಮಿ ಮೇಲೆ ಕ್ಷತ್ರಿಯರು ರಾಜರು ಹೇಗೆ ನಡ್ಕೋಬೇಕು, ಅವರ ನಡತೆ ಹೇಗಿರಬೇಕು ಅನ್ನೋ ನಿನಗೆ ಗೊತ್ತಿಲ್ವಾ? ಬಿಲ್ ಹಿಡ್ಕೊಳ್ಳದೆ ಇರೋರನ್ನ, ರಥದ ಮೇಲೆ ಕೂತ್ಕೊಳ್ಳದೆ ಇರೋರನ್ನ, ಗತಿ ಇಲ್ಲದೆ ಇರೋರನ್ನ ದೀನತೆಯಿಂದ ಅಂದರೆ ಕ್ಷಮೆ ಕೇಳ್ಕೊತಾ ದಯವಿಟ್ಟು ಕಾಪಾಡಿ ನನ್ನ ಅಂತ ಕೇಳೋರನ್ನ, ಮರ ಹುತ್ತ ನೀರು ಇವುಗಳ ಆಶ್ರಯದಲ್ಲಿ ಇರುವವರನ್ನ, ಅಂದರೆ ಮರದ ಕೆಳಗೆ

ಕಡೆ ಇರೋರು, ಹುತ್ತದ ಹಿಂದೆ ಬಚ್ಚಿಟ್ಕೊಂಡಿರೋರು, ನೀರಲ್ಲಿ ಮುಳುಗಿ ಇರೋವಂಥವ್ರು, ಹೀಗೆ ಅಂಥವ್ರನ್ನ ಕೊಲ್ಲಬಹುದೇ? ಅದು ಧರ್ಮವೇ? ಹಂಗೇನಾದ್ರು ಧರ್ಮ ಇದ್ರೆ ನನಗಂತೂ ಆ ಧರ್ಮ ಗೊತ್ತಿಲ್ಲಪ್ಪ, ನಿನಗೆ ಗೊತ್ತಿರಬಹುದು ಅಂದ್ಬಿಟ್ಟ. ನೋಡಿ, ಕೇಳಿದ ತಕ್ಷಣ ಕೃಷ್ಣನಿಗೆ ಬಂತು ಕೋಪ. ವ್ಯಂಗ್ಯವಾಗಿ ಹೇಳ್ತಾನೆ, ಓಹೋ ಏನಪ್ಪ, ನಮಗೇನೆ ಧರ್ಮೋಪದೇಶ ಮಾಡೋಷ್ಟ ಬಂದ್ಬಿಡ್ತಾನೆ ನಿನಗೀಗ? ಹೇಳು ಹೇಳಿ ಇನ್ನೊಮ್ಮೆ, ಧರ್ಮವ ಕೇಳಿದು ಅರಿಯವು, ಕೇಳಿದ ಅರಿವೆ ಅರಿಯವು ಅಂತ ಅವನು ಹೇಳ್ತಾನೆ. ಹೇಳು ಹೇಳು ಇನ್ನೊಂದ್ಸಲ ಹೇಳು, ಏನು ಧರ್ಮಶ್ರವಣ ಮಾಡಿಸ್ಬಿಟ್ಟಿದ್ದಲ್ಲಪ್ಪ, ಮಹಾಪುರಾಣ ಏನೋ ಶಾಸ್ತ್ರ ಹೇಳ್ಕೊಡ್ತಾ ಇದೆಯಲ್ಲ, ಇನ್ನೊಂದ್ಸಲ ಹೇಳು. ನಮ್ಗಂತೂ ಗೊತ್ತಿಲ್ಲ, ಹೇಳ್ಕೊಡ್ತೀನಿ ನಿನ್ನಿಂದ. ನಿನ್ನಿಂದ ರಾಜಧರ್ಮವನ್ನ, ಪುರಾಣ ವಿಷಯಗಳನ್ನ ತಿಳ್ಕೊಳ್ಳೋದು ಯಾವುದು ತಪ್ಪಿಲ್ಲ, ನೀ ಎಲ್ಲ ಗೊತ್ತಿದೆ ಹೇಳು. ವ್ಯಂಗ್ಯಾದ ಅಷ್ಟೇನೆ, ನೀನು ಯುದ್ಧದಲ್ಲಿ ಮಹಾವೀರ ಅನ್ಕೊಂಡಿದ್ದೆ, ಈಗ ಧರ್ಮದ ವೀರನೂ ಆಗ್ಬಿಟ್ಟಿದ್ಯಾ ನೀನು? ಹಾ ಪರವಾಗಿಲ್ಲ, ಈಗ ಧರ್ಮದ ಮಾತು ನಿನ್ನ ಪ್ರತಿಜ್ಞೆಯನ್ನ ಮುಗಿಸ್ಬಿಟ್ಟಿದೆ, ಪ್ರತಿಜ್ಞೆ ಮರ್ತಾಯ್ತು, ಈಗ ಧರ್ಮದ ಮಾತು ಬಂದಾಯ್ತು. ಹುಚ್ಚ, ಹೊಡೆಯ ಬಾಣನ, ಕತ್ತರಿಸ ಅವನ ಕತ್ತನ್ನ. ಅಯ್ಯೋ, ಕರ್ಣನಂತೆ ಅಣ್ಣನಂತೆ, ಯಾವ ಸೀಮೆ ಅಣ್ಣ, ಹೊಡೆಯ ಅಂದ್ಬಿಟ್ಟ. ಅಂದ್ಬಿಟ್ಟೆ ಆಯ್ತು, ಯೋಚನೆ ಮಾಡಬೇಡ, ನೀನೆಷ್ಟು ಭಯ ಇದ್ರೆ, ಏನಾದರೂ ತಪ್ಪಿದ್ರೆ ತಾನು ಸರಿ ಮಾಡ್ತೀನಿ, ಅದನ್ನ ಯೋಚನೆ ಮಾಡಬೇಡ ನೀನು. ಭಗವದ್ಗೀತೆಯಲ್ಲೂ ಹಾಗೆ ಒಂದ್ಸಲ ಹೇಳ್ತಾನೆ ಅವನು, ಅಹಂತ ತ್ವಾ ಸರ್ವ ಪಾಪಿಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ, ನಿನ್ನ ಸರ್ವ ಪಾಪದಿಂದ ನಾನು ಕಾಪಾಡ್ತೀನಿ, ಯೋಚನೆ ಮಾಡಬೇಡ, ದುಃಖಿಸ್ಬೇಡ ಅಂತಾನೆ. ಹಾಗೆ ಇದನು ಅದಕ್ಕೆ ಅರ್ಜುನ ಸಾಮಾನ್ಯವಾಗಿ ಕೃಷ್ಣನ ಮಾತನ್ನು ತೆಗೆದು ಹಾಕಲ್ಲ, ಆದರೆ ಈಗ ಹೇಳ್ತಿದ್ದಾನೆ, ನಿನಗೆ ಕೃಷ್ಣ ಕರುಣೆನೇ ಇಲ್ವಾ? ನಿನಗೆ ಅನ್ಯಾಯವಾದಿ ಪಾಪವನ್ನು, ಇಂಥ ಪಾಪವನ್ನು ನಾವು ಯಾತಕ್ಕೆ ಮಾಡಬೇಕು ಅಲ್ಲಪ್ಪ, ನಿನಗೆ ಯಾಕೋ ಇಷ್ಟೆಲ್ಲ ಅವನು ಮಾಡಿದರೆ ಕೃಷ್ಣನ್ ಕೇಳುತ್ತೆ, ನಿನಗೆ ಯಾಕೆ, ನೀನು ನಮಗೆ ಜಯ ಯಾಕೆ? ಜಯ ವಿಜಯ ಯುದ್ಧದಲ್ಲಿ ಬೇಕಾದ್ದು ನಮಗೆ, ನಾವು ಗೆಲ್ಲಬೇಕು ಅಂತಿರೋರು, ನಿನಗೇನು ಸಂಬಂಧ, ನೇರವಾಗಿ ಏನು ಸಂಬಂಧ ಇಲ್ಲ. ಮತ್ತೆ ಯಾತಕ್ಕೆ ಇಷ್ಟು ಬಲವಂತ ಮಾಡಿ, ನಮಗೆ ಬೇಡಪ್ಪ, ನಾವು ನಿಲ್ಲಿಸ್ತೀವಿ, ಯುದ್ಧ ಮಾಡೋಲ್ಲ, ನೀನ್ಯಾಕೆ ಬಲವಂತ ಮಾಡ್ತೀಯ? ಯದುವಂಶದ ನೀವು ಕುರುವಂಶದವ್ರ ಜೊತೆ ನಿಮಗೆ ಏನು ವೈರ? ಯದುವಂಶ ಕುರುವಂಶ ಎರಡು ಮೂಲವಾಗಿ ಒಂದೇ ವಂಶವೇನೆ. ಯದು ಅನ್ನೋ ರಾಜನ ಒಂದು ಸಂದರ್ಭದಲ್ಲಿ ಹಲವಾರು ಜನಾಂಗಗಳ ಹಿಂದೆ ಅವರು ಯದು ಅನ್ನೋರು ಬೇರೆ ಕಡೆ ಹೋದ್ರು, ಅದು ಯದುವಂಶ ಆಯಿತು, ಇದು ಕುರುವಂಶ ಅಷ್ಟೇನೆ, ನಿಮಗೆ ವೈರ ಇಲ್ಲವೇ ಇಲ್ಲ. ನೋಡು ಅವನ ಪರಿಸ್ಥಿತಿ, ಕರ್ಣನ ಪರಿಸ್ಥಿತಿ ನೋಡು, ಸಾರಥಿ ಇಲ್ಲ, ರಥ ಹೂತ್ಕೊಂಡಿದೆ, ಕೈಯಲ್ಲಿ ಬಾಣವಿಲ್ಲ, ಬಿಲ್ಲಿಲ್ಲ, ಹೇಗೂ ಮನಸ್ಸು ಬರುತ್ತೆ ಅವನನ್ನು ಕೊಲ್ಲೋದಕ್ಕೆ ಕೃಷ್ಣ? ಅಥವಾ ಹೊಡಿ ನೀನು ಹೇಳ್ತೀಯಲ್ಲ, ನಿನಗಾದರೂ ಹೇಗೆ ಮನಸ್ಸು ಬರುತ್ತೆ, ನನ್ನ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ. ಕೃಷ್ಣನ ಮಾತನ್ನು ವಿರೋಧಿಸುವ ಸಂದರ್ಭ ಬಹಳ ಅಪರೂಪ, ಇಲ್ಲವೇ ಇಲ್ಲ. ಇದು ಒಂದು ಹಿಂದೆಲ್ಲ ನಾನು ನಿನ್ನ ಮಾತನ್ನು ನಡೆಸಿದ್ದೀನಿ, ಯಾವುದೇ ಬೇರೆ ಮಾತಿಲ್ಲದೆ ನಡೆಸಿದ್ದೀನಿ ನಿನ್ನ ಮಾತನ್ನು. ಗುರುವಿನ ಮೇಲೆ ಬಾಣದ ಪ್ರಯೋಗ ಮಾಡು ಅಂದೆ, ಮಾಡಿದೆ. ದ್ರೋಣರ ಮೇಲೆ, ಭೀಷ್ಮನನ್ನು ಶರಶಯ ಮೇಲೆ ಮಲಗಿಸ್ಬಿಡು ಅಂದೆ, ಅದನ್ನು ಮಾಡಿದೆ. ಇನ್ನಿತರ ಬಂಧುಗಳನ್ನು ಸೈಂಧವ ನಮ್ಮ ಭಾವ ಆಗಬೇಕು, ಅವನನ್ನು ಕೊಲ್ಲು ಅಂತಂದೆ. ನಾನು ಯಾವಾಗಲೂ ವಿರೋಧ ಮಾಡಿಲ್ಲ, ಅಂದರೆ ಅವನೇ ಮಾಡಿರೋದು, ಏನು ಕೃಷ್ಣ ಏನು ಕೊಲ್ಲು ಅಂತ ಏನು ಹೇಳಿಲ್ಲ, ಆದರೆ ಸೈಂಧವನಿಗೆ ಹೇಳಿದ್ನಲ್ಲ ಅವನು, ನೋಡು ಅಲ್ಲಿ ಕಾಣಿಸ್ತಾ ಇದ್ದ ಹೊಡೆದಕ್ಕ ಅವನನ್ನು ಅಂತ. ಆದರೆ ಈಗ ನನ್ನ ಪರಾಕ್ರಮೇ ಉಡುಗು ಹೋಗಿದೆ, ಕರ್ಣನನ್ನು ನಾನು ಕೊಲ್ಲೋದಿಲ್ಲ ಅಂತ. ಅದಕ್ಕೆ ಕೃಷ್ಣ ಅರ್ಜುನ ಹಲವಾರು ಮಾತುಗಳಲ್ಲಿ ಬೈಯೋಕ್ಷ ಮಾಡ್ತಾನೆ, ಅವನು ತಲೆ ತಗ್ಗಿಸಿ ಕೂತ್ಕೋತಾನೆ. ಕೃಷ್ಣ ಹೇಳ್ತಾನೆ, ನೀನು ಚಂದ್ರವಂಶದವನು, ಅವನು ಸೂತ್ರರಿಗೆ ಸೂತ್ರ ಮಗ, ಹೇಗೂ ಅಣ್ಣ ಆಗ್ತಾನೆ. ಅವನು ದುರ್ಯೋಧನ ಹತ್ರ ಸಂಬಳಕ್ಕಿರೋನು, ತನ್ನ ಆತ್ಮಗೌರವವನ್ನು ಮಾರಿಕೊಂಡು ಅವನಲ್ಲಿ ಕೆಲಸಕ್ಕಿರೋನು, ಅವನು ಹೇಗೂ ನೀನು ನಂಟ ಆಗ್ತಾನೆ. ನಿಮ್ಮ ಮತ್ತು ಕೌರವ್ರ ಮಧ್ಯೆ ದ್ವೇಷ ಹತ್ತಿಸಿದವನೇ ಇನ್ನು ಯಾವಾಗ್ಲೂ ಪಗಡೆ ಜೂಜು ಆಡ್ರೋ ಅಂತ, ಪಗಡೆಯೋ ಅಥವಾ ಜೂಜು, ಒಟ್ಟು ಜೂಜಿನ ಆಡ್ರೋ ಸೋಲಿಸ್ರೋ ಅವನಿಂದ ಅಂತ ಹಚ್ಚಿಕೊಟ್ಟವನು ಇವನೇ. ನಾನು ಸಂಧಿಗೆ ಹೋದಾಗ ನನ್ನನ್ನು ಹಿಡಿದು ಹಾಕೋ ಕಟ್ಟು ಹಾಕ್ರು ಅಂತ ಹೇಳ್ಕೊಟ್ಟವನು ಇವನೇ. ನಿನ್ನ ಮಗ ಅಭಿಮನ್ಯುವನ್ನ ಸಾಯಿಸೋದ ಕಾರಣವೂ ಇವನೇನೆ. ಇದ್ಯಾವುದು ಸುಳ್ಳಲ್ಲ. ಭೀಮನ ಕುತ್ತಿಗೆಗೆ ಬಿಲ್ಲನ್ನು ಹಾಕಿಬಿಟ್ಟು ಅವನು ಎಳೆದು ಅವಮಾನ ಎಲ್ಲ ಮಾಡಿದ್ದ, ಧರ್ಮರಾಜನಿಗೆ ಸಾಯುವಾಗೆ ಹೊಡೆದಿದ್ದಾನೆ. ಈಗ ನೀತಿಯ ಯೋಚನೆ ಅವನಿಗೆ, ನಿನಗೂ ಅದರ ಯೋಚನೆ, ನೀತಿ ಧರ್ಮದ ಯೋಚನೆ, ಕರ್ಣ ಯಾರು ಅಂತ ಈ ಯೋಚನೆ. ಏ ಹೊಡೆಯ, ಯೋಚನೆ ಮಾಡ್ತಾನೆ, ಯೋಚನೆನ ಹೊಡೆಯ ಬಾಣನ ಅಂದ. ಹಾಗೆ ಅವನು ಹೇಳಿದ ತಕ್ಷಣ ಹೇಳ್ದ, ಆದರೆ ಅವನು ಕೇಳ್ತಿಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ತನ್ನ ಮಾಯೆಯನ್ನು ಅವನ ಮನಸ್ಸಿನಲ್ಲಿ ಬರೋ ಹಾಗೆ ಮಾಡಿಬಿಟ್ನಂತೆ. ಇದೆಲ್ಲ ಇಲ್ಲಿರುವಂಥದ್ದು.
ಮಾಯೆಯನ್ನು ಬರೋ ಹಾಗೆ ಮಾಡಿ ಅವನ ಮನಸ್ಸಿನಲ್ಲಿ ರೋಷ ದ್ವೇಷದ ಬೀಜ ಬಿತ್ತುಬಿಟ್ಟು

ಮತ್ತೆ ವೀರ ಆಗ್ಬಿಟ್ಟ ಆ ಕೃಷ್ಣನ ಮಾಯೆಯಿಂದ. ಅರ್ಜುನ ಪ್ರಭಾವಕ್ಕೆ ಒಳಗಾಗಿ ಬಿಲ್ಲು ನೆತ್ಕೊಂಡು, ಅಷ್ಟೇ ತಾನೇ, ನನ್ನ ಪಾಪ ಪುಣ್ಯಗಳಿಗೆಲ್ಲ ಕೃಷ್ಣನೇ ಹೊಣೆ, ಕೃಷ್ಣಾರ್ಪಣ ಮಸ್ತು ನಾನು ಯಾಕೆ ಅಂದ್ಕೊಂಡ. ಕರ್ಣನಿಗೆ ಹೇಳ್ದ, ಬಿಲ್ಲು ಹಿಡಿದು ಹೋರಾಡೋ, ಆ ಕಡೆ ಈ ಕಡೆ ನೋಡಬೇಡ ಅಂತ 100 ಬಾಣದಿಂದ ಹೊಡೆದ. ಅವನು ಅಲ್ಲಿ ರಥದ ಕೆಳಗಡೆ ಇದ್ಬಿಟ್ಟಿದ್ದಾನೆ. ಸೊಂಟದಲ್ಲಿರೋ ಒಂದು ಕಿರುಗತ್ತಿಯಿಂದ ಅದನ್ನೆಲ್ಲ ತುಂಡು ಮಾಡಿದಂತೆ. ರಥವನ್ನ ಸರಿ ಮಾಡಿ ಮೇಲೆ ಕೂತ್ಕೊಂಡಂತೆ, ಕೈ ಕಾಲು ತೊಳ್ಕೊಂಡು ಬಂದು ಕೂತ. ಭೂದೇವಿ, ನನ್ನ ವಿಷಯದಲ್ಲಿ ನೀನು ಮಾಡಿದಂತಹ ಈ ಅಪಕಾರ ಲೋಕ ಪ್ರಸಿದ್ಧ ಆಯಿತು, ನೀನು ಮಾಡಿದ ಅನ್ಯಾಯ ನನಗೆ ಇಂಥ ಸಂದರ್ಭದಲ್ಲಿ ಅಂತಂದು ಆಯಿತು. ಅರ್ಜುನ್ ಮೇಲೆ ಭಾರಿ ಬಾಣಗಳನ್ನು ಬಿಡೋಕ್ಷ ಮಾಡ್ದ. ಅವನ ಬಾಣಪ್ರಯೋಗ ನೋಡಿ ದುರ್ಯೋಧನಗೂ ಸಂತೋಷ ಆಯಿತು, ಪಾಂಡವರ ಸೈನ್ಯವೆಲ್ಲ ನಡುಗು ಹೋಯಿತು. ಹೀಗೆ ಪರಸ್ಪರ ಭಾರಿ ಜೋರಾಗಿ ಬಾಣವನ್ನು ಹೊಡೆದಾಡ್ಕೊಂಡ್ರು. ತುಂಬ ಏಟಾಯಿತು ಪಾಂಡವರ ಸೈನ್ಯಕ್ಕೆ. ಇಷ್ಟು ಹೇಳಿ ಸಂಜೆ ಇಲ್ಲಿ ಹೇಳ್ತೇನೆ, ಧೃತರಾಷ್ಟ್ರ ಇಷ್ಟೆಲ್ಲ ಕತೆ ಹೇಳಿದೆ, ಇನ್ನೂ ನಿನಗೆ ತೃಪ್ತಿ ಆಗಲಿಲ್ವೇನೋ, ಇನ್ನೂ ಕೇಳ್ತೀಯೇನೋ, ಈಗ ನೋಡು ಕಾಳಕೂಟದ ವಿಷದಂತಹ ಕಥೆಯನ್ನು ಹೇಳ್ತೀನಿ ನಿನಗೆ ಅಂತ ಹೇಳ್ತಾನೆ. ಹೀಗೆ ಪರಸ್ಪರರ ಯುದ್ಧದಲ್ಲಿ ಚೆನ್ನಾಗಿ ಯುದ್ಧಾಯಿತು. ಆದರೆ ಅರ್ಜುನನ ಶೌರ್ಯ ಮೇಲಕ್ಕೆ ಹೋಗ್ಬಿಡ್ತು. ಅರ್ಜುನ ಕರ್ಣನ ಬಿಲ್ಲನ್ನು ಕತ್ತರಿಸ್ಬಿಟ್ಟ. ಆಗ ಕರ್ಣನ ಮನಸ್ಸಿನಲ್ಲಿ ಬಿಲ್ ಕತ್ತರಿಸಿದಾಗ ಕರುಣೆ ಉಕ್ಕಿಬಿಡುತ್ತಂತೆ. ಯಾರ ಬಗ್ಗೆ? ದುರ್ಯೋಧನ ಬಗ್ಗೆ. ಅವನು ಹೇಗೆ, ಅವನ ಪರಿಸ್ಥಿತಿ ಈಗ ಆಗ್ಬಿಡುತ್ತಲ್ಲ ಅಂತ, ಮತ್ತು ತನ್ನ ಅಸಹಾಯಕತೆಯ ಬಗ್ಗೆ. ಹೀಗೆ ನಾನು ಸಿಕ್ಕಾಕೊಂಡ್ಬಿಟ್ನಲ್ಲ, ನನ್ನ ಒಡೆಯ ದ್ರೋಣ ಮತ್ತು ಭೀಷ್ಮರನ್ನು ನೆಚ್ಚಿದ್ದ, ಆದರೆ ಅವರಿಬ್ಬರು ಹೋದರು, ಅವ್ರು ಸರಿಯಾಗಿ ಯುದ್ಧ ಮಾಡದೆ ಹೋದರು. ಇದು ಪಂಪ್ನಲ್ಲಿ ಭಾಳ ಚೆನ್ನಾಗಿ ಬರುತ್ತೆ. ಅವರಿಬ್ಬರು ಯುದ್ಧ ಮಾಡದೆ ಹೋದರು, ನಾನೇನು ಮಾಡಲಿ, ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ನಾನು ಸುಮ್ಮನೆ ಎಷ್ಟಾಯ್ತೋ ಅಷ್ಟು ಯುದ್ಧವನ್ನು ಮಾಡಿಬಿಟ್ಟು ನಾನು ಸಾಯ್ತೀನಿ ಅಂತ ಮಾತು ಅವನು ಅಂದ್ಕೊಂಡ ಕಡೆಗೆ ಅಂತ. ಅವನಿಗೆ ಇಲ್ಲೂ ಹೋಗೋ ಹಾಗಿಲ್ಲ, ಅಮ್ಮನ ಮಾತು ಮೀರೋ ಹಾಗಿಲ್ಲ, ಇರೋದನ್ನು ಬಿಡೋ ಹಾಗಿಲ್ಲ. ಹಾಗಾಗ್ಬಿಟ್ಟಿದೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಕೃಷ್ಣ ನನ್ನ ಹುಟ್ಟಿನ ವಿಷಯವನ್ನು ಹೇಳಿಬಿಟ್ಟು ನನ್ನ ಕುತ್ತಿಗೆನೆ ಕುಯ್ದು ಬಿಟ್ಟ. ಹಾಗಾಗಿ ಆ ದುರ್ಯೋಧನ, ಎಲ್ಲರೂ ನನ್ನನ್ನು ಅವಮಾನ ಮಾಡಿದ ದುರ್ಯೋಧನ ನನಗೆ ಸಿಂಹಾಸನದ ಮೇಲೆ ಕೂರಿಸ್ದ, ತನ್ನ ಜೊತೆನೇ ಸೇರಿಸ್ಕೊಂಡ್ಬಿಟ್ಟ. ಅಂತಹ ಶ್ರೇಷ್ಠನಾದ ರಾಜನಿಗೆ ಆತ್ಮೀಯರೇ ಇಲ್ಲದೆ ಇರೋವಂಗೆ ಆಗ್ಬಿಡ್ತಲ್ಲ. ನನ್ನನ್ನು ಎಷ್ಟು ನೋಡಿದರೂ ಅವನಿಗೆ ಆವಾಗ ತೃಪ್ತಿ ಇರ್ತಿರ್ಲಿಲ್ಲ. ನೋಡಿ ದಣಿಯನು, ನಿಚ್ಚ ಲುಚಿತವ ಮಾಡಿ ದಣಿಯನು, ನಿತ್ಯ ಬಹುಮಾನ ಕೊಟ್ಟು ಎಷ್ಟು ಕೊಟ್ಟರೂ ನನಗೆ ತೃಪ್ತಿ ಇಲ್ಲ, ನನ್ನ ಜೊತೆ ಎಷ್ಟು ಆಡಿದರೂ ತೃಪ್ತಿ ಇಲ್ಲ, ಹಾಗೆ ಅವನ ಸ್ನೇಹ. ಅಂತಹ ದುರ್ಯೋಧನ, ಅವನ ಜೊತೆ ಹೋಗೋಕ್ಕಾಗದೆ ಭೀಷ್ಮ ದ್ರೋಣರು ಬಿದ್ದು ಹೋದರು. ಆದರೆ ನಾನು ತಾನೇ ಏನು ಉಪಕಾರ ಮಾಡಿದ್ದೀನಿ ಪಾಪ ಅವನಿಗೆ? ತನ್ನ ಮಕ್ಕಳು ಸತ್ತಾಗ ಅವನು ಅಳಲಿಲ್ಲ, ನನ್ನನ್ನು ನೋಡಿ ಕರ್ಣ ಇದ್ದಾನೆ ಅಂದ್ಕೊಂಡು ಧೈರ್ಯ ತಂದ್ಕೊಂಡ, ದುಃಖ ಮರೆತ. ತನ್ನ ತಮ್ಮಂದರು ಸತ್ತಾಗ ಮತ್ತೆ ನನ್ನನ್ನು ನೋಡಿ ತನ್ನ ದುಃಖವನ್ನು ಮರೆತ, ಕರ್ಣ ಇದ್ದಾನೆ ಅಂತ. ಈಗ ನಾನು ಈ ಯುದ್ಧದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಕರ್ಣನಿಗೆ ಅನಿಸಿದೆ ತಾನೇನು ಯುದ್ಧದಲ್ಲಿ ಉಳಿಯೋದಿಲ್ಲ ಅಂತ. ಅದಕ್ಕೆ ಅಂದ್ಕೋತಾನೆ, ನಾನು ಹೋಗ್ಬಿಟ್ರೆ ಅವನಿಗೆ ಯಾರು ಮುಂದೆ, ಜೊತೆ ಗತಿ ಯಾರು ಅಂತ. ಆಯಿತು, ಇಷ್ಟರಲ್ಲೇ ಸಮಾಧಾನ ಮಾಡಿಕೊಂಡು, ಒಡೆಯನಿಗೋಸ್ಕರ ನನ್ನ ಪ್ರಾಣವನ್ನು ಅರ್ಪಿಸುವಂಥ ಪುಣ್ಯದ ಕೆಲಸ ನಾನು ಮಾಡ್ತೀನಿ. ಆಯಿತು, ಅದೇ ಒಂದು ಪುಣ್ಯ. ಅಷ್ಟೇ ಅಲ್ಲ, ಸಾಯೋವಾಗ ಕೃಷ್ಣನ ದರ್ಶನ ಆಗ್ತಾ ಇದೆ ನನಗೆ, ಅದಿನ್ನೆಂಥ ಪುಣ್ಯ, ನಾನೇ ಧನ್ಯ ಅಂದ್ಕೊಂಡ. ಅಂದ್ಕೊಂಡ್ಬಿಟ್ಟು ಹೃದಯದಲ್ಲಿ ನೋಡ್ಕೋತಾನೆ, ಕೃಷ್ಣ ಕಾಣ್ತಾನಂತೆ. ಎದುರುಗಡೆ ರಥ ನೋಡ್ತಾನೆ, ಅಲ್ಲಿ ಕೃಷ್ಣ ಕಾಣ್ತಿದ್ದಾನಂತೆ. ಹೀಗೆ ಅದ್ವೈತವನ್ನು ತಿಳ್ಕೊಂಡು ಕೃಷ್ಣ ಸಾಕ್ಷಾತ್ಕಾರವನ್ನು ಕರ್ಣ ಮಾಡಿಕೊಂಡ ಅಂತ ಹೇಳ್ತಾನೆ. ಈ ಕಡೆ ಸಂಜಯ ಹೇಳ್ತಾನೆ, ನೋಡೋ ನಿಮ್ಮವರ ನಾಶಕ್ಕೆ ಬೇರೆ ಯಾರು ಕಾರಣ ಅಲ್ಲ, ಕೃಷ್ಣನೇ ಕಾರಣ. ಯಾರು ಸುಮ್ಮನಿದ್ರು ಅವನು ಸುಮ್ಮನಿರೋಲ್ಲ. ಕೃಷ್ಣ ಅರ್ಜುನಿಗೆ, ಹೊಡು, ತಗೋ, ಹೊಡಿ, ತೊಡು ದಿವ್ಯ ಶರವನ್ನು ಪ್ರಯೋಗಿಸು ಅಂತಂದ. ಕರ್ಣನ ಬಗ್ಗೆ ಕರುಣೆ, ಆದರೆ ಅವನು ಹೇಳ್ದ, ಆಯ್ತು ನೀ ಕರುಣೆ ಮಾಡ್ಕೊಂಡಿರೋ ಭೀಮನಿಂದ ನಾನು ಕೊಲ್ಲಿಸ್ತೀನಿ, ಹೋಗು ನೀನು ಆ ಕಡೆ ಅಂತಂದ. ಅಂದ್ಬಿಟ್ಟು ಅವನು ಹೇಳಿದ, ಯಾಕೋ ಇಷ್ಟು ನಿಷ್ಠುರವಾಗಿ ನನ್ನ ಬಗ್ಗೆ ಮಾತಾಡ್ತೀಯ ಕೃಷ್ಣ ಅಂತ ಅರ್ಜುನ ಹತ್ಕೊಂಡು, ಆಯ್ತು ಅಲ್ಲ ನೀನು ಮಾಡಲ್ವಾ, ಹಾಗಾದ್ರೆ ನಾನೇ ಚಕ್ರವನ್ನು ಉಪಯೋಗಿಸ್ಬಿಟ್ಟು ನಾನೇ ಅವನು ಕೊಲ್ತೀನಿ. ಅಂದರೆ ಅರ್ಜುನ ಮಾಡಲಿ ಅನ್ನೋಕೋಸ್ವಾಗ ಅಷ್ಟೇನೆ ಇದೆಲ್ಲ, ಅರ್ಜುನಿಗೆ ಅರ್ಥವೇ ಆಗೋಲ್ಲ ಯಾಕೆ ಇವನಿಗೆ ಕರ್ಣನ ಬಗ್ಗೆ ಇಂಥ ದ್ವೇಷ ಅಂದ್ಬಿಟ್ಟು ಅಂಜಲಿಕಾ ಅಂತ ಒಂದು ಬಾಣವನ್ನು ಎಳೆದು ಜೋರಾಗಿ ಬಿಟ್ಟ. ಆ ಬಾಣ ಹೋಗಿ ಅವನ ಎದೆಯೊಳಗೆ ಗರಿವರೆಗೂ ಚುಚ್ಚಿಬಿಡ್ತು, ಆದರೆ ಪ್ರಾಣ ಹೋಗಲಿಲ್ಲ. ಅದು ಅರ್ಥ ಆಯಿತು ಕೃಷ್ಣನಿಗೆ. ತಕ್ಷಣ ರಥದಿಂದ ಇಳಿದು ಬಂದು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನನ್ನು ಕೇಳ್ತಾನೆ. ಅವನಿಗೆ ಗೊತ್ತಾಯಿತು, ನಗು ಬಂತು ಅವನಿಗೆ. ಅವನು ಹೇಳ್ತಾನೆ, ಏನು ಬೇಕಪ್ಪ ನಿನಗೆ ಅಂದ. ಕಿವಿಯ ಕರ್ಣ ಕುಂಡಲಗಳನ್ನು ಕೊಡುವಂತ, ಅದು ಇರೋ ತನಕ ಅವನು ಸಾಯುವಲ್ಲ, ಆದರೆ ಹಾಗೆ ಕೊಡೋದಕ್ಕೆ ನೀರು ಬೇಕು ದಾನ ಕೊಡೋದಕ್ಕೆ. ಅವನು ಹೇಳ್ದಾಗ, ನಿನ್ನ ಎದೆಯೊಳಗೆ ಗಂಗೆಯ ಅಮೃತ ಧಾರೆ ಇದೆ, ಅದನ್ನು ಕೊಡು ಅಂತ. ಅವನು ಬಾಣ ತಗೊಂಡು

ನದಿಯನ್ನು ಬಗೆದು ಅದರಿಂದ ನೀರನ್ನ ಧಾರೆ ಎರೆದು ಇವನಿಗೆ ದಾನ ಕೊಟ್ಟನಂತೆ, ಸಂತೋಷದಿಂದ ಕೊಟ್ಟನಂತೆ. ಕೃಷ್ಣ ಅವನ ತನಗೆ ತನ್ನ ಪ್ರತ್ಯಕ್ಷ ರೂಪವನ್ನು ಅವನಿಗೆ ತೋರಿಸಿ ದರ್ಶನ ಕೊಟ್ಟು ಮುಕ್ತಿಯನ್ನು ಕೊಟ್ಟನಂತೆ. ದೇವತೆಗಳು ಬಹಳ ಆಶ್ಚರ್ಯಪಟ್ಟರು, ಏನು ಕೃಷ್ಣ ಒಂದು ಕಡೆ ಕರುಣೆನೇ ಇಲ್ಲ, ಇನ್ನೊಂದು ಕಡೆ ಇಂತಹ ಕರುಣೆ ಅಂತ. ಇಷ್ಟೊತ್ತಿಗೆ ಅರ್ಜುನ ಪಾರ್ವತಿ ಕೊಟ್ಟಂತಹ ಅಂಜನಾಸ್ತ್ರ ಅನ್ನುವ ಅಸ್ತ್ರವನ್ನ ಆ ರಾವಣನ ಪ್ರಾರ್ಥಿಸ್ತಾ ಬಿಡ್ತಾನೆ. ತಕ್ಷಣ ಕರ್ಣಗೆ ಎದೆ ಅದು ಕುತ್ತಿಗೆಯನ್ನು ಕತ್ತರಿಸ್ಬಿಡ್ತು, ಅಪ್ರತಿಮ ತೇಜಸ್ಸು ಚಿಮ್ಮಿ ಸೂರ್ಯಮಂಡಲವನ್ನು ಸೇರ್ತು ಅಂತ ಎಲ್ಲರೂ ದೇವತೆಗಳು ಹನುಮಂತ ಎಲ್ಲರೂ ಅವನ ಪರಾಕ್ರಮವನ್ನು ಹೊಗಳುತ್ತಾರೆ ಕರ್ಣ.

0: ಇದುವರೆಗೂ ಮಹಾಭಾರತ ಕಾರ್ಯಕ್ರಮದಲ್ಲಿ ಕರ್ಣಾವಸಾನ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 10 ರೂಪಾಯಿ, ಎಂಸಿ 3 ರೂಪಾಯಿ, ಸುನಾಮಿ 4 ರೂಪಾಯಿ, ಇಳವನ 3 ರೂಪಾಯಿ, ಗುಂಡು ಬದನೆಕಾಯಿ 17 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 30 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 37 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 15 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 28 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.

0: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
0: ಹಾ, ಹೋಗಿದ್ವು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
0: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
0: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಇನ್ನು ಮುಂದೆ ಕೇಳಿ ಬರೋಣ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ಜನಧ್ವನಿ ಕಾರ್ಯಕ್ರಮದ ಎಲ್ಲ ಕೇಳುಗರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರಗಳು
4: ಸರ್. ನಾವಿವತ್ತು ಈ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಗಳ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಇದ್ದೀವಿ ಸರ್. ಸರ್, ಮೊದಲನೇದಾಗಿ ಈ ಒಂದು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಥವಾ ಗ್ರಾಮೀಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯಿತಿ ಒಂದು ಯೋಜನೆಯ ಒಂದು ಮುಖ್ಯ ಉದ್ದೇಶ ಏನು ಸರ್?
5: ಪ್ರಸ್ತುತ ಈಗಾಗ ಎಲ್ಲ ಮುಂಗಾರು ಪ್ರಾರಂಭ ಆಗಿದೆ, ಮತ್ತು ಬೇಸಿಗೆಯನ್ನು ಸಹ ನಾವು ನೋಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ನಾವು ಗ್ರಾಮೀಣ ಕುಡಿಯುವ ನೀರು ಯೋಜನೆ ಬಗ್ಗೆ ನಿರ್ವಹಣೆ ಮತ್ತು ನಿರ್ಮಾಣದ ಪ್ರಮುಖವಾದ ಘಟ್ಟ. ಆ ನಿಟ್ಟಿನಲ್ಲಿ ಈಗ ಕುಡಿಯೋ ನೀರದ್ದು ಏನೇನು ಸಮಸ್ಯೆ ಇದೆ ಅದಕ್ಕೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿ ಸೊ ಏನಾದ್ರು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ನಿರ್ವಹಣೆ ಮಾಡಬೇಕು ಅಂತ ನಾವು ಈಗ ಆಲ್ರೆಡಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರಮುಖವಾದಂಥ ಒಂದು ಈ ಒಂದು ಕುಡಿಯೋ ನೀರು ನಿರ್ವಹಣೆಯಲ್ಲಿ ಗ್ರಾಮೀಣ ಕುಡಿಯೋ ನೀರು ವಿಭಾಗ ಅಂತ ಒಂದು ಇರುತ್ತೆ. ಅಲ್ಲಿ ಸಪ್ರೇಟವಾಗಿ ಅದು ಪ್ರತ್ಯೇಕವಾಗಿ ಒಂದು ಘಟಕ ಇದೆ. ಅಲ್ಲಿ ಇಂಜಿನಿಯರ್ಗಳಿರ್ತಾರೆ, ADL ಇರ್ತಾರೆ ತಾಲೂಕು ಮಟ್ಟದಲ್ಲಿ. ಬಟ್ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ PDO ಮತ್ತು ಕಾರ್ಯದರ್ಶಿಗಳು ಸಿಬ್ಬಂದಿಗಳೇ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಆಲ್ರೆಡಿ ನಮ್ಮಲ್ಲಿ ಬಹುತೇಕ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಮತ್ತು HD Kote ಸರಗೂರು ಸೇರಿದಂತೆ ಬಹುಗ್ರಾಮ ಕುಡಿಯೋ ನೀರು ಯೋಜನೆ ಅಂತ ಏನು ಹೇಳ್ತಾ ಇದ್ದೀವಿ. ಸೊ ಅದನ್ನು ನಾವು ಈಗ JGM ಜಲ್ ಜೀವನ್ ಮಿಷನ್ಗೆ ಒಂದು ಯೋಜನೆ ಪ್ರಕಾರ ಆಲ್ಮೋಸ್ಟ್ ಆಲ್ 73% ಇವಾಗ ಇಂಡಿವಿಜುವಲ್ ಟ್ಯಾಪ್ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಇನ್ನು ಉಳಿದಂಗೆ ಈಗ 4 ಹಂತಗಳು ಪೂರ್ಣಗೊಂಡಿದೆ. ಮತ್ತು ಈಗ ಕೇಂದ್ರ ಪುರಸ್ಕೃತ ಯೋಜನೆ ಇದಾಗಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನ ಬಳಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಉಳಿದಂಥ ಕಾಮಗಾರಿಗಳೇನಿದ್ರೆ ಅದನ್ನು ಮುಂದಿನ 2028 ಇದು ಯೋಜನೆಯನ್ನು ಕಂಟಿನ್ಯೂ ಮಾಡಿದ್ದಾರೆ. ಸೊ ಯಾವುದಾದ್ರೂ ಇನ್ನೂ ಗ್ಯಾಪ್ಗಳಿದ್ರೆ, ಕಾಮಗಾರಿ ಇದ್ರೆ ಅದನ್ನು ಪೂರ್ಣಗೊಳಿಸುವಂತಹ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಸೊ ಇಲ್ಲಿ ಪ್ರಮುಖವಾಗಿ ಈ ಸಂದರ್ಭದಲ್ಲಿ ನಾನು ಕೇಳುಗರಲ್ಲಿ ಮತ್ತೆ ಸಾರ್ವಜನಿಕರು ಒಂದು ಏನಂತೆ, ಗ್ರಾಮೀಣ ಕುಡಿಯುವ ನೀರು ಯೋಜನೆಯಲ್ಲಿ ನೀರು ನಿರ್ವಹಣೆ ಬಹುಮುಖ್ಯವಾದಂತಹ ಘಟ್ಟ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಸಂಪೂರ್ಣವಾಗಿ ಈಗ ಮಳೆ ಆಗಿಲ್ಲ, ಈಗ ತಾನೇ ಪ್ರಾರಂಭ ಆಗಿದೆ. ಇನ್ನು 2-3 ತಿಂಗಳು ನಾವು ನಿರ್ವಹಣೆಯನ್ನ ಬಾಳಿ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಬೇಸಿಗೆ ಸಂದರ್ಭದಲ್ಲೇ ನಮಗೆ ಅನೇಕ

0: ಗ್ರಾಮಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ, ಮದುವೆ ಮುಂಜಿಗಳಾಗ್ತವೆ. ಸೊ ನೀರು ಬಳಕೆ ಜಾಸ್ತಿ ಆಗುತ್ತೆ, ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಇದೇ ಸಂದರ್ಭದಲ್ಲಿ ನೀರಿನ ಪೂರೈಕೆ ಮಾಡುವಲ್ಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ವಿದ್ಯುತ್ ಸ್ವಭಾವ ಇರ್ಬೋದು ಅಥವಾ ಅಂತರ್ಜಲ ಕಡಿಮೆ ಆಗ್ಬೋದು. ಈ ರೀತಿ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಸಾರ್ವಜನಿಕರು ನೀರನ್ನ ಸರಿಯಾಗಿ ಬಳಕೆ ಮಾಡ್ಕೋಬೇಕಾಗುತ್ತೆ, ನಿರ್ವಹಣೆ ಸರಿಯಾಗಿ ಮಾಡಬೇಕಾಗುತ್ತೆ. ಸೊ ಆದಷ್ಟು ಟ್ಯಾಪ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ನೀರು ಯೂಸ್ ಮಾಡ್ಕೊಂಡ ನಂತರ. ಮತ್ತೆ ಸಾರ್ವಜನಿಕವಾಗಿ ನಾವು ಈ ಹಿಂದೆ ಖರ್ಚು ಮಾಡ್ತಾ ಇದ್ವಲ್ಲ ನೀರನ್ನ, ಅದನ್ನ ಆದಷ್ಟು ಮಿತಿಗೊಳಕ್ಬೋದು. ಅಗತ್ಯವಾಗಿ ಮಾತ್ರ ಬಳಕೆ ಮಾಡ್ಕೊಂಡು ವೇಸ್ಟ್ ನ ನಾವು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ಹಾ ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ರಮೇಶ್ ಅಂತ, ದೊಡ್ಡಬರ್ಗಿಂದ ಮಾತಾಡ್ತಾರೆ.
1: ಹಾ ರಮೇಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್ ನಮಸ್ಕಾರ, ನಾನು ಏನು ಏನು ಫೋನ್ ಮಾಡ್ತೀನಿ ಅಂದ್ರೆ ಸರ್, ಇಲ್ಲಿ ನಮ್ದು ವಾರ್ಡ್ ಪಂಚಾಯತಿ ಇಲ್ಲಿ ಮೊದಲನೇ ಆದಾಯ ಅಂದ್ರೆ ಸರ್ ನೀರಿನ ಕಂದಾಯ, ಮನೆ ಕಂದಾಯ, ಅದೇ ಇಂಪಾರ್ಟೆಂಟ್ ಅಲ್ಲ ಸರ್. ಈ ಕಂದಾಯಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ವಾಚ್ಮ್ಯಾನ್ ಗಳು ಸರಿಯಾಗಿ ನೀರು ಇಲ್ಲ ಸರ್. ನೀರು ಅಂದ್ರೆ ಅವರು ದುಡ್ಡು ಇಸ್ಕೊಂಡು ನೀರು ಬಿಡ್ತಾರೆ ಅದು. ಆಮೇಲೆ ಅಂದ್ರೆ ಅವ್ರ ಗುಂಪಿದೆ ಅಂದ್ರೆ ಯಾರಾದ್ರೂ ಬಡ ಮಹಿಳೆ ನೀರು ಬಿಡಿ ಅಂತಂದ್ರೆ ಅವ್ರಿಗೆ ಜಗಳ ಮಾಡೋದು, ಆ ತರ ಎಲ್ಲ ಸಮಸ್ಯೆ ಆಗುತ್ತೆ. ದಯಮಾಡಿ ನೀವು ವಾಚ್ಮ್ಯಾನ್ ಗಳನ್ನ ಪಂಚಾಯತಿ ಚೇಂಜ್ ಮಾಡ್ಕೊಡೋದು ಒಳ್ಳೇದು. ಒಂದು ಸರ್. ಎರಡನೇದು, ಹಲೋ ಸರ್.
1: ಹಾ ಹೇಳಿ ಹೇಳಿ. ಹಾ
2: ಎರಡನೇದು ಸರ್, ಈ ಮಡಿಗೆ ಗ್ರಾಮ ಪಂಚಾಯತ್ ಐತಲ್ಲ, 44 ವಿಲೇಜ್ ಬರ್ತದೆ ಸರ್ ಆ ಪಂಚಾಯತ್ಗೆ, 45 ವಿಲೇಜ್ ಸರ್.
1: ಈ ಮಡಿಕೇರಿ ಪಂಚಾಯತ್ ಈಗ ಅಂದೆ
2: ಗ್ರಾಮ ಪಂಚಾಯತ್ ಸರ್, ಈ ಮಡಿಕೇರಿ ಗ್ರಾಮ ಪಂಚಾಯತ್.
1: ಓಕೆ. ಹಾ ಹಾ,
2: ಅದನ್ನ ಎರಡು ಗ್ರಾಮ ಪಂಚಾಯತ್ ಇಲ್ಲ ಮೂರು ಗ್ರಾಮ ಪಂಚಾಯತ್ ಮಾಡ್ಕೊಟ್ರೆ ಅನುಕೂಲ. ಏನಕ್ಕಂದ್ರೆ ಸರ್ಕಾರ ಸೌಲಭ್ಯಗಳನ್ನ ಪಡ್ಕಾಕ್ ಆಗ್ತಾರೆ ಸರ್. ಹೌದು ಸರ್, ಈ ತರ ಆಗಿದೆ ಸರ್. ಮತ್ತೆ ಸರ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಕುಡಿಯ ನೀರಿನ ಸಮಸ್ಯೆ ಆಮೇಲೆ ಪಂಚಾಯತಿಲಿ.
1: ಹಾ ಹೇಳಿ ಹೇಳಿ, ಕೇಳಿಸ್ಕೊಂತಾರೆ ಸರ್. ಹೇಳಿ
2: ಸರ್. ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಲ್ಲ ಸರ್. ಚುನಾಯಿತ ಪ್ರತಿನಿಧಿಗಳಿದ್ದಾಗ ಒಬ್ಬ ಸಾಮಾನ್ಯ ಜನ ಹೋಗಿ ಅವ್ರ ಶೌಚಾಲಯಗಳ ಕೇಳೋದಾಗ್ಲಿ, ಒಂದು ಕೊಠಿ ಕೇಳೋದಾಗ್ಲಿ, ಏನಾದ್ರು ಒಂದು ಅಂದ್ರೆ ಅವ್ರಿಗೆ ಸೌಲಭ್ಯಗಳ ಕೇಳಕ್ ಹೋಯ್ತು ಅಂದ್ರೆ, ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಪ್ರತಿನಿಧಿಗಳಿದೆಲ್ಲ, ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ಅವ್ರಿಗೆ ಸಿಗುತ್ತೆ ಸರ್. ಇಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, 600 ಆಸ್ತಿ ಮಾಡ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಂಥರ ಇದು ಇಕ್ಕೊಟ್ಟಾಗೆ, ಅವ್ರಿಗೆ ಒಂಥರ ದತ್ತು ಕೊಟ್ಟಂಗೆ, ಗ್ರಾಮನ ದತ್ತು ಕೊಟ್ಟಿರ್ತಾರೆ. ಅದಕ್ಕೆ ಜನ ಅವನೇ ಹೋಗಿ ಸೌಲಭ್ಯಗಳನ್ನ ಪಡ್ಕೊಳ್ತಾರ, ಇದು ಪಡ್ಕೊಂಡ್ರೆ ಯಾವ್ದೇ ತರ ಕಂದಾಯಗಳಾಗ್ಲಿ, ನೀರಿನ ಕಂದಾಯ, ಮನೆ ಕಂದಾಯ ಎಲ್ಲ ಕಟ್ಟಿರ್ತಾರೆ ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ರಮೇಶ್ ಅವರು ನಮಸ್ಕಾರ. ಈಗ ನೀವು ಎರಡು ಮೂರು ಪ್ರಶ್ನೆಗಳನ್ನ ಕೇಳಿದಿರ. ಒಂದು ವಾಟರ್ಮ್ಯಾನ್ಗಳ ಪ್ರಾಬ್ಲಮ್ ಅಂತ. ಸೊ ಈಗ ನೋಡಿ, ಗ್ರಾಮ ಪಂಚಾಯತಿ ಘಟಕ, ಗ್ರಾಮ ಪಂಚಾಯತಿ ಘಟಕ ಅಂದಮೇಲೆ ನಿಮ್ಗೆಲ್ಲ ಗೊತ್ತಿರಂಗೆ, ಪಂಚಾಯತ್ ರಾಜ್ ಅಧಿನಿಯಮದ ಪ್ರಕಾರ ಅಲ್ಲಿ ಬರ್ತಕ್ಕಂಥ ನೌಕರರು ಯಾರ್ಯಾರು ಇದ್ದಾರೆ, ವಾಟರ್ಮ್ಯಾನ್ಗಳಿರ್ಬೋದು, ಆಮೇಲೆ ಬಿಲ್ ಕಲೆಕ್ಟರ್ ಇರ್ಬೋದು, ಸ್ವಚ್ಛತಾಗಾರರು ಇರ್ಬೋದು, ಇವರೆಲ್ಲ ಗ್ರಾಮ ಪಂಚಾಯತಿ ನೌಕರರು. ಅವರು ಟ್ರಾನ್ಸ್ಫರ್ಗೆ ಪ್ರಾವಿಷನ್ ಇಲ್ಲ, ಬೇರೆ ಗ್ರಾಮ ಪಂಚಾಯತಿಗೆ ಟ್ರಾನ್ಸ್ಫರು ಅಥವಾ ಬೇರೆ ತಾಲೂಕಿಗೆ ಟ್ರಾನ್ಸ್ಫರು, ಬೇರೆ ಜಿಲ್ಲೆಗೆ ಪ್ರಾವಿಷನ್ ಇಲ್ಲ. ಅದು ಘಟಕ ಅಂದರೆ ಗ್ರಾಮ ಪಂಚಾಯತಿ. ಸೊ ಅದು ಪಂಚಾಯತ್ ರಾಜ್ಯ ಒಂದು ನಿಯಮ. ಆ ನಿಟ್ಟಿನಲ್ಲಿ ಪ್ರಸ್ತುತ ಅದಕ್ಕೆ ಟ್ರಾನ್ಸ್ಫರ್ ಅವ್ರಿಗೆ ಎಲಿಜಿಬಲ್ ಇಲ್ಲ. ಏನಾದರೂ ವಾಟರ್ಮ್ಯಾನ್ಗಳದ್ದು ಸಮಸ್ಯೆಗಳಿದ್ರೆ ನೀವು ರೈಟಿಂಗಲ್ಲಿ ಅಥವಾ ಮೌಖಿಕವಾಗಿ ಹೇಳಿದ್ರೆ, ಈಗ ಪ್ರಸ್ತುತ ತಾವು ಹೇಳ್ದಂಗೆ ಈಗ ಬಾಡಿ ಇಲ್ಲ, ಆದರೆ ಒಬ್ಬರು ಆಡಳಿತಾಧಿಕಾರಿ ಅಂತ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವು ನೇಮಕ ಮಾಡಿದ್ದೀವಿ. ಅವರು ಆವಾಗವಾಗ ಭೇಟಿ ನೀಡ್ತಾರೆ. ಅವರ ಒಂದು ಮೊಬೈಲ್ ನಂಬರ್ ತಗೊಂಡು ನೀವು ನೇರವಾಗಿ ಮಾತಾಡಿ, ಏನಾದ್ರು ಸಮಸ್ಯೆ ಇದ್ರೆ ಹೇಳಿ. ಮತ್ತು ಜೊತೆಗೆ ರೈಟಿಂಗಲ್ಲೂ ಸಹ ಕೊಟ್ಟರೆ ಅವರು ಅದನ್ನು ಪರಿಶೀಲನೆ ಮಾಡಿ ಅಗತ್ಯ ಕ್ರಮ ವಹಿಸ್ತಾರೆ, ಮತ್ತು ಕಟ್ಟುನಿಟ್ಟಿನ ನಿರ್ದೇಶನ ನೀಡ್ತಾರೆ. ಮತ್ತು ಬಾಡಿ ಇಲ್ಲ ಅಂದ ತಕ್ಷಣ ವಾಟರ್ಮ್ಯಾನ್ಗಳೇ ಆಗಲಿ ಬಿಲ್ ಕಲೆಕ್ಟರ್ ಅವರು ಸ್ವಇಚ್ಛೆಗೆ ಏನೇ ಕೆಲಸ ಮಾಡೋಂಗಾಗಲ್ಲ. ಪಂಚಾಯತ್ ರಾಜ್ ಕಾಯ್ದೆ ಏನಿದೆ, ಬಾಡಿ ಇಲ್ಲ ಅಂದ್ರೂ ಆಡಳಿತಾಧಿಕಾರಿ ಸಂಪೂರ್ಣ ಅಧಿಕಾರ ಇದೆ. ಸೊ ಪ್ರಕರಣ 113 ಪ್ರಕಾರ ಅವ್ರನ್ನ ವಜಾ ಮಾಡಿ ಶಿಫಾರಸು ಮಾಡುವಂಥ ಒಂದು ಅಧಿಕಾರ ಇದೆ. ಆ ನಿಟ್ಟಿನಲ್ಲಿ ಬಾಡಿ ಇಲ್ಲ ಅಂದ್ರೂ ಏನು ದಿನನಿತ್ಯದ ಕೆಲಸ ಕಾರ್ಯಗಳ ನಿರ್ವಹಣೆಗೆ ಏನು ತೊಂದರೆ ಇಲ್ಲ, ಆಡಳಿತಾಧಿಕಾರಿ ಕ್ರಮ ವಹಿಸ್ಬೋದು. ಇದು ಒಂದು. ಎರಡನೇದು, ನೀವು ಬಿ ಮಟ್ಟಗೆರೆ ದೊಡ್ಡ ಗ್ರಾಮ ಪಂಚಾಯತ್ ಬೈಫರ್ಕೇಶನ್ ಮಾಡಬೇಕು ಅಂತ ಹೇಳಿದ್ದೀರಾ. ಸೊ ಈಗ ಹಲವು ಬಾರಿ ಇದು ಚರ್ಚೆ ಆಗಿದೆ ನಿಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿರ್ಬೋದು, ವಾರ್ಡ್ ಸಭೆಯಲ್ಲಿರ್ಬೋದು, ಬೇರೆ ಬೇರೆ ವೇದಿಕೆಯಲ್ಲಿ ಇದು ಚರ್ಚೆ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಏನಾದರೂ ಇದು ಮಾಡಿದ್ರೆ, ಆಯಾ ಭಾಗದಲ್ಲಿ ನೀವು ಜನಪ್ರತಿನಿಧಿಗಳು ಸಾರ್ವಜನಿಕರು ಮೆಮೊರಾಂಡಮ್ ಕೊಟ್ಟರೆ, ಅದನ್ನು ಮುಂದಿನ ಒಂದು ಅವಕಾಶ ಕೊಟ್ಟರೆ ಸರ್ಕಾರದಲ್ಲಿ ಕ್ರಮ ಆಗುತ್ತೆ. ಅದು ಚರ್ಚೆಯಲ್ಲೂ ಸಹ ಇದೆ. ಸೊ ಇಲ್ಲಿ ನಿಮ್ಗೆ ಗೊತ್ತಿರಂಗೆ ಬಿ ಮಟ್ಕೆಲ್ಲಿ ಸುಮಾರು 14-15 ಆಡಿಗಳು ಬರ್ತವೆ. ಸೊ ತುಂಬ ವಿಸ್ತೀರ್ಣದಲ್ಲಿ ದೊಡ್ಡದು ಸಹ, ನಮಗೂ ಅದು ಆದರ್ಶ ಗ್ರಾಮ ಅಂತ ಆಯ್ಕೆ ಆಗಿತ್ತು ಹಿಂದೆ ಎಂ ಪಿ ಧ್ರುವನಾರಾಯಣ ಅವರಿದ್ದಾಗ, ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದರು. ಸೊ ಇನ್ನೂ ಅನೇಕ ಸಮಸ್ಯೆಗಳಿದೆ.

0: ಅದನ್ನ ಹಂತ ಹಂತವಾಗಿ ಪರಿಹಾರ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ನೀವೇನಾದ್ರು ಇಂಡಿವಿಜುವಲ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ಆಡಿ ಇಂಥ ಗ್ರಾಮದಲ್ಲಿ ಸಮಸ್ಯೆ ಇದ್ರೆ ಅದನ್ನ ನಾವು ಸಂಬಂಧಪಟ್ಟಂತ ಇಒ ಇರ್ಬೋದು ಅಥವಾ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕ್ರಮ ತಗೊಳ್ತೀವಿ. ಮತ್ತೆ
1: ಪಂಚಾಯತಿ ಬೇರೆ ಪಂಚಾಯತಿ ಹಾಕೋದ್ ಹಾಕಿ ಏನಕ್ಕಪ್ಪ ಅಂದ್ರೆ ಇಲ್ಲಿ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಗುಂಪುಗಳಿದ್ದಾರೆ ಸರ್, ಈಗ ಅವರೇ ದೊಡ್ಡ ಗುಂಪು ಇರುತ್ತೆ ಅಂತ ಹೇಳಿ, ಒಬ್ಬ ಮಹಿಳೆ ಅಣ್ಣ ನೀರ್ ಬಿಟ್ಟಿಲ್ಲ ಅಂದ್ರೆ ಅವ್ರಿಗೆ ಎಣ್ಣ ಕುಡ್ಬಿಟ್ಟು ಜಗಳ ಆಟಂಗದು, ಈಗ ಪ್ರತಿಯೊಬ್ರು ವಾಟರ್ ಮೇನ್ ಎಣ್ಣ ಕುಡಿತಾರೆ ಸರ್, ಡ್ರಿಂಕ್ ಮಾಡ್ಬಿಟ್ಟು ರಾತ್ರಿ ಬೈಯೋದು, ಒಂಥರ ಕಾಮಾಚ್ಯ ಶಬ್ದಗಳನ್ನ ಬೈತಂಗದು. ಪಕ್ಕದ ಪಂಚಾಯತ್ ಪಕ್ಕದ ವಿಲೇಜ್ಗೆ ಹಾಕೊಡಿ, ಆದ್ರೆ ಜನಗಣ ಸೌಲಭ್ಯ ಸಿಗುತ್ತೆ
0: ಖಂಡಿತ. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಹೆಸರು ಹೇಳಿ ಯಾರು ವಾಟರ್ ಮ್ಯಾನ್ ಯಾವ.
1: ಇಲ್ಲ ಇಲ್ಲ ಇಲ್ಲ ಇಲ್ಲಿ ಏನಂದತ್ತ ಪರ್ಟಿಕ್ಯುಲರ್ ಹೆಸರಿತು ಅಂದ್ರೆ ಹೆಸರಿತು ಅಂದ್ರೆ ನಾಳೆ ಜನ ಮತ್ತೆ ಗುಂಪು ಕಟ್ಟಾಗ್ತದೆ. ಈಗ ಅಣ್ಣ ಅಣ್ಣ ನೀರ್ ಬಿಟ್ಟಿರ್ತಾನೆ, ತಮ್ಮ ಬಂದು ಕೆಲ ಅಣ್ಣನ ಅಣ್ಣ ಸ್ವಲ್ಪ ನೀರ್ ಬಿಟ್ಕೊಳಿ ಅಂತಂದ್ರೆ ತಮ್ಮ ಅವು ಅಪ್ಪ ಎಲ್ಲ ಬಂದು ಜೋರ ಇದನ್ನ ಬೈಯೋದು ಸರ್, ಹೊಡೆಯಕ್ ಹೋಗೋದು ಆತರ ಎಷ್ಟೋ ಘಟನೆಗಳಾಗಿದೆ ಸರ್. ಆಮೇಲೆ ಕುಡ್ಕೊಂಡ್ ಬೈಯೋದು ಅಷ್ಟೆಲ್ಲ ಆಗ್ತಿದೆ ಸರ್. ಜನಗಳಿಗೆ ಈಗ ನೋಡಿ ಪಾಪ ಎಷ್ಟೋ ಜನಗಳಿಗೆ ನೀರೇ ಇಂಪಾರ್ಟೆಂಟ್ ಅಲ್ಲ ಸರ್, ಬೆಳಿಗ್ಗೆಯಿಂದ ಕೆಲಸ ಮಾಡ್ತಾರೆ, ಬೆಳಿಗ್ಗೆಯಿಂದ ಕೆಲಸ ಮಾಡಕ್ ಹೋಗ್ತಾರೆ ಸರ್, ಕೂಲಿ ಮಾಡ್ಕೊ ಬರ್ತಾರೆ, ಸಾಯಂಕಾಲ ನೀರಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗ್ತದಲ್ಲ ಸರ್.
0: ಹೌದೌದು, ಇಂಥ ಸಮಸ್ಯೆಗಳು ಗ್ರಾಮದಲ್ಲಿ ನಾವು ನೋಡಿದೀವಿ. ಸೊ ಇದನ್ನ ನಾವು ಸಂಬಂಧಪಟ್ಟಂತ ಆಡಳಿತಾಧಿಕಾರಿಗಳಿಗೆ ಮತ್ತೆ ಪಿ ಡಿ ಒಗೆ ಸೂಕ್ಷ್ಮವಾಗಿ ತಿಳಿಸಿ ನಾವು ಕ್ರಮ ವಹಿಸ್ತೀವಿ.
1: ಆಮೇಲೆ ಇನ್ನೊಂದು ಸರ್, ಇನ್ನೊಂದು ಕೊನೆ ಪ್ರಶ್ನೆ, ಹತ್ತು ಎಪ್ಪತ್ತೇಳು ಫೋನಿಂಗ್ ಕಾರ್ಯಕ್ರಮ ಇತ್ತು ಜಿಲ್ಲಾ ಮಟ್ಟದಲ್ಲಿ, ಅದು ಪ್ರತಿ ಮೂರನೇ ಗುರುವಾರ ಇತ್ತು, ಪ್ರತಿ ತಿಂಗಳ ಮೂರನೇ ಗುರುವಾರ, ಅದು ಮತ್ತೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಂದ್ರೆ ಎಷ್ಟೋ ಜನಗಳಿಗೆ ಸಮಸ್ಯೆಗಳು ಬಗೆಹರುತ್ತೆ ಸರ್. ಯಾಕಂದ್ರೆ ಒಂದ್ ತಾಲೂಕ್ ಆಫೀಸ್ ಸಮಸ್ಯೆ ಆಗ್ಲಿ, ಒಂದು ಪಂಚಾಯತಿ ಸಮಸ್ಯೆ ಆಗ್ಲಿ, ಒಂದು ಯಾರೇ ಆಗ್ಲಿ ಒಂದು ಸಮಸ್ಯೆ ಆಗ್ಲಿ, ಅಲ್ಲಿ ನಾವು ಹತ್ತು ಎಪ್ಪತ್ತು ತಿಂಗಳು ಮೂರನೇ ಗುರುವಾರ ಆದ್ರೆ ಎಲ್ಲ ಅಧಿಕಾರಿಗಳಿಗೆ ಇವರು ಸಮಸ್ಯೆ ಅಲ್ಲೇ ಬಗೆಹರುತ್ತೆ ಸರ್. ಈ ಮತ್ತೆ ಭ್ರಷ್ಟಾಚಾರ ಇಡೀ ನಮ್ ಕೋಟೆ ತಾಲೂಕಿಗೆ ಭ್ರಷ್ಟಾಚಾರಗಳೇ ಜಾಸ್ತಿ ಆಗ್ತದೆ ಸರ್.
0: ನಮ್ಮ ಜಿಲ್ಲಾ ಮನೆ ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ಆಗ್ತಾ ಇತ್ತು. ಸೊ ಅದನ್ನ ಮತ್ತೊಮ್ಮೆ ನಾನು ಸಹ ಅದನ್ನ ನೆನಪು ಮಾಡಿಸ್ತೇನೆ. ಖಂಡಿತ ಖಂಡಿತ ಆಡಳಿತಾಧಿಕಾರಿಗಳಿಗೆ ಹೇಳ್ತೇನೆ.
2: ಧನ್ಯವಾದಗಳು ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖವಾಗಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಬಹುಮುಖ್ಯವಾದ ಒಂದು ಘಟಕ ಅಂದ್ರೆ ನೀರು, ಇದನ್ನ ನಾವು ಸರಿಯಾದ ಪ್ರಮಾಣದಲ್ಲಿ ಬಳಸಬೇಕು ಅಂತ. ಸೊ ಅದೇ ರೀತಿ ಸರ್, ಪ್ರಸ್ತುತ ಯಾವ್ಯಾವ ಒಂದು ಪ್ರಮುಖ ಯೋಜನೆಗಳು ಈ ಒಂದು ಜಿಲ್ಲಾ ಪಂಚಾಯತಿ ಮೂಲಕ ಈ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ಜಾರಿ ಆಗ್ತಾ ಇದೆ ಸರ್?
0: ಈಗ ಒಂದು ಕುಡಿಯೋ ನೀರದ್ದು ಹೇಳ್ಬೇಕಾದ್ರೆ, ನಾವು ಕುಡಿಯೋ ನೀರದ್ದು ವಿಭಾಗ ಸಪ್ರೇಟ್ ಇರೋದ್ರಿಂದ ಅವ್ರಿಗೆ ಅನುದಾನ ಬರ್ತಾ ಇದೆ. ಗ್ರಾಮೀಣ ಕುಡಿಯುವ ನೀರಿನಲ್ಲಿ ನಾಲ್ಕು ವಿಧಗಳಿದೆ. ಒಂದು ಮಲ್ಟಿ ವಿಲೇಜ್ ಸ್ಕೀಮ್ ಇರ್ಬೋದು, ಜೆ ಜೆ ಎಂ ಮಿನಿ ವಾಟರ್ ಸಪ್ಲೈ, ಪೈಪ್ಡ್ ವಾಟರ್ ಸಪ್ಲೈ ಮತ್ತೆ ಬೋರ್ವೆಲ್ಲು. ಇವುಗಳೆಲ್ಲ ನಿರ್ವಹಣೆ ಮತ್ತು ನಿರ್ಮಾಣವನ್ನ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಾಟರ್ ಸಪ್ಲೈ ಇದೆ. ಬಟ್ ಗ್ರಾಮ ಪಂಚಾಯತಿಗೆ ಹ್ಯಾಂಡ್ ಓವರ್ ಆದ್ಮೇಲೆ, ಅದು ಹಸ್ತಾಂತರ ಆದ್ಮೇಲೆ, ಅದು ಸಂಪೂರ್ಣ ನಿರ್ವಹಣೆ ಗ್ರಾಮ ಪಂಚಾಯತಿ. ಗ್ರಾಮ ಪಂಚಾಯತಿಗಳಿಗೆ ನಿರ್ವಹಣೆ ಏನಾಗ್ತಾ ಇದೆ ಅಂದ್ರೆ, ಸೊ ಈ ಹಿಂದೆ 14ನೇ ಹಣಕಾಸು ಇರ್ಬೋದು, 15ನೇ ಹಣಕಾಸು ಇದ್ಬಿಡ್ಬೋದು, ಅದರಲ್ಲಿ ಟೋಟಲ್ ಟೈಡ್ ಅಮೌಂಟ್ ಇರ್ತೀವಿ. ನಿರ್ಬಂಧಿತ ಅನುದಾನದಲ್ಲಿ 50% ಅನುದಾನವನ್ನ ವಾಟರ್ ಸಪ್ಲೈಗೆ ನಿರ್ವಹಣೆಗೆ ಗ್ರಾಮ ಪಂಚಾಯತಿಗಳು ಕ್ರಿಯಾ ಯೋಜನೆ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದು. ಬಟ್ ಇತ್ತೀಚೆಗೆ ಅದು ಈಗ 15th ಫೈನಾನ್ಸ್ ಮುಗಿದೋಗಿದೆ, 16th ಫೈನಾನ್ಸ್ ಏಪ್ರಿಲ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಅನುದಾನ ಬಂದಿಲ್ಲ. ಆದ್ರೆ ಈ ಹಿಂದೆ ಏನಾದರೂ 15th ಫೈನಾನ್ಸ್ ಅನುದಾನ ಅಥವಾ ಬೇರೆ ಅನುದಾನ ಇದ್ರೆ ಅದರಲ್ಲಿ ನಿರ್ವಹಣೆ ಮಾಡಕ್ಕೆ ಪ್ರಾವಿಷನ್ ಇದೆ. ಸೊ ಜೊತೆಗೆ ಓನ್ ಫಂಡ್ ಅಂತ ಹೇಳ್ತೀವಿ, ಏನು ಈಗ ಗ್ರಾಮ ಪಂಚಾಯತಿ ಕಂದಾಯ ವಸೂಲಿ ಏನ್ ಮಾಡ್ತಾರೆ ಅದರಲ್ಲಿ ನಿರ್ವಹಣೆ ಕೆಲವೊಂದು ಸಂದರ್ಭದಲ್ಲಿ ಆಕ್ಷನ್ ಪ್ಲಾನ್ ನಿರ್ವಹಣೆ ಮಾಡ್ತಾರೆ. ಕೇವಲ ವಾಟರ್ ಸಪ್ಲೈ ನಿರ್ವಹಣೆ ಅಂದ್ರೆ ಮೇಜರ್ ಆಗಿ ಇತ್ತೀಚೆಗೆ ಪೈಪ್ ಹೊಡೆದೋಗುವಂಥದ್ದು ಅಥವಾ ಬೋರ್ವೆಲ್ ಕೆಟ್ಟೋಗುವಂಥದ್ದು ಅಥವಾ ಮೋಟರ್ ರಿಪೇರಿ ಇಂತಹ ಸಣ್ಣ ಪುಟ್ಟ ವರ್ಕ್ಗಳು ಬರ್ತವೆ. ಮೇಜರ್ ಆಗಿ ಹಿಂದೆ ಇತ್ತಲ್ಲ ದೊಡ್ಡ ದೊಡ್ಡ ಸ್ಕೀಮ್ ಮಾಡೋದೆಲ್ಲ, ಇವಾಗ ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ವಾಟರ್ ಸಪ್ಲೈ ವಿಂಗೇನೆ ಮಾಡ್ತಾ ಇರೋದ್ರಿಂದ ಗ್ರಾಮ ಪಂಚಾಯತಿ ಓನ್ಲಿ ನಿರ್ವಹಣೆ ಮಾಡುವಂಥದ್ದು ಒಂದು ಮಾಡ್ತಾ ಇದ್ದಾರೆ. ಸೊ ಬೇಸಿಗೆ ಆಗಿರೋದ್ರಿಂದ ಇವಾಗ ಕಂಟಿಜೆಂಟ್ ಆಕ್ಷನ್ ಪ್ಲಾನ್ ಎಲ್ಲ ಮಾಡ್ಕೊಂಡಿದ್ದಾರೆ ಗ್ರಾಮ ಪಂಚಾಯತಿಯಲ್ಲಿ. ಮುಂದಿನ ದಿನಗಳಲ್ಲಿ ಒಂದ್ ಎರಡು ತಿಂಗಳಲ್ಲಿ ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ಗ್ರಾಮಗಳನ್ನ ಐಡೆಂಟಿಫೈ ಮಾಡಿ ವಾಟರ್ ಸಪ್ಲೈ ವಿಂಗ್ ಮತ್ತೆ ಗ್ರಾಮ ಪಂಚಾಯತರು ಇಬ್ಬರು ಸಹಕಾರದಿಂದ ಒಂದ್ ಪ್ಲಾನ್ ಮಾಡ್ಕೊಂಡು ಅಂತ ಸಮಸ್ಯೆಗಳಿರೋಂತ ಗ್ರಾಮಗಳನ್ನ MLA ಗಮನಕ್ಕೆ ತಂದು ಮತ್ತೆ ಆಯಾ ಭಾಗದಲ್ಲಿ ಆಡಳಿತಾಧಿಕಾರಿಗಳು ಅದನ್ನ ನೋಡಿ ಕ್ರಮ ವಹಿಸ್ತಾ
2: ಇದ್ದಾರೆ. ಮತ್ತೊಂದು ಕರೆ ಇದೆ. ಹಲೋ
1: ಹಲೋ
2: ಹಲೋ ನಮಸ್ತೆ, ತಮ್ಮ ಹೆಸರು?
1: ಸರ್ ನಮಸ್ಕಾರ.

0: ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು.
1: ಮಹೇಶ್ ಅವ್ರ ಎಲ್ಲಿಂದ ಮಾತನಾಡ್ತಿದ್ದೀರಾ?
0: ಸರ್ ಹೂವಿನ ಕೋಳದಿಂದ ಮುನಿನಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು.
1: ಹೂವಿನ ಕೋಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಸರ್ ನಮ್ಮ ಊರಲ್ಲಿ ಕುಡಿಯ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ಜಾನುವಾರುಗಳಿಗೆ ಇಲ್ಲ, ಕುಡಿಯ ಮನುಷ್ಯರಿಗೂ ಕೂಡ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ.
1: ಹಲೋ,
0: ಕೇಳಿಸ್ತಿಲ್ವಾ?
1: ಕೇಳಿಸ್ತದೆ, ಹೇಳಿ.
0: ಕುಡಿಯ ನೀರು ಸಮಸ್ಯೆ ಜಾಸ್ತಿ ಇದೆ ಸರ್. ಪಿಡಿಒಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನ್ ಮಾಡೋದು ಸರ್? ಈ ಬ್ಯಾಸಿಗೆ ಟೈಮಲ್ಲಿ ತುಂಬಾ ಮಳೆ ಸಮಸ್ಯೆ ಆಗದೆ, ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಕೇಳಿದ್ರೆ ಪಿಡಿಒ ಒಂಥರ, ಪಂಚಾಯತ್ಲಿ ದುಡ್ಡು ಇಲ್ಲ, ಹಣ ಇಲ್ಲ, ಏನ್ ಮಾಡೋದು ಒಂಥರ. ಅದಕ್ಕೂ ಇದಕ್ಕೂ ಏನೇ ಸಮಸ್ಯೆ? ಕುಡಿಯ ನೀರಿಗೆ ಆದ್ಯತೆ ಕೊಡ್ಬೇಕು ಅಂದ್ಬಿಟ್ಟು ಸರ್ಕಾರ ಪೇಪರ್ ಸ್ಟೇಟ್ಮೆಂಟ್ ಎಲ್ಲಾನು ಕೊಡ್ತದೆ. ಮನುಷ್ಯನಿಗೆ ಮೂಲ ಸೌಲಭ್ಯಗಳು ಇಲ್ದಿದ ಮೇಲೆ ಹೆಂಗೆ ಸರ್?
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಹೇಶ್ ಅವ್ರ.
2: ಮಹೇಶ್ ಅವ್ರ, ಈಗ ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ಹೂವಿನ ಕುಲದ ಎಲ್ಲಿ, ಯಾವ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ವಾಟರ್ ಪ್ರಾಬ್ಲಮ್?
0: ಸರ್ ಹೂವಿನ ಕುಳ ಗ್ರಾಮ ಪಂಚಾಯತಿ ಹೂವಿನ ಕುಳದಿಂದ.
2: ಅಲ್ಲ ಗೊತ್ತಾಯ್ತು, ಅಲ್ಲಿ ಎಲ್ಲಿ ಯಾವ ಬೀದಿ ಅಥವಾ ಇಡೀ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆಯಾ ಏನಂತ?
0: ಸರ್ ಗ್ರಾಮಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಹಣ ಇಲ್ಲ ಅಂತಾರ. ಸರ್ಕಾರದಿಂದ ಹಣ ಬಿಡುಗಡೆ ಆಗದ, SC/ST ಹಣ ಬಿಡುಗಡೆ ಆಗದ, ಕುಡಿಯೋ ನೀರು ತೊಂದರೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾರ. ನೀವು ಒಂದ್ಸತಿ ಹೇಳ್ತಿದ್ದೀರಿ, ಒಂದ್ಸತಿದ್ದೀರಿ, ಸಮಸ್ಯೆ ಬಗೆಹರಿಸೋರು ಯಾರಿಗರು ಸರ್?
2: ಹೌದು, ಈಗ ನಾನು ಈಗ PDO ಮತ್ತೆ EO ಜೊತೆಗೆ ಮಾತಾಡ್ತೀನಿ. ಮಾತಾಡಿ ಈಗ ಸಮಸ್ಯೆ ಏನಿದೆ ಅಲ್ಲಿ, ಹ್ಯಾಂಡ್ ಪಂಪ್ ಅಥವಾ ಏನು ಸಮಸ್ಯೆ ತಿಳ್ಕೊಂಡು ಇವತ್ತೇನೆ ನಾನು ಇಂಟಿಮೇಶನ್ ಕೊಡ್ತೀನಿ.
0: ಯಾರು ಕೇಳೋದು ಸರ್? ನಿಮ್ ಮೇಲಧಿಕಾರಿಗಳ
2: ನೀವು ಕೇಳ್ಬೋದು, ಅವರು ಮಾಡ್ತೀನಿ ಅಂತ. ಇಲ್ಲ ಇಲ್ಲ, ನಿಮ್ಗೆ ಈಗಲೇ ಫೋನ್ ಮಾಡಿಸ್ತೀನಿ ಇನ್ನು 1 hour. ಅನುದಾನ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ, ಅದೆಲ್ಲ ಸಮಸ್ಯೆ. ಸೊ ಕುಡಿಯ ನೀರು ತತ್ಕ್ಷಣ ಆಗ್ಬೇಕಂತದ್ದು.
0: ಅದಕ್ಕೆ
2: ಇಲ್ಲ ಇಲ್ಲ, ಸಮಸ್ಯೆ ಅದಲ್ಲ ಬಿಡಿ, ಅದನ್ನ ನಾವು ಮಾಡಿಸ್ತೀವಿ ಬಿಡಿ.
0: ಸರ್ ಇನ್ನೊಂದು ಮಾಹಿತಿ ಬೇಕಾಯ್ತು
2: ಹೇಳಿ.
0: EMI ಮನೆದು ಎಲ್ಲ ಕಟ್ಟಡ ಕಟ್ಟಾಗಿದೆ, 10 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಳಿದ್ರೆ ನಮ್ಗೆ CS ಕಡೆಯಿಂದ ಯಾವುದೇ ರೀತಿಯ ತುಂಬ ಆಗಿಲ್ಲ ಅಂತಾರ. ಸಮಸ್ಯೆಗಳು
2: ಈಗ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ ಅಲ್ಲಿ ಆಗಿರೋದ?
0: ಹೌದು ಸರ್, 24-25 ಆಗಿರೋದು.
2: ಓಕೆ, ಈಗ ಏನಾಗಿದೆ, ಅಡ್ವಾನ್ಸ್ ನಿಮ್ಗೆ 70,000 ಕೊಟ್ಟಿದ್ರಲ್ವಾ?
0: 30,000 ಸರ್.
2: ಓಕೆ, 30,000. ನಿಮ್ದು ಹಳೆ ಇದು, ಓಕೆ.
0: ಗೋಡೆ 7 ಗೋಡೆ ಆಗದ, ಮೇಲ್ಚಾವಣಿ ಆಗದ, ಏನು ಆಗಿಲ್ಲ. ಇಲ್ಲಿಂದ ಎಲ್ಲಾನು ಕಳಿಸ್ಕೊಟ್ಟಿದ್ರೆ GPS ಆಗದ, ಏನು ಆಗಿಲ್ಲ. ಆದ್ರೆ ಹೆಂಗೆ ಸರ್ ಸಮಸ್ಯೆಗಳು?
2: ಅದೇ
0: ಸಾರ್ವಜನಿಕರಿಗೆ ಸಮಸ್ಯೆ ಸ್ಪಂದಿಸಿದ್ರೆ ಹೆಂಗೆ ಸರ್?
2: ಆಡಿಟ್, ಅದು ಆಡಿಟ್ ಹಂತದಲ್ಲಿದೆ. ಸೊ ಆಗುತ್ತೆ, ಏನು ಅದು ತೊಂದರೆ ಇಲ್ಲ. PMAY ಇದು ಏನ್ ಪ್ರಾಬ್ಲಮ್?
0: ಸರ್ ಇದೇ ಮಾಹಿತಿ ಗೊತ್ತಿರೋದು ನಮ್ಗೆ. ಎಲ್ಲೂ ಫೋನ್ ಮಾಡಿದ್ರು ಆಗುತ್ತೆ ಆಗುತ್ತೆ ಆಗುತ್ತೆ. ಸಮಸ್ಯೆ ಬಗ್ಗೆ ಯಾರು ಸರ್?
2: ಇಲ್ಲ ಇಲ್ಲ, ಅದು ಅಮೌಂಟ್ ಸ್ವಲ್ಪ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು. ಸಾಫ್ಟ್ವೇರ್ ಏನೋ ಚೇಂಜ್ ಮಾಡೋಕ್ಕೆ ಹಂತದಲ್ಲಿ ಅದು ಡಿಲೇ ಆಯಿತು. ಈಗ ಏನು ಮೊದಲನೇ ಹಂತದಲ್ಲಿ ಪೇಮೆಂಟ್ ಆಗಿದೆ ಅವ್ರಿಗೆ, ಎರಡನೇ ಹಂತದಲ್ಲಿ ಪೇಮೆಂಟ್ ಆಗೋದಕ್ಕೆ ಏನು ತೊಂದರೆ ಆಗಲ್ಲ, ಆಗುತ್ತೆ. ಸೊ ಮತ್ತೆ ಇವಾಗ ಮಾರ್ಚ್ ಎಂಡ್ ಮುಗ್ದೋಗಿರೋದ್ರಿಂದ ಇವಾಗೆಲ್ಲ ಆಗುತ್ತೆ ಅದನ್ನ. ಬಟ್ ಇನ್ನೊಂದ್ಸಲ ರಿಮೈಂಡರ್ ಮಾಡ್ತೀವಿ.
0: ನೀವು ಸರ್ ಜೊತೆ ಮಾತಾಡ, ನಾವು ಮೈಸೂರಲ್ಲಿ ಮಾತಾಡ್ತೀನಿ, ಮೀಟಿಂಗ್ ಇದೆ ಅಂತಂದ್ರು. ಬಗ್ಗೆ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ,
2: ಇಲ್ಲ
0: ಆಗಿದೆ ಸರ್.
2: ನಿಮ್ಮ ಕೋಟೆಲಿ 508 ಮನೆ ಸ್ಯಾಂಕ್ಷನ್ ಆಗಿದೆ, 306 ಪ್ರೋಗ್ರೆಸ್ ಅಲ್ಲಿ ಇದೆ. 306 ಮನೆಗೂ ಅಡ್ವಾನ್ಸ್ 30,000 ಕೊಟ್ಟು ಈಗ ಎರಡನೇ ಹಂತದಲ್ಲಿ ಲಿಂಟಲು ಮತ್ತೆ ರೂಫ್ ಹಂತಲ್ಲಿ ಇರೋಗೆ GPS ಸಹ ಆಗಿದೆ. ಎರಡೆರಡು ಸರಿ GPS
0: ಮಾಡಿ.
2: ಹೌದು ಹೌದು, GPS ಆಗಿದೆ. ಮತ್ತೊಮ್ಮೆ ನಾನು ರಿಮೈಂಡರ್ ಮಾಡ್ತೀವಿ.
0: ದಯಮಾಡಿ ಕುಡಿಯ ನೀರು ವ್ಯವಸ್ಥೆ ಬೇಗ ಮಾಡ್ಸಕ್ಕೆ.
2: ಎಸ್ ಸರ್, ಮಹೇಶ್ ಅವರು ಇವತ್ತೇ ನಿಮ್ಗೆ ಫೋನ್ ಮಾಡಿಸ್ತೀನಿ, ನಿಮ್ ನಂಬರ್ ತಗೊಂಡಿದ್ದೀನಿ.
1: ಧನ್ಯವಾದಗಳು ಮಹೇಶ್ ಅವರೇ, ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಪ್ರಮುಖ ಯೋಜನೆಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸರಿ, ಇದೇ ರೀತಿಯಲ್ಲಿ ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದು ಜಿಲ್ಲಾ ಪಂಚಾಯತಿ ಒಂದು ಪಾತ್ರ ಏನು ಸರ್?
2: ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ 3 ಘಟಕಗಳಿವೆ, ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ನಾವು ಕ್ರಿಯಾ ಯೋಜನೆ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ನಾವು ಮಾಡ್ತಾ ಇದ್ದೀವಿ.

0: ನಿಮಗೆಲ್ಲ ಗೊತ್ತಿರುವಂತಹ ವಾರ್ಡ್ ಸಭಾ ಗ್ರಾಮ ಸಭಾ ಮೂಲಕ ಅವಶ್ಯಕ ಮೂಲಭೂತ ಸೌಕರ್ಯಗಳೇನಿದೆ, ಸೊ ಮತ್ತೆ ವೈಯಕ್ತಿಕ ಸಮಸ್ಯೆಗಳೇನಿದೆ, ಎರಡು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವು ಸಂಘಟನೆ ಮಾಡ್ತೀವಿ. ಸೊ ಇದಕ್ಕೋಸ್ಕರ ಪ್ರತಿ ವರ್ಷ ಕನಿಷ್ಠ 6 ತಿಂಗಳಿಗೊಮ್ಮೆ ಒಂದು ಗ್ರಾಮ ಸಭಾ ವಾರ್ಡ್ ಸಭಾ ಮಾಡಿ ಏನೆಲ್ಲ ವಾಸ್ತವಸ್ಥಿತಿ ಅನಾಲಿಸಿಸ್ ಅಂತ ಹೇಳ್ತೀವಿ ಅದನ್ನು ಮಾಡಿ ತದನಂತರ ಅದಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನ ಸಿದ್ಧಪಡಿಸಿ ನಿಗದಿತ ಅನುಬಂಧದಲ್ಲಿ ನಾವು ಅಪ್ರೂವಲ್ ತಗೊಳ್ತೀವಿ. ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ 3 ರೀತಿ ಅನುದಾನ ಬರುತ್ತೆ. ಒಂದು ಡಿಸ್ಟ್ರಿಕ್ಟ್ ಸೆಕ್ಟರ್ ಜಿಲ್ಲಾ ವಲಯದ ಕಾರ್ಯಕ್ರಮದಲ್ಲಿ ಅನುದಾನ ಬರುತ್ತೆ, ರಾಜ್ಯ ವಲಯದ ಕಾರ್ಯಕ್ರಮ ಬರುತ್ತೆ, ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ, ಕೇಂದ್ರ ಪುರಸ್ಕೃತ ಅಂದರೆ ರಾಜ್ಯ ಸರ್ಕಾರ ಮತ್ತು
1: ಕೇಂದ್ರ
0: ಎರಡೂ ಹಾಕುತ್ತೆ, ಮತ್ತು ಕೇಂದ್ರ ಸರ್ಕಾರದ 100% ಆದರೆ ಕೇಂದ್ರ ಪುರಸ್ಕೃತ ಯೋಜನೆ, ಕೇಂದ್ರ ಸರ್ಕಾರದ ಅನುದಾನ ಹೇಳ್ತೀವಿ. ಈ ರೀತಿ ಅನುದಾನದ ಮೂಲ ನಮಗೆ ಗೊತ್ತಿರುತ್ತೆ, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ಗೆ, ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ. ಸೊ ಈಗ ಏನು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ನಾವು ಗ್ರಾಮ ಸಭಾ ವಾರ್ಡ್ ಸಭಾಲಿ ಮಾಡಿರ್ತೀವಿ, ಸಂಗ್ರಹಣೆ ಮಾಡಿರ್ತೀವಿ ಡ್ಯೂರಿಂಗ್ ದ ಮಂತ್ ಆಫ್ ಅಕ್ಟೋಬರ್ 2ನೇ ತಾರೀಕು ಮಾಡ್ತೀವಿ ವಿಶೇಷ ಗ್ರಾಮ ಸಭೆ, ಅದನ್ನು ನಾವು ಬೈಫರ್ಕೇಶನ್ ಮಾಡ್ತೀವಿ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವ್ದು ಇಂಪ್ಲಿಮೆಂಟೇಷನ್ ಆಗಬೇಕು, ತಾಲೂಕು ಪಂಚಾಯತಿಲಿ ಯಾವ್ದಾಗಬೇಕು, ಜಿಲ್ಲಾ ಹಂತದಲ್ಲಿ ಯಾವ್ದಾಗಬೇಕು, ರಾಜ್ಯ ಮಟ್ಟದಲ್ಲಿ ಯಾವ್ದಾಗಬೇಕು, ಈ ರೀತಿ 4 ರೀತಿಯ ವಿಂಗಡಣೆ ಮಾಡಿ ಕಾರ್ಯಕ್ರಮಗಳನ್ನ ಕಾರ್ಯಗಳನ್ನ, ಸೊ ಆಯಾ ಸಂಬಂಧಪಟ್ಟಂತ ಇಲಾಖೆಯವರು ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಾವು ಶಿಫಾರಸ್ ಮಾಡ್ತೀವಿ. ಮತ್ತೆ ನಾವೆಲ್ಲ ನೋಡ್ತಾ ಇದ್ದೀವಿ, ಏಕಕಾಲದಲ್ಲಿ ಒಂದೇ ಸರಿ ಎಲ್ಲ ಕಾಮಗಾರಿಗಳು ಎಲ್ಲ ಯೋಜನೆಗಳು ನಾವು ಇಂಪ್ಲಿಮೆಂಟ್ ಆಗಲ್ಲ. ಅವಶ್ಯಕ್ಕಾಗಿ ಈಗ ಕುಡಿಯೋ ನೀರು ಇದು ತುರ್ತು ಮನುಷ್ಯನಿಗೆ ಬೇಕಾದ್ದು, ಅದನ್ನ ಇಮಿಡಿಯೇಟ್ಲಿ ನಾವು ಆಕ್ಷನ್ ಆಗುತ್ತೆ. ಕೆಲವೊಂದು ಬ್ರಿಡ್ಜ್ ರೋಡ್ಗಳು ಅವೆಲ್ಲ ವಿಳಂಬ ಆಗುತ್ತೆ, ಡಿಪೆಂಡ್ಸ್ ಆನ್ ಸೋರ್ಸ್. ಸೊ ಈ ರೀತಿ ನಾವು ಬೈಫರ್ಕೇಶನ್ ಮಾಡಿದ ನಂತರ ನಮಗೆ ಕಾರ್ಯಕ್ರಮಗಳು ಏನು ಲಿಂಕ್ ಅನುದಾನ ಬರುತ್ತೆ, 15th ಫೈನಾನ್ಸ್ ಇರ್ಬೋದು, ಸ್ವಂತ ಸಂಪನ್ಮೂಲ ಇರ್ಬೋದು, ಅಥವಾ ಸ್ಟೇಟ್ ಸೆಕ್ಟರ್ ಕಾರ್ಯಕ್ರಮಗಳು, ಅನುದಾನ ಬಂದ ನಂತರ ಅದಕ್ಕೆ ಪೂರಕವಾಗಿ ನಾವು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಷನ್ ಮಾಡುತ್ತೀವಿ.
1: ಓಕೆ ಸರ್, ಮತ್ತೆ ಕರೆ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್, ನನ್ನ ಹೆಸರು ಶ್ರೀಧರ್ ಅಂತ, ಕೆಬ್ಬೆಪುರ ಆಡಿ ಸರ್, ನಿಮ್ಮಕ್ಕೆರೆ ಪಂಚಾಯತಿ.
1: ಶ್ರೀಧರ ಅವರೇ, ಹೇಳಿ ತಮ್ಮ ಪ್ರಶ್ನೆ ಏನಂತ.
2: ಸರ್, ನಮ್ಮ ಗ್ರಾಮ ಈ ಭಾಗದ ಒಂದಷ್ಟು ಸಮಸ್ಯೆ ಕುರಿತು ತಮ್ಮಲ್ಲಿ ವಿಷಯಗಳನ್ನ ನಾನು ಈಗ ಹೇಳ್ಬೇಕಂತಿದೆ ಸರ್. ಈಗ ನಮ್ದು ಈ ಪಿಎಂ ಜನ್ಮ ಒಂದು ರೋಡ್ ಆಗಿದೆ ಸರ್, ಒಂದು 380 ಒಂದು ರೋಡ್ ಆಗಿದೆ. ಅದು ನಡಡಿಂದ ಕೆಬೇಪುರ ಎ ಬಿ ಮತ್ತೆ ಮುಳಿಯೂರವರೆಗೆ ಸೆಟ್ಟಾಗ್ತದೆ ಸರ್. ಹಾಗಾಗಿ ನಮ್ಗೆ ಆ ಕಡೆ ಈ ಕಡೆ ಒಂದಷ್ಟು ಖಾಸಗಿ ವ್ಯಕ್ತಿಗಳು ಏನಿದ್ದಾರೆ ಒತ್ತುವರಿ ಮಾಡಿದ್ದಾರೆ ಸರ್. ಅದು ಅಲ್ಲಿ ಅವರು ರೋಡ್ ಪ್ಲಾನಿಂಗ್ ಅಲ್ಲಿ ಅದು 30 ಅಡಿ ಬರ್ಬೇಕಂತೆ. ಈಗ ನಮ್ಗೆ ಆ ಕಡೆ ಈ ಕಡೆ ಒತ್ತುವರಿ ಮಾಡಿ 10 ಅಡಿ 15 ಅಡಿ 12 ಅಡಿ ಈ ರೀತಿ ಇದೆ ಸರ್ ಇವಾಗ ರೋಡ್. ಮತ್ತೆ ಆ ರೋಡದ್ದು ಇನ್ನೊಂದು ಮ್ಯಾಪ್ ಅಲ್ಲಿ ಸ್ಕೆಚ್ ಅಲ್ಲಿ ನಮ್ಗೆ ಚಿಕ್ಕಬಿಸುಕೆ ಅಂತ ಇತ್ತು ಸರ್. ಆ ಚಿಕ್ಕಬಿಸುಕೆ ಅಲ್ಲಿ ನಮ್ಗೆ ಅವಾಗ ಕಲ್ಕೆರೆ ಆಡಿ ಅಂತ ಇವಾಗ ಮ್ಯಾಪ್ ಅಲ್ಲಿ ಕಲ್ಕೆರೆ ಆಡಿ ಅಂತಾನೆ ಬರೋದು. ಅಲ್ಲಿಂದ ನಮ್ಗೆ ನೇರವಾಗಿ ರೋಡ್ ಇದೆ ಸರ್. ಇವರು ಏನ್ ಮಾಡ್ದಂದ್ರೆ ಆ ಕಡೆ ಖಾಸಗಿ ವ್ಯಕ್ತಿ ಆದ ಆಂಧ್ರದವರು ರಮಣ್ ಕುಮಾರ್ ರೆಡ್ಡಿ ಅಂದ್ಬಿಟ್ಟು, ಮತ್ತೆ ಈ ಕಡೆ ಪಕ್ಕದಲ್ಲಿ ಗೌಡರು ಒಂದು 3-4 ಜನ ಇದ್ದಾರೆ, ಮತ್ತೆ ಕೇರಳ ಒಂದು 4-5 ಜನ ಇದ್ದಾರೆ. ಅವರು ಏನ್ ಮಾಡ್ದಂದ್ರೆ ನಿಮ್ಗೆ ಈ ಮಧ್ಯದಲ್ಲಿ ರೋಡ್ ಬೇಡ, ಇವತ್ತಿಂದ ಬಳಸ್ಕೊಂಡ್ ಬರಕ್ ಆಗಲ್ಲ, ಆಗ ನಾವಿಲ್ಲೇ ನಿಮ್ಗೆ ರೋಡ್ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅಲ್ಲಿ ಒಂದು ತಿರುಗಾಡಕ್ಕೆ ಒಂದು ರೋಡ್ ವ್ಯವಸ್ಥೆ ಕೂಡ ಅವರು ಬಿಟ್ಕೊಟ್ರು ಆ ಜಾಗದಲ್ಲಿ. ಯಾಕಂದ್ರೆ ಪ್ಲಾನ್ ಪ್ರಕಾರ ನಮ್ಗೆ ಅದೆಲ್ಲ ರೋಡ್ ಅವ್ರ ಜಮೀನಲ್ಲೇ ಹೋಗ್ಬೇಕು ಸರ್. ಇವಾಗ ಏನಾಗಿದೆ, ಅವ್ರ ಅಷ್ಟಕ್ಕೆ ಬಿಟ್ಕೊಟ್ಬಿಟ್ಟು ಏನ್ ಮಾಡಿದ್ರು ಇದು ಟ್ರೆಂಚ್ ಅನ್ನ ತೆಗೆದು ಕಮ್ಮಿ ಆಗಿದೆ. ಇವಾಗ ಅದು ಮಳೆಗೆ ಕುಸ್ತು ಈಗ ಟ್ರೆಂಚ್ ಆಗಿದೆ ಸರ್. ಇವಾಗ ಮತ್ತೆ ಅಲ್ಲಿ ಏನ್ ಮಾಡಿದ್ದಾರೆ, ಆ ಮರ ಮತ್ತೆ ಬಿದಿರುಗಳನ್ನ ಕೂಡ ಅಲ್ಲಿ ನೆಟ್ಬಿಟ್ಟಿದ್ದಾರೆ ಸರ್ ಇವಾಗ. ಹಾಗಾದನ್ನ ನಾನು ತಹಸೀಲ್ದಾರ್ ಅವ್ರಿಗೆ ನಾನದನ್ನ ರಿಕ್ವೆಸ್ಟ್ ಕೊಟ್ಟಿದ್ವಿ, ಮತ್ತೆ ಒಂದಷ್ಟು ಲೈವ್ ಆಗಿ ಕೂಡ ನಾವು ಅದು ಮಾಡಿ ಅದನ್ನ ಬಿಟ್ಟಿದ್ವಿ ಸರ್. ಹಾಗಾಗಿ ಅದೊಂದು ವಿಷಯ ಒಂದಿದೆ ಸರ್. ಆಮೇಲೆ ನಮ್ಗೆ ಈ ಮನೆಗಳು ಅದು ಒಂದಷ್ಟು ಬಂದಾಗ ಕರೆಕ್ಟ್ ಆದ ಒಂದು ಕಾಮಗಾರಿಗಳು ಮಾಡೋ ಅಂತವ್ರು ಅಲ್ಲಿ ಇಲ್ಲ. ಒಂದು ಅವ್ರ ಕಾಟಾಚಾರಕ್ಕೆ ಬಂದು ಆ ಮನೆಗಳನ್ನ ಇಷ್ಟ ಬಂದಾಗಿ ಮಾಡಿ ಹಾಗೆ ಬಿಟ್ಬಿಟ್ಟು ಹೋಗಂತ ಒಂದು ವ್ಯವಸ್ಥೆಗಳಿಗೆ ಜಾಸ್ತಿ ಆಗ್ಬಿಟ್ಟಿದೆ ಸರ್. ದಯಮಾಡಿ ಅದೊಂದಕ್ಕೆ ಏನಾದರೂ ಮಾಡಬೇಕು. ಮತ್ತೆ

0: ರೋಡ್ ತುಂಬಾ ಅಗತ್ಯವಾಗಿರೋದ್ರಿಂದ ನಮ್ಗೆ ರೋಡ್ ಬೇಕು ಸರ್. ಇತಿಹಾಸದಲ್ಲಿ ನಮ್ಗೆ ಕಾಡಿಂದ ಹೊರಗಡೆ ಬಂದಾಗ ಇದೇ ನಾವು ನೋಡ್ತಾ ಇರೋದು ಡಾಂಬರ್ ರೋಡ್ ನಮ್ಗೆ ಆಗ್ತಾ ಇರೋದು ಅಂದ್ರೆ ಇದೊಂದು ಖುಷಿ ವಿಚಾರ ಸರ್. ಇದು ಏನಿದೆ ಸರ್ ಅಲ್ಲಿ ಅಲ್ಲಿಂದ ನಮ್ಗೆ ನಡಡಿಯಿಂದ ಕೆಬ್ಬೆಪುರ ಎಡಿಗೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಆಗ್ಬೇಕು ಸರ್. ಯಾಕಂದ್ರೆ ಇವಾಗ ಅಲ್ಲಿ ಬಿದ್ರು ಅವರು ತೋಟ ಎಲ್ಲ ಖಾಸಗಿ ವ್ಯಕ್ತಿಗಳು ತೋಟ ಮಾಡಿರೋದ್ರಿಂದ ಯಾವ ಟೈಮಲ್ಲಿ ಬರ್ತದೆ ಹೋಗ್ತೇವೆ ಅಂತ ನಮ್ಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ನೈಟು 9:00 to 9:30 ಗಾಡಿಗೆ ಬಂತು ಅಂದ್ರೆ 10 ಗಂಟೆಗೆ ಬಂತು ಅಂದ್ರೆ ಅಲ್ಲಿ ಆನೆಗಳು ತುಂಬಾ ಇರ್ತವೆ ಬಿದ್ರು ಇರೋದ್ರಿಂದ.
1: ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಶ್ರೀಧರ್ ಅವರೇ. ಶ್ರೀಧರ್ ಅವರೇ, ತಾವ್ ಹೇಳ್ದಂಗೆ ಪಿ ಎಂ ಜನ್ಮನ್ ಯೋಜನೆ ಅಡಿ 9 ಇಲಾಖೆ ಸುಮಾರು 11 ಕಾರ್ಯಕ್ರಮಗಳು ಇಂಟರ್ವೆನ್ಷನ್ ಅಲ್ಲಿ ಈ ಯೋಜನೆ ಜಾರಿಗೆ ಬಂದಿದೆ. ಸೊ ಅದರಲ್ಲಿ ಜೇನು ಕುರುಬರು ಎಲ್ಲೆಲ್ಲಿದ್ದಾರೆ ಇದೆಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈಗ ನೀವು ಹೇಳ್ದಂಗೆ ರಸ್ತೆದು ಒನ್ ಆಫ್ ದ ಕಾಂಪೋನೆಂಟ್ ಅದರಲ್ಲಿ. ಸೊ ಈಗ ಅದನ್ನ ನೀವು ಹೇಳಿರೋದನ್ನ ನೋಟ್ ಮಾಡ್ಕೊಂಡಿದ್ದೀನಿ. ನಡಾಡಿ ಏನು ರಸ್ತೆ ನಿರ್ಮಾಣ ಆಗ್ತಾ ಇದೆ, ಅಕ್ಕಪಕ್ಕದವ್ರು ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಇದ್ರ ಬಗ್ಗೆ ನೀವು ತಹಸೀಲ್ದಾರ್ ಕೊಟ್ಟಿದ್ದೀರಾ, ಆದರೂ ಸಹ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಬ್ಬರು ಇದಕ್ಕೆ ಅಧಿಕಾರಿ ಇರ್ತಾರೆ, ಪಿ ಎಂ ಜನ್ಮನ್ನ ಇದು ನೋಡೋದು ಟ್ರೈಬಲ್ ವೆಲ್ಫೇರ್ ಆಫೀಸರು, ಅವ್ರ ಗಮನಕ್ಕೆ ತರ್ತೀನಿ, ಮಲ್ಲೇಶ್ ಅಂತ ಇರ್ತಾರೆ. ಸೊ ನಿಮಗೆ ನಂಬರ್ನು ಕೊಟ್ಟಿರ್ತೀನಿ, ಹೆಚ್ಚಿನ ವಿಚಾರವನ್ನು ಅವ್ರ ಜೊತೆಗೆ ಶೇರ್ ಮಾಡಿ. ಸೊ ರಸ್ತೆ ತಿರುವ ಬಗ್ಗೆ ಇದು 3-4 ಇಲಾಖೆಯವರು ಸೇರಿ ಮಾಡುವಂಥದ್ದು, ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ಯಾರು ಏಜೆನ್ಸಿ ಇದ್ದಾರೆ ರಸ್ತೆ ನಿರ್ಮಾಣದು, ಸೊ ಇವರು 3 PWD ಇರ್ಬೋದು. ಸೊ ಇವರೆಲ್ಲ ಸೇರಿ ಇದನ್ನು ಮಾಡ್ತಾರೆ. ನಾನು ಇದನ್ನು ಸಂಬಂಧಪಟ್ಟಂತೆ ಆ್ಯಕ್ಷನ್ ಟೇಕನ್ ಮಾಡ್ತೀನಿ. ಮತ್ತು ಪಿ ಎಂ ಜನ್ಮನಲ್ಲಿ ಇವಾಗ ಏನು ಮನೆ ಮಂಜೂರಾಗಿದೆ, ಸೊ ಈ ಹಿಂದೆ 2 ಲಕ್ಷ ಯೂನಿಟ್ ಕಾಸ್ಟ್ ಇತ್ತು, ಈಗ ಅದನ್ನು ರಿವೈಸ್ ಮಾಡಿದ್ದಾರೆ, 4.5 ಮಾಡಿದ್ದಾರೆ. ಸೊ ಈಗ ನಮ್ಮ ಮೊದಲನೇ ಕರೆ ಅವ್ರು ಮಾಡ್ದಂಗೆ, ಸೊ ಮೊದಲನೇ ನಾವು ಅಡ್ವಾನ್ಸ್ ಪೇಮೆಂಟ್ ಕೊಟ್ಟ ನಂತರ ಇವಾಗ ಲಿಂಟಲ್ ರೂಫ್ ಆಗಿರೋರಿಗೆ ಆಡಿಟ್ ಆಗಿ 2ನೇ ಕಂತು ಮತ್ತು ಅಂತಿಮ ಕಂತು ರಿಲೀಸ್ ಆಗಿಲ್ಲ. ಸೊ ಇದನ್ನು ಮಾಡ್ತೀವಿ. ಮತ್ತು ಕೆಲವರೆಲ್ಲ ಈ ಪಿ ಎಂ ಜನ್ಮನ ಟ್ರೈಬ್ ಅಂಬೇಡ್ಕರ್ ಆವಾಸ್ ಯೋಜನೆ ಅದು 4.5 ಲಕ್ಷ ಅದು ಯೂನಿಟ್ಟು. ಸೊ ಅಲ್ಲಿ ಏನಾಗಿದ್ರೆ ಖಾಸಗಿ ವ್ಯಕ್ತಿಗಳು ಕೊಟ್ಟಿದ್ದೀರಾ, ಅಂದರೆ ಅವರು ಏಜೆನ್ಸಿ ಒಂದು 30-40 ಜನ ಸೇರಿಬಿಟ್ಟು ಒಂದು ಏಜೆನ್ಸಿ ಫಿಕ್ಸ್ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಡ್ತಾ ಇದ್ದೀರಾ. ಸೊ ಅದು ಏನಂದರೆ ಅನ್ಅಫಿಷಿಯಲಾಗಿ ನೀವು ಮಾಡ್ಕೊಂಡಿರೋದು ಆ ಖಾಸಗಿ ವ್ಯಕ್ತಿಗಳನ್ನ, ಬಟ್ ಸರ್ಕಾರದ ಒಂದು ಕಾರ್ಯಕ್ರಮ ಏನು ಅದು SOP ಅಂದರೆ ಸ್ವಂತ ನೀವು ಓನ ಕಟ್ಸ್ಕೋಬೇಕು, ನಿಮ್ಗೆ 4.5 ಲಕ್ಷ ಕೊಡ್ತೀವಿ ಅಂತ ಹೇಳಿರೋದು. ಸೊ ನಿಮ್ಮ ಒಂದು ಖಾಸಗಿ ವ್ಯಕ್ತಿಗಳ ನಿಮ್ಮ ಪರ್ಸ್ನಲ್ ಒಡಂಬಡಿಕೆ. ಸೊ ಆದರೂ ಸಹ ನಾವು ಇಲಾಖಾಧಿಕಾರಿಗೆ ಗಮನಕ್ಕೆ ತರ್ತೀನಿ ಅದನ್ನು, ಆ ರೀತಿ ಯಾರಿದ್ದಾರೆ ಅವ್ರಿಗೆ ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ. ನಾವು ಕೆಲವು ಕಡೆ ಹೋಗಿದ್ದು ಮೇಟಿಕುಪ್ಪಿ ಆ ಕಡೆ ಎಲ್ಲ ಚೆನ್ನಾಗಿ ಕಟ್ಕೋತಾ ಇದ್ದಾರೆ, ಮತ್ತು ಆ ಏಜೆನ್ಸಿನೂ ಚೆನ್ನಾಗಿ ಕಟ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾರೆ ಆಡಿ ಜನ. ಬಟ್ ನೀವು ಹೇಳ್ದಂಗೆ ನಿಮ್ಮ ಕೆಬ್ಬೆಪುರ ಆಡಿ ಸುತ್ತಮುತ್ತ ಏನಿದೆ ಸಮಸ್ಯೆಗಳು ಅದನ್ನು ಮಹೇಶ್ ಅವ್ರು ಕಳಿಸ್ತೀನಿ, ಟ್ರೈಬಲ್ ವೆಲ್ಫೇರ್ ಆಫೀಸರು ತಾಲೂಕ್ನವ್ರು ಇದ್ದಾರೆ. ಸೊ ಆ ಸಮಸ್ಯೆಗಳನ್ನ ಅವ್ರಿಗೆ ಗಮನಕ್ಕೆ ತರ್ತೀನಿ. ಸೊ ಇದನ್ನು ನಾನು ಸಂಬಂಧಪಟ್ಟಂಥವ್ರ ಗಮನಕ್ಕೆ ತಂದು ಮತ್ತೊಮ್ಮೆ ನಿಮ್ಮ ಸಮಸ್ಯೆಗೆ ಪೂರಕವಾಗಿ ಸ್ಪಂದಿಸುವ ರೀತಿ ನಾವು ಕ್ರಮ ವಹಿಸ್ತೀವಿ.
0: ಅದೊಂದು ದಯಮಾಡಿ ತಹಸೀಲ್ದಾರ್ ನಾವೊಂದು ರಿಕ್ವೆಸ್ಟ್ ಕೊಟ್ಟು ಇದುವರೆಗೂ ಅವರು ಬಂದಿಲ್ಲ ಸರ್. ಈಗ ನಾವು ಮಹೇಶ್ ಅವ್ರಿಗೂ ಸರ ನಮ್ಮ ITDP ಅವ್ರಿಗೂ ಕೂಡ ನಾವು ಹೇಳಿದ್ವಿ, ಮತ್ತೆ ವಿಷಿ ಅವ್ರಿಗೂ ಕೂಡ ನಾವು ಹೇಳಿದ್ವಿ ಸರ್. ಅವರು ಇದುವರೆಗೂ ಅವರಿಂದ ಯಾವ ಒಂದು ನಮ್ಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಸರ್. ನಾವು ಕಾಯ್ತಾ ಇನ್ನೇನು ರೋಡ್ ಮುಗಿ ಅಂತ ಸರ್, ಅದಿನ್ನು ಹಾಕಿ ಲೆವೆಲ್ ಆಯ್ತು. ಇವಾಗ ಮಣಿಯೂರು ಮತ್ತೆ ಚಿತ್ತೂರದಿಂದ ಇದು ಜಲ್ಲಿನ ಹಾಕಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬರ್ತಾ ಇದಾರೆ ಸರ್. ಇನ್ನೇನ ಈ ತಿಂಗಳಲ್ಲಿ ಎಲ್ಲ ಮುಗಿಯಂತ ಇದಿದೆ ಸರ್ ಅವ್ರು.
1: ಇಲ್ಲ ಇಲ್ಲ, ಈ ಕಾರ್ಯಕ್ರಮ ಮುಗಿಯೋದ ತಕ್ಷಣ ನಾನು ಮಲ್ಲೇಶ್ ಅವ್ರಿಗೆ ಫೋನ್ ಮಾಡಿ ಅವ್ರನ್ನೇ ಕಳಿಸ್ತೀನಿ ನಿಮ್ಮಲ್ಲಿಗೆ.
0: ಸರಿ ಸರ್,
1: ಥ್ಯಾಂಕ್ ಯು. ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ, ಕರೆ ಮಾಡಿದ್ದೆ.
0: ಓಕೆ ಸರ್.
2: ಸರಿ, ಈಗ ತಾವು ಮಾತನಾಡ್ತಾ ಇದ್ರಿ ಏನೊಂದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನೋ ಒಂದು 4 ಹಂತಗಳಲ್ಲಿ ನಾವು ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಿ ಸರ್. ಅದೇ ರೀತಿ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಮುಖಾಂತರ ಅಥವಾ ಗ್ರಾಮ ಪಂಚಾಯತಿ ಮುಖಾಂತರ ರೈತರಿಗೆ ಸಹಾಯವಾಗ್ತಕ್ಕಂಥ ಏನಾದರೂ ಪ್ರಮುಖ ಯೋಜನೆಗಳೇನಾದರೂ ಇದೆಯಾ, ಹೇಗೆ ಸರ್?
1: ಈಗ ನಾವು ನೀವು ಚರ್ಚೆ ಮಾಡಿದಂಗೆ ಕಳೆದ ಒಂದು ವಾರದಲ್ಲಿ ಕೃಷಿ ಇಲಾಖೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಯವ್ರ ಜೊತೆಗೆ ಸಂವಾದ ಮಾಡಿದ್ದೀರಾ, ಆ ಸಂದರ್ಭದಲ್ಲಿ ಅವರು ಹೇಳಿರ್ಬೋದು.

ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತ ಸುಮಾರು ಕೇಂದ್ರ ಸರ್ಕಾರದ 8 ಕಾರ್ಯಕ್ರಮ ಇದೆ, ಅದೇ ರೀತಿ ನಮ್ಮ ರಾಜ್ಯ ಮಟ್ಟದ್ದು 8 ಕಾರ್ಯಕ್ರಮ ಇದೆ. 16 ಕಾರ್ಯಕ್ರಮಗಳು ಕೃಷಿಗೆ ಸಂಬಂಧಪಟ್ಟಿದೆ. ಈಗ ನಿಮ್ಗೆ ಗೊತ್ತಿರಂಗೆ ಕೃಷಿ ಭಾಗ್ಯ ಯೋಜನೆ ಇರ್ಬೋದು, ಡ್ರಿಪ್ ಇರಿಗೇಷನ್ ಇರ್ಬೋದು, ಮತ್ತು ಕೃಷಿ ಯಂತ್ರೋಪಕರಣ ಯೋಜನೆ ಇರ್ಬೋದು, ಮತ್ತು ಮಣ್ಣು ಪರೀಕ್ಷೆ ಇರ್ಬೋದು.

0: ತಿಳ್ಕೊಬೇಕಾದ್ರೆ ನಿಮಗೆ ಬೇಕಾದಂತ ಯೋಜನೆಗಳ ಕುರಿತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸಿದ್ರೆ, ಸೊ ಬೇಸ್ಡ್ ಆನ್ ಸೀನಿಯಾರಿಟಿ ಮತ್ತೆ ಆದ್ಯತೆ ಪ್ರಕಾರ ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಖಂಡಿತ ಈ ಯೋಜನೆಗಳ ಸದುಪಯೋಗನ ಪಡಿಸ್ಕೊಳ್ಬಹುದು. ಸೊ ಈ ನಿಟ್ಟಿನಲ್ಲಿ ಇದಕ್ಕೆ ಕೃಷಿ ಇಲಾಖೆ ಆರ್ ಎಸ್ ಕೆಗಳಿಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಮತ್ತೆ ನಾವು ಇ ಸಿ ಕಾರ್ಯಕ್ರಮದಲ್ಲಿ ಹ್ಯಾಂಡ್ ವಿಲ್ಸ್ ಮಾಡಿಸಿದ್ವಿ. ಮತ್ತೆ ನೀವು ಆರ್ ಎಸ್ ಕೆ ಹೋದ್ರೆ ಅಲ್ಲಿ ನಮ್ಮ ಕೃಷಿ ಸಖಿಯರು ಅಂತ ಇರ್ತಾರೆ, ಅವರು ನಮ್ಮ ಎನ್ ಆರ್ ಎಲ್ ಎಂ ಅವರ ಸ್ತ್ರೀಶಕ್ತಿ ಸಂಘದ ಸದಸ್ಯರಾಗಿರ್ತಾರೆ, ಅವರು ಹೆಚ್ಚಿನ ಮಾಹಿತಿ ಇರುತ್ತೆ ಅವ್ರ ಹತ್ರ. ಅವ್ರಿಗೆ ನಾವು 9 ಹಂತದಲ್ಲಿ ತರಬೇತಿ ಕೊಟ್ಟಿದ್ದೀವಿ ಯೋಜನೆಗಳ ಬಗ್ಗೆ, ಮತ್ತೆ ಸರ್ಕಾರದ ಸವಲತ್ತುಗಳ ಬಗ್ಗೆ, ಮತ್ತೆ ಸರ್ಕಾರದಲ್ಲಿ ಏನೆಲ್ಲ ಸೌಲಭ್ಯಗಳಿದೆ ಅದನ್ನೆಲ್ಲ ಪೂರ್ಣ ಮಾಹಿತಿ ಅವ್ರಿಗೆ ಅರಿವಿರುತ್ತೆ. ಸೊ ತಾವು ಅವರನ್ನು ಸಂಪರ್ಕ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇನ್ಪುಟ್ ಸಬ್ಸಿಡಿ ಇರ್ಬೋದು, ಮತ್ತೆ ಕೃಷಿ ಸಾಧನ ಸಲಕರಣೆಗಳಿರ್ಬೋದು, ಡ್ರಿಪ್ ಇರಿಗೇಷನ್ ಬಗ್ಗೆ, ಕೃಷಿ ಭಾಗ್ಯ ಯೋಜನೆ, ಪ್ರತಿಯೊಂದು ಸಿಗುತ್ತೆ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡ್ಕೋಬೇಕು ಅಂತ ನಾನು ರೈತರಲ್ಲಿ ಒಂದು ಕಳಕಳಿ ಮನವಿ ಮಾಡ್ಕೊಳ್ತೇನೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಲ್ಲೇಶ್ವರ್ ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಚ್ಚೂರ ಹಾಡಿಯಿಂದ ಮಾತಾಡ್ತಾರೆ ಸರ್.
1: ಹಾ ಮಲ್ಲೇಶ್ವರ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ಮ ಹಾಡಿಗಳಿಗೆ ಒಂದು ರಸ್ತೆ ಸರಿ ಇಲ್ಲ, ರಸ್ತೆಗೆ ಮಳೆಗಾಲದಲ್ಲಂತೂ ಹೋಗಕ್ಕಾಗಲ್ಲ, ಅತಿ ಕಲ್ಲು ಮಣ್ಣು ಏನು ಹಾಕಿರೋ ಒಂದ್ ಕಾಲ್ದಾರಿ ತೀರ ಇರೋದು. ಸೊ ಅದೊಂದೇ ವ್ಯವಸ್ಥೆ ಆಗ್ಬೇಕು ಸರ್. ಮತ್ತೆ ಮನೆ ಆಗಿಲ್ಲ ಹಾಡಿಗಳಲ್ಲಿ, ಸೊ ಮನೆಗೆ ಬಹಳ ಪ್ರಾಬ್ಲಮ್ ಇರೋದು. ಅಂದ್ರೆ ಈಗ ಕೆಲವು ಮನೆಗಳು ಟಾರ್ಪಲ್ ಇದೆ, ಕೆಲವು ಮನೆಗಳು ಹುಲ್ಲಿಂದ ಕಳ್ಸ್ಕೊಂಡಿರೋದು, ಟಾರ್ಪಲ್ ಮನೆಗಳೇ ಜಾಸ್ತಿ. ಸೊ ಹಾಗಾಗಿ ಇದೊಂದು ವ್ಯವಸ್ಥೆ ಮಾಡ್ಕೊಟ್ರೆ ಬಾರಿ ಒಳ್ಳೇದು ಸರ್.
1: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ಮಲ್ಲೇಶ್ವರ.
0: ಮಲ್ಲೇಶ್ವರ ನಮಸ್ಕಾರ. ಈಗ ರಸ್ತೆ ಅಭಿವೃದ್ಧಿ ಅಂತ ನೀವು ಹೇಳಿದಿರಿ, ಈ ರಸ್ತೆಯಲ್ಲಿ 4-5 ವಿಧ ಇದೆ. ಒಂದು ಫಾರೆಸ್ಟ್ ವ್ಯಾಪ್ತಿಲಿ ಬರೆದ್ರೆ ಫಾರೆಸ್ಟ್ ನಿರ್ವಹಣೆ ಮಾಡ್ತಾರೆ, ಪಿ ಡಬ್ಲ್ಯೂ ವ್ಯಾಪ್ತಿಗೆ ಬಂದರೆ ಪಿ ಡಬ್ಲ್ಯೂ ಇಲಾಖೆ ಅವ್ರು ಮಾಡ್ತಾರೆ, ಪಿ ಆರ್ ಇ ಡಿ ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅಂದರೆ ಅವ್ರದ್ದು ನಿರ್ವಹಣೆ ಮಾಡ್ತಾರೆ, ಇರಿಗೇಷನ್ ಅಂದರೆ ಇರಿಗೇಷನ್. ಸೊ ಹಾಗಾಗಿ ಐ ಥಿಂಕ್ ನಿಮ್ಮದು ಮಚ್ಚೂರು ಹಾಡಿ ಅಂದರೆ ಇನ್ಸೈಡ್ ದ ಫಾರೆಸ್ಟ್ ಇರಬೇಕು, ಫಾರೆಸ್ಟ್ ಅರಣ್ಯ ವ್ಯಾಪ್ತಿಲಿ ಬರ್ತಕ್ಕಂಥದ್ದು. ಸೊ
2: ಫಾರೆಸ್ಟ್ ಫುಲ್ ಒಳಗಡೆ ಬರಲ್ಲ ಸರ್, ಜನರಲ್ ಪಕ್ಕದಲ್ಲಿ ಬರೋದು.
0: ಓಕೆ, ಆ ರೀತಿ ಇದ್ರೆ ನಾವು ಈ ಟಿ ಎಸ್ ಪಿ ಸ್ಕೀಮ್ ಅಲ್ಲಿ ನಿಮ್ಗೆ ಸಿ ಸಿ ರಸ್ತೆ ಅಥವಾ ಆಸ್ಫಾಲ್ಟ್ ಅಥವಾ ಮೆಟ್ಲಿಂಗ್ ಯಾವ್ದಾದ್ರು ರಸ್ತೆ ಮಾಡ್ಬೋದು. ಸೊ ಇದನ್ನ ನಾನು ಮಹೇಶ್ ಅವ್ರಿಗೆ ಕೇಳ್ತೀನಿ, ನಿಮ್ಮ ನಂಬರ್ ಕೊಟ್ಟು ಯಾವ ರಸ್ತೆ ಅಂತ. ಅದು ಯಾಕಂದ್ರೆ ಸುಮ್ಮನೆ ಜನರಲ್ ಆಗಿ ನಾವು ಹೇಳೋದು ಚೆನ್ನಾಗಿರಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಅದು ಯಾರು ಲಿಮಿಟ್ಗೆ ಬರುತ್ತೆ, ಎಲಿಜಿಬಲ್ ಇದೆಯಾ, ಫಾರೆಸ್ಟ್ನವ್ರ ಅನುಮತಿ ಸಿಕ್ಕಿದೆ, ಸಿಕ್ಕಿದ್ರೆ ಖಂಡಿತ ಅದಕ್ಕೆ ಗ್ರ್ಯಾಂಡ್ಸ್ಗೇನು ಸಮಸ್ಯೆ ಇಲ್ಲ. ನಮಗೆ ಸಾಕಷ್ಟು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬರ್ತಾ ಇದೆ. ನಾನು ಹೇಳಿದ್ನಲ್ಲ, ಈಗ 9 ಇಲಾಖೆ ಪಿ ಎಂ ಜನ್ಮನಲ್ಲಿ ಏನು ರಸ್ತೆ ಇರ್ಬೋದು, ಮತ್ತು ಕುಡಿಯೋ ನೀರಿರ್ಬೋದು, ಅಂಗನವಾಡಿ ಇರ್ಬೋದು, ಶಾಲಾ ಸ್ಕೂಲ್ಗಳಿಗಿರ್ಬೋದು, ಈ ರೀತಿ ಸೌಲಭ್ಯ ಕಲ್ಪನೆ ಮಾಡೋಕ್ಕೆ ಪಿ ಎಂ ಜನ್ಮನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ನಾನು ತಿಳಿಸ್ತೀನಿ. ಜೊತೆಗೆ ಇನ್ನೊಂದು ಹೇಳಿದೆ ಮನೆಗಳದ್ದು ಪ್ರಾಬ್ಲಮ್ ಅಂತ. ಈಗ ಆಲ್ರೆಡಿ ನಮ್ಮ ತಾಲೂಕಿಗೆ, ಈಗ ಶ್ರೀಕೋಟೆ ತಾಲೂಕಿಗೆ 508 ಮನೆ ಸ್ಯಾಂಕ್ಷನ್ ಆಗಿ 386 ಅಂಡರ್ ಪ್ರೋಗ್ರೆಸ್ ಇದೆ. ಇನ್ನೂ ಸುಮಾರು ಜನ ಅದನ್ನ ಸ್ಟಾರ್ಟ್ ಮಾಡಿಲ್ಲ, ಅಡ್ವಾನ್ಸ್ ತಗೊಂಡು. ಸೊ ಇದು ಒಂದು ಕಟ್ಟೆ ಇರಲಿ. ಇನ್ನೊಂದು ಕಡೆ ನಿಮ್ಮ ಮಚ್ಚೂರ ಆಡಿಲಿ ಏನಾದ್ರು ಎಲಿಜಿಬಲ್ ಇದ್ದರೆ, ಅಂದರೆ ಅವ್ರಿಗೆ ಜಾಗ ಅವ್ರ ಹೆಸರಲ್ಲೇ ಇದ್ದರೆ, ಮತ್ತು ಅವರು ಅಲ್ಲಿ ಏನಾದ್ರು ಗುಡಿಸ್ಲಿದ್ರೆ. ಈಗ ನಮ್ಮಲ್ಲಿ ಸರ್ವೆ ಆಗಿದೆ, ಈಗ ಇತ್ತೀಚೆಗೆ ಕಳೆದ 1 ವರ್ಷದಿಂದ ನಿಮಗೆಲ್ಲ ಗೊತ್ತಿರ್ಬೋದು, ವಸತಿ ರೈತರು ನಿವೇಶನ ರೈತರು ಅಂತ ಸರ್ವೆ ಆಗಿದೆ. ಆ ಪ್ರಕಾರವಾಗಿ ಕೋಟೆದಲ್ಲೇ 9,200 ಮನೆ ವಸತಿ ರೈತರು ನಿವೇಶನ ರೈತರು ಇದ್ದಾರೆ. ಅದೇ ರೀತಿ ಸರ್ಗೂರು ತಾಲೂಕಲ್ಲಿ 5,500 ಫಲಾನುಭವಿಗಳು ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ಈಗ ಅದನ್ನೆಲ್ಲ ಆಡಿಟ್ ಮಾಡ್ತಾ ಇದ್ದಾರೆ. ಆಡಿಟ್ ಅಂದರೆ ಅವ್ರಿಗೆ ಸ್ವಂತ ಜಾಗ ಇದೆಯಾ, ಅವ್ರ ಹೆಸರಲ್ಲೇ ಇದೆಯಾ, ಅಥವಾ ಬಾಡಿಗೆ ಮನೇಲಿ ಇದ್ದಾರೆ, ಈ ರೀತಿ ಅದನ್ನು ಆಡಿಟ್ ಮಾಡಿದ ನಂತರ, ಅದು ಅಪ್ರೂವಲ್ ಆದ ನಂತರ, ಸೊ ಈಗ ಹೊಸದಾಗಿ ಯಾವ್ಯಾವುದು ಮನೆ ಸ್ಯಾಂಕ್ಷನ್ ಆಗುತ್ತೆ, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಾಗುತ್ತೆ, ಪಿ ಎಂ ಜನ್ಮನಲ್ಲಾಗುತ್ತೆ, ಸೊ ಆ ಮಂಜೂರಾತಿ ಟಾರ್ಗೆಟ್ ಕೋಟ್ ನಂತರ ಇಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ ಈಗ ಸರ್ವೆ ಮಾಡಿ ಅವರಿಗೆ ಮನೆಯನ್ನು ವಿವಿಧ ಹಂತದಲ್ಲಿ ಕೊಡುವಂಥ ಒಂದು ಇದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಇವಾಗ ಮನೆ ಕೊಡೋದೇನು ಸ್ಟಾಪ್ ಆಗಿಲ್ಲ, ನಿರಂತರವಾಗಿ ಈಗ ಕಾರ್ಯಕ್ರಮ ನಡೀತಾ ಇದೆ. ಸೊ ಬಟ್ ಈಗ ಯಾರ್ಯಾರು ಎಲಿಜಿಬಲ್ ಇದೆ ಆ ಪಟ್ಟಿಲಿ ಈಗ ಏನು ಮಾಡಿದ್ದಾರೆ ಸರ್ವೆ, ಆ ಪಟ್ಟಿಲಿ ನೀವು ಹೇಳಿರೋಂಥ ಫಲಾನುಭವಿಗಳು ಇದ್ದರೆ ಖಂಡಿತ ಅವ್ರಿಗೆ ಮನೆ ಬರುತ್ತೆ. ಸೊ ಹಾಗಾಗಿ ಇದನ್ನು ಸಹ ನಾನು ನಿಮ್ಮ ಜೊತೆಗೆ ಮಾತಾಡ

0: ಕೇಳ್ತೀನಿ ಮಹೇಶ್ ಅವ್ರಿಗೆ. ಸೊ ಸರ್ವೆ ಮಾಡಿ ಫಲಾನುಭವಿಗಳು ಅದರಲ್ಲಿ ಇದಾರ ಸರಿ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅವ್ರು ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿ ನೀವು ಕೊಡಬೇಕಾಗತ್ತೆ.
1: ಧನ್ಯವಾದಗಳು ಮಲ್ಲೇಶ್ ಅವರೇ ಕರೆ ಮಾಡಿದ್ದಕ್ಕೆ.
2: ಸರ್ ಇನ್ನೊಂದು,
1: ಹಾ ಹೇಳಿ ಹೇಳಿ.
2: ಆನೆಗಳು ಒಳಗಡೆ ಬರಬಾರ್ದು ಅಂತ ಹೇಳಿ ಒಂದು ಟ್ರೆಂಚ್ ಹೊಡೆದಿದ್ರು. ಅದು ಗೋಗಪ್ಪನ ಮತ್ತೆ ಮಜ್ಜೂರ ಹಾಡಿ ಬಂದಿರಂತ ಲೈನ್ ಅದ್ರಲ್ಲಿ. ಹಲೋ,
1: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
2: ಅದ್ರಲ್ಲಿ ಸರ್ ಏನಾಗಿದೆ ಅಂತಂದ್ರೆ, ಈ ಆ ಟ್ರೆಂಚ್ ಮಣ್ಣು ಎಲ್ಲ ಕುಸ್ತೋಗಿದೆ, ಅದ್ರ ಮಣ್ಣು ತರಿಸ್ಕೊಡಿ ಅಂತ ನಾವು ಆರೋಗ್ಯವ್ರನ್ನ ಕೇಳಿದ್ದೆ. ಅವ್ರೇನಂದ್ರೆ ಬಜೆಟ್ ಏನಿಲ್ಲ ಮನೆಯಿಂದ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಇಕ್ಕಟ್ಟು ಸರ್, ಸಂಜೆ 6 ಗಂಟೆ ಆಯ್ತು ಅಂದ್ರೆ ಆನೆಗಳು ಅದೇ ಜಾಗದಲ್ಲಿ ಇರ್ತದೆ. ಒಂದು ಅಲ್ಲಿ ಟ್ರೆಂಚ್ ಹೋಗಿದೆ ಸರ್, ಒಂದು ಕೆರೆ ಇದಲ್ಲಿ ಆಲ್ರೆಡಿ ಟ್ರೆಂಚ್ ತಗಿದ್ರ ಮುಂದೆ ತಗಿಸ್ಕೊಟ್ರೆ ಸರ್ ಅಷ್ಟೇ.
0: ಓಕೆ, ಇದು ಅದೇ ನಮ್ಮ ನೇರವಾಗಿ ಆನೆಕ ಕಂದಕ ಇದೆಲ್ಲ ನಿರ್ವಹಣೆ ಮಾಡೋದು ಫಾರೆಸ್ಟ್ ಇಲಾಖೆನೇ, ವೈಲ್ಡ್ ಫಾರೆಸ್ಟ್. ಸೊ ಅವರು ಆರ್ ಎಫ್ ಓ ಏನು ಹೇಳಿದ್ದಾರೆ, ಅದು ಅನುದಾನ ಕೊರತೆ ಮತ್ತೊಂದು ಮಗದೊಂದು ಏನೇ ಇದ್ರೂ, ಸೊ ತುಂಬ ಎಸೆನ್ಸಿಯಲ್ ಇದ್ದರೆ ಅವರು ಮಾಡ್ಬೋದು, ಬೇರೆ ಬೇರೆ ಸ್ಕೀಮ ಇದೆ. ಸೊ ಆದರೂ ಇದ್ರ ಗಮನಕ್ಕೆ ಸಂಬಂಧಪಟ್ಟಂಥ ಡಿ ಎಫ್ ಓವ್ರಿಗೂ ನಾವು ಲೆಟರ್ ಬರೆದು ತಿಳಿಸ್ತೀವಿ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ ಕರೆ ಮಾಡಿದ್ದಕ್ಕೆ. ಸರಿಗೆ ತಾವು ಮಾತನಾಡ್ತಾ ಇದ್ರಿ, ಈಗ ರೈತರಿಗೆ ಸಹಾಯ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇದ್ರಿ, ಜೊತೆಗೆ ರೈತರು ಇದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇರಿ. ಸರ್, ಅದೇ ರೀತಿ ಈ ಒಂದು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಜಿಲ್ಲಾ ಪಂಚಾಯತಿ ಮುಖಾಂತರ ಏನೇನು ಯೋಜನೆಗಳನ್ನು ಜಾರಿ ಮಾಡಲಾಗಿದೆ ಸರ್?
0: ಮಹಿಳೆಯ ಸಬಲೀಕರಣಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಪ್ರಮುಖವಾದಂಥ ಒಂದು ಯೋಜನೆ ಅಂದರೆ ಎನ್ ಆರ್ ಎಲ್ ಎಂ. ಸೊ ಅದನ್ನು ನಾವು ಸಂಜೀವಿನಿ ಅಂತ ಏನು ಹೇಳ್ತೀವಿ. ಸೊ ಇಲ್ಲಿ ಈ ಯೋಜನೆಯಡಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 11,755 ಸಂಘಗಳು ರಚನೆಯಾಗಿದೆ. ಸುಮಾರು 220,000 ಮಹಿಳಾ ಸದಸ್ಯರಿದ್ದಾರೆ. 11,755 ಸಂಘಗಳು, ಸುಮಾರು 220,000 ಮಹಿಳಾ ಸದಸ್ಯರು. ಸೊ ಇವರಿಗೆಲ್ಲ ನಾವು ವಿವಿಧ ಯೋಜನೆಯಡಿ ನಾವು ಅವರಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಲಿಕ್ಕೆ ಸಹಾಯಧನ ನೀಡ್ತಾ ಇದ್ದೀವಿ. ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂದರೆ ಸಮುದಾಯ ಬಂಡವಾಳ ವಂತಿಕೆ ಅಂತ ಕೊಡ್ತೀವಿ, ಅದನ್ನು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಹೇಳ್ತೀವಿ. ಸುಮಾರು 125,000 ಅನುದಾನವನ್ನು ಆ ಸಂಘಕ್ಕೆ ಕೊಡ್ತೀವಿ. ಆ ಸಂಘದಲ್ಲಿರ್ತಕ್ಕಂಥ ಸದಸ್ಯರು ಯಾರಿಗೆ ಅವಶ್ಯಕತೆ ಇದೆ ಅವರ ಚಟುವಟಿಕೆಗಳ ಆಧಾರದ ಮೇಲೆ, ಈ ಕೆಲವರು ಮರಿ ಕುರಿ ಸಾಕ್ತಾರೆ, ಕೆಲವರು ಜೇನು ಕೃಷಿ ಮಾಡ್ತಾರೆ, ಕೆಲವರು ಹೂವು ಕಟ್ತಾರೆ, ಕೆಲವರು ಅಂಗಡಿ ಇಟ್ಕೊಂಡಿರ್ತಾರೆ, ಬಳೆ ಶಾಪ್ ಇಟ್ಕೊಂಡಿರ್ತಾರೆ. ಈ ರೀತಿ ಅವರ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಒಂದು ಪೂರಕವಾಗಿ ಈ ಅನುದಾನವನ್ನು ಅವರು ಆ ಸಂಘದಲ್ಲೇ ಒಕ್ಕೂಟದಲ್ಲಿ ತೀರ್ಮಾನ ತಗೊಂಡು ಅನುದಾನವನ್ನು ಬಳಕೆ ಮಾಡ್ಕೊಂಡು, ಇದು ಒಂದು. ಜೊತೆಗೆ ರಿವಾಲ್ವಿಂಗ್ ಫಂಡ್ ಅಂತ ಕೊಡ್ತೀವಿ ಸಂಘಗಳಿಗೆ, ಅದು ಸುಮಾರು 30,000 ಇರುತ್ತೆ. ಸ್ಟಾರ್ಟಿಂಗ್ ಆಕ್ಟಿವಿಟಿಗೆ ಏನೆಲ್ಲ ಬೇಕು ಅವರಿಗೆ, ಒಂದು ಚೇರ್ ಬೇಕು, ಟೇಬಲ್ ಬೇಕು, ಒಂದು ಯಾವುದಾದ್ರೂ ಬುಕ್ಸ್ಗಳ ಖರೀದಿ ಮಾಡೋದು, ಇದಕ್ಕೆಲ್ಲ ಪೂರಕವಾಗಿ ಅನುಕೂಲವಾಗುವಂತ ರೀತಿಯಲ್ಲಿ ನಾವು ಅದನ್ನು ಸಹ ಕೊಡ್ತೀವಿ. ಇದ್ರ ಜೊತೆಗೆ ಇತ್ತೀಚೆಗೆ ನೀವೆಲ್ಲ ನೋಡಿರ್ಬೋದು, ಈ ಗ್ರಾಮ ಪಂಚಾಯತಿಲಿ ಘನತ್ಯಾಜ್ಯ ವಿಲೇವಾರಿ ನಿರ್ವಹಣೆ ಅಂತ ಹೇಳ್ತೀವಿ, ಅದನ್ನು ಸಹ ಮಹಿಳೆಗೆ ಕೊಡ್ತಾ ಇದೀವಿ ನಿರ್ವಹಣೆ. ಸೊ ನಮ್ಮಲ್ಲಿ ಇವಾಗ 256 ಗ್ರಾಮ ಪಂಚಾಯತಿಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಇಬ್ಬರು ಮಹಿಳೆಯರ ಸದಸ್ಯರನ್ನ ಆಯ್ಕೆ ಮಾಡಿ, ಯಾರು ವಾಲಂಟಿಯರ್ಗೆ ಬರ್ತಾರೆ ಈ ಡ್ರೈವಿಂಗ್ ಕಲಿಯೋದಕ್ಕೆ ಮತ್ತು ವೆಹಿಕಲ್ ನಿರ್ವಹಣೆ ಮಾಡೋದಕ್ಕೆ ಮತ್ತು ಘನತ್ಯಾಜ್ಯ ನಿರ್ವಹಣೆ ಮಾಡೋಕ್ಕೆ, ಆ ಮಹಿಳಾ ಸದಸ್ಯರಿಗೆ ನಾವು ಫ್ರೀ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ತರಬೇತಿ ಕೊಟ್ಟು ಅವರಿಗೆ ನಾವು ಇವಾಗ ಡಿ ಎಲ್ ಸಹ ಕೊಟ್ಟಿದ್ದೀವಿ. ಈಗ ಆ ಪೈಕಿ 256 ಗ್ರಾಮ ಪಂಚಾಯತಿಯಲ್ಲಿ 93 ಜನ ಇವಾಗ ಆಲ್ರೆಡಿ ವೆಹಿಕಲ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರೇ ವೆಹಿಕಲ್ ತಗೊಂಡೋಗಿ ಅವರನ್ನೇ ಸಂಗ್ರಹಣೆ ಮಾಡ್ತಾರೆ, ಅವರೇ ಸೆಗ್ರಿಗೇಷನ್ ಮಾಡ್ತಾರೆ. ಸೊ ಈ ಪ್ರಕ್ರಿಯೆದಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ಯಾಲ್ರಿ ಬರುತ್ತೆ. ಇನ್ನೊಂದು ಕಡೆ ಅವರು ಪಾರ್ಟ್ ಟೈಮ್ ರೀತಿ ಬೆಳಗ್ಗೆ 1-2 ಅವರ್ಸ್ ಮಾಡ್ತಾರೆ, ಸಂಜೆ 1-2 ಅವರ್ಸ್ ಮಾಡ್ತಾರೆ, ಉಳಿದ ಸಮಯದಲ್ಲಿ ಅವ್ರು ಬೇರೆ ಬೇರೆ ಅವರ ಆರ್ಥಿಕ ಚಟುವಟಿಕೆ ಅವರ ಒಂದು ಆಕ್ಟಿವಿಟಿ ಇನ್ವಾಲ್ವ್ ಆಗ್ತಾರೆ. ಸೊ ಆ ದೃಷ್ಟಿಯಿಂದ ಇದು ಒಂದು ರೀತಿ ವರದಾನ ಆಗಿದೆ ಮಹಿಳೆಯರಿಗೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್. ಮತ್ತೆ ಕರೆ ಇದೆ, ಹಲೋ.

0: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ?
0: ಗೋಳೂರಾಡಿ.
1: ಗೋಳೂರಾಡಿಯಿಂದ. ಹಾ ಹೇಳಿ, ತಮ್ಮ ಹೆಸರು?
0: ಹೆಸರು ಗೌರಿ.
1: ಗೌರಿ. ಹಾ ಗೌರಿ ಅಮ್ಮ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ಸರ್, ನಮ್ಗೆ ಸರ್ವ ಆಗಿದೆ ಸರ್.
1: ಹಾ
0: ಆದ್ರೆ ನೀ ಎಷ್ಟು ಎರಡು ಕುಂಟೆನ ನೀ ಎರಡು ಕುಂಟೆನ ಒಂದು ಕುಂಟೆನೇನು ಆಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಸರ್ವ ಆಗಿದೆ. ಆದ್ರೆ ರಸ್ತೆಗಳು ನಮ್ಗೆ ಆಗಿಲ್ಲ.
1: ಬೀದಿ ಲೈಟ್ ಇಲ್ಲ.
2: ಮನೆ ಅಂತಂದ್ರೆ ಜೇನು ಕುರುಬರಿಗೆ ಮಾತ್ರ ಏನೋ ಇದು ಅವ್ರಿಗೆ ಮಾತ್ರ ಪಾಸ್ ಆಗಿರೋದು. ಮತ್ತೆ ನಮ್ಮ ಯಾರಾವಸ್ ಇದ್ರಲ್ಲಿ ಒಬ್ರಿಗೂ ಮನೆ ಯಾವ್ದು ಒಂದು ಒಪ್ಪು ಪತ್ರ ಇಲ್ಲ, ಯಾವ್ದು ಕೊಟ್ಟಿಲ್ಲ ನಮ್ಗೆ. ಅಂದ್ರೆ ಇವಾಗ ಹಕ್ಕು ಪತ್ರ ಮೊದ್ಲೆಲ್ಲ ಸರ್ವೆ ಮಾಡಿ ಅವ್ರಿಗೆ ಹಕ್ಕು ಪತ್ರ ಎಲ್ಲ ಕೊಟ್ಟರೋದು, ಒಂದ್ ಕುಂಟೆ ಅಷ್ಟೇ ಕೊಟ್ಟರೋದು ಅವ್ರಿಗೆ. ಅದು ಯಾರ್ಯಾರ ಹೆಸರಿಗೆನೆ ಸರ್ವೆ ಮಾಡಿ ಅವ್ರ ಹೆಸರಿಗೆ ಇದು ಸೇರಿಸ್ಬಿಟ್ಟು ಮಕ್ಳ ಹೆಸರು ಬೇರೊಬ್ರು ಹೆಸರಿಗೆ ಸೇರಿಸ್ಬಿಟ್ಟು ಕೊಟ್ಟಿರೋದು ನಮ್ಗೆ. ಅಂದ್ರೆ ಇವಾಗ ಕೆಲವ್ರು ಇವಾಗ ಒಂದ್ ಐದಾರು ತಿಂಗಳಿಂದ ಮತ್ತೆ ಸರ್ವೆ ಮಾಡಿ ಹಕ್ಕು ಪತ್ರಗಳ ಅರ್ಜಿ ಹಾಕಿ ಮತ್ತೆ 18 ವರ್ಷ ಆಗಿಲ್ಲ ಅಂತ ಅಂದ್ಬಿಟ್ಟು ರಿಜೆಕ್ಟ್ ಮಾಡಿದ್ದಾರೆ. ಮತ್ತೆ ಮನೆಯೆಲ್ಲ ಕರೆಂಟ್ ಕೊಟ್ಟಿದ್ದಾರೆ ಕೆಲವ್ರಿಗೆಲ್ಲ, ಶೆಡ್ ಮನೆಗೆಲ್ಲ ಕರೆಂಟ್ ಕೊಟ್ಟಿದ್ರೆ ನಮ್ಗೆ ತುಂಬಾನೇ ತೊಂದ್ರೆ. ಯಾಕಂತಂದ್ರೆ ಇದು ಟ್ಯಾರ್ಪ್ ಐತಲ್ವಾ, ಹಂಚ್ ಮನೆ ಅಲ್ಲ ನಮ್ಮ ನಮ್ಮಲ್ಲೆಲ್ಲ ಕಾಡಿಗಳಲ್ಲೆಲ್ಲ ಟ್ಯಾರ್ಪ್ ಐ
1: ಮನೆನೆ. ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಹಾ ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ಗೌರಮ್ಮ ನಮಸ್ಕಾರ. ಈಗ ಸ್ಟ್ರೀಟ್ ಲೈಟ್ದು ನಾನು ಮಾತಾಡ್ತೀನಿ ಸಂಬಂಧಪಟ್ಟವನ್ಗೆ, ಗೋಳೂರು ಆಡಿರಿಗಿದು. ಮತ್ತೆ ಈಗ ಜೇಕೆಗಳಿಗೆ ಮಾತ್ರ ಮನೆ ಬರ್ತಾ ಇದೆ, ಉಳಿದವ್ರಿಗೆ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ಜೇಕೆಗಳಿಗೆ ಜೇನು ಕುರುಬರಿಗೆ ಅವ್ರದ್ದು ಟ್ರೈಬಲ್ ವೆಲ್ಫೇರಿಂದ ಸಪ್ರೇಟಾಗಿ ಅವ್ರಿಗೆ ಒಂದು ಸ್ಕೀಮಲ್ಲಿ ಮನೆ ಕೊಡ್ತಾರೆ. ಬಟ್ ನಿಮಗೆ ಯರವಾ ಕಮ್ಯುನಿಟಿ ಇರೋರ್ಗು ಜನರಲ್ ಗ್ರೂಪಲ್ಲಿ PMAY ಇರ್ಬೋದು ಅಥವಾ ಅಂಬೇಡ್ಕರ್ ಆವಾಜ್ ಯೋಜನೆ ಇರ್ಬೋದು ಅಥವಾ ಬಸವ ವಸತಿ ಯೋಜನೆ ಇರ್ಬೋದು, ಬೇರೆ ಬೇರೆ ಸ್ಕೀಮಲ್ಲಿ ಮನೆ ಕೊಡುವಂಥ ಒಂದು ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಿಮಗೆ ಸ್ವಂತ ಸೈಟ್ ಇದ್ದರೆ, ನಿಮಗೆ ಮನೆ ಇಲ್ಲ ಅಂದರೆ ಖಂಡಿತ ನೀವು ಎಲಿಜಿಬಲ್ ಇರ್ತೀರ, ನೀವು ನಿಮಗೆ ಬರ್ಬೋದು. ಆದರೆ ಜನರಲ್ ಬರುತ್ತೆ, JKL ಬರಲ್ಲ. ಸೊ ಹಾಗಾಗಿ ಅದನ್ನು ನಾನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳ್ತೀನಿ. ಬಟ್ ನಿಮ್ಮ ಹೆಸರಲ್ಲಿ ಅದು ಜಾಗ ಇರಬೇಕು, ಜಾಗ ಇದ್ರೆ ಮಾತ್ರ.
0: ಸರ್ ಇದು ಈಗ ಜೇನು ಕುರುಬರು ಅಂತ ಹೇಳಿದ್ರಲ್ಲ, ನಾವೆಲ್ಲ ಒಂದೇ ಸಂಖ್ಯೆ ಆದಿವಾಸಿ ಮೂರ್ ನಾಲ್ಕು ಪಂಗಡ ಇರ್ತದೆ ಅಲ್ವಾ, ಯರವ ಪನಿಯ ಮತ್ತೆ ಜೇನು ಕುರುಬ ಬೆಟ್ಟ ಕುರುಬ.
1: ಈಗ
0: ಅದು ಆದಿವಾಸಿ ಇದ್ರಲ್ಲೇ
1: ಬರೋದಲ್ವಾ? ಈಗ ನಿಮ್ದು ಸಮಸ್ಯೆ ಗೊತ್ತಾಯ್ತು. CM ಅವ್ರು ಬಂದಿದಾಗ್ಲೂ ನಿಮ್ಮ ಎಲ್ಲಾ ಮುಖಂಡರು ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಈಗ ಅದು ಈಗ ಸದ್ಯಕ್ಕೆ ಜೇನು ಕುರುಬ ಮತ್ತು ಕೊರವ ಎರಡು ಮಾತ್ರ ಈ ಸಪ್ರೇಟ್ ಮಾಡಿ, ಉಳಿದವನ್ನು ಸಪ್ರೇಟ್ ಮಾಡಿದ್ದಾರೆ. ಬಟ್ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ನಿರ್ಧಾರ ತಗೊಂಡು ಅವರೇನಾದ್ರು ತಿದ್ದುಪಡಿ ಆದೇಶ ಬಂದ ನಂತರ ಇದಾಗುತ್ತೆ. ಪ್ರಸ್ತುತ ಏನಿದೆ ಅದರ ಪ್ರಕಾರ ಅಧಿಕಾರಿಗಳು ನಿಮಗೆ ಸವಲತ್ತು ಕೊಡುವಂಥ ಒಂದು, ನಿಮ್ಗೆ ಏನು ಎಲಿಜಿಬಲ್ ಇದೆ ಅದನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ಸೊ ಈಗ ಪ್ರಸ್ತುತ ಇನ್ನೂ ಅದನ್ನು ನಿಮ್ದೆಲ್ಲ ಸೇರಿಲ್ಲ. ಸೊ ಈಗ JK ಮತ್ತು ಕೊರವ ಮಾತ್ರ ಎರಡು ಕಮ್ಯುನಿಟಿ ಇದೆ, ಇನ್ನು ಉಳಿದಂಥದ್ದು ಮಾಮೂಲಿ ಟ್ರೈಬಲ್ ಅಂತಲೇ ಟ್ರೀಟ್ ಆಗ್ತಿದೆ. ಸೊ ಪ್ರಸ್ತುತ ಏನಿದೆ SOP ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಜರು, ಅದ್ರ ಪ್ರಕಾರ ನಿಮ್ಗೆ ಏನು ಸವಲತ್ತು ಇದೆ ಅದನ್ನು ಕೊಡ್ತೀವಿ. ಆಮೇಲೆ ಹಕ್ಕುಪತ್ರದ ಹೇಳಿದ್ರಲ್ಲ, ಹಕ್ಕುಪತ್ರದ್ದು ಈಗ ನಿಮ್ಮ ಹತ್ರ ಒರಿಜಿನಲ್ ಇದ್ದರೆ ಅದನ್ನು ನೀವು ಜೆರಾಕ್ಸ್ ಮಾಡಿ, ಒರಿಜಿನಲ್ನ ಇದ್ರೆ ಅದನ್ನ ಜೆರಾಕ್ಸ್ ಮಾಡಿ ನೀವು ಸಂಬಂಧಪಟ್ಟಂತ ಗ್ರಾಮ ಪಂಚಾಯತಿ ಕೊಟ್ರೆ, ಸೊ ಖಂಡಿತ ಅದನ್ನ ಈ ಸೊತ್ತು ಮಾಡಿಕೊಡ್ತಾರೆ, ಏನು ಸಮಸ್ಯೆ ಇಲ್ಲ. ಬಟ್ ಒರಿಜಿನಲ್ ಇರಬೇಕು. ಈಗೇನಾಗಿ ಅಂದರೆ ಕೆಲವರೆಲ್ಲ ತಿದ್ದುಪಡಿ ಮಾಡ್ಕೊಂಡು ಅದೆಲ್ಲ ಕೈಯಲ್ಲೆಲ್ಲ ಕರೆಕ್ಷನ್.
0: ಸರ್ ಅದೆಲ್ಲ ನಾವು ಇದು ಹಳೆ ಹಕ್ಕು ಪತ್ರ ಐತಲ್ಲ, ಅದನ್ನ ನಾವು ಅವಲಂಬಿಸಿಗೆ ಅರ್ಜಿ ಎಲ್ಲ ಹಾಕಿದೀವಿ. ಆದ್ರೆ ಅವರು ಹಳೆ ಹಕ್ಕು ಪತ್ರ ಇದ್ರಲ್ಲೆಲ್ಲ ಅರ್ಜಿ ಹಾಕಿ ಏನು ಪ್ರಯೋಜನ ಅವ್ರಿಗೆಲ್ಲ? ಈಗ ನಾವು ವ್ಯವಸಾಯ ಜಮೀನು ಮಾಡ್ತಿದೀವಲ್ಲ, ಅದು ಬರೀ ಮನೆ ಸುತ್ತ ಮಾತ್ರ ಅವ್ರು ಒಂದ್ ಕುಂಟೆ ಮಾತ್ರ ಕೊಟ್ಟರೋದು. ನಾವು ಜಮೀನು ಮಾಡ್ತಾರದು ಉಳ್ಮೆ ಮಾಡ್ತಾರದು ಜಾಗನ ಅವ್ರು ಸರ್ವೆ ಮಾಡಿಲ್ವಲ್ಲ, ಅದು ಒಂದೇ

0: ಸರಿ ಮಾಡ್ಬೋದಲ್ಲ ಅವರು,
1: ಈಗ
0: ರಿಓಪನ್ ಮಾಡ್ಬೋದಲ್ಲ ಅವರು.
1: ಈಗ ಕಮಿಟಿ ಮೀಟಿಂಗ್ ಆಗುತ್ತಲ್ಲ, ಕಮಿಟಿ ಮೀಟಿಂಗ್ ಅಲ್ಲಿ ಇದ್ರ ಬಗ್ಗೆ ನೀವು ಸಮಸ್ಯೆನ ಹೇಳಿದೀರಾ? ಓಕೆ, ಮತ್ತೊಮ್ಮೆ ನಾನು ಜಿಲ್ಲಾ ಮಟ್ಟದ ಅಧಿಕಾರಿಗೆ ಮಲ್ಲೇಶ್ ಅವ್ರಿಗೆ ಹೇಳ್ತೀನಿ ಈ ರೀತಿ ಏನ್ ಪ್ರೊಸೀಡಿಂಗ್ಸ್ ಆಗಿದೆ, ಅದ್ರ ಬಗ್ಗೆ ಏನ್ ಆಕ್ಷನ್ ಟೇಕನ್ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಮಲ್ಲೇಶ್ ಅವ್ರು ಇದಾರಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ, ಅವ್ರಿಗೆ ಹೇಳ್ತೀನಿ ನಿಮ್ಗೊಂದ್ಸರಿ ಗೋಳೂರಾಡಿಗೆ ಭೇಟಿ ನೀಡಿ ಏನ್ ಸಮಸ್ಯೆಗಳಿದೆ, ಮೂಲಭೂತ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಪರಿಹಾರ ಕ್ರಮ ವಹಿಸಕ್ಕೆ ಹೇಳ್ತೀನಿ.
0: ಮೂಲಭೂತ ಆದಿವಾಸಿಗಳಿಗೆ ಮೂಲಭೂತ ಏನಂತ ತಿಳಿಕೊಟ್ಟಿದ್ದಾರೆ ಸರ್, ಯಾವ್ದು ಇಲ್ಲ, ಎಲ್ಲಾ ಅರ್ಧಕ್ಕೆ ನಿಲ್ಸ್ಬಿಟ್ಟಿದ್ದಾರೆ. ಸರ್ವ ಮಾಡಿದಾರೆ ಅದು ಅರ್ಧಕ್ಕೆ, ಕೆಲವ್ರಿಗೆಲ್ಲ ಒಂದು ಕುಂಟೆ ಎಲ್ಲ ಕೊಟ್ಟು ಹಂಗೇನ ಅರ್ಧ ಮಾಡ್ತೇವೆ, ಅದ್ರ ಹೆಸರಿಗೆ ಮಾತ್ರ ಅವರು ಮಾಡಿದೀವಿ ಹಿಂಗ್ ಕೊಟ್ಟಿದೀವಿ ಅಂತ ಹೇಳಿದಾರೆ. ನೋಡಿ ಇವಾಗ ಅವ್ರ ಮನೆ ಜೆಪಿ ಅವ್ರಿಗೆ ಮನೆ ಪಾಸ್ ಆಗಿದೆ, ಅವ್ರದ್ದೆಲ್ಲ ಅಂದ್ರೆ ಪೆಂಡಿಂಗ್ ಅಲ್ಲಿ ಹಂಗೆ ಹೋಗ್ತಾ ಇದೆ ಅವ್ರಿಗೆ, ಕಟ್ಟಿ ಈಗ ತುಂಬಾ 2 ವರ್ಷನೇ ಆಗೈತೆ ಅವ್ರಿಗೆ.
1: ನೋಡೋಣ ಇದನ್ನ ಮಲ್ಲೇಶ್ ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಗಮನವ್ರಿಗೆ ತರ್ತೀನಿ. ಸೊ ನಿಮ್ಮ ಆಡಿಗೆ ಭೇಟಿ ಕೊಡ್ತಾರೆ, ಒಂದ್ಸರಿ ಅವ್ರಿಗೆ ನಿಮ್ಮ ಸಮಸ್ಯೆಗಳು ಒಂದ್ಸರಿ ಹೇಳಿ.
0: ನೀವು ಬಂದು ನಮ್ಮ ಆಡಿಗೆ ಫಸ್ಟ್ ನೋಡಿ ಸರ್.
1: ಆಯ್ತು ಆಯ್ತು ಆಯ್ತು, ಗೌರಮ್ಮ
0: ಅಲ್ಲಿ ಮೀಟ್ ಮಾಡ್ಕೊಂಡು ಅಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ಆಡ್ ಜನಗಳು ಎಷ್ಟು ಜನ ಇದಾರೆ, ಹೆಂಗೆ ಇದಾರೆ ಅವರು,
1: ನೀವು ನಿಮ್ಗೆ ಗೊತ್ತಾಗಲ್ಲ. ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕಳಿಸ್ತೀನಿ ಮಹೇಶ್ ಅವ್ರನ್ನ.
0: ಸರ್ಕಾರ ಸಹಾಯಕ್ಕೂ ಬಿಡಲ್ಲ, ನಮ್ನ ಉಳ್ಸಕ್ಕ ಬಿಡಲ್ಲ, ಹಿಂಗೆ ಹಿಂಗೆ ನೀವು ಇಟ್ಟಿದಾರಲ್ಲ ನಮ್ನ, ನಮ್ಮ ಮನ್ಸೂರುಗಳಲ್ವಾ.
1: ಇಲ್ಲ ನಿಮ್ಮ ಆಡಿಗೆ ಲಾಸ್ಟ್ ಒಂದು 6 ತಿಂಗಳಿಂದ ಬಂದಿರು ಮಲ್ಲೇಶ್, ನಿಮ್ದು ಹಕ್ಕುಪತ್ರದ ಏನ್ ಸಮಸ್ಯೆ ಇತ್ತು ಅದ್ರ ಬಗ್ಗೆ ಬಂದು ಒಂದ್ಸರಿ ನಿಮ್ಮ ಎಲ್ಲ ಭೇಟಿ ಮಾಡಿ ಚರ್ಚೆ ಮಾಡಿ ಹೋಗಿದ್ರು. ಮತ್ತೊಮ್ಮೆ ನಾನು ಮಲ್ಲೇಶ್ ಮತ್ತೆ ತಾಲೂಕು ಮಟ್ಟದ ಅಧಿಕಾರಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇಬ್ಬರಿಗೂ ಹೇಳ್ತೀನಿ. ಕಳಿಸ್ತೇನೆ
0: ಬರ್ತಾರ ನೋಡ್ಬೋದಲ್ಲ. ಎಲ್ಲ ರೈತರ ಹತ್ರ ಬೀಜನೈತು, ಮನೆಗಳು ಆಯ್ತು, ಎಲ್ಲ ಆಯ್ತು, ಆದ್ರೆ ನಮ್ಗೆ ಮಾತ್ರ ಅಕ್ಕಪತ್ರ ಬೇಕು, ಮನೆಗಳು ಕೊಡಕಾದ್ರೆ ಅಕ್ಕಪತ್ರ ಬೇಕು. ಆದ್ರೆ ಒಂದು ಬೀಜನೈತು ನಮ್ಗೆ ಕೊಟ್ರ ಆಯ್ತು, ಈಗ ಮನೆಗಳಿಗೆ ಕೊಟ್ಟಿದ್ದಾರೆ, ಏನೋ ಶೆಡ್ ಮನೆಗೆ ಸ್ವಲ್ಪ ಕರೆಂಟ್ ಕೊಟ್ಟಿದ್ದಾರೆ, ಆದ್ರೆ ಬೀದಿ ಲೈಟ್ ನಮ್ಗೆ ಕೊಟ್ರೆ ಏನೋ ಸ್ವಲ್ಪ ಅನುಕೂಲ ಆಯ್ತಿತ್ತು ನಮ್ಗೆ. ನೋಡಿ ರೈತರು ನಮ್ ಮನೆ ಪಕ್ಕನೆ ನೋಡಿ, ಅವರು ಮನೆ ಮೇಲೆ ತುಂಬಾ ನೋಡಿ ಲೈಟ್ಗಳು ಉರಿತಾ ಇದೆ ನಮ್ಗೆ ನೋಡಿ, ಕತ್ತಲು ನಾವು
1: ನೋಡಿ
2: ಇಲ್ಲಿ ಪಂಚಾಯತಿ ರೋಡ್ ಇದೆ ನೋಡಿ ಮನೆ ಪಕ್ಕನೆ, ರೋಡ್ ಬಂದ್ ನೋಡಿ, ರೋಡ್ ಬಂದ್ ನೋಡಿ, ಯಾರು ಮಾಡ್ತಾರೆ ಸರ್? ಅದಕ್ಕೇನೆ ಹೇಳೋದು, ನಮ್ದು ಸಹಾಯಕ್ಕೂ ಬಿಡಲ್ಲ, ಜೀವನ ಮಾಡಕ್ಲು ಬಿಡಲ್ಲ, ಹೋರಾಟ ಮಾಡಿ ಹೋರಾಟ ಮಾಡಿ ಸುಮಾರು ಜನ ಸತ್ತೋಗಿದೆ ಸರ್. ನಾವು
1: ಈಗ ಏನಾಗಿದೆ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರದ್ದು ಏನು ಸಮಸ್ಯೆ ಇದೆ ಒಂದ್ಸರಿ ಕೇಳೋಣ. ಸೊ ಆಯ್ತು, ಈಗ ಹೇಳಿದಿರಲ್ಲ ಮತ್ತೊಮ್ಮೆ ನಿಮ್ಮ ಕಷ್ಟ ಸುಖ ಹೇಳ್ಕೊಂಡಿದ್ದೀರಾ, ನಾನು ಈಗಲೇ ಮಾತಾಡ್ತೀನಿ, ಸಾಧ್ಯವಾದ್ರೆ ಇವತ್ತಿದ್ರೆ ಇವತ್ತೇನೆ ಕಳಿಸ್ತೀನಿ, ಇಲ್ಲಾಂದ್ರೆ ಜೊತೆಗೆ ಕಳಿಸ್ತೀನಿ ಜಿಲ್ಲಾ ಮಟ್ಟದವರು ಮತ್ತೆ ತಾಲೂಕು ಮಟ್ಟದವರು.
0: ನಾವು ಇಲ್ಲಿ ಇದು ಅರಣ್ಯ ಹಕ್ಕು ಸಮಿತಿ ಮುಖಾಂತರ ನಾವು ಗ್ರಾಮ ಸಭೆ ಮಾಡಿ ಮತ್ತೆ ನಮ್ಮ ಸಮುದಾಯ ಹಕ್ಕು ಪತ್ರ ಮತ್ತೆ ನಮ್ಮ ಜಮ್ಮಗಳದ ಮುಖಾಂತರ ನಾವು ಇದು ಹಕ್ಕು ಇದು ಅರಣ್ಯ ಹಕ್ಕು ಸಮಿತಿ ಪತ್ರದಲ್ಲೇ ನಾವು ಎಸಿ ಕಮಿಟಿ ಕೊಟ್ಟಿದೀವಿ ಸರ್. ನಾವು
1: 3 ತಿಂಗಳಲ್ಲಿ
0: 13ನೇ ತಾರೀಕಿಗೆ ನಾವು.
1: ಓಕೆ ಗುಡ್. ಆಯ್ತು ಆಯ್ತು ಸರ್,
3: ಗೌರಮ್ಮ ಅವರೇ ಸರ್ ಬರ್ಕೊಂಡಿದ್ದಾರೆ, ಈಗ ನಿಮ್ಮ ಹಾಡಿ ಕಳಿಸ್ತಾರೆ ಸರ್, ಒಂದ್ಸಲ ವಿಸಿಟ್ ಮಾಡ್ತಾರೆ ಭೇಟಿ ಮಾಡ್ತಾರೆ.
0: ಆಯ್ತು
3: ಓಕೆ ಓಕೆ, ಧನ್ಯವಾದಗಳು ಗೌರಮ್ಮ ಅವರೇ ಕರೆ ಮಾಡಿ.
0: ನಾವು ಸತ್ರ ಸಹಾಯ ನಾವು, ಆದ್ರೆ ನಮ್ಮ ಅಕ್ಕ ಬದುಕಲಿ ಮುಂದೆ, ನಿಮ್ದೇ ಧರ್ಮ.
3: ಆಯ್ತು ಓಕೆ, ಧನ್ಯವಾದಗಳು ಗೌರಮ್ಮ ಕರೆ ಮಾಡಿದ್ದೆ. ಸರಿ, ತಾವು ಮಾತನಾಡ್ತಾ ಇದ್ರಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇದ್ರಿ. ಇದ್ರ ಜೊತೆಗೆ ಸರ್, ಈಗ ಉದ್ಯೋಗ ಮತ್ತು ಆದಾಯ ವರ್ತನೆಗೆ ಸಂಬಂಧಪಟ್ಟಂತೆ ಏನಾದ್ರು ಮಹಿಳೆಯರಿಗೆ ವಿಶೇಷ ತರಬೇತಿಗಳು ಆ ಥರದ್ದೇನಾದರೂ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಾ ಅಥವಾ ಹೇಗೆ ಸರ್?
1: ಹೌದು, ಮುಂದುವರೆದ ಭಾಗವಾಗಿ ಈಗ ಏನು ಗ್ರಾಮ ಪಂಚಾಯತಿಯಲ್ಲಿ ಘನತ್ಯಾಜ್ಯ ನಿರ್ವಹಣೆ ಜೊತೆಗೆ ಈಗ ನಾವು ಕೃಷಿ ಮತ್ತು ಪಶುಪಾಲನೆ ಇಲಾಖೆಗೆ ಕೃಷಿ ಸಖಿ ಪಶು ಸಖಿ ಅಂತ ನಮ್ಮ ಮಹಿಳಾ ಸದಸ್ಯರಿಗೆ ತರಬೇತಿ ಕೊಟ್ಟು ಪ್ರತಿಯೊಂದು ಗ್ರಾಮ

0: ಪಂಚಾಯತ್ಲೋ ಒಬ್ಬರಿಗೆ ನಿಯೋಜನೆ ಮಾಡಿದ್ವಿ. ಸೊ ಅದನ್ನು ಸಹ ಅತ್ಯಂತ ಪ್ರಮುಖವಾದಂತ ಒಂದು ಕಾರ್ಯಕ್ರಮ, ಯಾಕಂದ್ರೆ ನಾವು ಅವ್ರಿಗೆ ಗೌರವಧನ 3,000 ರೂಪಾಯಿ ಕೊಡ್ತೀವಿ ಪ್ರತಿ ತಿಂಗಳು 15 ದಿನ ವರ್ಕು ಮಿನಿಮಮ್. ಸೊ ಕೆಲವರೆಲ್ಲ ಮಹಿಳೆಯರು ತುಂಬಾ ಇನ್ವಾಲ್ವ್ ಆಗಿದ್ದಾರೆ ಇಲಾಖೆಗೆ, ಕೃಷಿ ಇಲಾಖೆ ಜೊತೆಗೆ ಅಧಿಕಾರಿಗಳ ಜೊತೆಗೆ ನೌಕರ ಜೊತೆಗೆ ಒಡನಾಡಿಯಾಗಿ ಬೇರೆ ಬೇರೆ ಕಾರ್ಯಕ್ರಮನು ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತೆ ಬಿಸಿ ಸಖಿ ಅಂತ ನಾವು 3-4 ಗ್ರಾಮ ಪಂಚಾಯತ್ಗೆ ಒಬ್ಬರು ಮಹಿಳಾ ಸದಸ್ಯರನ್ನು ತಗೊಂಡಿದ್ದೀವಿ. ಅವ್ರಿಗೆ ಏನಂದ್ರೆ ಈ ಅಕೌಂಟ್ ಓಪನ್ ಮಾಡೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ಜನಗಳಿಗೆ ಅರಿವು ಮೂಡಿಸೋದು, ಈ ರೀತಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಕಮಿಷನ್ ಬೇಸಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಈ ರೀತಿ ವಿವಿಧ ಯೋಜನೆಗಳಲ್ಲಿ ನಮ್ಮ ಮಹಿಳಾ ಸದಸ್ಯರು ತೋಡ್ಕೊಂಡಿದ್ದಾರೆ. ಮತ್ತೆ ಇತ್ತೀಚೆಗೆ ನಾವು ಈ ಮಹಿಳಾ ಸದಸ್ಯರು ಯಾರ್ಯಾರು ಇದ್ದಾರೆ ಇವರಿಗೆ ನಾವು ಈ ಅಕ್ಕೆ ಕೆಫೆ ಅಂತ ಕ್ಯಾಂಟೀನ್ ಏನು ಸೌಲಭ್ಯ ನಾವು ಇದೆ ಅದನ್ನು ಸಹ ಅವರಿಗೆ ನಮ್ಮ ಸರ್ಕಾರದಿಂದ ಅವರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಸುಮಾರು 15 ಲಕ್ಷದಲ್ಲಿ ಅವ್ರಿಗೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ. ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಒಳಗಡೆ ಏನೆಲ್ಲ ಪರಿಕರ ಬೇಕು ಅದನ್ನೆಲ್ಲ ಒದಗಿಸ್ತೀವಿ. ಇವರು ಅದನ್ನ ಮೇಂಟೈನ್ ಮಾಡುವಂಥದ್ದು, ಕ್ಯಾಂಟೀನ್ ನಡೆಸುವಂಥದ್ದು. ಇದು ಸಹ ನಮ್ಮ ಮೈಸೂರು ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಒಂದು ಓಪನ್ ಆಗಿದೆ ಇತ್ತೀಚೆಗೆ. ಮತ್ತೆ ಹುಣಸೂರು ಮತ್ತೆ ಪಿರಿಯಾಪಟ್ಟಣ ಮೇನ್ ರೋಡಲ್ಲಿ 2 ಆಗಿದೆ. ಅದೇ ರೀತಿ ಮೈಸೂರು ತಾಲೂಕು ಪಂಚಾಯತಿಯಲ್ಲಿ ಇದೆ, 4 ಆಗಿದೆ ಈಗ ಆಲ್ರೆಡಿ. ಇನ್ನು ಉಳಿದಂತ ಕಡೆಗಳು ನಾವು ಜಾಗ ಐಡೆಂಟಿಫೈ ಮಾಡಿ ಅದನ್ನ ಮಾಡ್ತಾ ಇದೀವಿ. ಸೊ ಇದಲ್ಲದೆ ಅನೇಕ ರೀತಿಯಾದಂತಹ ಮೈಕ್ರೋ ಫೈನಾನ್ಸ್ ಅಂತ ಸಪೋರ್ಟ್ ಮಾಡ್ತಾ ಇದೀವಿ. ನಮ್ಮಲ್ಲಿ ಯಾರ್ಯಾರು ಮಹಿಳಾ ಸದಸ್ಯರು ನಮಗೆ ಯಾವುದಾದ್ರೂ ಒಂದು ಎಕನಾಮಿಕಲ್ ಆಕ್ಟಿವಿಟಿ ಮಾಡ್ತೀವಿ ಅಂತ ಬಂದ್ರೆ, ಸೊ ಅವ್ರಿಗೆ ಬ್ಯಾಂಕ್ನವರು ಲೋನ್ ಸುಮಾರು 5-10 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ. ಸೊ ಅದರಿಂದ ಅವರು ಒಂದು ಆರ್ಥಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಸಣ್ಣ ಸಣ್ಣ ಉದ್ಯಮ ಮಾಡುವಂಥದ್ದು, ಒಂದು ಪೆನಾಯಿಲ್ ಫ್ಯಾಕ್ಟ್ರಿ ಮಾಡುವಂಥದ್ದು, ಗಂಧದ ಕಡ್ಡಿ ಫ್ಯಾಕ್ಟ್ರಿ ಮಾಡುವಂಥದ್ದು. ಸೊ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಡೀತಾ ಇದೆ. ಮತ್ತೆ ಇದಕ್ಕೆಲ್ಲ ನಾವು ಬೇಕಾದಂಥ ಈ ತರಬೇತಿ ಅಂತ ತಾವೇನು ಹೇಳ್ತಾ ಇದ್ದೀರಾ, ಇದನ್ನ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಡೆಸ್ತಾ ಇದೀವಿ. ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮಹಿಳೆಯರು ಏನು ಪ್ರೊಡಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ಡೆಲ್ಲಿ ಮತ್ತೆ ಕೇರಳ ಬೇರೆ ಬೇರೆ ಸ್ಟೇಟಲ್ಲಿ ಏನು ಎಕ್ಸಿಬಿಷನ್ಗಳಾಗ್ತವೆ ಅಲ್ಲಲ್ಲಿ ಮಾರಾಟ ಮಾಡಿ 1-2 ಲಕ್ಷ ಪ್ರಾಫಿಟ್ ತರ್ತಾ ಇದ್ದಾರೆ. ಸೊ ಅವ್ರನ್ನೆಲ್ಲ ನಾವು ಸಕ್ಸಸ್ ಸ್ಟೋರಿಗಳನ್ನ ಮಾಡಿ ಈ ನಮ್ಮಲ್ಲಿ ಮ್ಯಾಗ್ಝಿನ್ಗಳು ರಿಲೀಸ್ ಆಗ್ತಲ್ಲ ಅದೆಲ್ಲ ನಾವು ಪ್ರಕಟಣೆ ಪಡಿಸ್ತಾ ಇದ್ದೀವಿ. ಸೊ ಆ ದೃಷ್ಟಿಯಿಂದ ನೀವು ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 237 ಕೋಟಿ ಓವರ್ ಆಲ್ ಟರ್ನ್ ಓವರ್ ಇದೆ ನಮ್ಮ ಸಮುದಾಯ ಬಂಡವಾಳ ವಂತಿಕೆ. ಹಾಗಾಗಿ ಇದು ಅದ್ಭುತವಾದಂತಹ ಕಾರ್ಯಕ್ರಮ ಮಹಿಳೆಯ ಒಂದು ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನನ್ನ ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಸರ್ ನಮಸ್ಕಾರ ಸರ್.
1: ಹಾಂ ನಮಸ್ತೆ, ತಮ್ಮ ಹೆಸರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಕೆಂಪನಾಡಿಯಿಂದ.
1: ತಮ್ಮ ಹೆಸರು?
2: ಚಿಕ್ಕಮಾರ್ ಅಂತ ಸರ್.
1: ಹಾಂ ಚಿಕ್ಕಮಾರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಹಾಂ
2: ಸಮಸ್ಯೆ, ನಮ್ಮ ನೀರಿನ ಸಮಸ್ಯೆ ತುಂಬಾ ಮುಖ್ಯವಾಗಿದೆ ಸರ್.
1: ನೀರಿಂದ
2: ನೀರು ಬಿಡ್ತಾರೆ ಸರ್. 1 ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್ ಪಂಚಾಯತಿಗೆ. ಅಧ್ಯಕ್ಷರು ಉಪಾಧ್ಯಕ್ಷರು ವಾರ್ಡ್ ಮೆಂಬರ್ ಇದ್ದಾಗ್ಲೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಅವಾಗ್ಲೂ ಕೂಡ ಒಳ್ಳೆ ನೀರು ಸಪ್ಲೈ ಮಾಡ್ತಿದ್ರು, ಅದು ಇವಾಗ ಕೂಡ ಫಿಲ್ಟರ್ ನೀರು ಆಗ್ತಾ ಇಲ್ಲ ಸರ್. ಅದು ಮತ್ತೆ ಬೋರ್ ರೆಡಿ ಮಾಡ್ತಿ ಅಂತ ಹೇಳ್ತಾ ಇದೀವಿ ಸರ್. ಅನಾರೋಗ್ಯಕ್ಕೆ ತುಂಬಾ ತುತ್ತಾಗ್ತಿದ್ದಾರೆ ಸರ್ ನಮ್ಮ ಆಡಿ ಜನಗಳು. ಅಂದ್ರೆ ನಮ್ಮ ವಿವೇಕಾನಂದ ಸ್ಮಾರಕ ಹಾಸ್ಪಿಟಲ್ ಕೂಡ, ಎಂಬೇಗೂರು ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ತುಂಬಾ ತಿರ್ತಾ ಇದೆ ಸರ್. ನೆಗಡಿ ಕೆಮ್ಮು ಜ್ವರ 1 ವರ್ಷದಿಂದ ಸರ್ ಇದೇ ಕಂಪ್ಲೀಟ್ ಆಗ್ತಿದೆ. ಬಹಳ ತುಂಬಾ ಸಣ್ಣ ಮಕ್ಕಳಿಗಂತೂ ತುಂಬಾ ಜ್ವರ ನೆಗಡಿ ಕೆಮ್ಮು ತಡೆಯಕ್ ಆಗ್ತಾ ಇಲ್ಲ
1: ಸರ್. ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಚಿಕ್ಕಮಾರ್ ಅವರೇ.
2: ಸರಿ ಸರಿ ಆಯ್ತು ಸರ್.
0: ಈಗ ತಮ್ಮದು ಏನ್ ಸಮಸ್ಯೆ ಇದೆ ನನ್ಗೆ ಅರ್ಥ ಆಯ್ತು. ಕೆಂಪನಾಡಿಲಿ ನೀರ್ದು ಸರಿಯಾಗಿ ಕ್ವಾಲಿಟಿ ಇಲ್ಲ, ಮತ್ತೆ ನಿರಂತರವಾಗಿ ಬಿಡ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅಂತ ಹೇಳಿದ್ದೀರಾ, ನಾನು ಈಗಲೇ ಇಲ್ಲೇ ಇದ್ದೀನಿ ಸರ್ಗೂರಲ್ಲಿ. ಸೊ ಈಗ ಇಒ ಮತ್ತು PDO ಜೊತೆಗೆ ಮಾತಾಡ್ತಾ ಇದ್ದೀನಿ, ಮತ್ತು ಅವರು ಸಾಧ್ಯವಾದರೆ ನಾನು ನೇರವಾಗಿ ನಿಮ್ಮ ನಂಬರ್ ಕೊಟ್ಟು ನಿಮ್ಮ ಜೊತೆಗೇ ಮಾತಾಡ್ತಾರೆ. ಸೊ ಸಮಸ್ಯೆ ಇಮಿಡಿಯೇಟ್ಲಿ ಪರಿಹಾರ ಮಾಡಕ್ಕೆ ನಾವು ಕ್ರಮ ವಹಿಸ್ತೀವಿ
2: ಸರ್. ಜೊತೆಗೆ ಇನ್ನೊಂದು ಸರ್, ಒಳಚರಂಡಿ ವ್ಯವಸ್ಥೆಗಳು ಸರಿಯಾಗಿ ಆಗ್ತಾ ಇಲ್ಲ ಸರ್. ಒಳ್ಳೆ ನೊಣ ಜಾಸ್ತಿ ಆಗ್ತದೆ ಸರ್
0: ಚರಂಡಿ ನಿರ್ವಹಣೆ.
2: ಹೌದು ಸರ್, ಚರಂಡಿ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಸರ್.
0: ಈಗ ಚರಂಡಿ ನಿರ್ವಹಣೆಗೆ ಅಂತ ನಾವು ಏನು ಸಪರೇಟ್ ಆಗಿ ಸರ್ಕಾರದಿಂದ ಯಾವುದೇ ಇದಿರಲ್ಲ.

0: ನಿರ್ವಹಣೆ ಅನ್ನೋದು ಸಮುದಾಯ ಮತ್ತು ಗ್ರಾಮ ಪಂಚಾಯತಿ ಒಟ್ಟಿಗೆ ಮಾಡುವಂಥದ್ದು. ಈಗ ಹಬ್ಬ ಹರಿದಿನಗಳಿಗೆ ಒಂದ್ಸರಿ ಅವರು ಚರಂಡಿ ಕ್ಲೀನ್ ಮಾಡಿಸ್ಕೊಡ್ತಾರೆ, ಬಟ್ ದಿನನಿತ್ಯ ನಾವು ಸಹ ಜನರು ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಾವು ಸುಮಾರು ಕಡೆ ನೋಡಿದ್ದೀವಿ, ಈಗ ಮನೆಗಿನ್ನೇ ಕಟ್ಟಬೇಕಾದ್ರೆ ಮಣ್ಣು ಚರಂಡಿಗೆ ಸುರಿದ್ಬಿಡ್ತಾರೆ, ಮತ್ತೆ ಕ್ಲೀನ್ ಮಾಡಲ್ಲ, ಅದು ಅಲ್ಲೇ ನೀರು ನಿಂತ್ಕೊಳ್ತವೆ. ಸೊ ಜನಗಳನ್ನು ಸಹ ಇದು ಅರಿವಿರಬೇಕು. ಅದರಲ್ಲೂ ಬೇಸಿಗೆ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಇದು, ನೊಣಗಳು ಜಾಸ್ತಿ ಆಗ್ತವೆ, ಕಾಯಿಲೆ ಕಶಲ ಜಾಸ್ತಿ ಆಗುತ್ತೆ. ಆದರೂ ಸಹ ನೀವು ಹೇಳ್ದಂಗೆ ನಾನು ಅದನ್ನು ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿಯವ್ರಿಗೆ ತಿಳಿಸ್ತೀನಿ, ಆ ರೀತಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೊಮ್ಮೆ ಬ್ಲೀಚಿಂಗ್ ಪೌಡರ್ ಹಾಕಿ ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಕೊಡೋಕ್ಕೆ ಹೇಳ್ತೀನಿ. ಓಕೆ
1: ಸರಿ ಸರ್.
2: ಓಕೆ ಓಕೆ, ಧನ್ಯವಾದಗಳು ಚಿಕ್ಕಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಹಿಳಾ ಸಬಲೀಕರಣಕ್ಕಾಗಿ ಏನೇನು ಯೋಜನೆಗಳಿದೆ, ಏನೇನು ತರಬೇತಿಗಳಿದೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಸರ್. ಅದೇ ರೀತಿ ಈ ಒಂದು ಗ್ರಾಮೀಣ ಯುವಕರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರು ಇಲಾಖೆಯಿಂದ ಆಯೋಜನೆ ಮಾಡಲಾಗ್ತಾ ಇದೆ ಅಥವಾ ಹೇಗೆ ಸರ್?
0: ಈಗ ಸ್ಕಿಲ್ ಡೆವಲಪ್ಮೆಂಟ್ ಅಂತಲೇ ಒಂದು ಇಲಾಖೆ ಇರೋದು ಎಲ್ಲರಿಗೂ ಗೊತ್ತಿರುವಂಥದ್ದು, ಸರ್ಕಾರದ ಒಂದು ಪ್ರಮುಖವಾದಂಥ ಯೋಜನೆ. ಇಲ್ಲಿ ಉಚಿತವಾಗಿ ಅನೇಕ ಸ್ಕಿಲ್ಡ್ ಬೇಸ್ಡ್ ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಸೊ ನಾವು ಸಹ ಪ್ರತಿ ಜಿಲ್ಲಾ ಮಟ್ಟದ ಒಂದು ಪ್ರಗತಿ ಪರಿಶೀಲನೆ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳನ್ನ ಕೇಳುವಂತ ವಿಚಾರದಲ್ಲಿ ಅನೇಕ ಯುವ ಜನರು ಬರ್ತಾರೆ, ಒಂದಿನ ತರಬೇತಿ ತಗೊಳ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡಿ ಹೊರಟೋಗ್ತಾರೆ. ಈ ರೀತಿ ಕಂಪ್ಲೇಂಟ್ಗಳನ್ನೇ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ನಮ್ಮಲ್ಲಿ ಸಾಕಷ್ಟು, ನೀವು ನಮ್ಮಲ್ಲಿ 20-30 ವಿವಿಧ ರೀತಿಯಾದಂಥ ಸ್ಕಿಲ್ಡ್ ಬೇಸ್ಡ್ ತರಬೇತಿ ಇದೆ, ಮತ್ತು ಇದರಲ್ಲಿ 50% ನಾವು ಅದನ್ನು ಜಾಬ್ ಓರಿಯೆಂಟಲ್ ಕೋರ್ಸ್ ಇದೆ, ಮತ್ತು 6 months ಅವ್ರು ಫಾಲೋಅಪ್ ಮಾಡೋಕ್ಕೂ ಇದೆ, ಮತ್ತು ಬ್ಯಾಂಕ್ ಒಂದು ಲಿಂಕಿಂಗ್ ಮಾಡಿ ಅವ್ರ ಲೋನ್ ಫೆಸಿಲಿಟಿ ಕೊಡುವಂಥದ್ದು ಒಂದು ಸರ್ಕಾರದ ಕಾರ್ಯಕ್ರಮ ಇದೆ. ಸೊ ದಯವಿಟ್ಟು ಯುವಕ ಯುವತಿಯರು ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ಈಗೆಲ್ಲ ಮೊದಲೇ ಹಂಗೆ ನೀವು ಅರ್ಜಿ ತಗೊಂಡು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕೊಡಬೇಕು ಅಂತಿತ್ತು, ಇವಾಗೇನಿಲ್ಲ, ಆನ್ಲೈನಲ್ಲಿ ನೀವು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ದು ವೆಬ್ಸೈಟ್ಗೆ ಹೋದರೆ ನಿಮಗೆ ಪೂರಕವಾದಂಥ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಅದನ್ನು ಸದ್ಬಳಕೆ ಮಾಡ್ಕೊಂಡ್ರೆ ಅನುಕೂಲ. ಆಮೇಲೆ ಅನೇಕ ಸತ್ಯ ಸ್ಟೋರಿಗಳನ್ನ ನಿಮ್ಗೆ ವೆಬ್ಸೈಟಲ್ಲೇ ಪ್ರಕಟಣೆ ಮಾಡಿದ್ದಾರೆ. ಸೊ ಅದನ್ನು ಬಳಕೆ ಮಾಡ್ಕೊಂಡ್ರೆ ನಿಮ್ಗೆ ತುಂಬ ಅನುಕೂಲ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ,
2: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ನಾವು ರಾಜೇಗೌಡನಿಂದ ಸರ್.
2: ತಮ್ಮ ಹೆಸರು?
3: ನಮ್ಮ ಹೆಸರು ಮಂಜುಳ ಸರ್.
2: ಹಾಂ ಮಂಜುಳ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ. ಹೇಳಿ ತಮ್ದು ಏನು ಪ್ರಶ್ನೆ ಅಂತ. ಹೇಳಿ ಏನ್ ಸಮಸ್ಯೆ ಇದೆ? ಮಾಡಿ ಶೌಚಾಲಯ ಮತ್ತು ನೀರಿನ ಸಮಸ್ಯೆ.
3: ನೀರಿನ ಸಮಸ್ಯೆ ಇವಾಗ ಏನಿಲ್ಲ ಸರ್, ಅವಾಗಿತ್ತು, ಇವಾಗ ಇಲ್ಲ, ಇವಾಗೆಲ್ಲ ಮನೆಯಲ್ಲಿ ಬಂದ್ಮೇಲೆ ಇಲ್ಲ.
2: ಓಕೆ, ಶೌಚಾಲಯ ಸಮಸ್ಯೆ ಇದೆ.
3: ಶೌಚಾಲಯ ಸಮಸ್ಯೆ ಅಂದ್ರೆ ಸರ್, ಈಗ ಜಾಗನೇ ಇಲ್ಲ ಸರ್ ಶೌಚಾಲಯ ಕಟ್ಟಗಳಕ್ಕೆ. ನಮ್ಗೆ ಒಂದ್ ಮನೆ ಕಟ್ಟಕ್ಕಷ್ಟೇ ಜಾಗ ಕೊಟ್ಟಿರೋದು, ಶೌಚಾಲಯಕ್ಕೆಲ್ಲ ಜಾಗನೇ ಇಲ್ಲ ಸರ್. ಅದ್ರಿಂದ ನಮ್ಗೆ ಜಾಗ ಇಲ್ಲದೆ ಇದ್ರಿಂದ ಶೌಚಾಲಯಗಳಿಗೆ ತೊಂದರೆ ಆಗೋದು ಸರ್.
2: ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಮಂಜುಳ ಅವರೇ.
3: ಸರಿ,
0: ಈಗ ಮಂಜುಳ ಅವರು, ನೀರಿನ ಸೌಲಭ್ಯ ಇದೆ ಅಂತ ಹೇಳಿದ್ರಿ, ತುಂಬಾ ಧನ್ಯವಾದಗಳು ನಿಮಗೆ. ಶೌಚಾಲಯದ್ದು ಏನಾಗಿದೆ ಅಂದರೆ, ನಿಮಗೆ ಸ್ವಂತ ಜಾಗ ಇಲ್ಲ ಅಂದರೆ ಅವರು GPS ಮಾಡೋದಕ್ಕೆ ಮತ್ತು ಪೇಮೆಂಟ್ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಈಗ ಆಲ್ರೆಡಿ ನೀವು ಮನೆ ಇರೋದ್ರಿಂದ ಮನೆ ಒಳಗಡೆನೆ, ಈಗ ನೀವು ಪಟ್ಟಣ ಪ್ರದೇಶದಲ್ಲಿ ನೋಡಿರ್ಬೋದು, ನೀವು ಮನೆ ಒಳಗಡೆನೆ ಶೌಚಾಲಯ ಕಟ್ಸ್ಕೊಂಡಿರ್ತಾರೆ. ಸೊ ಆ ದೃಷ್ಟಿಯಿಂದ ತಾವು ನಿಮ್ಮ ಮನೇಲಿ ಯಾವುದಾದ್ರೂ ಬಚ್ಚಲ್ ಮನೆ ಅಂತ ನಾವು ಹಳ್ಳಿಲಿ ಏನು ಹೇಳ್ತೀವಿ, ಅಲ್ಲಿ ಒಂದು 3 feet ಜಾಗದಲ್ಲಿ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮ PDOಗಳು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನೀವು ಇನ್ಸೈಡೇ ಮನೆ ಒಳಗಡೆ ಕಟ್ಸ್ಕೋಬೋದು, ಶೌಚಾಲಯ ಹೊರಗಡೆನೇ ಇರಬೇಕು ಅಂತ ಏನು ಸಂಪ್ರದಾಯ ಅದಕ್ಕೆ ನೀವು ಇದು ಆಗಬೇಡಿ. ಸೊ ಒಳಗಡೆ ನೀವು ಕಟ್ಸ್ಕೊಳ್ತೀವಿ ಅಂದರೆ ಖಂಡಿತ ನಮ್ಮವರು ಅಲ್ಲೇ ಕಟ್ಸ್ಕೊಳ್ಳೋಕ್ಕೆ GPS ಮಾಡಿ ನಿಮಗೆ ಏನು ಸಹಾಯ ಧನ ಇದೆ, SC ST ಆದರೆ 20,000, ಜನರಲ್ ಅವರಾದರೆ 12,000 rupees ಕೊಡೋಕ್ಕೆ ಏನು ಸಮಸ್ಯೆ ಆಗಲ್ಲ. ಸೊ ನಾನು ನಿಮ್ಮ ನಂಬರ್ ತಗೊಂಡಿರ್ತೀನಿ, ಸಂಬಂಧಪಟ್ಟಂಥ PDOಗೆ ಹೇಳ್ತೀನಿ, ಅವ್ರು ಬಂದು ನಿಮ್ಮ ಜೊತೆಗೆ ಮಾತಾಡ್ತಾರೆ.
2: ಓಕೆ ಓಕೆ, ಧನ್ಯವಾದಗಳು ಮಂಜುಳವ್ರೆ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಸ್ಕಿಲ್ ಡೆವಲಪ್ಮೆಂಟ್ ಸಂಬಂಧಪಟ್ಟಂತೆ ತಾವು ಮಾತನಾಡ್ತಾ ಇರಿ. ಅದೇ ರೀತಿ ಈಗ ಸ್ಟಾರ್ಟ್ ಅಪ್ ಅಥವಾ ಒಂದು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರದಿಂದ ಬೆಂಬಲ ಅಥವಾ

0: ಏನಾದ್ರು ಯೋಜನೆ ಇದೆಯಾ ಅಥವಾ ಹೇಗೆ ಸರ್?
1: ಸ್ಟಾರ್ಟಪ್ಪಲ್ಲಿ ಈಗ ಎರಡು ರೀತಿ ಇದೆ. ಒಂದು, ಅವ್ರ ಹತ್ರ ಈಗ ಆಲ್ರೆಡಿ ಓನ್ ಲ್ಯಾಂಡ್ ಏನಾರು ಇದ್ರೆ ಅಥವಾ ಸ್ಮಾಲ್ ಅಂಡ್ ಮೀಡಿಯಂ ಯಾವುದಾದ್ರು ಮಾಡ್ತೀವಿ ಆಗಿದ್ರೆ ಅವ್ರಿಗೆ ಸರ್ಕಾರದಲ್ಲಿ ಏನು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತಿದೆ, ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದನ್ನು ಸಮಿತಿಯಲ್ಲಿ ಅಪ್ರೂವಲ್ ತಗೊಂಡು ಅವ್ರು ಏನು ಸ್ಟಾರ್ಟ್ಅಪ್ ಮಾಡ್ತಾರೆ ಅದಕ್ಕೆ ಪೂರಕವಾದಂಥ ಒಂದು ಸರ್ಕಾರದ ಏನು ಎಸ್ ಓ ಪಿ ಇದೆ ಆ ಪ್ರಕಾರ ಮಾಡೋದು. ಮತ್ತು ಉಳಿದಂಗೆ ಈ ಬೇರೆ ಸಣ್ಣ ಉದ್ಯಮ ಮಾಡ್ತೀವಿ ಅಂದರೆ ನಾನು ಹೇಳ್ದಂಗೆ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ತರಬೇತಿ ತಗೊಂಡ್ರೆ ಸೊ ಅವರು ಬ್ಯಾಂಕ್ ಲಿಂಕೇಜ್ ಮಾಡ್ತಾರೆ, ಸೊ ನೀವು ಫೈನಾನ್ಷಿಯಲ್ ಸಪೋರ್ಟ್ ತಗೊಂಡು ನೀವು ಮಾಡ್ಬೋದು. ಈಗ ಸಾಕಷ್ಟು ಅವಕಾಶಗಳನ್ನು ಕಲ್ಪಿಸಿದ್ದಾರೆ.
0: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀನಿ.
2: ನಾನು ರಾಜು ಅಂತ ಹೇಳಿ ಸರ್ಗೂರಿಂದ.
0: ರಾಜು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಇದು ರಿಲೇಟೆಡ್ ಏನಂತ ಗೊತ್ತಿಲ್ಲ, ಆದ್ರೆ ಮಾಹಿತಿ ಅಂತ ಅನ್ಕೊಂಬುದು. ಸರ್ ನಮಸ್ಕಾರ.
1: ನಮಸ್ಕಾರ, ನಮಸ್ಕಾರ ಹೇಳಿ.
2: ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳೇ ನಡೆದಿದೆ, ತಾಲೂಕ್ ಪಂಚಾಯತಿ ಚುನಾವಣೆ ಯಾವುದು ನಡೆದಿಲ್ಲ. ಸೊ ಅಲ್ಲಿನ ಆಡಳಿತ ವ್ಯವಸ್ಥೆ ಹೇಗೆ ಸರ್? ಈಗ ಡೆವಲಪ್ಮೆಂಟ್ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ಬಟ್ ಕ್ಯೂರಿಯಾಸಿಟಿ ಅದ್ರ ಬಗ್ಗೆ ಮಾಹಿತಿ ಇರ್ಬೋದೇನೋ. ಒಂದು ಚುನಾವಣೆಗಳು ನಡೆದಿಲ್ಲ, ಅಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಹೇಗ್ ಸಾಧ್ಯ ಆಗುತ್ತೆ ಅನ್ನೋದು ನನ್ನೊಂದು ಪ್ರಶ್ನೆ. ಈಗ ಅದನ್ನ ಅಧಿಕಾರಿ ವರ್ಗದವರೇ ಮಾಡ್ತಾ ಇದಾರ ಅಥವಾ ಯಾವಾಗ ಆಗ್ಬೋದು, ಈ ತರದ ಏನಾದ್ರು ಇದೆಯಾ ಸರ್?
1: ಇಲ್ಲ, ಈಗ ತಾವ್ ಹೇಳದಂಗೆ ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕು ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ, ಸೊ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಏನು ಅಧಿಕಾರ ಇದೆ ಅಥವಾ ಬಾಡಿ ಅಧಿಕಾರ ಏನಿದೆ, ಸಾಮಾನ್ಯ ಸಭೆ ಇರ್ಬೋದು, ಸಬ್ ಕಮಿಟಿಗಳ ಒಂದು ಅಧಿಕಾರ ಇರ್ಬೋದು, ಅಥವಾ ಆರ್ಥಿಕ ಮತ್ತು ಮೂಲಭೂತ ಸೌಕರ್ಯ ಜನಗಳಿಗೆ ಕೊಡುವಂಥದ್ದು ಇರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಸಮಿತಿ ಮಾಡ್ತಾ ಇದ್ದೋ ಅಷ್ಟೆಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ಮಾಡಬೇಕು ಅಂತ ಸ್ಪಷ್ಟವಾಗಿ ಸರ್ಕಾರದ ಒಂದು ನಿಯಮ ಆಗಿದೆ. ಆಮೇಲೆ ನಿಮಗೆಲ್ಲ ಎಲ್ಲ ಗೊತ್ತಿರುವಂಥ ವಿಚಾರ ಪತ್ರಿಕೆಯಲ್ಲಿ ಬರ್ತಾ ಇದೆ, ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆಯವರು ಹೇಳಿರೋ ಪ್ರಕಾರ ಆದಷ್ಟು ತಕ್ಷಣ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದಕ್ಕೆ ಅನೇಕ ರೀತಿಯಂಥ ಮೀಸಲಾತಿ ಇರ್ಬೋದು, ಮತ್ತೊಂದು ಇರೋ ಕೋರ್ಟಲ್ಲೆಲ್ಲ ಇರೋದ್ರಿಂದ ಸೊ ಇದು ವಿಳಂಬ ಆಗಿದೆ.
2: ಫೈನ್ ಕಟ್ಟಿದ್ದಾರೆ ಅಂತ ಏನೋ ಕೇಳ್ಪಟ್ಟೆ ಸರ್, ನಿಜನಾ ಸರ್? ಅದು ಎಲೆಕ್ಷನ್ ಡಿಲೇ ಆಗಿರೋ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ಗೆ ಇದಾಗಿದೆ ಅಂತ?
1: ಅದೇ ನನಗೆ ಮಾಹಿತಿ ಇಲ್ಲ.
2: ಚುನಾವಣೆ ಶೀಘ್ರದಲ್ಲಿ ಆಗ್ಬೋದಾ ಸರ್?
1: ಅದೇ ನನಗೆ ಅಷ್ಟೊಂದು ಮಾಹಿತಿ.
2: ನಾನು ಚುನಾವಣೆ ಪರ್ಪಸ್ ಕೇಳ್ತಾ ಇಲ್ಲ, ಡೆವಲಪ್ಮೆಂಟ್ ರಿಲೇಟೆಡ್ ಟು ಡೆವಲಪ್ ಅದ್ರ ಬಗ್ಗೆ ಕೇಳ್ತಾ ಇದೀನಿ. ಹೀಗೆ ಮುಂದುವರೆದ್ರೆ ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಇದ್ರಲ್ಲಿ ಕೇಳಿದ್ ನಾನು ಅಷ್ಟೇ.
1: ಅದೇ ಈಗ ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಗ್ರಾಮೀಣದ ಒಂದು ಅಭಿವೃದ್ಧಿ ಅನ್ನೋ ಒಂದು ಇದರಲ್ಲಿ ನೀವು ಹೇಳದಂಗೆ ಸಣ್ಣ ಪುಟ್ಟ ಬಾಡಿ ಇದ್ದಾಗ ಏನು ಆಗ್ತಾ ಇತ್ತು, ಸೊ ಅದಕ್ಕೆ ಮತ್ತೆ
2: ಡೆವಲಪ್ಮೆಂಟ್ ಹೇಗಾಗುತ್ತೆ ಅನ್ನೋದೊಂದು ಪ್ರಶ್ನೆ.
1: ಪ್ರಸ್ತುತ ಆಡಳಿತಾಧಿಕಾರಿ ಇರುವಂತ ಸಂದರ್ಭದಲ್ಲಿ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಯಾಕೆಂದ್ರೆ ಬಾಡಿ ಇದ್ದಾಗ ಅವರು ಆ ವಾರ್ಡ್ ಅಲ್ಲಿ ಪ್ರತಿನಿಧಿ ಇದ್ದೇ ಇದೆ, ಆ ವಾರ್ಡ್ ನಲ್ಲಿ ಸಂಪೂರ್ಣ ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈಗ ಒಬ್ಬರು ಅಧಿಕಾರಿಗಳು ಏಕಕಾಲದಲ್ಲಿ ಇಡೀ ತಾಲೂಕಿನ, ಇಡೀ ಜಿಲ್ಲೆಯ, ಇಡೀ ಗ್ರಾಮ ಪಂಚಾಯತಿ ನಿರ್ವಹಣೆ ಮತ್ತು ನಿರ್ವಹಿಸುವಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ನಿಮ್ಮ ಭಾವನೆ. ಬಟ್ ಆದರೂ ಸಹ ಇದು ಸರ್ಕಾರದ ನೀತಿ ನಿಯಮಗಳ ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದ್ರಿಂದ ಖಂಡಿತವಾಗಿ ಈ ಇಷ್ಟು ನಿಖರವಾಗಿ ಇವತ್ತೇ ಯಾವತ್ತಾಗುತ್ತೆ, ಯಾವುದು ಚುನಾವಣೆ ಮತ್ತು ಯಾವಾಗ ಇದು ಬಾಡಿ ಬರುತ್ತೆ ಅಂತ ನಾವು ನಿಖರವಾಗಿ ಹೇಳೋಕೆ ಕಷ್ಟ. ಆದರೆ ಪ್ರಸ್ತುತ ಏನು ಸರ್ಕಾರದ ಡೈರೆಕ್ಷನ್ ಏನಿದೆ, ಆಡಳಿತಾಧಿಕಾರಿಗಳು ಯಾವುದೇ ಸಮಸ್ಯೆ ಆಗದಂಗೆ ಆಯಾ ಗ್ರಾಮ ಪಂಚಾಯತ್, ಆಯಾ ತಾಲೂಕು, ಆಯಾ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರವನ್ನು ಕೊಟ್ಟಿದೆ. ಅಂದರೆ ಬಾಡಿ ಎಷ್ಟು ಅಧಿಕಾರವನ್ನು ಪಡ್ಕೊಂಡಿತ್ತು ಅಷ್ಟು ಅಧಿಕಾರವನ್ನು ಇವರು ಇಂಪ್ಲಿಮೆಂಟ್ ಮಾಡ್ಬೋದು, ಯಾವುದೇ ರೀತಿಯಾದ ತೊಂದರೆ ಇಲ್ಲ. ಹಣಕಾಸಿನ
2: ಜನರಿಗೆ ಕನ್ವೇ ಮಾಡೋದು ಹೇಗೆ ಸರ್? ಈಗ ಇದು ಪ್ರತಿನಿಧಿಗಳಿಲ್ಲದೆ ಏನು ಯೋಜನೆಗಳಿದೆ ಅದರದ ಸರ್ಕಾರದ ಯೋಜನೆಗಳನ್ನ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಜನಗಳು ತಲುಪಿಸಬೇಕಾಗುತ್ತೆ ಅಂತ, ಜನಪ್ರತಿನಿಧಿಗಳ ಒಂದು ಇಲ್ಲದೆ ಅಂತ.
1: ಅದೇ ಈಗ ವಾರ್ಡ್ ಸಭೆ, ಗ್ರಾಮ ಸಭೆ ಅದು ಏನು ಆಗ್ತಾ ಇತ್ತು ಅದರಲ್ಲೇ ನಾವು ತಿಳಿಸ್ಬೇಕಾಗುತ್ತೆ. ಪ್ರತಿ ಆರು ತಿಂಗಳಿಗೊಮ್ಮೆ ವಾರ್ಡ್ ಸಭೆ, ಗ್ರಾಮ ಸಭೆ ಮಾಡಿ ನಗರ ಆಗ್ಬೋದು ಅಥವಾ ಗ್ರಾಮೀಣ ಭಾಗದಲ್ಲಿರ್ಬೋದು ತಿಳುವಳಿಕೆ ಕೊಡಬೇಕು. ಇದ್ರ ಜೊತೆಗೆ ಸೈಮಲ್ಟೇನಿಯಸ್ಲಿ ಸಂಬಂಧಪಟ್ಟಂಥ ಇಲಾಖಾಧಿಕಾರಿಗಳು ಇದ್ರ ಜೊತೆಗೆ ಕೈ ಜೋಡಿಸ್ಬೇಕು. ಸೊ ಮತ್ತು ವಿವಿಧ ಸರ್ಕಾರದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಒಂದು ಜನಗಳಿಗೆ.

0: ಇದನ್ನು ತಿಳುವಳಿಕೆ ಕೊಡಬೇಕು. ಸೊ ನೋಡೋಣ, ಅದಷ್ಟು ಶೀಘ್ರದಲ್ಲಿ ಆಗ್ಬೋದು, ಸರ್ಕಾರದ ಮಟ್ಟದಲ್ಲಿ ಇದೆ. ಆಮೇಲೆ ಸರಗೂರ್ ಬಿಟ್ಟರೆ ಆಲ್ಮೋಸ್ಟ್ ಅಲ್ಲಿ ನಗರಸಭೆನು ಈಗ ಬಾಡಿ ಇಲ್ಲ, ನಿಮ್ಮ ಸರಗೂರ್ ಮಾತ್ರ ಇಡೀ ಜಿಲ್ಲೆಯಲ್ಲಿ ಬಾಡಿ ಇರೋದು.
1: ಎಲ್ಲೂ ಇಲ್ಲ, ಅದಕ್ಕೋಸ್ಕರನೇ ಕೇಳಿದ್ದು. ಆಗ ನಾಲ್ಕು ವರ್ಷ ಹತ್ರ ಆಗೋಯ್ತು, ಇನ್ನು ಡೆವಲಪ್ಮೆಂಟ್ ಇಲ್ಲಿ ಅನ್ನೋದು ಒಂದು ಪ್ರಶ್ನೆ ಅದು ಅಷ್ಟೇ. ಚುನಾವಣೆ ನನ್ನ ಉದ್ದೇಶ ಅಲ್ಲ, ಪ್ರತಿನಿಧಿಗಳ ಆಯ್ಕೆಯಲ್ಲಿ ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ.
2: ಧನ್ಯವಾದಗಳು ರಾಜರೇ, ಕರೆ ಮಾಡಿದ್ದು. ಸರ್, ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ಹೇಳಿದ್ರಿ ಸರ್. ಈಗ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಜಾರಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳಾಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಖಂಡಿತ ಇಲ್ಲ, ಯಾಕೆಂದರೆ ಈಗ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಇದೆ, ಮತ್ತು ಕಾಯ್ದೆಯಲ್ಲೂ ಸಹ ಸ್ಪಷ್ಟಪಡಿಸಿದೆ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮೂರು ಹಂತದಲ್ಲಿ ಏನು ಪಂಚಾಯತಿಗಳು ಮಾಡಬೇಕಾಗಿದೆ ಆ ಎಲ್ಲ ಅಧಿಕಾರವನ್ನು ಆಡಳಿತಾಧಿಕಾರಿಗಳು ನಿರ್ವಹಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಅವರು ಇದನ್ನು ಒಂದು ಸಂದರ್ಭದಲ್ಲಿ ಸದುಪಯೋಗ ಪಡ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಯಾವುದೇ ಜನಗಳಿಗೆ ಸಮಸ್ಯೆ ಉಂಟಾಗದಂತೆ ನಿರ್ವಹಣೆ ಮಾಡುವಂಥ ಜವಾಬ್ದಾರಿ ಅವ್ರದ್ದಾಗಿರುತ್ತೆ. ಮತ್ತು ಯಾವುದೇ ಕಾರ್ಯಕ್ರಮಗಳು ಬಾಡಿ ಇಲ್ಲ ಅಂತ ನಿಂತಿಲ್ಲ ನೋಡಿ. ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಶೌಚಾಲಯ ಇರ್ಬೋದು, ಮನೆಗಳು ಎಲ್ಲ ಕಾರ್ಯಕ್ರಮ ಇಂಪ್ಲಿಮೆಂಟ್ ಆಗ್ತಾ ಇದೆ. ಬಟ್ ಇದನ್ನು ನಮ್ಮ ಎಲ್ಲ ಆಡಳಿತಾಧಿಕಾರಿಗಳು ಸ್ವಲ್ಪ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ದಿನನಿತ್ಯ ಏನು ಆಕ್ಟಿವಿಟಿ ಇದೆ ಅದನ್ನು ಮೇಲ್ವಿಚಾರಣೆ ಮಾಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ, ಫೀಲ್ಡ್ಗೆ ಹೋಗಿ ನೋಡಬೇಕಾಗುತ್ತೆ. ಸೊ ಹೆಚ್ಚಿನ ಒಂದು ಕಾಳಜಿ ಅವ್ರ ಇಲಾಖೆ ಕೆಲಸ ಕಾರ್ಯಗಳ ಜೊತೆಗೂ ಇದನ್ನು ಹೆಚ್ಚಿನ ರೀತಿ ತೊಡಗಿಸ್ಕೋಬೇಕಾಗುತ್ತೆ. ಸೊ ಮತ್ತು ಸಮುದಾಯದವ್ರ ಈ ಸಂದರ್ಭದಲ್ಲಿ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ.
2: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಸರ್, ಕೊನೆಯದಾಗಿ ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ಒಂದು ಆದರ್ಶ ಗ್ರಾಮ ಅಂತಂದರೆ ಹೇಗಿರಬೇಕು ಸರ್?
0: ನೋಡಿ, ಇತ್ತೀಚೆಗೆ ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಅಂದರೆ ಕೇವಲ ಬಿಲ್ಡಿಂಗು, ರಸ್ತೆ, ಚರಂಡಿ. ಸೊ ಇಷ್ಟೇ ಅಲ್ಲ, ಇದ್ರ ಜೊತೆಗೆ ಮಾನವನ ಅಭಿವೃದ್ಧಿ ಆಗಬೇಕು. ಆಮೇಲೆ ಈಗ ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಕುಡಿಯೋ ನೀರು ಬೇಕು, ಶೌಚಾಲಯ ಬೇಕು, ಬೀದಿ ದೀಪ ಬೇಕು ಅಂತ. ಸೊ ಗ್ರಾಮ ಪಂಚಾಯತಿ ಜೊತೆಗೆ ಸಮುದಾಯದವರು ಕೈ ಜೋಡಿಸ್ಬೇಕು, ನಿರ್ವಹಣೆಗೆ ನಾವು ಸಹ ಪೂರಕವಾಗಿ ಅವ್ರ ಜೊತೆ ನಿಂತ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಅದು ಅಭಿವೃದ್ಧಿಯಲ್ಲಿ ಗ್ಯಾಪ್ ತುಂಬ ಆಗುತ್ತೆ. ಮತ್ತೆ ಕೇವಲ ನಾವು ವೈಯಕ್ತಿಕವಾಗಿ ಮಾನವ ಅಭಿವೃದ್ಧಿ ಆದರೆ ಸಾಲ. ಸೊ ಜಾನ ಜಾನುವಾರುಗಳು ಮತ್ತೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡ್ಕೊಳ್ಬೇಕು. ಈಗ ಅದಕ್ಕೇನೆ ನಾವು ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀವಿ. ಈಗ ನೋಡಿ, ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದೀವಿ 1990 2005 2015 ನಂತರ 2030 ಸುಸ್ಥಿರ ಅಭಿವೃದ್ಧಿನೂ ನಾವು ಮುಂದಿನ ಜನಾಂಗಕ್ಕೆ ನೈಸರ್ಗಿಕ ಸಂಪನ್ಮೂಲ ಇರ್ಬೋದು, ಜೀವ ಜಲರಾಶಿ ಇರ್ಬೋದು, ಇದಕ್ಕೂ ಸಹ ನಾವು ಪೂರಕವಾಗಿ ಒಂದು ಕಾರ್ಯಕ್ರಮನ ರೂಪಿಸ್ಕೋಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದ ಈಗ ಏನೆಲ್ಲ ಕಾರ್ಯಕ್ರಮಗಳಿದೆ ಅದನ್ನ ಸದ್ಬಳಕೆ ಮಾಡಿಕೊಂಡು ಲಭ್ಯ ಇರುವಂತ ನೈಸರ್ಗಿಕ ಸಂಪನ್ಮೂಲಗಳನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನ ಒಂದು ಸುಸ್ಥಿರ ಅಭಿವೃದ್ಧಿಯತೆ ಹೋಗ್ಬೇಕು ಅಂತ ನನ್ನ ಒಂದು ಮನವಿ.
2: ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಮಂಚೇಗೌಳನಹಳ್ಳಿ ಅಡಿ. ತಮ್ಮ ಹೆಸರು
3: ಸುನಂದ ಸರ್.
2: ಹಾ ಸುನಂದಮ್ಮ ಅವರು ಹೇಳಿ, ತಮ್ಮ ಏನಾದ್ರು ಸಮಸ್ಯೆ ಇದೆಯಾ?
3: ರೋಡ್ ಸಮಸ್ಯೆ
2: ಇದೆ. ರೋಡ್ ಸಮಸ್ಯೆ, ಮನೆಗಳು ಓಕೆ ಸರ್. ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ ಸುನಂದಮ್ಮ ಅವ್ರೆ. ಹಾ
0: ಸುನಂದಮ್ಮ, ಈಗ ನಿಮ್ಮ ಏನು ಎರಡು ಪ್ರಮುಖವಾದಂತ ಸಮಸ್ಯೆಗಳು, ರಸ್ತೆ ಒಂದು ಮನೆ, ಎರಡದ್ದು ವಿಚಾರವಾಗಿ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ತಾಲೂಕು ನೋಡಲ್ ಆಫೀಸರ್ ಇದ್ದಾರೆ ಈ ಮನೆಗಳು ನೋಡ್ಕೊಳ್ಳೋದು, ಅವ್ರನ್ನ ನಿಮ್ಗೆ ಕಳಿಸ್ತೀನಿ, ನಿಮ್ಮ ನಂಬರ್ ತಗೊಂಡಿರ್ತೀನಿ. ಸೊ ಏನು ಸಮಸ್ಯೆ ಇದೆ ಬಂದಾಗ ನೀವು ತಿಳಿಸಿ, ದಯವಿಟ್ಟು ಅದು ಪರಿಹಾರ ಮಾಡ್ತೀವಿ.
2: ಓಕೆ, ಧನ್ಯವಾದಗಳು ಸುನಂದಮ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ

0: ಮುಖಾಂತರ ಅಂದರೆ ತಮ್ಮ ತಾವು ಕೂಡ ಅವ್ರಿಗೂ ಭರವಸೆಯನ್ನು ಕೊಟ್ಟಿದ್ದೀರಾ, ನಾನು ಅಧಿಕಾರಿಗಳಿಗೆ ತಿಳಿಸಿ ಆದಷ್ಟು ನಮ್ಮ ಒಂದು ಹೋದಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ತೀವಂತ. ತಾವು ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಗ್ರಾಮ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತಿಯಿಂದ ಏನೇನು ಯೋಜನೆಗಳಿದೆ ಅದನ್ನು ಹೇಗೆ ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಮತ್ತು ಸಾಕಷ್ಟು ಕಾರ್ಯಗಳು ತಾವು ಮಾಹಿತಿಗಳನ್ನು ತಾವು ತಿಳಿಸಿಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬರುತ್ತೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ಜನಧ್ವನಿ ನಿಮಗೂ ಹಾಗೂ ಎಲ್ಲ ತಾಂತ್ರಿಕ ಸಿಬ್ಬಂದಿಯವರಿಗೂ ವೈಯಕ್ತಿಕ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ.
0: ನಮಸ್ಕಾರ. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಒಂದು ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಮತ್ತು ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ತಾಲೂಕಿನ ಅಭಿವೃದ್ಧಿ ಯೋಜನೆಗಳ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿಯ ಮುಖ್ಯ ಯೋಜನಾಧಿಕಾರಿಗಳು ಹಾಗೂ ಯೋಜನಾ ನಿರ್ದೇಶಕರಾದ ಶ್ರೀ ಪ್ರಭುಸ್ವಾಮಿರವರು. ಇನ್ನು ಮುಂದೆ ಕೇಳಿಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿಯ ಉತ್ತರಾಧಿಕಾರಿ ಛತ್ರಪತಿ ಸಂಭಾಜಿ ಭೋಂಸ್ಲೆಯವರ ಜನ್ಮ ದಿನಾಚರಣೆ ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮರಾಠ ಸಾಮ್ರಾಜ್ಯದ ಎರಡನೇ ದೊರೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಮಗ ಸಂಭಾಜಿ ಭೋಂಸ್ಲೆಯವರು 1657 ಮೇ 14 ಪುಣೆಯ ಬಳಿ ಪುರಂದರ ಕೋಟೆಯಲ್ಲಿ ಜನಿಸಿದರು. ಸಂಭಾಜಿ ಮರಾಠದ ಸಾಮ್ರಾಜ್ಯದ ಮೊದಲ ಆಡಳಿತಗಾರ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಅವರ ಮೊದಲ ಪತ್ನಿ ಸಾಯಿಬಾಯಿಯವರ ಮಗ. ಸಾಯಿಬಾಯಿಯವರ ಮರಣದ ನಂತರ ಅವರನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಾಯಿ ಜೀಜಾಬಾಯಿ ಜೊತೆ ಬೆಳೆಸಿದರು. 9 ಅವರನ್ನ ಬಾಬರ್ ರಾಜ ಜೈಸಿಂಗರ ಅರಮನೆಯಲ್ಲಿ ರಾಜಕೀಯ ಒತ್ತೆಯಳಾಗಿ ವಾಸಿಸಲು ಕಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು 1665 ಮೊಘಲರೊಂದಿಗೆ ಸಹಿ ಹಾಕಿದ ಪುರಂದರ ಒಪ್ಪಂದವನ್ನ ಪಾಲಿಸುತ್ತಾರೆ ಮತ್ತು ಖಾತರಿಯಾಗಿ ಅದನ್ನ ಮಾಡಬೇಕಾಗುತ್ತದೆ. ಹೀಗೆ ಸಂಭಾಜಿ ಮೊಘಲರ ಮನ್ಸಬ್ದರಾಗಿದ್ದರು. 1666 ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಆಸ್ಥಾನದಲ್ಲಿ ಹಾಜರಾದರು. ಔರಂಗಜೇಬ್ ಈ ಜೋಡಿಯನ್ನ ಗೃಹ ಬಂಧನದಲ್ಲಿ ಇಟ್ಟನು. 2 ನಂತರ ತಂದೆ ಮತ್ತು ಮಗನನ್ನ ಒಪ್ಪಿಸಿಕೊಂಡರು. ಎರಡೂ ಕಡೆಯವರು ರಾಜಿ ಮಾಡಿಕೊಂಡರು. ನಂತರ 1666 ಮತ್ತು 1676 ನಡುವೆ ಸ್ವಲ್ಪ ಸಮಯದವರೆಗೆ ಸ್ನೇಹವಿತ್ತು. ಈ ಅವಧಿಯಲ್ಲಿ ಸಂಭಾಜಿ ವಿಜಯಪುರ ಸುಲ್ತಾನನ ವಿರುದ್ಧ ಮೊಘಲರನ್ನ ಬೆಂಬಲಿಸಲು ತನ್ನ ತಂದೆಯೊಂದಿಗೆ ಹೋರಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು 1680

ನಿಧನರಾದರು. ನಂತರ ಮರಾಠ ಸ್ಥಾನದಲ್ಲಿ ಕೆಲವು ಮಂತ್ರಿಗಳು ಸಂಭಾಜಿಯ ಮಲ್ಲ ಸಹೋದರ ರಾಜಾರಾಮ್ರವರನ್ನ ರಾಜನಾಗಿ ಮಾಡಲು ಪ್ರಯತ್ನಿಸಿದರು. ಆದರೆ ಈ ಪಿತೂರಿ ಸುದ್ದಿ ಸಂಭಾಜಿಗೆ ತಿಳಿಯಿತು. ಶೀಘ್ರದಲ್ಲೇ ಪನ್ಹಾಲ ಮತ್ತು ರಾಯಗಡ ಕೋಟೆಗಳನ್ನ ವಶಪಡಿಸಿಕೊಂಡು ಅವರು ಜುಲೈ 20, 1680 ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡರು. ಸಿಂಹಾಸನವನ್ನ ಏರಿದ ನಂತರ ಸಂಭಾಜಿ ನೆರೆಯ ರಾಜ್ಯಗಳ ವಿರುದ್ಧ

ವರ್ಣಹಾಪುರದ ಮೇಲೆ ದಾಳಿ ನಡೆದ. ದಾಳಿಯಿಂದ ಮೊಘಲರೊಂದಿಗೆ ಆಗಾಗ ಸಂಘರ್ಷಣೆಗಳು ನಡೆದಿದ್ದವು. ಸಂಭಾಜಿಗೆ ಜಹಾಂಗೀರರಿಂದ ಸುದ್ದಿಗಳು ಮತ್ತು ಗೋವಾದಲ್ಲಿ ಪೋರ್ಚುಗೀಸರೊಂದಿಗೆ ಸಂಘರ್ಷಗಳಿದ್ದವು. ಸಂಭಾಜಿಯ ಸ್ಥಾನ ದುರ್ಬಲಗೊಂಡಿತು ಮತ್ತು ಅವರ ಸ್ವಂತ ಆಸ್ಥಾನ ಮತ್ತು ಕುಟುಂಬದ ಜನರು ಅವನ ಮೇಲೆ ಕಣ್ಣಿಟ್ಟರು. ಫೆಬ್ರವರಿ 1689ರಲ್ಲಿ ಸಂಭಾಜಿಯನ್ನು ಅವರ 25 ಸಲಹೆಗಾರರೊಂದಿಗೆ ಸಂಗಮೇಶ್ವರದಲ್ಲಿ ಸೆರೆ ಹಿಡಿಯಲಾಯಿತು. ಸಂಭಾಜಿ ಮತ್ತು ಕಲಾಶ್ ರವರನ್ನ ಮೊಘಲರು ಅಹಮದ್ ನಗರ ಜಿಲ್ಲೆಯ ಬಹದ್ದೂರ್ಗಡ್ಗೆ ಕರೆದುಕೊಂಡು ಹೋದರು. ಅವರಿಬ್ಬರು ಅವಮಾನಿಸಿ ಘೋರವಾಗಿ ಹಿಂಸಿಸಿ ಗಲ್ಲಿಗೇರಿಸಲಾಯಿತು. ಸಂಭಾಜಿ March 11, 1989ರಂದು ಶಿರಚ್ಛೇದನದ ಮೂಲಕ ಗಲ್ಲಿಗೇರಿಸಲಾಯಿತು. ಸಂಭಾಜಿಯನ್ನು ಧರ್ಮವೀರ ಎಂದು ಕರೆಯತೊಡಗುತ್ತಾರೆ. ಸಂಭಾಜಿ ಮರಾಠ ಮತ್ತು ಇತರೆ ಕೆಲವು ಭಾಷೆಗಳಲ್ಲಿ ವಿದ್ವಾಂಸರಾಗಿದ್ದರು. ಅವರು ಬುದ್ಧ ಭೂಷಣಂ ಎಂಬ ಸಂಸ್ಕೃತ ಪುಸ್ತಕವನ್ನು ಬರೆದಿದ್ದಾರೆ. ಇವರ ಕಾವ್ಯಾತ್ಮಕ ಕೃತಿ ರಾಜಕೀಯ ಕುರಿತಾಗಿದ್ದು, ಅಲ್ಲಿ ಅವರು ಮಿಲಿಟರಿ ತಂತ್ರಗಳು ಮತ್ತು ಆಡಳಿತಗಾರರು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಚರ್ಚಿಸುತ್ತಾರೆ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತೀಯ ನ್ಯಾಯವಾದಿ ದಿವಾನ್ ಬಹದ್ದೂರ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವರು May 14, 1883ರಂದು ಜನಿಸಿದರು ಮತ್ತು October 3, 1953ರಂದು ನಿಧನರಾದರು. 1923ರಿಂದ 1944ರವರೆಗೆ ಅವರು ಮದ್ರಾಸ್ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯನ್ನು ಸಹ ಅಲಂಕರಿಸಿದರು. 1883ರಲ್ಲಿ ಮದ್ರಾಸ್ ರಾಜ್ಯದ ಪುಟ್ಟ ಹಳ್ಳಿಯಾದ ಪುದನೂರಿನಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರು ತಮಿಳರು ಕುಟುಂಬವೊಂದರಲ್ಲಿ ಜನಿಸಿದರು. ಅವರ ತಂದೆ ಪಾದ್ರಿ ಏಕಾರ ಶಾಸ್ತ್ರಿ 1899ರಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನಂತರ ಕೃಷ್ಣಸ್ವಾಮಿ ಇತಿಹಾಸವನ್ನು ಅಧ್ಯಯನ ಮಾಡಲು ಮದ್ರಾಸ್ ಕ್ರಿಶ್ಚಿಯನ್ಸ್ ಕಾಲೇಜ್ಗೆ ಸೇರಿದರು. ಅಲ್ಲಾಡಿ ತಮ್ಮ ಬಿಡುವಿನ ವೇಳೆಯಲ್ಲಿ ಕಾನೂನು ಶಾಲೆಗೆ ಹೊರಟರು. ಬಾರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಬಾರ್ನ ಅತ್ಯಂತ ಪ್ರಭಾವಶಾಲಿ ಸದಸ್ಯರಲ್ಲಿ ಒಬ್ಬರಾದರು. 1932ರ ಹೊಸ ವರ್ಷದ ಗೌರವ ಪಟ್ಟಿಯಲ್ಲಿ 1930ರಲ್ಲಿ ದಿವಾನ್ ಬಹದ್ದೂರ್ ಎಂದು ಕರೆಸಲ್ಪಟ್ಟ ನಂತರ ಅವರು ನೈಟ್ಹುಡ್ ಅನ್ನು ಪಡೆದರು. ಅವರ ಪತ್ನಿ ವೆಂಕಟಲಕ್ಷ್ಮಮ್ಮ 1929ರಿಂದ 1944ರವರೆಗೆ ಅವರು ಮದ್ರಾಸ್ನ ಪ್ರೆಸಿಡೆನ್ಸಿಯ ಅಡ್ವೊಕೇಟ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಅವರು ಭಾರತೀಯ ಸಂವಿಧಾನದ ರಚನೆಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ನನಗಿಂತ ದೊಡ್ಡವರು, ಉತ್ತಮರು ಮತ್ತು ಸಮರ್ಥರು ಕರಡು ಸಮಿತಿಯಲ್ಲಿದ್ದರು. ಅವರಲ್ಲಿ ನನ್ನ ಸ್ನೇಹಿತರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವಂತವರು ಎಂದೂ ಇಲ್ಲ ಎಂದು ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಮತ್ತು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸಂವಿಧಾನ ಸಭೆಯ ಸದಸ್ಯರಾದ ಶ್ರೀ ಎಕೆ ಅಯ್ಯರ್ರವರ ಪ್ರಕಾರ ಸಾರ್ವತ್ರಿಕ ವಯಸ್ಕ ಮತದಾನದ ಸಾರವನ್ನು ಅಳವಡಿಸಿಕೊಳ್ಳುವುದು ಸಾಮಾನ್ಯ ಜನರಲ್ಲಿ ಹೇರಳವಾದ ನಂಬಿಕೆ ಮತ್ತು ಪ್ರಜಾಪ್ರಭುತ್ವ ಆಡಳಿತದ ಅಂತಿಮ ಯಶಸ್ಸಿನೊಂದಿಗೆ ಮತ್ತು ವಯಸ್ಕ ಮತದಾನದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸರ್ಕಾರವನ್ನು ಪರಿಚಯಿಸುವುದರಿಂದ ಜ್ಞಾನೋದಯವಾಗುತ್ತದೆ ಮತ್ತು ಸಾಮಾನ್ಯ ಮನುಷ್ಯ ಯೋಗಕ್ಷೇಮ ಜೀವನ ಮಟ್ಟ ಸೌಕರ್ಯ ಮತ್ತು ಯೋಗ್ಯ ಜೀವನವನ್ನು ಉತ್ತೇಜಿಸುತ್ತದೆ ಎಂಬ ಸಂಪೂರ್ಣ ನಂಬಿಕೆಯೊಂದಿಗೆ ಮಾಡಲಾಯಿತು.

ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೇ, ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ.

ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವಿದ್ಯಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.

ಕೇಳುಗರೆ, ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೇ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳು ಬಿತ್ತರಗೊಂಡವು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತಾರವರು ಹಾಡಿರುವ ಹಾಡುಗಳನ್ನು.

0: ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ ಬನ್ನಿರೋ ಬನ್ನಿರಮ್ಮ ಬಂದಯೋ ಬಂದಯಮ್ಮ ಬತ ಕೊಟ್ಟು ತಲಿ ಹಚ್ಚು ಚೋರು ತಲಿ ಅನ್ನ ನೀಡುವೆವೋ ದಾರಿ ತೋರುವೆವೋ ಅನ್ನ ನೀಡುವೆವೋ ದಾರಿ ತೋರುವೆವೋ ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಕಷ್ಟವು ನಮ್ಮ ದಯ ಬೆವರಿಗೆ ಬಾಳಿನಯ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ ಹಳ್ಳಿಯ ಬದುಕಿರಲಿ ನಮ್ಮವ ಜೀವನ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

0: ಸಾಂತಿನ ಕಾಬೇದಗಳ ಬೇಗವ ಸಾರವ ಸಾಂತಿನ ಕಾಬೇದಗಳ ಬೇಗವ ಸಾರವ ನಮ್ಮ ತಾಯಿ ಭಾರತಿ ನಮ್ಮ ನಾಡು ಭಾರತ ನಮ್ಮ ರೀತಿ ನಮ್ಮ ರೀತಿ ನಮ್ಮ ಉಸಿರು ಭಾರತ ನಮ್ಮ ತಾಯಿ ಭಾರತಿ. ನಮಸ್ಕಾರ ಮೇಡಮ್.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ಇರಲಿ ನೆನಪಿರಲಿ

ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ನೆಲ ಕುಲ ಯಾವುದೋ ಏನೋ ಭೇದ ಭಾವವ ತೊರೆದು, ಬಡತನ ಸಿರಿತನ ಅರಿತು ಒಂದಾಗಿ ಬಾಳುವೆವು. ಇರಲಿ ನೆನಪಿರಲಿ ನಮ್ಮ ಗೆಳೆತನದ.

0: ಚಿರ ಯೌವನವು.
1: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ ಗೀತರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 14/5/2026 ಗುರುವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವಿದ್ಯಾಶೀರ್ ಅವರು ದಂತ ಚಿಕಿತ್ಸಾ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಇವರು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ಅಯ್ಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಅವರು, ಡಾಕ್ಟರ್ ದೀಪಶೀರ್ ಅವರು ವಾಕ್ ಭಾಷಾ ಶ್ರವಣ ತಜ್ಞರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಹಿಂಸಿ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳುಗರೇ ಕೇಳಿದ್ರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸ್ಫೂರ್ತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಹನಲ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಛತ್ರಪತಿ ಶಿವಾಜಿಯ ಉತ್ತರಾಧಿಕಾರಿ ಛತ್ರಪತಿ ಸಂಭಾಜಿ ಭೋಂಸ್ಲೆಯವರ ಜನ್ಮ ದಿನಾಚರಣೆ ಹಾಗೂ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮರಾಠ ಸಾಮ್ರಾಜ್ಯದ ಎರಡನೇ ದೊರೆ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಹಿರಿಯ ಮಗ ಸಂಭಾಜಿ ಭೋಂಸ್ಲೆಯವರು 1657 ಮೇ 14 ಪುಣೆಯ ಬಳಿ ಪುರಂದರ ಕೋಟೆಯಲ್ಲಿ ಜನಿಸಿದರು. ಸಂಭಾಜಿ ಮರಾಠದ ಸಾಮ್ರಾಜ್ಯದ ಮೊದಲ ಆಡಳಿತಗಾರ ಛತ್ರಪತಿ ಶಿವಾಜಿ ಮಹಾರಾಜರ ಮತ್ತು ಅವರ ಮೊದಲ ಪತ್ನಿ ಸಾಯಿಬಾಯಿರವರ ಮಗ. ಸಾಯಿಬಾಯಿರವರ ಮರಣದ ನಂತರ ಅವರನ್ನ ಛತ್ರಪತಿ ಶಿವಾಜಿ ಮಹಾರಾಜರು ತಾಯಿ ಜೀಜಾಬಾಯಿ ಜೊತೆ ಬೆಳೆಸಿದರು. 9 ಅವರನ್ನ ಬಾಬರ್ ರಾಜ ಜೈಸಿಂಗರ ಅರಮನೆಯಲ್ಲಿ ರಾಜಕೀಯ ಒತ್ತೆಯಳಾಗಿ ವಾಸಿಸಲು ಕಳಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜರು 1665 ಮೊಘಲರೊಂದಿಗೆ ಸಹಿ ಹಾಕಿದ ಪುರಂದರ ಒಪ್ಪಂದವನ್ನ ಪಾಲಿಸುತ್ತಾರೆ ಮತ್ತು ಖಾತರಿಯಾಗಿ ಅದನ್ನ ಮಾಡಬೇಕಾಗುತ್ತದೆ. ಹೀಗೆ ಸಂಭಾಜಿ ಮೊಘಲರ ಮನ್ಸಬ್ದರಾಗಿದ್ದರು. 1666 ಛತ್ರಪತಿ ಶಿವಾಜಿ ಮಹಾರಾಜರು ಮತ್ತು ಸಂಭಾಜಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಆಸ್ಥಾನದಲ್ಲಿ ಹಾಜರಾದರು. ಔರಂಗಜೇಬ್ ಈ ಜೋಡಿಯನ್ನ ಗೃಹ ಬಂಧನದಲ್ಲಿ ಇಟ್ಟನು. 2 ನಂತರ ತಂದೆ ಮತ್ತು ಮಗನನ್ನ ಒಪ್ಪಿಸಿಕೊಂಡರು. ಎರಡೂ ಕಡೆಯವರು ರಾಜಿ ಮಾಡಿಕೊಂಡರು. ನಂತರ 1666 ಮತ್ತು 1676 ನಡುವೆ ಸ್ವಲ್ಪ ಸಮಯದವರೆಗೆ ಸ್ನೇಹವಿತ್ತು. ಈ ಅವಧಿಯಲ್ಲಿ ಸಂಭಾಜಿ ವಿಜಯಪುರ ಸುಲ್ತಾನನ ವಿರುದ್ಧ ಮೊಘಲರನ್ನ ಬೆಂಬಲಿಸಲು ತನ್ನ ತಂದೆಯೊಂದಿಗೆ ಹೋರಾಡಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಏಪ್ರಿಲ್ 1680 ನಿಧನರಾದರು. ನಂತರ ಮರಾಠ ಸ್ಥಾನದಲ್ಲಿ ಕೆಲವು ಮಂತ್ರಿಗಳು ಸಂಭಾಜಿಯ ಮಲ ಸಹೋದರ ರಾಜಾರಾಮ್ರವರನ್ನ ರಾಜನಾಗಿ ಮಾಡಲು ಪ್ರಯತ್ನಿಸಿದರು. ಆದರೆ ಈ ಪಿತೂರಿ ಸುದ್ದಿ ಸಂಭಾಜಿಗೆ ತಿಳಿಯಿತು. ಶೀಘ್ರದಲ್ಲೇ ಪನ್ಹಾಲ ಮತ್ತು ರಾಯಗಡ ಕೋಟೆಗಳನ್ನ ವಶಪಡಿಸಿಕೊಂಡು ಅವರು ಜುಲೈ 20, 1680 ಛತ್ರಪತಿಯಾಗಿ ಪಟ್ಟಾಭಿಷೇಕ ಮಾಡಿಸಿಕೊಂಡರು. ಸಿಂಹಾಸನವನ್ನ ಏರಿದ ನಂತರ ಸಂಭಾಜಿ ನೆರೆಯ ರಾಜ್ಯಗಳ ವಿರುದ್ಧ ತನ್ನ ಸ್ನೇಹ ಕಾರ್ಯಾಚರಣೆಗಳನ್ನ ಪ್ರಾರಂಭಿಸಿದನು. ಆದಾಗ್ಯೂ ತನ್ನ ತಂದೆಯಂತಲ್ಲದೆ ಸಂಭಾಜಿ ತನ್ನ ಸೈನಿಕರಿಗೆ ವಶಪಡಿಸಿಕೊಂಡ ಪ್ರದೇಶಗಳನ್ನ ಲೂಟಿ ಮಾಡಲು ಮತ್ತು ಅವಕಾಶ ಮಾಡಿಕೊಟ್ಟಿದ್ದನು. ಬರ್ನಹಾಪುರದ ಮೇಲೆ ದಾಳಿ ನಡೆದ ದಾಳಿಯಿಂದ ಮೊಘಲರೊಂದಿಗೆ ಆಗಾಗ ಸಂಘರ್ಷಣೆಗಳು ನಡೆಯುತ್ತಿದ್ದವು. ಸಂಭಾಜಿಗೆ ಜಹಾಂಗೀರರಿಂದ ಸುದ್ದಿಗಳು ಮತ್ತು ಗೋವಾದಲ್ಲಿ ಪೋರ್ಚುಗೀಸರೊಂದಿಗೆ ಸಂಘರ್ಷಗಳಿದ್ದವು. ಸಂಭಾಜಿಯ ಸ್ಥಾನ ದುರ್ಬಲಗೊಂಡಿತು ಮತ್ತು ಅವರ ಸ್ವಂತ ಆಸ್ಥಾನ ಮತ್ತು ಕುಟುಂಬದ ಜನರು ಅವನ ಮೇಲೆ ಕಣ್ಣಿಟ್ಟರು. ಫೆಬ್ರವರಿ 1689 ಸಂಭಾಜಿಯನ್ನು ಅವರ 25 ಸಲಹೆಗಾರರೊಂದಿಗೆ ಸಂಗಮೇಶ್ವರದಲ್ಲಿ ಸೆರೆ ಹಿಡಿಯಲಾಯಿತು. ಸಂಭಾಜಿ ಮತ್ತು ಕೈಲಾಶ್ ರವರನ್ನ ಮೊಘಲರು ಅಹಮದ್ ನಗರ ಜಿಲ್ಲೆಯ ಬಹದ್ದೂರ್ಗಡ್ಗೆ ಕರೆದುಕೊಂಡು ಹೋದರು. ಅವರಿಬ್ಬರು ಅವಮಾನಿಸಿ ಘೋರವಾಗಿ ಹಿಂಸಿಸಿ ಗಲ್ಲಿಗೇರಿಸಲಾಯಿತು. ಸಂಭಾಜಿ ಮಾರ್ಚ್ 11, 1989 ಶಿರಚ್ಛೇದನದ ಮೂಲಕ ಗಲ್ಲಿಗೇರಿಸಲಾಯಿತು. ಸಂಭಾಜಿಯನ್ನು ಧರ್ಮವೀರ ಎಂದು ಕರೆಯತೊಡಗುತ್ತಾರೆ. ಸಂಭಾಜಿ ಮರಾಠ ಮತ್ತು ಇತರೆ ಕೆಲವು ಭಾಷೆಗಳಲ್ಲಿ ವಿದ್ವಾಂಸರಾಗಿದ್ದರು. ಅವರು ಬುದ್ಧ ಭೂಷಣ ಎಂಬ ಸಂಸ್ಕೃತ ಪುಸ್ತಕವನ್ನ ಬರೆದಿದ್ದಾರೆ. ಇವರ ಕಾವ್ಯಾತ್ಮಕ ಕೃತಿ ರಾಜಕೀಯ ಕುರಿತಾಗಿದ್ದು ಅಲ್ಲಿ ಅವರು ಮಿಲಿಟರಿ ತಂತ್ರಗಳು ಮತ್ತು ಆಡಳಿತಗಾರರು ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳನ್ನು ಚರ್ಚಿಸುತ್ತಾರೆ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಭಾರತೀಯ ನ್ಯಾಯವಾದಿ ದಿವಾನ್ ಬಹದ್ದೂರ್ ಸರ್ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವರು ಮೇ 14, 1883 ಜನಿಸಿದರು ಮತ್ತು ಅಕ್ಟೋಬರ್ 3, 1953 ನಿಧನರಾದರು. 1923-1944 ಅವರು ಮದ್ರಾಸ್ ರಾಜ್ಯದ ಅಡ್ವೊಕೇಟ್ ಜನರಲ್ ಹುದ್ದೆಯನ್ನು ಸಹ ಅಲಂಕರಿಸಿದರು. 1883 ಮದ್ರಾಸ್ ರಾಜ್ಯದ ಪುಟ್ಟ ಹಳ್ಳಿಯಾದ ಪುದನೂರಿನಲ್ಲಿ ಕೃಷ್ಣಸ್ವಾಮಿ ಅಯ್ಯಂಗಾರ್ರವರು ತಮಿಳರು ಕುಟುಂಬವೊಂದರಲ್ಲಿ ಜನಿಸಿದರು. ಅವರ ತಂದೆ ಪಾದ್ರಿ ಏಕಾರ ಶಾಸ್ತ್ರಿ 1899 ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ನಂತರ ಕೃಷ್ಣಸ್ವಾಮಿ ಇತಿಹಾಸವನ್ನು ಅಧ್ಯಯನ ಮಾಡಲು ಮದ್ರಾಸ್ ಕ್ರಿಶ್ಚಿಯನ್ಸ್ ಕಾಲೇಜ್ಗೆ ಸೇರಿದರು. ಅಲ್ಲಾಡಿ ತಮ್ಮ ಬಿಡುವಿನ ವೇಳೆಯಲ್ಲಿ ಕಾನೂನು ಶಾಲೆಗೆ ಹೊರಟರು. ಬಾರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಮತ್ತು ಬಾರ್ನ ಅತ್ಯಂತ ಪ್ರಭಾವಶಾಲಿ ಸದಸ್ಯರಲ್ಲಿ ಒಬ್ಬರಾದರು.

0: 1932 ಹೊಸ ವರ್ಷದಾಗ ಅವರ ಪಟ್ಟಿಯಲ್ಲಿ 1930 ದಿವಾನ್ ಬಹದ್ದೂರ್ ಎಂದು ಕರೆಸಲ್ಪಟ್ಟ ನಂತರ ಅವರು ನೈಟ್ಹುಡ್ ಅನ್ನು ಪಡೆದರು. ಅವರ ಪತ್ನಿ ವೆಂಕಟಲಕ್ಷ್ಮಮ್ಮ 1929 1944 ಅವರು ಮದ್ರಾಸ್ನ ಪ್ರೆಸಿಡೆನ್ಸಿಯ ಅಡ್ವೊಕೇಟ್ ಜನರಲ್ ಆಗಿ ಸೇವೆಯನ್ನು ಸಲ್ಲಿಸಿದರು. ಅವರು ಭಾರತೀಯ ಸಂವಿಧಾನದ ರಚನೆಗೆ ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ನನಗಿಂತ ದೊಡ್ಡವರು, ಉತ್ತಮರು ಮತ್ತು ಸಮರ್ಥರು ಕರಡು ಸಮಿತಿಯಲ್ಲಿದ್ದರು. ಅವರಲ್ಲಿ ನನ್ನ ಸ್ನೇಹಿತರ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರವಂತವರು ಎಂದೂ ಇಲ್ಲ ಎಂದು ಭಾರತದ ಸಂವಿಧಾನದ ಮುಖ್ಯ ಶಿಲ್ಪಿ ಮತ್ತು ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಸಂವಿಧಾನ ಸಭೆಯ ಸದಸ್ಯರಾದ ಶ್ರೀ ಎಕೆ ಅಯ್ಯರ್ರವರ ಪ್ರಕಾರ ಸಾರ್ವತ್ರಿಕ ವಯಸ್ಕ ಮತದಾನದ ಸಾರವನ್ನ ಅಳವಡಿಸಿಕೊಳ್ಳುವುದು ಸಾಮಾನ್ಯ ಜನರಲ್ಲಿ ಹೇರಳವಾದ ನಂಬಿಕೆ ಮತ್ತು ಪ್ರಜಾಪ್ರಭುತ್ವ ಆಡಳಿತದ ಅಂತಿಮ ಯಶಸ್ಸಿನೊಂದಿಗೆ ಮತ್ತು ವಯಸ್ಕ ಮತದಾನದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ಸರ್ಕಾರವನ್ನ ಪರಿಚಯಿಸುವುದರಿಂದ ಜ್ಞಾನೋದಯವಾಗುತ್ತದೆ ಮತ್ತು ಸಾಮಾನ್ಯ ಮನುಷ್ಯ ಯೋಗಕ್ಷೇಮ ಜೀವನ ಮಟ್ಟ ಸೌಕರ್ಯ ಮತ್ತು ಯೋಗ್ಯ ಜೀವನವನ್ನ ಉತ್ತೇಜಿಸುತ್ತೆ ಎಂಬ ಸಂಪೂರ್ಣ ನಂಬಿಕೆಯೊಂದಿಗೆ ಮಾಡಲಾಯಿತು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 13 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ತಳಮಳವಿದೇನ್ ಇಳೆಗೆ ದೇವ ಧನುಜರ್ ಮಥಿಸೆ ಜಲನಿಧಿಯೊಳ್ ಆದಂತೆ ಸುಧೆಗೆ ಪೀಠಿಕೆಯಂ ಹಾಳಹಳವ ಕುಡಿದ
4: ಗಿರಿಶ ನಿದ್ದಿರ್ದೊಡಿ
3: ಕಳವಳವದೇತ ಕೆಲೋ
4: ಮಂಕುತಿಮ್ಮ.
3: ಸೊ ನಾವು ಸಮುದ್ರ ಮಥನದ ಕಥೆಯನ್ನು ಕೇಳಿದ್ದೀವಿ. ಇದು ನಮ್ಮ ಪುರಾಣಗಳಲ್ಲೆಲ್ಲ ಬಹಳ ಪ್ರಸಿದ್ಧವಾದಂಥ ಸಂದರ್ಭ. ಅಮೃತ ಸಿಕ್ತು ಅಂತೆಲ್ಲ ಕೇಳಿದ್ದೀವಿ ಅಲ್ವಾ? ಸೊ ಎಲ್ರಿಗೂ ಅಮೃತ ಬೇಕು. ಅಮೃತ ಸಿಕ್ಬಿಟ್ರೆ ಖುಷಿ ಅಲ್ವಾ? ಎಲ್ರಿಗೂ ಖುಷಿ ಬೇಕು. ಆದರೆ ಸಮುದ್ರ ಮಥನದ ಕಥೆಯನ್ನು ನಾವು ನೋಡಿದಾಗ ಅಮೃತ ಸುಲಭವಾಗಿ ಸಿಕ್ಕಲಿಲ್ವಂತೆ, ಬೇರೆ ಏನೇನೋ ಸಿಗ್ತಾ ಇತ್ತು. ಓ, ಇದು ಸಿಕ್ಕಲಿಲ್ಲ ಅಂತ ದೇವ ಧನುಜರ್ ಬಿಟ್ಬಿಡ್ಲಿಲ್ವಂತೆ. ದೇವರು ದಾನವರು ಇಬ್ರು ಸೇರ್ಕೊಂಡು ಮಾಡಿದಂಥದ್ದು. ಅಂದ್ರೇನು, ಇವತ್ತಿನ ಸಂದರ್ಭವನ್ನು ನಾವು ನೋಡಿದಾಗ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತಾರೆ, ಒಳ್ಳೆಯವರು ಕೆಟ್ಟವರು ಇಬ್ರು ಒಟ್ಟಾಗಿಯೇ ಜೀವನವನ್ನು ಮಾಡಬೇಕು. ಜೀವನದ ರಥ ಮುಂದಕ್ಕೆ ಹೋಗ್ಬೇಕಾದ್ರೆ ಪರಸ್ಪರರು ಒಟ್ಟಾಗಿ ಕೆಲಸ ಮಾಡಲೇಬೇಕು. ಆ ಉದಾಹರಣೆ ನಾವು ನೆನ್ಪಿಟ್ಕೋಬೇಕು. ಬರೀ ಎಲ್ಲ ಚೆನ್ನಾಗಿರೋದೇ ಇದ್ಬಿಡ್ತಾರ ಅಂತಂದ್ರೆ ಹಂಗಿರಲ್ಲ. ಸಮುದ್ರ ಮಥನ ಆದಂತ ಸಂದರ್ಭದಲ್ಲೂ ಕೆಲವರು ದೇವರಿದ್ರು, ಕೆಲವರು ದಾನವರಿದ್ರು, ಅವರಿಬ್ರು ಒಟ್ಟಿಗೆ ಬಂದ್ರು, ಸಮುದ್ರ ಮಥನವನ್ನ ಮಾಡಿದ್ರು. ಯಾಕೆ? ಇಬ್ರಿಗೂ ಅಮೃತ ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಅಮೃತ ಅಷ್ಟು ಸುಲಭವಾಗಿ ಸಿಕ್ತಾ ಅಂದ್ರೆ ಸಿಕ್ಲಿಲ್ಲ. ಅಮೃತ ಸಿಕ್ಕಕ್ ಮುಂಚೆ ಸಿಕ್ಕಿದ್ದು ಇಡೀ ಜಗತ್ತನ್ನೇ ನಾಶ ಮಾಡಬಲ್ಲಂತ ಹಾಲಾಹಲ ಅನ್ನೋಂತ ವಿಷ ಬಂತು ಮೊದಲು. ಆ ವಿಷ ಬಂದಾಗ ದೇವರು ದಾನವರು ಇಬ್ಬರಿಗೂ ಕೂಡ ಒಂದು ರೀತಿಯ ಪ್ರಜ್ಞೆ ತಪ್ಪುವಂತ, ಆ ವಿಷದ ಒಂದು ಪ್ರಭಾವ ಹೇಗಿತ್ತು ಅಂತಂದ್ರೆ ಅದರ ಅದು ಆ ಟಾಕ್ಸಿಕ್ ಇದು ಅದು

ಸೊ ಹಾಗಾಗಿ ಅವರು ಪ್ರಜ್ಞೆನೇ ತಪ್ಪು ಹೋಗುವಂತ ಸಂದರ್ಭ ಕೂಡ ಬಂದ್ಬಿಡ್ತು. ಸೊ ಇನ್ನೇನಪ್ಪ ಇಡೀ ಪ್ರಪಂಚ ಇಡೀ ಜೀವ ಜಗತ್ತೇ ನಾಶ ಆಗ್ಬಿಡುತ್ತಾ ಅಂತಂದಾಗ ಆಗ ಒಬ್ಬ ಎದ್ದಂತೆ ಶಿವ, ಈಶ್ವರ ಬಂದ. ಈಶ್ವರ ಏನ್ ಮಾಡ್ದ, ಈ ಹಾಲಾಹಲವನ್ನ ನಾನು ತಿಂದು ಜೀರ್ಣಿಸ್ಕೋತೀನಿ, ತೊಂದರೆ ಇಲ್ಲ, ನೀವೆಲ್ಲ ಚೆನ್ನಾಗಿರಿ. ಸೊ ಅಂತಹ ಗಿರೀಶ ಆತರದ ಒಬ್ಬ ಈಶ್ವರ ಮುಂದೆ ಬಂದ ಅಂತಂದ್ರೆ ಈ ಹಾಲಾಹಲವನ್ನ ಕುಡಿದು ಅದನ್ನ ತಾನು ಜೀರ್ಣಿಸ್ಕೊಂಡು ಉಳಿದವ್ರನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಸೊ ಹಾಗೆ ಹಾಲಾಹಲವನ್ನ ಅಂದ್ರೆ ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇರುವಂತ ನಕಾರಾತ್ಮಕ ವಿಚಾರಗಳಿಂದ ನಾವು ಕಂಗೆಡಬೇಕಾಗಿಲ್ಲ. ಕಂಗೆಡುವಂತ ತಳಮಳ ಬರುತ್ತೆ, ಆದ್ರೆ ಒಬ್ಬ ಗಿರೀಶ ಇರ್ತಾನಪ್ಪ, ಒಬ್ಬ ಶಿವ ಇರ್ತಾನೆ, ಅವನ್ ಮುಂದೆ ಬರ್ತಾನೆ, ಅವನ್ ಬಂದು ಈ ಹಾಲಾಹಲವನ್ನ ನಿವಾರಣೆ ಮಾಡಿ ಅದು ಎಲ್ರಿಗೂ ಒಳ್ಳೇದಾಗೋ ರೀತಿಯಲ್ಲಿ ನಮಗೆ ಸಹಾಯವನ್ನ ಮಾಡ್ತಾನೆ ಅನ್ನುವಂತ ಸಕಾರಾತ್ಮಕ ಆಶಾಭಾವ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಗಿರೀಶ ಯಾರು ಅಂತಂದಾಗ ಇನ್ಯಾರೋ ಆಗ್ಲಿ ಅಂತ ಅನ್ಕೋತೀವಿ ನಾವು ಅಲ್ವಾ. ನನಗ್ಯಾಕಪ್ಪ ಸುಮ್ಮನೆ ಉಸಾ ಬರೀ, ನನಗ್ಯಾಕೆ ವಿಷ, ನಾನು ಯಾಕೆ ವಿಷ

0: ಇದಕ್ ಮುಂಚೆ ವಿಷ ಸಿಗುತ್ತೆ, ಹಲಹಲ ಸಿಕ್ಕತ್ತೆ. ಆ ಹಲಹಲವನ್ನ ನಾವು ಸ್ವೀಕರಿಸೋದಿಕ್ಕೆ ಸಿದ್ಧರಿರ್ಬೇಕು. ಒಬ್ಬ ಯಾರಾದರೂ ಮುಂದೆ ಬಂದು ಅದನ್ನ ನಿವಾರಣೆ ಮಾಡಿದಾಗ ಎಲ್ಲರಿಗೂ ಒಳ್ಳೇದಾಗೋ ಸಂದರ್ಭ ಬರುತ್ತೆ ಅನ್ನೋದನ್ನ, ಆ ಆಶಾಭಾವನೆಯನ್ನ ನಾವು ಮರಿಬಾರ್ದು ಅನ್ನೋದು ಇಲ್ಲಿ ಮುಖ್ಯ. ಸೊ ಮುಂದೆ ಬರೀ ಕಷ್ಟ ಸುಖ ಇದನ್ನೆಲ್ಲ ನಾವು ನೋಡ್ತಾ ಇದ್ದಾಗ ಯಾವುದು ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ ಅನ್ನೋಂತ ಇನ್ನೊಂದು ರೀತಿಯ ಆಶಾಭಾವನೆಯನ್ನ ನಾವು ಮರಿಬಾರ್ದು ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅದನ್ನ ಈಗ ಮುಂದೆ ನೋಡೋಣ. ನದಿಯ ತೆರೆಯ ಒಲ್ ಉರುಳಿ,
1: ನದಿಯ ತೆರೆಯ ಒಲ್ ಉರುಳಿ
0: ಹೊರಳುತ್ತಿರುವುದು ಜೀವ,
1: ಹೊರಳುತ್ತಿರುವುದು ಜೀವ
0: ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲವದಕ್ಕೆ,
1: ಮೊದಲಿಲ್ಲ ಮುಗಿವಿಲ್ಲ ನಿಲುವಿಲ್ಲದವದಕ್ಕೆ
0: ಬದುಕೇನು ಸಾವೇನು,
1: ಬದುಕೇನು ಸಾವೇನು
0: ಸೊದೆಯೇನು ವಿಷವೇನು,
1: ಸೊದೆಯೇನು ವಿಷವೇನು
0: ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ,
1: ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ.
0: ಸೊ ಇದರಲ್ಲಿ ಜೀವ ಜಗತ್ತಿನ ಜೀವನದ ಹಾಗೆ ಸಮಾಜದಲ್ಲಿ ಆಗ್ತಾ ಇರುವಂತ ಎಲ್ಲ ಆಗು ಹೋಗುಗಳ ನಿರಂತರತೆಯನ್ನ ಒಂದ್ ಕಡೆ ಎತ್ತಿ ಹಿಡಿತಾ ಇದ್ದಾರೆ. ಹಾಗೆ ಯಾವ ಪರಿಸ್ಥಿತಿಯೂ ಕೂಡ ಸದಾಕಾಲ ಅದೇ ರೀತಿ ಇರಲ್ಲ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಅಂತ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ಮೂರು ರೀತಿಯ ಒಂದು ಉದಾಹರಣೆಗಳನ್ನ ಬಹಳ ಸುಂದರವಾಗಿ ಕೊಡ್ತಾರೆ. ಈಗ ನದಿ ಕಬಿನಿ ನಮ್ಮಲ್ಲಿ ಹರಿತಾ ಇದೆ, ಕೇರಳದಲ್ಲೆಲ್ಲೋ ವೈನಾಡಿನ ಬೆಟ್ಟಗಳಲ್ಲಿ ಹುಟ್ಟಿದಂತ

ಸೊ ಈಗ ನೀರು ಇಲ್ಲಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ತಿರ್ಗಾ ಅಲೆ ಅಲ್ಲೇ ಇದೆಯಲ್ಲ ಅಂತಂದ್ರೆ ಅಲೆ ಇದೆ ಆದ್ರೆ ನೀರು ಅಲೆ ಅಲ್ಲ, ಹೊಸ ನೀರು ಬಂದಿದೆ. ಸೊ ಹೊಸ ನೀರು ಆದ್ರೆ ಅಲೆ ಅದೇ ತರ ಕಾಣಿಸ್ತಾ ಇದೆ. ಸೊ ಹಾಗೆ ನದಿ ಹರಿತಾ ಇರುವಾಗ ಉರುಳ್ತಾ ಉರುಳ್ತಾ ಅಲೆಗಳು ಮುಂದಕ್ಕೆ ಹೋಗ್ತಾ ಇರ್ತವೆ. ಹಾಗೆಯೇ ಜೀವನ ಕೂಡ, ನಾವು ಹೊರಗಿನಿಂದ ನೋಡಿದಾಗ ಇವತ್ತು ಯಾರೋ ಕೆಲವರು ಮನುಷ್ಯರಿದ್ದಾರೆ, 1,000 ವರ್ಷ ಬಿಟ್ಕೊಂಡು ಬಂದರೂ ಮನುಷ್ಯರಿದ್ದಾರೆ ಅಂತ.

0: ಅರ್ಥವಾಗಿರಲ್ಲ. ಜೀವನದಲ್ಲೂ ಕೂಡ ಹಾಗೆ ವೈಯಕ್ತಿಕ ಜೀವನವನ್ನ ನಾವು ನೋಡಿದಾಗ ಕೆಲವರು ಇನ್ನು ಬದುಕಿರ್ತಾರೆ, ಕೆಲವರು ಸತ್ತೋಗಿರ್ತಾರೆ, ಕೆಲವರು ಕಷ್ಟದಲ್ಲಿರ್ತಾರೆ, ಕೆಲವರು ಸುಖವಾಗಿರ್ತಾರೆ, ಕೆಲವರು ತಟಸ್ಥವಾಗಿರ್ತಾರೆ, ಕೆಲವರು ವಯಸ್ಸಲ್ಲಿ ಚಿಕ್ಕವರು, ಕೆಲವರು ವಯಸ್ಸಲ್ಲಿ ದೊಡ್ಡವರು, ಕೆಲವರಿಗೆ ಜೀವನದಲ್ಲಿ ಎಲ್ಲ ಸುಖಕರವಾದಂತ ಸೊದೆ ಅಮೃತ ಸಿಗ್ತಾ ಇರುತ್ತೆ, ಕೆಲವ್ರಿಗೆ ಬರೀ ಕಷ್ಟಗಳೇ ಸಿಗ್ತಾ ಇರುತ್ತೆ, ವಿಷ ಸೊ ಅದೇ ಸಿಗ್ತಾ ಇರುತ್ತೆ. ಆದರೆ ಇವೆಲ್ಲವೂ ಕೂಡ ಎರಡನೆಯ ಸುಂದರವಾದಂತಹ ಉದಾಹರಣೆ ನಿವಿಜಿಯವರಿಲ್ ಕೊಡುವಂಥದ್ದು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ ಅಂತ. ನೀರಿನ ಮೇಲಣಗುಳ್ಳೆ ನಿಜವಲ್ಲ ಹರಿಯೇ ಅಂತ ದಾಸರು ಹೇಳಿದಂಗೆ, ಈ ಜೀವನದಲ್ಲಿ ಬರುವಂತಹ ಕಷ್ಟಗಳೆಲ್ಲವೂ ಕೂಡ ಉದಕ ಬುದ್ಬುದ ಅಂದ್ರೆ ನೀರಿನ ಮೇಲೆ ಒಂದು, ನಾವು ಸೋಪ್ ತಗೊಂಡು ಸೋಪ್ ಸೋಪ್ ನೀರಲ್ಲಿ ಉಫ್ ಅಂತ ಮಾಡಿದಾಗ ಅದೆಷ್ಟು ಆಡ್ತಾ ಇರ್ತಾವೆ ಅಲ್ವಾ, ಸೋಪಿನ ಗುಳ್ಳೆ ಇಷ್ಟು ದಪ್ಪ ಆಗುತ್ತೆ, ಇನ್ನೂ ದಪ್ಪ ಆಗ್ಲಿ ಅಂತ ಒಂದ್ ಸ್ವಲ್ಪ ಊದಿದ್ರೆ ಏನಾಯ್ತು, ಪಟ್ ಒಡೆದೋಗತ್ತೆ ಅಲ್ವಾ. ಸೊ ಹಾಗೆಯೇ ನಮಗ್ ಬರುವಂತ ಕಷ್ಟಗಳು, ಅದೇ ರೀತಿ ಸುಖಗಳು ಕೂಡ ನೀರಿನಲ್ಲಿ ಬರುವಂತ ಗುಳ್ಳೆಗಳ ರೀತಿ, ಒಂದ್ ಸ್ವಲ್ಪ ಹೊತ್ತು ಅದು ಹಾಗಿರುತ್ತೆ, ಆಮೇಲೆ ಅದು ಒಡೆದೋಗುತ್ತೆ. ಸೊ ಇವಾಗ ನನಗ್ ಬಂದಂತ ಕಷ್ಟವೇ ಪರ್ಮನೆಂಟ್ ಅಪ್ಪ ಅಂತ ಯಾವತ್ತು ನಾವು ಅನ್ಕೋಬಾರ್ದು. ಇಟ್ ಶಲ್ ಪಾಸ್ ಅಂದ್ರೆ ಒಂದ್ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಹೊತ್ತು ಅದಿತ್ತು, ಅದು ತಿರುಗುತ್ತೆ, ತಿರುಗಾ ಚಕ್ರ ತಿರುಗಿದಾಗ ಕೆಳಗಡೆ ಇರುವಂತ ಭಾಗ ತಿರ್ಗಾ ಮೇಲ್ ಬರುತ್ತೆ. ಸೊ ಹಾಗೆ ಇವತ್ತಿನ ದಿವಸ ನಮಗೆ ಕಷ್ಟ, ಆ ಕಷ್ಟವನ್ನ ದಾಟಿ ನಾವು ತಿರ್ಗಾ ಸುಖದ ಕಡೆ ಹೋಗುವಂತ ಸಾಧ್ಯತೆ ಖಂಡಿತ ಇರುತ್ತೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕು ಹಾಗೆ ಅಂತ. ಇದನ್ನೇ ಬಹಳ ಒಂದು ರೀತಿ ತಾತ್ವಿಕ ದೃಷ್ಟಿಯಿಂದ ಡಿ ವಿ ಜಿ ಅವರು ಮುಂದಿನ ಪದ್ಯದಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿವರಿಸ್ತಾರೆ, ಅದನ್ನ ನೋಡೋಣ.
1: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 13 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು.

ನಡೆಸಿದೆ. ಮಂಗಿಲಾಲ್ ಬಿವಾಲ್, ವಿಕಾಸ್ ವಿಕಾಸ್ ಬಿವಾಲ್ ಮತ್ತು ದಿನೇಶ್ ಬಿವಾಲ್ ಸೇರಿ ಜೈಪುರದಿಂದ ಮೂವರು, ಗುರುಗ್ರಾಮದಿಂದ ಯಶ್ ಮಾಧವ್ ಮತ್ತು ನಾಸಿಕ್ನಿಂದ ಶುಭಂ ಕೈನಾಡ್ ಸೇರಿ ಒಟ್ಟು ಐವರು ಆರೋಪಿಗಳನ್ನು ಸಿಬಿಐ ಬಂಧಿಸಿದೆ. ಇನ್ನು ಹಲವು ಶಂಕಿತರ ವಿಚಾರಣೆ ನಡೆಸುತ್ತಿದ್ದು ಅವರನ್ನು ನಂತರ ಬಂಧಿಸಲಾಗುವುದು ಎಂದು ಮೂಲಗಳು ಹೇಳಿವೆ. ರಸ್ತೆಯಲ್ಲಿ ಆನೆಗಳ ಹಿಂಡು. ಮಹದೇಶ್ವರ ಬೆಟ್ಟ. ಮಲೆ ಮಹದೇಶ್ವರ ಬೆಟ್ಟದಿಂದ ಪಾಲಾರ್ವರೆಗಿನ ರಸ್ತೆಯ ಎರಡು ಬದಿಗಳಲ್ಲಿ ದಿಟ್ಟವಾದ ಅರಣ್ಯವಿದ್ದು ಆಗಾಗ ಕಾಡಾನೆಗಳು ರಸ್ತೆಯ ಮಧ್ಯೆ ಅಡ್ಡಲಾಗಿ ನಿಂತು ವಾಹನ ಸವಾರರಿಗೆ ಭೀತಿ ಹುಟ್ಟಿಸುತ್ತಿವೆ. ಮಂಗಳವಾರ ರಾತ್ರಿಯೂ ಪಾಲಾರ್ ರಸ್ತೆಯಲ್ಲಿ ಕಾಡಾನೆಗಳ ಹಿಂಡು ಅಡ್ಡ ಬಂದಿದ್ದು ವಾಹನ ಸವಾರರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಆನೆಗಳ ಹಿಂಡು ಕಂಡು ಬೈಕ್ ಸವಾರರು ಮೊಬೈಲ್ಗಳಲ್ಲಿ ಚಿತ್ರಗಳನ್ನು ಸೆರೆ ಹಿಡಿದರು. ಕಾಡಿನೊಳಗಿನಿಂದ ಮುಖ್ಯ ರಸ್ತೆಗೆ ಬರುತ್ತಿರುವ ಕಾಡಾನೆಗಳನ್ನು ಅರಣ್ಯದೊಳಗೆ ಓಡಿಸಲು ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. 14 ಬೆಳೆಗಳ ಎಂಎಸ್ಪಿ ಹೆಚ್ಚಳ ಕೇಂದ್ರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ. ನವದೆಹಲಿ 2026-27 ಖಾರೀಫ್ ಮಾರುಕಟ್ಟೆ ಋತುವಿಗಾಗಿ 14 ಬೆಳೆಗಳಲ್ಲಿ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳಕ್ಕೆ ಕೇಂದ್ರ ಸರ್ಕಾರ ಬುಧವಾರ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಭತ್ತದ ಎಂಎಸ್ಪಿಯನ್ನು ಕ್ವಿಂಟಾಲ್ಗೆ 72 ಹೆಚ್ಚಿಸಲಾಗಿದೆ. ದ್ವಿದಳ ಧಾನ್ಯಗಳು, ಎಣ್ಣೆ ಬೀಜಗಳು ಮತ್ತು ಹತ್ತಿ ಎಂಎಸ್ಪಿ ಗಣನೀಯ ಏರಿಕೆಯಾಗಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಎಂಎಸ್ಪಿಯಲ್ಲಿ ಅತ್ಯಧಿಕ ಹೆಚ್ಚಳವನ್ನು ಸೂರ್ಯಕಾಂತಿ ಬೀಜಕ್ಕೆ, ಹತ್ತಿ ಕ್ವಿಂಟಾಲ್ಗೆ 622, ಹತ್ತಿ ಕ್ವಿಂಟಾಲ್ಗೆ 557, ಹುಚ್ಚೆಳ್ಳು ಕ್ವಿಂಟಾಲ್ಗೆ 515 ಮತ್ತು ಎಳ್ಳೆಣ್ಣೆ ಕ್ವಿಂಟಾಲ್ಗೆ 5,000 ಶಿಫಾರಸು ಮಾಡಲಾಗಿದೆ. ಬೆಳೆ ವೈವಿಧ್ಯೀಕರಣ ಉತ್ತೇಜಿಸಲು ಮತ್ತು ಆಮದು ಅವಲಂಬನೆ ಕಡಿಮೆ ಮಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಜೂನ್ ತ್ರೈಮಾಸಿಕದಲ್ಲಿ ಕಂಪನಿಗೆ ನಷ್ಟ ಸಾಧ್ಯತೆ. 19 ಲಾಭಾಂಶ ಘೋಷಿಸಿದ ಕಂಪನಿ ಎಚ್ಪಿಸಿಎಲ್ಗೆ 17.258 ಕೋಟಿ ಲಾಭ. ನವದೆಹಲಿ 2025-26 ಆರ್ಥಿಕ ವರ್ಷದ ಮಾರ್ಚ್ ತ್ರೈಮಾಸಿಕದಲ್ಲಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ 4,901 ಕೋಟಿ ನಿವ್ವಳ ಲಾಭ ಗಳಿಸಿದೆ. 2024-25 ಇದೇ ಅವಧಿಯಲ್ಲಿ ಕಂಪನಿಯು 3,354 ಕೋಟಿ ಲಾಭ ಗಳಿಸಿದ್ದು ಇದಕ್ಕೆ ಹೋಲಿಸಿದರೆ ಈ ಬಾರಿ ಲಾಭದ ಪ್ರಮಾಣದಲ್ಲಿ ಶೇಕಡಾ 40% ಹೆಚ್ಚಳವಾಗಿದೆ ಎಂದು ಕಂಪನಿ ಷೇರುಗಳಿಗೆ ಬುಧವಾರ ತಿಳಿಸಿದೆ. ಭಾರತಕ್ಕೆ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಇಲ್ಲ, ರಷ್ಯಾ. ಮಾಸ್ಕೋ. ಭಾರತ ಮತ್ತು ರಷ್ಯಾದ ಸಂಬಂಧವು ಸ್ನೇಹದ ಆಧಾರದಲ್ಲಿ ಮೂಡಿದೆ. ಇಂಧನ ಪೂರೈಕೆ ವಿಚಾರದಲ್ಲಿ ಭಾರತದ ಅಗತ್ಯವನ್ನು ನೀಗಿಸಲಾಗುವುದು. ಬಾಹ್ಯವಾದ ಎಷ್ಟೇ ಒತ್ತಡ ಇದ್ದರೂ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಆಗುವುದಿಲ್ಲ ಎಂದು ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರೋ ಹೇಳಿದರು. ರಘುವಂಶಿ ರಿಂಕು ಅಮೋಘ ಬ್ಯಾಟಿಂಗ್. ಮಳೆಯಿಂದ ಪಂದ್ಯ ವಿಳಂಬ. ಉತ್ತಮ ಮೊತ್ತ ಗಳಿಸಿದ ಕೋಲ್ಕತ್ತಾ. ರಾಯಪುರ. ಮಳೆಯಿಂದಾಗಿ ವಿಳಂಬವಾಗಿ ಆರಂಭವಾದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಅಂಗ ಕ್ರಿಶ್ ರಘುವಂಶಿ ಚಂದದ ಅರ್ಧಶತಕ ಗಳಿಸಿದರು. ರಶೀದ್ ವೀರ್ ನಾರಾಯಣ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಪಂದ್ಯದಲ್ಲಿ ರಘುವಂಶಿ ಅವರ ಆಟದ ಬಲದಿಂದ ಕೋಲ್ಕತ್ತಾ ತಂಡವು ರಾಯಲ್ಸ್ ಚಾಲೆಂಜರ್ಸ್ ಬೆಂಗಳೂರು ಎದುರು 20 ಓವರ್ಗಳ ಅಂತ್ಯಕ್ಕೆ 4 ವಿಕೆಟ್ಗಳಿಗೆ 192 ರನ್ ಗಳಿಸಿತು. ರಘುವಂಶಿ ಅವರೊಂದಿಗೆ ರಿಂಗು ಸಿಂಗ್ 4ನೇ ವಿಕೆಟ್ ಜೊತೆಯಾಟದಲ್ಲಿ 76 ರನ್ ಕಲೆ ಹಾಕಿದರು. ಸಂಜೆ ಮಳೆ ಸುರಿದ ಕಾರಣ ಕ್ರೀಡಾಂಗಣದ ಔಟ್ಫೀಲ್ಡ್ ಒದ್ದೆಯಾಗಿತ್ತು. ಆದ್ದರಿಂದ ಪಂದ್ಯವು ಸುಮಾರು 1 ಗಂಟೆ ವಿಳಂಬವಾಗಿ ಆರಂಭವಾಯಿತು. ಆದರೂ ಯಾವುದೇ ಓವರ್ ಕಡಿತವಾಗಿಲ್ಲ. ಟಾಸ್ ಗೆದ್ದ ಆರ್ಸಿಬಿ ತಂಡವು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಪ್ಲೇಆಫ್ ಆದಿ ಶ್ರೇಯಸ್ ಬಳಗಕ್ಕೆ ಗೆಲುವು ಅಗತ್ಯ. ಪಂಜಾಬ್ಗೆ ಪುಟಿದೇಳುವ ಒತ್ತಡ. ಧರ್ಮಶಾಲಾ. ಮೊದಲ 7 ಪಂದ್ಯಗಳಲ್ಲಿ ಅಜೇಯವಾಗಿ ಉಳಿದಿದ್ದ ಪಂಜಾಬ್ ಕಿಂಗ್ಸ್ ನಂತರ ಸತತ 4 ಹಣಾಹಣಿಗಳಲ್ಲಿ ಮುಗ್ಗರಿಸಿದೆ. ಅಲ್ಲದೆ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನ ಕುಸಿದಿದೆ. ಈ ಸಾಲುಗಳಲ್ಲಿ ತಂಡದ ಫೀಲ್ಡಿಂಗ್ ಲೋಪಗಳ ಪಾತ್ರವೇ ದೊಡ್ಡದು. ಆದ್ದರಿಂದ ಗುರುವಾರ ಇಲ್ಲಿ ನಡೆಯುತ್ತಿರುವ ಐಪಿಎಲ್ ಪಂದ್ಯದಲ್ಲಿ ಪಂಜಾಬ್ ತಂಡವು ಮುಂಬೈ ಇಂಡಿಯನ್ಸ್ ಎದುರು ತನ್ನ ಫೀಲ್ಡಿಂಗ್ ವಿಭಾಗದಲ್ಲಿ ಸುಧಾರಣೆಯನ್ನು ಮಾಡಿಕೊಂಡು ಕಣಕ್ಕಿಳಿಯುವ ಒತ್ತಡದಲ್ಲಿದೆ. ಈ ಹಂತದಲ್ಲಿಯೇ ಸೋಲಿನ ಸರಪಳಿ ಕಳಚಿಕೊಳ್ಳುತ್ತಿದ್ದರೆ ಆಲಿ ರನ್ನರ್ಸ್ ಆಫ್ ಪಂಜಾಬ್ಗೆ ಪ್ಲೇಆಫ್ ಆದಿ ಕಡುಕಠಿಣವಾಗಬಹುದು. ದರ್ಶನ್ ತನಿಷಿ ಚಾಂಪಿಯನ್. ಕೊನೆಯ ದಿನ 7 ಕೂಟ ದಾಖಲೆ. ರಾಜ್ಯ ಈಜು ಬಿಇಸಿಗೆ ಸಮಗ್ರ ಪ್ರಶಸ್ತಿ. ಬೆಂಗಳೂರು. ಅತಿಥೇಯ ಬಸವನಗುಡಿ ಈಜು ಕೇಂದ್ರದ ಬುಧವಾರ ಮುಕ್ತಾಯಗೊಂಡ ಎನ್ಆರ್ಜಿ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ಪ್ರಶಸ್ತಿ ಗೆದ್ದುಕೊಂಡಿತು. ತನಿಷಿ ಗುಪ್ತಾ ಅವರಿಂದ ಡಾಲ್ಫಿನ್ ಈಜು ಕೇಂದ್ರವು ರನ್ನರ್ಸ್ ಆಫ್ ಆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈ ಕೂಟದ 3ನೇ ದಿನವು ಒಟ್ಟು 7 ದಾಖಲೆಗಳು ನಿರ್ಮಾಣವಾದವು. ಈ ಬಾರಿ ಒಟ್ಟು 17 ಕೂಟ ದಾಖಲೆಗಳು ಮಾಡಿಕೊಂಡು ಬಂದವು. ಬಿಎಸ್ಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈ ದಿನದ ಶುಭಾಷಿತ. ಅಕ್ಷರ ಜ್ಞಾನವೆಂಬುದು ಸದ್ಯಕ್ಕೆ ಸಹಿ ಹಾಕುವುದಷ್ಟೇ ಮೀಸಲಾಗಿದೆ. ಅದು ಶಿಕ್ಷಣವಾಗಬೇಕು, ವಿದ್ಯೆಯಾಗಬೇಕು. ಆಮಾನಾಯಕ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ರವೀಂದ್ರನಾಥ್ ಶಾಫ್ರವರು, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶ್ರಾಫ್, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು. ಈ ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ, ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಪಿರಿಯಾಪಟ್ಟಣದ ಶ್ರೀಮತಿ ಸಮೀರಾ ಬಾನೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣದ ಶ್ರೀಮತಿ ಸಮೀರಾ ಬಾನೂರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರ ಮಗುವಿನ ಬಗ್ಗೆ ಅವರಿಂದಲೇ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಮೇಡಮ್.
2: ಮೊದಲಿಗೆ ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮನ್ನ ತೊಡಗಿಸ್ಕೊಂಡ್ರು, ತುಂಬಾ ಖುಷಿ ಆಯ್ತು. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯ ಮಾಡಿಕೊಡಿ ಮೇಡಮ್, ಎಲ್ಲಿ, ಯಾವೂರಿಂದ?
4: ನಮಸ್ತೆ, ನನ್ನ ಹೆಸರು ಸಮೀರವನು, ನಾನು ಪಿರಿಯಾಪಟ್ಟಣದಿಂದ ಬರ್ತಾರದು ವಿವೇಕಾನಂದ ಆಸ್ಪತ್ರೆಗೆ. ನನ್ನ ಮಗು ಹೆಸರು ಅಜ್ವಾ ಫತಿಮಾ. ಅವಳಿಗೆ ಫಿಸಿಯೋಥೆರಪಿ ಪ್ರಾಬ್ಲಮ್ ಇತ್ತು. ಅವಳು ಫಸ್ಟ್ ಕತ್ತು ಎಲ್ಲ ಪರವಾಗಿಲ್ಲ, ನಾನು ನಾರ್ಮಲ್ ಇತ್ತು. 3 ತಿಂಗಳಿಗೆಲ್ಲ ದಬ್ಬಾಕೋತ ಇದ್ಲು ಅವಳು. ಆಮೇಲೆ ಥರ ಫಿಕ್ಸ್ ಬರೋ ಥರ ಆಗ್ತಿದ್ಲು. ಆಮೇಲೆ ನಾವು ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ, ಫಿಕ್ಸ್ ಏನು ಇಲ್ಲ ಅವಳಿಗೆ ಅಂದರು. ಆಮೇಲೆ ಇವಳು ತಲೆನೆ ನಿಲ್ಲಿಸ್ತಾ ಇರಲಿಲ್ಲ, ಅದಕ್ಕೆ ನಾನು ಮೈಸೂರಿಗೆ ಹೋಗಿ ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ತೋರಿಸ್ದೆ. ಅಲ್ಲಿ ಥೆರಪಿ ಮಾಡಿಸಿ ಅಂತ ಅಂದರು. ಥೆರಪಿ ಸೆಂಟ್ರಿಗೆ ಹೋದೆ, ಪಾಪುಗೆ 1-2 ತಿಂಗಳು ಮಾಡಿಸ್ದೆ. ನನಗೆ ಏನೂ ಅನಿಸಿಲ್ಲ, ಅದಕ್ಕೆ ನಾನು ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಮೈಸೂರಿಗೆ. ನನ್ನ ಅಕ್ಕ ಐತೆ ವಿವೇಕಾನಂದ ಆಸ್ಪತ್ರೆನಲ್ಲಿ, ಚೆನ್ನಾಗಿ ನೋಡ್ತಾರೆ, ಥೆರಪಿ ಎಲ್ಲ ಚೆನ್ನಾಗಿ ಕೊಡ್ತಾರೆ, ನೀನು ಹೋಗು ಒಂದ್ಸತಿ ತೋರಿಸು ಅಂತ ಹೇಳಿದರು. ಅಲ್ಲಿ ಮಕ್ಕಳು ಡಾಕ್ಟ್ರು ನೋಡ್ತಾರೆ, ಲೇಡೀಸು, ಅವ್ರ ಹತ್ರ ತೋರಿಸ್ದೆ. ಸುಷ್ಮಾ ಮ್ಯಾಮ್ ಅನಿಸುತ್ತೆ, ಅವ್ರ ಹತ್ರ ತೋರಿಸ್ದೆ. ಅವ್ರು ಹೇಳಿದರು 99% ಚೆನ್ನಾಗಾಗ್ತಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, 70% ಆದರೂ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ, ಹೋಗಿ ನೀವು ಅಂತ ನನಗೆ ಹೇಳಿ ಕಳಿಸಿದ್ರು. ಅಲ್ಲಿ ಸೋನಾ ಮೇಡಮ್ ಪರಿಚಯ ಆದರು. ಸೋನಾ ಮೇಡಮ್ ಹತ್ರ ನಾನು ಎಲ್ಲ ಕೇಳಿಕೊಂಡೆ. ಅಲ್ಲಿ ಇವರು ಪೂರ್ಣಿಮಾ ಮೇಡಮು ಅವರೂ ಸಹ ಮಾಡಿಕೊಡ್ತಿದ್ರು. ಸೋನಾ ಮೇಡಮ್ ಬ್ಯುಸಿ ಇದ್ರೆ ಇವರು ಮಾಡ್ತಿದ್ರು. ಫಸ್ಟು ಕತ್ತೆ ನಿಲ್ತಾ ಇರಲಿಲ್ಲ ಇವಳಿಗೆ, ಈಗ ಪರವಾಗಿಲ್ಲ, ಕತ್ತೆ ನಿಲ್ಲುತ್ತೆ, ಎಲ್ಲ ಮಾತಾಡಿದ್ರೆ ಸಾಕು, ಜೊಳ್ಳೆಲ್ಲ ಸುರಿದ್ಲು. ದಿನಕ್ಕೆ 15 ಸತಿ

ಬಟ್ಟೆ ಚೇಂಜ್ ಮಾಡ್ಬೇಕಿತ್ತು, ಅಷ್ಟು ಜೊಳ್ಳಾಗ್ತಿತ್ತು ಅವಳಿಗೆ. ಈಗ ಪರವಾಗಿಲ್ಲ, ಜೊಳ್ಳು ಏನು ಸುರಿಸ್ತಾ ಇಲ್ಲ, ಸರ್ ಥೆರಪಿ ಮಾಡಿ ಅಂತ ಹೇಳ್ಕೊಟ್ಟಿದ್ರು. ಈಗ ಸ್ವಲ್ಪ ಮುಂದೆ ಹೋಗ್ತಾಳೆ, ಮಾತಾಡ್ತಾಳೆ, ಪರವಾಗಿಲ್ಲ. ಫಸ್ಟ್ಗಿಂತ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಾದ್ಮೇಲೆ ಸ್ವಲ್ಪ ಚೆನ್ನಾಗಾಗ್ತಾಳೆ. ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಮಗುಗೆ, ಅಂದರೆ ಅಡುಗೆನೂ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಮತ್ತು ನಮ್ದೂ ಇರುತ್ತಲ್ಲ, ಎಲ್ಲ ನೋಡ್ಕೋಬೇಕು. ಇವಳಿಗೆ ನೋಡದೆ ಇದ್ರೇನು ತಲೆ ಬಾಚ್ಕೊಳಕ್ಕೂ ಟೈಮ್ ಸಿಗೋಲ್ಲ. ಯಾಕಂದರೆ ನಾನು ಸಪ್ರೇಟ್ ಇರೋದು, ನಾನು, ನನ್ನ ಮಗು, ನಮ್ಮ ಮನೆಯವರು. ನಮ್ಮ ಮನೆಯವರು ಊಟ ಮಾಡೋಕ್ಕೂ ಸಹ ನಮ್ಮ ಮನೆಯವರು ಬರೋ ತನಕ ಕೆಲಸದಿಂದ ಕಾಯಬೇಕು, ಇಲ್ಲಾಂದರೆ ಪ್ಲೇಟ್ ಎಲ್ಲ ಬಿಸಾಕ್ಬಿಡ್ತಾಳೆ, ಊಟ ತಿನ್ನಕ್ಕೆ ಕೊಡೋಲ್ಲ, ಹಂಗೆ ಮಾಡ್ತಾಳೆ, ಎತ್ಕೊಂಡು ತಿಂದರೆ ಚೆಲ್ಬಿಡ್ತಾಳೆ. ಅದಕ್ಕೆ ನಮ್ಮ ಮನೆಯವ್ರು ಬಂದಾದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಅವ್ರು 10 ಗಂಟೆಗೆ ಬಂದ್ರೂ 10 ಗಂಟೆ ಮಾಡ್ಕೊಂಡು ತಿನ್ನೋಣ, 11, 11:30 ಆಗುತ್ತೆ ರಾತ್ರಿ ಊಟ ಮಾಡ್ಕೊಂಡು ತಿನ್ನೋಕ್ಕೆ. ಮತ್ತೆ ಬೆಳಗ್ಗೆ ಎದ್ದಬೇಕು, 6 ಗಂಟೆಗೇ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಪಾಪುಗೆ ತಿಂಡಿ ಊಟ ನನಗೆ ತಿಂಡಿ ಎಲ್ಲ ಮಾಡ್ಕೊಂಡು ಮತ್ತೆ ವಿವೇಕಾನಂದ ಆಸ್ಪತ್ರೆಗೆ ಬರಬೇಕು. ಬಂದು ಪಾಪುಗೆ ಅಲ್ಲಿ 3 ಬಸ್ ಚೇಂಜ್ ಮಾಡಬೇಕು, ಪಾಪುಗೆ ತೋರಿಸ್ಕೊಂಡು ಎಲ್ಲ ಮಾಡ್ಕೊಂಡು ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ತಿರ್ಗಾ ಮನೆಗೆ ಬರೋ ತನಕ ಬಸ್ ಸಿಗಿದ್ರೆ ಏನೂ ಇಲ್ಲ, ಬೇಗ ಬೇಗ ಆಗ್ಬಿಡುತ್ತೆ. ಬಸ್ ಸಿಗಲಿಲ್ಲ ಅಂದರೆ 8:30, 9:30 ಆಗ್ಬಿಡುತ್ತೆ. ಕಷ್ಟ ತುಂಬ ಆಗುತ್ತೆ, ಏನು ಮಾಡ್ತೀರಾ? ನಮಗೆ ಮಗು ಐತೆ ಅಂತ ನಂಬಿಕೆ ಐತೆ. ಸ್ವಲ್ಪ ಜನಕ್ಕೆ ಮಕ್ಕಳು ಇರೋದಿಲ್ಲ, ಅವರು ಮಕ್ಕಳು ಅಂತ ಇದು ಮಾಡಿದ್ರೆ ಅಳ್ತಾರೆ. ನಮಗೆ ಏನಾದರೂ ಇಲ್ಲ, ಅಮ್ಮ ಅಂತ ಕೂಗ್ತಾಳೆ, ಅಷ್ಟರಲ್ಲಿನೂ ನಾವು ಖುಷಿ ಇರ್ತೀವಿ. ಅಂದರೆ ಜನ ಮದುವೆಗೆ ಎಲ್ಲಾದರೂ ಹೋಗುವಾಗ ಮಾತಾಡ್ತಾರೆ, ಅಯ್ಯೋ ಇಷ್ಟು ಚೆನ್ನಾಗೈತೆ ನೋಡು, ದೇವರು ಹೆಂಗ್ ಮಾಡವನೆ ಅಂತಾರೆ. ಮತ್ತೆ ಅವಳಿಗೆ ಏನಾದರೂ ವಸ್ತು ತಂದುಕೊಟ್ರೆ, ಬಟ್ಟೆ ಗಿಟ್ಟೆ ಏನಾದರೂ ತಂದುಕೊಟ್ರೆ, ಅಯ್ಯೋ ಆ ಮಗುನೇ ಅಷ್ಟು ಕಾಸ್ಟ್ಲಿ ಬಟ್ಟೆ ಹಾಕಿಸ್ತೀಯಾ ಅಂತ ಆಡ್ಕೋತಾರೆ. ನಮ್ಗಿಂತ ಜನಾನೇ ಆಡ್ಕೋತಾರೆ, ಅದಕ್ಕೆ ಅವ್ರ ಮುಂದೆ ಎಲ್ಲ ಚೆನ್ನಾಗಾಗ್ತಾರೆ ಅಂತ ನಾವು ಸವಾಲಾಗ್ಬಿಟ್ಟು ಇರ್ತೀವಿ. ನನ್ನ ಮಗು ಚೆನ್ನಾಗಿ ಆಗೇ ಆಗುತ್ತೆ, ಒಟ್ಟಿನಲ್ಲಿ ಮಕ್ಕಳಿಗಿಂತ ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಆಗೋಳೆ, ಸ್ವಲ್ಪ ಪರವಾಗಿಲ್ಲ, 5 ವರ್ಷ ತನಕ ಚೆನ್ನಾಗಾಗ್ತಾಳೆ ಅಂತ ಹೇಳೋರೆ. ಮೊನ್ನೆ ಇವರು ಇಲ್ಲಿ ಫಿಸಿಯೋಥೆರಪಿ ಮಾಡೋಕ್ಕೆ ಕ್ಯಾಂಪ್, ಅವರು ಹೇಳಿದ್ರು ಶಕ್ತಿ ಎಲ್ಲ ಬರ್ತೈತೆ ಮಗುಗೆ, ಏನು ತೊಂದರೆ ಇಲ್ಲ, ಒಟ್ಟಿನಲ್ಲಿ ಥೆರಪಿ ಬಿಡಿಸ್ಬೇಡಿ ಅಂತ. ನನಗೆ ಎಷ್ಟು ಕಷ್ಟ ಆಗಿದ್ರು ಪರವಾಗಿಲ್ಲ, ನಾನು ಹೊಟ್ಟೆಗೆ ಊಟ ತಿಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳಿಗೆ ಸರಿಯಾಗಿ ಮಾಡೋದೇ ನಂದು ಉದ್ದೇಶ ಆಗ್ಬಿಟ್ಟೈತೆ. ಯಾಕೆ ಗೊತ್ತಾ, ಆಡ್ಕೋತಾರಲ್ಲ ಅವ್ರ ಮುಂದೆ, ನನ್ನ ಕೂಸೂ ಚೆನ್ನಾಗಿರಬೇಕು ಅಂತ ನನಗೆ ಒಂದು ಧೈರ್ಯ. ಚೆನ್ನಾಗಿ ಆಗ್ತಾಳೆ ಅಂತ ದೇವ್ರ ಮೇಲೆ ಭಾರ ಆಗ್ಬಿಟ್ಟು ಕೂತಿದ್ರೆ ಆಗೋಲ್ಲ, ಪ್ರಯತ್ನ ನಾವು ಕೊಡಬೇಕು. ದೇವ್ರು ಮಾಡ್ತಾನೆ ಮಾಡ್ತಾನೆ ಅಂತ ಬಿಟ್ಬಿಟ್ರೆ ಈಗ ಪರವಾಗಿಲ್ಲ. ಇಲ್ಲಿ ಎಷ್ಟೋ ಮಕ್ಳಿಗೆ ನೋಡ್ತೀವಿ ನಾವು, ಏ ನಮ್ಮ ಮಕ್ಕಳೇ, ನಮ್ಮ ಮಕ್ಕಳು, ನಮ್ಮ ಮಕ್ಕಳು ಅಂತ ನಾವು ಅಳ್ತಾ ಇರ್ತೀವಿ. ಊಟ ಮಾಡುವಾಗ ಊಟನೂ ಸೇರಲ್ಲ, ಎಲ್ಲೋದ್ರೂ ಒಂದೇ ಮಾತಂತಾರೆ, ಅಯ್ಯೋ ಕೂತ್ಕೊಳ್ಳಲ್ಲ 2 ವರ್ಷ ಪಾಪು, ಆ ಮಗು ನೋಡು 1 ವರ್ಷಗೇನೆ ಹೆಂಗ್ ನಡೀತೈತೆ ಅಂತ ಆಡ್ಕೋತಾರೆ. ನಾವು ಅಳ್ಕೊಂಡು ಎಲ್ಲ ಮಾತು ಕೇಳ್ಕೊಂಡು ಫಸ್ಟು ಜಾಸ್ತಿ ಯೋಚನೆ ಮಾಡ್ತಿದ್ದೆ, ನನಗೆ ಬಿ ಪಿ ಲೋ ಪ್ರಾಬ್ಲಮ್ ಆಗ್ತಿತ್ತು. ಯೋಚನೆ ಮಾಡಿ ಮಾಡಿ ಬಿದ್ದುಬಿಡ್ತಾ ಇದ್ರು ನಾನು ಎದ್ದು ನನ್ನ ಕೂಸ್ಗೆ ನೋಡ್ಕೋತಾ ಇದ್ದೆ. ಆಮೇಲೆ ಒಂದ್ಸತಿ ಕೂತ್ಕೊಂಡು ಯೋಚನೆ ಮಾಡಿದೆ, ನಾನೇ ವೀಕಾಗ್ಬಿಟ್ರೆ ನನ್ನ ಕೂಸ್ಗೆ ಯಾರು ನೋಡ್ಕೋತಾರೆ? ನಾವು ಇದ್ದೀನೋ ನಮಗೆ ನಮ್ಮ ಅಕ್ಕ ತಂಗಿ ಯಾರೂ ನೋಡಲ್ಲ, ನಮ್ಮ ಮಕ್ಕಳಿಗೆ ಅವರೆಲ್ಲ ಇದ್ರೂ ಯಾರೂ ಬಂದು ನೋಡಲ್ಲ. ಸಹ ಇಲ್ಲಿ ನಾನು ಒಬ್ಬಳೇ ಬರ್ತೀನಿ, ಎಲ್ಲರೂ ಬರ್ತಾರಲ್ಲ ಅವ್ರ ಅಮ್ಮ ಬರ್ತಾರೆ, ಇಲ್ಲಾಂದರೆ ನಮಗೆ ಅಮ್ಮ ನಮ್ಮ ಕೆಲ್ಸಕ್ಕೆ ಹೋಗೋರೆ ಬೇರೆ ಊರಿಗೆ, ನಮ್ಮಮ್ಮ ಇದ್ದಿದ್ರೆ ತೊಂದರೆ ಆಗ್ತಾ ಇರಲಿಲ್ಲ. ಯಾರೂ ಸಹ ಬರಲ್ಲ, ಅವ್ರವ್ರದ್ದು ಅವ್ರವ್ರು ಮಾಡ್ಕೋತಾರೆ, ಅವ್ರ ಮನೆ ಅವ್ರ ಮಠ ಇರುತ್ತೆ ಅವ್ರು ಮಾಡ್ಕೋತಾರೆ. ಅಂದರೆ ನನಗೇನು ಗೊತ್ತಾ, ಅವ್ರು ಬಂದಿನೋ ಮಾಡಿಬಿಟ್ಟಿನೋ, ಆಮೇಲೆ ಹೇಳಬಾರ್ದು ಯಾರೂ, ನಿನ್ನ ಮಗುವಿಗೆ ನಾವು ಕಾಯ್ಕೊಂಡಿದ್ವಿ, ಯಾರೂ ಹೇಳಬಾರ್ದು, ನಾನೇ ಮಾಡಬೇಕು ನನ್ನ ಮಗುಗೆ. ನನ್ನ ಹತ್ರ ಎಷ್ಟು ಜೀವ ಐತೆ ಅದೆಲ್ಲನೂ ನನ್ನ ಮಗುಗೆ ನಾನು ಇದು ಮಾಡ್ತೀನಿ, ನನ್ನ ಕೂಸ್ಗೆ ಏನೂ ಆಗೋಕ್ಕೆ ನಾನು ಬಿಡೋದಿಲ್ಲ ಅಂತ ನನಗೊಂಥರ ಇದು ಆಸೆ. ಅಂದರೆ ಅವಳು ನಡೀಬಿಟ್ರೆ ನಾನು ವಸಿ ಖುಷಿ ಪಡೋದಿಲ್ಲ. ಹೆಂಗೋ ಸ್ವಲ್ಪ ಈಗ ಆಟ ಆಡೋದು ಮಾತಾಡೋದು ಎಲ್ಲ ನೋಡಿದ್ರೆ ಚೆನ್ನಾಗಾಗ್ತಾಳೆ ಅಂತ ನಂಬಿಕೆಂತೂ ಐತೆ, ಹಾಗೆ ಆಗ್ತಾಳೆ ಅವಳು ಅಂತ. ವೇಟ್ ಮಾಡೋಣ ಸ್ವಲ್ಪ ಅಂತ ಹೇಳೋರೆ, ವೇಟ್ ಮಾಡಿ, ಎಷ್ಟು ವೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಾಗುತ್ತೆ ಅಂತ. ಕತ್ಲು ಆದಮೇಲೆ ಬೆಳಕು ಬಂದೇ ಬರುತ್ತೆ ಅಲ್ವಾ, ಹಂಗೆ ಅದು ಆಗುತ್ತೆ. ನಾವು ಬೆಳಕು ಬರಲಿ ಅಂತ ನಮ್ಮ ಜೀವ ಈಗ ಕತ್ಲಾಗೈತೆ, ದೇವರು ಯಾವಾಗ ಕಣ್ಣು ಬೀಳುತ್ತೆ ಅವಾಗ ಬೀಳಲಿ ಅಂತ ನಾವು ಕಾಯ್ತಿದ್ದೀವಿ. ದಿನ ಕಣ್ಣು ಮುಚ್ಕೊಂಡಿರೋಕ್ಕಾಗುತ್ತಾ? ಇಲ್ಲ ಅಲ್ವಾ, ನೋಡಲೇಬೇಕಲ್ವಾ, ನೋಡೇ ನೋಡ್ತಾನೆ ಅಂತ ನಮ್ಗೆ ನಂಬಿಕೆ ಅದು.
ನೋಡ್ಲಿ ನನ್ ಕೂಸುನು ಚೆನ್ನಾಗಾಗ್ಲಿ, ಆಡ್ಕೊರೋರ್ದು ಮುಖ ಎಲ್ಲ ಮುಚ್ಚ

0: ಸೊಳ್ಳಿ ಅಂತ ನಾವು ಕಾಯ್ತಿದ್ದೀವಿ ಅಷ್ಟೇ ಮೇಡಮ್ ಅವರ. ಇನ್ನೇನು
1: ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿರಂತರವಾಗಿ ಪ್ರತಿ ಕ್ಷಣದಲ್ಲೂ ಅವಳಿಗಾಗಿ ನೀವು ಕಷ್ಟಪಡ್ತಿದ್ದೀರಾ, ಅವಳು ಸರಿ ಹೋಗೋದಕ್ಕೆ ದಾರಿ ಕಾಯ್ತಾ ಇದ್ದೀರಾ, ಯಾರ ಮೇಲೂ ಡಿಪೆಂಡ್ ಆಗದೆ ಅವಳು ಓನ್ ಆಗಿ ನಿಂತ್ಕೊಳ್ಳೋದನ್ನ ನೀವು ಈಗಲೂ ಕ್ಷಣದಲ್ಲೂ ಕಾಯ್ತಾ ಇದ್ದೀರಾ ಅಂತ ಈ ಮಾತಿನಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರಿ. ಈ ಸಮಸ್ಯೆ ಇದೆ ಅಂತ ಹಸುವಾಗಿ ಯಾವಾಗ ಗೊತ್ತಾಯ್ತು ನಿಮ್ಗೆ?
0: ಅವಳಿಗೆ 9 ತಿಂಗಳಾಯ್ತು, ಆದ್ಮೇಲೇನು ಕತ್ ನಿಲ್ಲ, ನಮ್ಗೆ ಗೊತ್ತೇ ಆಗಿಲ್ಲ ಏನ್ ಮಾಡೋದು ಅಂತ. ಸ್ವಲ್ಪ ಜನ ಹೇಳ್ತಿದ್ರು ಕಡಿಮೆ ಶಕ್ತಿ ಐ ಸಿ ರೂಮ್ ನಲ್ಲಿ ಇಲ್ಲ ನನ್ ಕೂಸು, ಅದಕ್ಕೆ ಕಡಿಮೆ. ಅವಳು 1.5 ತಿಂಗಳಿತ್ತು, 9 ತಿಂಗಳಿಗೆನೆ ಆಗಿದ್ದು, ಅಂದರೆ ಅವಳು ಉಸಿರಾಟನ ತಗೊಂಡಿರ್ಲಿಲ್ಲ, ಅದಕ್ಕೆ ಆ ಪ್ರಾಬ್ಲಮ್ನಲ್ಲಿ ಐ ಸಿ ರೂಮ್ನಲ್ಲಿ ಇದ್ಲು. ಅದಕ್ಕೆ ಎಲ್ಲ ಹೇಳ್ತಿದ್ರು ಅಯ್ಯೋ ಇಲ್ಲ ಸ್ವಲ್ಪ ಶಕ್ತಿ ಕಡಿಮೆ ಎಲ್ಲ ಚೆನ್ನಾಗಾಗ್ತಾಳೆ ಅಂತಿದ್ರು. ಆಮೇಲೆ ನಮ್ಮ ಮನೆಯವ್ರು ಹೇಳಿದರು ಬೇರೆಯವ್ರ ಮಾತು ಕೇಳ್ಕೊಂಡು ಏನು ಬರೋದಿಲ್ಲ, ಬಾ ನಾವು ಹೋಗೋದ, ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸೋದ ಅಂದರು. ಅದಕ್ಕೆ ಮೈಸೂರಿಗೆ ಹೋಗಿದೆ. ಆಮೇಲೆ ನಮ್ಮಕ್ಕ ಹೇಳಿದರು ಇಲ್ಲಿ ವಿವೇಕಾನಂದ ಆಸ್ಪತ್ರೆಯಲ್ಲಿ ತೋರಿಸಿ ಚೆನ್ನಾಗಿ ನೋಡ್ತಾರೆ, ಅಲ್ಲಿ ಬಂದು ತೋರಿಸು ಅಂತ. ನಮ್ಮಕ್ಕ ನನಗೆ 3ನೇ ತಿಂಗಳಿಗೇನೆ ಹೇಳಿದ್ಲು, ಪಾಪ ಅಕ್ಕ ಕತ್ತೆ 3 ತಿಂಗಳಾಗೈತೆ, ಸ್ವಲ್ಪ ಮಕ್ಕಳಿಗೆ 3 ತಿಂಗಳಿಗೇನೆ ನಿಲ್ಲುತ್ತೆ, ಇವಳಿಗೆ ನಿಲ್ಲೇ ಇಲ್ಲ, ಆಟ ಆಡ್ತಾಳೆ ನಿಲ್ಲೇ ಇಲ್ಲ ಅಂದೆ ನಾನು. ಸಮೀರ ಬಾ ಇಲ್ಲೇ ತೋರಿಸ್ಕೋ ಅಂದ್ಲು. ಬ್ಯಾಡಕ್ಕ ನನ್ನ ಮಗು ಏನೋ ಅನ್ವೇ ಆ ಥರ ಇಲ್ಲ, ಹ್ಯಾಂಡಿಕ್ಯಾಪ್ ಥರ ಚೆನ್ನಾಗಾಗ್ತಾಳೆ ಅಂತ. ನಾನು MRIನು ಸಹ ಮಾಡಿಸ್ಬಿಟ್ಟೆ ನನ್ನ ಮಗುಗೆ. MRI ಮಾಡ್ಸೋಕ್ಕೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ಅವಳಿಗೆ ಕರೆಂಟ್ನಲ್ಲಿ ಬಿಡೋಕ್ಕೆ ಅವಳಿಗೆ ಇಂಜೆಕ್ಷನ್ ಹಾಕಬೇಕು. 6 ದಿನ ನಾನು ತಿಂಗಳಿಗೆ 6-6 ಸತಿ ಹೋಗಿದ್ದೀನಿ, ಅಂದರೆ ಆಗಿಲ್ಲ, 6ನೇ ಸತಿ ಆಗಿದ್ದು ಅವಳಿಗೆ MRI ಮಾಡಿಸಾದ್ಮೇಲೆ ಪರವಾಗಿಲ್ಲ, MRI ನಾರ್ಮಲ್ ಬಂತು. ಆ ಡಾಕ್ಟ್ರು ಹೇಳಿದರು ಮಗು ನಾರ್ಮಲ್ ಆಗ್ತಾಳೆ, ವೇಟ್ ಮಾಡಬೇಕು, ಥೆರಪಿ ಬಿಡಿಸ್ಬಾರ್ದು, ಯಂಗ್ ಅನ್ನ ಇಂಪಾರ್ಟೆಂಟು, ಹಂಗೆ ಅವಳಿಗೆ ಥೆರಪಿ ಇಂಪಾರ್ಟೆಂಟು ಅಂತ ಹೇಳಿದರು. ನಾನು ಮನೆಯಲ್ಲೂ ಸಹ ಕೂತ್ಕೊಳ್ಳಲ್ಲ, ಅವಳಿಗೆ ಮನೆಯೂ ಮಾಡಿಸ್ತಾ ಇರ್ತೀನಿ, ಅವಳಿಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಅಂದರೆ ನಮಗೆ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ, ಎತ್ಕೊಂಡೇ ಇರಬೇಕು ಒಂದೇ ಕಡೆ, ಎಲ್ಲ ಮಾಡಬೇಕು, ಮನೆ ಕೆಲಸನೂ ಮಾಡಬೇಕು. ಹೆಂಗೋ ಗಂಡ ಚೆನ್ನಾಗಿ ಸಿಕ್ಕಿದ, ನಮ್ಮ ಕಷ್ಟಕ್ಕೆಲ್ಲ ಅವ್ರು ನಿಂತ್ಕೋತಾರೆ, ಅವ್ರು ಒಂದೇ ಮಾತು ಹೇಳೋದು ಎಷ್ಟಾದರೂ ಆಗಲಿ, ಎಷ್ಟಾದರೂ ದೂರ ಆಗಲಿ, ಏನಾದರೂ ಆಗಲಿ, ಹಂಗೆ ಹಿಂಸೆ ಕೊಡ್ತಾಳೆ. ನಾನು ಮಲ್ಕೊಂಡು ಫೋನ್ ಏನಾದರೂ ನೋಡಿದ್ರೆ ತಲೆ ಗಿಣ್ಬಿಡೋದು, ಕೂದಲು ಎಲ್ಲ ಕೈನಲ್ಲಿ ಹಿಡ್ಕೊಳ್ಳೋದು, ಹೋಗಿ ಅನ್ನೋದು. ಮತ್ತು ಇವರಪ್ಪ ಏನಾದರೂ ವಸ್ತು ನನಗೆ ಕೊಡಿಸಿದ್ರೆ ಮುಖ ಎಲ್ಲ ಒಂಥರ ಮಾಡ್ಕೋತಾಳೆ, ಬಟ್ಟೆ. ಮತ್ತು ಹೋಟೆಲ್ನಲ್ಲಿನೂ ಸಹ ಒಂದು ಇಡ್ಲಿ ಕೊಡಿಸಿದ್ರು ಮುಖ ಎಲ್ಲ ಅಪ್ಪಗೆ ಮಾಡ್ಕೋತಾಳೆ, ಇವಳಿಗೂ ಪಾರ್ಸೆಲ್ ಕಟ್ಟಿಸಿದ ಮೇಲೆ ಸುಮ್ಗಿರ್ತಾಳೆ. ಅಷ್ಟೆಲ್ಲ ಗೊತ್ತಾಗುತ್ತೆ ಅಂದರೆ ಸರಿಯಾಗಿ ಆಗ್ತಾಳೆ ಅಂತ ಗ್ಯಾರಂಟಿನೂ ಐತೆ ಅಲ್ಲ, ಅದಕ್ಕೆ ನಾನು ಸುಮ್ಗಿದ್ದೀನಿ ಮೇಡಮ್ ಅವರೇ.
1: ಮೂರು ತಿಂಗಳಿಗೆ ಗೊತ್ತಾಯ್ತು ಅಂತ ಹೇಳಿದ್ರಿ ನೀವು, CP ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ. ಅದಾದ್ಮೇಲೆ ತಕ್ಷಣಕ್ಕೆ ಯಾವ ಹಾಸ್ಪಿಟಲ್ಗೆ ಹೋದ್ರಿ ನೀವು?
0: ನಾನು ಮೈಸೂರು ಗೌರ್ಮೆಂಟ್ ಆಸ್ಪತ್ರೆನಲ್ಲಿ ತೋರಿಸಿದೆ, ಅಲ್ಲಿ ನನಗೆ ಏನೋ ಚೆನ್ನಾಗಿ ಕಾಣಿಲ್ಲ. 1 ತಿಂಗಳು ಮಾಡಿದೆ, ಇವಳಿಗೆ ಏನೋ ಇಂಪ್ರೂವ್ನೇ ಆಗಿಲ್ಲ. ಇವಳು ಅಲ್ಲಿ ಹೋಗೋಕ್ಕೂ ಕಷ್ಟ, ಎಲ್ಲೋಗಿದ್ರು ಕಷ್ಟನೇ ಆಗ್ತಿತ್ತು. ಒಟ್ಟಿನಲ್ಲಿ ಅಲ್ಲಿನೂ ಮಾಡ್ತಿದ್ರು, ಏನೂ ತೊಂದರೆ ಇರಲಿಲ್ಲ, ಚೆನ್ನಾಗೇ ಮಾಡ್ತಿದ್ರು ಗೌರ್ಮೆಂಟ್ ಆಸ್ಪತ್ರೆನಲ್ಲಿ. ತೋರಿಸಿದೆ, ಎಲ್ಲ ಮಾಡಿದೆ, ನನಗೇನೋ ಅಕ್ಕ ಏನಕ್ಕ ಮಾಡೋದು, ಇನ್ನೂ ಏನೂ ಆಗಲಿಲ್ಲಲ್ಲ ಅಂತ ನಾನು ಹೇಳಿದೆ. ಅದಕ್ಕೆ ಬಾಯಿಲಿ ವಿವೇಕಾನಂದನಲ್ಲಿ ಒಂದ್ಸತಿ ತೋರಿಸೋಣ ಅಂದರು. ಇಲ್ಲಿ ತೋರಿಸಿದೆ, ಅಲ್ಲಿ ಪೂರ್ಣಿಮಾ ಮೇಡಮ್ ಹೇಳಿದರು ಕರೆಕ್ಟಾಗಿ 3 ತಿಂಗಳು ಮಾಡಬೇಕು, ತಕ್ಷಣವೇ ರಿಸಲ್ಟ್ ಬರಲ್ಲ ಅಂತ ಹೇಳಿದರು ಪೂರ್ಣಿಮಾ ಮ್ಯಾಮ್. ನಾನು 6 ತಿಂಗಳ ತನಕನೂ ಕಾಯಿದೆ, ಸ್ವಲ್ಪ ರಿಸಲ್ಟ್ ಬಂತು, ಈಗಲೂ ಬರ್ತೈತೆ. ಫಸ್ಟು ಹೆಂಗಿತ್ತು ಈಗ ಹೆಂಗವಳೆ ಅಂತ ಒಂಥರ ನಂಬಿಕೆ. ವಿಡಿಯೋ ಮಾಡಿಸಿ ಇಟ್ಟಿದ್ದೀನಿ ನಾನು ನನ್ನ ಮಗು.
1: ಮೊದಲು ಯಾವ ಥರ ಇತ್ತು ಅವಳ ಪರಿಸ್ಥಿತಿ?
0: ಮೊದಲು ಹಿಂಗೆ ಕತ್ತು ಮೇಲೇ ಎತ್ತಾ ಇರಲಿಲ್ಲ, ಕೂಗಿದ್ರು ಕತ್ತೆ ಹಿಂಗೆ ಹಿಂಗೆ ಮಾಡ್ಕೊಂಡು ಒಂದು ಕಡೆ ಬಾಹುಲಿ ಅಂತ ಒಂದು ಆ ಥರ ಇರ್ತಿದ್ಲು, ಹಿಂಗೆ ಹಾಕ್ಕೊಂಡು ಕತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಕತ್ತೆ ಎತ್ತದು, ಈಗನೂ ದಬಾಕೊಂಡ್ರೆ ಸರಿಯಾಗಿ ಹಿಂಗೆ ಕತ್ತೆ ಎತ್ತಿ ಕೈ ಹಿಂಗೆ ಇಟ್ಕೋತಾಳೆ, ಮುಷ್ಟಿ ಇಟ್ಕೋತಾಳೆ. ಫಸ್ಟ್ ಹಂಗೆಲ್ಲ ಮಾಡ್ತಾ ಇರಲಿಲ್ಲ, ಅಯ್ಯೋ ಏನಪ್ಪ ಮಾಡೋದು ಅಂತ. ಆಮೇಲೆ ಹೆಂಗೋ ಪೂರ್ಣಿಮಾ ಮೇಡಮ್ ಮತ್ತು ಸೋನಾ ಮೇಡಮ್ ಇದಾಯಿತು. ಪೂರ್ಣಿಮಾ ಮೇಡಮ್ ಚೆನ್ನಾಗಿ ನೋಡ್ಕೋತಾರೆ, ಮಗುಗೆ ಹಾಕ್ಬಿಟ್ಟು ಮೇಡಮ್ ಅವರೇ ಸ್ವಲ್ಪ ಊಟ ಮಾಡ್ಕೋತೀನಿ ಅಂದ್ರೂ ಮಾಡ್ಕೊಳ್ಳಿ ಅಂತ ನಮ್ಮ ಮಗುಗೆ ಅವ್ರ ಮಗು ಥರ ನೋಡ್ಕೋತಾರೆ ಮೇಡಮ್ ಅವರೇ. ಅವ್ರದ್ದು ಸಹಾಯ ನಾವು ಮರ್ತಿದ್ರು ತೀರ್ಸೋಕ್ಕಾಗಲ್ಲ, ನಮ್ಗೆ ಗೊತ್ತಾಗಿಲ್ಲ ಅಂದ್ರೂ ಮೇಡಮ್ ಅವರೇ ಇದು ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂದರೆ, ಏನು ಮಾಡ್ಕೋಬೇಡಿ ಹಿಂಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಹಿಂಗೆ ಹೇಳಿದ್ರು ನಮಗೆ ಅಂತ ಅಳಿದ್ರು ಏನು ಹೇಳ್ತಾರೆ ಗೊತ್ತಾ, ಸುಂಗಿ ಅಳ್ಬೇಡಿ, ನಿಮ್ಮ ಮಗು ಚೆನ್ನಾಗಾಗ್ತಾಳೆ, ಆಡ್ಕೊಳ್ಳೋಣ ಬಾಯಿ, ಮುಚ್ಚುತ್ತೆ ಸುಂಗಿರಿ ಅಂತ ನಮ್ಮ ಧೈರ್ಯ ಹೇಳ್ಕೊಡ್ತಾರೆ. ಆ ಥರ ಎಲ್ಲ ಧೈರ್ಯ ಹೇಳ್ಬಿಟ್ಟು ಮಾಡೋದು ರೇರು. ಸ್ವಲ್ಪ ಜನ ಮುಸ್ಲಿಮು ಅಂತ ನೋಡಲ್ಲ, ಅವರು ಚೆನ್ನಾಗಿ ಇದು ಮಾಡ್ತಾರೆ. ಮಗುಗು ಎತ್ಕೊಂಡು ಮೇಡಮ್ ಅವರೇ ಸ್ವಲ್ಪ ಊಟ ತಿನ್ಕೋತೀನಿ ಎತ್ಕೊಳ್ಳಿ ಅಂದ್ರೂ ಸಹ ಎತ್ಕೋತಾರೆ, ಹೋಗಿ ನಾನು ನೋಡ್ಕೋತೀನಿ ಅಂತಾರೆ. ಅವ್ರ ಸಹಾಯ ನಾವು ತೀರ್ಸೋಕ್ಕಾಗಲ್ಲ. ನಮಗೆ ಒಂದು ಅಕ್ಕನ ಥರ, ನಮ್ಮ ಮಗುಗೆ ಅವ್ರ ಮಗಳ ಥರ ನೋಡ್ಕೋತಾರೆ. ಅವರು ಇದ್ರೆ ನಮಗೆ ಒಂದು ಸ್ವಲ್ಪ ಧೈರ್ಯ. ಎಲ್ಲಾದರೂ ಕ್ಯಾಂಪ್ ಹಾಕಿದ್ರೆ ಫೋನ್ ಮಾಡಿ ಹೇಳ್ತಾರೆ ಅಲ್ಲಿ ಥೆರಪಿ ಐತೆ ಅಂತೆ, ಹೋಗಿ ನೀವು ಮಾಡಿಸ್ಕೊಳ್ಳಿ, ಮಗುಗೆ ಇಂಪ್ರೂವ್ ಆಗುತ್ತೆ, ಮಗುಗೆ ಏನು ತೊಂದರೆ ಆಗೋದಿಲ್ಲ, ಅಲ್ಲಿ ಹೋಗಿ ಅಂತ ಎಲ್ಲ ಹೇಳ್ಕೊಡ್ತಾರೆ ಅವರು. ಇಲ್ಲ ಮೇಡಮ್ ಅವರೇ ಹೆಂಗೆ ಮಾಡಬೇಕು ಅಂತ ಹೇಳಿದರೆ ಹಂಗೆ ಮಾಡಿ ಆ ಬಸ್ನಲ್ಲಿ ಹೋಗ್ಬಿಟ್ಟು ಹಿಂಗೆ ಮಾಡಿ ಇಷ್ಟು ಟೈಮ್ಗೆ ನೀವು ಇಲ್ಲಿರಬೇಕು, ಮೇಡಮ್ ಅವರೇ ಸ್ವಲ್ಪ ಲೇಟ್ ಆಗಿಬಿಡ್ತು ಅಂದರೆ ಏನೂ ಇಲ್ಲ ಪರವಾಗಿಲ್ಲ ಬನ್ನಿ ನೀವು ಅಂತ ಎಲ್ಲ ಹೇಳ್ಕೊಡ್ತಾರೆ ಮೇಡಮ್ ಅವರೇ. ಅವರು
2: ಧೈರ್ಯವನ್ನು ಒಂದು ಬೆಂಬಲವನ್ನು ನೀಡಿ ಥೆರಪಿಯನ್ನು ನೀಡ್ತಿರೋದು ನಿಮ್ಮ ಮಗುವಿನ ಬೆಳವಣಿಗೆಗೆ ತುಂಬ ಉಪಯುಕ್ತವೂ ಕೂಡ ಆಗ್ತಾ ಇದೆ. ಈಗ ಹಸ್ಬಾಗೆ ಎಷ್ಟು ವರ್ಷ ಮೇಡಮ್?
0: 2 ವರ್ಷ ಅವಳಿಗೆ, ಇನ್ನೂ 2 ವರ್ಷ ತುಂಬಿಲ್ಲ, ಇನ್ನೂ 1 ತಿಂಗಳೈತೆ.
2: ವಿವೇಕಾನಂದ ಹಾಸ್ಪಿಟಲ್ ಬರ್ತೀನಿ ಅಂತ ಹೇಳಿದ್ರಿ, ಯಾವ ವಾರ ಬರ್ತೀರಿ, ಎಷ್ಟೊತ್ತವರೆಗೂ ಚಿಕಿತ್ಸೆ ಥೆರಪಿಯನ್ನು ಮಾಡಿಸ್ತೀರಿ ಅವಳಿಗೆ ನೀವು?
0: ಅವಳಿ ವಿವೇಕಾನಂದ ಆಸ್ಪತ್ರೆಗೆ ನಾನು ಬರ್ತಿದ್ದೆ ಅಲ್ವಾ, ಈಗ ಕುಶಾಲನಗರ್ನಲ್ಲಿ ಹೋಗ್ತಾ ಇರೋದು ನಾನು. ಯಾಕೆ ಗೊತ್ತಾ, ಮಗುಗೆ ಜ್ವರ ಬರ್ತಿತ್ತು ಕಂಟಿನ್ಯೂಸ್. ನಾನು ವಾರಕ್ಕೆ 5 ಸತಿ ಬರ್ತಿದ್ದೆ ಥೆರಪಿಗೆ, ವಾರಕ್ಕೆ ಬಂದು ಮಾಡಿಸ್ಕೊಂಡು ಹೋಗ್ತಿದ್ದೆ. ಅಂದರೆ 1 ಗಂಟೆ ಟೈಮ್ ಮಾಡಿಸ್ತಾರೆ. ಸೋನಾ ಮೇಡಮ್ ಏನಾದರೂ ಬಿಜಿ ಇದ್ರೆ, ಅವ್ರು ಬಿಜಿ ಇದ್ದಾರೆ, ನಿಮ್ಮ ಬಸ್ಗೆ ಟೈಮ್ ಆಗಿಬಿಡುತ್ತೆ, ನಾನೇ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತಾರೆ. ಬಸ್ಸು ನಿಮ್ಗೆ ಹಿಂಸೆ ಆಗುತ್ತೆ, ಬಸ್ಸು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಗೊತ್ತಾಗಿರಲ್ಲ ಅಂತ ಎಲ್ಲ ಮಾಡ್ಕೊಡ್ತಾರೆ ಮೇಡಮ್ ಅವರೇ ಹೇಳ್ಬಿಟ್ಟು. ನಮ್ಮ ಕಷ್ಟ ಪೂರ್ಣಿಮಾ ಮೇಡಮ್ ಬಿಟ್ಟು ನನಗೆ ಅನ್ಸೋದು ಹಂಗೆ, ಪೂರ್ಣಿಮಾ ಮೇಡಮ್ ಬಿಟ್ಟು ಬೇರೆಯವ್ರಿಗೆ ಯಾರಿಗೂ ಅನ್ಸೋದಿಲ್ಲ ಅನ್ಸುತ್ತೆ. ಆ
2: ಅಂದ್ರೆ ಸಾಕಷ್ಟು ರೀತಿಯ ಸಾಮಾಜಿಕ ಸಮಸ್ಯೆಗಳನ್ನ ಇಲ್ಲಿವರೆಗೂ ಎದುರಿಸ್ತಾ ಇದ್ರಿ. ಮನೇಲಿ ಹೇಗೆ ಸಪೋರ್ಟ್ ಮಾಡ್ತಾರೆ ಮೇಡಮ್ ನಿಮ್ಮ ಹಸ್ಬೆಂಡ್?
0: ನಾನು 5 ವರೆಗೇನೆ ಹೇಳ್ತೀನಿ, ನಾನು ಹೇಳ್ಬಿಟ್ಟು ನಮ್ದು ನಮ್ಮ ಅಜ್ಜಿ ಮಜ್ಜಿ ಮಾಡ್ಕೊಂಡು, ಇವಳು ನಮ್ಮ ಅಜ್ಜಿ ಮಾಡ್ತಾಳೆ ನನ್ನ ಜೊತೆ, ಹ್ಞೂ ಮಾಡ್ತಾಳೆ. ಬಿಸ್ಕೆಟ್ ಏನಾದರೂ ಇದ್ರೆ ತಿನ್ನಿಸ್ಬಿಡ್ತೀನಿ, ಇಲ್ಲಾಂದ್ರೆ ಅವಳು ಹಾಲು ಕುಡ್ಕೋತಾಳೆ ಅಂತ ಸಜ್ಜಿಗೆ ಗಿಜ್ಜಿಗೆ ಏನಾದರೂ ಮಾಡಿ ತಿನ್ನಿಸ್ಬಿಟ್ಟು, ಅವಳಿಗೆ ಹೊಟ್ಟೆಗೆ ತಿನ್ನಿಸ್ಬಿಟ್ಟು ಎಲ್ಲ ಮಾಡ್ತೀನಿ. ಆಮೇಲೆ ನನಗೆ ತಿಂಡಿ, ಅವ್ರ ಅಪ್ಪನಿಗೆ, ಇವಳಿಗೆ ಸಪ್ರೇಟ್ ಮಾಡಬೇಕು. ಮಲಗಿಸ್ಬಿಡ್ತೀನಿ 7 ಗಂಟೆಗೇನೆ, ಮಲಗಿಸ್ಬಿಟ್ಟು ಎಲ್ಲ ತಿಂಡಿ ಗಿಂಡಿ ಬಟ್ಟೆ ಗಿಟ್ಟೆ ಎಲ್ಲ ಒಗ್ಬಿಡ್ತೀನಿ. ಅವರಪ್ಪ ನೋಡ್ಕೋತಾರೆ ಆಮೇಲೆ ಎದ್ದೊಳಿದ್ರೆ, ಅವರ ಅಪ್ಪ ಆಮೇಲೆ ಕೆಲ್ಸಕ್ಕೆ ಹೋಗಿದ್ರೆ ಇವಳು ಎದ್ದಾದ್ಮೇಲೆ ತಿಂಡಿ
2: ಮಾಡ್ತಾರೆ. ಕೆಲಸ
0: ಅಲ್ಯೂಮಿನಿಯಂ ಕೆಲಸ ಮಾಡ್ತಾರೆ, ಅಲ್ಯೂಮಿನಿಯಂ ಕೆಲಸ ಮಾಡ್ತಾರೆ. ಅವರಪ್ಪ ಕೆಲ್ಸಕ್ಕೆ ಹೋದಾದ್ಮೇಲೆ ನಾನೇ ನೋಡ್ಕೋಬೇಕು ಅವಳಿಗೆ, ನಾನೇ ನೋಡ್ಕೋತೀನಿ. ಆಮೇಲೆ ಸಂಜೆ ತನಕನೂ ನನ್ನ ಹತ್ರನೇ ಇರ್ತಾಳೆ. ನಾನು ಇವಳು ಹೇಳೋ ಮುಂಚೆನೆ ಅವ್ರು ಹೇಳ್ತಾರೆ, ನೀನು ತಿಂಡಿ ತಿನ್ಕೋ, ನೀನು ಅವಳು ಎದೋ ಅವಳಿದ್ರೆ ತಿನ್ನಕ್ಕೆ ಕೊಡೋಲ್ಲ ನಿನಗೆ ಅಂತ ಅವರೇ ಹೇಳ್ತಾರೆ. ಪಾಪು ಇದೆ ಹಿಡಿದ್ಕೊಡಲ್ಲ ಅಂತ ಅವರೇ ಹಿಡಿದ್ಕೊಡ್ತಾರೆ. ಸಂಜೆ ತನಕನೂ ನನ್ನ ಹತ್ರನೇ ಹೇಳ್ತಾಳೆ ಇರ್ತಾಳೆ. ನಾನು ಎಕ್ಸಸೈಸ್ ಮಾಡಿಸ್ಕೊಂಡು, ಆಸ್ಪತ್ರೆ ಇಲ್ಲ ಅಂದರೆ ಮನೆಯಲ್ಲೇ ಎಕ್ಸಸೈಸ್ ಮಾಡಿಸ್ಕೊತೀನಿ, ಆಸ್ಪತ್ರೆ ಐತೆ ಅಂದರೆ ಆಸ್ಪತ್ರೆನೆಲ್ಲ ಮಾಡಿಸ್ತೀನಿ, ಎಲ್ಲ ಕೊಡ್ತೀನಿ ತಿನ್ನಕ್ಕೆ. ಅವಳು ಸಹ ತಿನ್ನಲ್ಲ, ನಾವೇ ತಿನ್ನಿಸ್ಬೇಕು. ತಿನ್ನಿಸ್ಕೊಂಡು ಎಲ್ಲ ಮಾಡ್ಕೊಂಡು ಇರ್ತೀವಿ. 8:30 ಆದರೆ ಅವರಪ್ಪ ಸಂಜೆ ಬರ್ತಾರೆ, ಆವಾಗ ನೀನು ಸ್ವಲ್ಪ ರೆಸ್ಟ್ ಮಾಡ್ಕೊ, ನಾನೇ ನೋಡ್ಕೋತೀನಿ ಅಂತ ಸ್ವಲ್ಪ ಟೈಮ್ ನೋಡ್ಕೋತಾರೆ ಅವರಪ್ಪ. ಆಮೇಲೆ ನನಗೆ ಏನಾಗುತ್ತೆ, ಪಪ್ಪ ಬೆಳಗ್ಗೆಯಿಂದ ದುಡಿತಾರೆ, ಮೇಲೆ ಹತ್ತಿರ್ತಾರೆ, ಕೆಳಗೆ ಬಂದಿರ್ತಾರೆ, ಅವ್ರಿಗೂ ಕಷ್ಟ. ನಮಗೇನು ಮಗುಗೆ ನೋಡ್ಕೊಳ್ಳೋಕ್ಕೆ ಏನು ಕಷ್ಟ, ಅವಳು ನನ್ನ ಜೊತೆ ಮಾತಾಡ್ತಾಳೆ, ಆಟಾಡ್ತಾಳೆ, ಎಲ್ಲ ಮಾಡ್ತಾಳೆ, ನನಗೇನು ಕಷ್ಟ. ನಾನು ಇಲ್ಲಿ ನೋಡಿದ್ರೆ ಇದರಲ್ಲೇ ಇದ್ದೀನಿ, ಫ್ಯಾನ್ನಲ್ಲೇ ಇದ್ದೀನಿ, ಅವ್ರ ಬಿಸಿನಲ್ಲಿ ಕೆಲಸ ಮಾಡಬೇಕಲ್ಲ ಅಂತ ನಾನು ಹೇಳ್ತೀನಿ. ಬೇಡ, ನೀವೇ ರೆಸ್ಟ್ ಮಾಡ್ಕೊಡಿ, ನಾನೇ ನೋಡ್ಕೋತೀನಿ ಅಂತ ನಾನೇ ನೋಡ್ಕೋತೀನಿ, ಬೇಡ ಬಿಡು ಅಂತ ಅವರು 1/2 ಗಂಟೆ ಎಲ್ಲ ಎತ್ಕೊಂಡು ಇಲ್ಲಿ ಎತ್ಕೊಂಡು ಅಂತಾಳೆ. ಕುಸುಮನಿ ಮಾಡ್ತಾರಲ್ಲ, ಹಂಗೆ ಮಾಡಿಸಿ ಅಂತಾಳೆ. ಹಂಗೆಲ್ಲ ಮಾಡಿಸ್ತೀವಿ. ಅವಳಿಗೆ ಹಂಗೆ ಪ್ರಾಬ್ಲಮ್ ಇದ್ರೂ ನಾವು ಆ ಪ್ರಾಬ್ಲಮ್ ಐತೆ ಅಂತ ನೋಡಲ್ಲ, ಓ ನಮ್ಮ ಮಗು ಚೆನ್ನಾಗೈತೆ ಆ ಥರನೇ ಯೋಚನೆ ಮಾಡಿ ನೋಡೋದು ನಾವು. ಅಂದರೆ ಯೋಚನೆ ಮಾಡ್ತಾ ಇದ್ರೆ ನಮ್ಮದೇ ತಲೆ ಕೆಟ್ಟೋಗ್ಬಿಡುತ್ತೆ, ಯಾಕೆ ಯೋಚನೆ ಮಾಡಬೇಕು? ಈಗ ಚೆನ್ನಾಗಿ ತಿನ್ಸ್ಕೊಂಡು ಉಣ್ಸ್ಕೊಂಡು ಎಲ್ಲ ಇರಬೇಕು ಅಂದರೆ ಅವ್ರಿಗೆ ಎಲ್ಲ ತೋರಿಸ್ತಾರೆ. ಯಾಕೆ ಗೊತ್ತಾ, ದೊಡ್ಡವಳಾಗಿ ಚೆನ್ನಾಗಾಗ್ಬಿಟ್ಟು ನಾನು ಇದು ನೋಡಿಲ್ಲ ಅದು ನೋಡಿಲ್ಲ ಅನ್ನಬಾರ್ದು. ಅವಳು ಎಲ್ಲ ತೋರಿಸ್ತೀವಿ. ಅವ್ರಿಗೆ ಕೆಲ್ಸಕ್ಕೆ ರಜೆ ಹಾಕಿದ್ರೆ ಏ ಅಲ್ಲ ಪಾರಗ್ಗಿ ರಗ್ಗೆ ಕರ್ಕೊಂಡು ಹೋಗಿ ಮಗುಗೆ ಅಂದರೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಬಿಸಿಲಿನಲ್ಲಿ ನಿಲ್ಲಿಸ್ತಾರೆ ಅವಳಿಗೆ, ಬಿಸಿಲು ಗೊತ್ತಾಗಬೇಕು ಅಂತ. ಮತ್ತೆ ಏನಾದರೂ

0: ಸ್ಕೀಮ್ ಏನಾದರೂ ಬಂದರೆ ಮನೆ ಹತ್ರ ಅದನ್ನು ತೋರಿಸ್ತಾರೆ. ಅವನು ಐಸ್ ಕ್ರೀಮ್ ಮಾಡೋದು, ಐಸ್ ಕ್ರೀಮ್ ತಿಂತೀಯಾ ಎಲ್ಲ ಹೇಳ್ಕೊಡ್ತಾರೆ ಅವ್ರ ಅಪ್ಪನೂ.
1: ಸಾಕಷ್ಟು ರೀತಿಯ ಅನುಭವಗಳಿಗೂ ಅವಳಿಗೂ ಆಗಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಅನುಭವಗಳನ್ನ ಅವಳಿಗೆ ಕಳಿಸೋದಾಗಿರ್ಬೋದು, ಕಾಣಿಸೋದಾಗಿರ್ಬೋದು, ನೋಡ್ಸೋದಾಗಿರ್ಬೋದು ಎಲ್ಲವೂ ಕೂಡ ಮಾಡ್ತಾ ಇದ್ರಿ. ಈಗ ಥೆರಪಿ ಅಲ್ಲಿ ಕೊಟ್ಟದ ತಕ್ಷಣ ಮನೇಲೂ ಬಂದು ಅಭ್ಯಾಸವನ್ನ ಮಾಡಿಸ್ತೀರ ಅವಳಿಗೆ ನೀವು?
0: ಮನೆಯಲ್ಲಿ ಅವ್ರು ಹೇಳಿದ್ರು 10 ಸತಿ ಇಲ್ಲಾಂದ್ರೆ 5 ಸತಿ ಮಾಡಿಸ್ಲೇಬೇಕು ಕಂಟಿನ್ಯೂ. ನಮ್ಮ ಮೇಲೆ ಇರೋದೇ ನಾವು ಮಾಡ್ತೀವಿ ಅನ್ಸತಿ, ನಿಮ್ಗೆ ನೀವು ಮನೆಯಲ್ಲಿ ಮಾಡಬೇಕು ಜಾಸ್ತಿ ಪ್ರಯೋಜನ ಆಗುತ್ತೆ ಅಂತಾರೆ. ನಾನು ಬೆಳಗ್ಗೆ ಎದ್ದ ತಕ್ಷಣ 1 ಸತಿ ಮಾಡಿಸ್ತೀನಿ, ತಿಂಡಿ ಆದಮೇಲೆ 1 ಸತಿ ಮಾಡಿಸ್ತೀನಿ, ಆಮೇಲೆ ಮಧ್ಯಾಹ್ನ ಊಟ ಆದಮೇಲೆ ಮಾಡಿಸ್ತೀನಿ, 3-4 ಗಂಟೆಗೆ 1-2 ಬಿಸ್ಕೆಟ್ ತಿಂದ್ಬಿಟ್ಟು ಆಮೇಲೆ ಮಾಡಿಸ್ತೀನಿ, ಮತ್ತೆ ಸಂಜೆ ಊಟ ಆದಮೇಲೆ ಮಾಡಿಸ್ಬಿಟ್ಟು ಮುಳುಗಿಸ್ತೀನಿ. ನಾನು ಮಾಡಿಸ್ತಾನೆ ಇರ್ತೀನಿ, ನಮ್ಮ ಮನೆಯವ್ರೂ ಸಪೋರ್ಟ್ ಮಾಡ್ತಾರೆ. ಅವ್ರು ಬಾಲ್ದು ಮಾಡ್ತಾರೆ, ನನಗೆ ಗ್ರಿಪ್ ಸಿಗಲ್ಲ ಬಾಲ್ನಲ್ಲಿ, ಹೆದರಿಕೆ ಆಗುತ್ತೆ. ಅದಕ್ಕೆ ನಾನು ಬೇಸಿಕ್ಕು ಮಾಡ್ಕೋತೀನಿ, ಕೈದು ಕಾಲ್ದು ಎತ್ಕೊಳ್ಳೋದು, ಹಿಂಗೆ ಕೂರಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತೀನಿ. ಅವ್ರು ಬಂದರೆ ಬಾಲ್ನಲ್ಲಿ ಎಲ್ಲ ಮಾಡಿಸ್ತಾರೆ.
1: ದಿನದ ಸಮಯವನ್ನು ಅವಳಿಗಾಗಿ ಮೀಸಲಿಟ್ಟು ನೀವು ಅವಳ ಬೆಳವಣಿಗೆಯಲ್ಲಿ ಪರಿಶ್ರಮವನ್ನು ಇನ್ನೂ ಕೂಡ ಆಗ್ತಾ ಇದ್ರ. ಈಗ ಹೇಗಿದೆ ಮ್ಯಾಮ್ ಅವಳ ಬೆಳವಣಿಗೆ?
0: ಈಗ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಫಸ್ಟು 100% ಚೆನ್ನಾಗಿರಲಿಲ್ಲ ಅವಳು, ಈಗ 70-80% ಚೆನ್ನಾಗಿ ಅವಳೆ. ಇನ್ನೊಂದು ಸ್ವಲ್ಪ ಚೆನ್ನಾಗಾಗ್ಬಿಟ್ರೆ ಸಾಕು, ಚೆನ್ನಾಗಿ ಅವಳೆ. ಈಗ ಅಂದರೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ, ಬೇರೆಯವರು ಅಯ್ಯೋ ಫಸ್ಟು ಕತ್ತೆ ಇದು ಮಾಡ್ತಿರ್ಲಿಲ್ಲ, ಈಗ ನೋಡು ಪರವಾಗಿಲ್ಲ ಚೆನ್ನಾಗಿ ಅವಳೆ, ಏನು ಮಾಡಿಸ್ತಿದ್ಯಾ ಅಂತ ಈಗ ಕೇಳ್ತಾರೆ. ನಾನು ಏನು ಮಾತಾಡಲ್ಲ, ಹ್ಞೂ ಅಂಟೋಗ್ಬಿಡ್ತೀನಿ, ಎಷ್ಟು ಇದೈತೆ ನೋಡು ಅಹಂಕಾರ ಅಂತಾರೆ. ಅಹಂಕಾರನಾದ್ರೂ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ, ಫಸ್ಟ್ ಮಾತಾಡೋಕ್ಕೆ ನಮ್ಮ ಮಗು ಚೆನ್ನಾಗಿಲ್ಲ ಅಂತ ಬೈಬಿಟ್ಟು ಆಡ್ಕೊಳ್ಳೋದು, ಈಗ ಚೆನ್ನಾಗಾಗಿದ್ರೇನು ಹಿಂಸೆ, ಚೆನ್ನಾಗಾಗಿಲ್ಲ ಅಂದ್ರೂ ಹಿಂಸೆ.
1: ಈಗ ತಾನೇ ಹೇಳಿದ್ರಿ ಆಡ್ಕೊಳ್ಳೋರು ತುಂಬ ಚೆನ್ನಾಗಿ ಆಡ್ಕೊಂಡ್ರೆ ಅದು ಯಾವುದಕ್ಕೂ ತಲೆಗೆಡಿಸ್ಕೊಳ್ಳಿಲ್ಲ ಅಂತ ಒಂದು ಸಮಸ್ಯೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ ಅದರ ಮರ್ಯಾದ ಘಟನೆ. ಈಗ ಅಕ್ಕಪಕ್ಕದಲ್ಲಿ ಒಂದು ಈ ಪಾಪು ಇದೆ ಅಂದರೆ ಸುತ್ತಮುತ್ತ ಆಡ್ಕೋತಾರೆ, ಮನೇಲೂ ಕೂಡ ಸಪೋರ್ಟ್ ಮಾಡಲ್ಲ. ಈ ನಿಟ್ಟಿನಲ್ಲಿ ನಿಮಗೆ ಅದಾದ್ರು ತುಂಬ ನೋವಾಗುವಂಥದ್ದು ಘಟನೆ ಇದೆಯಾ ನಿಮ್ಮ ಹತ್ರ?
0: ಐತೆ, ನಾನು ಒಂದ್ಸತಿ ಎಲ್ಲೋ ಬಸ್ನಲ್ಲೋ ಬರ್ತಿದ್ದೆ, ನನ್ನ ಮಗು ಜಾಸ್ತಿ ಜೋಳ ಬಿಡ್ತಿದ್ಲು. ಫಸ್ಟ್ ಚೆನ್ನಾಗಿರ್ತಾರಲ್ಲ ಮಕ್ಕಳು ನಾರ್ಮಲ್ ಆಗಿ, ಆ ಮಕ್ಳಿಗೆ ಎತ್ಕೊಂಡು ಮಾತಾಡಿಸ್ತಾರೆ ಮೇಡಮ್ ಅವರೇ, ನಮ್ಮ ಮಗುಗೆ ಮುಟ್ಟು ಸಹ ನೋಡಲ್ಲ, ಚೀತು ಅಂತಾರೆ, ಯಾಕೆ ನಮ್ಮ ಮಕ್ಕಳು ಏನು ಕಸಾನ ಆ ಥರ ನೋಡ್ತಾರೆ. ಅದೊಂದು ಘಟನೆ ನಡೆದೈತೆ ಮೇಡಮ್ ಅವರೇ, ಅದು ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ. ಪಾಪು ಕೈ ಮುಟ್ಟ ತಕ್ಷಣನೇ ಅಮ್ಮ ಕೈನೇ ಬಿಸಾಕ್ಬಿಟ್ರು ನನ್ನ ಕೂಸ್ತು. ಹೆಂಗ ಆಗಿರ್ಬೇಕು, ಕಷ್ಟಪಟ್ಟು ನಾವು ನೋಡೋದು, ನಾವು ಊಟ ತಿನ್ನಿಲ್ಲ ಅಂದ್ರೂ ಬಟ್ಟೆ ಚೇಂಜ್ ಮಾಡಿಲ್ಲ ಅಂದ್ರೂ ನಮ್ಮ ಮಕ್ಳಿಗೆ ನಾವು ನೋಡ್ಕೋತೀವಿ. ನಾವು ತಲೆ ಬಾಚಿಲ್ಲ ಅಂದ್ರೂ ನಮ್ಗೆ ಬೇರೆ ಆಸೆನೇ ಇರೋದಿಲ್ಲ ಮೇಡಮ್ ಅವ್ರೆ. ಫಸ್ಟು ಅವು ಅದು ತಿನ್ಬೇಕು, ಅಲ್ಲಿ ಹೋಗ್ಬೇಕು, ಈಗ ಎಲ್ಲ ಆಸೆ ಬಿಡ್ರು, ಹೆಂಗೋ ನಮ್ಮ ಮಗು ಚೆನ್ನಾಗಿದ್ರೆ ಸಾಕು, ನನ್ ಕೂಸ್ ಕುಡಿದ್ರೆ ಸಾಕು ಅಂತ ಹಂಗ ಅನ್ಸುತ್ತೆ. ಏ ಏನಾದ್ರು ಕುಡಿತೀಯಾ, ಜ್ಯೂಸ್ ಬೇಕಾ, ಇದು ಬೇಕಾ, ಅದು ಬೇಕಾ ಅಂದ್ರೆ ಅವಳು ಬೇಡ ಅಂದ್ರೆ ಕೇಳೋದಿಲ್ಲ, ಜ್ಯೂಸ್ ಬೇಕಂದ್ರೆ ಹ್ಞೂ ಅಂದ್ರೆ ಕೊಡಿಸ್ತೀವಿ. ಹಂಗೆ ಬಿಸಾಕ್ಬಿಟ್ರು ನನ್ನ ಮಗುದು ಕೈ, ಯಾಕೆ ಅದು ಜೀವ ಅಲ್ಲ. ಏನು ಚೆನ್ನಾಗಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಐತೆ ಇಲ್ಲ, ಕಷ್ಟ ಯಾರು ಕಷ್ಟ ಆಗಲ್ಲ. ಈಗ ತಿನ್ಕೊಂಡು ಉಣ್ಕೊಂಡಿರೋ ಮನುಷ್ಯ ನಾಳೆ ಇರೋದಿಲ್ಲ, ಚಿಕ್ಕೂಸದು ದೇವ್ರ ಸಮಾನ ಅಂತಾರೆ ಸ್ವಲ್ಪ ಜನ ಮಕ್ಕಳು. ಆ ಮಗುಗೆ ಹಂಗೆ ಮಾಡಿದ್ರೆ ನನಗೆ ಹೊಸಿ ಬೇಜಾರಾಗಿಲ್ಲ, ನಾನು ನನ್ನ ಮಗುಗೇನ 1-2 ಏಟು ಹೊಡೆದು ಸೈಡ್ನಲ್ಲಿ ಕರ್ಕೊಂಡು ಮಲಗಿಸ್ಕೊಂಡೆ. ಯಾಕೆ ಬೇರೆಯವ್ರಿಗೆ ಹೇಳಿ ಯಾಕೆ ನಮ್ಮ ಬಾಯಿ ಕೆಟ್ಟದ್ ಮಾಡ್ಕೋಬೇಕು ಅಂತ.
1: ಸಾಮಾಜಿಕ ಸಮಸ್ಯೆಗಳು ಇಂದಿಗೂ ಕೂಡ ನಡೀತಾ ಇವೆ, ಅದಕ್ಕೆ ಯಾವ್ದು ತಲೆ ಕೊಡದೆ ಆ ಮಗುವಿನ ಬೆಳವಣಿಗೆಯಲ್ಲಿ ಈಗಲೂ ಕೂಡ ನಿರಂತರವಾಗಿ ಪರಿಶ್ರಮ ವಹಿಸ್ತಾ ಇದ್ದೀರಾ.

0: ಮನೇಲೆಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರಿ. ಈಗ ಮುಂದಿನ ಥೆರಪಿ ಯಾವ್ದಾದ್ರು ಕೊಡಿಸ್ತಾ ಇದ್ರ ಅವಳಿಗೆ? ನೀವು
1: ಅವ್ರಿಗೆ ಸ್ಪೀಚ್ ಥೆರಪಿ ಮಾಡಕ್ಕೆ ತಲೆ ಐತಲ್ಲ, ಅದು ಸರಿಯಾಗಿ ನಿಲ್ಬೇಕು. ಅದು ತಲೆ ಸ್ವಲ್ಪ ಅಲ್ಲಾಡಿಸ್ತಾಳೆ ಅವಳು, ಅದಕ್ಕೆ ಬೇಡ ಅಂತ ಇದ್ದೀನಿ. ಇಳಿದು ತಲೆ ನಿಂತಿದ್ರೆ ಥೆರಪಿ ಮಾಡಿಸ್ತೀನಿ ಅಂದ್ರೆ ಮಾತಾಡ್ತಾಳೆ ಅವಳು, ಮಾತಾಡಕ್ ಏನು ತೊಂದರೆ ಇಲ್ಲ. ಅಪ್ಪ ಅಮ್ಮ ಬಾರೇ ಹೋಗಿ ಅವಳು ವಸ್ತು ಅವಳ ಹತ್ರ ಇದ್ರೆ ಯಾರಾದ್ರು ಇಸ್ಕೊಂಡೆ ಓಡೋಗ್ತಾಳೆ. ಕೂತ್ಕೊಂಡ್ರು ಸಹ ನಾವು ಇಡ್ಕೋಬೇಕು, ಅವಳಿಗೆ ಸಪೋರ್ಟ್ ಮಾಡ್ಬೇಕು. ಹೆಂಗ್ ಒಳ ಕೊಡೇ ಅಂತಾಳೆ, ದೇಗೆ ಅಂತಾಳೆ ನಮ್ಮ ಬಸ್ಸಿನಲ್ಲಿ.

0: ಹಂಗೆಲ್ಲ ಮಾಡ್ತಾಳೆ. ಅದಕ್ಕೆ ಅದ್ ನೋಡಿ ನೋಡಿನೇ ನಮ್ಗೆ ಖುಷಿ ಆಗುತ್ತೆ ಮೇಡಮ್ ಅವ್ರೆ. ಜಾಸ್ತಿ ಏನು ಇಲ್ಲ, ಇಷ್ಟ ಆದ್ರೂ ಆಯ್ತಲ್ಲ ನಮ್ಮ ಮಗು ಅಂತ ಪರವಾಗಿಲ್ಲ, ಖುಷಿ ಪಡ್ತೀವಿ ಅದೆಲ್ಲ ನೋಡಿ.
1: ನಿರಂತರ ಬೆಳವಣಿಗೆ ನಮ್ಗೆ ಈಗಲೂ ಕೂಡ ಖುಷಿ ಕೊಡ್ತಾ ಇದೆ. ಇನ್ನು ಬೆಳವಣಿಗೆ ಹೊಂದಿದ್ರೆ ಸಾಕಷ್ಟು ಖುಷಿ ಪಡೋದ್ರಲ್ಲಿ ಮೊದಲನೇ ಅವರು ನೀವೇ ಆಗಿರ್ತೀರಿ. ಈಗ ದಿನದ 24 ಗಂಟೆಯನ್ನು ಅವಳ ಕಡೆಗೆ ನೀವು ಗಮನವನ್ನ ಕೊಡ್ತಾ ಇದ್ರ, ಇದ್ರ ಕುರಿತಾಗಿ ಏನಾರ ಸಮಸ್ಯೆ ಆಗ್ತಿದ್ಯಾ ನಿಮಗೆ? ನಿಮಗೆ ಆರೋಗ್ಯ ಸಮಸ್ಯೆ ಏನಾರು ಇದೆಯಾ?
0: ಸಮಸ್ಯೆ ಆಗಿದ್ರು ಇವಳಿಗೆ ನೋಡ್ಕೋತೀವಿ ಅಲ್ವಾ, ನಮ್ಗೆ ಸಮಸ್ಯೆ ಇರುತ್ತೆ. ಈಗ ಕೂತಿ ಕೂತಿ ಬೆನ್ನು ಕೈ ನೋವು ಎಲ್ಲ ಇರುತ್ತೆ ಮೇಡಮ್ ಅವರೇ. ಈಗ ಒಂಚೂರು ಇವಳು ನಗಾಡ್ಕೊಂಡು ಮಾತಾಡಿದ್ರೆ ಅದೇನೆ ಮರ್ತೋಗ್ಬಿಡ್ತೀವಿ ನಾವು. ಅದೇ ಆಗ್ಬಿಡುತ್ತೆ. ಏ ಬಿಡು, ನಮ್ಗೆ ಸಹ ಎದೇನೋ ಇದ್ರು ಇವಳಿಗೆ ಏನಾದ್ರು ಆರೋಗ್ಯ ಸ್ವಲ್ಪ ಜ್ವರ ಬಂದ್ಬಿಟ್ರೆ ಅಯ್ಯೋ ನಮ್ ಎದೇನೋ ಹಾಗೆ ಸೈಲನ್ ಬಿಡ್ಲಿ, ನಮ್ಮ ಮಗು ಚೆನ್ನಾಗಿ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಮತ್ತೆ ಆಗೋದಿಲ್ಲ, ಥೆರಪಿಗೆ ಹೋಗಕ್ಕೆ ತುಂಬಾ ಸುಸ್ತಾಗುತ್ತೆ, ಏನ್ ಮಾಡೋದು ಅಂತ ಸುಸ್ತಾಗಿರ್ತೀವಿ. ಸುಸ್ತಾಗಿದ್ರೆ ಈಗ ಮಲ್ಕೊಂಡಿದ್ರೆ ಆಗುತ್ತಾ? ಈಗ ಎದ್ದಿ ಹೋಗಿದ್ರೇನೆ ಅಲ್ವಾ ಇವ್ಳು ಚೆನ್ನಾಗದು ಅಂತ ಆತರ ಇರುತ್ತೆ. ಏನ್ ಬಂದ್ರು ನಮ್ಮ ಮಗುಗ್ ನೆನ್ಸ್ಕೊಂಡ್ರೆ ಹೊಂಟೋಗ್ಬಿಡುತ್ತೆ. ಹಂಗೆ ನನ್ನ ಯೋಚನೆ
1: ಅಂದ್ರೆ ಅವ್ರ ನಿರಂತರ ಬೆಳವಣಿಗೆ ನಿಮಗ್ ಖುಷಿ ಕೊಡ್ತಾ ಇದೆ. ಹೀಗೆ ಸಾಕ್ತಾ ಇದ್ರೆ ಆ ಯಾವ ನೋವು ಕೂಡ ನಮಗೆ ತಲೆಗೆ ಬರೋದಿಲ್ಲ, ಅವಳ ಬೆಳವಣಿಗೆ ಕಣ್ಣ ಮುಂದೆ ಕಾಣಿಸ್ತಾ ಇರುತ್ತೆ. ಒಟ್ಟಾರೆಯಾಗಿ ಈಗ ವಿಕಲಚೇತನ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ, ಈ ನಿಟ್ಟಿನಲ್ಲಿ ಆ ಮಕ್ಕಳನ್ನ ಕಡೆಗಣಿಸ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ನೀವು ಅವಳನ್ನ ಏನಾದ್ರು ಆತರ ಮಾಡಿದ್ರ?
0: ಇಲ್ಲ, ಆತರ ಮಾಡಲ್ಲ. ನಾನು ಒಂದೇ ಮಾತಾಡೋದು, ನೀನ್ ಚೆನ್ನಾಗಿ ಆಗೇ ಆಗ್ತೀಯಾ, ನೀನ್ ಓಡೇ ಓಡಾಡ್ತೀಯ, ನೀನು ನಾನಿದ್ದೀನಿ ನಿನ್ ಜೊತೆ, ಅವಳಿಗೆ ಮಾತಾಡ್ತಾ ಆಗುತ್ತೆ. ಹ್ಞೂ ಅಂತಾಳೆ ನಾನು ಹೇಳಿದ ತಕ್ಷಣ. ಹಿಂದಿ ನಾನು ಹೇಳ್ಬೇಕು, ನಮ್ಮ ಭಾಷೆನಲ್ಲಿ ಕನ್ನಡ ಅರ್ಥ ಆಗಲ್ಲ. ನೀನ್ ಚೆನ್ನಾಗಿ ಆಗೇ ಆಗ್ತೀಯ ಅಸ್ವಾ, ಓಡೇ ಓಡಾಡ್ತೀಯ, ಸುಮ್ಗಿರೋ, ಏನು ತಲೆ ಕೆಡಿಸ್ಕೋಬೇಡ ಹಂಗೆ ಅನ್ನೋದು ಅವಳಿಗೆ. ನಾನು ಒಂದ್ಸತಿನೂ ನೀನ್ ಚೆನ್ನಾಗಿಲ್ಲ, ಹಂಗ ಉಡ್ಬಿಟ್ಟೆ ಹಿಂಗ ಉಡ್ಬಿಟ್ಟೆ ಅಂತ ಹೇಳೋದಿಲ್ಲ. ಯಾಕೆ ಹೇಳ್ಬೇಕು, ಮಕ್ಳು ಇರೋದಿಲ್ಲ ಅಲ್ಲ, ಅವ್ರು ಎಲ್ಲೆಲ್ಲ ಉಳ್ ಸೇವೆ ಮಾಡ್ತಾರೆ. ಹ್ಮ್, ನಮ್ಗೆ ಒಂದ್ ಮಕ್ಳು ಕೊಟ್ರೆ ಸಾಕು ಭಗವಂತ ಅಂತ. ನಮ್ಗೆ ಇಷ್ಟ ಎಲ್ಲ ಋಣ ಗುಣ ಎಲ್ಲ ಐತೆ, ಮಗುಗೆ ಎಲ್ಲ ಕೊಟ್ಟೈತೆ, ಬುದ್ಧಿ ಗಿದ್ದಿ ಎಲ್ಲ ಚೆನ್ನಾಗೈತೆ ಅವಳ್ದು. ಆ ಮಗುಗ್ ನಾವು ಹೆಂಗ್ ಸಾಕೋಬೇಕು? ನಾನ್ ನಿಮ್ಗೆ ಕಷ್ಟ ಆದ್ರೂ ಪಡವಾಗಿಲ್ಲ, ರಾಣಿ ತರ ನೋಡ್ಕೋತೀನಿ ಅವ, ಏನು ಯೋಚನೆ ಮಾಡ್ಬೇಡ ಅಂತೀನಿ. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ರು ಮುಖ ಸಪ್ಪಾಗಿ ಮಾಡ್ಕೋತಾಳೆ, ಬಾರವ್ವ ನಾನಿದ್ದೀನಿ. ಅವ್ರಪ್ಪ ಹೇಳ್ತಾರೆ, ನಿಮ್ಮ ಅಮ್ಮ ಅವಳೆ ನಿನ್ ಜೊತೆ, ನೀನ್ ಏನು ಯೋಚನೆ ಮಾಡ್ಬೇಡ ಅಂದ್ರೆ ಹ್ಞೂ ಅಬ್ಬು ಅಂತಾಳೆ.
1: ಅವಳ ಬೆಳವಣಿಗೆಯಲ್ಲಿ ನೀವು ಸದಾ ಕಂಗಾಲವಾಗಿರ್ತೀರಿ ಅಂತ ಈ ಮೂಲಕ ಹೇಳ್ತಿದ್ರಿ ಮೇಡಮ್. ಈಗ ವಿಶೇಷ ಚೇತನ ಮಕ್ಕಳನ್ನ ಇತರೆ ಪೋಷಕರು ಅವ್ರನ್ನ ಕಡೆಗಣಿಸ್ಬಿಟ್ಬಿಡ್ತಾರೆ, ಅಂತ ಪೋಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತಾರೆ? ಇಂಥ ಮಕ್ಕಳು ಒಂದು ಶಾಪ ಅಂತ ಭಾವಿಸಿ ಕೆಲವರು ಮಕ್ಕಳನ್ನ ಮನೇಲಿ ಕೂಡ ಹಾಕ್ಬಿಟ್ಟಿರ್ತಾರೆ, ಇಟ್ಟು ಅಂದ್ರೆ ಕಡೆಗಣಿಸ್ಬಿಟ್ಟಿರ್ತಾರೆ. ಅಂತ ಪೋಷಕರಿಗೆ ನಿಮ್ಮದೇ ಆದ ಒಂದು ಮಾದರಿ ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರ?
0: ಆತರ ಎಲ್ಲ ಮಾಡ್ಬಾರ್ದು. ನಾವು ಅವ್ರಿಗೆ ಇಟ್ಬಿಟ್ರೆ ಏನೂ ಆಗೋದಿಲ್ಲ, ನಮ್ದೇ ಲಾಸ್ ಆಗೋದು. ಇವಳಿಗೆ ನೋಡಿ ಒಂದೊಂದು ಮಾತು ನಾವೇ ಕಲ್ಕೋಬೋದು. ಏನು ಗೊತ್ತಾ ಮೇಡಮ್ ಅವರೇ, ಈಗ ಇವ್ರಿಗೆ ಹಿಂಗಾಗೈತೆ, ಅಕಸ್ಮಾತ್ ನಮಗೆ ಆಗದಿದ್ರೆ ನಮ್ಮಮ್ಮ ನಮ್ಗೆ ಬಿಟ್ಬಿಡ್ತಾ ಇದ್ರಾ? ಇಲ್ಲ ಅಲ್ವಾ, ನಮ್ಮಮ್ಮ ಎಷ್ಟು ಕಷ್ಟ ಆದ್ರೂ ನಮ್ ನೋಡ್ತಿದ್ದು, ಅಷ್ಟೇ ಕಷ್ಟ ನಾವೇ ಪಟ್ಬಿಟ್ಟು ನೋಡಿ. ಸ್ವಲ್ಪ ಜನ ಕೂಡಾಕ್ಬಿಡ್ತಾರೆ ಮಕ್ಳಿಗೆ ಕಟ್ಟಾಕ್ಬಿಟ್ಟು, ನಾನು ನೋಡಿದ್ದೀನಿ. ನಾನು ಚಿಕ್ಕವಳಿರುವಾಗ ಆ ಥರ ಮಕ್ಳ ಜೊತೆ ಎಲ್ಲ ನಾನೇ ಜಾಸ್ತಿ ಆಟ ಆಡ್ತಿದ್ದೆ, ನನ್ಗೆ ಗೊತ್ತಿರಲಿಲ್ಲ ನನ್ನ ಹೊಟ್ಟೆನಲ್ಲಿ ಆ ಥರನೇ ಮಗು ಬೆಳೀತೆ ಅಂತ. ಆಟ ಆಡ್ತಿದ್ದೆ ನಾನು ಆ ಮಕ್ಳ ಜೊತೆ, ನಾನು ನೋಡಿದ್ದೀನಿ ಕಟ್ಟಾಕ್ಬಿಡ್ತಾರೆ, ಊಟ ಹಿಂಗ್ ಬಿಸಾಕ್ತಾರೆ, ಅವರೇ ತಿನ್ಬೇಕು, ಅದೆಲ್ಲ ನೋಡಿದ್ದೀನಿ. ನೋಡ್ಕೊಂಡು ನಾನು ಅಳ್ತಿದ್ದೆ ಫಸ್ಟು. ಈಗ್ಲೂ ನನಗೆ ಅಳು ಬರುತ್ತೆ, ಅಯ್ಯೋ ಎಲ್ಲರಿಗೂ ಸಹಾಯ ಮಾಡಿ ಮಾಡಿ ನನ್ನ ಮಗುಗೂ ಹಿಂಗೈತಲ್ಲ ಅಂತ. ಒಟ್ಟಿನಲ್ಲಿ ಇಲ್ಲ, ನಾವು ಎಷ್ಟು ನೋಡ್ಕೋತೀವಿ ಅವ್ರದ್ದು ಒಂದು ಪಾಟು ಇರುತ್ತಲ್ಲ, ಕಣ್ಣು ಮೂಗು ಅನ್ನ ತಿಂದ್ರು ಆ ಬಾಯಿನೂ ನಮ್ಗೆ ಒಂದ್ ಮಾತು ಹೇಳುತ್ತೆ, ಚೆನ್ನಾಗಿ ಬದುಕಲಿ, ನಮ್ಮ ಮಗುನೆ ನಾವು ಸಾಗ್ಬೇಕು, ನಮ್ ಕರ್ತವ್ಯ ಅದು. ಸಾವುನೇ ಇದ್ ಆಗುತ್ತೆ ಗೊತ್ತಾ, ಆತರ ಮಕ್ಳು ಅಂತ ಬಿಸಾಕ್ಬಾರ್ದು, ಅಸಹಾಯ ಮಾಡ್ಬಾರ್ದು, ನೋಡ್ಕೋಬೇಕು. ಇದ್ರಲ್ಲೇ ನಮ್ಗೇನೋ ಒಳ್ಳೇದಾಗುತ್ತೆ ಅಂತ ಆ ಯೋಚನೆ ಮಾಡ್ಬೇಕು. ಅಯ್ಯೋ ನಮ್ಮ ಮಗು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಟ್ರೆ ಏನಾಗುತ್ತೆ, ನಮ್ಗೆ ಕಷ್ಟ ಆಗೋದು. ಆ ಮಗು ಚೆನ್ನಾಗಿ ಮಾಡಿದ್ರೆ ಆ ಮಗು ನಮ್ಗೆ ಅಮ್ಮ ಅಂತ ಕೂಗುತ್ತೆ ಅಲ್ಲ, ಅದು ಹಸಿ ಚೆನ್ನಾಗಲ್ಲ ನೋಡಕ್ಕೆ. ಫಸ್ಟ್ ಇವಳು ಅಮ್ಮ ಅಂತ ಕೂಗ್ತಾ ಇರ್ಲಿಲ್ಲ, ಈಗ ಪಕ್ಕದ ಮನೆಯಲ್ಲಿ ಅವ್ರು ನೋಡ್ಕೊಂಡು ಅಮ್ಮ ಅಂತಾಳೆ. ಅಳ್ ತಕ್ಷಣನೇ ಅಮ್ಮಿ ಅಮ್ಮಿ ಅಂತ ಅಳ್ತಾಳೆ. ನಾನು ಎಲ್ಲಾದ್ರೂ ಹೋಗ್ಬಿಟ್ರೆ ಒಂದೇ ಮಾತು ಹೇಳೋದು, ನೀನು ಹಿಂಗೆ ಆಟ ಮಾಡಿದ್ರೆ ನಾನು ಮನೆ ಬಿಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತೀನಿ. ಹಂಗಂದ್ರೆ ಊಟನೂ ತಿನ್ಕೋತಾಳೆ, ಬಟ್ಟೆನೂ ಚೇಂಜ್ ಮಾಡಿಸ್ಕೊತಾಳೆ, ಮತ್ತೆ ಎದ್ದ ತಕ್ಷಣ ಜಡೆ ಗಿಡೆ ಎಲ್ಲ ಹಾಕಿ ಕ್ಲೀನಾಗಿ ಇಡಬೇಕು ಅವಳಿಗೆ, ಅದೆಲ್ಲ ಮಾಡಿಸ್ಕೊತಾಳೆ. ಅದೆಲ್ಲ ನೋಡೋಕೆ ಅದೃಷ್ಟ ಬೇಕಲ್ವಾ, ಅದಕ್ಕೆ ಬಿಸಾಕ್ಬಾರ್ದು ಮಕ್ಕಳನ್ನ. ಕೂಡಾಗಬಾರ್ದು.

0: ಅವ್ರಿಗೆ ಎಲ್ಲ ತೋರಿಸ್ಬೇಕು. ನಾನು ಒಬ್ಳೇನೆ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋಗ್ಬಿಟ್ರೆ ಡೇ ಅಲ್ಲಿ ಹೋಗಿ ಬರ್ತೀನಿ ಇಲ್ಲಿ ಹೋಗಿ ಬರ್ತೀನಿ ಅಂತ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಅಲ್ಲಿ ನೋಡಮ್ಮ ನೀರು ನೋಡಮ್ಮ. ನನಗೆ ಫಸ್ಟು ನಾನು ಉಳ್ಳಳ್ಳಿಗೆ ಹೋಗಿದ್ದೆ ಕ್ಯಾಮ್ಗೆ, ಆ ಮ್ಯಾಮ್ ಹೇಳ್ಕೊಟ್ಟಿದ್ರು ನಾವು ಏನು ನೋಡ್ತೀವಿ ಆ ಕಲರು ಗಿಲ್ಲರು ಎಲ್ಲ ಅರ್ಥ ಮಾಡಿಸ್ಬೇಕು ಅವ್ರಿಗೆ ಅಂತ. ನಾನು ಎಲ್ಲ ಅರ್ಥ ಮಾಡಿಸ್ತೀನಿ ನೋಡವ್ವ, ನೀರು ದೇವಸ್ಥಾನ ಐತೆ ಅದು ಎಲ್ಲ ಹೇಳ್ಕೊಡ್ತೀನಿ
1: ಅವ್ನಿಗೆ. ಎಷ್ಟು ಕ್ಯಾಂಪ್ಗಳು ಅಟೆಂಡ್ ಮಾಡಿದ್ರಿ ನೀವು?
0: ನಾನು ಇದು ಎರಡನೇ ಕ್ಯಾಂಪು. ಫಸ್ಟ್ ಕ್ಯಾಂಪು ಉಳ್ಳಳ್ಳಿಗೆ ಹೋಗಿದೆ, ಅಲ್ಲಿ ಎಣ್ಣೆ ಮಸಾಜ್ ಎಲ್ಲ ಮಾಡಿತ್ತು. ನನ್ನ ಮಗು ಸ್ವಲ್ಪ ಇಂಪ್ರೂವ್ ಆಗ್ಲು. ಅದಕ್ಕೆ ಯಾಕೆ ಬಿಡಬೇಕು ಕ್ಯಾಂಪು? ಗೌರ್ಮೆಂಟಿಂದ ನಮಗೆ ಇಷ್ಟು ಸಹಾಯ ಮಾಡಿಕೊಟ್ರೆ ಯಾಕೆ ವೇಸ್ಟ್ ಮಾಡ್ಕೋಬೇಕು? ದುಡ್ಡು ಕೊಟ್ಟು ಎಲ್ಲ ಕೊಟ್ಟು ಮಾಡೋಕ್ಕಿಂತ ಕ್ಯಾಂಪ್ನಲ್ಲಿ ಜಾಸ್ತಿ ಲಾಭನೂ ಆಗುತ್ತೆ, ನಮಗೆ ಬೇರೆ ಇದೂ ಕೇಳುತ್ತೆ. ನಾವು ಕೊರಗ್ತಾ ಇರ್ತೀವಿ, ಅಯ್ಯೋ ನನ್ನ ಮಗುಗೆ ಹಿಂಗೈತಲ್ಲ ಅಂತ. ಬೇರೆ ಮಗುಗೆ ನೋಡಿದ್ರೆ ಅಯ್ಯೋ ನನ್ನ ಮಗುನೇ ಪರವಾಗಿಲ್ಲ, ಪಾಪ ಅವರು ನಮಗಿಂತ ಜಾಸ್ತಿ ಕಷ್ಟ ಅನುಭವಿಸ್ತಾರಲ್ಲ, ನಾವೇ ಬರ್ತೀವಿ ಕರ್ಕೊಬರ್ತೀವಿ ಅಂತ ಕರ್ಕೊಬರ್ತಾರೆ. ಮತ್ತೆ ನಮ್ಗೆ ಬಸ್ ಸ್ಟ್ಯಾಂಡ್ಗೂ ಸಹ ಕರ್ಕೊಂಡು ಹೋಗ್ಬಿಡ್ತಾರೆ. ಅಷ್ಟೇ ಎಲ್ಲ ಯಾರೂ ಸಹಾಯ ಮಾಡೋದಿಲ್ಲ ಮೇಡಮ್ ಅವರೇ. ಇಲ್ಲಿ ವಿವೇಕಾನಂದಗೆ ನಾನು ಬಂದಾದ್ಮೇಲೇನು ನಾನು ತುಂಬ ಸಹಾಯ ಆಗೈತೆ, ನಾನು ಏನೂ ಮರೆಯೋಕ್ಕಾಗಲ್ಲ. ನನ್ನ ಮಗುನೂ ಚೆನ್ನಾಗಾಗ್ತೈತೆ ಅಂದರೆ ಬೇರೆಯವರು ಸಹಾಯನೂ ಚೆನ್ನಾಗಿ ಮಾಡಿಕೊಡ್ತಾರೆ ಅದು ಇದು ಅಂತ. ಇಲ್ಲೇ ತಿಂಡಿ ಐತೆ, ಇಲ್ಲೇ ಬನ್ನಿ ಇಲ್ಲೇ ತಿನ್ಕೊಳ್ಳಿ ತಿಂಡಿ ಎಲ್ಲ ಸರ್ ಬಂದವರೇ ಬೇಗ ಬನ್ನಿ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲಿ ಈಗ ಕ್ಯಾಂಪ್ಗೆ ಬಂದಿದ್ದೀನ ಇದನ್ನು ಪರವಾಗಿಲ್ಲ ಚೆನ್ನಾಗಿ ನೋಡ್ಕೋತಾರೆ.
1: ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ಏನೆಲ್ಲ ತೊಡರುಗಳು ಎದುರಾದವು, ಈಗ ಅವ್ರ ಬೆಳವಣಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
0: ಥ್ಯಾಂಕ್ಸ್ ಮೇಡಮ್, ಧನ್ಯವಾದಗಳು.
2: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
3: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
2: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
3: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
2: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
3: ದಿವ್ಯಾಂಗ ದೀಪ್ತಿ.
4: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ಪ್ರಿಯಾ ಪಟ್ಟಣದ ಶ್ರೀಮತಿ ಸಮೀರಾ ಭಾನೂರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
5: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
6: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
7: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
6: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
7: ಬಾಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
6: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
7: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ. ಯಾಕೋ
5: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವೆ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
6: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
6: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
5: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
7: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
5: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
6: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
7: ಇದು ಕಲ ಕುಮಾರ ಮಾತು ಅಂದ್ರೆ,
8: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು ಪ್ರೋತ್ಸಾಹಿಸಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಇಂಗಾಲದ ಡೈಆಕ್ಸೈಡ್ನಿಂದ ಮಿಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
1: ಪ್ರೀತಿಯ ಜನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥೇನ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಪೆಟ್ರೋಲಿಯಂ ಇಂಧನಗಳು ದಿನೇ ದಿನೇ ಕ್ಷೀಣಿಸುತ್ತಿರುವುದು ಹಾಗೂ ಈಗ ಇಂಧನ ಲಭ್ಯತೆ, ಯುದ್ಧ ಇತ್ಯಾದಿ ಕಾರಣಗಳಿಂದಾಗಿ ಕಷ್ಟವಾಗುತ್ತಿರುವುದು ನಮಗೆ ನಮ್ಮ ನಿತ್ಯದ ಜೀವನದಲ್ಲಿ ಹಿಂದೆಯಿಂದಲೂ ಈಗ ಬೇಗನೆ ಮನದಟ್ಟಾಗುತ್ತಿದೆ. ಏರುತ್ತಿರುವ ಬೆಲೆ ಒಂದು ಕಾರಣವಾದರೆ ಸಾಂಪ್ರದಾಯಿಕ ಪೆಟ್ರೋಲ್ನಂತಹ ಇಂಧನಗಳಿಗೆ ಎಥೆನಾಲ್ನಂತಹ ರಾಸಾಯನಿಕಗಳ ಮಿಶ್ರಣದಿಂದ ಕ್ಷೀಣಿಸಿದ ಮೈಲೇಜ್, ಕಾರ್ಯಕ್ಷಮತೆ, ಎಂಜಿನ್ ಬೇಗ ಕೆಡುವುದು ಇತ್ಯಾದಿ ಕಾರಣಗಳು ಗ್ರಾಹಕರನ್ನು ಚಿಂತೆಗೆ ದೂಡುತ್ತವೆ. ಇದಕ್ಕೆ ಪರಿಹಾರವೆಂಬಂತೆ ವಿಜ್ಞಾನಿಗಳು ಹೊಸ ಬಗೆಯ ಇಂಧನ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಇರುವ ಆಲಿ ಇಂಧನಕ್ಕೆ ಬದಲಾವಣೆ ತರುವ ಬದಲಿಗೆ ಕಸವನ್ನು ರಸವನ್ನಾಗಿಸುವ ಅತ್ಯಾಧುನಿಕ ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅದುವೇ ಇಂಗಾಲದ ಡೈಆಕ್ಸೈಡನ್ನು ಮೀಥೆನಾಲ್ ಅನ್ನಾಗಿ ಪರಿವರ್ತಿಸಿ ಅದನ್ನು ಇಂಧನವಾಗಿ ಬಳಸುವ ವಿಧಾನವಾಗಿದೆ. ಇದು ಭವಿಷ್ಯದ ಬಹುತೇಕ ಇಂಧನ ಸವಾಲುಗಳನ್ನು ಪರಿಹರಿಸುತ್ತದೆ ಎಂದು ಇಂಧನ ತಜ್ಞರು ವಿಶ್ಲೇಷಿಸಿದ್ದಾರೆ. ಮೀಥೆನಾಲ್ ಈಗಾಗಲೇ ಕೈಗಾರಿಕಾ ಹಾಗೂ ವಾಹನ ಕ್ಷೇತ್ರದಲ್ಲಿ ಬಳಕೆಯಲ್ಲಿದೆ. ಇದು ಎಥೆನಾಲ್ನಂತೆ ಅಲ್ಲ. ಎಥೆನಾಲ್ ಕೃಷಿ ಉತ್ಪನ್ನವಾಗಿರುವ ಕಾರಣ ಅದರಲ್ಲಿ ಕೊಂಚ ಸಕ್ಕರೆಯ ಅಂಶ, ತೇವಾಂಶ ಇತ್ಯಾದಿಗಳು ಇರುತ್ತವೆ. ಒಂದು ಇಂಗಾಲದ ಪರಮಾಣು, 5 ಜಲಜನಕದ ಪರಮಾಣು ಹಾಗೂ 1 ಜಲಜನಕ ಆಮ್ಲಜನಕದ ಒಂದು ಪರಮಾಣು ಎಥೆನಾಲ್ನಲ್ಲಿ ಇರುತ್ತದೆ. ಈ ಎಲ್ಲ ಕಾರಣಗಳಿಂದ ಎಥೆನಾಲ್ ಪರಿಸರ ಸ್ನೇಹಿ ಇಂಧನವೇ ಆದರೂ ಮೈಲೇಜ್, ಕಾರ್ಯಕ್ಷಮತೆ ಹಾಗೂ ಇಂಜಿನ್ನ ಆರೋಗ್ಯದ ದೃಷ್ಟಿಯಿಂದ ಅದು ಒಳ್ಳೆಯ ಆಯ್ಕೆಯಲ್ಲ. ಆದರೆ ಮೀಥೆನಾಲ್ ಆಗಲ್ಲ. ಇದರಲ್ಲಿ ಇಂಗಾಲದ ಒಂದು ಪರಮಾಣು ಮಾತ್ರವೇ ಇರುತ್ತದೆ. ಮಿಕ್ಕಂತೆ ಜಲಜನಕ 3 ಪರಮಾಣು ಹಾಗೂ ಜಲಜನಕ ಆಮ್ಲಜನಕ 1 ಪರಮಾಣು ಇರುತ್ತದೆ. ಇಲ್ಲಿ ಸ್ಪಷ್ಟವಾಗುವುದು ಏನೆಂದರೆ ಮೀಥೆನಾಲ್ನಲ್ಲಿ ಇಂಗಾಲದ ಅಂಶ ಕಡಿಮೆ, ಹಾಗಾಗಿ ಇದನ್ನು ದಹಿಸಿದಾಗ ಅತಿ ಕಡಿಮೆ ಇಂಗಾಲದ ತ್ಯಾಜ್ಯ ಹೊರಬರುತ್ತದೆ. ಹಾಗಾದರೆ ಹೊಸ ವಿಧಾನದ ಶೋಧವನ್ನು ನೋಡುವುದಾದರೆ ವಿಚಾರ ಇಲ್ಲಿ ಸಂಪೂರ್ಣವಾಗಿ ಈ ಇಂಧನಗಳ ರಚನೆಯ ಬಗ್ಗೆ ಅಲ್ಲ, ಅದನ್ನು ಉತ್ಪಾದಿಸುವ ಹೊಸ ವಿಧಾನದ ಬಗ್ಗೆ. ಸ್ವಿಟ್ಜರ್ಲ್ಯಾಂಡ್ ETH ಜ್ಯೂರಿಚ್ನ ಕ್ಯಾಟಲಿಸಿಸ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಜೇವಿಯರ್ ಪೇರಿಜ್ ರಾಮೇಜ್ ರವರ ತಂಡವು ಈ ಸಂಶೋಧನೆಯನ್ನು ಮಾಡಿದೆ. ಬೆಳ್ಳಿಯನ್ನು ಹೋಲುವ ಇಂಡಿಯಂ ಎಂಬ ಲೋಹ ಹೊಂದಿದೆ. ಅದನ್ನು ಬಳಸಿಕೊಂಡು ಅದರ ಪರಮಾಣುಗಳನ್ನು ಇಂಗಾಲದ ಡೈಆಕ್ಸೈಡ್ ಜೊತೆಗೆ ಡಿಕ್ಕಿ ಹೊಡೆಸಿ ಆಗ ಹೊರಹೊಮ್ಮುವ ಪರಮಾಣುಗಳ ಮಿಲನವನ್ನು ಪರಿಶೀಲಿಸಿದ್ದಾರೆ. ಅಚ್ಚರಿ ಎಂಬಂತೆ ಇದು ಬಹುತೇಕ ಮೀಥೆನಾಲ್ ಇಂಧನವನ್ನು ಹೋಲುತ್ತಿದೆ. ತಾವು ಸಂಗ್ರಹಿಸಿದ ಮೀಥೆನಾಲನ್ನು ಅವರು ದಹನ ಕ್ರಿಯೆಗೆ ಒಳಪಡಿಸಿದ್ದು ಅದು ಬಹುತೇಕ ಶೇಕಡ 90% ದಕ್ಷತೆಯಿಂದ ಉರಿಯತೊಡಗಿದೆ. ಹಾಗಾಗಿ ಈ ಇಂಧನವು ಕೈಗಾರಿಕೆ ಹಾಗೂ ವಾಹನ ಬಳಕೆಗೆ ಅರ್ಹ ಎಂದು ವಿಜ್ಞಾನಿಗಳು ಘೋಷಿಸಿದ್ದಾರೆ. ಹಾಗಾದರೆ ಹೇಗಿದರ ಉತ್ಪನ್ನವನ್ನು ನೋಡುವುದಾದರೆ ಸಾಮಾನ್ಯವಾಗಿ ಇಂಧನ ಒಂದನ್ನು ಉರಿಸಿದಾಗ ತ್ಯಾಜ್ಯವಾಗಿ ಇಂಗಾಲದ ಡೈಆಕ್ಸೈಡ್ ಹೊರಬರುತ್ತದೆ. ಇದರಿಂದ ಅಪಾರ ಪ್ರಮಾಣದ

ಪರಿಸರ ಮಾಲಿನ್ಯವಾಗುತ್ತದೆ. ವಾತಾವರಣದಲ್ಲಿ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಇದೆ. ಇದನ್ನು ಬಳಸಿಕೊಂಡು ಇದಕ್ಕೆ ಇಂಡಿಯಂ ಲೋಹದ ಪರಮಾಣುಗಳನ್ನು ನಿಯಂತ್ರಿತವಾಗಿ ಡಿಕ್ಕಿ ಹೊಡೆಸಲಾಗುತ್ತದೆ. ಆಗ ಉತ್ಪಾದನೆಯಾಗುವುದೇ ಹೊಸ ಬಗೆಯ ಇಂಧನ. ಸಾಮಾನ್ಯವಾಗಿ ಇಂಡಿಯಂನಂತಹ ಲೋಹದ ಪರಮಾಣುವನ್ನು ಯಾವುದೇ ಇತರೆ ಪರಮಾಣು ಅಥವಾ ಪರಮಾಣು ಮಿಶ್ರಣದೊಂದಿಗೆ ಡಿಕ್ಕಿ ಹೊಡೆಸಬಹುದು. ಇಲ್ಲಿ ಇಂಗಾಲದ ಡೈಆಕ್ಸೈಡನ್ನೇ ಆಯ್ಕೆ ಮಾಡಿಕೊಂಡಿರುವ ಕಾರಣವೆಂದರೆ ಅದರ ಲಭ್ಯತೆ ಹಾಗೂ ಇದನ್ನು ಬಳಸುವುದರಿಂದ ಭವಿಷ್ಯದಲ್ಲಿ ವಾತಾವರಣದಲ್ಲಿ ಅದರ ಪ್ರಮಾಣವನ್ನು ತಗ್ಗಿಸುವಂತೆ ಮಾಡಬಹುದಾಗಿದೆ. ಈ ಪ್ರಕ್ರಿಯೆಯು ಈಗ ವಿಜ್ಞಾನಿಗಳ ಪ್ರಯೋಗಾಲಯದಲ್ಲಿ ನಡೆದಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಕಾರ್ಖಾನೆಗಳಲ್ಲೂ ಉತ್ಪಾದಿಸಬಹುದು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಎಲ್ಲ ಸಂಶೋಧನೆಗಳಿಗೂ ಕೆಲವು ನೈತಿಕ ಇತಿಮಿತಿಗಳಿರುತ್ತವೆ. ಎಥನಾಲ್ ಅತಿ ಕಡಿಮೆ ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದು ನಿಜವಾದರೂ ಇದು ಸಹಜವಾಗಿಯೇ ವಿಷಕಾರಿ ಅನಿಲ. ಮೀಥೆನಾಲ್ ಅನ್ನು ಉಸಿರಾಡಿದರೆ ತೀವ್ರ ತರಹ ಆರೋಗ್ಯದ ಸಮಸ್ಯೆಗಳು ಎದುರಾಗಬಹುದು. ಹಾಗಾಗಿ ಈ ಇಂಧನವನ್ನು ನಿಯಂತ್ರಿತವಾಗಿ ಬಳಸುವುದು ಹೇಗೆ ಎಂಬ ಚರ್ಚೆಗಳು ನಡೆದಿವೆ. ಈ ವಿಧಾನಗಳ ಅಳವಡಿಕೆಯಾದ ಬಳಿಕ ಈ ಸಂಶೋಧನೆಯು ವಿಜ್ಞಾನಿಗಳ ವಲಯದ

0: ದರ್ಶಕವಾಗಿಯೂ ಇರುತ್ತದೆ. ಹಾಗಾಗಿ ಈ ಅನಿಲದ ಸೋರಿಕೆಯಾದರೆ ಪತ್ತೆ ಹಚ್ಚುವುದು ಕಷ್ಟಕರ ಸಂಗತಿ. ಇದೇ ಸಮಸ್ಯೆ ಎಲ್ಪಿಜಿಯಲ್ಲೂ ಇದೆ. ಆದರೆ ಎಲ್ಪಿಜಿಗೆ ಕೃತಕವಾಗಿ ವಾಸನೆಯನ್ನು ಸೇರಿಸಲಾಗುತ್ತದೆ. ಅದೇ ರೀತಿ ಮೀಥನಾಲ್ಗೂ ಸೇರಿಸಬಹುದು ಎಂಬ ಪರಿಹಾರವನ್ನು ಈಗಾಗಲೇ ವಿಜ್ಞಾನಿಗಳು ಸೂಚಿಸಿದ್ದಾರೆ. ಹಾಲಿ ಇರುವ ಇಂಧನಗಳಿಗಿಂತ ಈ ಇಂಧನ ಉತ್ಪಾದನೆಯಾದರೆ ಶೇಕಡ 50% ಅಗ್ಗವಾಗಲಿದೆ. ಹಾಗಾಗಿ ಹಣಕಾಸಿನ ದೃಷ್ಟಿಯಿಂದ ಗ್ರಾಹಕರಿಗೆ ಇದು ಅನುಕೂಲಕರವಾದರೂ ಆಗಬಹುದು. ಸುರಕ್ಷಾ ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಪಾಲನೆಯಾದಲ್ಲಿ ಹಾಲಿ ಇಂಧನ ಸಮಸ್ಯೆಗೂ ಪರಿಹಾರವೂ ಸಿಗಬಹುದು. ಕೇಳುಗರ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಇಂಗಾಲದ ಡೈಆಕ್ಸೈಡ್ನಿಂದ ಮೀಥನಾಲ್ ಇಂಧನ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಇಂಗಾಲದ ಡೈ ಆಕ್ಸೈಡ್ನಿಂದ ಮಿಥೆನಾಲ್ ಇಂಧನ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 120 ರೂಪಾಯಿ, ಪೆನ್ಸಿಲ್ ಬೀನಿಸ್ 120 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 8 ರೂಪಾಯಿ, ಹಿಂಸೆ 3 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 12 ರೂಪಾಯಿ, ಹೀರೆಕಾಯಿ 10 ರೂಪಾಯಿ, ಪಡವಲಕಾಯಿ 32 ರೂಪಾಯಿ, ತೊಂಡೆಕಾಯಿ 25 ರೂಪಾಯಿ, ಹಾಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 17 ರೂಪಾಯಿ, ಪೈರ್ 28 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 12 ರೂಪಾಯಿ, ಕೋಸು 20 ರೂಪಾಯಿ, ಸೀಮೆ ಬದನೆಕಾಯಿ 32 ರೂಪಾಯಿ, ಬೆಂಡೆಕಾಯಿ 10 ರೂಪಾಯಿ, ಟೊಮೊಟೊ 30 ರೂಪಾಯಿ. ಕೇಳಿದ್ರಲ್ಲ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಕ್ಕಳು ಜನಿಸಿದಾಗ ಯಾವುದೇ ಸೂಚನಾ ಕೈಪಿಡಿಯೊಂದಿಗೆ ಬರುವುದಿಲ್ಲ. ಹಾಗಾಗಿ ಒಬ್ಬ ವ್ಯಕ್ತಿಯು ಹುಟ್ಟಿನಿಂದ ಸಾಯುವವರೆಗೆ ಹೇಗಿರಬೇಕು ಎಂಬ ಕೈಪಿಡಿಯನ್ನು ಬರೆಯಬೇಕಾದರೆ ಅದು ಹೇಗಿರುತ್ತದೆ ಎಂದು ಯಾರು ನನ್ನನ್ನು ಕೇಳಿದರೂ ನನ್ನ ಪ್ರಕಾರ ಅದು ಒಂದು ಖಾಲಿ ಪುಸ್ತಕವಾಗಿದ್ದರೆ ಉತ್ತಮವಾಗಿರುತ್ತದೆ. ಈಗ ನೀವು ಎಲ್ಲವನ್ನು ಯಂತ್ರಗಳಾಗಿ ಪರಿವರ್ತಿಸಲು ಪ್ರಯತ್ನಿಸುತ್ತಿದ್ದೀರಿ. ಮಾನವರಿಗೆ ಉಪಯುಕ್ತ ಎಂದು ನೀವು ಭಾವಿಸುವ ಕೆಲವು ರೀತಿಯಲ್ಲಿ ಮಕ್ಕಳನ್ನು ಕಾರ್ಯನಿರ್ವಹಿಸುವುದನ್ನು ಹೊರತುಪಡಿಸಿ ಇತರ ಆಯಾಮಗಳಿವೆ. ಮನುಷ್ಯರು ಯಾರಿಗೂ ಉಪಯುಕ್ತವಾಗಬೇಕಾಗಿಲ್ಲ. ಬಂಡಿಯಲ್ಲಿ ನಗುತ್ತಿ ಸಿಕ್ಕಿದ ಎತ್ತುಗಳು, ಕಾಡಿನಲ್ಲಿ ಅಡ್ಡಾಡುವ ಕಾಡು ಜಿಂಕೆಗಳನ್ನು ನೋಡಿ ಅಯ್ಯೋ ಅವು ತಮ್ಮ ಜೀವನವನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತಿವೆ, ಯಾರಿಗೂ ಉಪಯುಕ್ತವಲ್ಲ ಎಂದು ಯೋಚಿಸಬಹುದು. ಆದರೆ ಆ ಜಿಂಕೆಗಳಲ್ಲಿ ಸಂತೋಷವಿದೆ. ನೀವು ನಗಕ್ಕೆ ಒಳಗಾಗಿದ್ದೀರಿ ಎಂದು ನಿಮ್ಮಲ್ಲಿ ಸಂತೋಷವಿಲ್ಲ. ಕೇವಲ ಉಪಯುಕ್ತವಾಗಲು ಪ್ರಯತ್ನಿಸುವ ಮೂಲಕ ನೀವೊಬ್ಬ ಆನಂದವಿಲ್ಲದ ವ್ಯಕ್ತಿಯಾದರೆ ಜೀವನದ ಎಲ್ಲ ಉದ್ದೇಶಗಳು ಸೋಲುತ್ತವೆ. ನೀವು ಏನೇ ಮಾಡಿದರೂ ಅದು ಅರ್ಥವಿಲ್ಲದಾಗುತ್ತದೆ. ಸಾಮಾಜಿಕವಾಗಿ ಬಹುಶಃ ಅವರು ನೀವು ಒತ್ತಿರುವ ಶೋಚನೀಯ ಮುಖಕ್ಕಾಗಿ ಮತ್ತು ಪ್ರಪಂಚದಲ್ಲಿ ನೀವು ಮಾಡಿದ ಕೆಲಸಗಳಿಗೆ ಅವರು ನಿಮಗೆ ಪ್ರಶಸ್ತಿಯನ್ನು ನೀಡಬಹುದೇನೋ. ಆದರೆ ಜೀವನದಲ್ಲಿ ಅದು ಏನನ್ನು ಅರ್ಥೈಸುವುದಿಲ್ಲ. ಬೇರೊಬ್ಬರ ಬುದ್ಧಿವಂತಿಕೆಯ ಮೂಲಕ ಜೀವನವನ್ನು ನೋಡುವುದನ್ನು ನಿಲ್ಲಿಸಿ ನಿಮ್ಮ ಜೀವನವನ್ನು ಹೆಚ್ಚು ಬುದ್ಧಿವಂತಿಕೆಯಿಂದ ನೋಡಲು ಕಲಿಯಿರಿ. ಇತರ ಪ್ರಭಾವಗಳನ್ನು ತೆಗೆದುಹಾಕಿದರೆ ಪ್ರತಿಯೊಬ್ಬರೂ ತಮ್ಮ ಜೀವನವನ್ನು ಸಂವೇದನಶೀಲವಾಗಿ ಜೀವಿಸುವ ಅಗತ್ಯ ಬುದ್ಧಿವಂತಿಕೆ ಹೊಂದಿದ್ದಾರೆ. ಸಮಸ್ಯೆ ಎಂದರೆ ನೀವು ಇಂದಿನ ಮತ್ತು ಪ್ರಸ್ತುತ ನಾಯಕರಿಂದ ಪ್ರಭಾವಿತರಾಗಿದ್ದೀರಿ. ಕೊನೆಯಲ್ಲಿ ನಿಮ್ಮ ಮನಸ್ಥಿತಿ ಕೇವಲ ಅಭಿಮಾನಿಗಳ ಸಂಘವಾಗಿದೆ. ಅಭಿಮಾನಿ ಬಳಗದವರದ್ದು ಅತ್ಯಂತ ಮೂಲ ಮನಸ್ಥಿತಿ. ಎಲ್ಲ ಮಕ್ಕಳು ಸಂಪೂರ್ಣ ಜೀವಿಯಾಗಿ ಹುಟ್ಟಿರುತ್ತವೆ. ನೀವು ಮಕ್ಕಳನ್ನು ಅವರ ಪೂರ್ಣ ಸಾಮರ್ಥ್ಯಕ್ಕೆ ಪೋಷಿಸುವುದನ್ನು ಮಾತ್ರ ಮಾಡಬಹುದು. ನೀವು ಅವರನ್ನು ಬೇರೆ ಏನನ್ನಾದರೂ ಮಾಡಲು ಸಾಧ್ಯವಿಲ್ಲ. ತೆಂಗಿನ ಮರವು ನಿಮ್ಮ ಒಂದು ಆದರ್ಶ ಮರವಾಗಿದ್ದರೆ ಮತ್ತು ನಿಮ್ಮ ತೋಟದಲ್ಲಿ ಮಾವಿನ ಮರವು ಮೊಳಕೆಯೊಡೆದರೆ ನೀವು ಏನು ಮಾಡುತ್ತೀರಿ? ಅದು ತೆಂಗಿನ ಮರದಂತೆ ಕಾಣುತ್ತಿಲ್ಲದ ಕಾರಣ ನೀವು ಅದರ ಎಲ್ಲ ಕೊಂಬೆಗಳನ್ನು ಕತ್ತರಿಸಿ ಒಂದನ್ನು ಬಿಡುತ್ತೀರಿ. ಆಗ ಅದು ಅತ್ಯಂತ ಕಳಪೆ ಮಾವಿನ ಮರವಾಗಿರುತ್ತದೆ. ನೀವು ಮಾಡಬಹುದಾದ ಏಕೈಕ ವಿಷಯವೆಂದರೆ ಮಕ್ಕಳನ್ನು ಅವರ ಸಂಪೂರ್ಣ ಬುದ್ಧಿವಂತಿಕೆ, ದೈಹಿಕ ಯೋಗಕ್ಷೇಮ ಮತ್ತು ಭಾವನಾತ್ಮಕ ಯೋಗಕ್ಷೇಮಕ್ಕೆ ಪೋಷಿಸುವುದು. ಇದು ಸಾಧ್ಯವಾಗದು. ನೀವು ಕೇವಲ ಪೋಷಿಸಿದಾಗ ಮಾತ್ರ, ಅದರಲ್ಲಿ ಹಸ್ತಕ್ಷೇಪ ಮಾಡುವುದರಿಂದಲ್ಲ. ಮಕ್ಕಳು ನಿಮ್ಮ ಮೂಲಕ ಬಂದಿದ್ದಾರೆ, ಅವರು ನಿಮ್ಮಿಂದ ಬಂದಿಲ್ಲ. ಅವರು ನಿಮ್ಮವರು ಎಂದು ಎಂದಿಗೂ ಭಾವಿಸಬೇಡಿ. ಅವರು ನಿಮ್ಮ ಮೂಲಕ ಸಂಭವಿಸಿದ್ದಾರೆ, ಅದೇ ಸೌಭಾಗ್ಯ. ನಿಮ್ಮ ವ್ಯವಹಾರವು ಅವರಿಗೆ ಪ್ರೀತಿಯ ಮತ್ತು ಬೆಂಬಲದ ವಾತಾವರಣವನ್ನು ಒದಗಿಸುವುದು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳು, ನಿಮ್ಮ ತತ್ವಗಳು, ನಿಮ್ಮ ನಂಬಿಕೆ ವ್ಯವಸ್ಥೆಗಳು ಮತ್ತು ಅಸಂಬದ್ಧತೆಯನ್ನು ಮಗುವಿನ ಮೇಲೆ ಹೇರಲು ಪ್ರಯತ್ನಿಸಬೇಡಿ. ಅವರ ದಾರಿಯನ್ನು ಕಂಡುಕೊಳ್ಳಲು ಅವರ ಸ್ವಂತ ಬುದ್ಧಿವಂತಿಕೆ ಸಾಕು. ಅವರ ಬುದ್ಧಿವಂತಿಕೆಯು ಸಂಪೂರ್ಣವಾಗಿ ಬೆಳೆಯಲು ಬೇಕಾದ ಅಗತ್ಯ ವಾತಾವರಣವನ್ನು ನೀವು ಸೃಷ್ಟಿಸಿದರೆ ಅವರು ಅದನ್ನು ತಮಗೆ ತಿಳಿದಿರುವ ರೀತಿಯಲ್ಲಿ ನಿರ್ವಹಿಸುತ್ತಾರೆ. ಸರಿ, ಆದರೆ ಎಲ್ಲವೂ ಸರಿ ಹೋಗುತ್ತದೆಯೇ? ಇದು ಸರಿ ಹೋಗಬಹುದು, ಅದು ತಪ್ಪಾಗಬಹುದು, ಅದು ವಿಷಯವಲ್ಲ. ಆದರೆ ಅದು ತಪ್ಪಾಗುವ ಸಾಧ್ಯತೆ ಕಡಿಮೆ. ಮಕ್ಕಳು ತಮ್ಮ ಸ್ವಂತ ಬುದ್ಧಿಮಟ್ಟವನ್ನು ಪ್ರಯೋಗಿಸುತ್ತಾ ಬೆಳೆದಾಗ ಅವರು ಒಂದು ತಪ್ಪು ಮಾಡಿದರೆ ಅದನ್ನು ಸರಿಪಡಿಸುವ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ. ಎಲ್ಲಿಯವರೆಗೆ ಅವರು ತಮ್ಮ ಯೋಗಕ್ಷೇಮಕ್ಕಾಗಿ ಕೆಲಸ ಮಾಡುತ್ತಾರೆ ಮತ್ತು ತಮ್ಮ ಜೀವನಕ್ಕೆ ವಿರುದ್ಧವಾಗಿ ಏನನ್ನು ಮಾಡುತ್ತಿಲ್ಲವೋ ಅಲ್ಲಿಯವರೆಗೆ ನೀವು ಕಾಯಬೇಕು. ಮಗುವಿಗೆ 21 ವರ್ಷವಾಗುವವರೆಗೆ ನೀವು ಇನ್ನೂ ಗರ್ಭಿಣಿಯಾಗಿದ್ದೀರಿ ಎಂದು ನೀವು ಭಾವಿಸಬೇಕು.
ನೀವು ಗರ್ಭಿಣಿಯಾಗಿದ್ದಾಗ ಏನು ಮಾಡಿದೆ?

ಕೇವಲ ನಿರೀಕ್ಷಿಸುವುದು. ಮಗು ಒಳಗೆ ಇದ್ದಾಗ ನೀವು ಏನು ಮಾಡಲಿಲ್ಲ ಅಲ್ಲವೇ? ನಿಮ್ಮನ್ನು ಚೆನ್ನಾಗಿ ಪೋಷಿಸಿ ಕಾಯುತ್ತಿದ್ದೀರಿ ಅಷ್ಟೇ. ಅದರಂತೆಯೇ ಈಗಲೂ ಅಗತ್ಯ ವಾತಾವರಣವನ್ನು ಒದಗಿಸುವುದು ಮತ್ತು ಕಾಯುವುದು ಮುಖ್ಯ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರಿಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಮಕ್ಕಳಿಗೆ ಯಾವುದೇ ಸೂಚನಾ ಕೈಪಿಡಿ ಅಗತ್ಯವಿಲ್ಲ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರ
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, ನಾಲ್ವರು ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ವಾರ್ತೆಗಳ ವಿವರ. ಬೀಜಿಂಗ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಆರಂಭವಾಗಿವೆ. ಆರಂಭಿಕ ಭಾಷಣದಲ್ಲಿ ಜಿನ್ಪಿಂಗ್ ಮಾತನಾಡಿ, ಚೀನಾ ಮತ್ತು ಅಮೆರಿಕ ಪ್ರತಿಸ್ಪರ್ಧಿಗಳಲ್ಲ, ಪಾಲುದಾರರಾಗಿರಬೇಕು. ಟ್ರಂಪ್ ಅವರೊಂದಿಗೆ ಚರ್ಚೆ ನಡೆಸಲು ಮತ್ತು ಚೀನಾ ಅಮೆರಿಕ ಸಂಬಂಧಗಳ ದೈತ್ಯ ಹಡಗನ್ನು ಮುನ್ನಡೆಸಲು ಒಟ್ಟಾಗಿ ಕೆಲಸ ಮಾಡಲು ಎದುರು ನೋಡುತ್ತಿದ್ದೇನೆ. 2026 ಹೊಸ ಅಧ್ಯಾಯವನ್ನು ತೆರೆಯುವ ಐತಿಹಾಸಿಕ ಹೆಗ್ಗುರುತು ವರ್ಷವನ್ನಾಗಿ ಮಾಡಲು ಇದು ಸಾಧ್ಯ ಎಂದು ಅವರು ಹೇಳಿದರು. ಡೊನಾಲ್ಡ್ ಟ್ರಂಪ್ ಮಾತನಾಡಿ, ಜಿನ್ಪಿಂಗ್ ಶ್ರೇಷ್ಠ ನಾಯಕ, ಎರಡು ಮಹಾಶಕ್ತಿಗಳ ನಡುವಿನ ಸಂಬಂಧವು ಹಿಂದೆಂದಿಗಿಂತಲೂ ಉತ್ತಮವಾಗಿರುತ್ತದೆ ಎಂದು ಹೇಳಿದರು. ಇದಕ್ಕೂ ಮೊದಲು ಗ್ರೇಟ್ ಹಾಲ್ ಆಫ್ ದಿ ಪೀಪಲ್ ಪ್ರವೇಶ ದ್ವಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಭವ್ಯ ಸ್ವಾಗತ ದೊರೆಯಿತು. ಕ್ಸಿ ಜಿನ್ಪಿಂಗ್ ಅವರೊಂದಿಗೆ 2 ಶೃಂಗಸಭೆಗಾಗಿ ಅಮೆರಿಕ ಅಧ್ಯಕ್ಷರು ನಿನ್ನೆ ಸಂಜೆ ಬೀಜಿಂಗ್ಗೆ ಆಗಮಿಸಿದರು. ಇರಾನ್ ಯುದ್ಧ

0: ವಿಘ್ನತೆ, ತೈವಾನ್ ಮತ್ತು ಕೃತಕ ಬುದ್ಧಿಮತ್ತೆ ಕುರಿತು ಮಹತ್ವದ ಚರ್ಚೆ ನಡೆಸಲಾಗುತ್ತಿದೆ. ಹೋರ್ಮಸ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಕೊಲ್ಲಿಯಲ್ಲಿನ ಉದ್ವಿಗ್ನತೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿರುವ ಹೊಸ ಮಾತುಕತೆಗಳನ್ನು ಪ್ರೋತ್ಸಾಹಿಸಲು ಟೆಹರಾನ್ನೊಂದಿಗೆ ಚೀನಾದ ಪ್ರಭಾವವನ್ನು ಬಳಸಲು ಟ್ರಂಪ್ ಕ್ಸಿ ಜಿನ್ಪಿಂಗ್ ಅವರನ್ನು ಒತ್ತಾಯಿಸುವ ಸಾಧ್ಯತೆ ಇದೆ. ಆರ್ಥಿಕ ಸಂಬಂಧಗಳು ಶೃಂಗಸಭೆಯ ಹೃದಯ ಭಾಗದಲ್ಲಿ ಉಳಿಯುವ ನಿರೀಕ್ಷೆ ಇದೆ. ಎರಡೂ ಕಡೆಯವರು ಅಸ್ತಿತ್ವದಲ್ಲಿರುವ ವ್ಯಾಪಾರ ಒಪ್ಪಂದದ ವಿಸ್ತರಣೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ಬೋಯಿಂಗ್ ವಿಮಾನಗಳು, ಕೃಷಿ ರಫ್ತುಗಳು ಮತ್ತು ಇಂಧನ ಉತ್ಪನ್ನಗಳು ಸೇರಿದಂತೆ ಅಮೆರಿಕದ ಸರಕುಗಳ ಚೀನಾದ ಖರೀದಿಯನ್ನು ಹೆಚ್ಚಿಸುವುದು ಮಾತುಕತೆಗಳಲ್ಲಿ ಸೇರಿರಬಹುದು. ದೆಹಲಿಯಲ್ಲಿ ಇಂದಿನಿಂದ ಎರಡು ದಿನಗಳ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ ಆರಂಭವಾಗಿದ್ದು, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಸಭೆಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರು ಮತ್ತು ಸದಸ್ಯ ರಾಷ್ಟಗಳ ನಿಯೋಗದ ಮುಖ್ಯಸ್ಥರು ಭಾಗವಹಿಸಿದ್ದಾರೆ. ಸಭೆಯ ನಂತರ ವಿವಿಧ ರಾಷ್ಟಗಳ ಪ್ರಮುಖರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಪರಸ್ಪರ ಹಿತಾಸಕ್ತಿಯ ಜಾಗತಿಕ ಮತ್ತು ಪ್ರಾದೇಶಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಸಭೆಯ ನೇಪಥ್ಯದಲ್ಲಿ ಡಾ ಎಸ್ ಜೈಶಂಕರ್ ಹಲವು ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆ ಇದೆ. ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆಯಲ್ಲಿ ಭಾಗವಹಿಸುವ ಸಲುವಾಗಿ ಇರಾನ್ನ ವಿದೇಶಾಂಗ ಸಚಿವ ಸಯದ್ ಅಬ್ಬಾಸ್, ರಷ್ಯಾದ ವಿದೇಶಾಂಗ ಸಚಿವ ಸರ್ಗೈ ಲಾವ್ರೋವ್, ಮಾಲ್ಡೀವ್ಸ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ಇರುತಿಶಮ್ ಅಧಮ್ ಸೇರಿದಂತೆ ಹಲವು ರಾಷ್ಟಗಳ ಪ್ರತಿನಿಧಿಗಳು ದೆಹಲಿಗೆ ಆಗಮಿಸಿದ್ದಾರೆ. ಕೇರಳಂನ 13ನೇ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆಯಾಗಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ಉನ್ನತ ನಾಯಕರಾದ ದೀಪದಾರ್ ಮುನ್ಷಿ, ಮುಕುಲ್ ವಾಸ್ನಿಕ್ ಹಾಗೂ ಅಜಯ್ ಮಾಕೇನ್ ಈ ಘೋಷಣೆ ಮಾಡಿದ್ದಾರೆ. ಕೇರಳಂನಲ್ಲಿ ನೂತನ ಮುಖ್ಯಮಂತ್ರಿ ಆಯ್ಕೆ ಬಿಕ್ಕಟ್ಟು ಕೊನೆಗೂ ನಿವಾರಣೆಯಾಗಿದೆ. ಕಳೆದ ಒಂದು ವಾರದಿಂದ ನಡೆದ ವ್ಯಾಪಕ ಸಮಾಲೋಚನೆಗಳ ನಂತರ ಸ್ಥಳೀಯ ಮುಖಂಡ ಸತೀಶನ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಆಯ್ಕೆ ಮಾಡಿದೆ. ಬರುವ ಸೆಪ್ಟೆಂಬರ್ 2026ರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಜಾರಿಗೆ ಬರುವಂತೆ ಕಚ್ಚಾ ಸಕ್ಕರೆ, ಬಿಳಿ ಸಕ್ಕರೆ ಮತ್ತು ಸಂಸ್ಕರಿಸಿದ ಸಕ್ಕರೆ ಸೇರಿದಂತೆ ಸಕ್ಕರೆಯ ರಫ್ತು ನಿಷೇಧಿಸಿದೆ. ವಿದೇಶಿ ವ್ಯಾಪಾರ ನಿರ್ದೇಶನಾಲಯ ರಫ್ತು ನೀತಿಯನ್ನು ನಿರ್ಬಂಧಿತದಿಂದ ನಿಷೇಧಿತ ವಲಯಕ್ಕೆ ತಿದ್ದುಪಡಿ ಮಾಡಿ ಆದೇಶಿಸಿದೆ. ನೀಟ್ ಯುಜಿ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ಸಿಬಿಐ ನಾಲ್ವರು ಪ್ರಮುಖ ಆರೋಪಿಗಳನ್ನು ಬಂಧಿಸಿದೆ. ಆರೋಪಿಗಳನ್ನು ಮಂಗಿಲಾಲ್ ಬಿವಾಲ್, ದಿನೇಶ್ ಬಿವಾಲ್, ಹರಿಯಾಣ ನಿವಾಸಿ ಯಶ್ ಯಾದವ್ ಮತ್ತು ಮಂಗಿಲಾಲ್ ಅವರ ಮಗ ವಿಕಾಸ್ ಎಂದು ಗುರುತಿಸಲಾಗಿದೆ. ನಾಲ್ವರನ್ನು ಜೈಪುರದಿಂದ ಬಂಧಿಸಿ ನಿನ್ನೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು. ನಂತರ ಅವರನ್ನು ಹೆಚ್ಚಿನ ವಿಚಾರಣೆಗಾಗಿ ದೆಹಲಿಗೆ ಸ್ಥಳಾಂತರಿಸಲಾಯಿತು. ತನಿಖಾ ಅಧಿಕಾರಿಗಳ ಪ್ರಕಾರ ಆರೋಪಿ ಯಶ್ ಯಾದವ್ ಮತ್ತು ವಿಕಾಸ್ ಈ ಹಿಂದೆ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ನೀಟ್ ತರಬೇತಿ ಸಂಸ್ಥೆಯಲ್ಲಿ ಒಟ್ಟಿಗೆ ಅಧ್ಯಯನ ಮಾಡಿದ್ದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಜಾಲ ಮತ್ತು ಸಮನ್ವಯವು ಆ ಅವಧಿಯಲ್ಲಿ ಬೆಳೆದಿರಬಹುದು ಎಂದು ತನಿಖಾಧಿಕಾರಿಗಳು ಶಂಕಿಸಿದ್ದಾರೆ. ತರಬೇತಿ ಸಂಸ್ಥೆಗಳು, ಮಧ್ಯವರ್ತಿಗಳು, ವಿದ್ಯಾರ್ಥಿಗಳು ಮತ್ತು ಆರೋಪಿಗಳೊಂದಿಗೆ ಸಂಬಂಧ ಹೊಂದಿರುವ ಇತರ ವ್ಯಕ್ತಿಗಳ ನಡುವಿನ ಸಂಭಾವ್ಯ ಸಂಪರ್ಕಗಳ ಬಗ್ಗೆ ಸಿಬಿಐ ಈಗ ತನಿಖೆ ನಡೆಸುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಆಫ್ರಿಕಾ ಸಹಯೋಗದ ಮುಂದಿನ ಹಂತವು ಹೆಚ್ಚಿನ ಮೌಲ್ಯದ ಉತ್ಪನ್ನಗಳು ಮತ್ತು ಸಂಯೋಜಿತ ಪೂರೈಕೆ ಸರಪಳಿಗಳ ಮೇಲೆ ನಿರ್ಮಿಸಲಾಗುವುದು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಭಾರತ ಆಫ್ರಿಕಾ ವ್ಯವಹಾರ ಸಂವಾದ ಹಾಗೂ ಪ್ರದರ್ಶನ ಮತ್ತು ಭಾರತ ಆಫ್ರಿಕಾ ವೇದಿಕೆ ಶೃಂಗಸಭೆಯ ಹಿನ್ನೆಲೆಯಲ್ಲಿ ಮಾತನಾಡಿದ ಸಚಿವರು, ಕೃಷಿ, ಡಿಜಿಟಲ್ ಮೂಲಸೌಕರ್ಯ, ಆರೋಗ್ಯ ರಕ್ಷಣೆ ಮತ್ತು ಶುದ್ಧ ಇಂಧನ ಉತ್ಪಾದನೆ ಹಾಗೂ ತಂತ್ರಜ್ಞಾನ ಪಾಲುದಾರಿಕೆಯವರಿಗೆ ಉಭಯ ದೇಶಗಳ ಬಾಂಧವ್ಯ ಗಟ್ಟಿಯಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ತಮ್ಮ ವಿದೇಶ ಪ್ರವಾಸಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ವಿರುದ್ದ ವಿದೇಶಿ

ವಿಶ್ವಾಸ ವಿಷಯದಲ್ಲಿ ಅನಗತ್ಯ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದು ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರಾ ಟೀಕಿಸಿದ್ದಾರೆ. ರಾಹುಲ್ ಗಾಂಧಿ ಯಾವುದೇ ನಿಯೋಗ ಸದನ ಸಮಿತಿಗಳ ಸದಸ್ಯರಾಗಿ ವಿದೇಶಿ ಪ್ರವಾಸ ಕೈಗೊಳ್ಳುವುದಿಲ್ಲ. ವೈಯಕ್ತಿಕವಾಗಿ ಪ್ರವಾಸ ಕೈಗೊಳ್ಳುವವರು ಕೇಂದ್ರ ಸರ್ಕಾರವನ್ನು ಟೀಕಿಸುವುದು ಸರಿಯಲ್ಲ ಎಂದು ಹೇಳಿದರು. ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ ಭವಿಷ್ಯ ನಿಧಿ ಹಿಂಪಡೆಯುವಿಕೆ ಕ್ಲೇಮ್ಗಳನ್ನು ಇತ್ಯರ್ಥಪಡಿಸುವ ಪ್ರಕ್ರಿಯೆಯನ್ನು ಸ್ವಯಂಚಾಲಿತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಈ ಕುರಿತು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಇಪಿಎಫ್ಒ ಕೇಂದ್ರ ಭವಿಷ್ಯ ನಿಧಿ ಆಯುಕ್ತ ರಮೇಶ್ ಕೃಷ್ಣಮೂರ್ತಿ, ಸರ್ಕಾರವು ಅಂತಿಮ ಇಪಿಎಫ್ಒ ಹಿಂಪಡೆಯುವಿಕೆಯನ್ನು ಸ್ವಯಂಚಾಲಿತಗೊಳಿಸುವತ್ತ ಕಾರ್ಯೋನ್ಮುಖವಾಗಿದೆ. ಇಪಿಎಫ್ಒ ಸದಸ್ಯರು ಉದ್ಯೋಗದಾತರನ್ನು ಬದಲಿಸಿದರೆ ಭವಿಷ್ಯ ನಿಧಿ ಖಾತೆಗಳ ಸ್ವಯಂ ಇತ್ಯರ್ಥ ಮತ್ತು ಸ್ವಯಂ ವರ್ಗಾವಣೆಗಾಗಿ ಇಪಿಎಫ್ಒ ಕಾರ್ಯನಿರ್ವಹಿಸುತ್ತಿದೆ. ಸದ್ಯ 7 ಕೋಟಿಗೂ ಅಧಿಕ ಸದಸ್ಯರನ್ನು ಇಪಿಎಫ್ಒ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ 20 ವರ್ಷಗಳ ಅಲ್ಪಾವಧಿಯಲ್ಲಿ ದೇಶಾದ್ಯಂತ 140 ಕೋಟಿ ಜನರ ವಿಶ್ವಾಸ ಗಳಿಸಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗಾಜಿಯಾಬಾದ್ನಲ್ಲಿ ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ರಾಷ್ಟಪತಿಗಳ ಬಣ್ಣ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿ, ದೇಶಾದ್ಯಂತ ಎಲ್ಲೆಲ್ಲಿ ವಿಪತ್ತು ಸಂಭವಿಸಿದೆಯೋ ಅಥವಾ ಸಂಭವಿಸಬಹುದೋ ಅಂತಹ ಸ್ಥಳಗಳಿಗೆ ಎನ್ಡಿಆರ್ಎಫ್ ಸಿಬ್ಬಂದಿ ತಲುಪಿದಾಗ ಜನರು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾರೆ ಎಂದು ಹೇಳಿದರು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದೆಹಲಿಯಲ್ಲಿ ನಿನ್ನೆ ಭಾರತ್ ಇನೋವೇಟ್ಸ್ 2026ರ ಭಾಗವಾಗಿ ಉದ್ಯಮದ ನಾಯಕರೊಂದಿಗೆ ದುಂಡುಮೇಜಿನ ಸಭೆ ನಡೆಸಿದರು. ಸಭೆಯಲ್ಲಿ ಭಾರತದ ಡಿಪ್ಟೆಕ್ ಮತ್ತು ಸಂಶೋಧನೆ ಆಧಾರಿತ ನಾವೀನ್ಯತಾ ಪೂರಕ ವ್ಯವಸ್ಥೆ ರೂಪಿಸಲು ಜಾಗತಿಕ ನಾಯಕರು ಹಾಗೂ ಸಂಸ್ಥೆಗಳ ಪಾಲುದಾರರೊಂದಿಗೆ ಅವರು ಸಮಗ್ರ ಚರ್ಚೆ ನಡೆಸಿದರು. ಈ ವೇಳೆ ಸಚಿವರು ಮಾತನಾಡಿ, ಭಾರತದ ನಾವೀನ್ಯತಾ ಪೂರಕ ವ್ಯವಸ್ಥೆಯಲ್ಲಿ ಐಐಟಿಗಳು, ಐಐಎಸ್ಸಿ ಮತ್ತು ಇತರೆ 2 ಹಾಗೂ 3ನೇ ಶ್ರೇಣಿಯ ನಗರಗಳ ಪ್ರಮುಖ ಸಂಶೋಧನಾ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್, ಕ್ಲೈಮೇಟ್ ಟೆಕ್, ಸರಕು ಸಾಗಾಣೆ, ಆರೋಗ್ಯ ತಂತ್ರಜ್ಞಾನ, ಅತ್ಯಾಧುನಿಕ ಉತ್ಪಾದನೆ ಸೇರಿದಂತೆ ಹಲವು ವಲಯಗಳಲ್ಲಿ ಹೊಸ ಹೊಸ ನಾವೀನ್ಯತಾ ಕ್ರಮಗಳ ಸಂಶೋಧನೆಗಳನ್ನು ಕೈಗೊಂಡಿವೆ. ಇದರಿಂದಾಗಿ ಭಾರತ ಪ್ರಮುಖ ನಾವೀನ್ಯತಾ ಪಾಲುದಾರ ಎಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಸಂಜೆ 7:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೀಜಿಂಗ್ನಲ್ಲಿ ಅಮೆರಿಕ ಚೀನಾ ಅಧ್ಯಕ್ಷರ ನಡುವೆ ಮಹತ್ವದ ದ್ವಿಪಕ್ಷೀಯ ಸಮಾಲೋಚನೆ. ದೆಹಲಿಯಲ್ಲಿ ಬ್ರಿಕ್ಸ್ ವಿದೇಶಾಂಗ ಸಚಿವರ ಶೃಂಗಸಭೆ, ಜಾಗತಿಕ ಪ್ರಾದೇಶಿಕ ವಿಷಯಗಳ ಕುರಿತು ಚರ್ಚೆ. ಕೇರಳಂನ ನೂತನ ಮುಖ್ಯಮಂತ್ರಿಯಾಗಿ ವಿಡಿ ಸತೀಶನ್ ಆಯ್ಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ, 4 ಪ್ರಮುಖ ಆರೋಪಿಗಳ ಬಂಧನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಪಂಜಾಬ್ ಕಿಂಗ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳ ನಡುವೆ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರ್ತಿಯಾಗಿ ಬಾಳು ನೀ.

0: ಪ್ರಿಯ ಕೇಳುಗರೆ, ಇದುವರೆಗೂ ಹುಣಸೂರಿನ ಶ್ರೀಮತಿ ನಿಂಗಮ್ಮ ಮತ್ತು ಶಾರದಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಮ

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ

0: ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, HDKOTE ತಾಲೂಕಿನ ಜಿಎಂಹಳ್ಳಿ ಹಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ಚಿನ್ನಪ್ಪರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
6: ಗಿರಿಜನರ ಬದುಕು ಬವಣೆ,
7: ಆದಿವಾಸಿಗಳ ಸಂಸ್ಕೃತಿ
6: ಸಂಪ್ರದಾಯ
7: ಆಚಾರ ವಿಚಾರಗಳ ಪ್ರತಿಬಿಂಬ,
6: ಅಂದಿನ ಕಾಲಕ್ಕೂ
7: ಇಂದಿನ ಕಾಲಕ್ಕೂ
6: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
7: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
6: ನಂಗಕಾಡು ನಂಗಜನ.
8: ಕುರುಬಾರು
6: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅವರ ಅಭಿವೃದ್ಧಿಯ

0: ಟ್ರೀಟ್ಗಳಿತ್ತು ಎಲ್ರು ಅಂತ ಕೊಟ್ಟು ಬಿಡ್ತಿದ್ರು. ಮಾನ ಒಂದು ಮುಚ್ಚಿಕೊಟ್ಟಿರೋ ಸಾಧ್ಯ ಹಣ್ಣಿಲ್ಲ ಸಾಧ್ಯ. ಆಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಈಗ ಡಿಲಿವರಿ ಆಯ್ತು, ಡಿಲಿವರಿ ಆದಿಗೆ ಮಕ್ಳು ಆಯ್ತು, ಅವ್ರಿಗೆ ತಿನ್ನಕ್ಕೆ ಊಟ ಊಟದ್ರೆ ಏನ್ ಮಾಡ್ತಾರೆ ಅಂದ್ರೆ ಆಗ ಗೆಣಸು ಮತ್ತೆ ನೂರ ಗೆಣಸು ಅಂತ ಬರ್ತದೆ, ನೂರ ಗೆಣಸು ಹೋಯ್ತಾ ತಗೋತಿರು ಬೆಳಿಗ್ಗೆ ನಮ್ಮ ತಾಂಡೆ ತಾಯಿ, ಅದೇ ಅವ್ರ ಜೀವನ ನೂರ ಗೆಣಸು ಅಂತ ಬರ್ತಿತ್ತು. ಆಮೇಲೆ ಕಾಳು ಗೆಣಸು, ಕಾಳು ಗೆಣಸು ಸಿಕ್ತಿತ್ತು. ಆಮೇಲೆ ಅವ್ರಿಗೆ ಮುದ್ದೆ ಅನ್ನ ಇದ್ದಾಳ ಸರ್, ಅದರಿಂದ ಜೀವನ ಕಾಳು ಗೆಣಸು. ಆಮೇಲೆ ನಾರ ಗೆಣಸು ಅಂತ ಬರ್ತಿತ್ತು, ಅದ್ ಸೇಮ್ ಟೈಮ್ ನಾರದ ಗೆಣಸು ತಗೊಂಡು ಅವ್ರಿಗೆ ಮಕ್ಕಳು ಕೊಡುತ್ತೆ ಅಂತ ಕಸಿರಿ ಕೊಡ್ತಿರು. ನಾರ ಗೆಣಸು ಆದ್ಮೇಲೆ ಮತ್ತೆ ಎಷ್ಟು ಗೆಣಸು ಅಂತ ಬರ್ತದೆ ಅದರಲ್ಲಿ, ಅದು ಎಷ್ಟು ಗೆಣಸು ತಿನ್ನಿಸ್ತಾರೆ ತಂದು. ಆಮೇಲೆ ಈ ಕೊರೋನಾ ಗೆಲ್ಸ್ ಅಂತ ಬರ್ತದೆ ಸರ್, ಅದು ಕೊರೋನಾ ಗೆಲ್ಸ್ ತಗೊಂಡ್ಬಂದು ತಿನ್ನಿಸ್ತಿರು ಶಾಂತಿ ಬಸ್ಸಿಗೆಲ್ಲ, ನಾವು ಅದನ್ನೇ ತಿಂದಿರು. ಆಮೇಲೆ ನಿಂದ ವಾಳು ಗೆಲ್ಸ್ ಅಂತ ಬರ್ತದೆ, ವಾಳು ಗೆಲ್ಸ್ ತಗೊಂಡ್ಬರ್ತಿರು, ಅದು ಮತ್ತೊಂದ್ರಿ ಕೊಡ್ತೀರಿ ಅನ್ನ ತೊಂದರೆ ಇರ್ತಿಲ್ಲ. ಆಮೇಲೆ ಕಾಳು ಬಾಳೆಕಾಯಿ ಅಂತ ಬರ್ತದೆ ನೋಡಿ, ಕಾಳು ಬಾಳೆಕಾಯಿ ಮತ್ತೆ ಕರಿಲೆ ಇವು ಕೊಡ್ತಾ ಇದ್ರು ನಮ್ಮ ಮಕ್ಕಳು ಬಂದಿಗೆ, ನಾವೆಲ್ಲ ಅದನ್ನ ತಿಂತಾ ಇದ್ದೋ. ಇನ್ ಕೊಡ್ತಿ ಬಂದಾಗ ಏನಾಯ್ತು ಅಂದ್ರೆ ಸಹ ಇದು. ಆಮೇಲೆ ಅನ್ನ ನೀವು ಊಟ ಆದಿಲ್ಲ ಸರ್, ಎಲ್ಲ ಹಣ್ಣು ಕೊಳರ ಕಾಡಲ್ಲಿ ಹಣ್ಣು ಕೊಳರ ಸಿಕ್ತದೆ ಸರ್. ಏನು ಬರೀ ಅನ್ನ ಹಣ್ಣು ಕೊಳರ ಅಂದ್ರೆ ಗೇರಣ್ಣು, ಕೀಪುರಣ್ಣು, ಹುಳುಬೆ ಹಣ್ಣುಗಳು ಎಲ್ಲ ತರಾವರಿ ಕಾಡಲ್ಲಿದೆ ಸರ್. ಗಿಡಮೂಲಿಕೆಗಳ ಹುಚ್ಚಿ ಆಯ್ತು, ಹಣ್ಣು ಕೊಳರ ಮತ್ತೆ ಗೆಣಸು ಜಾತಿಗಳು. ಆಮೇಲೆ ಜೇನುತುಪ್ಪ, ಜೇನುತುಪ್ಪ ತಿಂದಿದ್ದು. ಆ ಜೇನುತುಪ್ಪದಲ್ಲಿ ಅಂದ್ರೆ ತುಂಬಾ ಶೇಪ್ ತುಪ್ಪ ಸರ್, ಅದು ಏನು ಮರಿನ ಎಲ್ಲ ಬೇಯಿಸ್ಬಿಟ್ಟು ಬೇಯಿಸ್ಬಿಡ್ತಿದ್ದು. ಆಮೇಲೆ ನಮ್ಮ ಮರಿನ ಸುಟ್ಟು ಬಿಡ್ತಿರು ಸರ್, ಅದು ನಮ್ಮ ತಂದೆ ತಾಯಿ ಏನ್ ಮಾಡೋದು ತುಪ್ಪನ ಹಿಂಡುಬಿಟ್ಟು ಆ ಮರಿ ಕಳಿಸಿ ನಮ್ಗೆ ಕೊಡ್ತಿದ್ರು ಅವರು ಜೇನ್ ಮರಿನ. ಆ ಜೇನ್ ಮರಿ ಅವನ ಟೈಮ್ನಲ್ಲಿ ನಾವು ಅವೆಲ್ಲ ಇಷ್ಟು ತಿಂದ್ರೆ ಇವತ್ತು ನಮಗೆ ಶಕ್ತಿ ಇದೆ ನಮಗೆ ನೋಡಿ. 66 ವರ್ಷ ಆದ್ರೂ ನನ್ಗೆ ನೋಡಿ ಎಷ್ಟು ಶಕ್ತಿ ಇರುವಾಗ, ಇನ್ನೂ ನನಗೆ ಒಂದು ಫುಲ್ ಶಕ್ತಿನೇ ನೋಡ್ಕೊಟ್ಟಾರೆ ನಮಗೆ. ಹಂಗೆ ಆಗಿ ನಮಗೂ ಆ ಟೈಮಲ್ಲಿ ಎಲ್ಲ ಹಿಂಗೆ ಆಗಿ ನಮ್ ಜೇನು ಕೊರಬರಲ್ಲಿ ಬಂದ್ರು. ಆಮೇಲೆ ನಾವು ದೇವ್ರ ಕೇಳ್ಬೇಕಾರೆ, ನಮ್ ದೇವ್ರ ಕೇಳ್ಬೇಕಾರೆ ಏನ್ ಮಾಡ್ತಿದ್ರು ಅಂದ್ರೆ, ನಾವು ಕಾಡಲ್ಲಿ ವ್ಯವಸಾಯ ಇದ್ದಿದ್ದು ಈಗ ನಾಗಮನೆ ಕಲ್ಲಲ್ಲ ಕಾಡಲ್ಲಿ ಇದ್ದಿದ್ದು. ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ಸರ್, ಜೇಮನೆಗೆ ಬಂದಿದ್ವಿ ಸರ್. ನಾವು ಅಲ್ಲಿ ನಮ್ದು ದೇವ್ರಗಳಿದೆ, ಅಲ್ಲಿ ನಾವು ದೇವ್ರ ಹೆಸರು ಕಟ್ಟಿದಾರ ನಮ್ ತಂದೆ ತಾಯಿ ಅವರು. ಈಗಲೂ ಬೇರೆ ಕಲ್ಲಲ್ಲ ಕೈರಿ ಕಟ್ಟೆಲ್ಲ ಅಂತ ಬರ್ತದೆ ಸರ್ ಅಲ್ಲಿ, ಅಲ್ಲಿ ದಕ್ಷಿಣ ಮರಂತ ಇದೆ, ಅಲ್ಲಿ ದೇವ್ರು ಮೂಡಿದೆ ಅಲ್ಲಿ. ಇಷ್ಟೆಲ್ಲ ನಮ್ಗೆ ಹೇಳ್ಬೇಕಾದ್ರೆ ಏನಂದ್ರೆ, ಅವ್ರು ನನ್ನ ತಂದೆ ತಾಯಿ ನಮ್ಮ ಅಮ್ಮ ತೋರಿಸ್ಕೊಟ್ರು ಅವನಿಗೆ, ನೋಡಿದ್ರು ನಮ್ ದೇವ್ರು ಅಂತ ಕೇಳುವಾಗ. ಮತ್ತೆ ಅಲ್ಲಿ ಮಾರಾಮಾದ್ರಿ ಕಟ್ಟೆ ಅಂತ ಒಂದು ಮಾರಾಮ ಇದೆ, ಆ ದೇವ್ರಿಗೆ ಅಲ್ಲಿ ಪೂಜೆ ಮಾಡ್ತಿದ್ರು ಮಾರಮ್ಮ ತಾಯಿಗೆ. ಉಗಾದಿ ಹಬ್ಬ ಬಂದ್ರೆ ಅಲ್ಲಿ ಪೂಜೆ ಮಾಡ್ಕೊತಿರು ಮಾರಮ್ಮ ತಾಯಿಗೆ. ಆಮೇಲೆ ನಮ್ಮ ಅಜ್ಜ ಅಂತ ಇದ್ದಾನೆ ಒಬ್ಬ ಕೆಂಚಾಯಿ ಅಂತ, ಅವನು ಕಲ್ಲಲ್ಲಿಂದ ಬರುವಾಗ ಅರ್ಧ ಬಾರಿ ಅಲ್ಲಿಂದ ಕಲ್ಲಲ್ಲ ಜಿಎಂಎಲ್ ಬರ್ಬೇಕಾರೆ ಸಿದ್ದಾಪುರಕ್ಕೆ ಬರ್ಬೇಕಾರೆ, ಆಗ ಅವನು ಹೇಳಿದಂತೆ ಅವನು, ನೀವು ಇಲ್ಲಿಂದ ಕಾಡು ಒಳಗೆ ತಗೊಂಡು ನನ್ನ ಹೋಗ್ತಾಗಲ್ಲ, ಜನ್ಮ ನನ್ಗೆ ಹೋಗ್ತಾ ಆಗ್ಬಿಡ್ತು ಅಂತ ಹೇಳುವಾಗ ಅವ್ರನ್ನ ಒಂದು ಬಡಿಲಿ ಒಂಟಿ ಬಡ್ಡಿ ತಗೊಂಡ್ಬಂದಿರೋ ಸರ್ ಅವ್ರನ್ನ, ಬಟ್ಟೆ ಇಲ್ಲ ಅವ್ರಿಗೆ. ಅದ ತಗ ಬರುವಾಗ ಯಾವಾಗ ದಾಟಿ ಕಲ್ಲೆಲ್ಲ ಬಿಟ್ಟು ಮೂರ್ ಕಾಳು ಅಂತ ಬರ್ತೀವಿ, ಆ ಮೂರ್ ಕಾಲ ಕಾಡಲ್ಲಿ ಬರುವಾಗ ಇವ್ರು ಪ್ರಾಣ ಹೋಯ್ತು ಆಯ್ತು. ಅವ್ರು ಹೇಳ್ತಾರಂತೆ ನೋಡಿ, ಈ ಜಾಗದಲ್ಲಿ ನನ್ನ ನೀವು ಸುಟ್ಟಾಕ್ ಬಿಡ್ಬೇಕು, ಜಾಗ ಒಳ್ಳೆ ಜಾಗ ಅದನ್ನು ಮುಂದೆ ತಗೊಂಡು ಹೋಗ್ಬೇಡಿ, ನೀವು ಜಿಎಂಎಲ್ ಕಡೆ ತಗೊಂಡು ಹೋಗ್ಬೇಡಿ, ಸಿದ್ದಾಪುರ ತಗೊಂಡು ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಅಲ್ಲಿ ಸಾಗೋಣೆ ಮರದ ಸೈಲ್ವೆ ಅಲ್ಲಿ ಪ್ರಾಣ ಉಂಟಾಯ್ತು. ನಮ್ಮೆಲ್ರು ಅಂತ ಅದ್ಯ ದೊಡ್ಡದ ಅವನೇ ಈ ಕಲ್ಲಲ್ಲ ನಾಗರೋಳೆ ಕಲ್ಲಲ್ಲ ಜಾಸ ಆ ಜಾಗ ತಳ ಹಿಡಿದವರು ಅಲ್ಲಿ ಅವರು. ಹಂಗಾಗಿ ಅಲ್ಲಿ ಈಗ ಅವ್ರು ನಾವು ಸತ್ಯ ಒಂದ್ರೆ ಅವ್ರಿಗೆ ನೋಡಿದ್ರೆ ಆಶ್ಚರ್ಯ ಐತೆ ಸರ್. ನಾವು ಆ ಕಾಡಲ್ಲಿ ಅವ್ರನ್ನ ಊಟ ಹಾಕಿರೋ ಜಾಗದಲ್ಲಿ ಸುಮಾರು ಅಮ್ಮಮ್ಮ ಅಂದ್ರೆ ಒಂದು 8 ಅಡಿ ಇರ್ಬೇಕು, 10 ಅಡಿ ಇರ್ಬೇಕು, ಇದ್ರೆ 8 ಅಡಿ ಬರ್ತದೆ 10 ಅಡಿ ಬರ್ತದೆ. ಅವ್ರ ಮಸಾನ ತಗತ್ತರ ಸುತ್ತ ಬೆಳೆದಿರೋದೇ ಅದು ತಾನೆ ಬೆಳೆದಿದ್ದ ಚಿತ್ರ. ಅದು ಸುತ್ತ ಮರಗಳು ಕಾವಲಿದೆ ಅವ್ರಿಗೆ ಈಗಲೂ, ಅದ್ ನೋಡಿದ್ರೆ ಅವ್ರು ನಮ್ಮ ತಾತಪ್ಪನ ಆಶ್ಚರ್ಯ ಐತೆ ಸರ್. ಎಷ್ಟು ಸತ್ಯ ಉಂಟರು ಅಂತ ಹೇಳಿದ್ರೆ ಅವರು ಅಷ್ಟು ಸತ್ಯ ಉಂಟಿರೋಗಿದ್ರೆ.
1: ಹಾಗಿದ್ರೆ ತಾವುಗಳು ಮೊದಲು ಕಾಡಿನಲ್ಲೂ ಕೂಡ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಹಾಗಿದ್ರೆ ಕಾಡಿನಲ್ಲಿ ಜೀವನ ಮಾಡ್ತಿರ್ಬೇಕಾದ್ರೆ ಆ ಕಾಡಿನ ಜೀವನ ನಿಮ್ಗೆ ಎಷ್ಟು ಖುಷಿ ಕೊಡ್ತಾ ಇತ್ತು ಚಿನ್ನಪ್ಪರ ಅವರೇ? ಯಾವ ರೀತಿ ಒಂದು ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ ಕಾಡಿನಲ್ಲಿ?
0: ಖುಷಿ ಅಂದ್ರೆ ಸಂತೋಷ ಖುಷಿಯಲ್ಲಿ, ಯಾಕಂದ್ರೆ ಕಾಡು ನಮ್ಮನ್ನ ಕಾಡು ಕಾಡನ್ನ ಕೆಟ್ಟದಂತ ನಮ್ಮ ಮೈಕ್ಳಿಗೆ ನಮ್ಗೆ ನನ್ನ ಹೊಟ್ಟೆ ಉಪ್ರ ಮಕ್ಕಳು ಸರಿ ನಾವು ನಾನು ಕಂಡ ಮಟ್ಟಿಗೆ ನಮ್ಮ ತಾತ ಪಕ್ಕದ ನಮ್ಮ ತಾಯಿ ಕಂಡ ಮಟ್ಟಿಗೆ ಕಾಡು ಒಂದು ಟೈಮಲ್ಲಿ ಕಾಡು ಆ ಕಾಲದಲ್ಲಿ ನಮ್ಮ ತಂದೆ ತಾಯಿ ಕಾಲದಲ್ಲಿ ಕಾಡು ಮಾತಾಡಿಸಿದ್ದು ಮರ ಅವ್ರನ್ನ ಮಾತಾಡಿಸ್ತಿದ್ರು. ನೋಡಿ ಆ ಮಳೆ ಬೆಳೆ ಎಲ್ಲ ಎಷ್ಟು ಇಂತ ಮಳೆಗಳು ಆಯ್ತಿತ್ತು ಅವ್ರ ಕಾಲದಲ್ಲೆಲ್ಲ ನಮ್ಮ ಕಾಲದಲ್ಲಿ ಆಯ್ತಿತ್ತು. ಆ ಮರದಲ್ಲಿ ಗಡ್ಡಲ್ಲಿ ಇದ್ರೆ ಒಬ್ಬ ಪ್ರಾಣನೇ ಒಂದು ಶಿಟ್ಲಾಗಲಿ ಬಿಡ್ತಿತ್ತಿಲ್ಲ, ಒಂದು ಮರ ಒಟ್ಟು ಸಾಕ್ತಿತ್ತಿಲ್ಲ ಅವ್ರನ್ನ.

0: ಮರದ ಗೆಡ್ಡೆಲ್ಲೇ ಕಾಪಾಡ್ತಲ್ಲ ಸಹ ಮರ ನೋಡಿ, ಎಷ್ಟು ಜೀವನ ಕಾಪಾಡ್ತೀವಿ ನಮ್ಮನ್ನ ನೋಡಿ. ಮರ ಅಂತ ಮರಗಳನ್ನ ನಾವು ಇವತ್ತು ನಮ್ಮ ಮೈಕ್ಳಿಗೆ ಹೇಳಿದ್ರೆ ಮರಣ, ನಾವು ದೇಶದಲ್ಲಿ ಮರಣ ಕಾಪಾಡ್ಬೇಕು ಸರ್, ಮರ ಹೆಚ್ಚಿಗೆ ಕಾಪಾಡಬೇಕು. ಅದು ಒಂದಾಯ್ತು, ಮರ ಒಂದಾಯ್ತು ಸರ್. ಪ್ರಾಣಿಗಳ ಬಗ್ಗೆ, ಪ್ರಾಣಿಗಳು ಅವತ್ತ ಟೈಮಲ್ಲಿ ಆನೆಗಳು, ಹುಲಿಗಳು, ಹಾವುಗಳು, ಚಿಟ್ಟೆಗಳು ಮತ್ತೆ ಎಲ್ಲಾ ಪ್ರಾಣಿಗಳ ಜೊತೆಯಲ್ಲೇ ಬೆಳ್ಕೊಂಡ್ ಬಂದ್ರು ಅವರು. ಅನ್ನ ತಂದ್ರೆ ಜೀವನ ಮಾಡಿದ್ರು ಅವರು ಪ್ರಾಣಿ ಜೊತೆಯಲ್ಲಿ. ಅವರು ಅವಾಗ ಆನೆ ಪಕ್ಕದಲ್ಲಿದ್ರೆ ಹೇಳಿ ಬಿಡಪ್ಪ ನನ್ ಮನ ಕೆಳಗಡೆ ನೆಲದಲ್ಲೇ ಮುಂದಿರೋರು, ನಾ ಏನು ಮನೆ ಇಲ್ಲ ಯಾವ್ದಿಲ್ಲ, ಹೆಡ್ತಿ ಮಕ್ಳು ನಮ್ಮಂತ ಮಕ್ಳನ್ನೆಲ್ಲ ಮದ್ದುಗೆಡ್ಡೆಯಲ್ಲಿ ಒಟ್ಟೆ ಹಾಕಿ ಬಿದ್ದಿರುವಾಗ ಆನೆಗಳೆಲ್ಲ ಶೀದ ಬತ್ತಿದ್ರು, ಹುಲಿ ಬತ್ತಿದ್ರು, ಕೆರಡಿಗಳು ಬತ್ತಿದ್ರು, ಹಾವುಗಳು ಬತ್ತಿದ್ರು ನೋಡಿ, ಎಲ್ಲಾ ಪ್ರಾಣಿಗಳು ಬತ್ತಿದ್ರು ಸುತ್ತ ಮೇಯ್ದವು. ನಾವು ಮಧ್ಯ ಮದ್ದುಗೆಡ್ಡೆ ಶಿವ ಅಂತ ಮಂಗೋದವೆ ನಮ್ಮ ರಮಂಡು ಕಾಯ್ತಿದ್ರು ಸಹ, ಅವು ಕಾಯ್ತಿದ್ರು. ಅದಾದ್ಮೇಲೆ ಬೆಳಿಗ್ಗೆ ನಮ್ಮನ್ನ ಬಿಟ್ಟುಬಿಟ್ಟು ಅದ್ರ ಪಡ ಹೋಯ್ತಿದ್ರು.
1: ಅಂದ್ರೆ ತಾವ್ ಹೇಳ್ತಿರೋದು ನೋಡಿದ್ರೆ, ತಾವ್ ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ಆ ಕಾಡಿನ ಜೊತೆಗೆ ಆ ಕಾಡಿನಲ್ಲಿ ಇರುವಂತ ಕೆಲವು ಪ್ರಾಣಿಗಳ ಜೊತೆಗೆ ಒಂದು ಒಳ್ಳೆ ಒಡನಾಟವನ್ನು ಇಟ್ಕೊಂಡು ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ರಿ.
0: ಹೌದೌದು, ಅವು ನಮ್ಗೆ ನಮ್ ಸಂಬಂಧ ಬೆಳೆಸ್ಕೊಂಡಿದ್ದವು, ನೆಟ್ಟರ ಸಂಬಂಧ ನಮ್ಗೆ ನೆಟ್ಟರ ಸಂಬಂಧ ಆಗ್ಬಿಟ್ಟಿದ್ರು. ನಾವು ಆದ್ಯವಾಗಿ ನಾನು ಮಾತಾಡಿದ್ದೆ, ಮಾತುಕತೆ ಹೇಳ್ತಿದ್ದೆ, ಅವು ಆನೆಗಳು ಬಂದ್ರೆ ಓಡ್ತಿದ್ದೆ, ಹುಲಿಗಳು ಬಂದ್ರೆ ಓಡ್ತಿದ್ದೆಲ್ಲ ನಾನೇ, ಗುರಪ್ಪ ಹೋಗಪ್ಪ ಸೈಡ್ ಹೋಗಪ್ಪ ನನ್ ಹೋಯ್ತೀನಿ ಅಂತ ಹೇಳ್ತೇನೆ ಬಿಟ್ಬಿಡ್ತಿದ್ರು, ಸೈಡ್ ಬಿಟ್ಬಿಡ್ತಿದ್ದೆ. ಆನೇನೆ ಆನೇನ ತಾನೆ ತಾನೇ ನೋಡ್ಬಿಟ್ಟು ನಾನು ಏನೋ ನನ್ನ ಹೊಟ್ಟೆ ಪಾಡು ತಂದಿನಿ, ನನ್ನ ಹೊಟ್ಟೆಗೆ ಏನಿಲ್ಲ ಬಿಡಪ್ಪ ಸೈಡ್ ಬಂದ್ರೆ ಆನೇನು ಸೈಡ್ ಬಿಟ್ಬಿಡ್ತಿದ್ದ. ಏನು ಪ್ರಾಣಿಗಳು ಆಗ್ಲಿ ಎಲ್ಲ ಸೇದೆ,
1: ಏನು ತೊಂದರೆ ಕೊಡ್ತಾ ಇರಲಿಲ್ಲ ಪ್ರಾಣಿಗಳು ನಿಮ್ಗೆ ಕಾಡಿನಲ್ಲಿ ಇದ್ದಾಗ?
0: ಏನೇನು ತೊಂದರೆ ಸಾಕ, ನಾವು ಎದುರುಗಡೆ ಹೀಗೆ ಎದುರುಗಡೆ ನಾನು ಮಾತಾಡ್ತೀವಿ, ನಾನೇ ನನ್ನಲ್ಲೇ ನಾನೇ ಮಾತಾಡ್ತೀವಿ ಪ್ರಾಣಿಗಳಿಗೆಲ್ಲ. ಹಾವುಗಳಾಗಲಿ, ಕಾಟಿಕೋಣ ಆಗ್ಲಿ, ಆನೆಗಳಾಗ್ಲಿ, ಚಿಟ್ಟೆ ಆಗ್ಲಿ, ಹುಲಿಗಳಾಗ್ಲಿ, ಕೆರಡಿಗಳಾಗಲಿ ಎಲ್ಲ ನಾನೇ ಮಾತಾಡಿಸ್ತೀವಿ ಆ ಟೈಮಲ್ಲೆಲ್ಲ. ನಾನು ಮತ್ತೆ ಪಕ್ಕ ಏನಾಯ್ತು ಅಂದ್ರೆ, ಈಗ ಒಂದು ಕೆಲಸ ಏನಾಗಿದೆ ಗೊತ್ತಾ ಸಾ, ಇದು ಪ್ರಾಣಿಗಳ ಮೇಲೆ ತೊಂದ್ರಿಲ್ಲ, ನಾನು ಇವತ್ತು ಹೇಳ್ತಾ ಇದ್ರಿ ಪ್ರಾಣಿಗಳು ತೊಂದ್ರಿ ಮಾಡಲ್ಲ, ನಮ್ ಜನ ಸರಿಯಿಲ್ಲ ಹೆಂಗಂದ್ರೆ ಗೊತ್ತಾ ಸಾ, ಅವ್ಗೆ ಪ್ರಾಣಿಗಳು ನಮ್ಮನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರಾಣಿಗಳು ಬಂದಾಗ ಪಟಾಕಿ ಹಾಕ್ತದು, ಮುಂದುವರೆದು ಹಾಕ್ತದೆ ಆನೆಗಳನ್ನೆಲ್ಲ. ಈಗ ಅದು ಏನಾಯ್ತು ಅಂದ್ರೆ, ಅವಕ್ಕೆ ಸ್ವಲ್ಪ ಈಗ ನಮ್ಮ ಕುಟುಂಬದಲ್ಲಿ ಒಂದು ಆನೆಗಳನ್ನ ಹೊಡೆದು ಕೆಡ್ಕೊಳ್ತಾರೆ, ನೀವು ಕುಟುಂಬ ಒಂದು ಜಮ್ಲಿ ಬಂದಾಗ ಆನೆ ಹೊಡೆದು ಕೆಡ್ಬೋದು, ಗುಣಿ ಹೊಡೆದು ಕೆಡ್ಬೋದು, ಪ್ರಾಣಿಗಳು ಹೊಡೆದು ಕೆಡ್ಕೊಡ್ತಾರೆ. ಆ ಅವರಲ್ಲಿ ಏನಾದ್ರೆ ಅವ್ರ ಕುಟುಂಬದಲ್ಲಿ ಅವ್ರ ಕುಟುಂಬ ಇರ್ತಾರೆ, ಯಾವತರ ಆನೆಗಳ ಕುಟುಂಬ, ಹುಲಿಗಳ ಕುಟುಂಬ, ಚಿಟ್ಟೆಗಳ ಕುಟುಂಬ ಎಲ್ಲ ಇರ್ತಾರೆ, ನಾಯಿಗಳಿಗೆ. ಮತ್ತೆ ನಾವು ಚೆನ್ನ ನಾಯಿ ಅಂತ ಇದೀವಿ, ಅವು ಎಲ್ಲ ಊರಿನವ್ರು ಇರ್ತೀವಿ. ಅವ್ರ ಕುಟುಂಬದಲ್ಲಿ ಏನಾಯ್ತಾರೆ, ಆ ಕುಟುಂಬದಲ್ಲಿ ಇರೋ ಒಬ್ಬ ಮನುಷ್ಯನ ನಾವು ಹಾಳು ಮಾಡಿದ್ರೆ ಅವು ಏನ್ ಮಾಡ್ತಾರೆ, ಓ ನಮ್ ಕುಟುಂಬದಲ್ಲಿ ಇದ್ದು, ನಮ್ ಕುಟುಂಬದಲ್ಲಿ ಅಣ್ಣ ತಮ್ಮ ಇದ್ದ, ಈ ಕುಟುಂಬದಲ್ಲಿದ್ದವ್ರನ್ನ ನೋಡಿ ಈ ತರ ಮನುಷ್ಯರು ನಮ್ ಜನಗಳು ಈ ತರ ನಮ್ ಕುಟುಂಬದಲ್ಲಿ ಹಾಳು ಮಾಡ್ಬಿಟ್ರಲ್ಲ, ಇವ್ರಿಗೆ ಏನ್ ಮಾಡುವ ನಾವು ಅಂತ ಅವ್ರು ಮಾತಾಡ್ತಾರೆ.

ಅವ್ರು ಸೇರ್ಕೊಂಡು ಮಾತಾಡುವಾಗ ಮೀಟಿಂಗ್ ಮಾಡ್ತಾರೆ, ಅವರು ಸೇರ್ಕೊಂಡು ಅವರೇ ಕೂತ್ಕೊಂಡು ನಾಳೆ ಗುಡಿಗಳ ಮೀಟಿಂಗ್ ಮಾಡುವಾಗ ಹೇಳ್ತಾರೆ, ಏ ನಾವೊಬ್ಬರು ಹಾಳು ಮಾಡಿದ್ದಾರೆ, ನಮ್ಮ ಕುಟುಂಬನ ಒಬ್ಬರು ಹಾಳು ಮಾಡಿದ್ದಾರೆ, ನಾವೇನ್ ಮಾಡಮ್ಮ ಅವ್ರನ್ನ ನಾವು ಹಾಳು ಮಾಡ್ಬೇಕಮ್ಮ ಏನ್ ಮಾಡಮ್ಮ. ಈಗ ಇರೋದೆಲ್ಲ ತೌಂಡಲ್ಲಿ ಇರ್ತಾರೆ, ಇವರು ತೌಂಡಲ್ಲಿ ಇರ್ತೀವಿ, ಹೊಡೆದ್ಬಿಟ್ಟು ಅದನ್ನ ಕಾಯ್ತಿ ಬಿಟ್ಟು ಹೊಡೆದು ನಾವು ತೌಂಡ್ ಸೇರ್ಕೊತೀವಿ. ಅವ್ರು ಕಾಯ್ತಾ ಇರ್ತವೆ ಯಾವಾಗ ನಮ್ಮನ್ನ ಹೊರಗಡೆ ಯಾವಾಗ ನಾವು ಬರ್ಬೋದು ಕಾಯ್ತಾ ಇದಾವು, ಅದು ಯಾವಾಗಲೂ ಕಾಯ್ತಾ ಇರ್ತದೆ. ನಮ್ಮ ಮಕ್ಕಳು ಈಗ ಅವರು ಈಗ ನಮ್ಮ ತಂದೆ ಹೋಗ್ತಿರೋ ಇದ್ರೆ, ನಮ್ಮ ತಾತ ತಾಯಿ ತಿರೋ ಇದ್ರೆ ನಾನು ಇರ್ತೀನಿ ಸಾಗ್ಯ, ಅವ್ರ ಮಕ್ಕಳು ನಾನು ಇರ್ತೀನಿ, ನಮ್ಮ ತಂದೆ ತಾಯಿ ಏನಿರ್ತಾರೆ ನನಗೆ ನೋಡೋ, ಇಂಥವ್ರು ನಮ್ಗೆ ಅವ್ನ ಬರ್ಕೊಂಡು ನಮ್ಮ ಕುಟುಂಬದಲ್ಲಿ ಮಾಡಿದ್ರು, ನೀನು ಏನಾರು ಮಾಡಿ ಅವ್ರ ಕುಟುಂಬದಲ್ಲಿ ಒಬ್ರು ಅವ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಆ ಜಿದ್ದುಗಳು ಏನಾಯ್ತಂದ್ರೆ ನಾನು ಅವ್ರನ್ನ ಅವ್ನು ಮಾಡ್ತೀನಿ ಆ ಟೈಮಲ್ಲಿ. ಇಷ್ಟೇ ಪ್ರಾಣಿಗಳು ಮಾಡ್ತಾರೆ ಕತೆ, ಪ್ರಾಣಿಗಳು ಏನು ಒಡೆಯಲ್ಲ, ಜಿದ್ದುಗಳು ಜಿದ್ದು ವೈರ್ತನಗಳು ಆ ತರ ಆಗಿ ನಮ್ಮ ಪ್ರಾಣಿಗಳನ್ನ ಈಗಿನವ್ರು ಎಲ್ಲ ಒಡಿಯಕ್ಕೆ ಸರ ಇದ್ರು. ನಮ್ಮ ಕಾಲದಲ್ಲಿ ನಾನು ಗಂಡ ಮಟ್ಟಿಗೆ ಒಂದು ಆನೆ ಹೊಡೆದಿದ್ದಿಲ್ಲ, ಹುಲಿ ಹೊಡೆದಿದ್ದಿಲ್ಲ, ಕರಡಿ ಹೊಡೆದಿದ್ದಿಲ್ಲ, ಹಾವು ಕೊಡ್ ಸಾಯ್ತಿದ್ದಿಲ್ಲ, ಪ್ರಾಣಿಗಳು ಒಂದೂ ಅವ್ರು ಸಾಯ್ತಿದ್ದಿಲ್ಲ. ನೆಟ್ರು ಮಾಡ್ಕೊಂಡು ನಾವು ಅಣ್ಣ ತಮ್ಮರೇ ನೆಟ್ರು ತಿಳ್ಸ್ಕೊಂಡು ಹೋಗ್ತಿದ್ದು, ಆ ನೆಟ್ರನ್ನ ಈ ತರ ಮಾಡಿ ತಂದು ಈಗ ನೋಡಿ ದೇಶದಲ್ಲಿ ಈಗ ಅವಕ್ಕೆ ಹೊಡೆದು ಸಾಯ್ತಿದ್ದಾರೆ ಜನ. ಪ್ರಾಣಿಗಳಂತ ಅದು ಯಾವ ತೊಂದರೆನೇ ಮಾಡಲ್ಲ, ಸಾವು ಈಗ ಆವತ್ತು ಮಾಡಿಲ್ಲ ಇವತ್ತು ಮಾಡಲ್ಲ, ಅವು

ಚಿತ್ರದುರ್ಗದ ಸೈಡ್ ಇಂಡೇಜಿಯಲ್ ಅದು ತಿಂದು ಬಾರ್ದು ಅದನ್ನ. ಆ ಜೇನಿಕನ ಏನ್ ಮಾಡ್ತಾರೆ, ಬೇಯಿಸ್ಬಿಟ್ಟು ಆಮೇಲೆ ಸುಡೋದು, ಸುಡೋದು ಬೇರೆ ಹಿಂಗೆ ಸುಟ್ಟು ಬಿಡ್ತಿರು, ಅದು ಸುಟ್ಟು ಅದನ್ನ ಹೊರಪತ್ತಿರು. ಮತ್ತೆ ದೇಶರ ಜನಕ್ಕೆ ತಗೊಂಡೋಗಿ ತಾನಾಗಿನ ಮಾಡ್ಬಿಟ್ಟು ಎಲೆಯಲ್ಲಿ ಎಲೆಯಲ್ಲಿ ಮಡಗ್ಬಿಡ್ತಿರು, ಎಡೆ ಮಡಿತಿರ್ತ. ಆಮೇಲೆ ಜೇನುತುಪ್ಪ ಪಕ್ಕದಲ್ಲಿ ಜೇನುತುಪ್ಪ ಮಡಗ್ಬಿಡ್ತಾರೆ, ಎಲೆಯಲ್ಲಿ ಮಡಗ್ಬಿಡ್ತ. ಆಮೇಲೆ ಎಲ್ಲಾದು ಆಮೇಲೆ ಇದು ಗಂಟು ಕಟ್ಟಿಲ್ಲ, ಗಂಟು ಸಕ್ಕರೆ ಕೆತ್ಕೋಬಾರದು, ಗಂಟು ಕೆತ್ಕೊಂಡು ಒಂದಷ್ಟು ಕೆತ್ಕೊಬಾರದು. ಅಲ್ಲಿ ತಗೊಂಡ ಈಗ ಸುರಿದು ಬಿಡ್ತಿರು, ಸುರಿದು ಬಿಟ್ಟು ಅವಾಗ ಅಲ್ಲಿ ಮಡಗ್ಬಿಡ್ತಿರು ಇಷ್ಟೇ ಸಾಕು ತುಪ್ಪ. ಆಮೇಲೆ ಏನ್ ಮಾಡ್ತಿರು, ಒಂದು ಅರ್ಧ ಗಂಟೆ ಒಂದ್ ಗಂಟೆ ಟೈಮು ಬಿಡ್ಬಿಡ್ರಿ, ಯಾರನ್ನ ಸ್ನಾನ ಮಾಡ್ಕೊಂಡು ಎಲ್ಲ ಕೊಟ್ಕೊಂಡು ಒಂದು ಅರ್ಧ ಗಂಟೆ ಬಿಡ್ಬಿಡ್ತಿರು. ಅಲ್ಲಿ ಯಾರು ಹೋಗಂಗಿಲ್ಲ, ಮಕ್ಕಳು ಹೋಗಂಗಿಲ್ಲ, ಯಾರು ಹೋಗಂಗಿಲ್ಲ. ಒಂದಪ್ಪ ಇಷ್ಟು ಎಳೆ ಮಡಿದೀವಿ, ಅಲ್ಲಿ ಆ ಕಡೆ ಯಾರು ಹೋಗ್ಬೇಡಿ. ಆಮೇಲೆ ನಮ್ಮ ಅಲ್ಲಿ ಮರುಗ್ಬಿಟ್ಟು ಆಮೇಲೆ ನಮ್ಮವ್ರಿಗೆ ಬೀಡಿ ದೋಸೆ ಬೀಡಿ, ಆವಾಗ ಬೀಡಿ ಇಲ್ಲ, ಹೊರಗೆ ಸೊಪ್ಪು, ಹೊರಗೆ ಸೊಪ್ಪು ತಂದುಬಿಟ್ಟು ಅದನ್ನ ಗವಳ ಗವಳನ ಸುಟ್ಟು ಅದನ್ನ ಅದು ಒಂದ್ ಕಡೆ ಮಡಗ್ಬಿಟ್ಟು, ಅದು ನಮ್ಮ ಸತ್ತಗಂತ ಅವ್ರು ಬೇರೆ ಸಪರೇಟ್ ಮರ್ಬಿಡ್ತಿರು. ಅಲ್ಲಿ ಗೌರಮ್ಮನ್ ತಗೊಳ್ಳಿ ನೂರೈ ಗಿಡ ಗೆಲ್ಸ್ಬಿಟ್ಟು ನೋಡಿ, ಅವ್ರು ಗೆಲ್ಸಲ್ಲ ಅಲ್ಲಿ ಮರ್ಗಂಗಿಲ್ಲ, ಇದನ್ನ ನಮ್ಮ ಸತ್ತಗತ್ತವ್ರದ್ದು ಮರ್ಗ್ಬಿಡ್ತಿರು. ಅದನ್ನ ಸಪರೇಟ್ ಆದ್ಮೇಲೆ ಎಲ್ಲರೂ ಮನೆ ಜನಲ್ಲ ಕೂತ್ಕೊಳ್ಳಿ, ಎಲ್ಲರ ಮನೇಲೆ ಬರೀವಿ ಅವತ್ತು ಫುಲ್ಲು ಅಡಿಗೆ, ಪ್ರತಿ ಒಂದು ಮನೇಲಿ ಬರೀ ಜೇನುತುಪ್ಪ ಗೆಣಸೆ. ಎಲ್ರು ಈಗ 130 ಮನೆದ್ರೆ 130 ಮನೆಯಲ್ಲ, ಎಲ್ರ ಮನೆ ಆದ್ಮೇಲೆ ಅವಾಗ ಎಲ್ಲ ಮಡಿಗೆ ಆದ್ಮೇಲೆ ಎಲ್ಲ ಎಡೆ ಗಿಡ ಎಲ್ಲ ಇಟ್ಬಿಟ್ಟ ಮೇಲೆ ನಾವು ಆಮೇಲೆ ಎಲ್ರ ಮನೆ ಆಯ್ತು ಊಟ ಮಾಡಿ ಅಂತ ಎಲ್ರ ಮನೆಯಲ್ಲಿ 5 ಜನ 6 ಜನ ಕರ್ದು ಕರೆದು ಅದನ್ನೇ ಕೊಡೋದು. ನಾವು ಹೋಗೋದು ಅವ್ರ ಮನೆಗೆ, ಅವರು ಗೆಣಸು ಮಿಸ್ತುಪ್ಪ. ಆಗ ನಮ್ಮ ಮನೆ ಕರಿಯೋದು ಬರ್ರಪ್ಪ ನಮ್ಮ ಮನೆ ತಿನ್ನಿ ಅನ್ನೋದು, ಅದು ಅವ್ರು ಬಂದು ನಮ್ಮ ಮನೆ ಗೆಣಸು ತುಪ್ಪ ಕೊಟ್ಬಿಡ್ತಿದ್ರು, ಇಷ್ಟು ಮಾಡ್ತಿದ್ರು. ಆಮೇಲೆ ಏನ್ ಮಾಡ್ತಿರು, ಗೌರಮ್ಮ ಹೋಗೈತಿ, ಅವರು ನಮ್ಮ ತಂದೆ ತಾಯಿ ಏನ್ ಮಾಡಿದ್ರು, ಅವರು ಒಂದು ವಾರ ಗಂಟೆ 6 ದಿವಸ ಗಂಟೆ ನಮ್ ಜೇನು ಕುಡ್ಕೊಂಡು ಮಾಡ್ತಿದ್ವಿ ಕೆಲಸನ. ಆಮೇಲೆ ಏನ್ ಮಾಡ್ತಿರು, 6 ದಿನ ಗಟ್ಟಿ ಇವತ್ತು ತರೋದು, 6 ದಿವಸ ಗಟ್ಟಿ ಮಡಗ್ಬೇಕಂಡ್ರು ಅನ್ನೋದು ಪುನಃ ಬೆಳಿಗ್ಗೆ ಕಾದು ಹೋಗ್ಬಿಡ್ತಿರು. ನಮ್ಮ ಅಜ್ಜಿ ನಮ್ಮ ಅಣ್ಣಮ್ಮಯ್ಯ ಇವ್ರು ಹೋಗಿ ಪುನಃ ತಗೋ ಬರುತ್ತ ಸಾಯಂಕಾಲಕ್ಕೆ. ಸಾಯಂಕಾಲ ಹಿಡಿಯುತ್ತೆ ಕೆಲಸ, ಸಾಯಂಕಾಲ ಪುನಃ ಅದೇ ಕೆಲಸ, ಬೇಯಿಸ್ಬಿಟ್ಟು ಸುಟ್ಟುಬಿಟ್ಟು ಎಡೆ ಇಡ್ಬಿಡ್ತಾರೆ. 6 ದಿವಸ ಗಂಟಿ ಅದೇ ಕೆಲಸ, ಎಲ್ಲಿ ಹೋಗಲ್ಲ. 6 ದಿವಸದ ಮೇಲೆ ಅಪ್ಪ ಮುಗಿದು ನೋರಮ್ಮ

ನೋಡಿ ನಮ್ ತಂದೆ ತಾಯಿ ಇರೋದು ನಾನು ಬಿಡಕ್ ಹೋಗ್ಬೇಡಿ ನಿಮ್ಗೆ ಮಾಡಿ ಅಂತ ನಾವು ಅವ್ರು ಕೇಳಿದ್ರಲ್ಲ ಸರ್, ಅವ್ರ ಮಕ್ಕಳು ಕೇಳೋದು ನಮ್ಮ ಮೈಸೂರ್ ಬೇರೆ, ಈಗಿನ ತೋಳು ಇದೇ ಬೇರೆ ಸರ್ ಅವ್ರದ್ದು, ಈ ಹಳ್ಳಿಗಳೆಲ್ಲ ಮರ್ತು ಕೊಟ್ಟು ಬಿಟ್ಟಿದ್ದಾರೆ ಅವರು, ಅದ್ ನಮ್ ತಂದೆ ತಾಯಿ ಮಾಡೋದನ್ನ ಅದನ್ನ ಮರ್ತು ಕೊಟ್ಟು ಬಂದಿದ್ದಾರೆ ಅವರು. ಈಗ ನೋಡಿ ಯಾವ್ದಾರ ದೇವ್ರಪ್ಪ ಮಾಡ್ಬೇಕಾರೆ ನಮ್ಮಲ್ಲಿ ಅಷ್ಟು ಚೆನ್ನಾಗಿ ಮರೆತು ಬಂದವರು, ಇವತ್ತು ಏನಾಗಿದೆ ನೋಡಿ ಆ ದೇವ್ರದ್ದು ಮರ್ತಿದೀವಿ ಈಗ ನಾವು ಮರ್ತು ಬಿಟ್ಟಿದೀವಿ. ಈಗ ಗೌರಮ್ಮ ಬಂದ್ರೆ ನಮ್ಮ ಅದೂರ ಪ್ರದೇಶ ನನಗೆ ಹೇಳಿದೆ, ನಮ್ಮ ಅಡಿಗೆಲ್ಲ ಹೇಳಿದೆ, ನಮ್ 130 ಮನೆಗೆ ಹೇಳಿದೆ, ಇದಕ್ಕೆ ಇದಕ್ಕೆ ಸಾರದೆ ನೋಡ್ರಿ ನಾಳೆ ನಾಲ್ಕು ಹೇಳ್ತಾರೆ ಗೌರಮ್ಮ ಬರ್ತಾವಳೆ ತಾಯಿ ಹೋಗಿ ಕಾಡು ಹೋಗಿ ಆ ವಾಡ ಗೆಲ್ಸ್ ತಕೊಂಡ್ಬಿಡಿ, 100 ಗೆಲ್ಸ್ ತಕೊಂಡ್ಬಿಡಿ, 100 ಗೆಲ್ಸ್ ತಕೊಂಡ್ಬಂದು ಎಡೆ ಇಟ್ಟರು ಸ್ವಲ್ಪ ಜೇನು ತತ್ವ ತಕೊಂಡ್ಬರ್ರು ಹೋಗ್ರಂದ್ರೆ ಹೋಗೋದಿಲ್ಲ ಸರ್. ನೋಡಿ ಹೆಂಗಿದೆ

0: ಬಹಳ ಸಂತೋಷ ಚಿನ್ನಪ್ಪರ್ ಅವರೇ, ತಾವೀಗ ಪ್ರಸ್ತುತವಾಗಿಯೂ ಆಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳ ಬಗ್ಗೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ನಿಮ್ಮ ಒಂದು ಜಯಮಳ್ಳಿ ಅಡಿ ಸಿಗ್ತಿದ್ದಾವೆ, ಏನಾದರೂ ಸಮಸ್ಯೆಗಳಿದ್ದಾವೆ ನಿಮ್ಮ ಅಡಿಯಲ್ಲಿ ಹೇಗೆ ಚಿನ್ನಪ್ಪರ್ ಅವರೇ?
1: ಸರ್ಕಾರ ಸೌಲಭ್ಯ ಏನಪ್ಪ ಮಾಡ್ತದ್ರೆ ಇಲ್ಲ ಅಂತ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಮಾಡೋದನ್ನ ಮಾಡ್ತಾರೆ ಅನ್ಬೇಕು, ನಾವು ಇಲ್ಲ ಅಂತಾರ್ದು. ಯಾಕಂದ್ರೆ ಅವ್ರು ಮನೆಗಳನ್ನ ಕೊಡ್ತಾ ಇದ್ರೆ ಏನು, ಗೊಬ್ಬರಿಗೆ ಮನೆಗಳೇನು ಸಪ್ರೇಟ್ ಕೊಟ್ಟರೆ ಸರ್ ನಮ್ಗೆ ಮನೆಗಳು ತೊಂದ್ರಿಲ್ಲ, ಮತ್ತೆ ಲೋನ್ಗಳು ಕೊಡ್ತಾರೆ ಸರ್ಕಾರ ಇಲ್ಲ ಅನ್ಬಾರ್ದು. ಯಾಕೆ ನಾವು ಕಂಡ್ರ ಮಟ್ಟಿಗೆ ಕೊಡ್ತಾ ಇದ್ರೆ ಸುಮ್ನೆ ನಾವು ಇಲ್ಲ ಅಂದ್ಬಿಟ್ಟು ನಳಗೆ ಈಗ ಅವ್ರು ಕೊಟ್ಟಿರೋದ್ರ ಲೆಕ್ಕ ಬರೀತೀರ. ಅವ್ರು ಬರುತ್ತೆ ಮಡಿಗಿರ್ತಾರೆ, ಈಗ ಜಾಮಲ್ಲಿ ಆಡಿಕೊಂಡು 30 ಮನೆ ಕೊಟ್ಟಿದೀವಿ ಅಂತ ಲೆಕ್ಕ ಬರ್ತಾರೆ ಅಲ್ಲಿ. ಬರುತ್ತೆ ಮಡಿಗಿರ್ತಾರೆ ಸರ್ಕಾರದವ್ರು, ಹಂಗೆ ಇರಲ್ಲ ಅವರು. ಒಂದು ಡೈರಿ ಬರ್ತಪ್ಪ, ಡೈರಿ ಬರ್ದಿರ್ತಾರೆ, ಅದು ಬರ್ದು ಮಡಗಿರ್ತಾರೆ, ಡಕ್ಕು ಮಾಡಿಸ್ಬೇಕಂತ ಡಕ್ಕು ಮಾಡಿರ್ತಾರೆ, ಮತ್ತೆ ರೋಡ್ ಬೇಕಾದ ರೋಡ್ ಬರ್ದಿರ್ತಾರೆ. ಎಲ್ಲ ಸರ್ಕಾರ ಮಾಡಿದೆ, ಇಲ್ಲ ಮಾಡ್ಕೊಂಡು ಬರ್ತಾ ಇದಾರೆ. ಇಲ್ಲ ಅನ್ನಲ್ಲ ನಾವು. ಏನಪ್ಪ ಅಂದ್ರೆ ಈಗ ನಾವು ನೋಡಿ ಜಮ್ನಿ ಕಲ್ಕೊಂಡಿದೀವಿ ನೋಡಿ, ನಮ್ ತಂದೆ ತಾಯಿ ಕಲ್ದಿರಲ್ಲ ನಾಗರೋಡ್ ಕಲ್ಲಾಂಗದಲ್ಲಿ. ಅದ್ರ ಬದಲ ಏನಾದ್ರು ನಮ್ಗೆ ಕೊಟ್ರೆ ನಮ್ಗೆ ಒಳ್ಳೇದಾಯ್ತು ಅಂತ ನನ್ನ ಮನ್ಸು. ನನ್ನ ಒಬ್ಬನ ಮನ್ಸು ಹೊಡ್ತಾ ಇರ್ತಾವ. ಈಗ ಅದ್ರ ಬದಲ ಕಲ್ದು ಬಿಟ್ಟ ನಮ್ಮ ಆಸ್ತಿ ಇದ್ರೆ ಕಲ್ತ ಮೇಲೆ ಅದನ್ನ ಕೊಡ್ಬಿಟ್ಟಿಲ್ಲ. ಈಗ ಒಂದು ಕೆಲಸ ನಾನ್ ಮಾಡ್ತೀನಿ, ಈಗ ಮುಖ್ಯಮಂತ್ರಿಗಳು ದೇಶದಲ್ಲಿ ಇದ್ದಾರೆ, ಅದು ಮುಖ್ಯಮಂತ್ರಿಗಳು ಸ್ವಲ್ಪ ತಿಳ್ಕೋಬೇಕು. ಏನು ಗುರುಪುರಿ ಎಲ್ಲಿ ಇದ್ರು ಇವ್ರು, ಅವ್ರು ದೇಶದಿಂದ ಬಂದ್ರು, ಅದ ನಮ್ಮ ದೇಶದ ಮುಖ್ಯಮಂತ್ರಿ ತಿಳ್ಕೋಬೇಕು ಅದನ್ನ. ಈಗ ನಾವು ಏನ್ ಸಹ ಬೇರೆ ದೇಶದಿಂದ ಬಂದಿದ್ರೆ ಬೇಡ ಅನ್ಬೋದಿತ್ತು ಸರ್. ನಾವು ನಾವು ಇದ್ದದ್ದು ನಾಗರೋಡ ಕಲ್ಲಾಡ ಕಾಡಲ್ಲೇ, ನಾಗರೋಡ ಕಲ್ಲಾಡ ಕಾಡಲ್ಲೇ, ಅಲ್ಲಿಂದ ಇಲ್ಲಿಗೆ ಬಂದಿದ್ವಿ ನಾವು. ಬಿಹಾರ್ನಲ್ಲಿ ಬಂದಿದ್ವಿ, ಇಲ್ಲಿಂದ ಏನಾದ್ರು ನಾವು ಏನಾದ್ರು ಬೆಂಗಳೂರು ಕಡೆ ಕೂತವ ಸರ್. ಬೆಂಗಳೂರು ಹೋಗಿಲ್ಲ, ಈಗ ಸುತ್ತಮುತ್ತ ಬರೀ ನಾಗರೋಳೆ ಕಾಡಲ್ಲೇ ಕೂತೀನಿ. ನಾವು ಸುತ್ತ ಟ್ರಂಚ್ ಮಾಡ್ಕೊಂಡವ್ರೆ ಮನೆಯಲ್ಲಿ ಕೂತಿದ್ದೀವಿ. ನಮ್ಮ ಕಾಡಲ್ಲಿ ನಮ್ಮ ಆಸ್ತಿ ನಾವು ತಿಳ್ಕೊಳಕ್ಕೆ ಇವತ್ತ. ಈಗ ನಾವು ಕೊಟ್ರೆ ನಾವು ಏನೋ ನಮ್ಗೆ ಗಂಡಿ ಕೊಡಿ ಅಂತ ಕೇಳ್ತಾ ಇದೀವಿ, ವಾದನೆ ಮಾಡ್ತಾ ಇದ್ದೀವಿ. ನಾವು ಕೊಡೋದು ಕೂಡ ಸರ್ಕಾರದ ಸರ್, ನಮ್ದೇನಿಲ್ಲ ಸರ್. ಈಗ ನಾವು ಸರ್ಕಾರದ ಜೊತೆ ಫೈಟಿ ಮಾಡಕ್ಕೆ ಗಲಾಟಿ ಮಾಡಕ್ ಆಯ್ತೇವೆ ಸರ್. ಗಲಾಟಿ ಮಾಡಬಾರ್ದು ಅವ್ರ ಜೊತೆಯಲ್ಲಿ, ಅವ್ರ ಜೊತೆಯಲ್ಲಿ ನೀತಿನಿಂದ ಅಂಬೇಡ್ಕರ್ ವರ್ಗದಿಂದ ವಾರದಾಗಿ ನಾವು ಪಡ್ಕೋಬೇಕು. ರೈಕ್ ಮಾಡ್ಕೊಂಡು ಗಲಾಟಿ ಮಾಡ್ಕೊಳ್ದು, ಆ ಮುಖ್ಯಮಂತ್ರಿ ಗಲಾಟಿ ಮಾಡೋದು, ಆ ನೀನ್ ಇಷ್ಟು ಗಲಾಟಿ ಮಾಡೋದು, ಆ ಇನ್ಮೇಲೆ ಗಲಾಟಿ ಮಾಡೋದು, ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಅದು 100 ತಪ್ಪಿದೆ ನಮ್ಮಲ್ಲಿ.
0: ಹೌದು, ನಮ್ಗೆ ಯಾವ್ದೇ ರೀತಿಯ ಸೌಲಭ್ಯಗಳನ್ನ ಪಡ್ಕೋಬೇಕು ಅಂತಂದ್ರೆ ನಾವು ಎಲ್ಲರೂ ಕೂಡ ಒಗ್ಗೂಡಿ ಈ ಹೋರಾಟವನ್ನ ಮಾಡಿ ನಾವು ಆ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು. ಯಾವ್ದೇ ರೀತಿಯ ಗಲಾಟೆ ಘರ್ಷಣೆಗಳನ್ನ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ
1: ಇದೀರಾಗಿದ್ದಾರೆ. ಅವ್ರು ಕರೆಕ್ಟ್ ಆಗಿದ್ದಾರೆ ಸರ್. ನಾನು ನೋಡಿದೀನಿ ಸರ್, ನಾನು ಗೊತ್ತದ ಕಾನೂನು ಬೇರೆ ತಿಳ್ಕೊಂಡಿದ್ದೀನಿ. ಅವ್ರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ನಾವು ಅವ್ರ ತರ ಬೇಡಬೇಕು. ನೋಡಿ ಸ್ವಾಮಿ, ನಮ್ಮ ಮಕ್ಕಳ ಮರಿಗೆ ನೀವು ಇಟ್ಟು ಕೊಡ್ತಾ ಇದ್ರಿ, ಹೆಸರು ಕೊಡ್ತಾ ಇದ್ರಿ, ಎಲ್ಲ ಮಾಡ್ತೀವಿ. ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ, ಅಮ್ಮ ಮೂರ್ತನೆ ಕಾಡಲ್ಲಿ ಇದ್ದು ಕಲ್ಲಲ್ಲ ಕಾಡಲ್ಲಿಗೆ. ಅದ್ರ ಮೊದಲ ಒಂದು ಏನಾದ್ರು ಕೊಡಿ ಸ್ವಾಮಿ, ತಂದ್ರೆ ಕೊಡಿ ಸ್ವಾಮಿ. ಕೇಳ್ಕೊಳ್ಳೋದು ಒಳ್ಳೇದೇ. ಈಗ ನಮ್ಮ ದೇಶದಲ್ಲಿ ಇವತ್ತು ನಾನು ಸ್ವಲ್ಪ ದೇಶದ ಬಗ್ಗೆ ಹೇಳ್ತೀನಿ ಇವತ್ತು. ಇವತ್ತು ಮೋಸ ಮಾಡೋರು ಯಾರಿಲ್ಲ ಸರ್, ಅನ್ನಯ್ಯ ಅಂತೂ ಮಾಡಕ್ ಹೋಗಲ್ಲ ನನ್ನ. ಇವತ್ತು ಏನು ನಮ್ಮ ದೇಶದಲ್ಲಿ ಬಡವರು ಶ್ರೀಮಂತರು, ಇವತ್ತು ಶ್ರೀಮಂತರು ನಮ್ಮನ್ನ ಸಾಕ್ತಾ ಇದಾರೆ ಅಷ್ಟು ಮಟ್ಟದಲ್ಲಿ ಇದಾರೆ. ಇವತ್ತು ನಮ್ಗೆ ಹುಷಾರಿಲ್ಲ ಅಂದ್ರೆ ಆಸ್ಪತ್ರೆಗೆ ಅವರೇ ದುಡ್ಡು ಕೊಟ್ಟು ಕರ್ಕೊಂಬಂದು ಬಿಡೋರು ಜನ ಇದ್ದಾರೆ. ಈಗ ಏ ನಾನೇ ಹಾಕ್ತೀವಿ ಬಿಡಪ್ಪ, ಒಂದು 10,000 ಅಂತ 5,000 ಹಾಕ್ಕೊಟ್ರಿ ಅನ್ನೋರು ಇದ್ದಾರೆ. ಇವಾಗ ಅವ್ರು ಒಬ್ಬರದು ನಮ್ ಜನಗಳು ಕಾಪಾಡ್ತಾರೆ ಅವರು.
0: ಖಂಡಿತ
1: ಅವತ್ತೀವಿ, ಒಂದರಲ್ಲಿ ನಮ್ಮಲ್ಲಿ ದುಡ್ಡು ಇಲ್ಲ, ದುಡ್ಡು ಇಲ್ಲದ ಒಟ್ಟಿಂದ ನಾವು ಕಾಪಾಡ್ತಾರೆ ಜನ. ನೋಡಿ ನಮ್ಮಲ್ಲಿ ನಮ್ಮ ತಮ್ಮ ಮಗ ಒಬ್ಬ ನಾನು ಮೈಸೂರು ಆಸ್ಪತ್ರೆ ತಗೊಂಡು ಹೋಗಿ ಹಾಕೊಂಡಿದೆ ಕಾಲ ಅಂತ. ಆಸ್ಪತ್ರೆ ತಗೊಂಡು ಹೋಗ ಕಾಲು ಮುರಿದ್ಬಿಟ್ಟು ಕರ್ಕೊಂಡು. ಯಾಕಂದ್ರೆ ನೋಡಿ ಒಬ್ಬರು ಒಬ್ಬ ಪುಣ್ಯ ಹತ್ಬಿಟ್ಟು ದಾನ ಮಾಡಿದ್ರು ನನಗೆ, ಒಂದು 80,000 ದಾನ ಕೊಟ್ರು. 80,000 ಕೊಟ್ಟು ಬಿಟ್ಟು ನಮ್ಗೆ ಅವ್ರಿಗೆ ಆಪರೇಷನ್ ಮಾಡಿಸಿ

0: ಹುಡ್ದಾಗಿ ಚೆನ್ನಾಗವನೆ ನೋಡಿ ಹಂಗಿದ್ದಾರೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂತ ದೇಶ ಪುಣ್ಯ ದೇಶ ಯಾವ ದೇಶದಿಂದ ಸರ್, ಕರ್ನಾಟಕ ದೇಶ ಅಂತ ದೇಶ ಪುಣ್ಯಾತ್ಮ ದೇಶ. ಅದು ಯಾಕೆ ಹಂಗಾಯ್ತ ಅಂದ್ರೆ ನಮ್ಮಲ್ಲಿ ಒಯ್ಡ್ತನ ಜಾಸ್ತಿ, ಒಯ್ಡ್ತನ ಒಳ್ಳೇದಲ್ಲ ಸರ್, ಒಯ್ಡ್ತನ ಆಡ್ಬಾರ್ದು. ಅವ್ರನ್ನ ಒಂದು ಹುಡುಗ ಯಾವನಾರೊಬ್ಬ ಒಲಿಕೆ ಬಂದಾಗ ತಾಳ್ಬೇಕು ಹೋಗಬೇಕು ನಾವು ಅಪ್ಪ ನಿಲ್ಲಪ್ಪ. ನನ್ನ ಒಂದೆರಡು ಮಾತು ಕೇಳಪ್ಪ ನೀನು, ನಾನು ಮಾತಾಡ್ತೀನಿ ಕೇಳು ಅಂತ ಅವನ್ ಇಟ್ಕೋತಾರೆ ಒಂದು ಗುಣಪ್ಪ ಅವ್ರು ಎರಡು ಮಾತಾಡ್ತಾರೆ ಅಂತ ಹೊಡಿತಾರೆ. ಆಗ ನಾವು ಅದ್ರ ತಕ್ಕಂತೆ ಮಾತಾಡಿದ್ರೆ ಯಾವ್ದಾಯ್ತಾರೆ ನಾಳೆ ನಂತರ ಸ್ವಲ್ಪ ಆಗಿ ಕೋಪ ರೋಸ ಗಜ ಎಲ್ಲ ಆಳನಾಗಿ ಉಂಟಾಯ್ತಾರೆ. ಇದನ್ನ ಕಲಿಬೇಕು ನಾವು.
1: ಬಹಳ ಸಂತೋಷ ಚಿನ್ನಪ್ಪರ್ ಅವರೇ. ಇಷ್ಟೊತ್ತು ನಮ್ಮ ಒಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಮ್ಮ ಒಂದು ಜಯ ಮಳಿಯಾಡಿಯ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೂ ತಾವುಗಳು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಹೋಗ್ತಿದ್ದಂಥ ಕಾಡಿನ ಜೀವನ ಬಗ್ಗೆ, ಹಾಗೆಯೇ ಕಾಡಿನ ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ, ಹಾಗೆಯೇ ಎಲ್ಲ ಅಡಿಗಳಲ್ಲೂ ಕೂಡ ಈ ಒಂದು ಮಕ್ಕಳಿಗೆ ತಂದೆ ತಾಯಿಗಳು ಒಂದು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸಿದ್ರೆ ಅವರು ತಮ್ಮ ಒಂದು ಮುಂದಿನ ಜೀವನದಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ತಾರೆ ಅನ್ನೋದ್ರ ಕುರಿತು, ತಮ್ಮ ಒಂದು ಅಡಿಗಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಹಿಂದಿನ ಕಾಲದಲ್ಲಿ ತಾವು ಆಚರಿಸಿಕೊಂಡು ಹೋಗುತ್ತಿರುವ ತಮ್ಮದೇ ಆದ ಸಂಪ್ರದಾಯ ಹಬ್ಬಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ ಚಿನ್ನಪ್ಪರ್ ಅವರೇ.
0: ಧನ್ಯವಾದಗಳು ಸರ್.
1: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಜಯಮಳ್ಳಿಯಾಡಿಯ ನಿವಾಸಿಗರಾದ ಶ್ರೀಯುತ ಚಿನ್ನಪ್ಪರ್ ಅವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂಡಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಭವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗಕಾಡು ನಂಗಜನ.
4: ಕುರುಬಾರು
2: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಪ್ರಿಯ ಕೇಳುಗರೇ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಜಿಎಂಹಳ್ಳಿ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಯುತ ಚಿನ್ನಪ್ಪರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
1: ಜಾನಪದ ಸೊಗಡಿನ ಕಾರ್ಯಕ್ರಮ

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ, ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಮೈಸೂರಿನಲ್ಲಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ಪ್ರಮುಖವಾಗಿ ನಗರ ವ್ಯಾಪ್ತಿಯಲ್ಲಿ ರಿಂಗ್ ರೋಡ್ ಒಳಭಾಗದಲ್ಲಿ ಹಾಲಿ ಇರುವ 11 kV ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ನಿಂದ ಬದಲಾಯಿಸುವ ಕಾಮಗಾರಿಯನ್ನು ಪರಿಶೀಲನೆ ನಡೆಸಿದರು. ಈ ಕಾಮಗಾರಿಯ ಒಟ್ಟು ಕಾರ್ಯಾಪ್ರೇಷಣಾ ಮೊತ್ತ 588.24 crore. ಕಾಮಗಾರಿಯನ್ನು ಪೂರ್ಣಗೊಳಿಸಲು 2 years ಅವಧಿ ನಿಗದಿಪಡಿಸಲಾಗಿದೆ. ಈ ಸುಧಾರಿತ ಭೂಗತ ವಿದ್ಯುತ್ ವಿತರಣಾ ವ್ಯವಸ್ಥೆಯಿಂದ ಹೆಚ್ಚಿನ ವಿಶ್ವಾಸಾರ್ಹತೆ, ಕಡಿಮೆ ನಿರ್ವಹಣಾ ವೆಚ್ಚ, ಕಡಿಮೆ ವಿದ್ಯುತ್ ಅಡಚಣೆ, ನಗರದ ಸೌಂದರ್ಯ ಹೆಚ್ಚಿಸುವಿಕೆ, ಕಡಿಮೆ ಮರ ಕತ್ತರಿಸುವಿಕೆ, ಕಡಿಮೆ ವಿದ್ಯುತ್ ಅಪಘಾತಗಳು ಸೇರಿದಂತೆ ಹಲವು ಪ್ರಯೋಜನವಾಗಲಿದೆ. ಬಳಿಕ ಮುಖ್ಯಮಂತ್ರಿಯವರು ನಗರ ಪ್ರದಕ್ಷಿಣೆ ನಡೆಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಡಂಬಡಿಕೆಯಿಂದ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದರು. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಗತಿಯಲ್ಲಿರುವ ಅಭಿವೃದ್ಧಿ ಕಾರ್ಯಗಳ ಪರಿವೀಕ್ಷಣೆ ನಡೆಸಿದ ಅವರು, ಮಾನಂದವಾಡಿ ರಸ್ತೆಯ ಎನ್ಐ ಕಾಲೇಜಿನ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ನಡೆಯುತ್ತಿರುವ ವೈಟ್ ಟಾಪಿಂಗ್ ಕಾಮಗಾರಿಯನ್ನು ವೀಕ್ಷಿಸಿದರು. ಕಾಮಗಾರಿ ಪರಿಶೀಲನೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಚ್ ಸಿ ಮಹದೇವಪ್ಪ, ಶಾಸಕರಾದ ಹರೀಶ್ ಗೌಡ ಶ್ರೀವತ್ಸ ಹಾಗೂ ಪರಿಷತ್ ಸದಸ್ಯ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯ

0: ಸರ್ಕಾರ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ನಿರ್ಧರಿಸಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ನಲ್ಲಿ ನಿವೇಶನ ಮಾರಾಟ, ತೆರಿಗೆ ಮತ್ತಿತರ ಮೂಲಗಳಿಂದ 15 ವರ್ಷಗಳಲ್ಲಿ 33,000 ಕೋಟಿ ರೂಪಾಯಿ ಆದಾಯ ಬರಲಿದೆ ಎಂದು ಅಧ್ಯಯನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯಲ್ಲಿ 1,000+ ಎಕರೆ ಭೂ ಕಬಳಿಕೆಯಾಗುತ್ತಿದ್ದು ಸಾಲು ಸಾಲು ಅಕ್ರಮಗಳು ನಡೆಯುತ್ತಿವೆ ಎಂದು ದೂರಿದ್ದಾರೆ. ಈ ಹಿಂದೆ 2,320 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದ್ದು, ಈಗ ಅಧಿಸೂಚನೆಯಲ್ಲಿ 750 ಎಕರೆ ಸರ್ಕಾರಿ ಜಮೀನು ಇದೆ ಎಂದು ಉಲ್ಲೇಖಿಸಲಾಗಿದೆ. ಉಳಿದ ಜಮೀನು ಏನಾಯಿತು ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ.
1: ಇಲ್ಲಿ 80% ರೈತರು ಒಪ್ಪಿಗೆ ಪಡಿಬೇಕಲ್ಲ ಸೆಕ್ಷನ್ 2 ಪಿಪಿಪಿ ಮಾಡಲಲ್ಲಿ, ಅದು ಆಗಿಲ್ಲ. ಇದು ಯಾವುದೇ ಕಾರಣಕ್ಕೂ ಕೃಷಿ ಅತ್ಯಂತ ಉತ್ತಮ ಅಂತ ಕೃಷಿ ಮಾಡ್ತಾ ಇರತಕ್ಕಂತ ರೈತರಿಗೆ ಸಮಸ್ಯೆ ಆಗದಾಗೆ ಅವ್ರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮ ಪಕ್ಷದ ಜವಾಬ್ದಾರಿ. 983 ಕೋಟಿ ಎಕರೆಗೆ 12 ಕೋಟಿ ರೂಪಾಯಿ ಸಮಥಿಂಗ್ ಎಕರೆಗೆ ಫಿಕ್ಸ್ ಮಾಡಿರೋದು ಸರ್ಕಾರ. ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿದಿರಿ, ಅದು ಸರ್ಕಾರಿ ಭೂಮಿ, ಅದು ರೈತರ ಭೂಮಿ ಅಲ್ಲ. ಖರಾಬ್ ಲ್ಯಾಂಡ್ 77 ಎಕರೆ, ಅಲ್ಲಿ 77 ಎಕರೆ ಖರಾಬ್ ಭೂಮಿ ಒಳಗಡೆ ಸೇರಿದೆ ಅಂತ ಹೇಳಿ ಅದಕ್ಕೆ ದುಡ್ಡು ಕಟ್ಟಬೇಕು ಅಂತ 3 DCs ಮೂರ್ ತರ ಆದೇಶ ಮಾಡ್ತಾರೆ.
0: ಪ್ರಾಥಮಿಕ ತರಗತಿಯಿಂದ 12ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಜನಿವಾರ ಹಿಜಾಬ್ ರುದ್ರಾಕ್ಷಿ ಹಾಕಿಕೊಳ್ಳಬಹುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಾಂಪ್ರದಾಯಿಕವಾಗಿ ಅನುಸರಿಸುವ ಧಾರ್ಮಿಕ ಸಂಕೇತಗಳನ್ನು ಧರಿಸಬಹುದೇ ಹೊರತು ಹೊಸದಾಗಿ ಮಾಡುವಂತಿಲ್ಲ ಎಂದು ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ಡೀಸೆಲ್ ಬಳಕೆ ಕಡಿತಗೊಳಿಸಲು ಕರೆ ನೀಡಿರುವ ಕುರಿತಂತೆ ಪ್ರತಿಕ್ರಿಯಿಸಿ, ಇದು ಕೇವಲ ತಾತ್ಕಾಲಿಕ ಕ್ರಮವಷ್ಟೇ ಎಂದು ತಿಳಿಸಿದ್ದಾರೆ. ಶೀಘ್ರವೇ ಸಂಪುಟ ಪುನರ್ರಚನೆ ಮಾಡುವ ಉದ್ದೇಶವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವ ಬಗ್ಗೆ ಮಾತನಾಡಿದ ಅವರು, ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ ಎಂದು ಹೇಳಿದ್ದಾರೆ. ವಾಹನ ಮಿತವಾಗಿ ಬಳಸಿ ಇಂಧನ ಉಳಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಮನವಿಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತಮ್ಮ ಅಧಿಕೃತ ಬೆಂಗಾವಲು ಪಡೆಯ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಅನುಸರಣೆ ಮಾಡಿದ್ದಾರೆ. ಈ ಹಿಂದೆ ರಾಜ್ಯಪಾಲರು ಸಂಚರಿಸುವ ಸಂದರ್ಭದಲ್ಲಿ ಹಲವು ಶಿಷ್ಟಾಚಾರ ವಾಹನಗಳು ಪ್ರಯಾಣಿಸುತ್ತಿದ್ದವು. ಈಗ ಅಗತ್ಯವಿರುವ ಶಿಷ್ಟಾಚಾರ ವಾಹನಗಳನ್ನು ಮಾತ್ರ ಉಳಿಸಿಕೊಂಡು ಪರಿಷ್ಕೃತ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸಾರ್ವಜನಿಕರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವುದು ಮತ್ತು ಅದರ ಬಗ್ಗೆ ಅರಿವು ಮೂಡಿಸುವುದು ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಆಯೋಜಿಸಿದ್ದ ಸರ್ಕಾರಿ ನೌಕರರ ದಿನಾಚರಣೆ, ನಾಗರಿಕ ಸೇವಾ ದಿನಾಚರಣೆ, ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಜಿಲ್ಲೆಯ ಅಭಿವೃದ್ಧಿಗಾಗಿ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಆಕಾಶವಾಣಿಯ ವಿವಿಧ ವಿಭಾಗಗಳನ್ನು ಸಂದರ್ಶಿಸಿದ ಅವರು ಪರಿಶೀಲನೆ ನಡೆಸಿದರು. ಇದೇ ವೇಳೆ ಕೇಂದ್ರ ಸಂವಹನ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ನೂತನ್, ಮಂಗಳೂರು ಆಕಾಶವಾಣಿ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಪ್ರಶಾಂತ್ ಕುಮಾರ್, ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥ ಬಾಬು ಪಟ್ಟವತಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದ್ದು ಎನ್ಸಿಆರ್ಬಿ ಅಂಕಿಅಂಶಗಳೇ ಇದಕ್ಕೆ ಸಾಕ್ಷಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಅಪರಾಧಿಗಳ ಸ್ವರ್ಗವಾಗಿ ಬದಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬೆಂಗಳೂರು ಜಾಗತಿಕ ಹೂಡಿಕೆ, ತಂತ್ರಜ್ಞಾನ ಮತ್ತು ಉದ್ಯೋಗಗಳ ಕೇಂದ್ರವಾಗಬೇಕಿತ್ತು, ಆದರೆ ಸರ್ಕಾರದ ನಿರ್ಲಕ್ಷ್ಯದಿಂದ ಇಂದು

0: ಮಾದಕ ದ್ರವ್ಯ ಹಾಗೂ ಸೈಬರ್ ಕ್ರೈಂಗಳ ರಾಜಧಾನಿಯಾಗಿ ಮಾರ್ಪಾಡಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಅವಧಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡ ಕುಸಿತ ಮತ್ತು ನೆರೆಯಿಂದ ಯಾವುದೇ ಅನಾಹುತಗಳಾಗದಂತೆ ಅಗತ್ಯವಿರುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಪ್ರಸಕ್ತ ಸಾಲಿನ ಮುಂಗಾರು ಸಿದ್ಧತೆ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಮಳೆಗಾಲದಲ್ಲಿ ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಲು ಅನುಕೂಲವಾಗುವಂತೆ ಎಲ್ಲಾ ತಹಶೀಲ್ದಾರ ಕಚೇರಿಗಳಲ್ಲಿ ದಿನದ 24 ಗಂಟೆ ಕಾರ್ಯನಿರ್ವಹಿಸುವ ಕಂಟ್ರೋಲ್ ರೂಂ ತೆರೆಯುವಂತೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿನ ಜಿಲ್ಲಾ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪೊಲೀಸ್, ಅಗ್ನಿಶಾಮಕ, ಅರಣ್ಯ, ಹೆಸ್ಕಾಂ, ಬಿಎಸ್ಎನ್ಎಲ್ ಕಚೇರಿಯ ಸಿಬ್ಬಂದಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸುವಂತೆ ತಿಳಿಸಿದ್ದಾರೆ. ಹೆದ್ದಾರಿಯಲ್ಲಿನ ಅಪಾಯಕಾರಿ ಪ್ರದೇಶಗಳಲ್ಲಿ ಸೂಕ್ತ ಎಚ್ಚರಿಕೆ ಫಲಕ, ಬ್ಯಾರಿಕೇಡ್ ಸೇರಿದಂತೆ ಅಗತ್ಯ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ. ಆಕಾಶವಾಣಿ 90ರ ವರ್ಷಾಚರಣೆ ಅಂಗವಾಗಿ ಕಾರವಾರ ಆಕಾಶವಾಣಿ ಹಾಗೂ ರೋಟರಿ ಕ್ಲಬ್ ಮತ್ತು ಅವರ್ ಸೋಷಿಯಲ್ ಗುಡ್ ಸಹಯೋಗದಲ್ಲಿ ಇದೇ 15 ಬೆಳಿಗ್ಗೆ 7 ಗಂಟೆಗೆ ಕಾರವಾರದ ರವೀಂದ್ರನಾಥ ಟಗೋರ್ ಕಡಲ ತೀರದಿಂದ ಆಕಾಶವಾಣಿ ಕಚೇರಿಯವರೆಗೆ ವಾಕಥಾನ್ 2026 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉದ್ಘಾಟಿಸಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಮತ್ತಿತರರು ಭಾಗವಹಿಸಲಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ ಕೆ ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಸ್ಯೆ ಉಲ್ಬಣಿಸಿದರೆ ಆಯಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತಕ್ಷಣ ಇತ್ಯರ್ಥಪಡಿಸಿಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಇಂಧನ ಉಳಿಸಲು ಬೆಂಗಾವಲು ಪಡೆ ವಾಹನಗಳ ಸಂಖ್ಯೆ ಇಳಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್. ಹಾಗೂ ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಪ್ರಿತುಲ್ ಕುಮಾರ್ ಭೇಟಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಪ್ರಿಯ ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ವಿಶ್ವ ಅಸ್ತಮ ದಿನದ ಆಚರಣೆ ಉದ್ದೇಶ, ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಅಸ್ತಮ ದಿನದ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಚಾರದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್,
5: ಥ್ಯಾಂಕ್ ಯು.
4: ಖಂಡಿತ ಮೇಡಮ್,
5: ಹಾಗಿದ್ರೆ ಚಿಕ್ಕ ಮಕ್ಕಳಲ್ಲೇನೆ ಅಸ್ತಮ ಕಾಣಿಸ್ಕೊಳ್ಳುತ್ತೆ, ಇತ್ತೀಚೆಗಂತೂ ತುಂಬಾ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಆಯುರ್ವೇದದಲ್ಲಿ ಈ ಅಸ್ತಮಕ್ಕೆ ಮಕ್ಕಳಿಗೆ ಕಂಡು ಬಂದ್ರೆ

0: ಚಿಕಿತ್ಸೆ ಏನಾದರೂ ಲಭ್ಯ ಇದೆಯಾ, ಹೇಗೆ ಮ್ಯಾಮ್?
1: ಹಾ, ಸೊ ಆಗಲೇ ಹೇಳ್ದಂಗೆ ಇದು ಅನುವಂಶೀಯ. ಸೊ ಅನುವಂಶೀಯ ಅಂತಂದಾಗಲೇ ಜೆನೆಟಿಕ್. ಸೊ ಇದು ಜೆನೆಟಿಕ್ ಅಂತಂದಾಗಲೇ ನಮಗೆ ಚಿಕ್ಕ ಮಕ್ಕಳಿಂದನೇ ಮೂಡಿ ಬಂದಿರುತ್ತೆ. ಸೊ ಚಿಕ್ಕ ಮಕ್ಕಳುಗಳಿಗೆ ಹೇಗೆ ಅಂತ ಅಂದರೆ ಒಂದು ನಿಧಾನ ಪರಿವರ್ಜನೆ ಅಂತ ಬರುತ್ತೆ. ಸೊ ನಿಧಾನ ಪರಿವರ್ಜನೆ ಅಂತಂದರೆ ಏನು, ಈಗ ಮನೆಯಲ್ಲಿ ನಾಯಿ ಇರಬಹುದು, ಬೆಕ್ಕಿರಬಹುದು, ಸೊ ಇವುಗಳು ಕೂಡ ಅವರು ತುಂಬ ಅವುಗಳ ಜೊತೆ ಕ್ಲೋಸ್ನೆಸ್

0: ಹೇಗೆ ಮಾಡ್ತೀವಿ ಅಂತಂದರೆ ನಾವು ಪ್ರಿಕಾಷನರಿ ಮೆಷರ್ಸ್ ತೊಗೊಳೋದ್ರಿಂದಾಗಿ. ಸೊ ಯಾವ ಥರ, ಈಗ ನೆಕ್ಸ್ಟ್ ವಾಪಸ್ ಚಳಿಗಾಲ ಬರ್ತಾ ಇದೆ, ಅವರಿಗೆ ಅವಾಗ ಸ್ಕಾರ್ಫ್ ಹಾಕೋದಿರಬಹುದು. ಸೊ ಈ ಥರ ನಾವು ಅವರಿಗೆ ಪ್ರಿವೆಂಟಿವ್ ಮಾಡ್ಕೋಬಹುದು. ಸೊ ಬಟ್ ಆಗಲೇ ಹೇಳ್ದಂಗೆ ಮೆಡಿಸಿನ್ ಇಂಡ್ಯೂಸ್ಡ್ ಅಂತ ಬರುತ್ತೆ. ಸೊ ಅದರಲ್ಲಿ ಆಸ್ಪಿರಿನ್ ಅನ್ನೋದು ಒಂದು ಮೆಡಿಸಿನ್ ಇದೆ. ಸೊ ಅದರಿಂದ ಅವರಿಗೆ ಕೆಲವೊಬ್ಬರಿಗೆ ಅಸ್ತ್ಮಾ ಟ್ರಿಗರ್ ಆಗುತ್ತೆ. ಸೊ ಮೆಡಿಸಿನ್ಸನ್ನು ನಾವು ನೋಡ್ಕೊಂಡು ಅಂಥದ್ರಲ್ಲಿ ಕೊಡ್ಬೋದು. ಸೊ ಅವೆಲ್ಲವೂ ಕೂಡ ರಿವರ್ಸಿಬಲ್, ಹೋಗಿ ಪೂರ್ತಿ ಶಮನ ಮಾಡ್ಬೋದು. ಬಟ್ ಅನುವಂಶೀಯವಾಗಿದ್ದಲ್ಲಿ ಮಾತ್ರ ಕಷ್ಟವಾಗಿದೆ.
1: ಒಟ್ಟಾರೆ ಅನುವಂಶೀಯವಾಗಿ ಬಂದಿದ್ದು ಯಾವುದೇ ಕಾರಣಕ್ಕೂ ನಿಯಂತ್ರಣ ಆಗೋದಿಲ್ಲ. ಈಗ ಅಸ್ತಮ ಇರುವಂತಹ ರೋಗಿಗಳು ವ್ಯಾಯಾಮ ಏನಾದರೂ ಮಾಡಬಹುದಾ, ಅಥವಾ ಯಾವ ರೀತಿಯ ವ್ಯಾಯಾಮಗಳನ್ನ ಮಾಡಬಹುದು ಅನ್ನೋದನ್ನ ತಿಳಿಸ್ತೀರಾ ಮೇಡಮ್?
0: ಸೊ ಆಗಲೇ ಹೇಳ್ದಂಗೆ ಎಕ್ಸಸೈಸ್ ಅವ್ರಿಗೆ ಡಬಲ್ ಎಡ್ಜೆಡ್ ಸ್ಪಾಟ್ ಥರ ಇರುತ್ತೆ, ಅಂದರೆ ಹಿಂದೆ ಹೋದ್ರೂ ಕುಯ್ಯುತ್ತೆ, ಮುಂದೆ ಹೋದ್ರೂ ಕುಯ್ಯುತ್ತೆ ನನಗೆ. ಸೊ ಇದರಲ್ಲಿ ಆದಷ್ಟು ಅವರ ಸಾಮರ್ಥ್ಯದ ಅರ್ಧದಷ್ಟು ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತಂದರೆ ಒಂದು ಬ್ರೀತಿಂಗ್ ಎಕ್ಸಸೈಸಸ್ ಅಂತ ಬರುತ್ತೆ. ಸೊ ಬ್ರೀತಿಂಗಲ್ಲೂ ಕೂಡ ಹಲವಾರು ಎಕ್ಸಸೈಸಸ್ಗಳಿರ್ತವೆ. ಸೊ ಆಗಲೇ ಹೇಳ್ದಂಗೆ ಪ್ರಾಣಾಯಾಮ. ಸೊ ಪ್ರಾಣಾಯಾಮದೊಳಗಡೆ ಅನುಲೋಮ ಆ್ಯಂಡ್ ವಿಲೋಮ ಆ್ಯಂಡ್ ಕಪಾಲಭಾತಿ ಆ್ಯಂಡ್ ಭ್ರಾಮರಿ ಆ್ಯಂಡ್ ಭಸ್ತ್ರಿಕ. ಸೊ ಇವುಗಳೆಲ್ಲವೂ ಕೂಡ ಅವರ ಎಕ್ಸಸೈಸಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಏನಕ್ಕಪ್ಪ ಪ್ರಾಣಾಯಾಮ ಅಂತಂದರೆ, ಆಗಲೇ ಹೇಳ್ದಂಗೆ ಕೂಡ ಇವ್ರದ್ದು ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ತದೆ, ಅಂತಂದರೆ ಸಾಮರ್ಥ್ಯನ ಹೆಚ್ಚಿಸೋಕೆ ಇರೋದು, ಅಂದರೆ ಸ್ನಾಯುಗಳನ್ನ ಬಿಗಿತಗೊಳಿಸೋದಕ್ಕೆ ಇರೋದು. ಸೊ ಇದನ್ನು ಯೂಸ್ ಮಾಡ್ಕೋಬೋದು. ಇನ್ನೊಂದು ಫಸ್ಟ್ ಲಿಪ್ ಬ್ರೀತಿಂಗ್ ಅಂತ ಅಂತಂದರೆ, ಒಂದು ತಿಳಿಯಾಗಿ ಒಂದು 1 inch ಅಥವಾ 2 inch ಗ್ಯಾಪ್ ಅಷ್ಟು ತುಟಿ ಅಗಲ ಮಾಡಿ ತುಟಿಯಲ್ಲೇ ಅಂದರೆ ಬಾಯಲ್ಲೇ ಉಸಿರಾಡೋದು, ಉಸಿರು ಬಿಡೋದು. ಅದನ್ನು ನಾವು ಶೀತಲಿ ಆ್ಯಂಡ್ ಶೀತಕಾರಿ ಪ್ರಾಣಾಯಾಮ ಅಂತಲೂ ಕರಿತೀವಿ. ಸೊ ಇನ್ನೊಂದೇನು ಅಂತಂದರೆ 4-7-8 ಟೆಕ್ನಿಕ್ ಅಂತಂದರೆ 4 seconds ಉಸಿರು ತಗೋಬೇಕು, ಅದನ್ನು 7 seconds ಹಿಡಿದಿಟ್ಕೋಬೇಕು, ಉಸಿರನ್ನ ಬಿಡೋ ಹಾಗಿಲ್ಲ. 8 seconds ಉಸಿರನ್ನ ಬಿಟ್ಬಿಡ್ಬೇಕು ಎಲ್ಲನೂ ಕೂಡ. ಅಂದರೆ ಇದರಲ್ಲಿ 4-7-8 ಟೆಕ್ನಿಕ್. ಇನ್ನೊಂದು ಬಾಕ್ಸ್ ಬ್ರೀತಿಂಗ್ ಅಂತ ಬರುತ್ತೆ. ಈ ಬಾಕ್ಸ್ ಬ್ರೀತಿಂಗ್ ಅಂತಂದರೆ, ಫಸ್ಟ್ ಉಸಿರನ್ನ ಎಷ್ಟಾಗುತ್ತೋ ಅಷ್ಟು ತಗೊಳ್ಳೋದು ಒಳಗಡೆಗೆ, ಆಮೇಲೆ ಹೋಲ್ಡ್. ಸೊ ಹೋಲ್ಡ್ ಮಾಡಿ ಎಷ್ಟು ಎಲ್ಲಿ ತನಕ ಹಿಡಿದಿಡೋಕ್ಕಾಗುತ್ತೋ ಅಷ್ಟೊತ್ತು ಹಿಡಿದಿಟ್ಟು, ನೆಕ್ಸ್ಟ್ ಸ್ತೋಕ ಸ್ತೋಕ ಅಂತಂತಂದರೆ ನಿಧಾನಕ್ಕೆ ಒಂದು 4 seconds ಸ್ವಲ್ಪ ಉಸಿರು ಬಿಡಬೇಕು, ಮತ್ತೆ ವಾಪಸ್ ಹಿಡಿದಿಟ್ಕೋಬೇಕು, ಮತ್ತೆ 4 seconds ಉಸಿರು ಬಿಡಬೇಕು, ಮತ್ತೆ ಪಾಸ್ ಮಾಡಬೇಕು, ಮತ್ತೆ 4 seconds ಎಲ್ಲ ಉಸಿರನ್ನ ತಗೊಂಡಿರುವಂಥದ್ದನ್ನು ಬಿಡಬೇಕು. ಇದನ್ನು ಬಾಕ್ಸ್ ಬ್ರೀತಿಂಗ್ ಅಂತ ಕರೆಯೋದು. ಸೊ ಇವೆಲ್ಲವೂ ಕೂಡ ನಮ್ಮದು ಲಂಗ್ಸ್ ಮೇಲೆ ಫಂಕ್ಷನ್ ಮಾಡುತ್ತೆ. ಸೊ ಏರ್ವೆ ಮೇಲೆ, ಸೊ ಇನ್ಫ್ಲಮೇಷನ್ ಎಷ್ಟಿದೆ ಅವುಗಳದ್ರ ಮೇಲೆ ನೋಡಿಕೊಂಡು ನಾವು ಫಂಕ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೋದು.
1: ಇದುವರೆಗೂ ಅಸ್ತಮ ರೋಗಿಗಳಿಗೆ ಯಾವ ರೀತಿಯ ವ್ಯಾಯಾಮ ಮಾಡಬೇಕು ಅಥವಾ ಪ್ರಾಣಾಯಾಮಗಳನ್ನ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ. ಈ ಶ್ವಾಸಕೋಶ ಆರೋಗ್ಯ ಕಾಪಾಡಲು ಆಯುರ್ವೇದದಲ್ಲಿ ನೀವೇನಾದರೂ ಸಲಹೆ ಕೊಡ್ಬೋದಾ ಮೇಡಮ್?
0: ಆಗಲೇ ಹೇಳ್ದಾಗೇ ನಾವು ಏನು ತಿನ್ನಬೇಕು, ಯಾವ ಥರ ತಿನ್ನಬಾರ್ದು, ನಮ್ಮದು ಲೈಫ್ ಸ್ಟೈಲ್ ಹೇಗಿರಬೇಕು, ನಮ್ಮದು ಎಷ್ಟು ಎಕ್ಸ್ಪೋಜರ್ ಇರಬೇಕು, ಸೊ ಋತುಚರ್ಯ ದಿನಚರ್ಯ ಇವೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಆಗಲೇ ಹೇಳ್ದಂಗೆ, ಸೊ ವಾಯುಮಾಲಿನ್ಯ ಇಲ್ದಿರೋವಂತಹ ಜಾಗದೊಳಗಡೆ ಅಥವಾ ಪರಿಸರದೊಳಗಡೆ ಅಥವಾ ಪಾರ್ಕ್ ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದಿರ್ಬೋದು ಅಥವಾ ಒಂದು ಸ್ವಲ್ಪ ಹೊತ್ತು ರೌಂಡ್ಸ್ ಹಾಕೋದಿರ್ಬೋದು. ಸೊ ಇವೆಲ್ಲವೂ ಕೂಡ ಅಗೇನ್ ನಮ್ಮದು ಲಂಗ್ ಫಂಕ್ಷನ್ ಇನ್ಕ್ರೀಸ್ ಮಾಡಿಸುತ್ತೆ. ಆಗಲೇ ಸಮತೋಲಿತ ಆಹಾರ ತಿನ್ನುವಂಥದ್ದು ಅಥವಾ ಟೈಮಿಗೆ ಸರಿಯಾಗಿ ಊಟ ತಿಂಡಿ ಮಾಡುವಂಥದ್ದು, ಸೊ ಆದಷ್ಟು ಐಸ್ ಕ್ರೀಮ್ಸ್ ಇರಬಹುದು ಅಥವಾ ಫ್ರಿಡ್ಜ್ಡ್ ಐಟಮ್ಸ್ ಇರ್ಬೋದು ಅಥವಾ ಪ್ಯಾಕ್ಡ್ ಐಟಮ್ಸ್ ಇರ್ಬೋದು ಅಥವಾ ಸ್ಟೋರ್ಡ್ ಐಟಮ್ಸ್, ಈಗ ಆಲ್ರೆಡಿ ಪ್ರಿಪೇರ್ ಮಾಡಿಬಿಟ್ಟು ಅದನ್ನು ಫುಲ್ -some degrees ಒಳಗಡೆ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಜಸ್ಟ್ ಹೀಟ್ ಮಾಡಿಕೊಂಡ್ರೆ ಸಾಕು, ನಾರ್ಮಲ್ ಡಯಟ್ ತಗೋತಾರ ತಗೋಬೋದು ಅಂತ ಹೇಳಿದ್ದಾರೆ. ಸೊ ಆ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಅದಾದ ನಂತರ ಆಗಲೇ ಹೇಳ್ದಂಗೆ ಕ್ಯಾರೆಟ್ ಇರ್ಬೋದು, ಜೇನುತುಪ್ಪ ಇರ್ಬೋದು, ಸೊ ಈ ಥರದ ಆಹಾರ ತಿಂಡಿಗಳನ್ನೆಲ್ಲ ತಗೊಳ್ಳೋದು, ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತಗೊಳ್ಳೋದು, ಏನಿದು ಫೈಬರ್ ರಿಚ್ ಫುಡ್ಸ್ಗಳನ್ನ ತಗೊಳ್ಳೋವಂಥದ್ದು ಇರ್ಬೋದು. ಸೊ ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ಚೆನ್ನಾಗಿ ನೋಡ್ಕೋಬಹುದು. ಸೊ ಇನ್ನೊಂದು ಚವನ್ಪ್ರಾಶ್ ಯೂಸೇಜ್ ಮಾಡ್ಬೋದು, ಅಗಸ್ತ್ಯ ಅರಿತಕ್ಕಿ ತಗೋಬಹುದು. ಸೊ ಇವೆರಡು ಕೂಡ ನಮ್ದು ಲಂಗ್ಸಿಗೆ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ.
1: ಖಂಡಿತ ಮೇಡಮ್. ಹಾಗಿದ್ರೆ ಈ ಅಸ್ತಮ ಇರುವವರು ಯಾವ ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ನೀಡ್ತೀರಾ?
0: ಸೊ ಅಸ್ತಮ ಇರೋರು ಯೂಶುವಲ್ ಆಗಿ ನಾವು ಪಲ್ಮನಾಲಜಿಸ್ಟ್ ಅಂತ ಹೇಳ್ತೇವೆ, ಸೊ ಅಥವಾ ಲಂಗ್ ಸ್ಪೆಷಲಿಸ್ಟ್. ಸೊ ಅವ್ರನ್ನಾದರೂ ಭೇಟಿಯಾಗಿ ಅವರ ಏನಿದೆ ಪರಿಹಾರವನ್ನು ಕಂಡುಕೊಳ್ಳಬಹುದು, ಇಲ್ಲ ಆಯುರ್ವೇದದಲ್ಲೂ ಒಳ್ಳೆ ಚಿಕಿತ್ಸೆ ಇದೆ ಅಲ್ಲೂ ಬರಬಹುದು, ಇಲ್ಲವಾದಲ್ಲಿ ಇಂಟರ್ನಲ್ ಮೆಡಿಸಿನ್ ಅಂತ ಏನು ಕರಿತೀವಲ್ಲ ಅವ್ರ ಹತ್ರನೂ ಬಂದು ಟ್ರೀಟ್ಮೆಂಟ್ ತಗೋಬಹುದು. ಸೊ ಯೂಶುವಲ್ ಆಗಿ ಇಟ್ಸ್ ಅ ಡಿಸೀಸ್ ಆಫ್ ಲಂಗ್ಸ್, ಸೊ ಪಲ್ಮನಾಲಜಿಸ್ಟ್ ಇಸ್ ಮೇಜರ್ ದೇರ್.
1: ಓಕೆ ಮೇಡಮ್. ಹಾಗಿದ್ರೆ ಈ ಅಸ್ತಮ ಬಂದವರಿಗೆ ಆಯುರ್ವೇದ ಚಿಕಿತ್ಸೆ ಅಥವಾ ಅಲೋಪತಿ ಚಿಕಿತ್ಸೆಗಳು ಒಂದೇ ಸಮಯದಲ್ಲಿ ಬಳಸ್ಬಹುದಾ, ಅಥವಾ ಏನಾದರೂ ವ್ಯತ್ಯಾಸಗಳಾಗತ್ತಾ, ಮತ್ತು ಈ ಎರಡೂ ಒಟ್ಟಿಗೆ ತಗೊಳ್ಳೋದ್ರಿಂದ ಅಥವಾ ಬೇರೆ ಬೇರೆ ತಗೊಳ್ಳೋದ್ರಿಂದ ಏನಾದರೂ ಪಾರ್ಶ್ವ ಪರಿಣಾಮಗಳೇನಾದರೂ ಎದುರಾಗುತ್ತಾ, ಹೇಗೆ ಮೇಡಮ್?
0: ಹಾಂ, ಸೊ ಆಯುರ್ವೇದದಿಂದ ಪಾರ್ಶ್ವ ಪರಿಣಾಮಗಳು ಆಗಲ್ಲ ಅಂತ ಎಲ್ಲೂ ಇಲ್ಲ, ಬಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಾವೇನೈತು ಅಂತ ಅದನ್ನು ನೋಡಿಕೊಂಡು ಮಾಡಿ ಮಾಡಬೇಕಾಗತ್ತೆ. ಸೊ ಆಯುರ್ವೇದ

ಆತ್ಮದಲ್ಲಿ ಹೈಲಿ ಬೆನಿಫಿಷಿಯಲ್ ಅಂತ ಅಂತಂದ್ರೆ ಉತ್ತಮವಾದಂತಹ ನಮಗೆ ಫಲಿತಾಂಶಗಳು ಕೊಟ್ಟಿದೆ. ಸೊ ಯಾವ ರೀತಿ ಗುಣಪಡಿಸುವ ರೀತಿಯಲ್ಲಿ ಓಕೆ. ಸೊ ಆಯುರ್ವೇದನ ಮತ್ತೆ ಅಲೋಪತಿನ ಎರಡನ್ನು ಸೇರಿಸಿ ಒಟ್ಟಿಗೆ ಸೇಲ್ ತಗೋಬಹುದು. ಅದನ್ನ ನಾವು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಕರಿತೀವಿ. ಸೊ ಈ ಯಾವ ತರ ನಾವು ಇಂಟಿಗ್ರೇಷನ್ ಮಾಡ್ತೀವಪ್ಪ ಅಂತ ಅಂದ್ರೆ, ಒಂದು ಎಮರ್ಜೆನ್ಸಿ ಅಥವಾ ಅಕ್ಯೂಟ್ ಅಟ್ಯಾಕ್ಸ್ ಅಂತಂದ್ರೆ, ಈಗ ಮಲ್ಕೊಂಡಿರ್ತಾರೆ, ಎದೆ ಪೊಸಿಷನ್ ಸರಿ ಇರೋದಿಲ್ಲ, ಸೊ ಅವಾಗ ಅವರಿಗೆ ವೀಸಿಂಗ್ ಆಗ್ತಾ ಇದೆ, ಉಸಿರಾಡಕ್ ತೊಂದರೆ ಆಗ್ತಾ ಇದೆ, ಅಂತ ಮೊಮೆಂಟ್ ಅಲ್ಲಿ ಮನೆ ಮದ್ದು ಕೊಡ್ತೀನಿ, ಆಯುರ್ವೇದ ಮೆಡಿಸಿನ್ ಕೊಡ್ತೀನಿ ಅಂತಂದ್ರೆ ಬರ್ಕೊಟ್ಟಾಗಲ್ಲ. ಸೊ ಅವರಿಗೆ ಅಂತಾನೆ ಆ ಮೊಮೆಂಟಿಗೆ ಅಂತಾನೆ ಇನ್ಹೇಲರ್ಸ್ ಅಂತ ಇರುತ್ತೆ. ಸೊ ಆವಾಗ ನಾವು ಇನ್ಹೇಲರ್ಸ್ ಅನ್ನ ಕೊಡಲೇಬೇಕು. ಸೊ ದಟ್ ಈಸ್ ದ ಫಸ್ಟ್ ಸ್ಟೇಜ್. ಸೊ ಎಮರ್ಜೆನ್ಸಿ ಇದ್ದಾಗ ಅಥವಾ ತಕ್ಷಣಕ್ಕೆ ತುಂಬಾ ತೀವ್ರತೆಯಲ್ಲಿದೆ ಎಲ್ಲ ತರದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತಂದಾಗ ನಾವು ಇನ್ಹೇಲರ್ಸ್ ಕೊಡಬೇಕು. ಸೊ ಅವಾಗ ನಾವು ಅಲೋಪತಿ ಮೆಡಿಸಿನ್ಸ್ ನ ಯೂಸ್ ಮಾಡಬೇಕು. ಇಲ್ಲ ಸ್ವಲ್ಪ

0: ಯಾವ ರೀತಿಯ ಪರಿಣಾಮಗಳು ಅವ್ರ ಮೇಲೆ ಬೀರುತ್ತೆ ಮೇಡಮ್?
1: ಸೊ ಉಸಿರಾಟ ಅಂತಂದ್ಮೇಲಿಂದ ಸೊ ಗಾಳಿನಲ್ಲಿ ಏರ್ ಇಸ್ ಅ ಮಿಕ್ಸ್ಚರ್, ಸೊ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಸೊ ಅದರಲ್ಲೂ ಕೂಡ ಬರೀ ಆಕ್ಸಿಜನ್ ಒಂದೇ ಇರೋದಿಲ್ಲ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಮೀಥೇನ್ ಇರುತ್ತೆ. ಸೊ ಅದ್ರಗಳ ಜೊತೆ ಜೊತೆಗೇನೆ ನಮಗೆ ಡಸ್ಟ್ ಇರುತ್ತೆ, ಪೋಲನ್ಸ್ ಇರುತ್ತೆ, ಅಥವಾ ಫ್ಯೂಮ್ಸ್ ಇರುತ್ತೆ. ಸೊ ಇವುಗಳೆಲ್ಲವೂ ಕೂಡ ಸೇರಿಕೊಂಡು ನಮ್ಮ ಲಂಗ್ಸಿಗೆ ಏನಾಗುತ್ತೆ, ಒಂದು ಕಿರಿದಾಗಿಸುತ್ತೆ, ಇಲ್ಲ ಅಂತಂದರೆ ಅದರದ್ದು ಊತ ಉಂಟು ಮಾಡುತ್ತೆ. ಸೊ ಇವುಗಳು, ಸೊ ಹೇಗಪ್ಪ ಅಂತಂತಂದರೆ ಒಂದು ಶ್ವಾಸನಾಳಗಳಲ್ಲಿ ಕಿರಿಕಿರಿ ಅಂತಂದರೆ ಕಿರಿಕಿರಿ ಅಂತಂತಂದರೆ ಇನ್ಫ್ಲಮೇಟರಿ ಟ್ರಿಗರ್ಸ್ ಥರ ಮಾಡುತ್ತೆ. ಸೊ ಈಗ ಸಿಗರೇಟ್ ತಗೋತಾ ಇರ್ತಾರೆ, ಸೊ ಸಿಗರೇಟಲ್ಲಿರುವಂತಹ ರಾಸಾಯನಿಕ ಅಂಶಗಳು ಅಂದರೆ ನಿಕೋಟಿನ್ ಇರಬಹುದು, ಸೊ ಎಗೇನ್ ನಿಕೋಟಿನ್ ಅಂಶಗಳು ಇವೆಲ್ಲ ಏನು ಮಾಡುತ್ತೆ, ಕಂಜೆಷನ್ ಅಂತ ಮಾಡುತ್ತೆ. ಸೊ ಕಂಜೆಷನ್ ಅಂತ ಅಂದರೆ ಅಗಲ ಆಗಿರೋದನ್ನು ಚಿಕ್ಕದಾಗಿಸೋದು. ಸೊ ಎಷ್ಟು ಅಗಲ ಇರುತ್ತೋ ಸೊ ಅಗ್ರದಲ್ಲಿ ರಿಡಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ಕಿರಿದಾಗಿಸೋದು ಅಂತ ತಗೋತೀವಿ, ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಮ್ಯೂಕಸ್ ಡೆಪಾಸಿಷನ್ ಅಥವಾ ಲೋಳೆಗಳು. ಸೊ ಆಗಲೇ ಹೇಳ್ದಂಗೆ ಎಕ್ಸ್ಪೆಕ್ಟೋರೇಷನ್ ಅಥವಾ ಸ್ಪೂಟಮ್ ಬರುತ್ತೆ ಅಂತಾರಲ್ಲ, ಕೆಮ್ಮಿದಾಗ ನನಗೆ ಕಫ ಆಚೆ ಬರ್ತಾ ಇದೆ, ಕಫ ಆಚೆ ಬಂದರೆ ನನಗೆ ಸಮಾಧಾನ ಅಂತ ಅನಿಸುತ್ತೆ ಅಂತಲೂ ಹೇಳ್ತಾರೆ. ಸೊ ಈ ಸಮಾಧಾನ ಆಗೋದಕ್ಕೆ ಅಲ್ಲಿ ಕಫ ಆಚೆ ಬರ್ತಾ ಇರಬೇಕು. ಸೊ ಈ ಕಫ ಎಲ್ಲಿಂದ ಬರುತ್ತೆ, ಮತ್ತೆ ವಾಪಸ್ ಈ ಧೂಮದಿಂದಾಗಿ. ಸೊ ಅವೆಲ್ಲ ಅಲ್ಲಲ್ಲೇ ಕೂತ್ಕೊಂಡು ತಪ್ಪಾಗಿ ಅದು ಕಫನ ಮೂಲಕ ಆಚೆ ಬರುತ್ತೆ. ಸೊ ಕಫ ಆಚೆ ಹೋದಾಗ ಅಲ್ಲಿರುವಂತಹ ಸ್ಟಾಗ್ನೆಂಟ್ ಏನು ಕರಿತೀವಲ್ಲ ನಾವು, ಅಥವಾ ಕಂಜೆಷನ್ ಅಂತ ಏನು ಕರಿತೀವಲ್ಲ, ಸೊ ಅದು ರಿಲ್ಯಾಕ್ಸ್ ಆದಂಗೆ ಆಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ವಾಯು ಮಾಲಿನ್ಯದಲ್ಲಿ ಹೇಗೆ ಏರ್ ಪೊಲ್ಯೂಷನ್ ಅಂತ ಅಂದರೆ, ಸೊ ನಮ್ಮದರಲ್ಲಿ ಅಸ್ಥ್ಮಾ ಅಟ್ಯಾಕ್ಸನ್ನು ಜಾಸ್ತಿ ಮಾಡುತ್ತೆ. ಸೊ ನಮ್ಮದು ಪಾರ್ಟಿಕಲ್ ಸೈಜ್ ಮ್ಯಾಟರ್ ಆಗುತ್ತೆ. ಸೊ ಪಾರ್ಟಿಕಲ್ ಸೈಜ್ ಎಷ್ಟಿತ್ತು ಅಂತಂತಂದರೆ ಪ್ರೊಟೆಕ್ಷನ್ ಮೀರಿ ಹೋಗುತ್ತೆ. ಅಂದರೆ ನಾವು ನೇಸಲ್ಲಿ ನೋಡೋದಾಯಿತು ಅಂತಂದರೆ ಅಲ್ಲೂ ಕೂಡ ಸಣ್ಣ ಕೂಲ್ಗಳಿರುತ್ತೆ, ಸೊ ಮ್ಯೂಕಸ್ಗಳಿರುತ್ತೆ. ಸೊ ಅವೆಲ್ಲವೂ ಕೂಡ ಟ್ರ್ಯಾಪ್ ಮಾಡುತ್ತೆ ಪಾರ್ಟಿಕಲ್ಸನ್ನು. ಸೊ ಅದಲ್ಲದೆ ಇರುವಂತಹದ್ದು ಬೇರೆ ಥರದ್ದು, ಲೈಕ್ 2.5 ಪಾರ್ಟಿಕಲ್ ಸೈಜ್ ಜಾಸ್ತಿ ಇದ್ದರೆ, ಅಂದರೆ ಫಾರ್ ಎಕ್ಸಾಂಪಲ್ ಡಸ್ಟ್ದು ಇರಬಹುದು. ಸೊ ಇವಾಗೆಲ್ಲವೂ ಕೂಡ ನಾವು

0: ಪ್ರಕಾರ ಶುಕ್ರವಾರ ಸಂಜೆ 6:50
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ
2: ಪ್ರಿಯ ಕೇಳುಗರೆ, ಇದುವರೆಗೂ ವಿಶ್ವ ಅಸ್ತಮ ದಿನದ ಆಚರಣೆ, ಉದ್ದೇಶ, ಮಹತ್ವ ಹಾಗೂ ಆಯುರ್ವೇದದ ಚಿಕಿತ್ಸೆ ಕುರಿತು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ತಜ್ಞರಾದ ಡಾಕ್ಟರ್ ವೈಷ್ಣವೀರ್ ಅವರ ಜೊತೆಗಿನ ಆರೋಗ್ಯ ದಂಗಳ ಸಂದರ್ಶನ ಕಾರ್ಯಕ್ರಮದ ಮುಂದುವರೆದ ಭಾಗ ಬಿತ್ತರಗೊಂಡಿತು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ SVYM ನ ಸಿಬ್ಬಂದಿ ವರ್ಗದವರಾದ ಡಾಕ್ಟರ್ ರವೀಂದ್ರನಾಥ್ ಶಾಫ್ರವರು, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಡಾಕ್ಟರ್ ರವೀಂದ್ರನಾಥ್ ಶ್ರಾಫ್, ಪ್ರೀತಿ, ಶುಭ, ಭಾಗ್ಯಜ್ಯೋತಿ, ಸತೀಶ್, ದೀಪ್ತಿ, ತೇಜಸ್ವಿನಿ ಮತ್ತು ಸವಿತಾರವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಿಬ್ಬಂದಿ ವರ್ಗದವರು. ಈ ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಕೇಳಿ ಬರೋಣ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವಚೇತನ. 2025-26 ಸಾಲಿನ SSLC ಪರೀಕ್ಷೆಯಲ್ಲಿ HDKOTE ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ HDKOTEಯ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ. ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ

0: ನೂತನ ಕಾರ್ಯಕ್ರಮವೇ ಯುವಚೇತನ. ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 9:50 ಮರುಪ್ರಸಾರ ಗುರುವಾರ ಮಧ್ಯಾಹ್ನ 3:10 ನಿಮ್ಮ ನೆಚ್ಚಿನ ಜನಧ್ವನಿ 90.8 ಕಂಪನಾಂಕದಲ್ಲಿ.
1: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಕೆಲವು ದಿನಗಳ ಹಿಂದೆ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು SSLC ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿತು. ಇದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ವಿವಿಧ ಅಂಕಗಳನ್ನು ಗಳಿಸುವ ಮೂಲಕ ವಿವಿಧ ಹಂತಗಳಲ್ಲಿ ತೇರ್ಗಡೆಯನ್ನು ಹೊಂದು ವಿವಿಧ ಮಟ್ಟಗಳಲ್ಲಿ ತಮ್ಮ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹೌದು, ಇಂದಿನ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸಿ ಯಶರಿಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವಂತಹ ಯಶರಿಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ಕುಮಾರಿ ವೇದಶ್ರೀರವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಹಾಗಾದರೆ ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ SSLC ಪರೀಕ್ಷೆ ಯಶಸ್ಸಿನ ಕುರಿತು, ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ವೇದಶ್ರೀ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
2: ಥ್ಯಾಂಕ್ ಯು.
1: ಮೊದಲಿಗೆ ತಮಗೆ ಅಭಿನಂದನೆಗಳು. ತಾವು SSLC ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಗಳಿಸ್ಕೊಂಡು ಯಶರಿಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿರುವಂಥದ್ದು ಬಹಳ ಖುಷಿಯ ವಿಚಾರ. ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ತಮ್ಗೆ ಹೇಗನಿಸ್ತಿದೆ ಈ ಒಂದು SSLC ಪರೀಕ್ಷೆಯ ಒಂದು ಸಾಧನೆಯನ್ನ ಓದಿನ ಶ್ರದ್ಧೆ ಹಾಗೂ ಪರಿಶ್ರಮದ ಮೂಲಕ ತಾವು ಗಳಿಸಿದ್ದೀರಾ, ಇದರ ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ.
2: ನಂಗೆ ತುಂಬ ಖುಷಿಯಾಯಿತು. ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಂಥದ್ದು ಸಿಕ್ಕೈತೆ ನನಗೆ. ಮಾರ್ಕ್ಸ್ ಇಷ್ಟೇ ಬರುತ್ತೆ ಅಂತ ಕನ್ಫರ್ಮ್ ಇತ್ತು, ಇಷ್ಟೇ ಬರುತ್ತೆ ಅಂತ. ಬಟ್ ತಾಲೂಕು ಟಾಪರ್ ಆಯ್ತೀನಿ ಅಂತ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀರಿದ್ದು ಬಂದೈತೆ ಅಂತ ತುಂಬ ತುಂಬ ಖುಷಿಯಿದೆ. ನಮ್ಮ ತಂದೆ ತಾಯಿಗೂ ಖುಷಿ ಐತೆ, ಟೀಚರ್ಸ್ಗೂ ಖುಷಿ ಐತೆ, ಎಲ್ಲರಿಗೂ ಖುಷಿ.
1: ಇಷ್ಟೇ ಅಂಕಗಳನ್ನ ಪಡ್ಕೊಳ್ತೀನಿ ಅಂತ ಅನ್ಕೊಂಡಿದ್ರಿ, ಆದ್ರೆ ತಾಲೂಕು ಟಾಪರ್ ಆಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ.
2: ಇಲ್ಲ, ಅನ್ಕೊಂಡು
1: ತಾಲೂಕು ಟಾಪರ್ ಆಗಿ ತಾವು ಹೊರಾಮದಂತ ಸಂದರ್ಭದಲ್ಲಿ ತಮ್ಗೆ ಈ ವಿಷಯನ ಮೊದಲು ಯಾರು ತಿಳಿಸಿದ್ರು?
2: ಅಪ್ಪ ತಿಳಿಸಿದ್ರು, ಫೋನ್ ಮಾಡಿ ಹೇಳಿದ್ರು. ಅವರೇ ಅವ್ರಿಗೆ ಟೀಚರ್ ಹೇಳಿತ್ತು, ನಮ್ಮ ಸ್ಕೂಲ್ ಟೀಚರ್ಸ್ ಹೇಳಿದ್ರು, ಅವ್ರು ನನಗೆ ಹೇಳಿದ್ರು. ಆಮೇಲೆ
1: ಆ ಸಂದರ್ಭದಲ್ಲಿ ತಮ್ಮ ಮನೆಗೆ ಶಾಸಕರು ಕೂಡ ಬಂದಿದ್ರು. ತಮ್ಮ ಒಂದು ಯಶಸ್ಸನ್ನ ಅಭಿನಂದಿಸೋದಕ್ಕೆ ತಮ್ಮ ಮನೆಗೆ ಬಂದು ಶಾಸಕರಾಗಿರ್ಬೋದು, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು ತಮ್ಮ ಮನೆಗೆ ಬಂದು ತಮ್ಮನ್ನು ಅಭಿನಂದಿಸಿದ್ರು. ಇದೆಲ್ಲ ತಮ್ಗೆ ಎಷ್ಟು ಖುಷಿ ಆಯ್ತು?
2: ತುಂಬಾ ಖುಷಿ ಆಯ್ತು. ನಾನು ಎಮ್ಮೆಲೆ ನನ್ನೇ ಹುಡ್ಕೊಂಡು ಬಂದಿದ್ರು ಅಂದ್ರೆ ತುಂಬಾ ಖುಷಿ ಆಯ್ತು. ಅವ್ರನ್ನೆಲ್ಲ ನಾವು ಮಾತಾಡ್ಸಕಂತ ಹೋಯ್ತೀವಿ, ಅವ್ರ ನನ್ನೇ ಹುಡ್ಕೊಂಡು ಬಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು. ಅವ್ರ ಜೊತೆ ಬಿಒನು ಬಂದಿದ್ರು, ನಮ್ಮ HM ಸರ್ ಬಂದಿದ್ರು, ಫುಲ್ ಖುಷಿ ಆಯ್ತು.
1: ಹಾಗಿದ್ರೆ ತಾವು ಈಗ SSLC ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಆಗಿರ್ಬೋದು, ತಮ್ಮ ಓದಿನ ಮೇಲಿನ ಶ್ರದ್ಧೆ ಪರಿಶ್ರಮ ಆಗಿರ್ಬೋದು, ಇದು ಬಹಳ ಮುಖ್ಯ ಆಗುತ್ತೆ. ಅದನ್ನು ಗಮನಿಸ್ತು ಅಂದರೆ ತರಗತಿ ಆರಂಭ ಆದಾಗಲಿಂದ ತಮ್ಮ ಓದಿನ ಪರಿ ಆಗಿರ್ಬೋದು, ತರಗತಿಯಲ್ಲಿ ಪಾಠ ಕೇಳ್ತಿದ್ದಾಗಿರ್ಬೋದು, ಇದೆಲ್ಲ ಹೇಗಿತ್ತು?
2: ಸ್ಟಾರ್ಟಿಂಗ್ ಏನೋ ಅಷ್ಟು ಗೊತ್ತಾಯ್ತಿರ್ಲಿಲ್ಲ. ಅದಾದ್ಮೇಲೆ ಮಿಡ್ ಟರ್ಮ್ ಆದ್ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಈ ತರ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲಿಂದ ನಾನು ಯಾವಾಗ ಲೆಸನ್ ಮಾಡ್ತಾರೆ ಅವಾಗ ಸ್ವಲ್ಪ ರಿವೈಸ್, ಅಲ್ಲಿ ಚೆನ್ನಾಗಿ ಕೇಳಿಸ್ಕೊತಿದ್ದೆ ಪಾಠನ. ಅದು ಬಂದು ಮನೇಲಿ ಎಕ್ಸಾಮ್ ಟೈಮ್ ಇದ್ದಾಗ ಸ್ವಲ್ಪ ಜಾಸ್ತಿ ಓದ್ತಿದ್ದೆ. ಆಮೇಲಿಂದ ಚೆನ್ನಾಗಿ ಬಂದು ಮನೇಲಿ ರಿವೈಸ್ ಮಾಡ್ಕೊತಿದ್ದೆ. ಬೆಳಿಗ್ಗೆ 5 ಎದ್ದು ಓದ್ತಿದ್ದೆ, ಆಮೇಲೆ ಸಂಜೆ 11:30 ಓದ್ತಿದ್ದೆ. ರಿವಿಸನ್ ಮಾಡಿಕೊಂಡು ಏನು ಹೇಳ್ಕೊಟ್ಟು ಫುಲ್ ನೀಟಾಗಿ ಕೇಳಿಸ್ಕೊತಿದ್ದೆ ಟೀಚರ್ಸ್ ಏನು ಹೇಳ್ತಿದ್ರು ಅಂತ. ಅದೇ ಇವಾಗ ನಂಗೆ ಉಪಯೋಗ ಆಯಿತು ಅಷ್ಟೇ.
1: ಹಾಗಿದ್ರೆ ತಾವು ಈಗ ಪ್ರಸ್ತುತ SSLC ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಅಂದರೆ, ತಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಾಗಿರ್ಬೋದು, 8 9 ತರಗತಿಯಲ್ಲಾಗಿರ್ಬೋದು, ಇದೇ ರೀತಿ ಇತ್ತ ತಮ್ಮ ಓದಿನ ಕ್ರಮ?
2: ಸ್ಟಾರ್ಟಿಂಗಿಂದನೂ ಹಿಂಗೆ ಇತ್ತು. ನಾನು ಏನು ಓದ್ತಿದ್ದೆ ಇದೇ ಥರ ಚೆನ್ನಾಗಿ ಓದ್ತಿದ್ದೆ ಆಗಲಿಂದ.
1: ಅಲ್ಲೆಲ್ಲ ಯಾವ ಥರ ಅಂಕಗಳನ್ನ ಗಳಿಸ್ಕೊತಾ ಇದ್ರಿ, ಓದ್ನಲ್ಲಿ ಯಾವ ರೀತಿ ತೊಡಸ್ಕೊಳ್ತಾ ಇದ್ರಿ ಆರಾಮದಿಂದ?
2: ಜಾಸ್ತಿ ಅವಾಗೆ ಜಾಸ್ತಿ ಟೆನ್ಷನ್ ತಗೋತಿರ್ಲಿಲ್ಲ. 10th ಬಂದ್ಮೇಲೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, 9th ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು, 10th ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿ ಜಾಸ್ತಿ ಓದ್ತಿದೆ. ಅಲ್ಲಿ ಜಾಸ್ತಿ ಓದ್ತಿರ್ಲಿಲ್ಲ 8th 9th. ಯಾವಾಗ ಎಕ್ಸಾಮ್ ಇರ್ತಿತ್ತೋ ಅವತ್ತು ಓದ್ಕೊತಿದ್ದೆ ಅಷ್ಟೇ. ಇವಾಗ ಬಂದಾಗ ಸ್ವಲ್ಪ ಮಾಮೂಲಿ ಡೇಸ್ ಎಲ್ಲ ಇರ್ತಲ್ಲ ಅವಾಗೆಲ್ಲ ಓದ್ತಿದೆ 10th ಮಾತ್ರ.
1: ಹಾಗಿದ್ರೆ ತರಗತಿಯಲ್ಲಿ ತಮ್ಮ ಶಾಲಾ ಶಿಕ್ಷಕರಾಗಿರ್ಬೋದು ತಮಗೆ ಪಾಠಗಳನ್ನು ಬೋಧಿಸಿದ ರೀತಿ, ತಾವು ಅದನ್ನು ಅರ್ಥೈಸ್ಕೊಳ್ತಾ ಇದ್ದದ್ದು, ತಮಗೆ ಬಂದಂಥ ಅನುಮಾನಗಳನ್ನು ಬಗೆಹರಿಸ್ಕೊಳ್ತಿದ್ದದ್ದು, ಇದೆಲ್ಲ ಹೇಗಿತ್ತು?
2: ಚೆನ್ನಾಗಿ ಕೇಳಿಸ್ತಿದ್ದೆ ಪಾಠನ. ಅದಾದ್ಮೇಲಿಂದ ಕ್ಲಾಸಲ್ಲಿ ಯಾವತ್ತು ಡೌಟ್ ಕೇಳ್ತಿರ್ಲಿಲ್ಲ. ನೆಕ್ಸ್ಟ್ ಹೋಗ್ಬಿಟ್ಟು ಮನೇಲಿ ಪಾಠ ಓದ್ತಿದ್ದೆ, ಅದ್ರಲ್ಲಿ ಬಂದಿದ್ದ ಡೌಟ್ನ ಹೋಗ್ಬಿಟ್ಟು ನೆಕ್ಸ್ಟ್ ಟೀಚರ್ಸ್ಗಳು ಕೇಳ್ತಿದ್ದೆ ಅಷ್ಟೇ.
1: ತರಗತಿಯಲ್ಲಿ ತಮಗೆ ಯಾವ ರೀತಿ ಪಾಠ ಮಾಡ್ತಾ ಇದ್ರು ಶಿಕ್ಷಕರು?
2: ಚೆನ್ನಾಗಿ ಮಾಡ್ತಿದ್ರು, ಫುಲ್ಲು ಬರೀ ಬುಕ್ಕಲ್ಲಿ ಏನಿತ್ತು ಅಷ್ಟೇ ಮಾಡ್ತಿರ್ಲಿಲ್ಲ ನಮಗೆ.

0: ಕೀ ಪಾಯಿಂಟ್ಸ್ನು ಬರೆಸ್ತಿದ್ರು. ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾವ ರೀತಿ ಕೊಡ್ಬೋದು ಆ ಥರ ಕ್ವಶನ್ಸ್ನು ಬರೆಸ್ತಿದ್ರು, ಆ ಥರನೂ ಹೇಳ್ಕೊಡ್ತಿದ್ರು. ಧೈರ್ಯವಾಗಿರಿ ಅಂತಲೇ ಹೇಳ್ತಿದ್ರು ನಮ್ಮ ಟೀಚರ್ಸು, ತುಂಬ ಸಪೋರ್ಟ್ ಮಾಡವ್ರೆ.
1: ಈಗ ಒಂದು ತರಗತಿ ಅಂತ ಅಂದಮೇಲೆ ತಮಗೆ ಪಾಠಗಳನ್ನು ಶಿಕ್ಷಕರು ಬೋಧಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರ ನಡುವಿನ ಸಂವಹನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೇವಲ ಶಿಕ್ಷಕರೇ ಮಾತ್ರ ಮಾತಾಡ್ತಾ ಹೋಗ್ತಿದ್ರೆ ನಿಮಗೆ ಭಾಳಷ್ಟು ಅರ್ಥ ಆಗೋದ್ರಲ್ಲಿ ಸಮಸ್ಯೆ ಆಗ್ಬೋದು. ಆ ನಿಟ್ಟಿನಲ್ಲಿ ತರಗತಿಯಲ್ಲಿ ನಿಮ್ಮ ಮತ್ತು ಶಿಕ್ಷಕರ ನಡುವಿನ ಮಾತುಕತೆ ಆಗಿರ್ಬೋದು, ಪಾಠಗಳನ್ನು ಅರ್ಥೈಸ್ಕೊಳ್ಳೋದಾಗಿರ್ಬೋದು, ಹೇಗಿರ್ತಿತ್ತು
0: ಅಂದರೆ ಕ್ಲಾಸಲ್ಲಿ ಏನು ಕೇಳ್ತಿರ್ಲಿಲ್ಲ ನಾನು. ನೆಕ್ಸ್ಟ್ ಹೋಗಿ ಪಾಠ ಓದಿದ ಮೇಲೆ ಕೇಳ್ತಿದ್ದು, ಅಂದರೆ ಬೇರೆ ಸ್ಟೂಡೆಂಟ್ಸ್ಗಳು ಕೇಳ್ತಿದ್ರು, ಕೇಳಿದ ತಕ್ಷಣ ಪಕ್ಕ ಆವಾಗಲೇ ಹೇಳ್ಬಿಡೋರು ಟೀಚರ್ಸು, ಚೆನ್ನಾಗಿ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಮೆಸೇಜ್ ಮಾಡಿದ್ರು ಅಷ್ಟೇ, ಅಲ್ಲೇ ಆನ್ಸರ್ ಬೇಗ ಕೊಡ್ತಿದ್ರು, ನೀಟಾಗಿ ನಮಗೆ ಅರ್ಥ ಮಾಡಿಸ್ಕೊಡ್ತಿದ್ರು ಅವರು.
1: ಈಗ ತಾವು ಓದ್ತಾ ಇದ್ದಿದ್ದು ಎಚ್ ಡಿ ಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದಲ್ಲಿ, ತಾವು ಪ್ರಾಥಮಿಕ ಶಿಕ್ಷಣದಿಂದ ಅಲ್ಲೇ ಓದಿದ್ದ
0: ಸೆಂಟ್ ಮೇರಿಸ್, ಅಲ್ಲಿಂದ ನೆಕ್ಸ್ಟ್ ಸಿಕ್ಸ್ತ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸ್ ಆಗಿ ಆದರ್ಶಕ್ಕೆ ಬಂದಿತ್ತು.
1: ಆರನೇ ತರಗತಿಯಿಂದ ತಾವು ಎಸ್ ಎಲ್ ಸಿ ವರೆಗೆ ಆದರ್ಶ ವಿದ್ಯಾಲಯದಲ್ಲಿ ಶಿಕ್ಷಣ ಪಡ್ಕೊಂಡಂಥದ್ದು. ಹಾಗಿದ್ರೆ ತಾವು ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆನಲ್ಲಿ ಈ ಒಂದು ಉನ್ನತ ಅಂಕಗಳನ್ನು ಗಳಿಸ್ಕೊಂಡು ಒಂದು ಸಾಧನೆಯನ್ನು ಮಾಡಲಿಕ್ಕೆ ತಮ್ಮ ಕುಟುಂಬದವರ ಸಹಕಾರ ಬೆಂಬಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಅವರ ಸಹಕಾರ ಮತ್ತು ಬೆಂಬಲ ಹೇಗಿತ್ತು ಆರಂಭದಿಂದಲೂ?
0: ನಮ್ಮ ಫ್ಯಾಮಿಲಿ ಅಂತೂ ತುಂಬ ಸಪೋರ್ಟ್ ಮಾಡೋಯ್ತು ನನಗೆ, ಅಂದರೆ ಸ್ವಲ್ಪ ಎದುರುತ್ತಿದ್ದೆ ಎಕ್ಸಾಮ್ ಟೈಮಲ್ಲಿ, ಆವಾಗ ಫುಲ್ ಧೈರ್ಯ ಕೊಟ್ಟು ನಿಂಗೆ ಎಷ್ಟು ಬರುತ್ತೆ ಅಷ್ಟು ಬರಿ, ನಾವು ಎಷ್ಟು ಇದೇ ಮಾರ್ಕ್ಸ್ ತೆಗಿ ಅಂತಲೂ ಹೇಳ್ತಿರ್ಲಿಲ್ಲ ನನಗೆ, ನೀವು ಎಷ್ಟು ಬೇಕೋ ಅಷ್ಟು ತೆಗೀರಿ ಅಷ್ಟು ತಗೋ ಅಂತ ಅಂದ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿದ್ರು ನನಗೆ, ಧೈರ್ಯ ತುಂಬಿದ್ರು ಅವರೇ ನನಗೆ.
1: ಅಂದ್ರೆ ಹೆಚ್ಚಿನದಾಗಿ ತಮಗೆ ಓದ್ಲಿಕ್ಕೆ ಬಿಡ್ತಾ ಇದ್ರು,
0: ಏನ್ ಕೆಲಸ ಮಾಡ್ತಿರ್ಲಿಲ್ಲ, ಫುಲ್ ನಮ್ಮ ಮಮ್ಮಿ ಓದಕ್ ಬಿಡ್ತಿರೋದು ನನ್ನ, ಅವರೇ ಕೆಲಸ ಮಾಡ್ತಿದ್ರು.
1: ಈಗ ಎಸ್ ಎಸ್ ಎಲ್ ಸಿ ಅನ್ನೋದು ಒಂದು ಪ್ರಮುಖವಾದಂತ ಘಟ್ಟ, ಒಂದು ಶೈಕ್ಷಣಿಕ ಹಾದಿನಲ್ಲಿ ಮೊದಲನೇ ಹಾಗೂ ಪ್ರಮುಖವಾದಂತ ಘಟ್ಟ, ಇದು ತಮಗೆ ಬಹಳ ಮುಖ್ಯವಾಗಿ ತಿಳಿದಿತ್ತು. ತಾವು ಮಾನಸಿಕವಾಗಿ ಯಾವ ರೀತಿ ಎಲ್ಲ ತಯಾರಿ ಮಾಡ್ಕೊಂಡಿದ್ರಿ?
0: ತಯಾರಿ ಅಂದ್ರೆ ಏನು ಮಾಡ್ತಿರ್ಲಿಲ್ಲ, ಅಷ್ಟೇ ಹೇಳುದ್ನಲ್ಲ ಅಷ್ಟೇ, ಆ ಟೈಮಲ್ಲಿ ಏನು ಓದ್ತಿದೆ ಅಷ್ಟೇ, ಜಾಸ್ತಿ ಏನು ತಯಾರಿ ಮಾಡ್ಕೊಂಡಿಲ್ಲ ನಾನು.
1: ಶಾಲಾ ಆರಂಭದಿಂದಲೂ
0: ಶಾಲಾ ಆರಂಭದ ಸ್ಪೆಷಲ್ ಕ್ಲಾಸ್ ತಗೋತಿದ್ರು, ಅದರಿಂದ ಇನ್ನೂ ಫುಲ್ ಯೂಸ್ ಆಯ್ತು, ಬೇಗ ಹೋಯ್ತು, ಚೆನ್ನಾಗಿ ಬೇಗ ಪಾಠಗಳನ್ನೆಲ್ಲ ಮುಗಿಸ್ತಿದ್ರು. ಶಾಲಾ ಆರಂಭದಲ್ಲಿ ನನಗೆ ಅಷ್ಟು ಏನು ಗೊತ್ತಾಯ್ತಿರ್ಲಿಲ್ಲ, ಅದಾದ್ಮೇಲಿಂದ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಈ ತರ ಇರುತ್ತೆ ಅಂತ ಗೊತ್ತಾಗಿ ಅದಾದ್ಮೇಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಓದೋದಿಕ್ಕೆ ಚೆನ್ನಾಗಿ. ಫಸ್ಟ್ ಅಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊತಿರ್ಲಿಲ್ಲ.
1: ಹಾಗೇನೆ ಶಾಲಾ ದಿನಗಳ ಆರಂಭದಂತಹ ಸಂದರ್ಭದಲ್ಲಾಗಿರ್ಬೋದು, ಅಲ್ಲಿ ತಾವು ಓದಲಿಕ್ಕೆ ಶುರು ಮಾಡಿದಂತಹ ಪರಿಯಾಗಿರ್ಬೋದು, ಪರೀಕ್ಷೆ ಸಮಯ ಹತ್ರ ಬಂದಾಗ ತಮ್ಮ ಓದಿನ ಪರಿಯಾಗಿರ್ಬೋದು, ಅದರಲ್ಲಿ ಬಹಳಷ್ಟು ಬದಲಾವಣೆಗಳು ಮತ್ತು ವ್ಯತ್ಯಾಸ ಇರುತ್ತೆ. ಪರೀಕ್ಷೆ ಬರೆಯೋಕ್ಕೂ ಮುಂಚೆ ನೀವು ಬಹಳಷ್ಟು ಪ್ರಿಪರೇಟರಿಗಳನ್ನು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸ್ತೀರ, ಆ ಪರೀಕ್ಷೆಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಉತ್ತರವನ್ನು ಬರೀತಿದ್ರಿ ಪ್ರಶ್ನೆಗಳಿಗೆ?
0: ಅವರು ಬೋರ್ಡಿಂದ ಕೊಡ್ತಿದ್ರಿಂದ ನಮಗೆ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು, ಅಲ್ಲೂ ಅಷ್ಟೇ ಕರೆಕ್ಟಾಗಿ ಚೆನ್ನಾಗಿ ಬರೀತಿದೆ, ಅದರ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯನ್ಯುವಲ್ಗೆ ಯೂಸ್ ಆಯಿತು. ಅಂದರೆ ಅದರಲ್ಲಿ ಎಷ್ಟು ಕಾಂಪಿಟೇಟಿವ್ ಬರುತ್ತೆ, ಅಡಿಷ್ನಲ್ ಕ್ವಶನ್ಸು, ಬೇರೆ ಬೇರೆ ನಮ್ಮ ಪಾಠಕ್ಕೆ ರಿಲೇಟ್ ಆಗದೇ ಇರೋದು ಸ್ವಲ್ಪ ಸ್ವಲ್ಪ ಇರುತ್ತೆ, ರಿಲೇಟ್ ಇರುತ್ತೆ ಬಟ್ ಸ್ವಲ್ಪ ಹೊರಗಡೆಯಿಂದ ಅಪ್ಲಿಕೇಶನ್ ಲೆವೆಲ್ ಕೊಟ್ಟಿರ್ತಾರಲ್ವ, ಅದೆಲ್ಲ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರಿಲೇ ಕೊಡ್ತಿದ್ರು, ಅದರಿಂದ ನಮಗೆ ನೆಕ್ಸ್ಟ್ ಆ್ಯನ್ಯುವಲ್ಗೆ ಫುಲ್ ಯೂಸ್ ಆಯಿತು. ಅದೇ ಥರ ಆ ಅಪ್ಲಿಕೇಶನ್ನ ನಾವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ಜಾಸ್ತಿ. ನೆಕ್ಸ್ಟ್ ಅವಾಗಿಂದ ಬರೀ ಮಾಮೂಲಿ ಟೆಕ್ಸ್ಟ್ ಬುಕ್ ಓದ್ಕೊಂಡು ಇರ್ತಿದ್ದೋ, ಆ ಥರ ಅಪ್ಲಿಕೇಶನ್ ಲೆವೆಲ್ ಎಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಟರಿ ಟೈಮಿಂದಾನೆ.
1: ಎಷ್ಟು ಹಂತದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ತಾವು ಎದುರಿಸಿದ್ರಿ?
0: 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 3 ಮಾಡಿದ್ರು ನಮಗೆ ಅಷ್ಟೇ.
2: 3 ಪೂರ್ವ ಸಿದ್ಧತಾನು ಕೂಡ ರಾಜ್ಯ ಮಟ್ಟದ್ದು
0: ಆಗಿತ್ತು, ಸ್ಕೂಲ್ ಲೆವೆಲ್ ಯಾವುದು ಮಾಡಿದ್ರು.
1: ಹಾಗಿದ್ರೆ ಪರೀಕ್ಷೆ ಸಮಯ ಹತ್ರ ಬರ್ತಿದ್ದಂಥ ಸಂದರ್ಭದಲ್ಲಿ, ಪರೀಕ್ಷೆಯ ದಿನಾಂಕಗಳು ವೇಳಾಪಟ್ಟಿ ಪ್ರಕಟ ಆದಂಥ ಸಂದರ್ಭದಲ್ಲಿ, ಆ ಪರೀಕ್ಷೆಯನ್ನು ಗುರಿಯಾಗಿ ಇಟ್ಕೊಂಡು ಯಾವ ರೀತಿಯಾದಂಥ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತೀರಾ? ಆ ಸಮಯದಲ್ಲಿ ಅಧ್ಯಯನದಲ್ಲಿ ಏನಾದರೂ ಬದಲಾವಣೆಗಳು ಮಾಡ್ಕೊಂಡ್ರ?
0: ಬದಲಾವಣೆ ಅಂದರೆ ಸ್ವಲ್ಪ ಜಾಸ್ತಿ ಹೊರಗಡೆ ಬೇರೆ ಕ್ವಶನ್ಸು ಅದನ್ನು ಫೋನಲ್ಲಿ ಚೆಕ್ ಮಾಡಿ ತಗೊಂಡು ಓದ್ತಿದ್ದೆ, ಒಂದೊಂದು ಸಬ್ಜೆಕ್ಟ್ ಇವತ್ತು ಅಂತ ಇಟ್ಕೊಂಡು, ಅದಾದ್ಮೇಲೆ ಸ್ಟಡಿ ಗ್ಯಾಪ್ ಇತ್ತಲ್ಲ ಸ್ಟಡಿ ಹಾಲಿಡೇಸ್, ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ದಿನ ಒಂದೊಂದು ಚಾಪ್ಟರ್ಸ್ ಓದಬೇಕು, ಡಿಫಿಕಲ್ಟ್ ಚಾಪ್ಟರ್ಸ್ ಯಾವ್ದೈತೆ ಅದನ್ನು ಫಸ್ಟು ಅದನ್ನೊಂದು ಸೈಡ್ ಇಟ್ಬಿಟ್ಟು ಈಸಿ ಒಂದು ಓದ್ಕೋಬೇಕು, ನೆಕ್ಸ್ಟು ಡಿಫಿಕಲ್ಟ್ಗೆ ಹೋಗ್ಬೇಕು, ಆ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಓದ್ದೆ.
1: ಒಟ್ಟು 6 ವಿಷಯಗಳನ್ನು ಒಳಗೊಂಡಿತ್ತು ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ. ಆ 6 ವಿಷಯಗಳಲ್ಲಿ ತಮಗೆ ಕಷ್ಟವಾದಂಥ ವಿಷಯ ಯಾವುದಾಗಿತ್ತು? ಆ ಕಷ್ಟವಾದಂಥ ವಿಷಯಗಳನ್ನು ಯಾವ ರೀತಿ ತಾವು ಸುಲಭವಾಗಿ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡ್ತಾ ಇದ್ರಿ?
0: ಸೈನ್ಸ್ ಕಷ್ಟ ಇತ್ತು ಸ್ವಲ್ಪ, ನಾನು ಯಾವಾಗ ಟೆಕ್ಸ್ಟ್ ಬುಕ್ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಆವಾಗ ಸ್ವಲ್ಪ ಈಸಿ ಅನಿಸ್ತು, ಅಲ್ಲಿವರೆಗೂ ಓದ್ದೇ ಇದ್ದಾಗ ನನಗೆ ಫುಲ್ ಕಷ್ಟ ಅನಿಸ್ತಿತ್ತು, ಟೆಕ್ಸ್ಟ್ ಬುಕ್ ಓದ್ಮೇಲೆ ಈಸಿ ಆಯಿತು.
1: ಶಿಕ್ಷಕರೊಡನೆ ಬಗೆಹರಿಸ್ಕೊಳ್ತಾ ಇದ್ರ ಕಷ್ಟದ ವಿಷಯಗಳನ್ನು?
0: ನಮ್ಮ ಟೀಚರ್ಸ್ ಕೇಳಿದ ತಕ್ಷಣ ಹೇಳ್ಕೊಡ್ತಿದ್ರು, ಸೈನ್ಸ್ ಅಂದರೆ ಸ್ವಲ್ಪ ಫಸ್ಟೇ ಕಷ್ಟ, ಅದನ್ನ ಹೋಗಿ ಕೇಳಿದಾಗ ಟೀಚರ್ಸ್ ಆಕ್ಟಿವಿಟಿ ಎಲ್ಲ ಕಲಿಬೇಕಾಗಿರುತ್ತೆ, ಅದನ್ನೆಲ್ಲ ಟೀಚರ್ ಬಂದು ಹೇಳ್ಕೊಡ್ತಿದ್ರು, ಅವ್ರು ನಾವು ಕೇಳಿದಾಗೆಲ್ಲ ಹೇಳ್ತಿದ್ರು.
1: ಹಾಗೆ ಸುಲಭದ ವಿಷಯ ಯಾವ್ದಾಗಿತ್ತು?
0: ಸುಲಭದ ವಿಷಯ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್, ಎರಡು ಫುಲ್ ಈಸಿ ಇತ್ತು, ನಮ್ಮ ಟೀಚರ್ಸ್ ಇಂದಾನೆ ಎರಡು ಈಸಿ ಆಗಿದ್ದು, ಸಖತ್ತಾಗಿ ಮಾಡ್ಕೊಡ್ತಿದ್ರು ಕನ್ನಡ ಮತ್ತು ಇಂಗ್ಲೀಷ್ ಟೀಚರ್ಸು.

0: ಅಲ್ಲಿಂದ ಫುಲ್ ಅಂದ್ರೆ ಫುಲ್ ಈಸಿ ಆಯ್ತು ನಮ್ಗೆ ಅದು.
1: ಮುಖ್ಯವಾಗಿ ಭಾಷಾ ವಿಷಯಗಳ ತಮಗೆ ಸುಲಭ ಅನಿಸ್ತಾ ಇತ್ತು,
0: ಅದು ಸೋಷಿಯಲ್ ಈಸಿ ಇತ್ತು, ಅದು ಫುಲ್ ಸಖತ್ತಾಗಿ ಮಾಡ್ತಿದ್ರು.
1: ಹಾಗೇನೆ ತಾವು ಶಿಕ್ಷಕರೊಡನೆ ಸಂವಹನ ಮಾಡಿ ಅನುಮಾನಗಳನ್ನು ಬಗೆಹರಿಸೋ ಜೊತೆಗೆ ತಮ್ಮ ಸಹಪಾಠಿಗಳ ಜೊತೆ ನೀವು ಗುಂಪು ಚರ್ಚೆ ಮಾಡೋದಾಗಿರ್ಬೋದು, ಗುಂಪು ಅಧ್ಯಯನ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ರ?
0: ಸ್ವಲ್ಪ ದಿನ ಮಾಡಿದೆ ಅಂದ್ರೆ ಫ್ರೆಂಡ್ಸ್ಗಳು ಬಂದು ಕೇಳ್ತಿದ್ರು ಡೌಟ್ನ, ನಾನು ಏನಾದ್ರು ಡೌಟ್ ಇದ್ರೆ ಅವ್ರನ್ನ ಕೇಳ್ತಿದ್ದೆ, ಆಮೇಲಿಂದ ಟೀಚರ್ ಹತ್ರ ಹೋಯ್ತಿದ್ದು ಸ್ವಲ್ಪ ಸ್ವಲ್ಪ ಅಷ್ಟೇ. ಅದಾದ್ಮೇಲೆ ಜಾಸ್ತಿ ಚರ್ಚಿಸಕ್ ಹೋಗಿಲ್ಲ ಫ್ರೆಂಡ್ಸ್ಗಳ ಜೊತೆ, ಏನೋ ಸ್ವಲ್ಪ ಸ್ವಲ್ಪ ಅಷ್ಟೇ.
1: ಹಾಗೇನೆ ಈಗ ಪರೀಕ್ಷೆಯ ವೇಳಾಪಟ್ಟಿ ಪ್ರಕಟ ಆಗುತ್ತೆ, ಪರೀಕ್ಷೆ ದಿನಾಂಕಗಳು ನಿಗದಿ ಆಗುತ್ತೆ, ತಾವು ಇನ್ನೇನು ಪರೀಕ್ಷೆ ಕೇಂದ್ರಕ್ಕೆ ಹೋಗಿ ಪರೀಕ್ಷೆ ಬರೀಬೇಕು, ಆ ಸಂದರ್ಭದಲ್ಲಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಪೂರ್ವ ಸಿದ್ಧತೆಗಳನ್ನು ತಾವು ಮಾಡಿಕೊಂಡು ಪರೀಕ್ಷಾ ಕೇಂದ್ರಗಳಿಗೆ ಹೋಗ್ತಾ ಇದ್ರಿ?
0: ಅಂದರೆ ಫುಲ್ ಭಯ ಪಟ್ಕೋಬಾರ್ದು, ನೀಟಾಗಿ ಚೆನ್ನಾಗಿ ಬರೀಬೇಕು ಅನ್ನೋ ಮೈಂಡ್ ಸೆಟ್ಟಿಂದ ಹೋಯ್ತಿದ್ದೆ. ನಾನು ಚೆನ್ನಾಗಿ ಬರೀಬೇಕು ಅಂದರೆ ಭಯ ಇರುತ್ತಲ್ವ, ಅದನ್ನ ಭಯ ಎಲ್ಲ ಒಗ್ಸ್ಕೊಂಡು ಸ್ಟ್ರೆಸ್ ಇಲ್ದೇ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಂಡು ಹೋಗಿದ್ದೆ.

0: ಹಾಗೇನೆ ಮತ್ತೊಂದು ವಿಷಯ ಅಂದ್ರೆ ಈ ಪರೀಕ್ಷೆ ಸಮಯದಲ್ಲಿ ಪರೀಕ್ಷೆಗೆ ಹೆಚ್ಚಿನ ಒತ್ತು ಕೊಟ್ಟು ಓದೋದ್ರ ಜೊತೆಗೆ ತಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಪರೀಕ್ಷೆ ಸಮಯದಲ್ಲಿ ಆರೋಗ್ಯ ಹದಗೆಡ್ತು ಅಂದರೆ ಅದು ನೇರವಾಗಿ ಪರೀಕ್ಷೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಸಂದರ್ಭದಲ್ಲಿ ತಮ್ಮ ಆಹಾರದ ಸಮತೋಲನ ಆಗಿರ್ಬೋದು, ಆರೋಗ್ಯದ ಕಡೆ ತಾವು ಗಮನ ಹರಿಸೋದಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಕಾಳಜಿ ವಹಿಸ್ತಾ ಇದ್ರಿ?
1: ಆರೋಗ್ಯ ಅಷ್ಟೊಂದು ಕಾಳಜಿ ವಹಿಸಿಲ್ಲ, ಆದ್ರೂ ವಹಿಸ್ತಿದ್ರೆ ನಮ್ಮ ಟೀಚರ್ಸ್ ಯಾವಾಗಲೂ ಇದನ್ನೇ ಹೇಳ್ತಿದ್ರು, ಆರೋಗ್ಯದ ಮೇಲೆ ಜ್ಞಾನ ಕೊಡಿ, ಅದೇ ಮುಖ್ಯ ಅಂತ ಹೇಳ್ಬಿಟ್ಟು. ಅದರಿಂದ ಅಂದ್ರೆ ತರಕಾರಿ ಏನು ತಿಂತಿರ್ಲಿಲ್ಲ, ಅಂದ್ರೆ ಜಾಸ್ತಿ ಜಂಕ್ ಫುಡ್ ತಿಂತಿರ್ಲಿಲ್ಲ ಆ ಟೈಮಲ್ಲಿ. ಫಸ್ಟ್ ಎಲ್ಲ ತಿಂತಿದ್ದೆ, ಅವಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ, ಜಾಸ್ತಿ ಇರಲಿಲ್ಲ, ಸ್ವಲ್ಪ ಗಮನ ಇಟ್ಟಿದ್ದೆ.
0: ಹಾಗಿದ್ರೆ ಈಗ ಪರೀಕ್ಷೆ ಸಮಯ ಹತ್ರ ಬಂತು, ಪರೀಕ್ಷಾ ಕೇಂದ್ರಕ್ಕೆ ಓಡ್ತಿದ್ದೀರಾ, ಆ ಸಂದರ್ಭದಲ್ಲಿ ತಾವು ಚೆನ್ನಾಗಿ ಓದಿದ್ದೀರಾ, ನಾ ಚೆನ್ನಾಗಿ ಪರೀಕ್ಷೆ ಬರುತ್ತೀನಿ ಒಂದು ನಂಬಿಕೆ ಮೇಲೆ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕುಳಿತಂಥ ಸಂದರ್ಭದಲ್ಲಿ ಮನಸ್ಥಿತಿಯನ್ನು ಯಾವ ರೀತಿಯಾಗಿ ಇಟ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾಗಿರ್ಬೋದು, ಅದಕ್ಕೆ ತಕ್ಕಂತೆ ಉತ್ತರವನ್ನು ಬರೆಯೋದಾಗಿರ್ಬೋದು, ಯಾವ ಕ್ರಮಗಳನ್ನು ಅನುಸರಿಸಿ ಬರೀತಾ ಇದ್ರಿ?
1: ನಾನು ಫಸ್ಟು ನಾನು ಬರದೇ ಬರಿತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ಒಯ್ತಿದ್ದೆ. ನನಗೆಲ್ಲ ಗೊತ್ತು, ಯಾಕೆ ಹೆದರ್ಕೋಬೇಕು, ಚೆನ್ನಾಗಿ ಬರಿಬೇಕು ಅನ್ಕೊಂಡು ಆ ಕಾನ್ಫಿಡೆಂಟ್ ಮೇಲೆ ಒಯ್ತಿದ್ದೆ. ನೆಕ್ಸ್ಟು 15 ಮಿನಿಟ್ಸ್ ಏನೋ ಓದಕ್ಕಂತ ಕೊಡ್ತಿದ್ರು, ಅವಾಗ ನೀಟಾಗಿ ಓದ್ಕೊತಿದ್ದೆ ಎಲ್ಲನೂ. ಅದಾದ್ಮೇಲಿಂದ ನೆಕ್ಸ್ಟ್ ಆನ್ಸರ್ ಬರೆಯುವಾಗ ಹಂಗೆ ಓದ್ಕೊಂಡು ಹಂಗೆ ಬರೆದ್ಬಿಡ್ತೆ, ಡೀಟೇಲ್ ಆಗಿ ಓದ್ತಿರ್ಲಿಲ್ಲ. ಆಗ ಫಸ್ಟ್ 15 ಮಿನಿಟ್ಸ್ ಅಲ್ಲಿ ನೀಟಾಗಿ ಓದ್ತಿದ್ದೆ.
0: ಕೆಲವೊಂದು ವಿದ್ಯಾರ್ಥಿಗಳು ಒಂದು ಗಾದೆ ಮಾತಿನ ಪ್ರಕಾರ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋ ರೀತಿ ಪರೀಕ್ಷೆ ಸಮಯ ಹತ್ರ ಬಂದಾಗ ಹೆಚ್ಚಿನ ಒತ್ತಡವನ್ನು ಕೊಟ್ಟುಕೊಂಡು ಓದೋದನ್ನ ನಾವು ಗಮನಿಸಿರ್ತೀವಿ, ಆ ತರ ಮಾಡುವಂಥದ್ದು ಎಷ್ಟು ತಪ್ಪು ನಿರ್ಧಾರ?
1: ತುಂಬಾ ತಪ್ಪು. ಆ ಟೈಮಲ್ಲಿ ನಾವು ಎಷ್ಟು ಫಾಸ್ಟ್ ಆಗಿ ಓದ್ತೀವಿ, ನಮ್ಮ ತಲೆಯಲ್ಲಿ ಒಂದು ಸ್ವಲ್ಪನೂ ಉಳಿಯಲ್ಲ. ಅದು ಫಸ್ಟಿಂದ ಎಷ್ಟು ನಾವು ಓದ್ಕೋಬತ್ತೀವಿ ಅದೆಲ್ಲ ತುಂಬ ತಲೆಯಲ್ಲಿಡುತ್ತೆ. ನೆಕ್ಸ್ಟ್ ಅದನ್ನು ರಿವೈಸ್ ಮಾಡಿದ್ರೆ ಈಸಿಯಾಗಿ ಬರಿಬೋದಲ್ಲ. ಆ ಟೈಮಲ್ಲಿ ಏನಕ್ಕೆ ಅಷ್ಟೊಂದು ಸ್ಟ್ರೆಸ್ ಹಾಕಬೇಕು, ಏನು ತಲೆಯಲ್ಲಿ ಉಳಿಯಲ್ಲ ಅಷ್ಟು ಸ್ಟ್ರೆಸ್ ಅಲ್ಲಿ ನಾವೇನಾದ್ರು ಓದಿದ್ರೆ. ಯಾವ್ಯಾವ ಚಾಪ್ಟರ್ಸ್ ಆಗಿರುತ್ತೆ ಆ ಟೈಮಲ್ಲಿ ಹೋಗ್ಬಿಟ್ಟು ಮನೆಗೆ ರಿವಿಸನ್ ಮಾಡ್ಬಿಡ್ಬೇಕು ಅದನ್ನ. ನೆಕ್ಸ್ಟ್ ಟೀಚರ್ಸ್ ಯೂನಿಟ್ ಟೆಸ್ಟ್ ಕೊಡ್ತಾರೆ, ಅವಾಗ ಅದನ್ನ ಅಟೆಂಡ್ ಮಾಡಬೇಕು, ಅಬ್ಸೆಂಟ್ ಆಗಬಾರ್ದು. ಅವಾಗ ನೀಟಾಗಿ ಅದನ್ನ ಚೆನ್ನಾಗಿ ಓದ್ಬಿಟ್ರೆ ಟೆಕ್ಸ್ಟ್ ಬುಕ್ಕು, ನೆಕ್ಸ್ಟ್ ಆನ್ಯುವಲ್ ಎಕ್ಸಾಮ್ ಅಲ್ಲೆಲ್ಲ ಹಂಗೆ ಕಣ್ಣಾರಿಸ್ಕೊಂಡು ಹೊಂಟವ್ರೆ ಈಸಿ ಆಗ್ಬಿಡುತ್ತೆ.
0: ಪ್ರತಿಯೊಂದು ವಿಷಯದ ಪರೀಕ್ಷೆಗಳಿಗೆ ಎಷ್ಟು ದಿನಗಳ ಅಂತರ ಸಿಗ್ತಾ ಇತ್ತು, ಆ ಉಳಿದಂತ ರಜಾ ದಿನಗಳನ್ನ ಯಾವ ರೀತಿ ತಾವು ಬಳಸ್ಕೊತಾ ಇದ್ರಿ?
1: ರಜೆ ಟೈಮಲ್ಲಿ ನಾನು ತುಂಬಾ ಬಳಕೆ ಮಾಡ್ಕೊಂಡಿದ್ದೀನಿ. ನಾನು ಒಂದು ಸ್ವಲ್ಪ ಜಾಸ್ತಿ ಟೈಮ್ನೇ ಕೊಡ್ತಿರ್ಲಿಲ್ಲ ಬೇರೆ ಕಡೆ, ಊಟ ಮಾಡ್ತಿದ್ದೆ ಅಷ್ಟೇ. ಅದಾದ್ಮೇಲಿಂದ ಯಾವಾಗಲೂ ಜಾಸ್ತಿ ಅದೇ ಓದ್ತಿದ್ದೆ. ಟೆಕ್ಸ್ಟ್ ಬುಕ್ ಎಲ್ಲ ಓದಾಯ್ತು ಅಂದ್ರೆ ನೆಕ್ಸ್ಟ್ ಪೇಪರ್ಸ್ಗಳು, ಕ್ವಶನ್ ಪೇಪರ್ಸ್ ಓದ್ತಿದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಏನಾದ್ರು ಅಪ್ಲಿಕೇಶನ್ ಲೆವೆಲ್ ಏನಾದ್ರು ಇರುತ್ತೆ ಅದನ್ನೇನಾದ್ರೂ ತೆಗೆದು ಓದ್ತಿದ್ದೆ, ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ.
0: ಹಾಗಿದ್ರೆ ಎಲ್ಲ ವಿಷಯದ ಪರೀಕ್ಷೆಗಳು ಮುಗಿಯುತ್ತೆ, ಪರೀಕ್ಷೆ ಮುಗಿದಂತ ಸಂದರ್ಭದಲ್ಲಿ ತಮ್ಮ ಮನಸ್ಥಿತಿ ಹೇಗಿತ್ತು? ಪರೀಕ್ಷೆ ಎಲ್ಲ ಮುಗಿದಿದೆ, ಈಗ ತಮ್ಮ ಮನಸ್ಥಿತಿನಲ್ಲಿ ಏನ್ ಓಡ್ತಾ ಇತ್ತು ಆ ಸಂದರ್ಭದಲ್ಲಿ?
1: ಫುಲ್ ಖುಷಿ ಆಗ್ಬಿಡ್ತು ಎಕ್ಸಾಮ್ ಮುಗಿದ್ಮೇಲೆ. ಈಗ ಸದ್ಯಕ್ಕೆ ಫ್ರೀ ಬರ್ಡ್ ಅನ್ನೋ ತರ ಇದ್ದೆ. ಅದಾದ್ಮೇಲಿಂದ ಈ ಕಾಲೇಜ್ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ ಆಮೇಲಿಂದ.
0: ಹಾಗೆ ಪರೀಕ್ಷೆ ಎಲ್ಲ ಮುಗಿದು ಪರೀಕ್ಷೆಯ ಫಲಿತಾಂಶ ದಿನಾಂಕನೂ ಕೂಡ ಪ್ರಕಟ ಆಗುತ್ತೆ, ಪರೀಕ್ಷೆಯ ಫಲಿತಾಂಶ ಏನೋ ಪ್ರಕಟ ಆಗಬೇಕು, ಆ ಸಂದರ್ಭದಲ್ಲಿ ತಮ್ಮ ಒಂದು ನಿರೀಕ್ಷೆ ಹೇಗಿತ್ತು, ಆ ನಿರೀಕ್ಷೆಯನ್ನ ಆ ಫಲಿತಾಂಶ ಮುಟ್ಟಿದ್ದು ಎಷ್ಟು ಖುಷಿ ಆಯ್ತು?
1: ತುಂಬಾ ಖುಷಿ ಅನ್ಕತ್ತಿದ್ದೆ, ಕನ್ಫರ್ಮ್ ಅನ್ಕೊಂಡಿರ್ಲಿಲ್ಲ. ನಾನು ಜಾಸ್ತಿ ಬತ್ತೀನಿ, 600 ಮೇಲೆ ಬಂದೇ ಬತ್ತೀನಿ ಅಂತ

0: ತೇರ್ಗಡೆಯನ್ನು ಹೊಂದೋದಕ್ಕೆ ಭಾಳಷ್ಟು ಪರಿಶ್ರಮವನ್ನು ಪಟ್ಟಿದ್ದಾರೆ. ಪ್ರತಿಯೊಂದು ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳ ಒಂದು ಶೈಕ್ಷಣಿಕ ಅಂಕಿಅಂಶವನ್ನು ಗಮನಿಸೋದಾಗಿರ್ಬೋದು, ಶಿಕ್ಷಕರಿಗೆ ಮತ್ತಷ್ಟು ಒತ್ತು ಕೊಟ್ಟು ಅವರಿಗೆ ಓದಿಸೋದಾಗಿ ಹೇಳ್ಕೊಡೋದಾಗಿರ್ಬೋದು, ಭಾಳಷ್ಟು ತಮ್ಮ ಒಂದು ಪ್ರಯತ್ನವನ್ನು ಪಟ್ಟು ಈ ತಾಲೂಕು ಒಂದು ಈ ಹಂತಕ್ಕೆ ಬರಲಿಕ್ಕೆ ಭಾಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರ ತಾಲೂಕು ಶಿಕ್ಷಣಾಧಿಕಾರಿಗಳಿಗಾಗಿರ್ಬೋದು, ತಾಲೂಕಿನ ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳಿಗಾಗಿರ್ಬೋದು ಈ ಮೂಲಕ ತಾವು ಯಾವ ರೀತಿ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀರಿ?
1: ತುಂಬಾ ಧನ್ಯವಾದ ಹೇಳ್ತೀನಿ. ಅವರು ಆ ಸ್ಪೆಷಲ್ ಕ್ಲಾಸ್ ಅನ್ನೋದನ್ನ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡಿದಾಗಿದ್ರೆ ನಮ್ಗೆ ಯಾವ ಚಾಪ್ಟರ್ಸ್ ಮುಗಿತಿರ್ಲಿಲ್ಲ, ನೆಕ್ಸ್ಟ್ ನಮ್ಗೆ ಓದ್ಕೊಳ್ಳೋಕೆ ತುಂಬಾ ಕಷ್ಟ ಆಯ್ತಿತ್ತು. ಅವರ ರೀತಿ ಸ್ಪೆಷಲ್ ಕ್ಲಾಸ್ ಮಾಡಿ ಬೆಳಿಗ್ಗೆ ಸಂಜೆ ಎರಡು ಸಲಿನೂ ಮಾಡ್ತಿದ್ರು ಸ್ಪೆಷಲ್ ಕ್ಲಾಸು. ಆಮೇಲಿಂದ ಬೆಳಿಗ್ಗೆ ಎಲ್ಲ ಬೇರೆ ಕಡೆ ಹೋಗಿ ಬೇರೆ ಸ್ಟೂಡೆಂಟ್ಸ್ ಮನೆಗೆಲ್ಲ ಹೋಗಿ ವಿಚಾರಿಸ್ತಿದ್ರು, ಬಿ ಓ ಅವರೆಲ್ಲ ನಮ್ಮನೆಗೆ ಬಂದಿಲ್ಲ ಅಷ್ಟೇ, ಬೇರೆ ಕಡೆ ಎಲ್ಲ ಹೋಗಿ ವಿಚಾರಿಸ್ತಿದ್ರು. ಅದೆಲ್ಲ ಚೆನ್ನಾಗಿತ್ತು. ನಮ್ಮ ಸ್ಕೂಲಲ್ಲೂ ಪ್ರಿಪ್ರೇಟ್ರಿ ಆದಮೇಲೂ ಬತ್ತಿದ್ರು ಎಷ್ಟು ಬಂದೈತೆ, ಯಾರು ಫೇಲ್ ಆಗವ್ರೆ, ಯಾರು ಪಾಸ್ ಆಗವ್ರೆ ಅಂತಾರೆಲ್ಲ ಕೇಳೋದಕ್ಕೂ ಬತ್ತಿದ್ರು. ಅದು ತುಂಬ ಖುಷಿ ಆಯ್ತು. ಅವ್ರಿಗೆ ಫುಲ್ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಅವರಿಂದನೇ ತುಂಬ ನಮಗೆಲ್ಲ ಉಪಯೋಗ ಆಗಿರೋದು.
0: ಹಾಗಿದ್ರೆ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಶಸ್ಸು, ತಾಲೂಕಿಗೆ ಪ್ರಥಮ ಸ್ಥಾನ ಪಡ್ಕೊಂಡಿರೋದು ಒಂದು ಕಡೆ ಖುಷಿಯಾದರೆ, ತಮ್ಮ ಮುಂದಿನ ನಡೆ ಏನು, ಮತ್ತೆ ಮುಂದೆ ತಾವು ಪದವಿ ಪೂರ್ವ ಶಿಕ್ಷಣ ಪಡ್ಕೊಳ್ಳಿಕ್ಕೆ ಹೊರಟಿದ್ದೀರ, ಯಾವ ವಿಷಯವನ್ನು ಐಚ್ಛಿಕ ವಿಷಯವಾಗಿ ತೆಗೆದುಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರ, ಮುಂದಿನ ಭವಿಷ್ಯದಲ್ಲಿ ಏನೇನೆಲ್ಲ ಗುರಿಗಳನ್ನು ಈಗಲಿಂದ ತಾವು ಇಟ್ಕೊಂಡಿದ್ದೀರ?
1: ನಾನು ಸೈನ್ಸ್ ತಗೊಂಡು ಅದ್ರಲ್ಲಿ ಪಿ ಸಿ ಎಮ್ ಸಿ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ತಗೊಂಡಿದ್ದೀನಿ. ನೆಕ್ಸ್ಟು ನಾನು ಇಂಜಿನಿಯರಿಂಗ್ ಫೀಲ್ಡು ಅಥವಾ ಐ ಎಸ್ ಸ್ಕೇನರ್ ಆ ಥರ ಟ್ರೈ ಮಾಡಿ ಅದನ್ನು ಆಗಬೇಕು ಅನ್ನೋದು ನನ್ನ ಗುರಿ ಐತೆ.
0: ಅಂದ್ರೆ ಈಗಾಗಲೇ ನೀವು ವಿಜ್ಞಾನ ಐಚ್ಛಿಕ ವಿಷಯವನ್ನ ಪಡ್ಕೊಂಡು ಕಾಲೇಜಿಗೆ ದಾಖಲಾತಿ ಆಗಿದ್ದೀರಾ?
1: ಆಗಿದ್ದೀನಿ. ಅನ್ವೇಷಣ ಹುಣಸೂರು ತಾಲೂಕ್ ಹತ್ರ, ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಬಂದಿದ್ದೀವಿ.
0: ತಮ್ಮ ಮುಂದಿನ ಪದವಿ ಪೂರ್ವ ಶಿಕ್ಷಣಕ್ಕಾಗಿರ್ಬೋದು, ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗಾಗಿರ್ಬೋದು ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ.
1: ಥ್ಯಾಂಕ್ ಯು ಸರ್.
0: ಈಗ ಅದೇ ರೀತಿ ತಮ್ಮ ಒಂದು ಸಾಲಿನ ಪರೀಕ್ಷೆಗಳು ಮುಗಿದು ತಮ್ಮ ಒಂದು ಬ್ಯಾಚ್ನ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಒಂದು ಮುಂದೆ ಶಿಕ್ಷಣವನ್ನು ಪಡಲಿಕ್ಕೆ ಹೊರಟಿದ್ದೀರಾ, ಅದೇ ರೀತಿ ಈಗ ಹೊಸದಾಗಿ ಹೊಸ ವಾರ್ಷಿಕ ವಿದ್ಯಾರ್ಥಿಗಳು ಕೂಡ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಿದರ್ಸ್ಲಿಕ್ಕೆ ಈಗಲಿಂದನೇ ಕೂಡ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೆಲವೊಂದು ಶಾಲೆಗಳಲ್ಲಿ ತರಗತಿಗಳು ಕೂಡ ಆರಂಭ ಆಗ್ತಾ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮುಂಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಉತ್ತಮ ರೀತಿಯಲ್ಲಿ ಎದುರಿಸಿ ಒಂದು ಉನ್ನತ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದೋ ನಿಟ್ಟಿನಲ್ಲಿ ತಮ್ಮಂತೆ ಒಂದು ತಾಲೂಕು ಹಂತದಲ್ಲಿ ಒಂದು ಯಶಸ್ಸನ್ನು ಗಳಿಸೋ ನಿಟ್ಟಿನಲ್ಲಿ ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀರಾ?
1: ಅದೇ ಎಕ್ಸಾಮ್ ಟೈಮಲ್ಲಿ ಜಾಸ್ತಿ ಸ್ಟ್ರೆಸ್ ತಗೋಬಾರ್ದು ಅಷ್ಟೇ. ಏನು ಸ್ಟಾರ್ಟಿಂಗಿಂದ ಓದಿರ್ತಾರೆ ಅದನ್ನು ನೀಟಾಗಿ ಓದ್ಕೋಬೇಕು, ಅಂದರೆ ಟೆಕ್ಸ್ಟ್ ಬುಕ್ ಜಾಸ್ತಿ ಓದಬೇಕು, ಅದಾದಮೇಲೆ ಬೇರೆ ಕಡೆ ಎಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಬರೀ ಟೆಕ್ಸ್ಟ್ ಬುಕ್ ಓದ್ದಾನೆ ನಾನು ಬೇರೆ ಅಪ್ಲಿಕೇಶನ್ ಲೆವೆಲ್ ಓದ್ತೀನಿ ಅಂದರೆ ಅದಾಗಲ್ಲ. ಫಸ್ಟ್ ಟೆಕ್ಸ್ಟ್ ಬುಕ್ ಓದಿ ಆ ಟೈಮಲ್ಲಿ ರಿವಿಸನ್ ಮಾಡಿ ನೆಕ್ಸ್ಟು ಅವರು ಬರೆದ್ರೆ ಓಕೆ. ಅದಾದಮೇಲಿಂದ ಆ್ಯನ್ಯುವಲ್ ಎಕ್ಸಾಮ್ ಟೈಮಲ್ಲೂ ಸ್ಟ್ರೆಸ್ ತಗೋತೀನಿ ಅಂದರೆ ಅದಾಗಲ್ಲ. ಎಕ್ಸಾಮಲ್ಲೂ ಅಷ್ಟೇ, ಭಯ ಇಲ್ಲದೇ ಚೆನ್ನಾಗಿ ಹೋಗ್ಬಿಟ್ಟು ಬರಿಬೇಕು, ಕಾನ್ಫಿಡೆಂಟ್ ಇದ್ರೆ ಎಲ್ಲ ಆಗುತ್ತೆ.
0: ಬಹಳ ಸಂತೋಷ, ಸಾಕಷ್ಟು ವಿಚಾರಗಳನ್ನು ತಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಶಸ್ಸಿನ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ. ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರುವಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಏನು ಕಿವಿ ಮಾತುಗಳಿಗೆ ಇಷ್ಟಪಡ್ತೀರಾ?
1: ಟೀಚರ್ಸು ಅಷ್ಟೇ, ಜಾಸ್ತಿ ಸ್ಟ್ರೆಸ್ ಕೊಡಬಾರ್ದು, ಪೇರೆಂಟ್ಸುವೆ ಬರೀ ಓದೋದ್ರಲ್ಲ ಇರಬಾರ್ದು, ಸ್ಪೋರ್ಟ್ಸು ಸೈನ್ಸ್ ಡೇ ಮ್ಯಾಥಮೆಟಿಕ್ಸ್ ಡೇ ಅಂತೆಲ್ಲ ಇರುತ್ತೆ, ಆ ಸ್ಪೋರ್ಟ್ಸಲ್ಲೂ ಭಾಗವಹಿಸೋಕೆ ಬಿಡಬೇಕು. ಓದು ಓದು ಅಂತ ಅಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು. ನಾವು ಯಾವಾಗ ಸ್ಟ್ರೆಸ್ ಕೊಡ್ತೀವಿ ಅವಾಗ ಆ ಸ್ಟೂಡೆಂಟು ಫುಲ್ ಡಲ್ ಆಗಿಬಿಡ್ತಾರೆ. ನಾವು ಸ್ಟ್ರೆಸ್ ಕೊಡ್ದೇ ಫ್ರೀ ಬರ್ಡ್ ಥರ ಬಿಟ್ಟರೆ ಅವರೇ ಓದದೇ ಇರೋರು ಅವರು ತಾಲೂಕು ಟಾಪರ್ ಆಯ್ತಾರೆ, ಆ ರೀತಿ ಆಗುತ್ತೆ. ಅದಕ್ಕೆ ಯಾರು ಸ್ಟ್ರೆಸ್ ಕೊಡಬಾರ್ದು ಅಷ್ಟೇ, ಫ್ಯಾಮಿಲಿ ಮೆಂಬರ್ಸು ಅಷ್ಟೇ, ಅವರು ಸ್ಟ್ರೆಸ್ ಕೊಡಬಾರ್ದು.
0: ಬಹಳ ಸಂತೋಷ ವೇದಶ್ರೀ ಅವರೇ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು 2025-26 ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಎದುರಿಸಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡ್ಕೊಂಡು ಎಚ್ಚರಿಕೋಟೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡ ಕುರಿತಾಗಿರ್ಬೋದು, ಇದರ ಹಿಂದಿನ ತಮ್ಮ ಓದಿನ ಆಸಕ್ತಿ ಹಾಗೂ ಪರಿಶ್ರಮ ಆಗಿರ್ಬೋದು, ಶಾಲೆಯಲ್ಲಿ ಹಾಗೂ ಮನೆಯಲ್ಲಿ ತಾವು ಅಭ್ಯಾಸ ಮಾಡ್ತಿದ್ದಂಥ ಕ್ರಮ ಆಗಿರ್ಬೋದು, ಇದಕ್ಕೆಲ್ಲ ಶಾಲಾ ಶಿಕ್ಷಕರು ಪೋಷಕರ ಸಹಕಾರ ಹಾಗೂ ತಾವು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸ್ಕೊಂಡಿದ್ದದ್ದು ತಮಗೆ ಎಷ್ಟು ಖುಷಿ ನೀಡಿತು. ಈ ವಿಚಾರವನ್ನು ತಿಳಿದಂಥ ತಾಲೂಕು ಶಾಸಕರಾಗಿರ್ಬೋದು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಶಿಕ್ಷಕರುಗಳಾಗಿರ್ಬೋದು ತಮ್ಮನ್ನು ಯಾವ ರೀತಿಯಲ್ಲಿ ಅಭಿನಂದಿಸಿದ್ರು, ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು, ಹಾಗೆಯೇ ಮುಂಬರುವಂಥ ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಕ್ರಮಗಳನ್ನು ಅನುಸರಿಸಿದ್ರೆ ಯಾವುದೇ ಒಂದು ಪರೀಕ್ಷೆಯಲ್ಲಾಗಿರ್ಬೋದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಒಂದು ಉನ್ನತ ಅಂಕಗಳನ್ನು ಪಡ್ಕೊಂಡು ಒಂದು ಯಶಸ್ಸನ್ನು ಕಾಣ್ಬೋದು ಅನ್ನೋ ಕುರಿತು ತಮ್ಮ ಅನುಭವದ ಪ್ರಕಾರ ಒಂದಷ್ಟು ಸ್ಫೂರ್ತಿದಾಯಕ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಥ್ಯಾಂಕ್ ಯು.
0: ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ, ಈ ಶಿಕ್ಷಣ ಕ್ಷೇತ್ರದಲ್ಲಿ ತಮಗೆ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್, ನಿಮ್ಮಿಂದ ನಮ್ಗೆ ತುಂಬ ಉಪಯೋಗ ಆಯಿತು. ಥ್ಯಾಂಕ್ ಯು.
0: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 618 ಅಂಕಗಳನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿಕೊಂಡಿರುವ ಎಚ್ ಡಿ ಕೋಟೆ ಪಟ್ಟಣದ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯ

ಕುಮಾರಿ ವೇದಶ್ರೀ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ 2025-26 ಸಾಲಿನ SSLC ಪರೀಕ್ಷೆಯಲ್ಲಿ HD Kote ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರುವ HD Kote ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿಯಾದ ಕುಮಾರಿ ವೇದಶ್ರೀರವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ನಮ್ಮ ಬಾನುಲಿ ಕೇಂದ್ರದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 12 ಕುರಿತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಇಳೆಯ ಬಿಟ್ಟಿನ್ನುಂ
1: ಇಳಿಯ ಬಿಟ್ಟಿನ್ನುಂ
4: ಎತ್ತಲುಂ ಐದದ ಪ್ರೇತ
1: ಎತ್ತಲುಂ ಐದದ ಪ್ರೇತ
4: ವಲೆವಂತೆ ಲೋಕ
1: ವಲೆವಂತೆ ಲೋಕ
4: ತಳ್ಳಣಿಸುತಿಹುದಿಂದು
1: ತಳ್ಳಣಿಸುತಿಹುದಿಂದು
4: ಹಳೆ ಧರ್ಮ ಸತ್ತಿಹುದು
1: ಹಳೆ ಧರ್ಮ ಸತ್ತಿಹುದು
4: ಹೊಸ ಧರ್ಮ ಹುಟ್ಟಿಲ್ಲ
1: ಹೊಸ ಧರ್ಮ ಹುಟ್ಟಿಲ್ಲ
4: ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ
1: ತಳಮಳಕೆ ಕಡೆ ಎಂದೋ ಮಂಕುತಿಮ್ಮ.
4: ನಮ್ಮಲ್ಲಿ ಹುಟ್ಟು ಸಾವುಗಳ ಬಗ್ಗೆ ಅನೇಕ ನಂಬಿಕೆಗಳಿದೆ, ಅದನ್ನ ನಾವು ಮುಂಚೆ ಕೂಡ ಪ್ರಸ್ತಾಪ ಮಾಡಿದ್ವಿ. ಸಾವು ಅನ್ನೋದ್ರ ಬಗ್ಗೆ ಎಲ್ಲ ಭಯ, ಎಲ್ರಿಗೂ ಭಯ. ಮತ್ತೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೊಂದು ನಂಬಿಕೆ ಇದೆ, ಈ ದೆವ್ವ ಭೂತ ಪಿಶಾಚಿ ಪ್ರೇತ ಇದೆಲ್ಲ ಬಹಳ ನಂಬಿಕೆ ಇದೆ. ಯಾವುದೋ ಒಂದು ಮರದ ಕೆಳಗಡೆ ಹೋಗ್ಬಾರ್ದಂತೆ, ಹುಣ್ಸೆ ಮರದ ಕೆಳಗಡೆ ಹೋಗ್ಬಾರ್ದು, ಇನ್ನೊಂದು ಮರದ ಕೆಳಗಡೆ ಅಲ್ಲೇನೋ ಇದೆ. ಸೊ ಈ ತರ ನಂಬಿಕೆಗಳು ನಾವು ಸಾಕಷ್ಟು ಕೇಳಿದೀವಿ. ಪ್ರತೀತಿಗಳು ಅದಿರುತ್ತೆ, ಅದಿಲ್ಲ ಅಂತ ನಾವು ಎಷ್ಟು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅಳಕು ಇದ್ದೇ ಇದೆ. ಆ ಒಂದು ನಂಬಿಕೆಯನ್ನ ಉಪಯೋಗಿಸ್ಕೊಂಡು ವಿಷಯವನ್ನ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ DVJ ಅವರು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ನಂಬಿಕೆ ಏನಂತಂದ್ರೆ, ಮನುಷ್ಯ ಜೀವಂತವಾಗಿರೋವರೆಗೂ ಒಂದು ಚೈತನ್ಯ ಅನ್ನೋದು ಅವನ ದೇಹದಲ್ಲಿ ಇರುತ್ತೆ. ಸಾವು ಅನ್ನೋದು ಆ ಚೈತನ್ಯ ನಮ್ಮ ದೇಹವನ್ನ ಬಿಟ್ಟು ಹೊರಗಡೆ ಹೊರಟೋಗಿದೆ ಅನ್ನುವಂತ ಪರಿಸ್ಥಿತಿ. ಸೊ ಇವಾಗ ನನ್ನ ಶರೀರದಲ್ಲಿ ಜೀವ ಇರೋದ್ರಿಂದ ನಾನು ಕೈಕಾಲೆಲ್ಲ ಆಡಿಸ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡಕ್ ಸಾಧ್ಯ. ಆ ಚೈತನ್ಯ

ನನ್ನ ಶರೀರದಿಂದ ಆಚೆ ಹೊರಟೋದ್ರೆ ಆಗ ಈ ಶರೀರ ಜಡವಾಗೋಯ್ತು, ಹಾಗಾದ್ರೆ ಚೈತನ್ಯ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ. ನಮ್ಮ ನಂಬಿಕೆಯಲ್ಲಿ ಏನು ಅಂತಂದ್ರೆ, ಶರೀರದಲ್ಲಿ ಇರೋವರೆಗೂ ಚೈತನ್ಯ ಶರೀರಕ್ಕೆ ಚಾಲನೆಯನ್ನ ಕೊಡ್ತಾ ಇದೆ. ಅದಾದ ನಂತರ ಆ ಚೈತನ್ಯ ನಮ್ಮ ನಂಬಿಕೆ ಪ್ರಕಾರ ದೇವರಲ್ಲಿ ಐಕ್ಯವಾಗಬೇಕು, ಅದೆಲ್ಲ ಇದೆ. ಯಾರಾದ್ರೂ ಬೇರೆ ಬೇರೆ, ಅದು ಇನ್ನೊಂದು ಲೋಕಕ್ಕೆ ಹೋಗುತ್ತೆ, ಮತ್ತೊಂದು ಲೋಕಕ್ಕೆ ಹೋಗುತ್ತೆ, ಏಳು ಲೋಕಗಳಿದೆ, ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬಿಟ್ಬಾರ್ದು. ಆದ್ರೆ ಈಗ ಏನಾಗಿದೆ, ಒಂದು ಶರೀರದಲ್ಲಿ ಒಂದು ಜೀವ ಇತ್ತು, ಅದಿರೋವರೆಗೂ ಪ್ರಾಣ ಸರಿಯಾಗಿರೋವರೆಗೂ ಚೆನ್ನಾಗಿತ್ತು. ಇವಾಗ ಅದು ಆಚೆ ಬಂದ್ಬಿಡ್ತು, ಆಚೆ ಬಂದ್ಬಿಟ್ಮೇಲೆ ಅದನ್ನು ನಾವು ಪ್ರಾಣ ಅನ್ನಲ್ಲ, ಅದನ್ನ ಪ್ರೇತ ಅಂತ ಕರಿತೀವಿ. ಇದುವರೆಗೂ ಶರೀರದಲ್ಲಿ ನೆಮ್ಮದಿಯಾಗಿತ್ತು, ಈಗ ಆಚೆ ಬಂದ್ಬಿಟ್ಟಿದೆ, ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅದು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಭೂಮಿಯನ್ನ ಇಳೆಯನ್ನ ಬಿಟ್ಟು ಇನ್ನು ಎತ್ತಲೂ ಐದಾದ ಪ್ರೇತ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದೇನ್ ಮಾಡ್ತಾ ಇದೆ ಈಗ, ಅಲ್ಲಿ ಹೋಗ್ಲಾ, ಇಲ್ಲಿ ಹೋಗ್ಲಾ, ಆ ಕಡೆನಾ, ಈ ಕಡೆನಾ, ವಾಪಸ್ ಶರೀರಕ್ಕೆ ಬಂದ್ಬಿಡ್ಲಾ ಅಂತ ಎಲ್ಲಾ ಕಡೆ ಹುಡುಕಾಡ್ತಾ ಇದೆಯಂತೆ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ತಲ್ಲಣ ಮನ್ಸ್ನಲ್ಲಿ, ಅದಕ್ಕೆ ತಲ್ಲಣ ಆಗ್ತಾ ಇದೆ, ಎಲ್ಲಿ ಹೋಗ್ಬೇಕು ಅಂತ ದಾರಿ, ಮುಂದಿನ ದಾರಿ ಗೊತ್ತಾಗ್ತಾ ಇಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೆಲ್ಲ ಸಿಗಾಕೊಂಡ್ಬಿಟ್ಟಿರೋಂಗಿದೆ. ಯಾಕಂದ್ರೆ ಮೊದಲಿನ ಒಂದು ರೀತಿಯ ನಡವಳಿಕೆಗೆ ನಾವು ವಾಪಸ್ ಹೋಗಕ್ಕೆ ಅಷ್ಟು ಸುಲಭವಾಗಿ ಆಗ್ತಾ ಇಲ್ಲ, ಮುಂದೆ ಎಲ್ಲಿ ಹೋಗ್ಬೇಕು ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಹಳೆ ಧರ್ಮ ಸತ್ತಿಹುದು, ಹೊಸ ಧರ್ಮ ಹುಟ್ಟಿಲ್ಲ ಅಂತಂದ್ರೆ, ಧರ್ಮ ಅನ್ನೋದನ್ನ ಸಾಧಾರಣವಾಗಿ ನಾವು ಆಡುಭಾಷೆ ಸಾಧಾರಣವಾಗಿ ಮಾತಾಡುವಾಗ ನಾವು ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ ಅಂತಂತೀವಿ. ಅದು ದುರದೃಷ್ಟ. ಧರ್ಮ ಅನ್ನೋದಕ್ಕೆ ಆ ಥರದ ಅರ್ಥ ಎಲ್ಲಿಯೂ ಇಲ್ಲ. ಅವೆಲ್ಲ ಮತಗಳು, ಹಿಂದೂ ಅದು ಯಾವುದೋ ಒಂದು ಶೈವ ಮತ, ವೈಷ್ಣವ ಮತ, ಕ್ರಿಸ್ತ ಮತ, ಅವೆಲ್ಲ ಮತಗಳು. ಧರ್ಮ ಅನ್ನುವಂಥದ್ದು ಅದಕ್ಕಿಂತ ಅತ್ಯಂತ ವಿಸ್ತಾರವಾದಂಥ ಒಂದು ಪರಿಕಲ್ಪನೆ. ನಮ್ಮ ನಡವಳಿಕೆ ವೈಯಕ್ತಿಕ ಮಟ್ಟದಲ್ಲಿ ಮತ್ತೆ ಪರಿಸರವನ್ನು ನಾವು ಗುರುತಿಸುವಂಥ ರೀತಿಯಲ್ಲಿ ಆ ಮಟ್ಟದಲ್ಲಿ ಹೇಗಿರಬೇಕು, ಹೊಂದಾಣಿಕೆಯ ರೀತಿಯಲ್ಲಿ ಹೇಗೆ ಉತ್ತಮ ಜೀವನ ನಡೆಸಬೇಕು ಅನ್ನೋಂಥ ಜೀವನಕ್ಕೆ ಕೊಡುವಂಥ ಮಾರ್ಗದರ್ಶನವನ್ನು ನಾವು ಧರ್ಮ ಅಂತ ಕರಿತೀವಿ. ಸೊ ಇದುವರೆಗೂ ನಾವೆಲ್ಲ ಏನು ನಂಬ್ಕೊಂಡು ಬರ್ತಾ ಇದ್ವೋ ಆ ಅದರಲ್ಲಿರುವಂಥ ನಂಬಿಕೆ ನಮಗೆ ಹೊರಟೋಯ್ತು. ಹೊಸದಾದಂಥ ನಂಬಿಕೆಗಳು ನಮಗಿನ್ನೂ ಬಂದಿಲ್ಲ. ಪ್ರೇತಕ್ಕೆ ಮೊದಲಿದ್ದಂಥ ಶರೀರ ಬಿಟ್ಟೋಯ್ತು, ಇವಾಗ ಮುಂದಿನ ಲೋಕಕ್ಕೆ ಅದಿನ್ನು ಪದಾರ್ಪಣೆ ಹೇಗೆ ಮಾಡಬೇಕು ಅಂತ ಅದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಅದು ತಳಮಳದಲ್ಲಿದೆ. ಹಾಗೆ ನಮ್ಮ ಸಮಾಜದ ಪರಿಸ್ಥಿತಿಯು ಕೂಡ, ನಮ್ಮ ವ್ಯಕ್ತಿಗಳ ಪರಿಸ್ಥಿತಿಯು ಕೂಡ ಒಂದು ರೀತಿಯ ತಳಮಳದಲ್ಲಿದೆ ಅಂತ. ಇದನ್ನ ಆಕ್ಚುಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಮೈಕ್ರೋ ಲೆವೆಲ್ ಅಲ್ಲಿ ಕೂಡ ನಾವು ಆಲೋಚನೆ ಮಾಡಿದಾಗ ಇದನ್ನ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಈಗ ಜನರೇಷನ್ ಗ್ಯಾಪ್ ಅನ್ನುವಂತ ಒಂದು ಪದವನ್ನು ನಾವು ಉಪಯೋಗಿಸ್ತೀವಿ. ಇದು ಬರೀ ಹೊಸದಲ್ಲ, ಇವಾಗಿಂದು ಅಂತಲ್ಲ, ಎಲ್ಲ ಸಂದರ್ಭದಲ್ಲೂ ಎಲ್ಲ ಶತಮಾನಗಳಲ್ಲೂ ಕೂಡ ಅನೇಕರು ಈ ಮಾತನ್ನ ಹೇಳ್ತಾ ಬರ್ತಾ ಇದ್ದಾರೆ. ಏನು ಅಂತಂದ್ರೆ, ಈಗ ತಲೆ ನರ್ತವ್ರು ಅಂದ್ರೆ ವಯಸ್ಸಾದವರೆಲ್ಲ ಹೇಳ್ತಾರೆ, ಏ ಇವಾಗಿನ ಜನ ಕೆಟ್ಟೋದ್ರಪ್ಪ, ನಮ್ಮ ಕಾಲದಲ್ಲಿ ಬೇರೆ ತರ ಇತ್ತು, ಇವಾಗ್ನವ್ರು ನಾವು ಹೇಳೋದು ಕೇಳೋದೇ ಇಲ್ಲ. ಸೊ ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಹಂಗೆ ಯುವಕರಿಗೆ ಅವ್ರನ್ನ ಕೇಳಿದ್ರೆ ಅವ್ರೇನು ಹೇಳ್ತಾರೆ, ಅವ್ರು ಹೇಳೋದು ಅವ್ರೇನೇನೋ ಹೇಳ್ತಾರೆ, ಅದು ಹೆಂಗೆ ನಾವು ನಂಬಕ್ಕಾಗತ್ತೆ? ಸೊ ಒಟ್ಟಲ್ಲಿ ನಮಗೆ ಇನ್ನೊಂದರ ಕಡೆ ಅಷ್ಟು ನಂಬಿಕೆ, ಯಾವ ಹಂತದಲ್ಲಿದ್ದರೂ ಅಷ್ಟೇ, ಮಕ್ಕಳಾಗಿದ್ದಾಗಲೂ ಅಷ್ಟೇ, ದೊಡ್ಡವರಾದಾಗಲೂ ಅಷ್ಟೇ. ಸೊ ಏನೋ ಒಂದು ರೀತಿ ಆ ಗ್ಯಾಪ್ ಇದ್ದೇ ಇರುತ್ತೆ. ಸೊ ಹಳೇದು ಸರಿ ಅಂತ ಕೆಲವರು ಅನ್ಕೋತಾರೆ, ಹೊಸದೇ ಸರಿ ಅಂತ ಕೆಲವರು ಅನ್ಕೋತಾರೆ. ಸೊ ಯಾವುದು ನಿಜವಾಗ್ಲೂ ಸರಿಯಾದ ಮಾರ್ಗ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅನ್ಬಿಟ್ಟು ಹೊಸದೆಲ್ಲ ಚೆನ್ನಾಗಿದೆ ಅಂತ ಇವಾಗಿನವ್ರು ಅನ್ಕೋತಾರ ಅಂದ್ರೆ ಅದು ಇಲ್ಲ. ಯಾಕೆಂದ್ರೆ ಅನುಭವ ಆತರ ಹೇಳುತ್ತೆ, ಹೊಸದೆಲ್ಲಾನು ಚೆನ್ನಾಗಿದೆ ಅಂತ ಅನ್ಸಿ ನಾವು ಮುಂದಕ್ಕೆ ಹೋದಾಗ ಒಂದು 4 ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದ್ದಂಗೆ ಡೌಟ್ಗಳು ಬರೋಕ್ಕೆ ಶುರುವಾಗುತ್ತೆ, ಅಯ್ಯೋ ಇದು ಸರಿ ಇಲ್ವೇನೋ, ಮೊದಲಿದ್ದೇ ಸರಿ ಇತ್ತೇನೋ ಅಂತ ತಿರ್ಗಾ ಒಂದು 4 ಹೆಜ್ಜೆ ಹಿಂದೆ ಬರ್ತೀವಿ. ಸೊ ಈ ಥರ ನಿತ್ಯ ಜೀವನದಲ್ಲಿ ಅನೇಕ ಸಂದರ್ಭಗಳನ್ನು ನಾವು ಎದುರಿಸ್ತೀವಿ. ಸೊ ಹಾಗಾಗಿ ಇದು ಬರೀ ಯುಕ್ರೇನ್ ಯುದ್ಧ ಅಥವಾ ಇರಾನ್ ಯುದ್ಧ
ಅಷ್ಟಕ್ಕೆ ಮಾತ್ರ ಸೀಮಿತ ಅಂತ ಕೂಡ ಅಲ್ಲ, ಅದು ಬಹಳ ಸತ್ಯವಾದಂತ ಮಾತದು ಇವತ್ತಿನ ಸನ್ನಿವೇಶದಲ್ಲಿ. ಹಾಗೆ ವೈಯಕ್ತಿಕ ಜೀವನದಲ್ಲೂ ಕೂಡ ನಮಗೆ ವೈಯಕ್ತಿಕವಾಗಿ ಇರಬೇಕಾದಂತ ನಂಬಿಕೆಗಳ ಬಗ್ಗೆ ನಾವು

ವಿವರಿಸುವ ದಾದಿಯರ ಪ್ರೀತಿ ಮಾತ್ರ ವರ್ಣಿಸಲಾಗದು. ಪ್ರತಿಯೊಬ್ಬರ ಮಹತ್ವ ಅವರ ಅವಶ್ಯಕತೆ ಇದ್ದಾಗ ಅರಿವಿಗೆ ಬರುತ್ತದೆ. ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆ ಸೇರಿದಾಗ ಶಸ್ತ್ರಚಿಕಿತ್ಸೆ ಮಾಡುವ, ನೋವು ನಿವಾರಿಸುವ ವೈದ್ಯರು ದೇವರಂತೆ ಕಾಣುತ್ತಾರೆ. ಹಾಗೆಯೇ ವೈದ್ಯರು ತಿಳಿಸುವ ಚಿಕಿತ್ಸೆ ನಂತರ ಉಪಚಾರ ಮಾಡುವುದು ಅಷ್ಟೇ ಮುಖ್ಯವಾಗಿರುತ್ತದೆ. ಅಂದರೆ ಚಿಕಿತ್ಸೆಯಷ್ಟೇ ಶುಶ್ರೂಷೆಯು ಅಗತ್ಯವಾಗಿರುತ್ತದೆ. ಹೇಗೆ ತಾಯಿಯೊಬ್ಬಳು ಬೇಸರವಿಲ್ಲದ ತನ್ನ ಮಕ್ಕಳ ಸೇವೆ ಮಾಡುತ್ತಾಳೆಯೋ, ಹಾಗೆಯೇ ಆಸ್ಪತ್ರೆಯಲ್ಲಿ ರೋಗಿಯ ಸೇವೆಯನ್ನು ಶುಶ್ರೂಷಕಿಯರು ಮಾಡುವರು. ಹಾಗಾಗಿ ತಾಯಿಯನ್ನು ಮೊದಲ ದಾದಿಯೆಂದು ಕರೆದರೆ ದಾದಿಯನ್ನು ಎರಡನೇ ತಾಯಿಯೆಂದು ಕರೆಯಬಹುದು. ನರ್ಸ್ಗಳನ್ನು ಸಿಸ್ಟರ್, ದಾದಿ, ಶುಶ್ರೂಷಕಿ ಹಾಗೆ ನರಸಮ್ಮ ಎಂದು ಕರೆಯುವುದು ಉಂಟು. ದಾದಿಯರ ನಿಸ್ವಾರ್ಥ ಸೇವೆ ಅನನ್ಯ, ಅಮೋಘ ಹಾಗೂ ಅವರ್ಣೀಯ. ಇತ್ತೀಚೆಗೆ ಪುರುಷರು ಸಹ ಈ ಅಮೂಲ್ಯ ಸೇವೆಗೆ ಬರುತ್ತಿರುವುದರಿಂದ ಅವರನ್ನು ಮಾತೃ ಹೃದಯಗಳು ಎಂದು ಕರೆಯಬಹುದು. ಆಸ್ಪತ್ರೆಯಲ್ಲಿ ಜನಿಸುವ ಬಹುಪಾಲು ಮಕ್ಕಳು ಎತ್ತ ತಾಯಿಯ ಮುಖ ನೋಡುವ ಮುನ್ನ ದಾದಿಯ ಮುಖ ನೋಡುತ್ತಾರೆ. ಹಾಗೆಯೇ ಆಸ್ಪತ್ರೆಯಲ್ಲಿ ನಿಧನ ಹೊಂದುವ ಹಿರಿಯರು ಅಥವಾ ರೋಗಿಗಳು ಕೊನೆಯದಾಗಿ ನೋಡುವ ಮುಖವು ದಾದಿಯರದ್ದೇ ಆಗಿರುತ್ತದೆ. ದಾದಿಯರನ್ನು ಸಿಸ್ಟರ್ ಹೆಸರಿನಲ್ಲಿ ಕರೆಯುವುದೇ ಹೆಚ್ಚು. ಅಂದರೆ ಒಬ್ಬಳು ಸಹೋದರಿಯ ಮಾದರಿಯಲ್ಲಿ ಅವರು ರೋಗಿಗಳ ಜೊತೆಗೆ ಭಾವಜೀವಿಯಾಗಿ ವರ್ತಿಸುತ್ತಾರೆ, ಮಮತೆ ಕರುಣೆ ತುಂಬುತ್ತಾರೆ. ಸಂಬಳಕ್ಕಾಗಿ ಅನೇಕ ವೃತ್ತಿಗಳು ಇವೆ, ಆದರೆ ಎಲ್ಲ ವೃತ್ತಿಗಳಲ್ಲಿಯೂ ಸವಾಲಿನ ಕೆಲಸಗಳು ಇರುವುದಿಲ್ಲ. ಆದರೆ ದಾದಿಯರ ವೃತ್ತಿ ಕೇವಲ ಒಂದು ವೃತ್ತಿಯಲ್ಲ, ಅದೊಂದು ಅನಿರ್ವಚನೀಯ ಸೇವೆ, ಎಲ್ಲರೂ ಆಯ್ಕೆ ಮಾಡಿಕೊಳ್ಳಲಾಗದ ಸೇವೆ. ಸೇವೆ ಮನೋಭಾವ, ಶುಶ್ರೂಷೆಯ ಅಗತ್ಯ, ಜ್ಞಾನ ಹಾಗೂ ಕೌಶಲ, ಸಂಯಮ, ಧೈರ್ಯ, ಸಮಯಪ್ರಜ್ಞೆ, ಸಹಕಾರ ಮನೋಭಾವ, ತ್ಯಾಗ, ನಿಸ್ವಾರ್ಥ, ಹೀಗೆ ಅನೇಕ ಸಂಗತಿಗಳನ್ನು ಹೊಂದಿರುವ ವಿಶಿಷ್ಟವಾದ ಸೇವಾ ವೃತ್ತಿ ದಾದಿಯರ ವೃತ್ತಿ. ತಾಯಿಯೊಬ್ಬಳು ಒಮ್ಮೆಗೆ ಎರಡು ಮೂರು ಮಕ್ಕಳನ್ನು ಕಾಳಜಿ ಮಾಡಬಹುದು. ಆದರೆ ಒಂದಿಡೀ ವಾರ್ಡಿನ ಹತ್ತಾರು ರೋಗಿಗಳನ್ನು ನಿರಂತರವಾಗಿ ಕಾಳಜಿ ಮಾಡುವ ಜವಾಬ್ದಾರಿಯು ಸಾಮಾನ್ಯವಾದುದಲ್ಲ. ಅದಕ್ಕೆ ಒಂದು ವಿಶೇಷ ಶಕ್ತಿಯೇ ಬೇಕು. ಅಂತಹ ಸ್ತ್ರೀಶಕ್ತಿ ದಾದಿಯರಿಗೆ ಮಾತ್ರ ಸಾಧ್ಯ ಎನ್ನಬಹುದು. ಪ್ರತಿಯೊಂದು ಪ್ರವೃತ್ತಿಯಲ್ಲೂ ಸವಾಲಿನ ಕೆಲಸ ಎಂಬುದು ಇರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ದಾದಿಯರ ಸೇವೆಯು ಒಬ್ಬರ ಸಾವು ಬದುಕಿನ ಹೋರಾಟ ನಿಭಾಯಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮನೆಯ ಸದಸ್ಯರಲ್ಲಿ ಒಬ್ಬರು ರೋಗಿಯಾಗಿದ್ದು ಅವರು ಮೂರ್ನಾಲ್ಕು ದಿನಗಳಲ್ಲಿ ಗುಣಮುಖರಾಗದೇ ಇದ್ದರೆ ಮನೆಯ ಸದಸ್ಯರು ಅವರ ಸೇವೆ ಮಾಡಿದ ನಂತರ ಊಟ ತಿಂಡಿ ಮಾಡಲು ಬೇಸರಿಸಿಕೊಳ್ಳುತ್ತಾರೆ. ಆದರೆ ದಾದಿಯರು ಹತ್ತಾರು ರೋಗಿಗಳ ಗಾಯಗಳಿಗೆ ಹಚ್ಚುವ ಮುಲಾವು, ಡ್ರೆಸ್ಸಿಂಗ್, ಟಿಂಚರ್ ವಾಸನೆ ಇತ್ಯಾದಿಗಳ ನಡುವೆ ಬಿಡುವಿನ ವೇಳೆಯಲ್ಲಿ ಊಟ ತಿಂಡಿ ಮಾಡಬೇಕೆಂದರೆ ಅವರ ಮನಸ್ಥಿತಿ ಹೇಗಿರಬೇಡ? ಅದನ್ನೇ ತ್ಯಾಗ ಎಂದು ಕರೆಯುವುದು. ದಾದಿಯರ ದಿನಚರಿ ಒಂದೇ ರೀತಿ ಇರುತ್ತದೆ ಎಂದು ಹೇಳಲಾಗದು. ಅವರಿಗೆ ನಿತ್ಯವೂ ಸಾಮಾನ್ಯ ಪಾಳಿ ಇರುವುದಿಲ್ಲ, ಅಂದರೆ ಶಿಫ್ಟ್ ಇರುವುದಿಲ್ಲ. ಕೆಲವು ದಿನಗಳು ರಾತ್ರಿ ಪಾಳಿಯಲ್ಲಿಯೂ ಕೆಲಸ ಮಾಡಬೇಕಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಮನೆಯ ಸದಸ್ಯರಿಗೂ ಅಗತ್ಯ ಸಿದ್ಧತೆ ಮಾಡಿ ಅವರ ಮಕ್ಕಳು ಮನೆಯ ಹಿರಿಯರಿಗೆ ಸೇವೆ ಒದಗಿಸಿ ಆಸ್ಪತ್ರೆಗೆ ಬಂದು ತಮ್ಮ ಕರ್ತವ್ಯ ನಿರ್ವಹಿಸಬೇಕಾದರೆ ಎಂತಹ ಗಟ್ಟಿ ಮನಸ್ಥಿತಿ ಇರಬೇಕು ಎಂಬುದು ದಾದಿ ಸೇವೆ ಮಾಡಿರುವವರಿಗೆ ತಿಳಿದಿರುತ್ತದೆ. ಅದರಿಂದ ಕೆಲವರಿಗೆ ಒತ್ತಡ ನಿರ್ಮಾಣವಾಗುತ್ತದೆ. ಅಂತಹ ಸಂದರ್ಭದಲ್ಲಿಯೇ ರೋಗಿಗಳು ಕಿರಿಕಿರಿ ಮಾಡಿದಾಗ, ವೈದ್ಯರು ವಿನಾಕಾರಣ ಅವರನ್ನು ದೂಷಿಸಿದಾಗ ದಾದಿಯರು ರೇಗುವುದು ಸಹ ಉಂಟು. ಎಲ್ಲರೂ ಹೀಗೆ ಇರುತ್ತಾರೆ ಎಂದು ಹೇಳಲಾಗದು. ಬಹುತೇಕರು ಸಹಾನುಭೂತಿ ದಾದಿಯರು ಇರುತ್ತಾರೆ. ಭಾರತೀಯ ಮಹಿಳೆಗೆ ಸಂಯಮ ಕೊಂಚ ಹೆಚ್ಚು. ಆ ಕಾರಣಕ್ಕೆ ವಿದೇಶಗಳಲ್ಲಿ ಭಾರತೀಯ ದಾದಿಯರಿಗೆ ಬೇಡಿಕೆ ಹೆಚ್ಚು. ಫಿಲಿಪೈನ್ಸ್ ದೇಶ ಬಿಟ್ಟರೆ ಭಾರತೀಯ ದಾದಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದಕ್ಕೆ ಭಾರತೀಯರಾದ ನಾವುಗಳು ಸಹ ಹೆಮ್ಮೆ ಪಡಬೇಕು. ಇಡೀ ವಿಶ್ವವನ್ನೇ ನಲುಗಿಸಿದ COVID-19 ಮಹಾಮಾರಿ ಸಂದರ್ಭದಲ್ಲಿ ದಾದಿಯರ ಸೇವೆಯು ಅನನ್ಯವಾಗಿತ್ತು. ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ಸೇವೆ ಮಾಡಬೇಕಾದ ಅನಿವಾರ್ಯತೆ ಉಂಟಾಗಿತ್ತು. ತಮ್ಮ ಮನೆಗೆ ಬಂದರೂ ತಮ್ಮ ಕುಟುಂಬದ ಸದಸ್ಯರ ಹತ್ತಿರಕ್ಕೆ ಹೋಗಲಾಗದ ತಮ್ಮ ಮಕ್ಕಳಿಗೆ
ಅಪ್ಪುಗೆ ನೀಡಲಾಗದ

0: ಅಸ್ಪೃಶ್ಯರಂತೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಲಾಗದ ಪರಿಸ್ಥಿತಿಯಲ್ಲಿ ಸವಾಲಿನ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಿರುತ್ತಾರೆ. ಆ ಕಾರಣಕ್ಕೆ ಅವರು ಅಭಿನಂದನಾರ್ಹರು. ಹಾಗೆಯೇ ಕೇರಳ ರಾಜ್ಯದಲ್ಲಿ 2018 ನಿಫಾ ವೈರಸ್ ಕಾಣಿಸಿಕೊಂಡಾಗ ರೋಗಿಗೆ ಚಿಕಿತ್ಸೆ ನೀಡುತ್ತಿದ್ದ 28 ಲಿನಿ ಪುತುಸೇರಿ ಎಂಬ ದಾದಿಯು ತಮ್ಮ ಜೀವವನ್ನೇ ಬಲಿದಾನ ಮಾಡಿದ್ದಾರೆ. ಇಂತಹ ಕಠಿಣ ಪರಿಸ್ಥಿತಿಗಳು ಯುದ್ಧ ಭೂಮಿಯಲ್ಲಿ ಹೋರಾಡುವ ಸೈನಿಕರಿಗಿಂತ ಭಿನ್ನವಾಗಿಲ್ಲ. ಯುದ್ಧ ಭೂಮಿಯಲ್ಲಿ ಶತ್ರುಗಳ ದಾಳಿಯನ್ನು ಊಹೆ ಮಾಡಬಹುದು, ಆದರೆ ವೈರಸ್ಗಳ ದಾಳಿಯನ್ನು ಊಹೆ ಮಾಡುವುದು ಕಷ್ಟ. ಹಾಗಾಗಿ ಇವರ ಸೇವೆಯೂ ಸಹ ದೇಶ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ದಾದಿಯರ ದಿನದ ಶುಭಾಶಯಗಳು. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ನರ್ಸಮ್ಮ ಎಂಬ ಎರಡನೇ ಅಮ್ಮ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ನರ್ಸಮ್ಮ ಎಂಬ ಎರಡನೇ ಅಮ್ಮ ಎಂಬುದರ ಕುರಿತು ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಶ್ರೀಯುತ ಪ್ರಕಾಶ್ ರವರು.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

0: ಶಿಕ್ಷಣ ನನ್ನ ಹಕ್ಕು.
1: ಮಿನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ. ಇವತ್ತಿನ ಈ ತರಗತಿಯಲ್ಲಿ ನಾನು ನಿಮಗೆ ಕೆಲವು ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳನ್ನು ಕೊಡ್ತೇನೆ. ಲೆಟ್ಸ್ ಲರ್ನ್ ಇಂಗ್ಲಿಷ್. ಇನ್ ದಿಸ್ ಕ್ಲಾಸ್ ಐ ವಿಲ್ ಗಿವ್ ಯು ಅ ಫ್ಯೂ ಕಾನ್ವರ್ಸೇಷನಲ್ ಪ್ರಾಕ್ಟೀಸ್ ಟು ಲರ್ನ್ ಟು ಸ್ಪೀಕ್ ಇಂಗ್ಲಿಷ್. ನೀವು ಸರಾಗವಾಗಿ ಇಂಗ್ಲಿಷನ್ನು ಮಾತಾಡಬೇಕು ಅಂತ ಆದರೆ ನೀವು ಇಂಗ್ಲಿಷನ್ನು ಅಭ್ಯಾಸ ಮಾಡಬೇಕು. ಇಂಗ್ಲಿಷ್ ಮಾತಾಡೋದು ಅಂತ ಹೇಳಿದ್ರೆ ಕನ್ನಡಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇರುವಂತಹ ಭಾಷೆಯನ್ನು ಕಾನ್ಶಿಯಸ್ ಆಗಿ ಅಂದರೆ ಪ್ರಜ್ಞಾಪೂರ್ವಕವಾಗಿ ಕಲಿಯೋದು ಅಂತ ಆಗುತ್ತೆ. ಈಗ ನೀವು ಸೈಕಲ್ ಕಲಿಯುವುದು ಇದೆಯಲ್ಲ, ಅದು ನಡೆಯೋದನ್ನ ಕಲಿಯುವಷ್ಟು ಸಹಜವಾದಂತಹ ಕ್ರಿಯೆ ಅಲ್ಲ. ಎಲ್ಲ ಮನುಷ್ಯರು ಸಹ ಒಂದು ಹಂತ ಆದ್ಮೇಲೆ ಬಾಲ್ಯದಲ್ಲಿ ನಡೆಯೋದನ್ನ ಕಲಿತಾರೆ ಅಲ್ವಾ. ಒಂದು ಮಗು ಕೂತ್ಕೊಳ್ಳುತ್ತೆ, ಆಮೇಲೆ ಗೋಡೆಗೆ ಬರ್ಕೊಳ್ಳುತ್ತೆ, ನಂತರ

ಯಾವುದಾದ್ರೂ ಒಂದು ಗೋಡೆ ಮತ್ತೊಂದನ್ನು ಹಿಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಲಿಯುತ್ತೆ. ನಿಂತ ನಂತರ ಹೆಜ್ಜೆಗಳನ್ನು ಹಾಕಲಿಕ್ಕೆ ಅಂದರೆ ವಾಕಿಂಗ್ ಅನ್ನು ಶುರು ಮಾಡುತ್ತೆ. ಮಗು ವಾಕಿಂಗ್ ಅನ್ನು ಶುರು ಮಾಡಿದಾಗ, ನಡೆಯೋದನ್ನು ಶುರು ಮಾಡಿದಾಗ ಅವಾಗವಾಗ ಬಿದ್ದು ಹೋಗುತ್ತೆ. ಯಾಕೆ? ಆ ಮಗುಗೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಆದರೆ ಪ್ರತಿ ಬಾರಿಯೂ ಕೂಡ ಮಗು ಏನು ಮಾಡುತ್ತೆ? ಮತ್ತೆ ನಿಂತ್ಕೊಳ್ಳುತ್ತೆ, ಮತ್ತೆ ನಡೆಯುತ್ತೆ. ಹೀಗೆ ಒಂದು 6 ತಿಂಗಳ ನಿರಂತರ ಪ್ರಯತ್ನದ ನಂತರ ಮಗು ಏನಾಗುತ್ತೆ? ನಡೆದಾಡೋದನ್ನ ಕಲಿಯುತ್ತೆ. ಒಂದು 3 ವರ್ಷ ಆಗೋದ್ರೊಳಗಡೆ ಮಗು ಆರಾಮಾಗಿ ನಮ್ಮ ಜೊತೆನಲ್ಲಿ, ಅಂದರೆ ದೊಡ್ಡವ್ರ ಜೊತೆನಲ್ಲಿ ನಡೆಯೋದನ್ನು ಅಭ್ಯಾಸ ಮಾಡಿಕೊಂಡಿರುತ್ತೆ. ಅದೇ ರೀತಿಯಲ್ಲಿ ನಾವು ಇಂಗ್ಲೀಷನ್ನು ಕೂಡ ಅಭ್ಯಾಸ ಮಾಡಿಕೊಳ್ಬೇಕು. ಈಗ 1 ವರ್ಷದ ಮಗು ನಡೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಬಿದ್ದು ಹೋಗುತ್ತೆ, ಹೆಜ್ಜೆ ತಪ್ಪುತ್ತೆ, ಆದರೆ ಅಲ್ಲಿಗೆ ಅದನ್ನು ಬಿಡೋದಿಲ್ಲ, ಪ್ರಯತ್ನ ಮಾಡುತ್ತೆ. ನಡೆಯೋದಕ್ಕೆ ಬರೋವರೆಗೂ ಕೂಡ ಅದು ತನ್ನ ಪ್ರಯತ್ನವನ್ನು ನಿಲ್ಲಿಸೋದೇ ಇಲ್ಲ. ಇಟ್ ನೆವರ್ ಸ್ಟಾಪ್ಸ್ ಟ್ರೈಯಿಂಗ್ ಟು ವಾಕ್. ನಾವು ಹಾಗೆ ಇಂಗ್ಲೀಷನ್ನು ಕಲಿಬೇಕು ಅಂತಾದಾಗ ನಮ್ಮ ಪ್ರಾಕ್ಟೀಸನ್ನು ಯಾವತ್ತೂ ಬಿಡಬಾರ್ದು, ಆ ಟ್ರೈನಿಂಗನ್ನು ಯಾವತ್ತೂ ಬಿಡಬಾರ್ದು. ಮಗು ನಡೆಯೋದಕ್ಕೆ ನಾವು ದೊಡ್ಡವರೇನಿರ್ತೀವಿ, ಸಾಕಷ್ಟು ಬಾರಿ ಟ್ರೈನಿಂಗನ್ನು ಕೊಟ್ಟಿರ್ತೀವಿ, ತರಬೇತಿ ಕೊಟ್ಟಿರ್ತೀವಿ. ಆ ಮಗುವನ್ನು ಕೈಯನ್ನು ಹಿಡ್ಕೊಂಡು ನಾವೇ ನಡೆಸ್ತೇವೆ, ನಿಧಾನವಾಗಿ ನಡೆಸ್ತಾ ಹೋಗ್ತೇವೆ, ಅದಕ್ಕೆ ಪ್ರೋತ್ಸಾಹ ಹೇಳ್ತೇವೆ, ಕಮ್ ಓಹೋ ನಡಿ ಅಂತ ಹೇಳಿ ಬೆನ್ತಟ್ತೇವೆ, ನಗಿಸ್ತೇವೆ. ಅದೇ ರೀತಿ ಇಂಗ್ಲೀಷನ್ನು ಕಲಿಬೇಕಾದರೂ ಸಹ ನಮಗೆ ದೊಡ್ಡವರ ಸಹಾಯ ಬೇಕಾಗತ್ತೆ. ನಾನು ನಿಮಗೆ ಅಂಥದ್ದೊಂದು ಸಹಾಯವನ್ನು ಈ ತರಗತಿಗಳ ಮೂಲಕ ಕೊಡ್ತಾ ಇದ್ದೀನಿ. ನೀವು ಈ ಆಧಾರವನ್ನು, ಈ ಸಹಾಯವನ್ನು, ಈ ಜನಧ್ವನಿ ರೇಡಿಯೋ ಕೇಂದ್ರ ನಿಮಗೆ ಕೊಡ್ತಾ ಇರುವಂತಹ ಸಪೋರ್ಟ್, ಬೆಂಬಲ ಏನಿದೆಯಲ್ಲ, ಅದನ್ನು ನೀವು ಬಳಸ್ಕೊಂಡು ಒಳ್ಳೆ ಇಂಗ್ಲೀಷನ್ನು ನೀವು ಕಲ್ತ್ಕೊಳ್ಬೇಕು, ಮತ್ತು ಆ ಇಂಗ್ಲೀಷ್ನ ಮೂಲಕ ನಿಮ್ಮ ಪ್ರೊಫೆಷನಲ್ ಸಾಧ್ಯತೆಗಳನ್ನು, ಅಂದರೆ ನಿಮ್ಮ ವೃತ್ತಿ ಸಾಧ್ಯತೆಗಳನ್ನು ಹಿಗ್ಗಿಸ್ಕೊಳ್ಬೇಕು, ಹೆಚ್ಚಿಸ್ಕೊಳ್ಬೇಕು. ಆಗ್ಬೋದಲ್ವಾ? ಇವತ್ತು ನಾನು ನಿಮಗೆ ಒಂದು 10 ಮಾತನಾಡುವ ಸಂಭಾಷಣೆಯ ಮಾದರಿಗಳನ್ನು, ಮಾಡೆಲ್ಸನ್ನು ಪ್ರೆಸೆಂಟ್ ಮಾಡ್ತೇನೆ. ಈ ಮಾಡೆಲ್ಸ್ಗಳನ್ನು ನೀವು ಹೇಗೆ ತಗೊಳ್ಬೇಕಪ್ಪ ಅಂತ ಹೇಳಿದ್ರೆ, ಓ ಹೀಗೆ ಈ ಸಂದರ್ಭದಲ್ಲಿ ನಾವು ಮಾತಾಡಬೇಕು ಅಂತ ಹೇಳಿ ನೀವು ತಗೊಳ್ಬೇಕು. ಅಭ್ಯಾಸ ಶುರು ಮಾಡಿದಾಗ ಏನಾಗತ್ತೆ? ಗೊಂದಲ ಆಗತ್ತೆ, ಭಯ ಆಗತ್ತೆ, ಆಮೇಲೆ ಬೇರೆಯವರು ಏನು ತಿಳ್ಕೊಂಡ್ರೋ, ನನ್ನನ್ನು ನೋಡಿ ನಗ್ತಾರೋ ಅನ್ನುವಂಥ ಒಂದು ಯೋಚನೆ ಬರುತ್ತೆ. ಆವಾಗೆಲ್ಲ ನೀವು ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ 1 ವರ್ಷದ ಮಗು ಹೇಗೆ ನಡೆದಾಡೋದನ್ನ ಕಲಿತು ಅನ್ನೋದನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳಿ. ಅಥವಾ ನೀವು ಸೈಕಲ್ ಕಲಿತದ್ದು ಹೇಗೆ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಸೈಕಲ್ ಕಲಿಬೇಕಾದ್ರೆ ನಾನು ಮೊದಲು ಸೈಕಲ್ ಹಿಡ್ಕೊಳ್ಳೋದೇ ಕಷ್ಟ ಅನ್ನಿಸ್ತಾ ಇತ್ತು, ಆದ್ರೆ ಇವತ್ತು 6 ತಿಂಗಳ ಪ್ರಯತ್ನದ ನಂತರ ನೀವು ಸೈಕಲ್ ಏನ್ ಮಾಡ್ತಾ ಇದ್ದೀರಿ? ಚೆನ್ನಾಗಿ ಕಲಿಸ್ತಾ ಇದ್ದೀರಿ. ಇಲ್ವಾ? ಹಾಗೆ ಇಂಗ್ಲಿಷ್ ಲರ್ನಿಂಗ್, ಸೈಕಲ್ ಲರ್ನಿಂಗ್ ಆರ್ ಸಿಮಿಲರ್. ಹೇಗೆ? ನಿರಂತರವಾಗಿ ನೀವು ಪ್ರಾಕ್ಟೀಸ್

ನಾವು ಒಬ್ಬರ ಜೊತೆ ಮಾತನ್ನ ಶುರು ಮಾಡ್ಬೋದು. ಹೇಗೆ? ಪಾರ್ಡನ್ ಮೀ ಸರ್, ಪಾರ್ಡನ್ ಮೀ ಮ್ಯಾಡಮ್. ಪಾರ್ಡನ್ ಅಂದ್ರೆ ಕ್ಷಮೆ ಅಂತ, ಎಕ್ಸ್ಕ್ಯೂಸ್ ಅಂದ್ರೂ ಕೂಡ ಕ್ಷಮೆ. ಪಾರ್ಡನ್ ಮೀ ಸರ್, ಪಾರ್ಡನ್ ಮೀ ಮ್ಯಾಡಮ್. ಇನ್ನೊಂದು ರೀತಿ ಅನೌಪಚಾರಿಕವಾಗಿ ಹರಟೆ ಹೊಡೆಯೋ ತರದಲ್ಲಿ ಮಾತಾಡೋದಾದ್ರೆ, ಸಾರಿ ಮ್ಯಾಡಮ್, ಸಾರಿ ಸರ್, ಮೇ ನೋ ಯುವರ್ ನೇಮ್ ಪ್ಲೀಸ್. ಸೊ ಈ ರೀತಿಯಾಗಿ ನಾವು ಮಾತನ್ನ ಶುರು ಮಾಡಬೇಕು. ಇಲ್ಲಿ ನೀವು ಒಂದು ಗಮನಿಸಬೇಕು ಏನಂತ ಹೇಳಿದ್ರೆ, ಪ್ಲೀಸ್ ಅನ್ನೋ ಪದ, ಮೇ ನೋ ಯುವರ್ ನೇಮ್ ಪ್ಲೀಸ್, ಸಾಮಾನ್ಯ ಕನ್ನಡದಲ್ಲಿ ನಾವು ಮಾತಾಡ್ಬೇಕಾದ್ರೆ ನಿಮ್ಮ ಹೆಸರೇನು ಅಂತ ಕೇಳ್ತೀವಿ. ನಿಮ್ಮ ಹೆಸರೇನು ಸರ್, ನಿಮ್ಮ ಹೆಸರೇನು ಮೇಡಮ್ ಅಂತ ಕೇಳ್ತೀವಿ. ಇದು ಕನ್ನಡದ ಒಂದು ವಿಧಾನ. ಕನ್ನಡದಲ್ಲಿ ಏನಾಗತ್ತೆ ಅಂದ್ರೆ, ನಿಮ್ಮ ಹೆಸರೇನು ಅಂತ ಕೇಳೋದಿಲ್ಲ, ನಿಮ್ಮ ಹೆಸರೇನು ತಿಳ್ಕೊಳ್ಬೋದಾ ಅಂತ ಕೇಳ್ತೀವಿ. ನೋಡಿ, ಧ್ವನಿನಲ್ಲಿ ಒಂದು ಕೋರಿಕೆಯ ಒಂದು ಭಾವ ಇರುತ್ತೆ. ಏನ್ ನಿಮ್ಮ ಹೆಸರು, ಹಾಗೆ ನಾವು ಕೇಳೋದಿಲ್ಲ. ನಿಮ್ಮ ಹೆಸರು ಏನು ತಿಳ್ಕೊಳ್ಬೋದಾ ಅಂತ ಕೇಳ್ತೀವಿ. ಹೌದಾ? ಇಂಗ್ಲಿಷ್ ನಲ್ಲಿ ಈ ತರದ ಒಂದು ಪ್ಲೆಸೆಂಟ್ನೆಸ್ ಅನ್ನು, ಅಂದ್ರೆ ಸೌಜನ್ಯವನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕಾದಾಗ ಕೆಲವು ಪದಗಳನ್ನ ಬಳಸ್ತೇವೆ. ಅದು ಇಂಗ್ಲಿಷ್ ಭಾಷೆಯ ಅಭ್ಯಾಸ, ರೂಢಿಯಾಗಿರುತ್ತೆ. ಒಂದೊಂದು ಭಾಷೆನಲ್ಲಿ ಒಂದೊಂದು ರೂಢಿಗಳನ್ನ ನಾವು ಕಾಣ್ತೇವೆ. ಅದೇ ರೀತಿನಲ್ಲಿ ಇಂಗ್ಲಿಷ್ ನಲ್ಲಿ ಏನಾಗತ್ತೆ ಅಂದ್ರೆ, ಥ್ಯಾಂಕ್ ಯು ಅನ್ನುವಂತಹ ಪದ, ಪ್ಲೀಸ್, ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್ ಮೀ, ಈ ರೀತಿಯ ಪದಗಳ ಬಳಕೆ ಜಾಸ್ತಿ ಇರುತ್ತೆ. ಇದು ಈ ಭಾಷೆಯ ಜಾಯಮಾನ. ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ, ಜಾಯಮಾನ. ಅದರ ಅಭ್ಯಾಸ, ಹ್ಯಾಬಿಟ್. ಎಲ್ಲ ಮನುಷ್ಯರಿಗೂ ಅವ್ರದೇ ಆದಂತ ಒಂದು ಅಭ್ಯಾಸ ಇರುತ್ತೆ. ಅದೇ ರೀತಿ ಭಾಷೆಗೂ ಕೂಡ ಅದರದೇ ಆದಂತ ಅಭ್ಯಾಸ ಇರುತ್ತೆ. ಸೊ ಹಾಗಾಗಿ ನಾವು ನಿಮ್ಮ ಹೆಸರೇನು ಅಂತ ತಿಳ್ಕೊಳ್ಬಹುದಾ, ನಿಮ್ಮ ಹೆಸರೇನು ಅಂತ ಕೇಳ್ತೀವಲ್ಲ, ಅದನ್ನೇ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸ್ಕ್ಯೂಸ್ ಮೀ ಸರ್, ಮ್ಯಾ ನೋ ಯುವರ್ ನೇಮ್ ಪ್ಲೀಸ್. ನೋಡಿ, ಮ್ಯಾ ಐ ನೋ ಯುವರ್ ನೇಮ್ ಪ್ಲೀಸ್. ನಮ್ಗನ್ಸುತ್ತೆ ಮ್ಯಾ ಐ ನೋ ಯುವರ್ ನೇಮ್ ಅಷ್ಟು ಸಾಕಾಗತ್ತೆ ಅಂತ ಹೇಳಿ, ಇಲ್ಲೇನಾಗತ್ತೆ ಅಂದ್ರೆ ಈ ಭಾಷೆಯ ಗುಣ ಪ್ಲೀಸ್ ಅನ್ನೋ ಪದನ್ನ ಬಳಕೆ ಮಾಡಬೇಕು ಅಂತ ಹೇಳಿ. ಹಾಗೆ ಥ್ಯಾಂಕ್ ಯು ಅನ್ನುವಂಥ ಪದ, ಈ ಥ್ಯಾಂಕ್ ಯು ಅನ್ನುವಂಥ ಪದ ನಮ್ಗೆ ತುಂಬಾ ಪ್ರಿತಕ, ಒಳ್ಳೆ ಡೈಲಾಗ್ ಇದೆ ಅಂತ ಅನ್ಸುತ್ತೆ. ಡೈಲಾಗ್ ಹೊಡಿಬೇಡ ಅಂತ ಹೇಳ್ತೀವಲ್ಲ, ಆ ರೀತಿ ಹಾಗಲ್ಲ. ಇದು ಇಂಗ್ಲಿಷಿನ ಗುಣನೇ ಹೀಗೆ, ಥ್ಯಾಂಕ್ ಯು ಅಂತ ನೀವು ಹೇಳಬೇಕು. ಒಬ್ರು ಥ್ಯಾಂಕ್ ಯು ಹೇಳಿದ್ಮೇಲೆ ಪ್ರತಿಕ್ರಿಯೆಯಾಗಿ ನಾವೇನ್ ಮಾಡ್ಬೇಕಾಗತ್ತೆ, ವೆಲ್ಕಮ್ ಅಂತ ಹೇಳ್ಬೇಕಾಗತ್ತೆ. ಈ ಇಂಗ್ಲಿಷ್ ಭಾಷೆನಲ್ಲಿ ಥ್ಯಾಂಕ್ ಯು ಮತ್ತು ವೆಲ್ಕಮ್ ಪ್ರತಿ ಹಂತದಲ್ಲೂ ಬಳಕೆ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನೊಂದು ವಿಷಯ ನಾವೇನು ನೆನ್ಪಿಡ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಅನ್ನ ನಾವು ಬಳಸೋದು, ನಾನಾಗ್ಲಿ ನೀವಾಗ್ಲಿ ಬಳಸೋದು ಮನೆಯ ಸದಸ್ಯರ ಜೊತೆ ಮಾತಾಡ್ಲಿಕ್ಕೆ ಅಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ನಾನು ನೀವು ಇಂಗ್ಲಿಷ್ ಅನ್ನ ಮಾತಾಡೋದು ಬಳಸೋದು ನಮ್ಮ ಹೊಟ್ಟೆ ಪಾಡಿಗೆ ಅಥವಾ ನಮ್ಮ ವೃತ್ತಿಯ ಭಾಗವಾಗಿ ಇನ್ನೊಬ್ಬರ ಜೊತೆ ಬಳಸ್ತೇವೆ, ಮನೆಯ ಸದಸ್ಯರ ಜೊತೆ ಬಳಸೋದಿಲ್ಲ. ಮನೆಯ ಸದಸ್ಯರ ಜೊತೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ನಮ್ಮ ಮಾತೃಭಾಷೆಯನ್ನ ಬಳಸ್ತೇವೆ. ಹೊರಗಿನ ವ್ಯಕ್ತಿಗಳ ಜೊತೆ ಅದಕ್ಕೇನು ಹೇಳ್ತೀವಿ, ನಮ್ಮ ವೃತ್ತಿಯ ಕಾರಣಕ್ಕೆ. ಉದಾಹರಣೆಗೆ, ನೀವು ಸ್ಟೂಡೆಂಟ್ ಅಂತ ಇಟ್ಕೊಳ್ಳೋಣ, ನಾನು ಟೀಚರ್ ಅಂತ ಇಟ್ಕೊಳ್ಳೋಣ. ನಾನು ಮತ್ತೆ ನೀವು ಶಾಲೆಯಲ್ಲಿ ಭೇಟಿಯಾಗುವುದು ನಮ್ಮ ವೃತ್ತಿಯ ಕಾರಣಕ್ಕೆ, ಪ್ರೊಫೆಷನಲ್ ಲೈಫ್ನ ಭಾಗವಾಗಿ. ನಾನು ಟೀಚರ್ ಆಗಿ ಒಬ್ಬ ಪ್ರೊಫೆಷನಲ್ ಕೆಲಸ ಮಾಡುವವನಾಗಿ ನಿಮ್ಮನ್ನ ಭೇಟಿ ಆಗ್ತೇನೆ, ನೀವು ಸ್ಟೂಡೆಂಟ್ ಆಗಿ ಅಲ್ಲಿದ್ದೀರಿ. ಯಾರಾದರೂ ನೀವೇನಾದರೂ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ತಕ್ಷಣ ನೀವೇನು ಹೇಳ್ತೀರಿ, ಇಲ್ಲಪ್ಪ ಓದ್ತಾ ಇದ್ದೀನಿ ಅಂತ ಹೇಳ್ತೀರಿ. ಸೊ ಇನ್ನೊಂದು ಹಂತದಲ್ಲಿ ನೋಡಿದಾಗ ನೀವು ಓದ್ತಾ ಇರೋದೇ ನಿಮ್ಮ ಕೆಲಸ. ಹಾಗಾಗಿ ವಾಟ್ ಆರ್ ಯು ಅಂತ ಹೇಳಿ ಯಾರಾದರೂ ಕೇಳಿದ್ರೆ ನೀವೇನ್ ಹೇಳಬೇಕು, ಐ ಆಮ್ ಅ ಸ್ಟೂಡೆಂಟ್. ಯಾರಾದರೂ ನನ್ನನ್ನು ವಾಟ್ ಆರ್ ಯು ಅಂತ ಕೇಳಿದ್ರೆ ನಾನು ಹೇಳ್ತೇನೆ, ಐ ಆಮ್ ಎನ್ ಇಂಗ್ಲಿಷ್ ಟೀಚರ್. ಈ ವಾಟ್ ಆರ್ ಯು ಅನ್ನೋ ಪ್ರಶ್ನೆ ಇದೆಯಲ್ಲ, ಬಹಳ ವಿಚಿತ್ರವಾಗಿ ಕನ್ನಡದಲ್ಲಿ ಅದನ್ನ ಅನುವಾದ ಮಾಡಿಕೊಂಡ್ರೆ ಬಹಳ ವಿಚಿತ್ರವಾಗಿ ಕೇಳಿಸುತ್ತೆ. ಏನ್ ನೀನು ಅಂತ. ಏನ್ ನೀನು ಅಂದ್ರೆ, ನಾನು ಮನುಷ್ಯ ಅಂತ ನೀವು ಹೇಳಬೇಕಾಗತ್ತೆ. ಹಾಗಲ್ಲ, ಇಂಗ್ಲಿಷ್ ನಲ್ಲಿ ವಾಟ್ ಆರ್ ಯು ಅಂತ ಕೇಳಿದ್ರೆ ನಿಮ್ಮ ವೃತ್ತಿ ಏನು. ದಟ್ಸ್ ವೈ ಇಂಗ್ಲಿಷ್ ಈಸ್ ಡಿಫರೆಂಟ್, ಬಟ್ ಇಟ್ ಈಸ್ ನಾಟ್ ಡಿಫಿಕಲ್ಟ್. ಇಂಗ್ಲಿಷ್ ಯಾವತ್ತೂ ಡಿಫಿಕಲ್ಟ್ ಅಲ್ಲ, ಡಿಫರೆಂಟ್. ಎಲ್ಲಾ ಭಾಷೆನೂ ಡಿಫರೆಂಟ್ ಅಲ್ವಾ? ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಹಾರವನ್ನ ತಯಾರು ಮಾಡ್ತಾರೆ. ನಮ್ಮ ಮೈಸೂರು ಭಾಗದಲ್ಲಿ ನಾವು

ರಾಗಿ ಮುದ್ದೆಯನ್ನು ಬೆಳೆಸ್ತೇವೆ. ಇನ್ನೊಂದು ಕಡೆ ಜೋಳದ ರೊಟ್ಟಿಯನ್ನು ಬೆಳೆಸ್ತಾರೆ, ಇನ್ನೊಂದು ಕಡೆ ಅನ್ನವನ್ನು ಬೆಳೆಸ್ತಾರೆ. ಸೊ ಎಲ್ಲವೂ ಆಹಾರವೇ, ಇಟ್ ಇಸ್ ಡಿಫರೆಂಟ್. ಬಟ್ ಯಾವುದು ಡಿಫಿಕಲ್ಟ್? ರೊಟ್ಟಿ ತಿನ್ನೋದು ಡಿಫಿಕಲ್ಟಾ, ಮುದ್ದೆ ತಿನ್ನೋದು ಡಿಫಿಕಲ್ಟಾ, ಅಥವಾ ಚುಚ್ಚುಲಕ್ಕಿ ಅನ್ನ ಅಂತ ಕರಾವಳಿನಲ್ಲಿ ಬೆಳೆಸ್ತಾರೆ, ಅದು ಕಾಳಿರುತ್ತೆ, ಅನ್ನದ ಅಗಲಿರುತ್ತೆ, ಅದು ಕಷ್ಟನಾ? ಇಲ್ಲ. ಎಲ್ಲವೂ ಕಷ್ಟ ಅಥವಾ ಎಲ್ಲವೂ ಸುಲಭ? ಇಲ್ಲಿರೋರಿಗೆ ಮುದ್ದೆ ಸುಲಭ, ಅಲ್ಲಿರೋರಿಗೆ ಜೋಳದ ರೊಟ್ಟಿ ಸುಲಭ, ಕರಾವಳಿನಲ್ಲಿರೋರಿಗೆ ಚುಲಕ್ಕಿ ಅನ್ನ ಸುಲಭ. ಸೊ ಇದು ಡಿಫಿಕಲ್ಟ್ ಅನ್ನೋದು ಡಿಫರೆನ್ಸ್ ಅಷ್ಟೇನೆ. ಆ ಡಿಫರೆನ್ಸ್ ಅನ್ನು ನಾವು ಸರಿಯಾಗಿ ತಗೊಳ್ಬೇಕು. ಸೊ ವಾಟ್ ಆರ್ ಯು ಅಂತ ಯಾರಾದ್ರೂ ಕೇಳಿದ್ರೆ, ಯಾಕೆ ಮುಖದ ಮೇಲೆ ಕಣ್ಣಿಲ್ವಾ ಅಂತ, ನಿಮಿಷ ಅಂತ ಗೊತ್ತಾಗಲ್ವಾ ಅಂತ ಹೇಳಿ ನಾವು ಮಾತಾಡೋದಕ್ಕೆ ಮೊದಲು ಏನಂಗರ್ಥ, ವಾಟ್ ಆರ್ ಯು ಅಂತ ಯಾಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿ ಗಮನಿಸೋದನ್ನ ಅಭ್ಯಾಸ ಮಾಡಿಕೊಳ್ಬೇಕು. ಸೊ ವಾಟ್ ಆರ್ ಯು ಅಂತ ಹೇಳಿದ್ರೆ ಅದೇ ವೃತ್ತಿ. ವಾಟ್ ಆರ್ ಯು? ಸೊ ಇಂಗ್ಲಿಷ್ ನಲ್ಲಿ ಕೆಲವು ಶಿಷ್ಟಾಚಾರದ ಮಾತುಗಳು ಇರ್ತವೆ, ಆ ಮಾತುಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಬೇಕು, ಅದನ್ನು ತಮಾಷೆ ಮಾಡಲಿಕ್ಕೆ ಹೋಗಬಾರ್ದು. ಅದ್ಭುತಲ್ವಾ? ರೈಟ್. ಸೊ ಇನ್ನೊಂದು ಸಂಭಾಷಣೆಯನ್ನು ನಾನು ನಿಮಗೆ ಉದಾಹರಣೆಯಾಗಿ ಕೊಡ್ತೇನೆ. ಹಾಯ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ಐ ಟು. ಎನಿಥಿಂಗ್ ನ್ಯೂ? ನಥಿಂಗ್ ಮಚ್. ಬಾಯ್. ನೋಡಿ ಇಲ್ಲಿ, ಹಲೋ, ಹೌ ಆರ್ ಯು? ಹೇಗಿದ್ಯಾ? ಐ ಆಮ್ ಫೈನ್, ಥ್ಯಾಂಕ್ ಯು. ನೋಡಿ, ಯಾರಾದರೂ ನಿಮಗೆ ಹೇಗಿದೆಯಾ? ಚೆನ್ನಾಗಿದ್ದೀನಿ, ಇದು ಕನ್ನಡದಲ್ಲಿ ಮಾತುಕತೆ ಆಗತ್ತೆ. ಆದರೆ ಇಲ್ಲೇನು ಮಾಡಬೇಕಾಗತ್ತೆ, ಥ್ಯಾಂಕ್ ಯು ಅನ್ನುವಂಥ ಒಂದು ಪದವನ್ನು ಸೇರಿಸ್ಕೋಬೇಕಾಗತ್ತೆ. ಸೊ ಹೌ ಅಬೌಟ್ ಯು, ನೀನು ಹೇಗಿದೆಯಾ? ವಾ, ಐ ಆಮ್ ಫೈನ್ ಆಲ್ಸೋ. ಐ ಟು ಅಂತ ಹೇಳ್ಬೋದು, ಐ ಆಮ್ ಫೈನ್, ಥ್ಯಾಂಕ್ ಯು ಅಂತ ನೀವು ಮತ್ತೆ ಮಾತಾಡಬೇಕಾಗತ್ತೆ. ಸೊ ಇಲ್ಲಿ ಪ್ರತಿ ಬಾರಿಯೂ ಕೂಡ ಥ್ಯಾಂಕ್ ಯು, ವೆಲ್ಕಮ್ ಈ ಪದಗಳ ಬಳಕೆಯನ್ನ ನೀವು ಗಮನ ಇಟ್ಟು ಅಭ್ಯಾಸ ಮಾಡಿಕೊಳ್ಬೇಕು. ಅಲ್ವಾ? ರೈಟ್. ಸೊ ಇನ್ನೊಂದು ಸಣ್ಣ ಸಂಭಾಷಣೆಯನ್ನ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಹಲೋ ರವಿ, ಐ ಆಮ್ ಪ್ಲೀಸ್ ಟು ಮೀಟ್ ಯು, ಪ್ಲೆಜರ್ ಇಸ್ ಮೈನ್. ಐ ಹೋಪ್ ಯುವರ್ ಫ್ರೆಂಡ್ಸ್ ಸ್ಪೀಕ್ ಅಬೌಟ್ ಯು ಓನ್ಲಿ ಗುಡ್ ಥಿಂಗ್ಸ್. ಐ ಹೋಪ್. ನೋಡಿ ಇಲ್ಲಿ, ಒಬ್ಬರನ್ನ ನಾವು ಭೇಟಿಯಾದಾಗ ಐ ಆಮ್ ಪ್ಲೀಸ್ ಟು ಮೀಟ್ ಯು, ನಿಮ್ಮನ್ನ ಭೇಟಿಯಾಗಿದ್ದು ನನಗೆ ಖುಷಿ ಕೊಡ್ತಾ ಇದೆ, ಸಮಾಧಾನ ಕೊಡ್ತಾ ಇದೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಕೇಳಿಸ್ಕೊಂಡವರು ಪ್ರತಿಕ್ರಿಯೆಯಾಗಿ ಹೇಳ್ತಾರೆ, ದ ಪ್ಲೆಜರ್ ಈಸ್ ಮೈನ್. ಆ ಸಂತೋಷ ನಂದು ಸಹ. ದ ಪ್ಲೆಜರ್ ಈಸ್ ಮೈನ್. ನಾವು ಕನ್ನಡದಲ್ಲಿ ಮಾತಾಡ್ಬೇಕಾರೆ ನಿಮ್ಮನ್ನ ಭೇಟಿಯಾಗಿದ್ದು ಖುಷಿ ಆಯ್ತು ಅಂತ ಹೇಳ್ತೀವಿ. ಅವಾಗ ಅವ್ರು ಹೇಳ್ತಾರೆ, ಓಹ್, ನಿಮ್ಗೆ ಖುಷಿ ಆಯ್ತು, ನಿಮ್ ಬಗ್ಗೆ ನಿಮ್ ಸ್ನೇಹಿತರು ನಿಮ್ ಫ್ರೆಂಡ್ಸ್ ಮಾತಾಡೋದನ್ನ ಕೇಳಿದೀನಿ, ಒಳ್ಳೇದ್ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಹೌದಲ್ವಾ? ಸೊ ಅದನ್ನೇ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾದ್ರೆ ಹೇಗೆ ಹೇಳೋದು ಅಂತ, ನಿಮ್ಮನ್ ಭೇಟಿಯಾಗಿದ್ದು ಖುಷಿ ಆಯ್ತು, ಐ ಆಮ್ ಪ್ಲೀಸ್ ಟು ಮೀಟ್ ಯು, ಐ ಆಮ್ ಪ್ಲೀಸ್ ಟು ಮೀಟ್ ಯು. ಅದಕ್ಕೆ ಅವರು, ನಮಗೂ ಖುಷಿ ಆಯ್ತು, ದ ಪ್ಲೆಜರ್ ಇಸ್ ಮೈನ್. ಐವ್ ಹರ್ಡ್ ಯುವರ್ ಫ್ರೆಂಡ್ ಸ್ಪೀಕ್ ಅಬೌಟ್ ಯು, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಮಾತಾಡೋದನ್ನ, ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಮಾತಾಡೋದನ್ನ ಕೇಳಿದ್ದೀನಿ, ಇವಾಗ ಒಳ್ಳೆ ವಿಚಾರ ಮಾತ್ರ ಹೇಳಿದ್ದಾರೆ ಅಂತ ಅನ್ಕೊಳ್ತೀನಿ, ಓನ್ಲಿ ಗುಡ್ ಥಿಂಗ್ಸ್ ಐ ಹೋಪ್. ರೈಟ್. ಸರಳವಾಗಿರುತ್ತಲ್ವಾ? ಏನಂದ್ರೆ ಆ ಪದಗಳನ್ನು ಹೇಗೆ ಬಳಸ್ತಾರೆ ಅನ್ನೋದನ್ನ ನೀವು ನೋಡ್ಬೇಕಷ್ಟೆ, ಗಮನ ಇಟ್ಟು ಗಮನಿಸ್ಕೊಳ್ಳೋದು ಅಂತ ಹೇಳ್ತೀವಲ್ಲ. ಗಮನ ಇಟ್ಟು ಅಂತ ಹೇಳಿದಾಗ ನೀವು ನಿರ್ಲಕ್ಷ್ಯ ಮಾಡ್ತೀರಿ ಅಂತಲ್ಲ. ಕೆಲವು ಸರಿ ಏನಾಗತ್ತೆ ಅಂತ ಹೇಳಿದ್ರೆ, ಸರಳವಾದ ವಿಷಯಗಳನ್ನ ನಾವು ಬಿಡ್ತೀವಿ, ಗಮನಿಸೋದಿಕ್ಕೆ ಹೋಗಲ್ಲ. ಆದ್ರೆ ಇಂಗ್ಲಿಷ್ ನಮ್ಮ ಮಾತೃಭಾಷೆ ತರ ದಿನನಿತ್ಯ ನಮಗೆ ಅದಾಗದೇ ಸಿಕ್ಕೋದಿಲ್ಲ. ನಾವು ಅದನ್ನ ಏನ್ ಮಾಡ್ಬೇಕಾಗತ್ತೆ, ಹುಡ್ಕೊಂಡು ಹೋಗಿ ನಾವೇ ಪಡ್ಕೋಬೇಕಾಗತ್ತೆ, ಹೌದಲ್ವಾ? ನೋಡಿ, ಈಗ ನಿಮ್ಗೆ ಗೊತ್ತಿರುವಂತ ಜನ ಒಂದ್ ಸ್ವಲ್ಪ ದಿನ ಆದ್ಮೇಲೆ, ಗ್ಯಾಪ್ ಆದ್ಮೇಲೆ ಭೇಟಿ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ಗ್ಯಾಪ್ ಜಾಸ್ತಿ ಆಯ್ತು, ಒಂದೆರಡು ತಿಂಗಳು ಮೂರು ತಿಂಗಳು ಆಯ್ತು, ಅವಾಗ ಅವ್ರನ್ನ ಭೇಟಿಯಾದಾಗ ಹೇಗ್ ಹೇಳ್ತೀರಿ ಅಂತ, ರಾಣಿ, ಇಟ್ಸ್ ರಿಯಲಿ ಗುಡ್ ಟು ಸೀ ಯು ಅಗೇನ್, ಐ ಆಮ್ ರಿಯಲಿ ಹ್ಯಾಪಿ ಟು ಮೀಟ್ ಯು, ಐ ಥಾಟ್ ಯು ಆರ್ ಇನ್ ಮೈಸೂರ್, ಯಸ್, ಕೇಮ್ ಬ್ಯಾಕ್ ಟೂ ಡೇಸ್ ಎಗೋ. ನೋಡಿ, ಇಟ್ಸ್ ರಿಯಲಿ ಗುಡ್ ಟು ಸೀ ಯು ಅಗೇನ್, ಓ, ನಿಮ್ಮನ್ನ ಮತ್ತೆ ಭೇಟಿ ಆಗ್ಲಿಕ್ಕೆ ನನಗೆ ಖುಷಿ ಆಯ್ತಪ್ಪ
ಅದಕ್ಕೆ ಅವರು ಹೇಳ್ತಾರೆ, ಐ ಆಮ್ ರಿಯಲಿ ಹ್ಯಾಪಿ.

0: ಟು ಮೀಟ್ ಯು. ಅಯ್ಯೋ, ನನಗೂ ಭೇಟಿ ಆಗ್ಲಿಕ್ಕೆ ಖುಷಿ ಆಯ್ತು.
1: ಐ ಥಾಟ್ ಯು ಆರ್ ಇನ್ ಮೈಸೂರ್, ನೀನ್ ಮೈಸೂರಲ್ಲಿ ಇದ್ದೀಯಾ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಅವ್ರು ಹೇಳ್ತಾರೆ, ಹೌದು ಯಸ್,
0: ಕೇಮ್ ಬ್ಯಾಕ್ ಟೂ ಡೇಸ್ ಎಗೋ, ಎರಡು ದಿನದ ಹಿಂದೆ ನಾನು ಬಂದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ನಂತರ ಹಾಗೆ ನೀವು ಇನ್ನೊಬ್ಬರನ್ನ ಭೇಟಿ ಆದ್ರಿ ಅಂತ ಇಟ್ಕೊಳ್ಳಿ, ಅವರು ತುಂಬಾ ದಿನದ ನಂತರ ನಿಮಗೆ ಸಿಕ್ಕಿದ್ದಾರೆ, ಏನಪ್ಪಾ ಜನ ಎತ್ತೆ ನಾಪತ್ತೆ ಅಂತೆಲ್ಲ ಮಾತಾಡ್ತೀವಲ್ಲ, ಜನ ಏನು ಎಲ್ಲಿ ಹೋಗಿದ್ರಿ ನಾಪತ್ತೆ ಅಂತೆಲ್ಲ ಹೇಳ್ತೀವಲ್ಲ, ಆ ರೀತಿ ನೋಡಿ ಅಂತದನ್ನ ಹೇಳೋದಾದ್ರೆ ಹೇಗೆ, ಲುಕ್ ಪ್ಲೀಸ್ ಹಿಯರ್, ನೋಡ್ರಪ್ಪ ಯಾರಪ್ಪ ಇಲ್ಲಿ, ಲುಕ್ ಪ್ಲೀಸ್ ಹಿಯರ್. ಅದಕ್ಕೆ ಅವ್ರು ಕೇಳ್ತಾರೆ, ಐ ಯು ಸರ್ಪ್ರೈಸ್ ಟು ಸೀ ಮೀ, ನನ್ ನೋಡಿ ಆಶ್ಚರ್ಯ ಆಯ್ತಾ, ಐ ಯು ಸರ್ಪ್ರೈಸ್ ಟು ಸೀ ಮೀ, ರಿಯಲಿ ವೇರ್ ವರ್ ಯು, ಬಿಸಿ ವಿತ್ ವರ್ಕ್. ನೋಡಿ ಈ ಸಂಭಾಷಣೆನು ಅಷ್ಟೇನೆ, ಸರಳವಾಗಿದೆ ಅಲ್ವಾ. ನೋಡಿ ಕನ್ನಡದಲ್ಲಿ ಕೂಡ ಹಿಂಗೆ, ಏನಪ್ಪ ಜನ ನಾಪತ್ತೆ ಎಲ್ಲೋಗಿದ್ರಿ, ಅದಕ್ಕೆ ಯಾಕೆ ಆಶ್ಚರ್ಯ ಆಯ್ತಾ ನನ್ ನೋಡಿ ಅಂತ ಮಾತಾಡ್ತೀವಲ್ವಾ, ಹಾಗೆ ಲುಕ್ ಲುಕ್ ಪ್ಲೀಸ್ ಯು, ಐ ಯು ಸರ್ಪ್ರೈಸ್ ಟು ಸೀ ಮೀ, ರಿಯಲಿ ವೇರ್ ವರ್ ಯು, ಬಿಸಿ ವಿತ್ ವರ್ಕ್, ಅಯ್ಯೋ ಸಿಕ್ಕಾಪಟ್ಟೆ ಕೆಲಸ ಅಪ್ಪ, ಬಿಸಿ ಆಗಿದೆ. ನೋಡಿ ಹೀಗೆ ಸಣ್ಣ ಉದಾಹರಣೆಗಳನ್ನು, ಸಣ್ಣ ಮಾತುಕತೆಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೋದು. ಒಂದೇನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಕ್ಲಾಸ್ ಅನ್ನ ನೀವು ಕೇಳಬೇಕಾದ್ರೆ ನೀವೇನ್ ಮಾಡಬೇಕು, ಒಂದು ನೋಟ್ ಬುಕ್ ಒಂದ್ ಪೆನ್ ಇಟ್ಕೊಂಡು ಇದನ್ನ ಬರ್ಕೊಳ್ಬೇಕು. ಹಾಗೆ ಬರ್ಕೊಂಡಾಗ ಮಾತ್ರ ನಿಮ್ಗೆ ಮತ್ತೆ ಮತ್ತೆ ಅದನ್ನ ಓದ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ ಕೂತು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅನುಕೂಲ ಆಗತ್ತೆ, ಇಂಗ್ಲಿಷ್ ಅನ್ನ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಈಗ ಜನರನ್ನ ಭೇಟಿ ಮಾಡಿ ಅಲ್ಲಿಂದ ಹೊರಡ್ಬೇಕು ನಾವು ಅಂತ ಇಟ್ಕೊಳ್ಳೋಣ. ಸೊ ಬಾಯ್ ಬಾಯ್ ಹೇಳ್ಬೇಕು, ಮತ್ತೆ ಸಿಗೋಣ ಅಂತ ಹೇಳ್ಬೇಕು. ಅದನ್ನ ಹೆಂಗ್ ಹೇಳೋದು ನೋಡಿ, ಒಂದು ಸಣ್ಣ ಉದಾಹರಣೆ, ಸಾರಿ ಐ ಹ್ಯಾವ್ ಸಮ್ ವರ್ಕ್, ಐ ಟು ಹ್ಯಾವ್ ಟು ಮೀಟ್ ಅಗೇನ್, ಗುಡ್ ಬಾಯ್ ಗುಡ್ ಬಾಯ್ ಟೇಕ್ ಕೇರ್. ನೋಡಿ ನಂಗೊಂದ್ ಸ್ವಲ್ಪ ಕೆಲಸ ಇದೆಯಪ್ಪ, ನಾನು ಹೊರಡ್ಬೇಕಾಗತ್ತೆ, ಸಾರಿ ಐ ಹ್ಯಾವ್ ಸಮ್ ವರ್ಕ್, ಐ ನೀಡ್ ಟು ಗೋ. ಅದಕ್ಕೆ ಅವ್ರು ಹೇಳ್ತಾರೆ, ಐ ಟು ಹ್ಯಾವ್, ಅಯ್ಯೋ ನಂಗೂ ಸಾಕಷ್ಟು ಕೆಲಸ ಇದೆ, ಹೋಮ್ವರ್ಕ್ ಇದೆ ಬರೀಬೇಕು. ಹಂಗಾದ್ರೆ ಮತ್ತೆ ಸಿಗೋಣ, ಹೋಪ್ ಟು ಮೀಟ್ ಅಗೇನ್, ಗುಡ್ ಬಾಯ್ ಗುಡ್ ಬಾಯ್ ಟೇಕ್ ಕೇರ್ ಅಂತ ಅವ್ರು ಹೇಳ್ತಾರೆ. ಉದಾರು ಜೋಪಾನ ಅಂತ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಅದನ್ನ ಇಂಗ್ಲಿಷ್ನಲ್ಲಿ ಟೇಕ್ ಕೇರ್ ಅಂತ ಹೇಳ್ತೀವಿ. ಬಾಯ್ ಗುಡ್ ಬಾಯ್, ಈ ಬಾಯ್ ಹೇಳೋದು ಬೈ ಬೈ ಹೇಳೋದು ಆಲ್ಮೋಸ್ಟ್ ನಮ್ಗೆಲ್ರಿಗೂ ಅಭ್ಯಾಸ ಆಗೋಗಿರುತ್ತೆ. ಆದ್ರೆ ಗುಡ್ ಬಾಯ್ ಟೇಕ್ ಕೇರ್ ಈ ತರದ ಪದಗಳನ್ನ ಪ್ರಯೋಗಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಇನ್ನೊಂದು ಸಂಭಾಷಣೆಯ ಉದಾಹರಣೆ, ರಾಣಿ ಇಟ್ಸ್ ಗೆಟಿಂಗ್ ಲೇಟ್, ಹ್ಯಾವ್ ಟು ಗೋ. ಓ ಐ ಟು, ನಾನು ಹೋಗ್ಬೇಕು. ದೆನ್ ಸಿ ಯು ಲೇಟರ್, ಮತ್ತೆ ಸಿಗೋಣ. ಬಾಯ್ ಸಿ ಯು ಲೇಟರ್. ನೋಡಿ ಈ ಉದಾಹರಣೆಯನ್ನ ಮತ್ತೆ ಸಂಭಾಷಣೆ ರೂಪದಲ್ಲಿ ಹೇಳ್ತೇನೆ. ರಾಣಿ ಇಟ್ಸ್ ಗೆಟಿಂಗ್ ಲೇಟ್, ಹ್ಯಾವ್ ಟು ಗೋ ನೌ. ಐ ಟು, ದೆನ್ ಸಿ ಯು ಲೇಟರ್, ಬಾಯ್ ಸಿ ಯು ಲೇಟರ್. ನೋಡಿ ಸಣ್ಣದ ನಾಲ್ಕೇ ಸಾಲಿನ ಸಂಭಾಷಣೆ ಇದು, ಅಭ್ಯಾಸ ಮಾಡ್ತಿರಲ್ವಾ. ಓಕೆ, ಇನ್ನೆರಡು ಉದಾಹರಣೆಗಳನ್ನ ಕೊಡ್ತೇನೆ. ರವಿ ಐ ಥಿಂಕ್ ಐ ಹ್ಯಾವ್ ಟು ಲೀವ್ ನೌ. ಮಸ್ಟ್ ಯು ಗೋ ಸೋ ಸೂನ್? ಐ ಆಮ್ ಅಫ್ರೈಡ್, ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್. ವೆಲ್ ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು. ನೋಡಿ ಇಲ್ಲಿ ಐ ಥಿಂಕ್ ಐ ಹ್ಯಾವ್ ಟು ಲೀವ್ ನೌ, ನನಗೆ ಸಮಯ ಆಗ್ತಿದೆ ಅನ್ಸುತ್ತೆ, ಸೊ ಹಂಗಾಗಿ ನಾನೀಗ ಹೋಗ್ಬೇಕು. ಐ ಥಿಂಕ್ ಅಂದ್ರೆ ನನಗೆ ಅನ್ಸುತ್ತೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಈ ಅರ್ಥದಲ್ಲಿ ಬಳಸ್ತೀವಿ. ಮಸ್ಟ್ ಯು ಗೋ ಸೂನ್, ಅಯ್ಯೋ ಇಷ್ಟು ಬೇಗ ಹೋಗ್ಬೇಕಾ. ಐ ಆಮ್ ಅಫ್ರೈಡ್, ಇಲ್ಲಿ ಅಫ್ರೈಡ್ ಅಂದ್ರೆ ಭಯ ಅಂತ ಅರ್ಥ ಅಲ್ವಾ, ಆದ್ರೆ ಐ ಆಮ್ ಅಫ್ರೈಡ್ ಅನ್ನುವಂತ ಪ್ರಯೋಗ ಇದೆಯಲ್ಲ ಅದೇನು ಹೇಳುತ್ತೆ ಅಂದ್ರೆ, ಏ ಆಗಲ್ಲಪ್ಪ ನಾನು ಹೋಗ್ಬೇಕಪ್ಪ, ಈ ಅರ್ಥದಲ್ಲಿ ಅಂದ್ರೆ ಐ ಆಮ್ ಅಫ್ರೈಡ್ ಅಂದ್ರೆ ಅವಕಾಶ ಇಲ್ಲ ಅನ್ನೋ ಅರ್ಥವನ್ನ ಕೊಡ್ಲಿಕ್ಕೆ ಇಲ್ಲಿ ಬಳಸ್ತೇವೆ. ಹೆದರ್ಕೊಂಡಿದ್ದೀನಿ ಅಂತ ಅಲ್ಲ, ಅಥವಾ ಹೆದರ್ಕೊಳ್ತೀವಿ ಅಂತ ಅಲ್ಲ. ಐ ಆಮ್ ಅಫ್ರೈಡ್, ಐ ಹ್ಯಾವ್ ಸಮ್ ಅರ್ಜೆಂಟ್ ವರ್ಕ್, ಆಗಲಿಕ್ಕೆ ನಂಗೊಂದೆರಡು ಅರ್ಜೆಂಟ್ ಕೆಲಸಗಳಿದೆ. ಸರಿ ಹಾಗಿದ್ರೆ ವೆಲ್, ಈ ವೆಲ್ ಅಂತ ಹೇಳಿದ್ರೆ ಬಾವಿ ಅನ್ನೋ ಅರ್ಥನೂ ಕೊಡುತ್ತೆ, ಆದ್ರೆ ಈ ಮಾತುಕತೆಯ ಸಂದರ್ಭದಲ್ಲಿ ವೆಲ್ ವೆಲ್ ಅಂದ್ರೆ ಸರಿ ಹಾಗಿದ್ರೆ. ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು, ನಿನ್ ಜೊತೆ ಮಾತಾಡೋದು ಬಹಳ ಸಂತೋಷದಾಯಕವಾಗಿತ್ತು, ಖುಷಿ ಕೊಡ್ತು. ವೆಲ್ ಇಟ್ ವಾಸ್ ಪ್ಲೆಸೆಂಟ್ ಟು ಟಾಕ್ ಟು ಯು, ಬಾಯ್ ಗುಡ್ ಬಾಯ್. ನೋಡಿ ಇವುಗಳನ್ನ ನೀವು ಕೇಳಿ ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನೊಂದು ಸಂಭಾಷಣೆಯನ್ನ ಹೇಳ್ತಾನೆ ರಾಣಿ, ಸಾರಿ ಐ ಹ್ಯಾವ್ ಮೈ ಇಂಗ್ಲಿಷ್ ಕ್ಲಾಸ್ ನೌ, ಐ ನೀಡ್ ಟು ಗೋ. ಓ ಐ ಆಮ್ ವೆರಿ ಸಾರಿ.

0: You have to leave early. Please excuse me. Won't you?
1: Certainly. Come back soon. Bye.
0: Goodbye.
1: Sorry? Me?
0: Sorry? I have my English class now. Have to go now. ಕ್ಷಮೆ ಇರಲಿ, ನನಗೆ ಇಂಗ್ಲಿಷ್ ಕ್ಲಾಸ್ ಇದೆ, ನನಗೆ ಹೋಗಲೇಬೇಕು. ಅದಕ್ಕೆ ರಾಣಿ ಹೇಳ್ತಾರೆ, ಐ ಆಮ್ ಸಾರಿ ಯು ಹ್ಯಾವ್ ಟು ಲೀವ್ ಅರ್ಲಿ. ಇಷ್ಟು ಬೇಗ ಹೋಗ್ತಾ ಇದೆಯಾ, ನಂಗೆ ಬೇಜಾರಾಗತ್ತಪ್ಪ. ಐ ಆಮ್ ಸಾರಿ ಯು ಹ್ಯಾವ್ ಟು ಲೀವ್ ಅರ್ಲಿ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಒಂಟ್ ಯು. ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೊಳ್ಳಲ್ಲ ತಾನೇ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಒಂಟ್ ಯು. ಇರಲಪ್ಪ, ಸರ್ಟನ್ಲಿ, ನಿಮ್ ಬ್ಯಾಕ್ ಸೂನ್, ಬೇಗ ನೀನು ಬಾ ಅಂತ ಹೇಳಿ ಅವರು ಹೇಳ್ತಾರೆ. ಸೊ ಹೀಗೆ ಇವತ್ತು ನಾನು ಹೇಳ್ತಿರುವಂಥ ಸಂಭಾಷಣೆಗಳನ್ನು ಏನು ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕು. ಕಾನ್ವರ್ಸೇಷನ್ ಅಂತ ಹೇಳಿದ್ರೆ ಮಾತುಕತೆ, ಡೈಲಾಗ್ ಅಂತ ಹೇಳ್ತೀವಿ. ಕಾನ್ವರ್ಸೇಷನ್ ಅಂತ ಹೇಳಬಾರ್ದು, ಅದನ್ನು ಕಾನ್ವರ್ಸೇಷನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಉಚ್ಚರಿಸಬೇಕು. ಸೊ ಈ ಕಾನ್ವರ್ಸೇಷನ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಾವು ಕಾನ್ವರ್ಸ್ ಅಂದ್ರೆ ಇನ್ನೊಬ್ಬರ ಜೊತೆ ಮಾತಾಡೋದು ಅಂತ. ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಈ ಸಂಭಾಷಣೆಗಳನ್ನು ಬರೆದಿಟ್ಕೊಂಡು ನಿಮ್ಮ ಸ್ನೇಹಿತರ

ಅಭ್ಯಾಸ ಮಾಡಿದ್ರೆ ಸಾಕಾಗತ್ತೆ, ನಿಮಗೆ ಇಂಗ್ಲಿಷ್ ಬರುತ್ತೆ. ಥ್ಯಾಂಕ್ ಯು, ವೆಲ್ಕಮ್, ಬಾಯ್, ಗುಡ್ ಬಾಯ್, ಪಾರ್ಡನ್ ಮೀ, ಎಕ್ಸ್ಕ್ಯೂಸ್ ಮೀ, ಸಾರಿ, ಈ ಪದಗಳನ್ನು ಸಹಜವಾಗಿ ಸರಳವಾಗಿ ನಿಮ್ಮ ಬಾಯಿಂದ ಬರೋ ಹಾಗೆ ನಿಮ್ಮನ್ನು ನೀವು ತರಬೇತಿ ಮಾಡಿಕೊಂಡ್ರೆ ಇಂಗ್ಲಿಷ್ ಬರುತ್ತೆ. ನೆನಪಿಟ್ಕೊಳ್ಳಿ, ನಥಿಂಗ್ ಇಸ್ ಇಂಪಾಸಿಬಲ್. ಮನುಷ್ಯನ ಪ್ರಯತ್ನದ ಮುಂದೆ, ಮನುಷ್ಯನ ತರಬೇತಿಯ ಮುಂದೆ ಯಾವುದು ಅಸಾಧ್ಯ ಅಲ್ಲ. ನೀವು ಮಂಗಳ ಗ್ರಹಕ್ಕೆ ರಾಕೆಟ್ ಹೋಯ್ತು, ಚಂದ್ರನ ಮೇಲೆ ಮನುಷ್ಯ ಇಳಿದಿದ್ದ, ಇವೆಲ್ಲವನ್ನ ಕೇಳ್ತೀರಿ. ಎಲ್ಲವೂ ಇಂಪಾಸಿಬಲ್ ಟಾಸ್ಕ್ಗಳೇ. ಆದರೆ ನಿರಂತರವಾದ ಪ್ರಯತ್ನ, ತರಬೇತಿ ಆಧಾರವಾಗಿಟ್ಕೊಂಡು ಮನುಷ್ಯ ಚಂದ್ರನ ಮೇಲೆ ಕೂಡ ಇಳಿದಿದ್ದಾನೆ. ಇಂಗ್ಲಿಷ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಪ್ರಾಕ್ಟೀಸಿಗೆ ಜನಧ್ವನಿ ರೇಡಿಯೋ ಕೇಂದ್ರ ಸಪೋರ್ಟ್ ಮಾಡುತ್ತೆ. ಜನಧ್ವನಿ ರೇಡಿಯೋ ಕೇಂದ್ರದ ಸಪೋರ್ಟಿಗೆ ನಾನು ಸದಾನಂದ ಇಂಗ್ಲಿಷ್ ಟೀಚರ್ ಆಗಿ ನನ್ನ ಸಪೋರ್ಟನ್ನು ನಿಮಗೆ ಕೊಡ್ತಾ ಇದ್ದೀನಿ. ಪ್ರಾಕ್ಟೀಸ್ ಮಾಡ್ತೀರಲ್ಲ, ನೆನ್ಪಿಟ್ಕೊಳ್ಳಿ, ಇಂಗ್ಲಿಷ್ ಈಸ್ ಡಿಫ್ರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ಮತ್ತು ಮುಂದಿನ ತರಗತಿಯಲ್ಲಿ ವಿಲ್ ಮೀಟ್ ಅಗೇನ್. ಟಿಲ್ ದೆನ್, ಬಾಯ್, ಗುಡ್ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಸಂಭಾಷಣೆಯ ಉದಾಹರಣೆಗಳ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ್ ಆರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಯಾಕ್ ಸಿದ್ದಣ್ಣ ಇಷ್ಟೊಂದ್ ಕೆಂಪ್ತಿದ್ದೀರಾ? ಡಾಕ್ಟರ್ ತೋರ್ಸತ್ತಾನೆ
3: ಬಪ್ಪ ಕುಮಾರ. ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಂಪ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನ್ಗೆ ಕೆಂಪ್ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
4: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
3: ಇದು ಕಲಾ ಕುಮಾರ ಮಾತು ಅಂದ್ರೆ,
1: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ

0: ಕೇಳುಗರೆ, ನಿಮ್ಮ ಅಕ್ಕರೆಯ ಹತ್ತಿರದವರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಹುಟ್ಟುಹಬ್ಬದ ಮತ್ತು ಮದುವೆ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕೆ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ SMS ಮೂಲಕ ವಿವರಗಳೊಂದಿಗೆ ತಿಳಿಸಿ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲೂ ಡೇಟಾ ಸೆಂಟರ್ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲಿ ಡೇಟಾ ಸೆಂಟರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಆವಿಷ್ಕಾರ ಮತ್ತು ತಂತ್ರಜ್ಞಾನದಲ್ಲಿ ನಮಗಿಂತ ಸದಾ ಒಂದು ಹೆಜ್ಜೆ ಮುಂದಿರುವ ಡ್ರಾಗನ್ ದೇಶ ಎನಿಸಿಕೊಂಡಿರುವ ಚೀನಾ ಇದೀಗ ಸಾಗರದಾಳದಲ್ಲಿ ಪವನ ವಿದ್ಯುತ್ನಿಂದ ಕಾರ್ಯನಿರ್ವಹಿಸುವ ಇಂಟರ್ನೆಟ್ ಡೇಟಾ ಸೆಂಟರ್ ಆರಂಭಿಸಿದೆ. ವಿಶ್ವದ ಅಗ್ರಗಣ್ಯ ತಂತ್ರಜ್ಞಾನ ದೈತ್ಯ ಸಂಸ್ಥೆಗಳು ತಮ್ಮ ಭಾರಿ ಡೇಟಾ ಸೆಂಟರ್ಗಳಿಗೆ ಅಗತ್ಯವಿರುವ ಪರ್ಯಾಯ ಶಕ್ತಿಗೆ ತೀವ್ರವಾಗಿ ಹುಡುಕಾಟ ನಡೆಸಿವೆ. ಸಂಶೋಧನೆ ನಡೆಸಿರುವ ಕಾಲಘಟ್ಟದಲ್ಲಿ ಚೀನಾದ ಕಂಪನಿಯು ವಿಶ್ವವೇ ಕಣ್ಣರಳಿಸಿ ನೋಡುವಂತಹ ಪರಿಹಾರವನ್ನು ಅನ್ವೇಷಿಸಿದೆ. ಚೀನಾದ ಹೈಕ್ಲೈಡ್ ಕಂಪನಿಯು ಶ್ಲಾಘೈ ಕರಾವಳಿಯ ಬಳಿ 2.3 ಮೆಗಾವಾಟ್ ಸಾಮರ್ಥ್ಯದ ಡೇಟಾ ಕೇಂದ್ರದ ಮೊದಲ ಹಂತವನ್ನು ಆರಂಭಗೊಳಿಸಿದೆ. ಇದು ವಿಶ್ವದಲ್ಲಿ ಮೊದಲನೆಯದು ಎಂದು ಹೇಳಿಕೊಂಡಿದೆ. ನ್ಯೂ ಅಟ್ಲಾಸ್ ಎಂಬ ಚೀನಾ ಮಾಧ್ಯಮದ ವರದಿ ಪ್ರಕಾರ ಡೇಟಾ ಸೆಂಟರ್ಗೆ ಬೇಕಾಗುವ ವಿದ್ಯುಚ್ಛಕ್ತಿಯ ಶೇಕಡಾ 95% ಸಮುದ್ರದ ಹೊರಭಾಗದಲ್ಲಿ ತಯಾರಾಗುವ ಪವನ ವಿದ್ಯುತ್ನಿಂದ ಪೂರೈಕೆಯಾಗುತ್ತದೆ. ಅಲ್ಲದೆ ಈ ವ್ಯವಸ್ಥೆಯನ್ನು ತಂಪಾಗಿ ಇಡಲು ಶೀತಲ ಸಮುದ್ರ ಪ್ರವಾಹವನ್ನು ಬಳಸಲಾಗುತ್ತದೆ. ಭೂಮಿಯ ಮೇಲಿನ ಡೇಟಾ ಸೆಂಟರ್ಗಳೊಂದಿಗೆ ಹೋಲಿಸಿದರೆ ಇಲ್ಲಿ ಬಳಕೆಯಾಗುವ ಒಟ್ಟು ವಿದ್ಯುತ್ನಲ್ಲಿ ಸುಮಾರು 25% ಕಡಿಮೆಗೊಳಿಸುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಚೀನಾದ ಸಾಗರದಾಳದ ಮೊದಲ ವಾಣಿಜ್ಯ ಡೇಟಾ ಸೆಂಟರ್ನ ಒಂದು ಘಟಕ ಪೂರ್ಣಗೊಂಡ ಬಳಿಕ ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ತನ್ನ ವೆಬ್ಸೈಟ್ನಲ್ಲಿ ನೀಡಿರುವ ವರದಿ ಪ್ರಕಾರ ಕರಾವಳಿಯ ತೀರವಾದ ಹೈನಾನ್ನಲ್ಲಿ 114 ಅಡಿ ಆಳದಲ್ಲಿ ಈ ಯೋಜನೆ ಆರಂಭಗೊಂಡಿದೆ. ಇದು ಜಲಾಂತರಗಾಮಿ ಸರ್ವರ್ ರ್ಯಾಂಕ್ಗಳ ಸರಣಿಯಾಗಿದೆ. ಪ್ರತಿ ಕ್ಯಾಬಿನ್ ಪಾಡ್ನಲ್ಲಿ ಒಂದೇ ಸಮಯದಲ್ಲಿ 400-500 ಸರ್ವರ್ಗಳನ್ನು ಇರುವಷ್ಟು ದೈತ್ಯ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸತೊಡಗಿದೆ. ಈ ಕ್ಯಾಬಿನ್ಗಳನ್ನು ಸರಪಳಿಯಂತೆ ಜೋಡಿಸಿದರೆ ಡೇಟಾ ಸೆಂಟರ್ ರೂಪುಗೊಳ್ಳುತ್ತದೆ. ಇದನ್ನು ಸಮುದ್ರದ ಅಡಿಯ ದೂರ ಸಂಪರ್ಕ ಕೇಬಲ್ ಮೂಲಕ ಚೀನಾದ ಭೂಭಾಗಕ್ಕೆ ಸಂಪರ್ಕಿಸಲಾಗಿದೆ. ಚೀನಾದ ಈಸ್ಟರ್ನ್ ಡೇಟಾ ವೆಸ್ಟರ್ನ್ ಕಂಪ್ಯೂಟಿಂಗ್ ತಂತ್ರಜ್ಞಾನ ಈ ಯೋಜನೆಯಲ್ಲಿ ಸ್ಥಳೀಯ ಸರ್ಕಾರವು ಈ ಡೇಟಾ ಸೆಂಟರ್ನನ್ನು ಮತ್ತಷ್ಟು ಕ್ಯಾಬಿನ್ಗಳಿಗೆ ವಿಸ್ತರಿಸಲು ಉದ್ದೇಶಿಸಿದೆ. ಡೇಟಾ ಸೆಂಟರ್ಗಳ ಕಾರ್ಯನಿರ್ವಹಣೆಯನ್ನು ನೋಡುವುದಾದರೆ ಸರ್ವರ್ ಡೇಟಾ ಕೇಂದ್ರಗಳು ಕಾರ್ಯನಿರ್ವಹಿಸಲು ತಂಪಿನ ವಾತಾವರಣದ ಅಗತ್ಯವಿರುತ್ತದೆ. ದೊಡ್ಡ ಕೇಂದ್ರಗಳು ದಿನಕ್ಕೆ ಅಂದಾಜು 5 ಮಿಲಿಯನ್ ಗ್ಯಾಲನ್ ನೀರನ್ನು ಬಳಸುತ್ತವೆ. ಇದು 10,000 ರಿಂದ 50,000

ಜನವಸತಿ ಪ್ರದೇಶದ ದೈನಂದಿನ ಬಳಕೆ ಎಷ್ಟು ಎಂದು ಅಂದಾಜಿಸಲಾಗಿದೆ. ಅಮೆರಿಕದ ಟೆಕಸ್ ಅಬಿಲಿನ್ನಲ್ಲಿ ಇರುವ ಓಪನ್ ಎಐ ಮತ್ತು ಒರಕಲ್ ಸಂಸ್ಥೆಗಳ ಸ್ಟಾರ್ಗೇಟ್ ಎಐ ಡೇಟಾ ಕೇಂದ್ರವು ಈ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಮುಚ್ಚಿದ ಚಕ್ರ ವ್ಯವಸ್ಥೆಯನ್ನು ಬಳಸಲು ಆಯೋಜಿಸಿದೆ. ಈ ವ್ಯವಸ್ಥೆ ಆರಂಭಿಕವಾಗಿ ಬಳಸುವ 1 ಮಿಲಿಯನ್ ಗ್ಯಾಲನ್ ನೀರನ್ನು ಮರುಬಳಕೆ ಮಾಡುತ್ತದೆ ಮತ್ತು 1 ವರ್ಷಕ್ಕೆ 12,000 ಗ್ಯಾಲನ್ ನೀರನ್ನು ಮಾತ್ರ ಹೆಚ್ಚುವರಿಯಾಗಿ ಸೇರಿಸುವ ಅಗತ್ಯವಿರುತ್ತದೆ ಎಂದು ಒರಕಲ್ನ ಕ್ಲೇ ಮ್ಯಾಗೋಯರ್ಕ್ ರವರು ಲಾಸ್ ವೆಗಸ್ನಲ್ಲಿ ನಡೆದ ಕ್ಲೌಡ್ ವರ್ಲ್ಡ್ ಸಮಾರಂಭದಲ್ಲಿ ತಿಳಿಸಿದ್ದಾರೆ. ಇಷ್ಟೊಂದು ಬೇಡಿಕೆ ಇರುವ ಡೇಟಾ ಸೆಂಟರ್ನ ತಂಪು ವಾತಾವರಣದ ವ್ಯವಸ್ಥೆಗೆ ಚೀನಾದ ಈ ಹೊಸ ತಂತ್ರಜ್ಞಾನ ಡೇಟಾ ಕ್ಷೇತ್ರದಲ್ಲಿ ಅತಿ ದೊಡ್ಡ ಆವಿಷ್ಕಾರ ಎಂಬಂತಾಗಿದೆ. ಏಕೆಂದರೆ ಸಾಮಾನ್ಯವಾಗಿ ವಿಶ್ವದ ಒಟ್ಟು ವಿದ್ಯುತ್ ಬಳಕೆ 40%-50% ಈ ಡೇಟಾ ಸೆಂಟರ್ಗಳಿಗೆ ಉಪಯೋಗವಾಗುತ್ತದೆ, ಪೂರೈಕೆಯಾಗುತ್ತದೆ. ತಂಪಿನ ವಾತಾವರಣ ನೀಡಲು ಸಾಕಷ್ಟು ನೀರು ಬೇಕಾಗುತ್ತದೆ. ಇನ್ನೂ ಸಹ ತಂಪುಗೊಳಿಸುವ ವ್ಯವಸ್ಥೆಯಾಗಿ ಸಮುದ್ರದ ನೀರನ್ನ ಆಳದಲ್ಲಿ ಬಳಸುವುದರಿಂದ ಪವರ್ ಯೂಸೇಜ್ ಎಕ್ಸ್ಪೆನ್ಸಿವ್ ಪ್ರಮಾಣ ನಿರೀಕ್ಷಿತವಾಗಿ ಕಡಿಮೆಯಾಗುತ್ತದೆ. ಈ ಕೇಂದ್ರದ ನಿರ್ಮಾಣದಿಂದ ಕೇವಲ ಡೇಟಾ ಸಂಗ್ರಹ ಮಾತ್ರವಲ್ಲದೆ ಕೃತಕ ಬುದ್ಧಿಮತ್ತೆ ಕಾರ್ಯಭಾರಗಳು ಮತ್ತು ಉತ್ಪನ್ನ ಮಾದರಿ ಕಂಪ್ಯೂಟಿಂಗ್ ವ್ಯವಸ್ಥೆಗೂ ಶಕ್ತಿ ಪೂರೈಕೆಯಾಗಲಿದೆ. 5G ಜಾಲಗಳು, ಕೈಗಾರಿಕೆ ಜಾಲಬಲ, ಇಕಾಮರ್ಸ್ಗೆ ಗಣಕಯಂತ್ರಗಳು ಮೂಲ ಸೌಕರ್ಯವನ್ನು ಒದಗಿಸಲಿದೆ. ಅಂತಾರಾಷ್ಟ್ರೀಯ ಡೇಟಾ ಹರಿವಿನಲ್ಲಿ ಇದೊಂದು ಮೈಲಿಗಲ್ಲಾಗಿಸುವ ಮಹತ್ತರ ಗುರಿಯನ್ನು ಚೀನಾ ದೇಶವು ಹೊಂದಿದೆ. ಈ ಸಾಗರ ದಾಳದ ಡೇಟಾ ಕೇಂದ್ರವು ಪರಿಸರ ಸ್ನೇಹಿ ಹಾಗೂ ಉನ್ನತ ಕಾರ್ಯಕ್ಷಮತೆಯ ಗಣಕಯಂತ್ರ ಕ್ಲಸ್ಟರ್ ಆಗಿಯೂ ಕಾರ್ಯನಿರ್ವಹಿಸುವ ಮುನ್ಸೂಚನೆ ನೀಡಿದೆ. ಇದು ಈ ಯೋಜನೆಯ ಮೊದಲ ಭಾಗವಷ್ಟೆ. ಎರಡನೆಯ ಹಂತದಲ್ಲಿ 24 ಮೆಗಾವ್ಯಾಟ್ ಸಾಮರ್ಥ್ಯದ ಸಮುದ್ರ ದಾಳದ ಡೇಟಾ ಸೆಂಟರ್ ನಿರ್ಮಿಸುವ ಚಿಂತನೆ ಸರ್ಕಾರಕ್ಕೆ ಇರುವುದಾಗಿ ಚೀನಾ ಮಾಧ್ಯಮಗಳು ವರದಿ ಮಾಡಿವೆ. ಇದರ ಆರಂಭ ಯಾವಾಗ ಎನ್ನುವುದರ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಪ್ರಕಟವಾಗಿಲ್ಲ. ವಿಶ್ವದ ಮೊದಲ ಸಮುದ್ರ ದಾಳದ ಡೇಟಾ ಸೆಂಟರ್ಗಾಗಿ ಪೆಸಿಫಿಕ್ ಸಾಗರದಲ್ಲಿ 2015ರಲ್ಲಿ ಮೈಕ್ರೋಸಾಫ್ಟ್ ಸಂಸ್ಥೆಯು ಪ್ರಾಜೆಕ್ಟ್ ಮ್ಯಾಟಿಕ್ ಎಂಬ 2 ಹಂತಗಳ ಪೈಲಟ್ ಯೋಜನೆಯನ್ನು ಕಾರ್ಯಾರಂಭ ಮಾಡಿತು. ಆದರೆ ಜೂನ್ 2024ರ ವೇಳೆಗೆ ಈ ಯೋಜನೆಯನ್ನು ಕೈಬಿಡಲಾಗಿದೆ ಎಂದು ಮೈಕ್ರೋಸಾಫ್ಟ್ ಅಧಿಕೃತವಾಗಿ ಘೋಷಿಸಿತು. ನಾವು ಪ್ರಸ್ತುತ ನೀರಿನೊಳಗೆ ಡೇಟಾ ಸೆಂಟರ್ಗಳನ್ನು ನಿರ್ಮಿಸುವ ಯೋಜನೆ ಮಾಡುತ್ತಿಲ್ಲ. ಆದರೆ ಇಲ್ಲಿ ನಿರ್ಮಿಸುವ ಡೇಟಾ ಸೆಂಟರ್ಗಳ ವಿಶ್ವಾಸಾರ್ಹತೆ ಮತ್ತು ಸ್ಥಿರತೆಯ ಕುರಿತು ಹೊಸ ಸಂಶೋಧನೆಗಳು ಹುಟ್ಟುಹಾಕಿದ್ದೇವೆ. ಉದಾಹರಣೆಗೆ ಲಿಕ್ವಿಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ವೇಷಿಸಲು, ಪರೀಕ್ಷಿಸಲು ಮತ್ತು ಮಾನ್ಯಗೊಳಿಸಲು ಪ್ರಾಜೆಕ್ಟ್ ನ್ಯಾಟಿಕ್ ಅನ್ನು ಸಂಶೋಧನಾ ವೇದಿಕೆಯಾಗಿ ಮುಂದುವರಿಸುತ್ತೇವೆ ಎಂದು ಮೈಕ್ರೋಸಾಫ್ಟ್ ವಕ್ತಾರರು ಡೇಟಾ ಸೆಂಟರ್ ಡೈನಾಮಿಕ್ಸ್ ಎಂಬ ಕೈಗಾರಿಕಾ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಈ ತಂತ್ರಜ್ಞಾನ ಇನ್ನು ಆರಂಭಿಕ ಹಂತದಲ್ಲಿದ್ದು ಮೊದಲುಗೊಂಡು ಸಂಪೂರ್ಣ ಪ್ರಮಾಣದ ಕಾರ್ಯಾಚರಣೆಗೆ ಹೋಗಲು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮತ್ತು ಸುಧಾರಣೆಯ ಅಗತ್ಯವಿದೆ ಎಂದು ಡೇಟಾ ಇಂಜಿನಿಯರ್ಗಳು ಒಪ್ಪಿಕೊಂಡಿದ್ದಾರೆ. ನಿರ್ವಹಣಾ ವೆಚ್ಚಗಳು ಮತ್ತು ಕಾಲಕಾಲಕ್ಕೆ ಸಮುದ್ರ ಪರಿಸರದ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆಯೂ ಸಂಶೋಧನೆ ನಡೆದಿದೆ. ಸಾಗರದಡಿ ಡೇಟಾ ಕೇಂದ್ರಗಳ ನಿರ್ಮಾಣ ಇನ್ನೂ ಆರಂಭಿಕ ಹಂತದಲ್ಲಿದೆ ಎಂದು ಚೀನಾ ಕಮ್ಯುನಿಕೇಷನ್ ಕನ್ಸ್ಟ್ರಕ್ಷನ್ ಕಂಪನಿ ಬಂದರು ಇಂಜಿನಿಯರ್ಗಳು ವಿಭಾಗದ ಅಧ್ಯಕ್ಷ ವಾಂಗ್ ಶೆಫೆಂಗ್ ಅವರು ಹೇಳಿದ್ದಾರೆ. ಒಂದು ವೇಳೆ ಈ ಯೋಜನೆ ಯಶಸ್ವಿಯಾಗಿ ಎಲ್ಲ ಸಾಫ್ಟ್ವೇರ್ ದಿಗ್ಗಜ ಕಂಪನಿಗೂ ಇದೇ ಮಾದರಿಯನ್ನು ಅನುಸರಿಸಿದರೆ ವಿಶ್ವದ ಒಟ್ಟು ವಿದ್ಯುತ್ ಬಳಕೆಯಲ್ಲಿ ಅಂದಾಜು 22.8% ಕಡಿಮೆ ಮಾಡಬಹುದು. ಜೊತೆಗೆ ಪ್ರತಿ ಬಾರಿಯೂ ಡೇಟಾ ಸೆಂಟರ್ಗಳಿಗೆ ಉಪಯೋಗಿಸುವ ತಾಜಾ ನೀರಿನ ಬಳಕೆಯ ಅಗತ್ಯವಾದ ಸವಾಲನ್ನು ಸಂಪೂರ್ಣವಾಗಿ ನಿವಾರಿಸಬಹುದು. ಹಾಗೆ ಭೂಮಿಯ ಮೇಲೆ ನಿರ್ಮಾಣವಾಗುವ ಡೇಟಾ ಸೆಂಟರ್ಗಳ ಬಳಕೆಯನ್ನು 90%ಗಿಂತ ಕಡಿಮೆ ಮಾಡಬಹುದಾಗಿದೆ. ಪರಿಸರದ ಮೇಲೆ ಈ ತ್ಯಾಜ್ಯ ಬೀರುವ ಪ್ರಭಾವವನ್ನು ತಗ್ಗಿಸಬಹುದು. ಮೈಕ್ರೋಸಾಫ್ಟ್ ಸಂಸ್ಥೆಯು ಸ್ವಲ್ಪ ಮಟ್ಟಿಗೆ ಪ್ರಯತ್ನಿಸಿದ ಹಿಂದೆ ಸರಿದ ಈ ಪ್ರಯೋಗ ಸಂಪೂರ್ಣ ಯಶಸ್ವಿಯಾಗುತ್ತದೆಯೇ ಎಂಬುದು ಈ ಕುತೂಹಲಕಾರಿ ಪ್ರಶ್ನೆಯಾಗಿದೆ. ಕೇಳುವರೆ ಕೇಳಿದ್ರಲ್ಲ, ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರ ದಾಳದಲ್ಲಿ ಡೇಟಾ ಸೆಂಟರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ
ಅಲ್ಲಿಯವರೆಗೂ ಕೇಳ್ತಾ ಈ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ.

0: ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸಾಗರದಾಳದಲ್ಲೂ ಡೇಟಾ ಸೆಂಟರ್ ಎಂಬ ವಿಷಯವನ್ನು ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
3: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
2: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಕರುಣಾಳು ಬಾ ಬೆಳಗ್ಗೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾ.

ಅಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಇದ್ದಾಗಲೇ ಕಸ್ತೂರ್ಬಾಗಿ ಒಂದು ಸಣ್ಣದೊಂದು ಸರ್ಜರಿ ಆಯಿತು, ಆಪರೇಷನ್ ಆಯಿತು. ಆ ಶಸ್ತ್ರಚಿಕಿತ್ಸೆ ನಂತರ ಮತ್ತೆ ಕರ್ಕೊಂಡು ಬಂದರು, ಫೀನಿಕ್ಸ್ ಆಶ್ರಮ ಅಂತ ಕಟ್ಟಿದ್ರು, ಅಲ್ಲಿದ್ರು ಗಾಂಧೀಜಿ. ಗಾಂಧೀಜಿ ಚೆನ್ನಾಗಿ ಆರೈಕೆ ಮಾಡಿದರು. ಎಷ್ಟೋ ಕಡೆ ಹೇಳ್ತಾರೆ ಗಾಂಧೀಜಿ ಅಂತ ನರ್ಸ್ ಸಿಗೋದೇ ಸಾಧ್ಯ ಇಲ್ಲ ಅಂತ, ಅಷ್ಟು ಪ್ರೀತಿಯಿಂದ ಸೇವೆ ಮಾಡೋರು. ಆದರೆ ಒಂದು 2 ತಿಂಗಳಾದ್ಮೇಲೆ ಮತ್ತೆ ರಕ್ತಸ್ರಾವ ಶುರುವಾಯಿತು, ಒದ್ದಾಟ ಶುರುವಾಯಿತು. ಗಾಂಧೀಜಿನೇ ಅದಕ್ಕೆ ವೈದ್ಯರು, ಅವ್ರದೇ ನಿಸರ್ಗ ಚಿಕಿತ್ಸೆ ಅವ್ರದ್ದು ಯಾವಾಗಲೂ. ಅವರು ಅಲೋಪತಿ ಅಷ್ಟು ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ಅವ್ರು ತೀರ್ಮಾನ ಮಾಡಿದ್ರಂತೆ, ಡಾಕ್ಟರ್ ಇಬ್ಬರು ಕೇಳಿದ್ರು ನೇಚರ್ ಕ್ಯೂರ್ ಹೇಳೋರನ್ನ, ಅವ್ರು ಹೇಳಿದ್ರಂತೆ ಉಪ್ಪು ಬೇಳೆ ಮಾತ್ರ ಬಿಡಿಸ್ಬಿಡಿ, ತಿನ್ನೋದು ಬೇಡ, ಅದನ್ನು ಒಳ್ಳೇದಲ್ಲ ಅಂತಂದ್ರಂತೆ. ಜಲ ಚಿಕಿತ್ಸೆ ಮಾಡಬೇಕು, ಬರೀ ನೀರು ಕುಡಿಬೇಕು, ಆದರೆ ಇದು ಮಾತ್ರ ಬೇಡ, ಉಪ್ಪು ಮತ್ತು ಬೇಳೆ ತಿನ್ನೋದು ಬೇಡ ಅಂತ. ಕಸ್ತೂರ್ಬಾ ಗುಜರಾತಿ ಹೆಣ್ಮಗಳು, ಬೇಳೆ ಇಲ್ಲದೆ ಮಾಡೋಕ್ಕೆ ಹೆಂಗೆ ಸಾಧ್ಯ ಅಡುಗೆ? ಊಟ ಮಾಡೋಕ್ಕಾಗತ್ತಾ? ಉಪ್ಪಿಲ್ಲದೆ ತಿನ್ನೋಕ್ಕಾಗತ್ತಾ? ಗಾಂಧೀಜಿಗೆ ಉಪ್ಪಿನ ಬಗ್ಗೆ ಪ್ರೀತಿ ಇರಲಿಲ್ಲ, ಯಾಕಂದರೆ ಅವರು ಆಯುರ್ವೇದದಲ್ಲಿ ಹೇಳೋ ಹಾಗೆ ಉಪ್ಪು ಕೂಡ ಒಂದು ವಿಷ ಅಂತ ನಂಬ್ಕೊಂಡಿದ್ದವರು, ಉಪ್ಪು ತಿನ್ನಬಾರ್ದು ಅಂತ. ಆದರೆ ಉಪ್ಪಿನ ರುಚಿ ಹತ್ತಿದ ಮನುಷ್ಯ ಬಿಡೋಲ್ಲ ಅಂತೂ ಗೊತ್ತು ಅವರಿಗೆ. ಕಸ್ತೂರ್ಬಾ ಹೇಗೆ ಬಿಡ್ತಾಳೆ ಅದನ್ನು, ಬೇಳೆ ಉಪ್ಪು ಬಿಡಿದ್ರೆ ಹೇಗೆ? ಇವ್ರು ಹೇಳಿದರು ದಯವಿಟ್ಟು ಬಿಟ್ಟುಬಿಡು, ಆರೋಗ್ಯ ಒಳ್ಳೇದಲ್ಲ, 1 ವರ್ಷ ಬಿಟ್ಟುಬಿಡು ಸಾಕು, ನಿನಗೆ ಆರಾಮಾಗ್ತದೆ ಅಂದರು. ಆಕೆ ಹೇಳಿದರು ಏನು ನನ್ನ ಸಾಧ್ಯ ಇಲ್ಲ ಅದು, ಏನು ಹೇಳ್ತೀರಿ ನೀವು? ಉಪ್ಪು ಇದಕ್ಕೆ ಬದುಕೋಕ್ಕಾಗತ್ತಾ? ಬೇಳೆ ಇಲ್ಲದೆ ತಿನ್ನೋಕ್ಕಾಗತ್ತಾ? ನಿಮಗೆ ಹೇಳ್ತೀರಿ ಬಿಡ್ತಿದ್ರಾ ಅಂತ ಪ್ರಶ್ನೆ ಹಾಕಿದರು. ಸಾಮಾನ್ಯ ಕೇಳ್ತಲ್ಲ, ನಾನು ಹೇಳ್ತೀರಿ ಸುಲಭ, ನೀವು ಮಾಡ್ತೀರಾ ಅಂತ ಹೇಳಿದರು. ಆ ಮಾತನ್ನು ಕೇಳಿದ ತಕ್ಷಣ ಒಂದು ಕ್ಷಣ ಗಾಂಧೀಜಿ ಅಪ್ರತಿಭರಾದರು, ಮಾತು ಒಂದು ಸಲ ನಿಲ್ಲಿಸಿದರು, ಒಂದು ಕ್ಷಣ ಯೋಚನೆ ಮಾಡಿದರು. ನಾನೇನು ಬಿಡಬಲ್ಲೆ, ಈಕೆ ಬಿಡೋದು ಕಷ್ಟ. ಆಕೆ ಪ್ರಶ್ನೆ ಕೇಳಿದಾಳೆ ನನಗೆ, ನೀ ಬಿಡ್ತೀಯಾ ಅಂತ ಕೇಳ್ತಾಳೆ. ಅದು ವಿಚಾರ ಮಾಡಿದರು, ಹೇಳಿದರು ನೀನು ತಿಳುವಳಿಕೆ ತಪ್ಪಾಗಿದೆ, ನನಗೆ ವೈದ್ಯರು ಯಾರಾದರೂ ಹೇಳಿ ಇದನ್ನು ಉಪ್ಪು ಬೇಳೆ ಬಿಡು ಅಂದಿದ್ರೆ ನಾನು ಖಂಡಿತ ಬಿಡ್ತಿದ್ದೆ, ಆದರೆ ನಾನು ವೈದ್ಯರು ಹೇಳೋದು ಬೇಕಾಗಿಲ್ಲ ಈಗ.

ನಿನಗೆ ಹೇಳಿದ್ದಾರೆ. ನೀ ಬಿಡ್ತೀಯೋ ಇಲ್ಲೋ ಗೊತ್ತಿಲ್ಲ, ನಾನು ಇವತ್ತಿಂದ ಉಪ್ಪು ಬೇಳೆ ತಿನ್ನಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು. ಕಸ್ತೂರ್ಬಾ ಗಾಬರಿ, ಅಯ್ಯೋ ಕರ್ಮವೇ, ನೀವು ಯಾಕೆ ಬಿಡ್ತೀರಿ, ನನಗೆ ಹೇಳಿದ ಡಾಕ್ಟರು ಅಂತ. ಇಲ್ಲ, ನಿನಗೆ ಉಪದೇಶ ಮಾಡೋದಕ್ಕಿಂತ ಮೊದಲು ನಾನು ನಡ್ಕೋಬೇಕಲ್ವಾ, ಹೇಳೋ ಸುಲಭ ಹೀಗೆ ಮಾಡಿ ಅಂತ, ಮಾಡೋದು ಕಷ್ಟ. ಆದ್ರಿಂದ ನೀನು ಬಿಡ್ತೀಯೋ ಇಲ್ಲೋ ಗೊತ್ತಿಲ್ಲ, ನಾನು ಮಾತ್ರ ಇವತ್ತಿಂದ ಉಪ್ಪು ಬೇಳೆ ತಿನ್ನಲ್ಲ ಅಂತ ಬಿಡ್ತಿದ್ದೆ. ಗಾಬರಿ ಆಗ್ಬಿಟ್ರು ಕಸ್ತೂರ್ಬಾ, ಅಯ್ಯೋ ನಿಮ್ದಮ್ಮಯ್ಯ ಹಂಗೆ ಮಾಡಬೇಡಿ, ನಾನು ಬಿಡ್ತೀನಿ ಒಂದು ವರ್ಷ, ಕಳಿಸಿ ಬಿಡಿ, ಅದು ನೀವು ಬಿಡಬೇಡಿ ಅಂತ. ಆದರೆ ಗಾಂಧೀಜಿ ಉಪ್ಪು ಬೆಳೆ ತಿನ್ನಲಿಲ್ಲ. ಇದು ಮಾತು ನನಗೆ ಸಣ್ಣ ಘಟನೆ, ಇದು ಬಹುದೊಡ್ಡ ಆದರ್ಶವನ್ನು ತೋರಿಸುವಂತಹದ್ದು. ನಾವೆಲ್ಲರೂ ಉಪದೇಶ ಮಾಡ್ತೀವಿ, ಹೀಗಿರಬೇಕು ಹೀಗಿರಬೇಕು ಹೀಗಿರಬೇಕು ಅಂತ ಮಕ್ಕಳಿಗೆ ಹೇಳ್ತೇವೆ, ಸಮಾಜ ಕೈ ಮಾಡಿ ತೋರಿಸ್ತೇವೆ ಹೀಗಿರಬೇಕು ಅಂತ. ನಾವು ಹಾಗಿದ್ದೀವ ಅಂತ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ನಾನು ಹಾಗಿದ್ರೆ ಮಾತ್ರ ಮತ್ತೊಬ್ಬರಿಗೆ ಹಾಗಿರು ಅಂತ ಹೇಳೋದಕ್ಕೆ ಒಂದು ನೈತಿಕ ಧೈರ್ಯ ಬರ್ತದೆ, ನೈತಿಕ ಸ್ಥೈರ್ಯ ಬರ್ತದೆ. ಆದ್ದರಿಂದ ಗಾಂಧೀಜಿ ಯಾಕೆ ನನಗೆ ಮುಖ್ಯ ಆಗ್ತಾರೆ ಒಂದು ಸ್ಥಿತಿಯಲ್ಲಿ, ಸಣ್ಣ ಘಟನೆ ಇದು. ಹೆಂಡತಿಗೆ ಉಪ್ಪು ತಿನ್ನಬೇಡ ಬೇಳೆ ತಿನ್ನಬೇಡ ಅಂತ ಹೇಳುವಾಗ ಮೊದಲು ತಾನು ತಿನ್ನಬಾರದು. ದಯವಿಟ್ಟು ಮೌಲ್ಯಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ಮೌಲ್ಯಗಳನ್ನು ಭಾಷಣ ಮಾಡಿ ಕಲಿಸೋಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆದು ತಿಳಿಸೋಕೆ ಸಾಧ್ಯ ಇಲ್ಲ, ಲೇಖನ ಬರೆದು ತಿಳಿಸೋಕೆ ಸಾಧ್ಯ ಇಲ್ಲ. ಮೌಲ್ಯಗಳನ್ನು ನಡೆದೇ ತೋರಿಸಬೇಕಾಗ್ತದೆ. ನಮ್ಮವರಿಗೆ ಚಂದ್ರನ ಮೇಲೆ ಹೋಗು ಅಂತ ಹೇಳಬೇಕಾಗಿಲ್ಲ, ನಾನು ಮೇಲೆ ಹೋಗಿ ಕರಿಬೇಕು ಅವ್ರನ್ನ, ನಡೆ ತೋರಿಸ್ಬೇಕಾಗ್ತದೆ. ಗಾಂಧೀಜಿ ಹಾಗೆ ಪ್ರತಿಯೊಂದು ಹೆಜ್ಜೆಗೂ ತಮ್ಮನ್ನು ತಿದ್ದಿಕೊಂಡು ಒಂದೇ ದಿವಸಕ್ಕೆ ಮಹಾತ್ಮ ಆಗಲಿಲ್ಲ. ಸಣ್ಣ ಮನುಷ್ಯ, ಸಾಮಾನ್ಯ ಮನುಷ್ಯ ಇದ್ದವರು ಪ್ರತಿಯೊಂದು ತಪ್ಪು ಪ್ರತಿಯೊಂದು ಅನುಭವದಿಂದ ತಮ್ಮನ್ನು ಪರಿಷ್ಕಾರ ಮಾಡ್ತಾ ಒಂದು ಹಂತಕ್ಕೇರಿದರು ಅನ್ನೋದ್ರೊಳಗೆ ಈ ಘಟನೆ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ ನನ್ನ ನಂಬಿಕೆ.

0: ಇದುವರೆಗೂ ಕರುಣಾಳು ಬಾಬೆಳಕೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಗುರುರಾಜ್ ಕರ್ಜಗಿರವರು.
1: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ.

ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳು ಬಿತ್ತರಗೊಳ್ಳಲಿವೆ. ಬನ್ನಿ ಆಲಿಸಿ ಬರೋಣ.

0: ಇದುವರೆಗೂ ಹಾಡುವಾಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
1: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಕೇಳುಕರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನ ಆಚರಿಸುವ ಹಿನ್ನೆಲೆಯಲ್ಲಿ, ಅದರ ಹಿನ್ನೆಲೆಯನ್ನು ಒಂದು 5-10 ನಿಮಿಷ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತಲೂ ಮುಂಚಿತವಾಗಿ ನಾವೆಲ್ಲರೂ ಈ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ನಮ್ಮಲ್ಲಿ ದೊಡ್ಡ ನಾವು ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಹಿಂದಿನ ಹಿರಿಯರು ಅನ್ನಿಸಿಕೊಂಡವರು ಅಥವಾ ಹಿರಿಯರೆಲ್ಲರೂ ಮಾಡಿದ ತಪ್ಪು ಏನು ಅಂತ ಹೇಳಿದ್ರೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಿದ್ರು. ಇವತ್ತಿನಿಂದ ನಿಮ್ಮ ಚಿಂತನೆಯನ್ನ ಬದಲಾವಣೆ ಮಾಡಿ. ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳಲ್ಲ, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತ ಹೇಳಿ. ನಾವು ಪ್ರಜೆಗಳು ಅಂತೇಳಿ ನಮ್ಮನ್ನು ಗೌರವಿಸದಿದ್ರೆ, ಮಗುವನ್ನು ಗೌರವಿಸದಿದ್ರೆ, ನಾವು ಈ ದೇಶದಲ್ಲಿ ಎಲ್ಲ ಹಕ್ಕುಗಳಿಂದ ವಂಚಿತರಾಗ್ತೀವಿ. ಹಾಗಾಗಿ ಸಂವಿಧಾನ ಇರೋದೇ ಈ ದೇಶದ ಪ್ರಜೆಗಳಿಗೋಸ್ಕರ, ಈ ದೇಶದ ನಾಗರಿಕನಿಗೋಸ್ಕರ. ನೀವು ನಾಳಿನ ಪ್ರಜೆ ಅಂತೇಳಿ ಅದು ಪ್ರೋತ್ಸಾಹಕ ಪದವಾಗಿ ಹೇಳಿತ್ತು ಅಂತೇಳಿ ಅನ್ನಿಸಿದರೂ ಕೂಡ, ನೀವು ಸಂವಿಧಾನದಲ್ಲಿ ಪ್ರಜೆಗಳಿಗೋಸ್ಕರ ಏನೆಲ್ಲ ಹೇಳಿದ್ದೀವಿ ಅದು ಮಕ್ಕಳಿಗೆ ಅನ್ವಯಿಸುವುದಿಲ್ಲ ಅಂತ ಅರ್ಥ. ಯಾಕಂದ್ರೆ ನಾಳಿನ ಪ್ರಜೆ ಅಲ್ಲ. ಹಾಗಾಗಿ ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಈಗಾಗಲೇ ಸುಮಾರು

ಹೈಕೋರ್ಟ್ಗಳು ಅಥವಾ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಹಿಂದೆ ಒಪ್ಪಿರಲಿಲ್ಲ. ಈಗ ಕಳೆದ 10 ವರ್ಷಗಳಿಂದ ಎಲ್ಲವೂ ಒಪ್ಪಿದ್ದಾರೆ. ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾತಾಡ್ತಾ ಇದ್ದೀವಿ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅನ್ನೋದನ್ನ ಫಸ್ಟ್ ನಂಬಿ ಅದನ್ನ ಗಟ್ಟಿ ಮಾಡಿ ಆ ಗೌರವವನ್ನು ನೀವು ಫಸ್ಟ್ ಗಟ್ಟಿ ಮಾಡ್ಕೊಳ್ಳಿ. ನಾಳಿನ ಪ್ರಜೆ ಅಂತ ಯಾರಾದರೂ ಹೇಳಿದ್ರೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ಸರ್ ನಾವು ನಾಳಿನ ಪ್ರಜೆಗಳಾವುದಾದ್ರೆ ಇವತ್ತು ಮಕ್ಕಳಾವುದು, ನಾವು ಪ್ರಜೆಗಳಲ್ವಾ, ನಮಗೆ ಸಂವಿಧಾನದಲ್ಲಿ ಇರತಕ್ಕಂತ ಮೂಲಭೂತ ಹಕ್ಕುಗಳು ಅಥವಾ ನಮ್ಮ ಕರ್ತವ್ಯಗಳು ನಾವು ಪಾಲಿಸೋದು ಬೇಡವಾ, ನಮ್ಮ ಹಕ್ಕುಗಳನ್ನು ಅನುಭವಿಸೋದು ಬೇಡವಾ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಮಕ್ಕಳು ಏನು ತಾವು ಅರ್ಥೈಸ್ಕೊಳ್ಬೇಕು, ಯಾವ ಮಗು ತನ್ನ ತಾಯಿಯ ಹೊಟ್ಟೆಯಿಂದ ಈ ಭೂಮಿಗೆ ಅಥವಾ ಕನ್ಸೀವ್ ಆಗುತ್ತೋ ಅಥವಾ ಹೊಟ್ಟೆಯಲ್ಲಿ ಭ್ರೂಣ ತಯಾರಾಗುತ್ತೋ ಆ ತಕ್ಷಣ ಈ ದೇಶದ ಪ್ರಜೆ. ಹಾಗಾಗಿ ನಾಳಿನ ಪ್ರಜೆ ಅನ್ನೋದನ್ನ ಕಿತ್ತಾಕ್ಬಿಡಿ. ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ ಗೌರವದಿಂದ ಈ ದಿನಾಚರಣೆಗಳನ್ನು ಆಚರಿಸಬೇಕು. ನಾವು ನಮ್ಮ ಪ್ರಜೆಗಳಾಗಿ ಹೆಮ್ಮೆಯಿಂದ ಬದುಕುವುದನ್ನು ಕಲಿಬೇಕು. ಒಂದನೇದು. ಎರಡನೇದು, ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಇದೆ ಹಿಂದೆಲ್ಲ, ಅದು May 5, 2017. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಆಫ್ ಈಚ್ ಅಂಡ್ ಎವ್ರಿ ಚೈಲ್ಡ್ ಇನ್ ದಿಸ್ ಕಂಟ್ರಿ ಅಂತ ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. ಸರ್ಕಾರ ಈ ದೇಶದ ಪ್ರತಿಯೊಂದು ಮಗುವಿನ ಹಾಗೂ ಮಕ್ಕಳ ಕಾನೂನಾತ್ಮಕ ಪೋಷಕ. ಇದು ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಅಥವಾ ತೃತೀಯ ಲಿಂಗಿ ಅಥವಾ ಆ ಯಾವುದೇ ಪ್ರಶ್ನೆನೇ ಇಲ್ಲ. ಗೌರ್ಮೆಂಟ್ ಈಸ್ ಎ ಲೀಗಲ್ ಗಾರ್ಡಿಯನ್ ಅಂದ್ರೆ ಸರ್ಕಾರ ಕಾನೂನಾತ್ಮಕ ಪೋಷಕ, ಪ್ರತಿಯೊಂದು ಮಗುವಿ ಕೂಡ ಕಾನೂನಾತ್ಮಕ ಪೋಷಕ. ಈ ದೇಶದಲ್ಲಿ ಇರತಕ್ಕಂಥ ಪ್ರತಿಯೊಂದು ಮಗುಗೆ ಲೀಗಲ್ ಗಾರ್ಡಿಯನ್ ಅಂತ ಹೇಳ್ತಾರೆ. ಹಾಗಾಗಿ ನಮಗೆ ಹಕ್ಕು ಅಲ್ಲಿಂದಲೇ ಪ್ರಾರಂಭ ಆಗುತ್ತೆ. ಒಂದು, ಇಂದಿನ ಮಗು ಇಂದಿನ ಪ್ರಜೆ ಅಂತೇಳಿ. ಎರಡನೇದು, ಉದಾಹರಣೆಗೆ ಕಳೆದಿರಿ, ನಿಮ್ಮ ಅಪ್ಪ ಅಮ್ಮ ನಿಮ್ಮ ಜೈವಿಕ ತಂದೆ ತಾಯಿ ಅಷ್ಟೇ, ಆದರೆ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಶಾಲೆ ಇರ್ಬೋದು ಅಥವಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ತಹಶೀಲ್ದಾರ್ ಆಫೀಸು, ಡಿ ಸಿ ಆರ್ ಅಧಿಕಾರಿಗಳು ಅಂತ ಅನ್ನಿಸಿಕೊಂಡವರೆಲ್ಲರೂ ಇದ್ದಾರೆ, ಅವರೆಲ್ಲರೂ ಕೂಡ ಕಾನೂನಾತ್ಮಕ ಪೋಷಕರು. ನಿಮಗೆ ಯಾವುದೇ ತೊಂದರೆ ಆಗದಾಗ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಇದು ಎರಡನೇದು ನೀವು ಅರ್ಥೈಸ್ಕೊಳ್ಬೇಕಂತ ವಿಚಾರ. ಸೊ ಹಾಗಾಗಿ ಈ ಎರಡು ಅಂಶಗಳನ್ನು ನಾವು ಅರ್ಥೈಸಿಕೊಂಡ ಮೇಲೆ ನಾವು 11 ಅಕ್ಟೋಬರ್ನ ಅಂಗವಾಗಿ ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ವಿ. ಎಲ್ಲ ಪಾರ್ಟಿಸಿಪೆಂಟ್ಸ್ಗಳು, ಯಾರು ಮಕ್ಕಳಿದ್ದೀರಿ, ನೀವು ಅರ್ಥೈಸ್ಕೊಳ್ಬೇಕು. ಅಕ್ಟೋಬರ್ 11 2012 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸ್ತಾರೆ. ಇದಕ್ಕೆ ಕಾರಣ ಏನು ಅಂತೇಳಿ, ಇದಕ್ಕೆ ಕಾರಣ 2011 ವಿಶ್ವಸಂಸ್ಥೆ 55ನೇ ಅಧಿವೇಶನದಲ್ಲಿ ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ತಾರತಮ್ಯ, ಅವಮಾನ, ನಿರ್ಲಕ್ಷ್ಯ, ಎಂಪವರ್ಮೆಂಟು, ಶಕ್ತಿ ಸಾಮರ್ಥ್ಯತೆ, ಸಬಲೀಕರಣ, ಇದರಲ್ಲಿ ಕೊರತೆಯನ್ನು ಕಂಡದಿರುವ ಹಿನ್ನೆಲೆಯಲ್ಲಿ ನಾವು ಮುಂದಿನ ವರ್ಷದಿಂದ ಏನಾದರೂ ಒಂದು ವಿಶೇಷವಾಗಿ ಇಡೀ ಜಗತ್ತಿಗೆ ಒಂದು ಮೆಸೇಜ್ ಕೊಡತಕ್ಕಂತಹ ಒಂದು ಕಾರ್ಯಕ್ರಮ, ಒಂದು ದಿನವನ್ನು ಇಟ್ಕೋಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆಯಲ್ಲಿ ತೀರ್ಮಾನ ಮಾಡಿ 55ನೇ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಿ. ಹಾಗಾದ್ರೆ ಇನ್ನು ಮುಂದೆ ಅಕ್ಟೋಬರ್ 11 ಇದು ತೀರ್ಮಾನ ಆಗಿರುವ ನೆಕ್ಸ್ಟ್ ಇಯರ್ ಇಂದ, ಅದು ಅಕ್ಟೋಬರ್ ತಿಂಗಳಲ್ಲಿ ಆ ಮೀಟಿಂಗ್ ನಡೆದಿದೆ, ಆ ಮೀಟಿಂಗ್ ನೆಕ್ಸ್ಟ್ ಇಯರ್ ಇಂದ ನಾವು ಹಾಗಾದ್ರೆ 2012 ಪ್ರತಿ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಸೈನ್ ಮಾಡಿದ ಎಷ್ಟು ರಾಷ್ಟ್ರಗಳಿದಾವೋ ನೀವೆಲ್ಲ ಆಚರಿಸಿ ಅಂತೇಳಿ ಒಂದು ದೊಡ್ಡ ಮೆಸೇಜ್ ಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಯಿತು. ಆ ತೀರ್ಮಾನದ ಹಿನ್ನೆಲೆಯಲ್ಲೇ 2012 ನಾವು ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಕರಿತೀವಿ. ಈಗ 2012 ಈಗ 2025 ಒಂದಷ್ಟು ವರ್ಷಗಳು, ಪ್ರತಿ ವರ್ಷಕ್ಕೆ ಒಂದು ಥೀಮ್ ಇಟ್ಕೊಳ್ತಾರೆ, ಪ್ರತಿ ವರ್ಷಕ್ಕೆ ಒಂದು ಥೀಮ್, ಅಂದ್ರೆ ಥೀಮ್ ಅಂದ್ರೆ ಧ್ಯೇಯ. ಹಾಗಾದ್ರೆ 2025 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯ ಧ್ಯೇಯ ಏನು? ಬಹಳ ಚೆನ್ನಾಗಿದೆ ಈ ವರ್ಷದ್ದು, ಇಷ್ಟು ವರ್ಷಕ್ಕಿಂತಲೂ ಬಹಳ ಚೆನ್ನಾಗಿದೆ. ಹೆಣ್ಣಾಗಿ ನಾನೇ ಮುನ್ನಡೆಸುವ ಬದಲಾವಣೆ ಅಂತೇಳಿ, ಅಂದ್ರೆ ಒಬ್ಬರು ಬಾಲಕಿಯಾಗಿ ಹೆಣ್ಣಾಗಿ ಈ ರಾಷ್ಟ್ರದಲ್ಲಿ, ಜಗತ್ತಿನಲ್ಲಿ, ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನಾನೇ ಬದಲಾವಣೆಯನ್ನ ಲೀಡ್ ಮಾಡ್ತೀನಿ ಅಂತೇಳಿ. ಎಷ್ಟು ಚಂದ ಇದೆ ನೋಡಿ ಇಂಗ್ಲಿಷ್ ನಲ್ಲಿ, ದ ಗರ್ಲ್ ಐ ಆಮ್ ದಿ ಚೇಂಜ್ ಐ ಲೀಡ್, ಅಂದ್ರೆ ನಾನು ಹುಡುಗಿ, ಬದಲಾವಣೆಯನ್ನು ನಾನೇ ಮುನ್ನಡೆಸ್ತೇನೆ ಅಂತೇಳಿ. ಯಾಕೆ ನಾ ಮಾಡಬೇಕು? ಯಾಕಂದ್ರೆ ಬಿಕ್ಕಟ್ಟಿನ ಮುಂಚೂಣಿಯಲ್ಲಿ ಇರುವವರೇ ಹೆಣ್ಣು ಮಕ್ಕಳು. ಅತ್ಯಂತ ಹೆಚ್ಚು ಬೇರೆ ಬೇರೆ ರೀತಿಯ ತೊಂದರೆಗಳಿಗೆ, ಸಂಕಷ್ಟಗಳಿಗೆ, ವಲ್ನರಬಿಲಿಟಿ, ದುರ್ಬಲಕ್ಕೆ ಬಲಿಯಾಗುತ್ತಿರುವ ಒಂದು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳು ಮುಂದೆ ಬಂದ್ರೇನೆ ಮಾತ್ರ ಬದಲಾವಣೆ ಸಾಧ್ಯ ಅಥವಾ ಅಭಿವೃದ್ಧಿ ಸಾಧ್ಯ ಅನ್ನುವ ಹಿನ್ನೆಲೆಯಲ್ಲಿ ಇದನ್ನು ಮಾಡಿದ್ದಾರೆ. ಸೊ ಇದು ಇಡೀ ಇವತ್ತಿನ ದಿನದ ಅಥವಾ ಇವತ್ತು ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಒಂದು ಸಂಕ್ಷಿಪ್ತ ಸಾರಾಂಶ. ಈಗ ಮುಂದೆ ಹೋಗೋಣ, ಏನು ಇದರ ಹಾಗಾದ್ರೆ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ರಕ್ಷಣೆ ಆಗಬೇಕು ಅಂತೇಳಿ, ಆದ್ರೆ ಏನು ಬಹಳ ಮುಖ್ಯವಾಗಿ ನಮಗೆಲ್ಲರಿಗೂ ಕೂಡುವಂತ, ಹೆಣ್ಣು ಅಂದ್ರೆ ಹೀಗೆ, ಹೆಣ್ಣು ಅಂದ್ರೆ ಹಾಗೆ,

ಮಕ್ಕಳು ಇಂಥದಕ್ಕಿರೋರು, ಮನೆ ಕೆಲಸ ಮಾಡಕ್ಕಿರೋರು, ಈ ತರದ ಒಂದು ಮಾನಸಿಕವಾದಂತ ಒಂದು ಒತ್ತಡ ಇದೆಯಲ್ಲ, ಅದರಿಂದ ಫಸ್ಟ್ ಬಿಡುಗಡೆ ಆಗ್ಬೇಕು. ಆ ಬಿಡುಗಡೆ ಆಗ್ಲಿಕ್ಕೆ ನಿಮಗೆ ಟೂಲ್ ಯಾವ್ದು ಗೊತ್ತಾ? ಬಿಡುಗಡೆ ಆಗ್ಲಿ ಟೂಲ್ ಶಿಕ್ಷಣ. ಹಾಗಾಗಿ ಮಾನಸಿಕ ಬಿಡುಗಡೆಯೇ ನಿಜವಾದ ಸ್ವಾತಂತ್ರ್ಯ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರವರ ಬಯೋಗ್ರಫಿಯಲ್ಲಿ ಹೇಳ್ತಾರೆ. ಇನ್ನೊಂದು ಎರಡನೇದು, ಮಕ್ಕಳು ಭಯದಿಂದ ಮುಕ್ತರಾದ್ರೆ ಮಾತ್ರ ಅವ್ರ ಎಂಜಾಯ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಭಯ ಇದ್ರೆ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಅನ್ನಿಸಿಕೊಂಡವರೆಲ್ಲರೂ ಕೂಡ ಒಂದು ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅಂತೇಳಿ ಆದ್ರೆ ಮಾನಸಿಕವಾಗಿ ಬಿಡುಗಡೆ ಹೊಂದುವಂತ ಒಂದು ಮನೋಸ್ಥಿತಿಗೆ ಹೋಗ್ಬೇಕು, ಎಲ್ಲ ಭಯಗಳಿಂದ ಮುಕ್ತರಾಗ್ಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಪಡಿಬೇಕು ಅಂತೇಳಿ ಆದ್ರೆ ಆ ರಕ್ಷಣೆ ದಾರಿಯಲ್ಲಿ ಫಸ್ಟು ಮಾನಸಿಕ ಬಿಡುಗಡೆ ಆಗ್ಬೇಕು. ಅಂದ್ರೆ ಹೆಣ್ಣು ಅನ್ನುವಂತಕ್ಕಂಥ ಏನು ತಾರತಮ್ಯ ಇದೆ ಅಥವಾ ನಿರ್ಲಕ್ಷ್ಯ ಇದೆ ಅಥವಾ ಅವಮಾನ ಇದೆ, ಅದರಿಂದ ಫಸ್ಟ್ ಮಾನಸಿಕ ಬಿಡುಗಡೆ ಆಗ್ಬೇಕು. ಆಮೇಲೆ ನಾನು ಹೋದ್ರೆ ಏನು ಬೇಕು, ನನಗೆ ಏನು ತೊಂದರೆ ಆಗ್ಬೋದು ಅನ್ನುವಂಥ ಭಯದಿಂದ ಬಿಡುಗಡೆ ಆಗ್ಬೇಕು. ಇದನ್ನ ಲಿಂಗ್ಸ್ಕಿ ಅಂತೇಳಿ ಮಾಯಂನಾರ್ನ ವಿರೋಧ ಪಕ್ಷದ ನಾಯಕಿಯವಳು ಅವಳು ಹೇಳ್ತಾಳೆ ಆ ತರ. ನಮಗಿರುವಂತ ಅತ್ಯಂತ ದೊಡ್ಡ ಬಂಧಿಕಾನ ಯಾವುದು ಅಂತ ಹೇಳಿದ್ರೆ ಭಯ. ಭಯದಿಂದ ಮುಕ್ತರಾಗ್ಬೇಕು ಹೆಣ್ಣು ಮಕ್ಕಳು. ಶಿಕ್ಷಣ ಮತ್ತು ರಕ್ಷಣೆಯನ್ನ ಪಡೆದು ಅಭಿವೃದ್ಧಿ ಆಗ್ಬೇಕು ಅಂತ ಎರಡನ್ನ ಸಾಧಿಸ್ಬೇಕು. ಅದನ್ನ ಪ್ರಾರಂಭದ ಒಂದು ಥೀಮ್ ಆಗಿ ನೀವು ಬಳಸ್ಬೇಕು. 2012 ಪ್ರತಿ ವರ್ಷದ ಥೀಮ್ ಏನು ಅಂತ ನೋಡಿದ್ರೆ ಅದೇನು, 2012 ಚೈಲ್ಡ್ ಮ್ಯಾರೇಜ್ ಅನ್ನ ಕ್ಲೋಸ್ ಮಾಡಿ ಅಂತೇಳಿ. ಒಂದಷ್ಟು ಬದಲಾವಣೆ ಆಯ್ತು, 100% ಆಗಿಲ್ಲ. ಎರಡನೇದೇನು ಹೆಣ್ಣು ಮಕ್ಕಳ ಶಿಕ್ಷಣ, 2013-14 ಹದಿಹರೆಯದ ಬಾಲಕಿಯರ ಸಬಲೀಕರಣ, 15 ಎಡೋಲೆಸೆಂಟ್ ಗೆ ಒಂದು ಗರ್ಲ್ಸ್ ಆರ್ ವಿಷನ್, 30-30 ಈ ಜಗತ್ತಿನ ಪ್ರತಿಯೊಂದು ಹೆಣ್ಣು ಮಗು ಸಬಲೀಕರಣ ಆಗಿರ್ಬೇಕು ಅಂತೇಳಿ, 16 ಪ್ರೋಗ್ರೆಸ್ ವಾಟ್ ಫಾರ್ ಗರ್ಲ್ಸ್ ಗೆ ಕೌಂಟ್ ಆಗ್ಬೇಕು ಪ್ರೋಗ್ರೆಸ್ ಅಂತೇಳಿ, 17 ಎಂಪವರ್ ಗರ್ಲ್ಸ್ ಅಂತೇಳಿ, 18 ಎಸ್ಕಿಲ್ಡ್ ಗರ್ಲ್ ಫೋರ್ಸ್ ಅಂದ್ರೆ ಕೌಶಲ್ಯಾಧಾರಿತ ಒಬ್ಬ ಬಾಲಕಿ ನಿಜವಾದ ಈ ದೇಶದ ಫೋರ್ಸ್ ಅಂತ ಒಂದು ಥೀಮ್ ಅದು, 19 ಗರ್ಲ್ ಫೋರ್ಸ್ ಅನ್ಸ್ಕ್ರಿಪ್ಟೆಡ್ ಅಂಡ್ ಅನ್ಸ್ಟೋನೇಬಲ್ ಅಂತ ಹೇಳಿದ್ರೆ ಅದನ್ನ ಯಾರು ಅದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಅಂತೇಳಿ. ಹಾಗೆ ಬಾಲಕಿ ಸಬಲೀಕರಣ ಆಗ್ಬೇಕು. ಮೈ ವಾಯ್ಸ್ ಮೈ ಈಕ್ವಲ್ ಫ್ಯೂಚರ್ ಅವರ್ ವೀಕ್ವಲ್ ಫ್ಯೂಚರ್ ಅಂತೇಳಿ, 21 ಡಿಜಿಟಲ್ ಇಂದ ನೀವು ಸುರಕ್ಷಿತರಾಗಬೇಕು, 22 ಅವರ್ ಟೈಮ್ ಈಸ್ ನಾವು ಅವರ್ ರೈಟ್ ಈಸ್ ಅವರ್ ಫ್ಯೂಚರ್ ಅಂತೇಳಿ, 23 ಇನ್ವೆಸ್ಟ್ ಇನ್ ಗರ್ಲ್ಸ್ ರೈಟ್ಸ್ ಗಳು ಹೆಣ್ಣು ಮಕ್ಕಳಿಗೆ ಲೀಡರ್ಶಿಪ್ ಗೋಸ್ಕರ ಇನ್ವೆಸ್ಟ್ ಮಾಡಿ, ಗರ್ಲ್ಸ್ ವಿಷನ್ ಫಾರ್ ದ ಫ್ಯೂಚರ್ ಅಂತೇಳಿ. ಆಮೇಲೆ 25 ನಾನು ಈಗಾಗಲೇ ಹೇಳಿದ್ದೀನಿ, ಐ ಆಮ್ ದ ಗರ್ಲ್ ಐ ಲೀಡ್ ದ ಚೇಂಜ್ ಅನ್ನುವಂತ ಒಂದು ಥೀಮ್ ಅನ್ನು. ಸೊ ಇದನ್ನ ನೀವು 25 ಥೀಮ್ಗಳು 12 ನಿಮಗೊಂದು ಮಾಹಿತಿಗೋಸ್ಕರ. ಹಾಗೆ ಮುಂದೆ ಹೋಗೋಣ. ಯಾಕೆ ಈ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆಯನ್ನು ಆಚರಿಸ್ತಾರೆ, ಏನು ಹೆಣ್ಣು ಮಕ್ಕಳ ಅಂತೇಳಿ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಯಾಕೆ ಇದನ್ನು ಆಚರಿಸುವ ದಿನ ಒಂದು ಸ್ಥಿತಿ ಬಂತು ನಮಗೆ ಅಂತ ಹೇಳಿದ್ರೆ, ಒಂದನೇದ್ದು ಹಕ್ಕುಗಳನ್ನು ಗುರುತಿಸಬೇಕು. ಈ ದಿನಾಚರಣೆಯ ನೆಪದಲ್ಲಾದರೂ ಕೂಡ ಸಂವಿಧಾನದಲ್ಲಿ ಹೇಳಿರ್ತಕ್ಕಂಥ ಆರ್ಟಿಕಲ್ 34-35 ತನಕ ಪ್ರತಿಯೊಂದು ಏನು ಕೊಟ್ಟಿದ್ದಾರೆ ಅದು ಪ್ರತಿಯೊಂದು ಹೆಣ್ಣು ಮಗುವಿಗೂ ಇದೆ, ಅದರಲ್ಲಿ ವಿಶೇಷ ಸ್ಥಾನಮಾನ ಇದೆ. 15 ಸಬ್ ಕ್ಲಾಸ್ 3 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ಮತ್ತು ಕಾನೂನುಗಳನ್ನು ಮಾಡಿ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳಿದರೆ, ಅದನ್ನು ಗುರುತಿಸಿ ಅಂತ ಹೇಳೋದಕ್ಕೋಸ್ಕರ ಭಾರತ ಕೂಡ ಈ ದಿನವನ್ನು ಆಚರಿಸಿ. ಒಂದು, ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಗುರುತಿಸಿಕೊಂಡು ಅದನ್ನು ಎಂಜಾಯ್ ಮಾಡಲಿಕ್ಕೊಂಡು ಅದನ್ನು ಅನುಭವಿಸಬೇಕು. ಎರಡನೇದು ಜಾಗೃತಿ ಮೂಡಿಸಿ. ಏನು ಹೆಣ್ಣು ಅವಳ ಅಬಲೆ, ಅವಳಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ, ಅವಳು ಮನೆಯಲ್ಲಿರೋರು ಈ ಥರದನ್ನೆಲ್ಲ ಹೋಗಲಾಡಿಸಿ ಅದರ ಬಗ್ಗೆ ಅವರಿಗೂ ಸಮಾನತೆ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಜಾಗೃತಿ ಮೂಡಿಸಲಿಕ್ಕೋಸ್ಕರ. 3ನೇದ್ದು ಸಬಲೀಕರಣವನ್ನು ಉತ್ತೇಜಿಸಲಿಕ್ಕೋಸ್ಕರ. 4ನೇದ್ದು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಲು, ಅಂದರೆ ಲಿಂಗ ಸಮಾನತೆಯನ್ನು ಕಾಪಾಡಲಿ. ಈ 4 ವಿಚಾರಕ್ಕೋಸ್ಕರ ಈ ದಿನವನ್ನು ಆಚರಿಸ್ತಾರೆ. ಅದೇ ನಿಜವಾದಂಥ ಹೆಣ್ಣು ಮಕ್ಕಳಿಗೋಸ್ಕರ ಶಿಕ್ಷಣ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಈ 4 ಗುರುತಿಸಿಕೊಂಡು ನಾವು ಬದಲಾವಣೆಯ ದಾರಿಯನ್ನು ತೊಳೆದಾಗ, ಅದಕ್ಕೋಸ್ಕರ ಚೇಂಜ್ ಐ ಲೀಡ್ ಅಂತೇಳಿ ಈ ವರ್ಷ ಥೀಮ್ ಇಟ್ಟಿರೋದು. ನೆಕ್ಸ್ಟ್, ಇದರ ಗುರಿ ಏನು, ಈ ಹೆಣ್ಣು ಮಕ್ಕಳ ದಿನಾಚರಣೆಯ ಗುರಿ ಏನು ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಇದನ್ನು ಅರ್ಥೈಸಿಕೊಳ್ಬೇಕು. 1, ಶಿಕ್ಷಣ ನಿಮ್ಮ ಸಬ್ಜೆಕ್ಟೇ ಆಗಿರುತ್ತೆ. ಹೆಣ್ಣು ಮಕ್ಕಳು ಶಿಕ್ಷಣವಂತರಾದ್ರೆ ಮಾತ್ರ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ, ಜಗತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಇವತ್ತಿಗೂ ಕೂಡ ಭಾರತದಲ್ಲಿ ನೀವು ಶಾಲೆಗೆ ಹೋಗುವತ್ತಿರುವಂತಹ ಶಾಲೆಗಳ ಸಮಾಜ ಪುಸ್ತಕದಲ್ಲಿ ಅಥವಾ ಬೇರೆ ಪುಸ್ತಕದಲ್ಲಿ ಏನಿದೆ, ಭಾರತ ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಇದೆ. ನೀವು ಓದುವಾಗ, ಒಂದು 40 ಹಿಂದೆ ನೀವು ಓದುವಾಗ, ಆವಾಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಈಗಲೂ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, 75 ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಇರಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ತುಂಬಾ ಕಾರಣಗಳಿದೆ. ಅದರಲ್ಲಿ ಮೇಜರ್ ಹೆಣ್ಣು ಮಕ್ಕಳ ಶಿಕ್ಷಣ. ಎಲ್ಲಿ ತನಕ ಹೆಣ್ಣು ಮಕ್ಕಳು ಕುಟುಂಬವನ್ನ ಲೀಡ್ ಮಾಡೋಳು, ಅದಕ್ಕೆ ನೋಡಿ ಚೇಂಜ್ ಐ ಲೀಡ್ ಅಂತ ಇಟ್ಟಿರೋದು, ಲೀಡ್ ಮಾಡೋಳು ಶಿಕ್ಷಣ ಸಿಗೋದಿಲ್ವೋ ಅಲ್ಲಿ ಸಮಾಜ ಅಭಿವೃದ್ಧಿಯನ್ನು

ಕಾಣೋದಿಲ್ಲ ಅನ್ನೋದು ನಮಗೆ ಅರ್ಥ ಆಗ್ಬೇಕು ಒಂದನೇದು. ಎರಡನೇದು ಬಹಳ ಮುಖ್ಯವಾಗಿ ಶಿಕ್ಷಣ, ಹತ್ತನೇದು ಆರೋಗ್ಯ ಮತ್ತು ಸುರಕ್ಷತೆ ಅಂತೇಳಿ, ಮೂರನೆಯದ್ದು ನಾಯಕತ್ವ, ನಾಲ್ಕನೇದ್ದು ಬಹಳ ಮುಖ್ಯ ವಕಾಲತ್ತು, ವಕಾಲತ್ ಅಂದ್ರೆ ಅಡ್ವೊಕೇಸಿ. ಇದು ನಾಲ್ಕು ನಾಲ್ಕು ನೋಡಿ, ಯಾಕೆ ಅನ್ನೋದು ಕೂಡ ನಾಲ್ಕು ಅಂಶಗಳು, ಗುರಿಗಳನ್ನು. ಒಂದು ಶಿಕ್ಷಣ, ಎರಡನೇದ್ದು ಹೆಲ್ತ್, ಪ್ರತಿಯೊಬ್ಬರಿಗೂ ಹೆಲ್ತ್ ಮತ್ತು ಸುರಕ್ಷತೆ, ಆರೋಗ್ಯ. ಅದು ಚುಚ್ಚುಮದ್ದಿನಿಂದ ಹಿಡಿದು ಬಾಣಂತನ, ಗರ್ಭಿಣಿತನ, ಇಲ್ಲಿಂದ ತನಕ 18 ವರ್ಷ ತನಕ ಗಟ್ಟಿಯಾಗಿ ಸಿಕ್ಕಿದ್ರೆ ನಂತರ ಜೀವನ ಮುಂದೆ ಹೋಗುತ್ತೆ. ನಾಯಕತ್ವ, ಲೀಡರ್ಶಿಪ್. ಲೀಡರ್ಶಿಪ್ ಯಾವಾಗ ಬರುತ್ತೆ? ಶಿಕ್ಷಣ ಪಡೆದರೆ ಮಾತ್ರ ಲೀಡರ್ಶಿಪ್ ಬರುತ್ತೆ, ಆರೋಗ್ಯ ಇದ್ರೆ ಮಾತ್ರ ಲೀಡರ್ಶಿಪ್ ಬರುತ್ತೆ, ಸುರಕ್ಷತೆ ಇದ್ರೆ ಮಾತ್ರ ಲೀಡರ್ಶಿಪ್. ಅದಕ್ಕೋಸ್ಕರ ನೋಡಿ ಅದು ಮೂರನೇದು ಹಾಕಿದ್ದಾರೆ. ನೆಕ್ಸ್ಟ್ ವಕಾಲತ್. ವಕಾಲತ್ ಅಂದ್ರೆ ಅಡ್ವೊಕೇಸಿ, ಅಂದ್ರೆ ನನ್ನ ಹಕ್ಕುಗಳನ್ನು ನಾನು ಪಡೆದುಕೊಳ್ಳಿಕ್ಕೆ ಪ್ರಶ್ನೆ ಮಾಡೋದು, ವಕೀಲಿತಿಕೆ ಮಾಡೋದು. ಅಂದ್ರೆ ಲಾಯರ್ನ ಒಡ್ಡಿಕ್ಕಿದ್ದೆ ಅರ್ಥವೂ ಇದೆ, ಕೋರ್ಟ್ನ ಒಟ್ಟಿಗೆ ಅರ್ಥವೂ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರಶ್ನೆ ಮಾಡುವ ಶಕ್ತಿಯನ್ನ, ಹಕ್ಕನ್ನ ಹೆಚ್ಚಿಸಿಕೊಳ್ಳುವುದು ಅಂತ ಅರ್ಥ. ಇದು ನಾಲ್ಕು ಈ ದಿನಾಚರಣೆ ಬಹಳ ಮುಖ್ಯವಾದಂತ ಗುರಿ ಯಾಕೆ ಅನ್ನೋದು ನಿಮಗೆ ಅರ್ಥ ಆಗಿದೆ. ಇನ್ನು ಈ ಶಿಕ್ಷಣ ಯಾಕೆ ಬೇಕು ಅಂತ ಹೇಳಿ, ಇದು ಬಹಳ ಇಂಟ್ರೆಸ್ಟಿಂಗ್, ತುಂಬಾ ಅರ್ಥ ಮಾಡ್ಕೋಬೇಕು. ಅದು ಹೆಣ್ಣು ಮಕ್ಕಳನ್ನ ಮನಸ್ಸಲ್ಲಿ ಇಟ್ಕೊಂಡೇ ಈ ಡ್ರಾಫ್ಟಿಂಗ್ ಇದನ್ನ ಮಾಡಿದ್ದಾರೆ. ಯಾಕೆ ಶಿಕ್ಷಣ ಬೇಕು ಅಂತ ಹೇಳಿದ್ರೆ, ಹೆಚ್ಚಿನವ್ರು ಏನಕ್ಕೆ ಹೇಳುದು ಅಂತ ಹೇಳಿದ್ರೆ, ಮುಂದೆ ಓದಿ ಒಂದು ಡಾಕ್ಟರ್ ಆಗ್ಲಿಕ್ಕೆ, ಇಂಜಿನಿಯರ್ ಆಗ್ಲಿಕ್ಕೆ, ದುಡ್ಡು ಮಾಡ್ಲಿಕ್ಕೆ, ಗೌರ್ಮೆಂಟ್ ಕೆಲಸ ಸಿಗ್ಲಿಕ್ಕೆ, ಒಂದು ಏನಾದ್ರೂ ಒಂದು ಜೀವನದಲ್ಲಿ ಮುಂದೆ ಸಾಧಿಸಲಿಕ್ಕೆ ಅಂತೇಳಿ. ಐ ಆಮ್ ಸಾರಿ, ಶಿಕ್ಷಣ ಇರೋದು ಅದಕ್ಕೋಸ್ಕರ ಅಲ್ಲ, ಅದು ಒಂದು ಭಾಗ. ನಿಜವಾಗಿ ಶಿಕ್ಷಣ ಇರೋದು ಏನಕ್ಕೋಸ್ಕರ? ಅನ್ಯಾಯ, ಮೋಸ, ವಂಚನೆ, ಶೋಷಣೆ, ಹಿಂಸೆ, ದೌರ್ಜನ್ಯ, ಅವಮಾನ, ನಿರ್ಲಕ್ಷ್ಯ, ತಾರತಮ್ಯಗಳಿಂದ ಹೊರಬಂದು, ನೋಡಿ ಅಲ್ಲಿಗೆ ಸಣ್ಣ ಸಣ್ಣ ಪಾಸ್ ಕೊಡ್ತೀನಿ, ಹೊರಬಂದು ಹಕ್ಕು ಆಧಾರಿತ ನೆಲೆಯಲ್ಲಿ, ಹಕ್ಕು ಆದ ಅಂದ್ರೆ ರೈಟ್ಸ್ ಬೇಸ್ಡ್ ಅಪ್ರೋಚ್ ಅಲ್ಲಿ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನ ಅನುಭವಿಸುತ್ತಾ, ಅಂದ್ರೆ ಪ್ರತಿಯೊಂದು ಹೆಣ್ಣು ಮಗು ಅಥವಾ ಮಗು ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಅನುಭವಿಸುತ್ತಾ ಸಾಮರ್ಥ್ಯ ಪಡೆದು, ಕೆಪಾಸಿಟಿ ಬಿಲ್ಡಿಂಗ್. ಸ್ವಯಂನ ಫೌಂಡರ್ ಮೆಂಬರ್ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಇದರ ಬಗ್ಗೆ ಈ ಮಾತನ್ನ ನ್ಯಾಷನಲ್ ಲೆವೆಲಲ್ಲಿ ಹೇಳಿದವರು. ಅದಕ್ಕೆ ನಾನು ಅವ್ರನ್ನ ನೆನೆಸ್ಕೊಳ್ತೀನಿ. ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ಕೆಪಾಸಿಟಿ ಬಿಲ್ಡಿಂಗ್ ಅಂತ ಅಂದ್ರೆ ಸಾಮರ್ಥ್ಯ ಪಡೆದು ಸ್ವಾಭಿಮಾನದಿಂದ ಕುಟುಂಬದೊಂದಿಗೆ ಘನತೆಯ ಬದುಕನ್ನು ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು. ಸರ್ಕಾರಿ ಕೆಲಸಕ್ಕೋಸ್ಕರ ಅಲ್ಲ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಯಾರು ಸರ್ಕಾರಿ ಕೆಲಸ ಅಂತ ಹೇಳಿ ಅಥವಾ ದುಡ್ಡು ಮಾಡ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ ಬಿಟ್ಬಿಡಿ. ಬಹಳ ಇಂಪಾರ್ಟೆಂಟ್, ಎಜುಕೇಷನ್ ಈಸ್ ಫಾರ್ ಡೆವಲಪ್ಮೆಂಟ್ ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಫ್. ಎಜುಕೇಷನ್ ಇಸ್ ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಅರ್ನ್ ಮನಿ. ಅಂದ್ರೆ ಶಿಕ್ಷಣ ಇರೋದು ದುಡ್ಡು ಸಂಪಾದನೆ ಮಾಡೋಕ್ಕೋಸ್ಕರ ಅಥವಾ ಸರ್ಕಾರಿ ಕೆಲಸಕ್ಕೋಸ್ಕರ ಅಂತಲ್ಲ, ಎಜುಕೇಷನ್ ಇಸ್ ಫಾರ್ ಡೆವಲಪ್ಮೆಂಟ್. ಹಾಗಾಗಿ ಶಿಕ್ಷಣ, ಹೆಣ್ಣು ಮಕ್ಕಳ ಶಿಕ್ಷಣ ಇರುವುದು ಏನಕ್ಕೆ ಅಂತ ಹೇಳಿದ್ರೆ ಅಭಿವೃದ್ಧಿಗೋಸ್ಕರ, ಹೇಗೆ ಅಂತ ಹೇಳ್ತೀನಿ. ಅಂಡ್ ಬಿಲ್ಡ್ ಕೆಪಾಸಿಟಿ ವಿತ್ ಇನ್ ಅವರ್ ಸೆಲ್ಸ್, ಅಂದ್ರೆ ನಮ್ಮನ್ನು ನಾವು ಕೆಪಾಸಿಟಿಯನ್ನು ಬಿಲ್ಡಪ್ ಮಾಡ್ಕೊಳ್ಬೇಕು, ಬಿಲ್ಡಪ್ ಮಾಡ್ಲಿಕ್ಕೆ ಹೊರತು, ನಾಟ್ ಟು ಗೆಟ್ ಗವರ್ಮೆಂಟ್ ಜಾಬ್ ಆರ್ ಟು ಅರ್ನ್ ಮನಿ. ಸೊ ಇದನ್ನು ದಯವಿಟ್ಟು ಎರಡು ಸಲ ವರ್ಡನ್ನು ಓದ್ಕೊಳ್ಳಿ. ನಿಮಗೆ ಬಹಳ ಮುಖ್ಯವಾಗಿ ಸಮಾನತೆ, ಹಕ್ಕು ಆಧಾರಿತದ್ದು, ಹಕ್ಕು ಆಧಾರಿತವಾಗಿ ಬದುಕಲಿಕ್ಕೋಸ್ಕರ, ಸಮಾನತೆ ಸ್ವಾತಂತ್ರ್ಯವನ್ನು ಅನುಭವಿಸಲಿಕ್ಕೋಸ್ಕರ, ಸಾಮರ್ಥ್ಯ ಪಡೀಲಿಕ್ಕೋಸ್ಕರ, ಸ್ವಾಭಿಮಾನದೊಂದಿಗೆ ಕುಟುಂಬದೊಂದಿಗೆ ಘನತೆಯ ಬದುಕನ್ನು ಕಟ್ಟಿಕೊಳ್ಳಲು, ಅಭಿವೃದ್ಧಿಯನ್ನು ಸಾಧಿಸಿ ಸುಂದರ ಜೀವನ ಸಾಗಿಸಲು ಶಿಕ್ಷಣ ಬೇಕು ಅಂತ ಇದನ್ನು ಅರ್ಥ ಮಾಡಿ. ಶಿಕ್ಷಣದ ಹಕ್ಕಿನ ರೂಪ ಏನು, ಏನದು? ಹೆಚ್ಚಿನವರು ತಪ್ಪರ್ಥ ಮಾಡಿಕೊಂಡಿದ್ದಾರೆ. ಎಜುಕೇಷನ್ ಈಸ್ ಎ ಫಂಡಮೆಂಟ್ ರೈಟ್, ಒಪ್ತೀನಿ. 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಯಿತು ಅನ್ನೋದು ಗೊತ್ತಿನ, ಅದೊಂದು ಹಕ್ಕಾಗಿದೆ. ಆದರೆ ಅದರ ರೂಪ ಏನು ಅಂತ ಹೇಳಿದ್ರೆ, ನೀವು ಕಲಿಯುವ ಸಾಮರ್ಥ್ಯವನ್ನು ಹೆಚ್ಚಿಸ್ಕೋಬೇಕು. ನಿಜವಾಗಿ ಶಿಕ್ಷಣದ ಹಕ್ಕಿಗಿಂತಲೂ ಹೆಚ್ಚು ನಾವು ಮಾತಾಡಬೇಕಾಗಿದ್ದು ಕಲಿಯುವ ಹಕ್ಕು, ಅಂದ್ರೆ ಸಾಮರ್ಥ್ಯವನ್ನು ಬಿಲ್ಡಪ್ ಮಾಡುವಂಥದ್ದು. ಅಂದ್ರೆ ಏನು, ಶಿಕ್ಷಣದ ಹಕ್ಕಿಗಿಂತ ಹೆಚ್ಚು ಅನುಭವಿಸಬೇಕಾದದ್ದು ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು, ಕಲಿಯುವ ಹಕ್ಕು. ಅಂದ್ರೆ ನಿಮ್ಮ ಒಳಗಡೆ ಕಲಿಬೇಕು, ಓದಬೇಕು, ಕಲಬೇಕನ್ನ ಅರ್ಜಿ ಉಂಟಲ್ಲ, ಆ ಕೆಪಾಸಿಟಿ ಜಾಸ್ತಿ ಆಗ್ಬೇಕು. ಅಂದ್ರೆ ಅದು ಕಲಿಯುವ ಸಾಮರ್ಥ್ಯ ಹೇಳ್ಬೇಕು, ಅದನ್ನೇ ನಾವು ಹೇಳೋದು ಸಾಮರ್ಥ್ಯ ಆಧಾರಿತ ಕಲಿಕೆ, ಅದೇ ಶಿಕ್ಷಣದ ಹಕ್ಕಿನ ರೂಪ ಅಂತ. ಆ ಕಲಿಕೆಯ ಅರ್ಜಿದ್ರೆ ನೀವು ಹೆಂಗೆ ಬೇಕಾದ್ರೆ ಡೆವಲಪ್ ಆಗ್ತದೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿ, ನಾನು ಒಂದು ಇಂಜಿನಿಯರು, ಡಾಕ್ಟ್ರು ಅದೆಲ್ಲ ಆಗಿ ಆ ಗುರಿ ಇಟ್ಕೋಬೇಕು. ಹಾಗೋಸ್ಕರ, ಅದಕ್ಕೋಸ್ಕರ ಅಂತ, ಡೆವಲಪ್ಮೆಂಟಿಗೋಸ್ಕರ ಅಂತ ತಿಳ್ಕೊಳ್ಳಿ. ಇದು ಬಹಳ ಇಂಟ್ರೆಸ್ಟಿಂಗ್. ಇದನ್ನು ಕೂಡ ಎಲ್ಲರೂ, ಇವತ್ತಿನ ಸಬ್ಜೆಕ್ಟ್ನ ಮೇಜರ್ ಆಶಯ ಇಲ್ಲೇ ಇದೆ. ಏನು, ಹೆಣ್ಣು ಮಕ್ಕಳ ಶಿಕ್ಷಣ ಯಾಕೆ ಬಹಳ ಪ್ರಾಮುಖ್ಯ ಅನ್ನಿಸ್ತದೆ ಈ ಸಮಾಜದಲ್ಲಿ? ಇಲ್ಲಿ ನಾನು ಮಾನವ ಅಭಿವೃದ್ಧಿಯ ವರದಿ 2, ಮಾನವ ಅಭಿವೃದ್ಧಿ ಸೂಚಕಗಳಿಗೆ 60% ಕೊಡುಗೆಯನ್ನು ನೀಡುವವರು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಬಹಳ ಪ್ರಮುಖ. ಗಂಡು ಮಕ್ಕಳಿಗೆ ಕೊಡಬಾರದು ಅಂತಲ್ಲ, ಇಲ್ಲಿ ಒಂದು ಕಡೆ ಸಮಾನತೆ ಮಾತಾಡೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಾ? ಬಂಧುಗಳೇ, ಫ್ರೆಂಡ್ಸು, ಗೆಳೆಯರೇ, ವಿದ್ಯಾರ್ಥಿಗಳು, ಅರ್ಥ ಮಾಡಿಕೊಂಡು, ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ದು ಒಂದು ತಾಯಿಯಿಂದ.

ಹೆಣ್ಣಿನಿಂದ. ಅದೆಲ್ಲೋ ಇಡೀ ಮಾನವನ ಇತಿಹಾಸದಲ್ಲಿ ಒಂದೆರಡು ಕೇಸ್ ಎಲ್ಲೋ ಇರಬಹುದು ಗಂಡು ಮಕ್ಕಳ ಹೊಟ್ಟೆಯಲ್ಲಿ. ಪ್ರತಿಯೊಬ್ಬ ಮಾನವ ಕೂಡ ಹೊಟ್ಟೆ ಅದಕ್ಕೆ ಗಂಡು ಏನೇ ಕಾರಣ ಇದ್ದರೂ ಕೂಡ ಅದನ್ನ ಪ್ರಪಂಚಕ್ಕೆ ಕೊಡುವವಳು ತಾಯಿ ಅಥವಾ ಹೆಣ್ಣು. ಹಾಗಾಗಿ ಹೆಣ್ಣು ಹೇಗಿರಬೇಕು ಅಂತ ಒಮ್ಮೆ ಆಲೋಚನೆ ಮಾಡ್ಬೇಕಲ್ವಾ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಳಿ, ಹೆಚ್ಚು ಕಾರಣರು, ಸಾಧಿಸುವವರು, ಮತ್ತೆ ಇದರ ಒಂದು ವೇಳೆ ಸಮಸ್ಯೆ ಇದ್ರೆ ಅದಕ್ಕೆ ಒಳಗಾಗುವವರು ಯಾರು, ಇದು ಮೂರಕ್ಕೂ ಕೂಡ ಹೆಣ್ಣು ಮಕ್ಕಳೇ. ಹಾಗಾಗಿ ಹೆಚ್ಚು ಹೆಣ್ಣು ಮಗಳು ಎಲ್ಲಿ ಸಮಸ್ಯೆಗೊಳಗಾಗುತ್ತಾಳೋ ಅಲ್ಲಿ ಅಭಿವೃದ್ಧಿ ಆಗೋದಿಲ್ಲ. ಹೆಚ್ಚು ಹೆಣ್ಣು ಮಕ್ಕಳು ಯಾವುದಕ್ಕೆ ಸಾಧಿಸ್ತಾರೋ ಅಲ್ಲಿ ಅಭಿವೃದ್ಧಿ ಆಗ. ಒಂದು ಆರೋಗ್ಯವಂತ ಮಗು ಅಥವಾ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಬೇಕು ಅಂತ ಹೇಳಿದ್ರೆ ಗಂಡನಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟರು ಪ್ರಯೋಜನ ಇಲ್ಲ, ಆ ಹೆಣ್ಣಿಗೆ ಗೊತ್ತಿರಬೇಕು. ಒಂದು ಆರೋಗ್ಯವಂತ ಮಗು ಹುಟ್ಟಬೇಕು, ನಾನು ಮಾತ್ರೆ ತುಂಬಬೇಕು, ಗಾಣಬಿಂಡತನ ಚೆನ್ನಾಗಿರಬೇಕು. ಎರಡನೇದು ಸುರಕ್ಷತೆಯರಿಗೆ ಇನ್ಸ್ಟಿಟ್ಯೂಷನ್ ಡೆಲಿವರಿ, ಅದು ತಾಯಿಗೆ ಹೆಚ್ಚು ಗೊತ್ತಿರಬೇಕು. ಇದನ್ನು ಹೆಚ್ಚು ಮಾಡುವವರು ಕೂಡ ತಾಯಿ. ಜನನ ಪ್ರಮಾಣ ಪತ್ರ ಹೆಚ್ಚು ಇಲ್ಲದೆ ಇರುವಂತದ್ದು ಹೆಣ್ಣು ಮಕ್ಕಳಲ್ಲೇ. ಚುಚ್ಚುಮದ್ದು ಉದಾಹರಣೆಗೆ ನೀವೇ ಅರ್ಥೈಸ್ಕೊಳ್ಳಿ, ಚುಚ್ಚುಮದ್ದನ್ನು ಕೊಡಿಸಲಿಕ್ಕೆ ಹೋಗುವಂತದವರು ಚುಚ್ಚುಮದ್ದು ಸಣ್ಣ ಸಣ್ಣ ಮಕ್ಕಳಿಗೆ, ಗಂಡ ಹೋಗ್ತಾನ ಹೆಂಡತಿ ಹೋಗ್ತಾರ, ಅಮ್ಮ ಹೋಗ್ತಾರ ಅಪ್ಪ ಹೋಗ್ತಾರ, ಅಮ್ಮನೇ ಕರ್ಕೊಂಡು ಹೋಗೋದು. ಮಕ್ಕಳ ನಿಮ್ಮ ಮನೆಯಲ್ಲಿ ಮಕ್ಕಳ ಆರೈಕೆ ಮತ್ತು ಪೋಷಣೆ ಗಂಡಸರು ಮಾಡ್ತಾರೆ, ಅದು ಈಕ್ವಾಲಿಟಿ ನಿಜ, ಆದ್ರೆ ಅತ್ಯಂತ ಹೆಚ್ಚು ಮಾಡುವುದು ಹೆಣ್ಣು ಮಕ್ಕಳು. ಮಕ್ಕಳ ಆರೈಕೆ ಪೋಷಣೆ, ಕಬ್ಬಿಣದ ಅಂಶ ಮಾತ್ರೆಗಳನ್ನ 9 ತಿಂಗಳಲ್ಲಿ ಅತ್ಯಂತ ನುಂಗಬೇಕಾಗಿದ್ದು ತಾಯಿ. ಅಂಗನವಾಡಿ ಮಕ್ಕಳನ್ನು ಕರ್ಕೊಂಡು ಹೋಗುದು ತಾಯಿ. ಮಕ್ಕಳನ್ನ ಶಾಲೆಗೆ ರೆಡಿ ಮಾಡೋದು ತಾಯಿ. ಶೌಚಾಲಯ ಸೌಲಭ್ಯ ಹೆಚ್ಚು ಬೇಕಾಗದ್ದು ತಾಯಿಗೆ. ಸಾಕ್ಷರತೆ ಹೆಚ್ಚು ಬೇಕಾಗದ್ದು ತಾಯಿಗೆ. ಶಾಲೆ ಬಿಟ್ಟ ಮಕ್ಕಳು ಹೆಚ್ಚು ಸಿಗುದು ನೋಡಿ, ಇಲ್ಲಿ ತನಕ ಸಾಧಿಸು. ಇನ್ನು ಸಮಸ್ಯೆ, ಶಾಲೆ ಬಿಟ್ಟ ಮಕ್ಕಳು, ಬಾಲಕಾರ್ಮಿಕರು, ಇವುಗಳನ್ನೆಲ್ಲ ಹೆಣ್ಣು ಮಕ್ಕಳು ಇದರಲ್ಲಿ ಡ್ರಾಪ್ ಔಟ್ ಆದ್ರೆ ಆಟೋಮೆಟಿಕ್ ಕುಟುಂಬ ಬಿದ್ದೋಗುತ್ತೆ, ಸಮಾಜ ಅಭಿವೃದ್ಧಿ ಆಗಲ್ಲ. ಅದೇ ತರ ಇನ್ನು ಮುಂದೆ ಹೋಗ್ತೀನಿ ನೋಡಿ, ಮನೆ ಸ್ವಚ್ಛತೆ ಸುರಕ್ಷತೆಯನ್ನ ಹೆಚ್ಚು ನಿಮ್ಮ ಮನೇಲಿ ಯಾರು ಮಾಡ್ತಾರೆ? ಅಪ್ಪ ಮಾಡ್ತಾರ ಅಮ್ಮ ಮಾಡ್ತಾರ? ಹೈಯೆಸ್ಟ್ ಅಬೌವ್ 70% ಅಮ್ಮನೆ ಮಾಡುದು. ಔಷಧ, ಮಕ್ಕಳಿಗೆ ಔಷಧ ಕೊಡೋದು ಅಮ್ಮ. ಅದೇ ರೀತಿ ನಿಮಗೆ ಶುದ್ಧ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡೋದು ಅಮ್ಮ. ಕುಟುಂಬದ ಘನತೆಯನ್ನ ಸ್ವಲ್ಪ ಸ್ವಲ್ಪ ಕಾಪಾಡಬೇಕು ಮರ್ಯಾದೆ ಅಂತೇಳಿ ಅಪ್ಪನು ಮಾಡ್ತಾರೆ, ಇಲ್ಲ ಅಂತಲ್ಲ. ಹೆಚ್ಚು ಅದಕ್ಕೆ ಒಳಗಾಗುವವರು ಅಮ್ಮ. ಪೌಷ್ಟಿಕ ಆಹಾರ ಬೇಕಾಗಿದೆ, ಯಾಕಂದ್ರೆ ಗರ್ಭಿಣಿ ಇದ್ದಾಗ ಹೆಣ್ಣು ಮಕ್ಕಳಿಗೆ 1,000 ದಿನ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು ತಾಯಿ. ಬಾಲ್ಯ ವಿವಾಹ ಆದರೆ ಅದು ತಾಯಿಗೆ ತೊಂದರೆ ಆಗುತ್ತೆ. ಸಾಮಾಜಿಕ ಭದ್ರತೆಯಲ್ಲಿ ತೊಂದರೆ ಆದರೆ ತಾಯಿಗೆ ತೊಂದರೆ ಆಗುತ್ತೆ. ಶಿಶು ಮರಣ ಆದರೆ ತಾಯಿಗೆ ತೊಂದರೆ ಆಗುತ್ತೆ. ತಾಯಿ ಮರಣ ಆದರೆ ಹುಟ್ಟಿದ ಮಗು ತೊಂದರೆ ಆಗುತ್ತೆ. ಲಿಂಗಾನುಪಾತ ಹೆಚ್ಚಾಗದಾದ್ರೆ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತೆ. ಬಾಣಂತಿಯಲ್ಲಿ ತೊಂದರೆ ಆದರೆ ಕುಟುಂಬಕ್ಕೆ ತೊಂದರೆ ಆಗುತ್ತೆ. ವಿಟಮಿನ್ ಮಾತ್ರೆ ತಿಂದರೆ ಇದು ತಾಯಿ ತೊಂದರೆ ಆಗುತ್ತೆ. ಗರ್ಭಪಾತ ಆದರೆ ತಾಯಿ ತೊಂದರೆ ಆಗುತ್ತೆ. ಮನೆವಾರ್ತೆಯನ್ನು ಅತ್ಯಂತ ಹೆಚ್ಚು ಮಾಡುವವರು ಹೆಣ್ಣು ಮಕ್ಕಳು. ನೋಡಿ, ಈ ತರ ನಾನು ನಿಮ್ಮ ಮಾನವ ಅಭಿವೃದ್ಧಿ ಧಾರವಾಡ ಕೋಲಾರ ಜಿಲ್ಲೆಯ ಮಾನವ ಅಭಿವೃದ್ಧಿಯ ವರದಿಯಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ನೀವು ಮಾನವ ಅಭಿವೃದ್ಧಿ ಅಂತ ಏನು ಹೇಳ್ತೀರೋ ಅದಕ್ಕೆ ಹೆಚ್ಚು ಕೊಡುಗೆ ನೀವು ಹೆಣ್ಣು ಮಕ್ಕಳು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ದೊಡ್ಡ ಪ್ರಾಧಾನ್ಯ ಸಿಗುತ್ತೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಬೇಕು, ನಿಧಾನಕ್ಕೆ ಅರ್ಥ ಮಾಡಿಕೊಳ್ಳಿ. ಈಗ ಮುಂದೊಂದು ಸ್ಲೈಡ್ಗೆ, ಸಮಾನತೆ ಅಂದ್ರೆ ಎಲ್ಲವೂ ಸಮಾನತೆ ಅಲ್ಲ. ಸಮಾನತೆ ಅಂತ ಹೇಳಿದ್ರೆ ಸಮಾನತೆಗೂ ಈಕ್ವಿಟಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಏನು ಅಂತ ನೋಡೋಣ. ಬಹಳ ಮುಖ್ಯವಾಗಿ ನೋಡಿ, ಅಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಇದೆ, 3 ಸೈಜಿನ ಮಕ್ಕಳಿದ್ದಾರೆ. ಈಗ ನೀವು ಸಮಾನತೆ ಸಮಾನತೆ ಅಂತ ಹೇಳಿದ್ರೆ 3 ಜನಕ್ಕೆ ಒಂದೇ ತರದ ಬಾಕ್ಸ್ ಕೊಟ್ರೆ ಈ ಪಾಪ ಇವನನ್ನ ಏನ್ ಮಾಡ್ಬೇಕು, ಇವನ್ ಹೆಂಗ್ ನೋಡುದು? ಈಕ್ವಾಲಿಟಿ, ಈ ತರದ ಈಕ್ವಾಲಿಟಿ ಬೇಕಾಗಿಲ್ಲ ನಮಗೆ. ಈಕ್ವಾಲಿಟಿ ಅಂದ್ರೆ ಒಂದೇ ತರದ ಎಲ್ಲರಿಗೆ ಕೊಡುದು. ಆ ಈಕ್ವಾಲಿಟಿ ನಮ್ಮ ಸಂವಿಧಾನ ಮಾತಾಡ್ತಾ ಇಲ್ಲ, ನಮ್ಮ ಸಂವಿಧಾನ ಮಾತಾಡ್ತಾ ಇರೋದು ಈಕ್ವಿಟಿ ಅಂದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ಅಂದ್ರೆ ಯಾರಿಗೆ ಏನು ಕಳ್ಕೊಂಡಿದ್ದಾರೋ, ಏನು ಅಗತ್ಯ ಇದೆಯೋ, ಅದರ ಆಧಾರದ ಮೇಲೆ ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡುವಂತ ಅಂದ್ರೆ ಅದನ್ನ ಈಕ್ವಿಟಿ ವಿತ್ ಜಸ್ಟಿಸ್ ಅಂತ ಕೊಡುತ್ತೆ. ಇವನಿಗೆ ಬಾಕ್ಸ್ ಬೇಕಾಗಿಲ್ಲ, ಅವನ ಹೈಟ್ ಅಷ್ಟೇ ಇದ್ದಾನೆ, ಅವನು ಕ್ರಿಕೆಟ್ ನೋಡಬಹುದು. ಹಾಗಾದ್ರೆ ಇವನಿಗೆ 1 ಸಾಕು, ಈ ಚಿಕ್ಕವನಿಗೆ 2 ಬೇಕು. ಉದಾಹರಣೆಗೆ ನೀವೀಗ ಇಲ್ಲಿ ಒಂದಷ್ಟು ಮಕ್ಕಳು ಎಲ್ರಿಗೂ ಎಸ್, ಎಲ್ಲರಿಗೂ ಎಮ್, ನಾನು ಎಲ್ಲರಿಗೂ ಎಸ್ ತಂದ್ರೆ ಆಗುತ್ತಾ? ಅಥವಾ 16 ಸೈಜಿನ ಶರ್ಟು ಪ್ಯಾಂಟು ಆಗೋದಿಲ್ಲ. ಬೇರೆ ಬೇರೆಯವರಿಗೆ ಬೇರೆ ಬೇರೆ, ಬಟ್ ಕೊಡುವಾಗ ಮಾತ್ರ ಎಲ್ಲರಿಗೂ ಕೊಡಬೇಕು. ಬಟ್ ಅಲ್ಲಿ ಕೊಡುವ ರೀತಿಯ ವಿಧಾನದಲ್ಲಿ ಮತ್ತು ವಸ್ತುಗಳಲ್ಲಿ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮಗೆ ಎಂತ ಬೇಕು ಅಂತ ಹೇಳಿದ್ರೆ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ. ನೋಡಿ, ರೈಟ್ ಸೈಡ್ ಇದ್ದು ನಿಜವಾದ ಈಕ್ವಿಟಿ, ಇದು ಜಸ್ಟಿಸ್ ಬೇಸ್ಡ್. ಇಲ್ಲೇ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗ್ತದೆ. ನೀವು ಸಮಾನತೆ ಸಮಾನತೆ ಅಂದ್ರೆ ಒಟ್ಟಿಗೆ ಸಮಾನತೆ ಅಲ್ಲ, ಎಲ್ಲರೂ ಒಂದೇ ತರ ಮಾಡಕ್ ಬರಲ್ಲ. ಆ ವ್ಯಕ್ತಿಗೆ ಏನು ಕೊರತೆ ಇದೆ, ಏನು ತೊಂದರೆ ಇದೆ, ಏನು ವೆಲ್ನರಬಿಲಿಟಿ, ಅದರ ಆಧಾರದ ಮೇಲೆ ನಾವು ಈಕ್ವಾಲಿಟಿಯನ್ನು ಅನುಷ್ಠಾನ ಮಾಡಬೇಕು. ದಟ್ ಇಸ್ ಕಾಲ್ಡ್ ಜಸ್ಟಿಸ್ ಬೇಸ್ಡ್ ಈಕ್ವಿಟಿ ಅಂತ ಕರೀತಾರೆ. ಇದನ್ನ ಅರ್ಥ ಮಾಡಿ. ಹಾಗೆ ದಯವಿಟ್ಟು ನಾವು ಸಮಾಜದಲ್ಲಿ ಹೆಣ್ಣು ಮಕ್ಕಳು ಶಿಕ್ಷಣ ಯಾಕೆ ಅನ್ನೋದು ನಿಮಗೆ ಒಂದು ಸ್ವಲ್ಪ ಅರ್ಥ ಆಗಿದೆ. ಅದು ಯಾಕೆ ಅಂತ ಹೇಳಿದ್ರೆ ಮಾನವ ಅಭಿವೃದ್ಧಿಯನ್ನು ಸಾಧಿಸೋಸ್ಕರ, ಕುಟುಂಬಕ್ಕೋಸ್ಕರ. ಮದುವೆ ಆದ ಮೇಲೆ ಗಂಡ ತನ್ನ ಹೆಂಡತಿಯನ್ನ ಯಾವುದಕ್ಕೂ ಮಾತಾಡ್ಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಗಂಡು ಮಗ ಹುಟ್ಟಿದ್ರೆ ಆ ಗಂಡು ಮಗನ ಮೀಸೆ ತಾಯಿಯ ಬಾಯಿ, ಅಮ್ಮ ನೀನ್ ಬಾಯಿ ಮುಚ್ಚಮ್ಮ, ನಿನಗೆ ಗೊತ್ತಾಗಲ್ಲ, ನೀನು ಬಾಯಿ ಮುಚ್ಚಮ್ಮ ಬಾಯಿ. ಅಲ್ಲಿ ತನಕ ಗಂಡ ಹೇಳಿದ್ದ, ನಂತರ ಮಗ ಹೇಳಿದ್ದ, ಈ ತಾಯಿ ಮಾತಾಡೋದು ಯಾವಾಗ?

ತಾಯಿ ಚಿಕ್ಕ ವಯಸ್ಸಿನಲ್ಲಿ ವಲ್ನರಬಿಲಿಟಿ ಆಗಿದ್ರು, ಶಿಕ್ಷಣ ಇಲ್ಲ, ಇದರಿಂದಾಗಿ ಇಡೀ ಜೀವನ ಪೂರ್ತಿ ಕಷ್ಟಪಡುವ ಸ್ಥಿತಿ ಬರುತ್ತೆ. ಹಾಗಾಗಿ ಯಾವಾಗ ಇಡೀ ಕುಟುಂಬವನ್ನು ನಿಭಾಯಿಸುವ ತಾಯಿ ಅನಕ್ಷರಸ್ಥಳಾಗುತ್ತಾಳೋ ಕುಟುಂಬ ಬಿದ್ದೋಗುತ್ತೆ, ಸಮಾಜ ಬಿದ್ದೋಗುತ್ತೆ. ಹಾಗಾಗಿ ದಯವಿಟ್ಟು ಇದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡಬೇಕು ಅಂತೇಳಿ ಮಾನವ ಅಭಿವೃದ್ಧಿಯಲ್ಲಿ ಹೇಳಿ ಆಗಿದೆ. ಹಾಗಾದ್ರೆ ಏನ್ ಮಾಡಬೇಕು, ಏನ್ ಇದರಲ್ಲಿ ಇಂಪಾರ್ಟೆಂಟ್? ಇದರಲ್ಲಿ ನೀವೆಲ್ಲ ಹೆಚ್ಚಿನವರು ಶಾಲೆ ಪ್ರೈಮರಿ ಹೈಯರ್ ಪ್ರೈಮರಿ ಹೈಸ್ಕೂಲ್ನವರು ಇದ್ದೀರಿ ಅಂತ ಭಾವಿಸ್ತೀನಿ. ನಿಮಗೆ ಒಂದು ಟಿಪ್ಸ್ ಕೊಡ್ತೀನಿ. ಅದೇನು ನೋಡಿ, ಪ್ರತಿಯೊಂದು ಶಾಲೆ ತನ್ನ ಮಕ್ಕಳಿಗೆ ನನ್ನ ಶಾಲೆ ಸೇಫ್ ಅಂತೇಳಿ ಗಟ್ಟಿಯಾಗಿ ಹೇಳುವಂತ ಸ್ಥಿತಿಗೆ ಹೋಗ್ಬೇಕು. ಆ ಹೆಡ್ಮಾಸ್ಟರ್, ಟೀಚರ್ಗಳು, ಪ್ರಾಂಶುಪಾಲರು. ನೀವು ನಾಳೆ ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ನೀತಿ ಇದೆಯಾ? ಸುಮ್ಮನೆ ಚಂದ ಮಾಡಿ ತಮಾಷೆಗಾದ್ರೂ ಕೇಳಿ, ಇಲ್ಲ ಸರ್ ಸುಮ್ಮನೆ ಕೇಳಿದೆ, ನಿನ್ನೆ ಒಂದು ವೆಬಿನಾರ್ ಇತ್ತು ರಾಘವೇಂದ್ರ ಅಂತೇಳಿ ಯುನಿಸೆಫ್ನ ಕೊಪ್ಪಳದವರಿಗೆ ಕೇಳಕ್ ಕೇಳಿದ್ರು, ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ ಅಂತ ಡೈರೆಕ್ಟ್ ಕೇಳಿ, ಏನು ತೊಂದರೆ ಇಲ್ಲ. ಒಂದನೇದು. ಎರಡನೇದು ನೀವು ಕೇಳಬೇಕಾಗಿದ್ದು, ಸರ್ ನಮ್ಮ ಶಾಲೆಯಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಅಂದರೆ ಶಿಕ್ಷಣದೊಂದಿಗೆ ರಕ್ಷಣೆ ಅಂತೇಳಿ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳ ಶಿಕ್ಷಣ ರಕ್ಷಣೆ ಅಂತೇಳಿ ಹಾಕಿದ್ದು. ಇದು ಕಾರ್ಯ. ಈಗ ನೆಕ್ಸ್ಟ್ ಕಾರ್ಯ, ರಕ್ಷಣಾ ಸಮಿತಿ ಇದೆಯಾ ಅಂತ ಕೇಳಿ. ಮೂರನೇದ್ದು, ನಿಮ್ಮ ಸ್ಕೂಲಲ್ಲಿ ಮಕ್ಕಳ ಹಾಕೊಳ್ಳೋ ಕ್ಲಬ್ ಇರಬೇಕು. ನಾಲ್ಕನೇದ್ದು, ಮಕ್ಕಳೇ ದಯವಿಟ್ಟು ಫ್ರೆಂಡ್ಸ್ ಅಂತಲೇ ಕರಿತೀನಿ ನಾನು, ನಾಳೆ ಶಾಲೆಗೆ ಹೋಗಿ 10, 9, 8 ಪರ್ಮನೆಂಟ್ ಬೋರ್ಡ್ ಈಗ ಹೆಚ್ಚಿನ ಕಡೆ ಇದೆ, ಇಲ್ಲದಿದ್ರೆ ಹಾಕಕ್ಕೆ ಹೇಳಿ. ಐದನೇದು, ನೀವೊಂದು ಭದ್ರತಾ ಪತ್ರ ಕೊಡಬೇಕು. ನಾನು ಬಾಲ್ಯವೂ ಆಗೋದಿಲ್ಲ, ನಾನು ಬಾಲಕಾರ್ಮಿಕನಾಗೋದಿಲ್ಲ, ನಾನು ಯಾರಿಂದಲೂ ಶೋಷಣೆ ಒಳಗಾಗೋದಿಲ್ಲ ಅನ್ನುವಂಥ ಒಂದು ಸ್ಟೇಟ್ಮೆಂಟ್ ಇದೆ, ಅದಕ್ಕೊಂದು ಪೇಪರ್ ಇದೆ 2 ಪೇಜು, ಅದು ಹೆಡ್ ಮಾಸ್ಟರ್ಗಳಿಗಾಗಲೇ ನಾವು ಕೊಟ್ಟಿದ್ದೇವೆ ಹೆಚ್ಚಿನ ಕಡೆ, ಇಲ್ಲದಿದ್ದರೆ ಕೇಳಿ ಮುಂದಿನ ದಿನಗಳಲ್ಲಿ ಮಾಡಿ. ಆಮೇಲೆ ಸಿಬ್ಬಂದಿ ಸ್ಟಾಫು ಕೂಡ ಹೆಡ್ ಮಾಸ್ಟರ್ಗೆ ಬರ್ಕೊಡ್ಬೇಕು, ನಾನು ಮಕ್ಕಳಿಗೆ ಹೊಡಿಯಲ್ಲ, ಬಡಿಯಲ್ಲ, ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಮಾಡಲ್ಲ ಅಂತೇಳಿ. ಏಳನೇದ್ದು ಬಹಳ ಇಂಟ್ರೆಸ್ಟಿಂಗ್, ನೀವು ನಾಳೆ ಹೋಗಿ ಕೇಳಬೇಕಂತ, ಸಲಹಾ ಪೆಟ್ಟಿಗೆ ಇದೆ ಅಂತ ನೋಡಿ, ಸಜೆಷನ್ಸ್ ಬಾಕ್ಸ್ ನಿಮ್ಮ ಶಾಲೆ. ಈ ಏಳು ಕೆಲಸ. ಇನ್ನು ಎಂಟನೇದ್ದು, ಅಲ್ಲೊಂದು ಶಾಲೆಯಲ್ಲಿ ಒಂದು ಬೋರ್ಡ್ ಇರಬೇಕು ದೊಡ್ಡದು. ಹಾಗಾಗಿ ನಿಮ್ಮ ಶಾಲೆಯ ಹೊರಗಡೆ ಬೇರೆಲ್ಲ ಬೋರ್ಡ್ಗಳು ತುಂಬ ಇದಾವೆ, ಅದರೊಟ್ಟಿಗೆ ಇದು ಮೂರು ಇದೆಯಾ ಅಂತ ನೋಡಬೇಕು. 1, 10, 9, 8 ಮಕ್ಕಳ ಸಹಾಯವಾಣಿಯ ಶಾಶ್ವತ ಫಲಕ ಇದೆಯಾ ಅಂತ ನೋಡಬೇಕು. ಸಲಹಾ ಪೆಟ್ಟಿಗೆ ಮತ್ತು 20 ಬದ್ಧತೆ, ಮಕ್ಕಳ ರಕ್ಷಣೆಗೋಸ್ಕರ ಈ ಶಾಲೆ ಬದ್ಧತೆ ಅಂತೇಳಿ ಬರೆದು ಕೊಟ್ಟಿರತಕ್ಕಂಥ ಒಂದು ಬೋರ್ಡ್ ಇರಬೇಕಲ್ಲಿ. ಈ ಏಳನ್ನು ನೋಡಿ ಇದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಅದನ್ನು ನೀವು ಕೇಳುವ, ಮಾತನಾಡುವ, ಪ್ರಶ್ನೆ ಮಾಡುವ ಅಧಿಕಾರ ನಿಮಗೆ ಇದೆ. ಆ ಥರ ಹಾಸ್ಟೆಲ್ ಮಕ್ಕಳು ಯಾರಿದ್ದರೂ ಕೂಡ ಅದೇ 9 ಕೆಲಸ ಅಥವಾ 7 ಕೆಲಸ. ಲಾಸ್ಟ್ನ 2 ನಾನು ಬಿಡ್ತೀನಿ, ಅದು ರಿಪೋರ್ಟ್ ಮಾಡೋದು. 9, 8 ಕೆಲಸ. 8 ಕೆಲಸ ಇದೆಯಾ ಅಂತ ನೋಡಿ. 1, ಮಕ್ಕಳ ರಕ್ಷಣಾ ನೀತಿ. 2, ಸಮಿತಿ. 3, ಮಕ್ಕಳ ಹಕ್ಕುಗಳ ಕ್ಲಬ್ಬು. 4, 10, 9, 8 ನಿಮ್ಮ ಶಾಲೆಯ ಹೊರಗಡೆ ಪರ್ಮನೆಂಟ್ ಶಾಶ್ವತ ಫಲಕ ಇದೆಯಾ ಅಂತ ನೋಡಿ, ನಿಮ್ಮಿಂದ ಭದ್ರತಾ ಪತ್ರ ಸಹಿ ಮಾಡ್ಕೊಂಡಿದ್ದಾರೆ ಅಂತ ಕೇಳಿ. ಸ್ಟಾಫು, ಇದು ನಾನು ಕೇಳಕ್ ಹೋಗಲ್ಲ, ನೀವು ಕೇಳಕ್ ಹೋಗ್ಬೇಡ, ಅದಕ್ಕೆ ಹೇಳು ಅಂತೇಳಿ. ಸಿಬ್ಬಂದಿ ಅಂತ ಕೇಳಿ. ಸಲಹಾ ಪೆಟ್ಟಿಗೆ ಇದೆಯಾ ನೋಡಿ, ಶಾಲೆ ಹೊರಗಡೆ ಒಂದು ಬೋರ್ಡ್ ಇದೆ ಅಂತ ನೋಡಿ. ಹಾಗಾಗಿ ನಿಮಗೆ ರಕ್ಷಣೆಗೆ ನಿಮಗೆ ತೊಂದರೆ ಸಂಕಷ್ಟ ಆದಾಗ ನೀವು ಇನ್ನು ಮುಂದೆ ಮಾಡಬೇಕಾಗಿದ್ದು 10, 9, 8 ದಿನ 1098, 10, 98 ಹೇಳಬಾರ್ದು. ಇಲ್ಲಿ ಯಾರು ಸಿಬ್ಬಂದಿ, SDMCನವರು, ಶಿಕ್ಷಕರು ಭಾಗವಹಿಸಿದ್ರೆ 10, 98 ಅಂತ ನಾವು ಹೇಳೋದು ಬೇಡ, ತಪ್ಪಲ್ಲ. 10, 9, 8 ಅಂದ್ರೆ ರಿವರ್ಸ್ ಮೆಕಾನಿಸಮ್, ಒನ್ ಆಫ್ ದ ಕೌನ್ಸಿಲಿಂಗ್ ಟೆಕ್ನಿಕ್ ಇನ್ ಕೌನ್ಸಿಲಿಂಗ್. ಸೊ ಹಾಗಾಗಿ 10, 9, 8 ನೀವು ಯಾವುದೇ ತೊಂದರೆ, ನಿರ್ಲಕ್ಷ್ಯ, ಅವಮಾನ, ಶೋಷಣೆ ಇದ್ರೆ, ತೊಂದರೆಗೊಳಗಾದರೆ ನಿಮ್ಮ ಹೆಸರು ಬಹಿರಂಗ ಆಗುವುದಿಲ್ಲ, ನಾನು ಗ್ಯಾರಂಟಿ. ಕೊನೆಗೆ ನನ್ನ ನಂಬರ್ ಕೊಡ್ತೀನಿ, ಬೇಕಂದ್ರೆ ಅಂಜಿ ಸರ್ ಹತ್ರ ಇದೆ, ನೀವು ಅವ್ರ ಹತ್ರ ಇಸ್ಕೊಳ್ಳಿ, ನಾನು ಗ್ಯಾರಂಟಿ ಇದಕ್ಕೆ. ಸೊ ಒಂದು ವೇಳೆ ಅವರು ತಪ್ಪು ಮಾಡಿದ್ರೂ ಕೂಡ ಅವ್ರ ಮೇಲೆ ಕೇಸ್ ಆಗುತ್ತೆ. ಒಂದು ವೇಳೆ ಚೈಲ್ಡ್ ಲೇಬರು, ಚೈಲ್ಡ್ ಮ್ಯಾರೇಜ್ ಏನೇ ಇದ್ರೂ 10, 9 ನೀವು ಕಾಲ್ ಮಾಡಿ ಈ ತರ ಬೋರ್ಡ್ ಇರಬೇಕು. ಸೊ ಇದಿಷ್ಟು ರಕ್ಷಣೆಗೆ ಸಂಬಂಧಪಟ್ಟದ್ದು. ಈಗ ಮಕ್ಕಳ ಹಕ್ಕುಗಳು ಅನ್ನೊಂದು ಶಬ್ದ ಬಳಸಿದ್ದಾರೆ ನಿಮ್ಮ ಇದರಲ್ಲಿ, ಆ ಹಕ್ಕುಗಳ ಬಗ್ಗೆ ಒಂದು ಸಂವಿಧಾನ ಯಾರಿಗೆ ಅಂತ ಹೇಳಿದ್ರೆ ಹೆಚ್ಚಿನವರು ಮಾತಾಡೋದು ಹೀಗೆ ನೋಡ್ರಿ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ನೋಡಿ. ದೇಶಕ್ಕೆ, ಸಮಾಜ, ನೀವು ಹಿಂಗೆ ಹೇಳಿರ್ಬೋದು, ದೇಶ, ಸಮಾಜ, ಹಳ್ಳಿ, ಗ್ರಾಮ ಪಂಚಾಯತಿ, ಜನರಿಗೆ ಅಂತಲ್ಲ, ಅದನ್ನು ಬದಲಾವಣೆ ಮಾಡಿಕೊಳ್ಳಿ. ಸಂವಿಧಾನ ಇರೋದು ವ್ಯಕ್ತಿಗೆ ಮತ್ತು ಪ್ರಜೆಗಳಿಗೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಅದನ್ನು ಗಟ್ಟಿಯಾಗಿ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಫಾರ್ ಇಂಡಿಯಾ, ಇಟ್ ಈಸ್ ಫಾರ್ ಇಂಡಿವಿಜುವಲ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ಅರ್ಥ ಇಸ್ಕೊಳ್ಳಿ. ಇನ್ನು ಮುಂದೆ ನೀವು ಕೂಡ ತಪ್ಪಿ ಕೂಡ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳಬೇಡಿ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಂತೇಳಿ. ನಿಮಗೆ ಯಾರಾದರೂ ಟೀಚರ್ಸ್ ಗಲಾಟೆ ಮಾಡ್ಬೋದು, ಹೇ ಇಷ್ಟು ವರ್ಷದಿಂದ ಹೇಳ್ಕೊಂಬಂದಿದ್ದಾರೆ, ಮುಂದಿನ ಪ್ರಜೆಗಳು ನೀನೇನು ಹೊಸದು ಅಂತ ಹೇಳಿದರೆ, ಅವರಿಗೆ ಸಂವಿಧಾನ ಭಾಗ 2 ನಾಗರಿಕತ್ವ ಅಂದರೆ ನಾಗರಿಕತ್ವದ ಡೆಫಿನೇಷನ್ ಇದರಲ್ಲಿ ಹಾಕಿದ್ದಾರೆ ನೋಡಿ. ಅವರಿಗೆ ಹೇಳಿ ಸಂವಿಧಾನದ ಅಧ್ಯಾಯ 2 ಕಲಂ 5 ಪ್ರಕಾರ ಈ ದೇಶದಲ್ಲಿ ಹುಟ್ಟಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಾಗರಿಕ ಮತ್ತು ಪ್ರಜೆ, ನಾಗರಿಕನಾಗತಕ್ಕದ್ದು ಅಂತೇಳಿ. ಹಾಗಾದರೆ ಹಕ್ಕು ಅಂದರೆ ಏನು? ಹಕ್ಕು ಅನ್ನೋ ಶಬ್ದ ಅದು ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ದಿನನಿತ್ಯ ಬೇಕಾದ್ದು, ಅನುಭವಿಸಬೇಕಾದ್ದು, ಕಾನೂನಾತ್ಮಕವಾದ್ದು, ಸಾಮಾಜಿಕವಾದದ್ದು, ನೈತಿಕ ಸ್ವಾತಂತ್ರ್ಯದ್ದು, ಕೊನೆಯದಾಗಿ ಮೂಲಭೂತ ಬಾಧ್ಯತೆ.
ಇದನ್ನ ಹಕ್ಕು ಅಂತ ಕರಿತೇವೆ.

ನಿಜವಾದಂತ ಶಿಕ್ಷಣ ಅದು ಹೆಣ್ಣು ಮಗುವಿಗೂ ಸಿಗಬೇಕನ್ನೋ ಹಿನ್ನೆಲೆಯಲ್ಲೇ ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸಿ, ಇವುಗಳನ್ನೆಲ್ಲ ಮಗುವಾಗಿದ್ದಾಗಲೇ ಇವುಗಳನ್ನು ಅನುಭವಿಸಿದ್ರೆ ಮುಂದೆ ಮಹಿಳಾ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಸೆಂಟೆನ್ಸ್ ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ ಒಂದು ವಾಕ್ಯಲ್ಲಿ. ಇದು ಎಲ್ಲಿ ಹೇಳಿದ್ದಾರೆ ಅಂದ್ರೆ ಸಂವಿಧಾನದ ಆರ್ಟಿಕಲ್ 19 ಸಬ್ ಕ್ಲಾಸ್ 1, ಅತ್ಯಂತ ಅಗತ್ಯವಾದ್ದು, ಬೇಕೇ ಬೇಕಾದ್ದು, ತಡೆಯಬಾರದ್ದು, ಕಸಿಯಬಾರದ್ದು, ಸಾಮಾಜಿಕ ನೈತಿಕ ಸ್ವಾತಂತ್ರ್ಯದ ತತ್ವದಡಿಯಲ್ಲಿ ರಚಿಸುವಾದ ಮೂಲಭೂತ ಬಾಧ್ಯತೆಗಳೇ ಪ್ರತಿ ಕ್ಷಣ ಅನುಭವಿಸಬೇಕಾದ ಅಂದ್ರೆ ಪ್ರೀತಿ ವಹರಿ ಏನ್ ಸರ್ ಹಕ್ಕು ಅಂದ್ರೆ ಅದು ಹಕ್ಕಿನ ಪರಿಭಾಷೆ ಹೇಳಿದ್ ನಾನು. ಹಕ್ಕಂದ್ರೆ ಏನು? ಹಕ್ಕಂದ್ರೆ ವೆರಿ ಸಿಂಪಲ್, ಪ್ರೀತಿ ವಾತ್ಸಲ್ಯ ಆಟ ಪಾಠ ಸುಖ ಸಂತೋಷ ನೆಮ್ಮದಿ ಮನರಂಜನೆ, ಇದನ್ನೇ ಹಕ್ಕು ಅಂತ ಕರೀತಾರೆ. ನೋಡಿ ಇಲ್ಲಿ ಹಾಕಿದ್ದಾರೆ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಸಂವಿಧಾನದ ಹಾಕಿದೆ ನೋಡಿ. ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ವಿಶೇಷ ಅವಕಾಶಗಳು ಸಂವಿಧಾನದ 15 ಸಬ್ ಕ್ಲಾಸ್ 3, 20 ಯಾವುದೇ ವ್ಯಕ್ತಿಯನ್ನು ದುರುಪಯೋಗ ಮಾಡುವಂಗಿಲ್ಲ, 21 ಜೀವಿಸುವ ಹಕ್ಕು, 21A ಶಿಕ್ಷಣ ಮೂಲಭೂತ ಹಕ್ಕಾಗಿ ನೋಡಿ. ಇದು ಬಹಳ ಇಂಪಾರ್ಟೆಂಟ್. 21A ಇನ್ನು ಮುಂದೆ ಯಾರು ಮಣಿಬೇಡಿ. 2002 ಇಸವಿಯಲ್ಲಿ ಶಿಕ್ಷಣ ಮೂಲಭೂತ ಹಕ್ಕಾಗಿದ್ದು ಅಲ್ಲಿ ತನಕ ಮೂಲಭೂತ ಹಕ್ಕಾಗಿರಲಿಲ್ಲ. ಈಗ ಪ್ರತಿಯೊಬ್ಬರೂ ಕೂಡ 14 ವಯಸ್ಸು ತನಕ ಇವನ್ನು ಶಾಲೆಯಲ್ಲಿ ಇರಬೇಕು, ಮಾರಾಟ ವಸ್ತು ಅಲ್ಲ. ಚೈಲ್ಡ್ ಲೇಬರ್ ಟೋಟಲ್ ಬ್ಯಾನ್ ಆಗಿದೆ ನೋಡಿ ಇಲ್ಲಿ. 51A ಬಹಳ ಇಂಪಾರ್ಟೆಂಟ್, ಮಕ್ಕಳನ್ನು ಶಾಲೆ ಕಳಿಸುವುದು ಪೋಷಕರ ಜವಾಬ್ದಾರಿ ಅಂತ ಸಂವಿಧಾನದಲ್ಲಿ 2002 ಇಸವಿಯಲ್ಲಿ ಬಂದಿದೆ. ಇನ್ನು ನೋಡಿ ಹಕ್ಕು ಅಂತ ಹೇಳಿದ್ರೆ ಡೆಫಿನೇಷನ್ ಎಲ್ಲಿ ಹೇಳಿದ್ದಾರೆ ಅಂದ್ರೆ 19 ಹೇಳಿದ್ದಾರೆ. ಇದು ಹಕ್ಕಿನ ಪರಿಭಾಷೆ, ಇದು ಹೆಣ್ಣು ಮಗು ಗಂಡು ಮಗು ಎಲ್ಲರೂ ಸೇರ್ಕೊಂಡು, 20 ದುರುಪಯೋಗದಿಂದ ರಕ್ಷಣೆ, 21 ಜೀವನ ಮತ್ತು ಸ್ವಾತಂತ್ರ್ಯದ ರಕ್ಷಣೆ. ಇದಿಷ್ಟು ನೀವು ಅರ್ಥೈಸ್ಕೊಳ್ಬೇಕು. ಇನ್ನು ಬಹಳ ಇಂಪಾರ್ಟೆಂಟ್ ಹಕ್ಕುಗಳ ಬಗ್ಗೆ ಮಾತಾಡೋದು, ಅದು ಏನು ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಒಂದಾಗಿದೆ ಇಡೀ ಜಗತ್ತಿನಲ್ಲಿ. ಈ ಇದರ ಮೀಟಿಂಗ್ ಅಲ್ಲೇ 11 2011 ಇಸವಿಯಲ್ಲಿ ಈ ತೀರ್ಮಾನ ಮಾಡಿರೋದು ವಿಶ್ವಸಂಸ್ಥೆಯ ಮೀಟಿಂಗ್ ಅಲ್ಲಿ. ಏನದು 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಮಾಡೋಣ ಅಂತೇಳಿ. ಇದರಲ್ಲ ಹಿನ್ನೆಲೆ ಏನು ಗೊತ್ತಾ? ಇಡೀ ಜಗತ್ತಿನಲ್ಲಿ ಇಚ್ಚೆಲ್ಲ ಒಂದು ಪಾಕ್ಸೋ ಆಕ್ಟ್ ಆ ಆಕ್ಟ್ ಈ ಆಕ್ಟ್ ಬರೋದಕ್ಕೆ ಕಾರಣನ ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅಂತ ಆಗಿದೆ 89 ನವೆಂಬರ್ 20. ಇದು ಬಹಳ ಇಂಪಾರ್ಟೆಂಟ್, ನವೆಂಬರ್ 20 ಭಾರತ ಸೈನ್ ಮಾಡಿದ್ದು 92 ಡಿಸೆಂಬರ್ 11. 197 ರಾಷ್ಟ್ರಗಳು ಸೈನ್ ಮಾಡಿದ್ದು. ಇದು ಏನಿದೆ ಸರ್ ಅಂತ ಇಂಪಾರ್ಟೆಂಟ್, ಏನಿಲ್ಲ, 54 ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅದು ಯಾವುದು ಅಂತ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ನೀವು ಅರ್ಥೈಸ್ಕೊಳ್ಬೇಕಾಗಿದ್ದು 4 ಗುಂಪುಗಳನ್ನಾಗಿ ಮಾಡಿದ್ದಾರೆ 54 ಹಕ್ಕುಗಳನ್ನು. ಅದು ಒಂದು ರೈಟ್ ಟು ಸರ್ವೈವಲ್ ಬದುಕುವ ಹಕ್ಕು, ಎರಡನೇದು ರೈಟ್ ಟು ಪ್ರೊಟೆಕ್ಷನ್ ರಕ್ಷಣೆಯ ಹಕ್ಕು, ಮೂರನೇದು ರೈಟ್ ಟು ಡೆವಲಪ್ಮೆಂಟ್ ಅಭಿವೃದ್ಧಿ ಹೊಂದುವ ಹಕ್ಕು, ಅವಕಾಶ ವಿಕಾಸ ಮತ್ತು ಅಭಿವೃದ್ಧಿ, ನಾಲ್ಕನೇದು ರೈಟ್ ಟು ಪಾರ್ಟಿಸಿಪೇಷನ್ ಗ್ರಾಮ ಪಂಚಾಯತಿಯಲ್ಲಿ ಮಕ್ಕಳ ಗ್ರಾಮ ಸಭೆ, ಅದೆಲ್ಲ ಈ 4 ಬರುತ್ತೆ. ಸೊ ಇದನ್ನು ಅರ್ಥೈಸ್ಕೊಳ್ಬೇಕು, ಇದು 4 ಹಕ್ಕುಗಳನ್ನು ಕೊಟ್ಟಿದ್ದಾರೆ, 4 ಹಕ್ಕುಗಳನ್ನು ಗುಂಪುಗಳನ್ನಾಗಿ ಮಾಡಿದ್ದಾರೆ. ಹಾಗಾದ್ರೆ ಮಗು ಅಂದ್ರೆ ಯಾರು? ಇನ್ನು ಮುಂದೆ ಪರಿಚಯದ 1 ಮಕ್ಕಳ ಹಕ್ಕುಗಳ ಒಡಂಬಡಿಕೆ 18 ವರ್ಷದೊಳಗಿನ ಎಲ್ಲ ಮನುಷ್ಯ ಜೀವಿಗಳು ಮಕ್ಕಳು ಅಂತೇಳಿ ಪರಿಚಯದ 1 ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಅರ್ಥೈಸ್ಕೊಳ್ಬೇಕು. ಆಮೇಲೆ ತಾರತಮ್ಯ 2, ಅಭಿಪ್ರಾಯ 12, ಶಿಕ್ಷಣದ ಹಕ್ಕು 28. ನೋಡಿ ಶಿಕ್ಷಣ ಮೂಲಭೂತಕ್ಕಾಗಿ 2002 ಇಸವಿಯಲ್ಲಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆ 28 ಅಡಿಯಲ್ಲಿ. ಸೊ ಈ ತರ 54 ಹಕ್ಕುಗಳಿದ್ದಾವೆ, ನಿಧಾನಕ್ಕೆ ಅರ್ಥೈಸ್ಕೊಳ್ಳಿ. ಇದು ಹೆಣ್ಣು ಮಕ್ಕಳಿಗೆ ಎಲ್ರಿಗೂ ಅನ್ವಯಿಸ್ತದೆ. ಹೆಣ್ಣು ಮಗು ಸಬಲೀಕರಣ ಆದ್ರೆ ಮಾತ್ರ ಮಾನವ ಅಭಿವೃದ್ಧಿ ಸಾಧ್ಯ ಅಂತ. ಹಾಗಾಗಿ ಬದುಕುವ ಹಕ್ಕುಗಳಲ್ಲಿ ಜೀವಿಸುವ ಆರೋಗ್ಯ ಪೌಷ್ಟಿಕ ಘನತೆಯುತ ಹೆಸರು ರಾಷ್ಟ್ರೀಯತೆ ಹಕ್ಕು ಪ್ರತಿಯೊಬ್ಬರಿಗೂ ಇದೆ. ರಕ್ಷಣೆ ಇದರಲ್ಲಿ ಎಲ್ಲ ರೀತಿಯ ಶೋಷಣೆಯಿಂದ ಹೆಣ್ಣು ಮಗು ಗಂಡು ಮಗು ಎಲ್ಲರನ್ನ ರಕ್ಷಣೆ ಮಾಡಬೇಕು, ಆವಾಗ ಮಾತ್ರ ಮಾನವ ಅಭಿವೃದ್ಧಿ ಅಂತ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಮಾತಾಡುತ್ತೆ. 2. 3 ಅಭಿವೃದ್ಧಿ ನೋಡಿ, ಇಲ್ಲಿ ಶಿಕ್ಷಣ ಬರುತ್ತೆ. ಇದು ಬಹಳ ಇಂಪಾರ್ಟೆಂಟ್. ಅದೆಂತ ಶಿಕ್ಷಣ? ಗುಣಮಟ್ಟದ ಶಿಕ್ಷಣ. ಬರೀ ಶಿಕ್ಷಣ ಕೊಟ್ಟರೆ ಸಾಲದು, ಸಾಮಾಜಿಕ ಭದ್ರತೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳು ಕೊಡಬೇಕು ನಿಮಗೆ, ಅಂದ್ರೆ ಮನೆ ವಸತಿ ಬೇಕಂತ ವ್ಯಾಪಾರ ಬಿಸ್ನೆಸ್ ಎಲ್ಲ ಮಾಡ್ಲಿಕ್ಕೆ. ಮನರಂಜನೆ ಈಸ್ ಎ ಡೆವಲಪ್ಮೆಂಟ್, ಮನರಂಜನೆ ಪಾರ್ಟಿಸಿಪೇಷನ್ ಅಲ್ಲ, ಆಟ ಓಟ ಈಸ್ ಎ ಡೆವಲಪ್ಮೆಂಟ್ ಪಾರ್ಟಿಸಿಪೇಷನ್ ಅಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಎಂಜಾಯ್ಮೆಂಟ್ ಇದ್ರೂ ಕೂಡ ಅದು ಪಾರ್ಟಿಸಿಪೇಷನ್ ಅಲ್ಲ, ಅದು ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟದ್ದು ಅಲ್ವಾ. ಸೊ ಈ 4 ಗುಂಪುಗಳನ್ನು ಅರ್ಥೈಸ್ಕೊಳ್ಳಿ. ಭಾಗವಹಿಸುವ ಹಕ್ಕುಗಳು ಕೊನೆಯದಾಗಿ, ಈ 4 ಹಕ್ಕುಗಳು ನಿಮಗೆ ಹಕ್ಕುಗಳ ಗುಂಪುಗಳು ನಿಮಗೆ ಅರ್ಥ ಆಗಿದೆ ಅಂತ. ಸರ್ವೈವಲ್, ಪ್ರೊಟೆಕ್ಷನ್, ಡೆವಲಪ್ಮೆಂಟ್ ಅಂಡ್ ಪಾರ್ಟಿಸಿಪೇಷನ್, ಅದರೊಳಗಡೆ ತುಂಬಾ ಹಕ್ಕುಗಳಿದ್ದಾವೆ. ಒಟ್ಟು 54 ಹಕ್ಕುಗಳು ಅಂತ ನಿಮಗೆ ಗೊತ್ತಿರಬೇಕು. ಇದನ್ನೆಲ್ಲ ಮಾತಾಡಿದ ಸ್ಕೀಮ್ ಯಾವ್ದು ಸರ್ ಅಂತ ಹೇಳಿದ್ರೆ ನೀವು ಅರ್ಥೈಸ್ಕೊಳ್ಬಹುದು. ಇನ್ನು ಮುಂದೆ ನೀವು ಈ ಮಿಷನ್ ವಾತ್ಸಲ್ಯ ಸ್ಕೀಮ್ ಅಂತೇಳಿ ಮಾತಾಡಬೇಕು. ಮಿಷನ್ ವಾತ್ಸಲ್ಯ ಸ್ಕೀಮ್ ನ ಬಗ್ಗೆ ಶಾಲೆಗಳಲ್ಲಿ ಮಾತಾಡಿ, ಇದೇ ಹೆಚ್ಚು ಮಾತಾಡುವಂಥದ್ದು ಬಹಳ ಮುಖ್ಯವಾಗಿ. ಅದರಲ್ಲಿ ನೋಡಿ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಖಾತ್ರಿಪಡಿಸಬೇಕು ಅಂತ ಹೇಳಿದಂತ ಸ್ಕೀಮ್ ಇದ್ರೆ ಅದು ಮಿಷನ್ ವಾತ್ಸಲ್ಯ. ಆಮೇಲೆ ನೋಡಿ ಇಲ್ಲಿ ಮಕ್ಕಳ ಅರ್ಥ ಮಾಡ್ಕೊಳ್ಳಿ, ಮಕ್ಕಳ ಅಭಿವೃದ್ಧಿ ಆಗಬೇಕು ಅಂತೇಳಿ ಆದ್ರೆ
ಸುಸ್ಥಿರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಮಕ್ಕಳ ಸಂರಕ್ಷಣೆ ಆಗ್ಬೇಕು ಅಂತ ಹೇಳಿದ್ದಾರೆ.

ಇವತ್ತಿನ ಎರಡನೇ ಸಬ್ಜೆಕ್ಟ್ ಸಂರಕ್ಷಣೆ. ಮಕ್ಕಳ ಸಂರಕ್ಷಣೆ ಆಗದ ಹೊರತು ಮಾನವ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ, ಸುಸ್ಥಿರ ಅಭಿವೃದ್ಧಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದಕ್ಕೋಸ್ಕರ ಈ ಒಂದು ಸುಮಾರು 12 ಕಾನೂನು ಕೊಟ್ಟಿದ್ದಾರೆ. ಇದರ ಇಡೀ ಒಟ್ಟು ಉದ್ದೇಶ ಏನ್ ಗೊತ್ತಾ, ಲೀವ್ ನೋ ಚೈಲ್ಡ್ ಬಿಹೈಂಡ್. ಅಂದ್ರೆ ಇನ್ನು ಮುಂದೆ ನೀವು ಹೆಣ್ಣು ಮಕ್ಕಳಿಗೆ ಪ್ರಾಧಾನ್ಯತೆ ಕೊಡುವುದರ ಮುಖಾಂತರ ಯಾವುದೇ ಮಗುವನ್ನು ಬಿಡಬೇಡಿ, ನಿರ್ಲಕ್ಷಿಸಬೇಡಿ ಅಂತ ಹೇಳಿ. ಇದು ಮಿಷನ್ ವಾತ್ಸಲ್ಯದ ದೊಡ್ಡ ಗುರಿ. ಇದನ್ನು ಹೆಚ್ಚು ಪ್ರಚಾರ ಮಾಡಿ ನೋಡಿ. ಇಲ್ಲಿ ಹೇಳ್ತಾ ಇದೆ, ಮಕ್ಕಳಿಗೆ ಪ್ರತಿಯೊಂದು ಮಗುವಿಗೂ ಬಾಲ್ಯ ಮತ್ತೆ ಸಾಮರ್ಥ್ಯ ನೋಡಿ. ನಾನಾಗ ಹೇಳಿದ್ದು ಶಿಕ್ಷಣ ಅಂದ್ರೆ ಸಾಮರ್ಥ್ಯವನ್ನು ಪಡೆದು ಅಭಿವೃದ್ಧಿ ಒಂದು ನೋಡಿ. ಇಲ್ಲಿ ಅಭಿವೃದ್ಧಿ ಮತ್ತೆ ಕುಟುಂಬದೊಂದಿಗೆ ಅಭಿವೃದ್ಧಿ ಇರಬೇಕು. ಇಡೀ ಗೆಳೆಯರೇ, ಆತ್ಮೀಯರೇ, ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ, ಇಡೀ ಜಗತ್ತಿನಲ್ಲಿ ಕುಟುಂಬ ಆಧಾರಿತ ಒಂದು ರಾಷ್ಟ್ರ ಇದ್ರೆ ಅದು ಭಾರತ ಮಾತ್ರ. ಮಕ್ಕಳು ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ ಹೇಳಿದ್ದು ಭಾರತ ಮಾತ್ರ ಅನ್ನುವಂತ ಒಂದು ಸತ್ಯದ ಅರಿವು ನಿಮಗೆ ಗೊತ್ತಿರಲಿ. ಇದು ಮಿಷನ್ ವಾತ್ಸಲ್ಯದಲ್ಲಿ 4 ಉದ್ದೇಶ ಇದೆ. ಅದನ್ನ ನಾನಿಲ್ಲಿ ಗುರಿಗಳಿದ್ದಾವೆ. ಕಷ್ಟದ ಯಾವುದೇ ಮಕ್ಕಳಿದ್ರೆ ಅವರಿಗೆ ಬೆಂಬಲ ಕೊಡಿ ಅಂತೇಳಿ. ಎರಡನೇದ್ದು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಸಹಾಯ ಮಾಡಿ ಅಂತೇಳಿ. ಮಕ್ಕಳಿಗೋಸ್ಕರ ಒಂದು ಜೆಜೆ ಆಕ್ಟ್ ಅಂತ ಇದೆ. ಇನ್ನು ಮುಂದೆ ನೀವು ಆ ಜೆಜೆ ಆಕ್ಟ್ ನಲ್ಲಿ ನಿಮ್ಗೆ ಯಾವುದೇ ಸಂಕಷ್ಟದಲ್ಲಿ ತೊಂದರೆ ಇಲ್ಲಿರುವ ಮಕ್ಕಳಿದ್ರು ಕೂಡ ನೀವು ಇಲ್ಲಿ 16 ಪ್ರಿನ್ಸಿಪಲ್ ನ ಅಡಿಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿ, ಅದೆಲ್ಲ ಸರ್ ನಮಗೆ ಕನ್ಫ್ಯೂಸ್ ಆಗಿದೆ, ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸಿಂಪಲ್ 10-9-8 ಫೋನ್ ಮಾಡಿ, ಇಲ್ಲ ಇದ್ರೆ ಮಕ್ಕಳ ಕಲ್ಯಾಣ ಸಮಿತಿಗೆ ಪ್ರೊಡ್ಯೂಸ್ ಮಾಡಿ. ಅದೇ ಪ್ರಕಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದನ್ನು ನಾನು ಹೇಳಲೇಬೇಕು. ರಕ್ಷಣಾ ವಿಚಾರದಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಒಂದು ಬಂದಿದೆ 2012 19 ಅದು ತಿದ್ದುಪಡಿಯಾಗಿದೆ. ಇದನ್ನು ಹೆಚ್ಚಿನವರು ಪೋಸ್ಕೋ ಪೋಸ್ಕೋ ಅಂತ ಹೇಳ್ತಾರೆ. ಪೋಸ್ಕೋ ಅಲ್ಲ, ಅದು ಪಾಕ್ಸೋ ಅಂತ ಕರೀತಾರೆ. ಅಂದ್ರೆ ಯಾವುದೇ 18 ಮಕ್ಕಳನ್ನ ನೀವು ಮುಂದೆ ರೇಪು ಅತ್ಯಾಚಾರ ಶಬ್ದ ಬಳಸಬಾರದು ಈ ಆಕ್ಟ್ ನಡೆಯಲ್ಲಿ. ಅದು ದೊಡ್ಡವರಿಗೆ ಬಳಸಿ, ಮಕ್ಕಳಿಗೆ ಬಳಸಲಿಕ್ಕಿಲ್ಲ ಅಂತ ಈ ಆಕ್ಟ್ ಹೇಳುತ್ತೆ. ಸುಮ್ಮನೆ ನಿಮಗೆ ಗೊತ್ತಿರಲಿ, ಮಕ್ಕಳಾಗಿಗೋಸ್ಕರ ನೀವೆಲ್ಲ ಪೇಪರ್ ಗೀಪರ್ ನೋಡ್ತೀರಿ, ಇದರಲ್ಲಿ ಏನೂ ಇಲ್ಲ. ಯಾವುದೇ 18 ಮಕ್ಕಳನ್ನ ಲೈಂಗಿಕ ದೃಷ್ಟಿಯಿಂದ ನೋಡಬಾರದು, ಶೋಷಣೆ ಮಾಡಬಾರದು, ಮಾಡಿದ್ರೆ ಅವರಿಗೆ ಪನಿಷ್ಮೆಂಟ್ ಇದೆ. ಅದನ್ನ ಯಾರು ಬೇಕಾದರೂ ದೂರು ಕೊಡಬಹುದು, ಕೊಡಲೇಬೇಕು ಅಂತ ಹೇಳಿದ್ ನೋಡಿ. ಅದರಲ್ಲಿ ಒಂದು 19 ಅಂತ ಹೇಳಿದೆ. ಗುಮಾನಿ ಬಂದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ ದೂರು ಕೊಡಬೇಕು, ನಿಮಗೆ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳುತ್ತೆ. 18 ಯಾವುದೇ ವ್ಯಕ್ತಿಯನ್ನ ತೊಂದರೆ ಮಾಡಿದರೆ, ಅಂದ್ರೆ ಮಕ್ಕಳನ್ನ ಯಾವುದೇ ರೀತಿಯ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೃಷ್ಟಿಯಿಂದ ದೇಹವನ್ನು ಮುಟ್ಟಿ ಮಾಡುವ ಅಪರಾಧಗಳಿಗೆ ಕನಿಷ್ಠ ಸಣ್ಣ ಹಿಂಗೆ ನೋಡೋದು ಗಿಡಿಯೋದು ಮಾಡಿದ್ರು ಕೂಡ 3 ವರ್ಷ 3 ಜೀವಾದಿ ಇದೆ. ಇನ್ನು ದೇಹವನ್ನು ಮುಟ್ಟದೇ ಮಾಡುವ ಕೆಲವು ಲೈಂಗಿಕ ಅಪರಾಧಗಳಿದೆ, ಅದು ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಅದು ಕೂಡ ಅಲ್ಲಿ, ಅದು ಕೂಡ ಗಲ್ಲು ಶಿಕ್ಷೆ ತನಕ ಇದೆ. ಮೇಲಿದ್ದರಲ್ಲಿ ಗಲ್ಲು ಶಿಕ್ಷೆ ಇದೆ, ಮುಟ್ಟದೇ ಮಾಡುವುದಕ್ಕೆ ಜೀವಾದಿ ಶಿಕ್ಷೆ ಇದೆ. ಇದು ಈ ಒಂದು ಆಕ್ಟ್ ನ ಬಗ್ಗೆ ನಿಮಗೆ ಪರಿಚಯ. ಹಾಗಾಗಿ ನೀವು ವಿದ್ಯಾರ್ಥಿಗಳು ದಯವಿಟ್ಟು ಅರ್ಥೈಸಿಕೊಳ್ಳಿ. ನಿಮ್ಮಲ್ಲಿ ಹೆಚ್ಚಿನವರು ಗುಡ್ ಟಚ್ ಬ್ಯಾಡ್ ಟಚ್ ಎಲ್ಲ ಮಾತಾಡ್ಕೊಂಡಿರ್ಬೋದು ಶಾಲೆಯಲ್ಲಿ. ದಯವಿಟ್ಟು ನಿಮ್ಮ ಶಿಕ್ಷಕರಿಗೆ ಹೇಳಿ ಗುಡ್ ಟಚ್ ಬ್ಯಾಡ್ ಟಚ್ ಶಬ್ದನೇ ಬಳಸಬಾರದು, ಅದರ ಬದಲು ಸುರಕ್ಷಿತ ಸ್ಪರ್ಶ ಮತ್ತು ಅಸುರಕ್ಷಿತ ಸ್ಪರ್ಶ ಅಂತ ಹೇಳಬೇಕು. ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್, ನೀವು ಶಾಲೆಗಳಲ್ಲಿ ನೀವು ಮಕ್ಕಳಿದ್ದೀರಿ, ನಿಮಗೆ ನಾನು ಇದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಿಮಗೆ ನಿಮ್ಮ ಜೋರು ಚಳಿ ಆದಾಗ ಏನು ಮಾಡ್ತೀರಿ, ಹಿಂಗೆ ಸ್ವೆಟರ್ ಹಾಕ್ತೀರಿ, ಸಾಕ್ಸ್ ಹಾಕ್ತೀರಿ, ಬೆಡ್ಶೀಟ್ ಹೊತ್ಕೊಳ್ತೀರಿ, ಹಿಂಗೆ ಟೊಪ್ಪಿ ಹಾಕ್ತೀರಿ. ಯಾಕೆ? ನಮ್ಮ ದೇಹವನ್ನು ರಕ್ಷಣೆ ಮಾಡಲಿಕ್ಕೆ. ಅರ್ಥ ಮಾಡ್ಕೊಳ್ಳಿ. ಮಳೆಗಾಲದಲ್ಲಿ ಜೋರು ಮಳೆ ಬಂದ್ರೆ ಏನ್ ಮಾಡ್ತೀರಿ ನೀವು ಕೇಳಿ ನೋಡಿ, ಹಿಂಗೆ ಕೊಡೆ ಹಿಡಿತೀವಿ, ಹಿಂಗೆ ಕೊಡೆ ಹಿಡಿತೀವಿ. ಯಾಕೆ? ಮಳೆ ಬಂದ್ರೆ ಒದ್ದೆ ಆದ್ರೆ ಶೀತ ಆಗುತ್ತೆ, ಜ್ವರ ಬರುತ್ತೆ, ಕೆಮ್ಮು ಬರುತ್ತೆ, ಶಾಲೆ ಮಿಸ್ ಆಗುತ್ತೆ, ಕಲಿಕೆ ನಿಂತು ಹೋಗುತ್ತೆ ನಮ್ಮ ದೇಹದ ರಕ್ಷಣೆಗೆ. ಅದೇ ತರ ಬಿಸಿಲುಗಾಲದಲ್ಲಿ ಹಿಂಗೆ ಕೊಡೆ ಗಿಡೆ ಹಿಂಗೆಲ್ಲ ಮಾಡ್ತೀವಿ, ಕನ್ನಡಕ ಕನ್ನಡಕ ಎಲ್ಲ ಹಾಕ್ತೀವಿ. ಇದು ಯಾಕೆ? ಇದು ನಮ್ಮ ದೇಹದ ರಕ್ಷಣೆಗೆ. ಹಾಗೆ ಕ್ರಿಕೆಟ್ ಆಡುವಾಗ ಈ ತರ ಎಲ್ಲ ಅದು ಪ್ಯಾಡ್ ಕಟ್ತೀವಿ, ತಲೆಗೆ ಟೊಪ್ಪಿ ಹಾಕ್ತೀವಿ, ಎಲ್ಲ ಕಾಡ್ತೀವಿ. ಇದು ಏನಕ್ಕೋಸ್ಕರ? ನಮ್ಮ ದೇಹದ ರಕ್ಷಣೆಗೆ. ಹಾಗೇನೆ ಸ್ಕೇಟಿಂಗ್ ಆಡುವಾಗಲೂ ಕೂಡ ನಮ್ಮ ದೇಹದ ರಕ್ಷಣೆಗೆ ಹಿಂಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಹಾಗೇನೆ ನಮ್ಮ ಸಮಾಜದಲ್ಲಿ ಮಕ್ಕಳೇ ದಯವಿಟ್ಟು ಅರ್ಥೈಸ್ಕೊಳ್ಳಿ, ನಿಮ್ಮ ದೇಹ ನಿಮಗೆ ಮಾತ್ರ ಸಂಬಂಧಿಸಿತ್ತು. ಅದನ್ನು ಬೇರೆ ಯಾರಿಗೂ, ಎಲ್ಲರೂ ಅಲ್ಲ, ಬೇರೆ ಯಾರಿಗೂ ಅದಕ್ಕೆ ಅಧಿಕಾರ ಇಲ್ಲ, ನಿಮಗೆ ಮಾತ್ರ ಅನ್ನೋದನ್ನ. ಹಾಗೇನೆ ನಿಮಗೆ ನಿಮ್ಮ ದೇಹದ ಮೇಲೆ ಯಾರಿಗೆಲ್ಲ ಹಕ್ಕಿದೆ ಅಂತ ಹೇಳಿದ್ರೆ ಕೂಡ ಅದು ಕೂಡ ನಿಮಗೆ ಮಾತ್ರ ಹಕ್ಕು. ಶಿಕ್ಷಣ ಅಥವಾ ನಿಮ್ಮ ಹೆಲ್ತ್ ಮಾಡುವಾಗ ಅದೆಲ್ಲ ಡಾಕ್ಟರ್ ಗಿಕ್ಟರ್ಲ್ಲ, ಅದು ಬೇರೆ ವಿಚಾರ. ಇನ್ನು ಮುಂದೆ ನಿಮ್ಮದೇ ಎಲ್ಲರೂ ಮಾಡಲ್ಲ, ಕೆಲವರು ಅಂತ ನಾನು ಇನ್ವೈಟ್ ಇಡ್ಕೊಂಡ್ ಮೊದಲು ಹೇಳ್ತೀನಿ. ಇಲ್ಲಿ ಯಾರಿಗೂ ಮುಟ್ಲಿಕ್ಕೆ ಅವಕಾಶ ಕೊಡಬೇಡಿ. ಒಂದು ಕೆನ್ನೆ, ತುಟಿ, ಎದೆ, 2 ಕಾಲುಗಳ ಮಧ್ಯೆ ಮತ್ತು ಹಿಂಭಾಗ ನೋಡಿ, ಹಿಂಗೆ ಇಷ್ಟೇ ಬಳಸ್ಬೇಕು. ಚೆಕ್ಸ್, ಲಿಪ್ಸ್, ಚೆಸ್ಟ್, ಬಾಟಮ್ ಅಂಡ್ ಪಾರ್ಟ್ ಬಿಟ್ವೀನ್ 2 ಲೆಗ್ಸ್. ಇಲ್ಲಿ ಯಾರು ಮುಟ್ಲಿಕ್ಕೆ, ಹಾಗೆಂದ್ರೆ ಎಲ್ಲರೂ ಮುಟ್ಟವರೆಲ್ಲ ಕೆಟ್ಟ ದೃಷ್ಟಿಯಿಂದ ಮುಟ್ತಾರೆ ಅಂದ್ರೆ ನೀವು ಎಚ್ಚೆತ್ತುಕೊಳ್ಬೇಕು. ಅಲ್ಲಿ ಮುಟ್ಲಿಕ್ಕೆ ಬಿಡಬೇಡಿ, ಇದು ಯಾಕೋ ನನಗೆ ಅನ್ಸೇಫೋ ಅನ್ನುವಂತ ಒಂದು ಎಚ್ಚರಿಕೆ ಇಟ್ಕೊಳ್ಳಿ. ಹಾಗಾಗಿ ಎಲ್ಲೆಲ್ಲ ಆಗುತ್ತೆ ಈ ಅಸುರಕ್ಷಿತ ಸ್ಪರ್ಶ ಅಂತ ಹೇಳಿದ್ರೆ ಇಲ್ಲೆಲ್ಲ ಆಗುತ್ತೆ. ದಾರಿ, ಬಸ್ಸು, ಆಟೋ, ಜಾತ್ರೆ, ಮಾಲು, ಹೋಟೆಲು, ಹೀಗೆ ಇಲ್ಲೆಲ್ಲ ಆಗಬಹುದು, ಆಗಬಹುದು ಅಂತ ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡ್ತಾರೆ ಅಂತ ಅಂದ್ವೇಳೆ, ಆದ್ರೆ ಏನ್ ಮಾಡ್ಬೇಕು? ನೀವು ಜೋರಕ್ಕೆ ನೋ, ಡೋಂಟ್ ಟಚ್ ಅಂಕಲ್, ಮುಡಬೇಡಿ ಅಂಕಲ್, ಮುಡಬೇಡಿ ಮಾಮಾ,

0: ಮುಡಬೇಡಿ ಚಿಕ್ಕಪ್ಪ, ಮುಡಬೇಡಿಯಪ್ಪ. ಅಪ್ಪಂದರು ಕೆಲವರು ಬಹಳ ರೇರು, ಚಿಕ್ಕಪ್ಪ ಮಾಮ ಬೇಡ ಡೋಂಟ್ ಟಚ್ ಅಂತ ಜೋರಾಗಿ ಕಿಡಿಸ್ಬೇಕು, ದೂರ ತಳ್ಳಬೇಕು, 10 ಸೆಕೆಂಡ್ ನೋಡಬೇಕು, ತಕ್ಷಣ ದೂರ ಹೋಗಬೇಕು, ತಕ್ಷಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಪೋಷಕರೇ ಮಾಡಿದ್ರೆ ಬೇರೆ ಪೊಲೀಸ್ನವ್ರಿಗೆ 19 ಹೇಳಬೇಕು, ಬೇರೆಯವರು ಮಾಡಿದ್ರೆ ಪೋಷಕರಲ್ಲಿ ಹೇಳಿ ದೂರು ಕೊಡ್ಲು ಹೋಗ್ಬೇಕು. ನಿಮ್ದು ತಪ್ಪಿಲ್ಲ ಅಂತ ನೀವು ನಂಬಬೇಕು. ಹಾಗಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಮಾತಾಡುವಾಗ ಶಿವಾಸ್ ರೇಪ್ಡ್ ಅಲ್ಲ, ಹೀ ರೇಪ್ಡ್. ಪ್ರೊಟೆಕ್ಟ್ ಯುವರ್ ಡಾಟರ್ ಅಲ್ಲ, ಎಜುಕೇಟ್ ಯುವರ್ ಸನ್ ಆಲ್ಸೋ. ನಾವು ಗಂಡು ಮಕ್ಕಳು ಅರ್ಥೈಸ್ಕೊಳ್ಬೇಕು ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು. ಬಾಲ್ಯ ನಿಷೇಧ ಕಾಯ್ದೆ ಪ್ರಕಾರ ಮಗು ಮದುವೆ ಆಗಬೇಕಾದ್ರೆ ಬಾಲ್ಯ ವಿವಾಹಕ್ಕೆ ಗಂಡಿಗೆ 21, ಹೆಣ್ಣಿಗೆ 18 ಪೂರ್ಣ, ಅದರ ಒಳಗಡೆ ಒಂದು ದಿನ ಒಂದು ಗಂಟೆ ಇದ್ರೂ ಕೂಡ ಅದು ಬಾಲ್ಯ ವಿವಾಹ ಆಗುತ್ತೆ. ಇದನ್ನು ತಡೆ ಹಿಡಿಯಲಿಕ್ಕೆ ತಾವು ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಬಾಲ್ಯ ನಿಷೇಧ ಕಾಯ್ದೆಯಲ್ಲಿ ತುಂಬಾ ಜನಕ್ಕೆ ಪನಿಷ್ಮೆಂಟ್ ಎಲ್ಲ ಇದೆ, ನಾನು ಇಲ್ಲಿ ಇದನ್ನು ಸ್ಟಾಪ್ ಮಾಡ್ತೀನಿ. ಹಾಗಾಗಿ ಬಾಲ್ಯ ನಿಷೇಧವನ್ನು ಚೈಲ್ಡ್ ಮ್ಯಾರೇಜು ಮತ್ತು ಚೈಲ್ಡ್ ಲೇಬರು ಆಮೇಲೆ ಯಾವುದೇ ದೌರ್ಜನ್ಯಕ್ಕೆ ಒಳಗಾಗದೆ ನಾವೆಲ್ಲರೂ ಶಿಕ್ಷಣ ಪಡೆದು ಅಭಿವೃದ್ಧಿಯತ್ತ ಕುಟುಂಬದೊಂದಿಗೆ ಘನತೆಯಿಂದ ಹೆಮ್ಮೆಯಿಂದ ಬದುಕಲಿಕ್ಕೆ ಸಿದ್ಧರಾಗಿ ರೆಡಿಯಾಗಿ ಇದಕ್ಕೋಸ್ಕರ ಶಿಕ್ಷಣ ಅಂತೇಳಿ ರಿಯಲೈಸ್ ಆಗಿ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ದಿವಸ ಒಂದು ಒಳ್ಳೆ ತೀರ್ಮಾನ ತಗೊಂಡು ನಾನು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ಒಂದು ಸಾಧನೆ ಹೇಳಬೇಕು ಅಂತೇಳಿ ಒಬ್ಬರು ಹಿರಿಯರು ಒಂದು ಮಾತು ಹೇಳಿದ್ದಾರೆ, ದಯವಿಟ್ಟು ಅರ್ಥೈಸ್ಕೊಳ್ಳಿ. ಸಾಧನೆ ಮಾಡದೆ ಸತ್ರೆ ಅದು ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. ದಯವಿಟ್ಟು ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಏನನ್ನು ಸಾಧನೆ ಮಾಡದೆ ಸತ್ರೆ ಸಾವಿಗೆ ಅವಮಾನ, ಏನೂ ಜೀವನದಲ್ಲಿ ಆದರ್ಶ ಇಲ್ಲದೆ ನಾವು ಬದುಕಿದ್ರೆ ಬದುಕಿಗೆ ಅವಮಾನ. ಹಾಗಾಗಿ ಜೀವನದಲ್ಲಿ ಒಂದು ಅತ್ಯಂತ ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಳ್ಳಿ. ಅದರ ಜೊತೆಗೆ ಯಾರ ಶೋಷಣೆ ಹಿಂಸೆಗೆ ಬಲಿಯಾಗಬೇಡಿ. ಹೆಣ್ಣು ಮಕ್ಕಳಿಗೂ ಗೌರವ ಕೊಡೋಣ, ಸಮಾನತೆ ಅಂತ ಹೇಳುವ ನೆಪದಲ್ಲಿ ಅದನ್ನು ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಬೇಡ. ಸಮಾಜದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಮಾನವ ಅಭಿವೃದ್ಧಿ, ದೇಶದ ಅಭಿವೃದ್ಧಿ, ಗ್ರಾಮದ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣ ಒಂದೇ ದಾರಿ. ಅದಕ್ಕೆ ನೀವು ಕಲಿಯುವ ಹಕ್ಕನ್ನು ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಕುಟುಂಬದೊಂದಿಗೆ ಸಂತೋಷದಿಂದ ಬದುಕಲಿಕ್ಕೆ ಶಿಕ್ಷಣ ಬೇಕು ಅನ್ನೋದನ್ನು ಅರ್ಥೈಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.
1: ಕೇಳುಗರೆ, ಇದುವರೆಗೂ ಹೆಣ್ಣು ಮಕ್ಕಳ ಶಿಕ್ಷಣ, ರಕ್ಷಣೆ ಮತ್ತು ಹಕ್ಕುಗಳ ಕುರಿತು ಯುನಿಸೆಫ್ ಮಕ್ಕಳ ರಕ್ಷಣಾ ಯೋಜನೆ ಕೊಪ್ಪಳದ ಪ್ರಾದೇಶಿಕ ಸಂಯೋಜಕರಾಗಿರುವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ನಡೆಸಿಕೊಟ್ಟ ಜ್ಞಾನದೀಪ ಕಾರ್ಯಕ್ರಮವನ್ನು ಕೇಳಿದಿರಿ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
3: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
4: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
3: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
4: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
3: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
4: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
3: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
4: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ನೀಟ್ ಯುಜಿ ಹೊಸ ಪರೀಕ್ಷಾ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.

0: ಉಪಗ್ರಹ ಡೀಪ್ ಟೆಕ್ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚಿಲಿ ನಿಯೋಗ ಮಾತುಕತೆ ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ ದೇಶಾದ್ಯಂತ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರೆದಿದ್ದ ನೀಟ್ ಯುಜಿ 2026 ಪರೀಕ್ಷೆಯನ್ನು ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರವು ಆಡಳಿತಾತ್ಮಕ ವೈಫಲ್ಯವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿರುವ ಅವರು ರಾಜ್ಯದ 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ಸೇರಿದಂತೆ ದೇಶದ 22 ಲಕ್ಷಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಶ್ರಮಪಟ್ಟು ಈ ಪರೀಕ್ಷೆ ಬರೆದಿದ್ದರು ಪೋಷಕರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ತರಬೇತಿ ಪ್ರಯಾಣ ಸೇರಿದಂತೆ ಸಾಕಷ್ಟು ಖರ್ಚುಗಳನ್ನು ಮಾಡಿದ್ದರು ಆದರೆ ಕೇಂದ್ರದ ಒಂದು ನಿರ್ಧಾರ ಇಡೀ ವಿದ್ಯಾರ್ಥಿ ಸಮುದಾಯವನ್ನು ಅನಿಶ್ಚಿತತೆ ಮತ್ತು ಸಂಕಷ್ಟಕ್ಕೆ ತಳ್ಳಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಈ ಬಗ್ಗೆ ಪಾರದರ್ಶಕ ಹಾಗೂ ಕಾಲಮಿತಿಯ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಹೊಸ ಪರೀಕ್ಷಾ ವೇಳಾಪಟ್ಟಿಯ ಬಗ್ಗೆ ಕೂಡಲೇ ಸ್ಪಷ್ಟನೆ ನೀಡಬೇಕೆಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಪ್ರವರ್ತಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನ ಶುದ್ಧ ಇಂಧನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಕರ್ನಾಟಕದ ಜೊತೆಗೆ ವಾಣಿಜ್ಯ ಬಾಂಧವ್ಯ ಬಲಪಡಿಸಲು ಚಿಲಿ ದೇಶವು ಒಲವು ವ್ಯಕ್ತಪಡಿಸಿದೆ ವಿದೇಶಾಂಗ ಸಚಿವ ಫ್ರಾನ್ಸಿಸ್ಕೋ ಪೆರೇಸ್ ಮೆಕೆನ್ನಾ ನೇತೃತ್ವದ ಚಿಲಿ ಗಣರಾಜ್ಯ ಉನ್ನತ ಮಟ್ಟದ ನಿಯೋಗ ವಿಧಾನಸೌಧದಲ್ಲಿಂದು ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿತು ಬಳಿಕ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಡೀಪ್ ಟೆಕ್ ಕೃತಕ ಬುದ್ಧಿಮತ್ತೆ ಜೈವಿಕ ತಂತ್ರಜ್ಞಾನ ವೈಮಾಂತರಿಕ್ಷ ಮತ್ತು ಅತ್ಯಾಧುನಿಕ ಸಂಶೋಧನೆಗೆ ಜಾಗತಿಕ ಕೇಂದ್ರವಾಗಿ ರಾಜ್ಯವು ವಿಶ್ವದ ಗಮನ ಸೆಳೆಯುತ್ತಿದೆ ಎಂದು ತಿಳಿಸಿದರು ಲ್ಯಾಟಿನ್ ಅಮೆರಿಕಗೆ ಪ್ರವೇಶ ದ್ವಾರವಾಗಿರುವ ಚಿಲಿಯು ರಾಜ್ಯದ ನವೋದ್ಯಮಗಳು ಜಾಗತಿಕವಾಗಿ ತಮ್ಮ ವಹಿವಾಟು ವಿಸ್ತರಿಸಲು ಮಹತ್ವದ ಅವಕಾಶ ಒದಗಿಸಲಿದೆ ಎಂದು ಸ್ಪಷ್ಟಪಡಿಸಿದರು ಚಿಲಿ ವಿದೇಶಾಂಗ ಸಚಿವ ಮೆಕಿನ್ನಾ ಮಾತನಾಡಿ ಕರ್ನಾಟಕದ ಜೊತೆ ಪಾಲುದಾರಿಕೆ ಹೊಂದಲು ಚಿಲಿ ಉತ್ಸುಕವಾಗಿದೆ ಎಂದು ತಿಳಿಸಿದರು ಕೇಂದ್ರ ಚುನಾವಣಾ ಆಯೋಗವು ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಹಂತ 3 ಇಂದು ಘೋಷಿಸಿದೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹಂತ ಹಂತವಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಲಾಗುವುದು ಎಂದು ತಿಳಿಸಿದೆ ಈ ಹಂತದಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಯಲಿದೆ ಎಲ್ಲಾ ಮತದಾರರು ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆಯ 3 ಹಂತದಲ್ಲಿ ಉತ್ಸಾಹದಿಂದ ಭಾಗವಹಿಸುವಂತೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜ್ಞಾನೇಶ್ ಕುಮಾರ್ ಮನವಿ ಮಾಡಿದ್ದಾರೆ ರಾಜ್ಯದಲ್ಲಿ ಜೂನ್ 20-29 ಅಧಿಕಾರಿಗಳಿಗೆ ಅಗತ್ಯ ತರಬೇತಿ ನಡೆಯಲಿದೆ ಜೂನ್ 30 ಜುಲೈ 29 ಮನೆ ಮನೆಗೆ ತೆರಳಿ ಬೂತ್ ಮಟ್ಟದ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ ಆಗಸ್ಟ್ 5 ಮತದಾರರ ಕರಡು ಪಟ್ಟಿ ಪ್ರಕಟಣೆಯಾಗಲಿದೆ ಆಗಸ್ಟ್ 5 ಸೆಪ್ಟೆಂಬರ್ 4 ಸಾರ್ವಜನಿಕರು ಆಕ್ಷೇಪಣೆಗಳನ್ನು ಸಲ್ಲಿಸಲು ಮತ್ತು ಹೊಸದಾಗಿ ಹೆಸರು ಸೇರಿಸಲು ಅವಕಾಶ ನೀಡಲಾಗಿದೆ ಅಕ್ಟೋಬರ್ 7 ಕರ್ನಾಟಕದ ಅಂತಿಮ ಪರಿಷ್ಕೃತ ಮತದಾರರ ಪಟ್ಟಿ ಅಧಿಕೃತವಾಗಿ ಬಿಡುಗಡೆಯಾಗಲಿದೆ ದೇಶಾದ್ಯಂತ ನವೀಕರಿಸಿದ ಮತ್ತು ನಿಖರವಾದ ಮತದಾರರ ಪಟ್ಟಿ ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎನ್ಎಸ್ಕ್ಯೂ ಔಷಧಿಗಳನ್ನು ಮಾರುಕಟ್ಟೆಯಲ್ಲಿ ನಿಖರವಾಗಿ ಪತ್ತೆ ಹಚ್ಚಲು ಮತ್ತು ಎನ್ಡಿಪಿಎಸ್ ಔಷಧಗಳ ದುರುಪಯೋಗ ತಡೆಯಲು ನೂತನ ಕಣ್ಗಾವಲು ವ್ಯವಸ್ಥೆಯಾಗಿರುವ ಮಾನಿಟರಿಂಗ್ ಪೋರ್ಟಲ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಔಷಧಿಗಳ ಗುಣಮಟ್ಟ ಉತ್ತಮ ದರ್ಜೆಯಲ್ಲಿ ಇಲ್ಲದಾಗ ಈ ಪೋರ್ಟಲ್ ಮೂಲಕ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಪೋರ್ಟಲ್ನಲ್ಲಿ ಔಷಧಿಯ ಗುಣಮಟ್ಟ ಬಹಿರಂಗಪಡಿಸಿದ ಕೂಡಲೇ ಔಷಧ ಸರಬರಾಜುದಾರರಿಗೆ ಮಾಹಿತಿ ರವಾನೆಯಾಗಲಿದೆ ಈ ಮೂಲಕ ರಾಜ್ಯದಲ್ಲಿ ಔಷಧಿಯ ಗುಣಮಟ್ಟ ಕಾಪಾಡಬಹುದು ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮೈಸೂರು ನಗರ ಅಭಿವೃದ್ಧಿ ಕಾಮಗಾರಿಗಳು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳುವ ಜೊತೆಗೆ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಮೈಸೂರು ನಗರ ಪ್ರದಕ್ಷಿಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದಲ್ಲಿ 50 ಕಿಲೋಮೀಟರ್ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಮಾಡಲಾಗುತ್ತಿದ್ದು, ಇಂತಹ ರಸ್ತೆಗಳು ಸುಮಾರು 30 ವರ್ಷಗಳ ಕಾಲ ಸಂಚಾರ ಯೋಗ್ಯವಾಗಿರಲಿದೆ ಎಂದು ಹೇಳಿದ್ದಾರೆ. ಈ ರಸ್ತೆ ಕಾಮಗಾರಿಯಿಂದ ನಗರದಲ್ಲಿ ಸುಗಮ ಸಂಚಾರ ಹಾಗೂ ವಾಹನ ದಟ್ಟಣೆ ಸಮಸ್ಯೆ ಪರಿಹಾರವಾಗಲಿದೆ ಎಂದು ತಿಳಿಸಿದ್ದಾರೆ. ಮಹಾರಾಣಿ ಕಾಲೇಜಿನ 1400 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸ ವಿದ್ಯಾರ್ಥಿ ನಿಲಯವನ್ನು ನಿರ್ಮಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಖ್ಯಾತ ಟೆನಿಸ್ ಪಟು ರೋಹನ್ ಬೋಪಣ್ಣ ಬೆಂಗಳೂರಿನಲ್ಲಿಂದು ವರಮಾನ ತೆರಿಗೆ ಇಲಾಖೆಯ ಹೊಸ ಕಾಯ್ದೆ ಕುರಿತ ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತೆರಿಗೆದಾರರು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲ 2025 ಹೊಸ ಕಾಯ್ದೆ ತೆರಿಗೆ ಉತ್ತಮ ಉಪಕ್ರಮವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ತೆರಿಗೆ ಇಲಾಖೆ ಪರಿಚಯಿಸಿರುವ ಕರ್ ಸಾಥಿ ಎಐ ಆಧಾರಿತ ಸಂವಹನ ಅಂತರ್ಜಾಲ ವ್ಯವಸ್ಥೆ ನಿಜಕ್ಕೂ ಕಾಯ್ದೆಗೆ ಸಂಬಂಧಿಸಿದ ವಿವಿಧ ಪರಿಚ್ಛೇದಗಳನ್ನು ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗಲಿದೆ ಎಂದರು.
3: Thanks for introducing the chatbot. I think it will be definitely a fantastic initiative to all the youngsters who are, starting to be entrepreneurs and, doing it the right way. It will be amazing to see this new initiative. Honestly, I appreciate the department's efforts to reach out directly to taxpayers, professionals and young citizens. I urge everyone here to engage actively, ask questions and carry this awareness back to your communities. I thank the Income Tax Department for the invitation. And I wish Pragam 2026 all the very best.
2: ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಕರ್ನಾಟಕ ಮತ್ತು ಗೋವಾ ಪ್ರದೇಶದ ತೆರಿಗೆ ಇಲಾಖೆ ಪ್ರಧಾನ ಮುಖ್ಯ ಆಯುಕ್ತರಾದ ವಿದೇಶ ಕಾಲರ, 1961 ಹಳೆ ಕಾಯ್ದೆಯಲ್ಲಿ 5.21 ಲಕ್ಷ ಪದಗಳನ್ನು ಬಳಸಲಾಗಿದ್ದರೆ 2025 ಕಾಯ್ದೆಯಲ್ಲಿ ಇದನ್ನು 2.60 ಪದಗಳಿಗೆ ಇಳಿಸಲಾಗಿದೆ. ಪರಿಚ್ಛೇದಗಳ ಸಂಖ್ಯೆಯನ್ನು 819 530 ಪಠ್ಯಗಳ ಸಂಖ್ಯೆಯನ್ನು 47 ಇಳಿಸಲಾಗಿದೆ. ಅರ್ಜಿ ನಮೂನೆಗಳ ಸಂಖ್ಯೆಯನ್ನು 399 ಹಾಗೂ ನಿಯಮಗಳ ಸಂಖ್ಯೆಯನ್ನು 511 ಇಳಿಸಲಾಗಿದೆ. ಇದರಿಂದ ತೆರಿಗೆದಾರರು ತೆರಿಗೆ ಕಾನೂನನ್ನು ಸುಲಭವಾಗಿ ಸರಳ ಭಾಷೆಯಲ್ಲಿ ಅರ್ಥೈಸಿಕೊಳ್ಳಲು ಅನುಕೂಲವಾಗಲಿದೆ. ಕರ್ಸಾತಿ ಆಪ್ ಬಳಕೆಯಿಂದ ತೆರಿಗೆದಾರರ ಮೊಬೈಲ್ನಲ್ಲಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಶಾಸಕರು ಇಂದು ಪ್ರಮಾಣ ವಚನ ಸ್ವೀಕರಿಸಿದರು. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಬಾಗಲಕೋಟೆ ಕ್ಷೇತ್ರದ ಶಾಸಕ ಉಮೇಶ್ ಮೇಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕ ಸಮರ್ಥ್ ಶಾಮನೂರು ಅವರಿಗೆ ವಿಧಾನಸಭೆ ಸಭಾಧ್ಯಕ್ಷ ಯುಟಿ ಖಾದರ್ ಪ್ರಮಾಣ ವಚನ ಬೋಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೀಟ್ ಯುಜಿ ಹೊಸ ಪರೀಕ್ಷೆ ವೇಳಾಪಟ್ಟಿ ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. ಡೀಪ್ಟೆಕ್, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಪಾಲುದಾರಿಕೆ, ಸಚಿವ ಪ್ರಿಯಾಂಕ್ ಖರ್ಗೆ ಜೊತೆ ಚೀನಿ ನಿಯೋಗ ಮಾತುಕತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಆದೇಶ. ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ರಾಜ್ಯದಲ್ಲಿ ಔಷಧೀಯ ಗುಣಮಟ್ಟ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆಯಿಂದ ಕಣ್ಗಾವಲು ಪೋರ್ಟಲ್. ತೆರಿಗೆದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಟೆನಿಸ್ ಪಟು ರೋಹನ್ ಬೋಪಣ್ಣ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35.
4: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮೀನುಗಾರಿಕೆ ಇಲಾಖೆಯ ಉಪ ನಿರ್ದೇಶಕರಾದ ಶ್ರೀಯುತ ಸಚಿನ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
5: ಸಾಮಾಜಿಕ ಸವಲತ್ತು.
6: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ.

0: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
2: ಎಲ್ರಿಗೂ ನಮಸ್ಕಾರ. ಮೀನುಗಾರಿಕೆ ಇಲಾಖೆ ಕಳೆದ 30-40 ವರ್ಷಗಳಿಂದ ರೈತರ ಅಭಿವೃದ್ಧಿಗೋಸ್ಕರ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದ್ದಂಥ ಇಲಾಖೆ ಯೋಜನೆಗಳ ಬಗ್ಗೆ ಹೇಳೋದಾದರೆ, ನಮ್ಮಲ್ಲಿ ಜಿಲ್ಲಾ ವಲಯದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮಗಳು ಬರ್ತದೆ. ಅದರಲ್ಲೂ ನಮಗೆ ಮೀನುಗಾರಿಕೆ ಅಭಿವೃದ್ಧಿಗೋಸ್ಕರ ಅಥವಾ ವಿಸ್ತರಣೆ ಮತ್ತು ಚಟುವಟಿಕೆಗೋಸ್ಕರ ತರಬೇತಿಗೋಸ್ಕರ ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ. ಅದಲ್ಲದೆ ರಾಜ್ಯ ವಲಯ ಕಾರ್ಯಕ್ರಮಗಳಲ್ಲಿ ಬೆನಿಫಿಷರಿ ವರೆಂಟ್ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ಇಂಡಿವಿಜುವಲ್ ಆಯ್ಕೆಯಾದ ಫಲಾನುಭವಿಗಳಿಗೆ ಮೀನುಗಾರಿಕೆ ಸಲಕರಣೆ ಕಿಟ್ಟುಗಳು, ಉಚಿತವಾಗಿ ಮೀನು ಮರಿ ಕೊಡುವಂಥ ಕಾರ್ಯಕ್ರಮ, ಕೆಲವೊಬ್ಬರಿಗೆ ಸಬ್ಸಿಡಿ ಮೀನು ಮರಿ ಖರೀದಿ ಮಾಡಿದವರಿಗೆ ಸಹಾಯಧನಗಳು, ಅಥವಾ ಕೆರೆ ಅಂಚಿನಲ್ಲಿ ಪಾಲನಕೊಳಗಳು ಜಲಾಶಯದ ಅಂಚಿನಲ್ಲಿ ಕೆಲವೊಂದು ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಅಲ್ಲೇನೆ ನಾವು ಮೀನು ಮರಿಗಳನ್ನು ಬೆಳೆಸಿ ಅದನ್ನೇ ಜಲಾಶಯಕ್ಕೆ ದಾಸ್ತಾನು ಮಾಡ್ತಾ ಇದ್ದೀವಿ. ಆ ಯೋಜನೆಯಲ್ಲೂ ಸಹ ನಾವು ಸಹಾಯಧನ ಕೊಡ್ತಾ ಇದ್ದೀವಿ. ಅದಲ್ಲದೆ ಮುಖ್ಯವಾಗಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಾ ಇರುವಂತಹ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ನಾವು ನಮ್ಮ ಜಿಲ್ಲೆಯ ಮೀನುಗಾರರಿಗೆ ಮೀನು ಕೃಷಿಕರಿಗೆ ಸಹಾಯಧನಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅನ್ನೋದು 2019-20 ಸಾಲಿನಲ್ಲಿ ಬಜೆಟ್ಟಲ್ಲಿ ಏನು ಘೋಷಣೆ ಮಾಡಿದ್ರು ಅದರ ಪ್ರಕಾರ 2019-20 ಈ ಯೋಜನೆ ಪ್ರಾರಂಭ ಆಗಿದೆ. 5 ವರ್ಷಕ್ಕೆ 20,000 ಕೋಟಿಯಷ್ಟು ಅನುದಾನವನ್ನು ಈ ಒಂದು ಯೋಜನೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬಿಡುಗಡೆಗಳನ್ನು ಮಾಡ್ತಾ ಬಂದಿದೆ. ಈಗ ಮೊದಲನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಮುಕ್ತಾಯ ಆಗಿದ್ದು, ಈಗ ಎರಡನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವೀಗ ಕಾಲಿಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಹಲವು ಸುತ್ತಿನ ಮಾತುಕತೆಗಳು ಆಗಿದೆ. ಯಾವ ಯೋಜನೆಗಳನ್ನು ಅನುದಾನ ಹೆಚ್ಚು ಮಾಡಬೇಕು ಅಥವಾ ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳಲ್ಲಿ ಏನಾದರೂ ಮಾರ್ಪಾಡು ಮಾಡಬೇಕಾದ್ರೆ ಆ ಮಾರ್ಪಾಡಿಗೆ ತಕ್ಕ ಹಾಗೆ ಎಷ್ಟು ಸಹಾಯಧನ ನಾವು ಕೊಡಬಹುದು, ಈ ಬಗ್ಗೆ ಹಲವು ಸುತ್ತಿನ ಮಾತುಕತೆಗಳು ಆಗಿ ಈಗ ಎರಡನೇ ಹಂತದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಪ್ರಾರಂಭ ಆಗುತ್ತೆ. ಯಾಕೆ ನಾವು ಇದನ್ನ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ನಮಗೆ ಬೇಕಾಗಿದ್ದಂತ ಮೇನ್ ಅಂದ್ರೆ ಸುಸ್ಥಿರ ಮತ್ತು ಜವಾಬ್ದಾರಿಯುತ ಬೆಳವಣಿಗೆ ಮೂಲಕ ನೀಲಿ ಕ್ರಾಂತಿಯನ್ನು ಮಾಡಬೇಕು. ಹೇಗೆ ನಮಗೆ ವೈಟ್ ರೆವಲ್ಯೂಷನ್ ಹಾಲಲ್ಲಿ ಕ್ರಾಂತಿ ಆಗಿದೆ, ಗ್ರೀನ್ ರೆವಲ್ಯೂಷನ್ ಕೃಷಿಯಲ್ಲಿ ಕ್ರಾಂತಿ ಆಗಿದೆ, ಅದೇ ರೀತಿ ಮೀನುಗಾರಿಕೆಯಲ್ಲೂ ಸಹ ನೀಲಿ ಕ್ರಾಂತಿ ಆಗಬೇಕು, ಅದು ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಸಸ್ಟೈನಬಿಲಿಟಿ ಸುಸ್ಥಿರವಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ತಂದರು. ಯಾಕೆ ಮುಂಚೆ ಇರಲಿಲ್ವಾ? ಹಾಗಾದರೆ ಡೆವಲಪ್ಮೆಂಟ್ ಆಗಿರಲಿಲ್ವಾ? ಆಗಿತ್ತು. ಆದರೆ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಅಲ್ಲಿ ಡೆವಲಪ್ಮೆಂಟ್ ಆಗಿರಲಿಲ್ಲ. ಇವತ್ತಿನವರೆಗೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದಲ್ಲಿ ಮೀನುಗಾರಿಕೆಗೆ ಇಷ್ಟೊಂದು ಬಜೆಟನ್ನು ನಮಗೆ ಯಾವತ್ತು ಸಿಕ್ಕಿರಲಿಲ್ಲ. ಇದು ಪ್ರಥಮ ಬಾರಿಗೆ 20,000 ಕೋಟಿ ದೇಶದಾದ್ಯಂತ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಎಲ್ಲ ಇದಕ್ಕೂ ಇಷ್ಟೊಂದು ಅಮೌಂಟ್ ಯಾವತ್ತು ಕೊಟ್ಟಿರಲಿಲ್ಲ. ಈಗ ಅದನ್ನ ನಮಗೆ ಕೊಡ್ತಾ ಇರೋದ್ರಿಂದ ನಮಗೆ ಇಷ್ಟೊಂದು ನಾವು ಅಭಿವೃದ್ಧಿನ ಸಾಧಿಸಲಿಕ್ಕೆ ಆಗ್ತಾ ಇದೆ. ಯಾಕೆಂದ್ರೆ ಮೀನು ಮುಖ್ಯವಾಗಿ ಪೌಷ್ಟಿಕಾಂಶ ಇರೋಂಥ ಆಹಾರ, ಚೀಪ್ ಸೋರ್ಸ್ ಆಫ್ ಫುಡ್ ಅಂತ ನಾವು ಕರಿತೇವೆ. ಬೇರೆ ಮಾಂಸಾಹಾರಕ್ಕೆ ಕಂಪೇರ್ ಮಾಡಿದ್ರೆ ಫಿಶ್ ಕಂಪೇರಿಟಿವ್ಲಿ ಕೆಜಿಗೆ ಚೀಪ್, 100 ರೂಪಾಯಿ 120-130 ರೂಪಾಯಿಗೆ ನಮಗೆ ಸಿಗ್ತದೆ. ಇನ್ನೊಂದು ಪೌಷ್ಟಿಕಾಂಶದ ಕೊರತೆಯನ್ನು ತೆಗೀತದೆ. ಮಾಲ್ ನ್ಯೂಟ್ರಿಷನ್ ಅಂತ ನಾವೇನು ಕರಿತೇವೆ, ಮಾಲ್ ನ್ಯೂಟ್ರಿಷನ್ ತೆಗಿತೇವೆ. ಯಾಕೆಂದರೆ ಫಿಶಲ್ಲಿರೋಂಥ ಪ್ರೋಟೀನು ತುಂಬ ಬೇಗ ಡೈಜೆಸ್ಟ್ ಆಗ್ತದೆ, ಅದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರ್ತಿರ್ತದೆ, ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರ್ತದೆ. ಸೊ ಇದೆಲ್ಲದೂ ಸಹ ನಮಗೆ ಪೂರಕವಾದ ಆಹಾರ. ಅದು ನಮ್ಮ ಎಸ್ಪೆಷಲಿ ಮುಂದೆ ಮುಂದೆ ವಯಸ್ಸಾಗ್ತಾ ಆಗ್ತಾ ಈಗ ಆಗ್ತಾ ಬರ್ತಾರಂತ ಅಲ್ಸಮೇರ್ ಇರ್ಬೋದು, ಡೆಮೆನ್ಷಿಯಾ ಇರ್ಬೋದು, ಈ ಎಲ್ಲ ಕಾಯಿಲೆಗಳಿಗೂ ಮೀನಿನ ಆಹಾರ ಒಂದು ರಾಮಬಾಣ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಗ್ರಾಸ್ ವ್ಯಾಲ್ಯೂ ಆಡೆಡ್ GAV ನ್ಯಾಷನಲ್ GAVಗೆ ಫಿಶರೀಸ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗಬೇಕು. ಜೊತೆಯಲ್ಲಿ ಅಗ್ರಿಕಲ್ಚರ್ GAVಲ್ಲೂ ಸಹ ನಮ್ಮದು ಕಾಂಟ್ರಿಬ್ಯೂಷನ್ ಈಗೇನು 18-19 7% ಇತ್ತು, ಅದನ್ನು 9%ಗೆ ತರಬೇಕು. ನ್ಯಾಷನಲ್ GAVಗೆ ಹಿಂದೆ ಇದ್ದು ನಮ್ಮದು 1.2% ಇತ್ತು, ಅದನ್ನು 4%ಗಾದರೂ ನಾವು ತರಬೇಕು ಅನ್ನೋ ಉದ್ದೇಶದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಅದರ ಪ್ರಕಾರ ಈಗಾಗಲೇ 24-25 ಸಾಲಿಗೆ ಅನ್ಕೊಂಡಿರೋಂಥ ಅಗ್ರಿಕಲ್ಚರ್ GAVಯಲ್ಲಿ ನಮ್ಮದು 9% ಅಂತ ನಾವೇನು ಅಂದ್ಕೊಂಡಿದ್ದು ಆ 9% ನಾವು ಈಗಾಗಲೇ ಸಾಧನೆ ಮಾಡಾಗಿದೆ. ಅದರ ಜೊತೆಯಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಸಹ ಹೆಚ್ಚಿಸಬೇಕು. ಒಂದೇ ಅಲ್ಲ, ಹಿಡಿದಂಥ ಮೀನುಗಳನ್ನು ಹಿಡುವಳಿ ನಂತರದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಅವರದ ನಿರ್ವಹಣೆ ಎಲ್ಲದನ್ನೂ ಸಹ ಈ ಒಂದು ಯೋಜನೆಯಲ್ಲಿ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಇದೊಂದೇ ಅಲ್ಲ, ಇದ್ರ ಜೊತೆಯಲ್ಲಿ

0: ನಮ್ಮಲ್ಲಿ ಅಳವಡಿಸಿಕೊಂಡು ಮೀನಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಬಂತು. ಇದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಂದಾಗ ಎಕ್ಸ್ಟೆನ್ಷನ್ ವಿಸ್ತರಣೆ ಮತ್ತು ತೀವ್ರತೆ ಇರಂತ ನಮ್ಮಲ್ಲಿ ಏನು ಭೂಮಿ ನಾವೇನ್ ಮಾಡ್ತಾ ಇದೀವಿ ಅದನ್ನ ವಿಸ್ತರಣೆ ಮಾಡುವಂತದ್ದು, ಮತ್ತೆ ಇಂಟೆನ್ಸಿಫಿಕೇಶನ್ ತೀವ್ರತೆಯನ್ನು ಹೆಚ್ಚು ಮಾಡುವಂತದ್ದು. ಮುಂಚೆ ಒಂದು ಮೀನನ್ನ ಮಾತ್ರ ನಾವು ಬೆಳೆಸ್ತಾ ಇದ್ವಿ, ಆ ಜಾಗದಲ್ಲಿ ಈಗ 4-5 ವೆರೈಟಿ ಮೀನುಗಳನ್ನ ಬಿಟ್ಬಿಟ್ಟು ಬೆಳೆಸುವಂತದ್ದು. ಮತ್ತೆ ವೈವಿಧ್ಯೀಕರಣ, ಒಂದೇ ಮೀನು ಎರಡೇ ತರ ಮೀನು ಬದಲು ಜಾಸ್ತಿ ಮೀನುಗಳನ್ನ ಬೆಳೆಸುವಂತದ್ದು, ಅಂದ್ರೆ ಕನ್ಸ್ಯೂಮರಿಗೆ ಬೇಕಾದಂತ ಫಿಶ್ ಗಳನ್ನ ನಾವು ಕೊಡುವಂತದ್ದು ಆಗಬೇಕು. ಈ ಎಲ್ಲಾ ಕಾರಣದಿಂದ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ 2019-20 ಕೇಂದ್ರ ಸರ್ಕಾರ ಘೋಷಣೆ ಆಯಿತು. ಅದನ್ನ ಈಗ ನಾವು ನಡೆಸ್ಕೊಂತ ಬರ್ತಾ ಇದೀವಿ. ಈಗ 5 ವರ್ಷದಲ್ಲಿ ನಮ್ಮಲ್ಲಿ 2 ತರ ಅದರಲ್ಲಿ ಫಂಡಿಂಗ್ ಪ್ಯಾಟರ್ನ್ ಬರ್ತದೆ, ಯಾವ ರೀತಿ ಹಣಕಾಸು ಯೋಜನೆ ಆಗ್ತದೆ ಅನ್ನೋದ್ರ ಬಗ್ಗೆ. ಮೊದಲಿಗೆ ಸೆಕ್ಟರ್ ಸ್ಕೀಮ್ ಅಂತ ಒಂದು ಬರ್ತದೆ, ಇನ್ನೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತೇಳಿ ಬರ್ತದೆ. ಅದರಲ್ಲಿ ಒಂದು ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು, ಇನ್ನೊಂದು ಫಲಾನುಭವಿ ಅಲ್ದಲೇ ಇರೋಂಥ ಕಾರ್ಯಕ್ರಮಗಳು. ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳಲ್ಲಿ ನಮಗೆ 40% ಮತ್ತು 60% ಸಬ್ಸಿಡಿನ ಕೊಡ್ತವೆ. ಸಾಮಾನ್ಯ ವರ್ಗದ ರೈತರಿಗೆ 40% ಸಬ್ಸಿಡಿ ಸಿಗ್ತದೆ. ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗಾದರೆ 60% ಸಹಾಯಧನ ಈ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತದೆ. ಇದರಲ್ಲಿ ನಮಗೆ ಮೇನ್ ಆಗಿ 3 ಯೋಜನೆಗಳನ್ನು ಬ್ರಾಡ್ ಆಗಿ ಕ್ಲಾಸಿಫಿಕೇಶನ್ ನಾವು ಮಾಡ್ತೇವೆ. ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವಂಥದ್ದು, ಇನ್ನೊಂದು ಮೂಲಭೂತ ಸೌಕರ್ಯಗಳನ್ನು ಮಾಡುವಂಥದ್ದು, ಮತ್ತು ಮೀನು ಹಿಡುವಳಿಯ ನಂತರದ ಮ್ಯಾನೇಜ್ಮೆಂಟ್ ನಿರ್ವಹಣೆಗಳನ್ನು ಮಾಡುವಂಥದ್ದು, ಇನ್ನೊಂದು ಮೀನುಗಾರಿಕೆ ನಿರ್ವಹಣೆ ಮತ್ತು ನಿಯಂತ್ರಣ ರೆಗ್ಯುಲೇಷನ್ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ರೆಗ್ಯುಲೇಷನ್ನ ಮಾಡುವಂಥದ್ದು. ಈ 3 ಯೋಜನೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಇದೆ. ಉತ್ಪಾದನೆ ಮತ್ತು ಉತ್ಪಾದನೆ ಹೆಚ್ಚಿಸುವಂಥ ಕಾರ್ಯಕ್ರಮಗಳಲ್ಲಾದರೆ ಮೀನು ಮರಿ ಹ್ಯಾಚರಿಗಳನ್ನು ಮಾಡುವಂಥದ್ದು, ಹೊಸದಾಗಿ ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ನಾವೇ ಸಮಗ್ರ ಮೀನು ಕೃಷಿ ಮಾಡಲಿಕ್ಕೆ ಬೇಕಾದಂಥ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಈ ಥರ ಹಲವು ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಇದೆ. ಇದ್ರ ಅಲ್ದಲೇ ಹಿನ್ನೀರು, ಅಂದರೆ ನಾವು ಎಸ್ಚುರಿಗಳಲ್ಲಿ ಎಲ್ಲಿ ಸಮುದ್ರ ಮತ್ತು ನದಿ ಭಾಗ ಸೇರುತ್ತೆ ಅದನ್ನು ಹಿನ್ನೀರು ಎಸ್ಚುರಿ ಅಂತ ಕರಿತೇವೆ, ಅಲ್ಲಿ ಸಹ ಅಕ್ವಾಕಲ್ಚರ್ ಅಂದರೆ ಮೀನು ಕೃಷಿ ಕೊಳಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಎಲ್ಲಿ ಆಲ್ಕಲೈನ್ ಮತ್ತು ಸಲೈನ್ ಲ್ಯಾಂಡ್ ಇರ್ತದೆ ಅಲ್ಲಿ ಸಹ ನಾವು ಹ್ಯಾಚರಿಗಳನ್ನು ಮಾಡುವಂಥದ್ದು, ಮೀನು ಕೃಷಿ ಕೊಳಗಳನ್ನು ನಿರ್ಮಾಣ ಮಾಡುವಂಥದ್ದು, ಆಮೇಲೆ ಜಲಾಶಯಗಳಿಗೆ ಮೀನು ಮರಿಗಳನ್ನು ದಾಸ್ತಾನು ಮಾಡುವಂಥದ್ದು, ಇದೆಲ್ಲದೂ ಸಹ ನಮಗೆ ಮೀನು ಮರಿ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಮೊದಲನೇ ಇದರಲ್ಲಿ ಬರ್ತದೆ. ಇದಲ್ದಲೇ ನಮಗೆ ಸಮುದ್ರ ಮೀನುಗಾರಿಕೆಯಲ್ಲಿ ಸಂಬಂಧಪಟ್ಟಂಗೆ ಸಮುದ್ರ ಮೀನುಗಳ ಹ್ಯಾಚರಿಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಥವಾ ಸಮುದ್ರದ ಮೀನುಗಳ ನರ್ಸರಿಗಳನ್ನು ಹ್ಯಾಚರಿ ಮಾಡುವಂಥದ್ದು, ಅಥವಾ ಓಪನ್ ಕೇಜ್ ತೆರೆದ ಪಂಜರಗಳನ್ನು ಸಮುದ್ರದಲ್ಲಿ ಮಾಡುವಂಥದ್ದು, ಅಥವಾ ಕಡಲ ಚಿಪ್ ಅಂದರೆ ನಾವೇನು ಮಸಲ್ಸ್ ಅಂತ ಏನು ಕರಿತೇವೆ ಅದರದ್ದು ಕೃಷಿ ಮಾಡುವಂಥದ್ದು ಇರ್ಬೋದು, ಅಥವಾ ಜಲ ಸಸ್ಯಗಳು ಕಳೆಗಳು ಅಂತ ನಾವೇನು ವೀಡ್ಸ್ ಅಂತ ಕರಿತೇವೆ ಆ ಜಲ ಸಸ್ಯಗಳನ್ನು ಸಹ ಅದು ಎಸ್ಪೆಷಲಿ ನಮ್ಮ ಕಡಲ ತೀರದಲ್ಲಿ ಮಾಡುವಂಥ ಕೃಷಿಗಳು, ಇದೆಲ್ಲ ಸಹ ನಮಗೆ ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಬರ್ತಾ ಹೋಗ್ತದೆ. ಆಮೇಲೆ ನಮ್ಮ ಹಿಮಾಲಯ ಸ್ವಲ್ಪ ನಮ್ಮ ನಾರ್ದನ್ ರೀಜನ್ಸಿಗೆ ಹೋದರೆ ಅಲ್ಲಿ ಕೋಲ್ಡ್ ವಾಟರ್ ಫಿಶರೀಸ್ ಇದೆ, ಅದರಲ್ಲಿ ಟ್ರೌಟ್ಸ್ ಇರ್ಬೋದು. ಸೊ ಅದಕ್ಕೆ ಬೇಕಾದಂಥ ನರ್ಸರಿಗಳು ಹ್ಯಾಚರಿಗಳು ರೇಸ್ ವೇಸ್ಗಳಂತ ಕರಿತೇವೆ ಅದರಲ್ಲಿ ಕಲ್ಚರ್ ಮಾಡಲಿಕ್ಕೆ ಬೇಕಾಗಿರೋಂಥದ್ದು, ಜೊತೆಯಲ್ಲಿ ಅಲ್ಲೂ ಸಹ ಪಂಜರಗಳನ್ನು ಹಾಕುವಂಥದ್ದು, ತುಂಬ ಚಳಿ ಇರೋಂಥ ಜಾಗದಲ್ಲಿ ಆ ಪಂಜರಗಳನ್ನು ಹಾಕಿ ಪಂಜರಗಳಲ್ಲಿ ಮೀನು ಕೃಷಿಯನ್ನು ಮಾಡುವಂಥದ್ದು, ಅಂದರೆ ಒಂದೇ ಜಾಗದಲ್ಲಿ 2-3 ವೆರೈಟಿ ಜೊತೆಯಲ್ಲಿ ಒಂದು ಪಂಜರನ ನಾವು ಹಾಕಿದರೆ ಆ ಪಂಜರದಲ್ಲೂ ಸಹ ಮತ್ತೆ ಒಂದು ವೆರೈಟಿನ ಫಿಶನ್ನು ನಾವು ಬೆಳೆಸ್ಬೋದು ಅಂತ. ಈಗಾಗಲೇ ನಾವು ಅದನ್ನು KRS ಜಲಾಶಯದಲ್ಲೂ ಸಹ ನಾವು ಈಗಾಗಲೇ ಅದನ್ನು ಮಾಡ್ತಾ ಇದ್ದೇವೆ, ಅಂದರೆ ಒಂದೇ ಜಾಗದಲ್ಲಿ 2-3 ವೆರೈಟಿಗಳನ್ನು ಬೆಳೆಸುವಂಥ ಕೆಲಸಗಳನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದಲ್ದಲೇ ಅಲಂಕಾರಿಕ ಮೀನುಗಳು, ನಾವೇನು ಅಕ್ವೇರಿಯಂ ಫಿಶಸ್ ಅಂತೇಳಿ ಕರಿತೇವೆ, ಈ ಅಲಂಕಾರಿಕ ಮೀನುಗಳನ್ನು ಉತ್ಪಾದನೆ ಮಾಡುವಂಥದ್ದು, ಅದನ್ನು ಬೆಳೆಸುವಂಥದ್ದು, ಅದರದ್ದು ಹ್ಯಾಚರಿಗಳು, ತಾಯಿ ಮೀನುಗಳದ ಬ್ರೂಡ್ ಬ್ಯಾಂಕ್ಗಳನ್ನು ಅದನ್ನು ಸಹ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಮಾಡ್ಬೋದು. ಅದರ ಜೊತೆಯಲ್ಲಿ ಆಂಗ್ಲಿಂಗ್ ಕ್ರೀಡಾ ಮೀನುಗಾರಿಕೆ ಅಂತ ನಾವೇನು ಕರಿತೇವೆ, ಗೇಮ್ ಫಿಶಿಂಗ್ ಅಂತ ನಾವು ಕರಿತೇವೆ, ಅದರಲ್ಲೂ ಸಹ ನಾವು ಇದರಲ್ಲಿ ಸಹಾಯಧನ ನಾವು ಕೊಡ್ತಾ ಇದ್ದೇವೆ.
1: ತಂತ್ರಜ್ಞಾನ ಅಳವಡಿಕೆ ಅಂದರೆ ಹೊಸ ಟೆಕ್ನಾಲಜೀಸ್ ಏನಾದ್ರು ಬಂದಿದ್ರೆ, ಅಂದರೆ
0: RAS ಅಂತ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತೇಳಿ ಕರಿತೇವೆ ಅದು, ಅಥವಾ ಬಯೋಫ್ಲಾಕ್ ಇರ್ಬೋದು. ಈ ಎಲ್ಲ ತಂತ್ರಜ್ಞಾನಗಳನ್ನು ಸಹ ಅಳವಡಿಸ್ಕೊಂಡು ಮೀನು ಕೃಷಿಯನ್ನು ಅಥವಾ ಮೀನು ಉತ್ಪಾದಕತೆಯನ್ನು ಹೆಚ್ಚಿಸುವ ಬಗ್ಗೆ ಮಾಡ್ತಾ ಇದ್ದೇವೆ. ಇನ್ನು ಮೂಲಭೂತ ಸೌಕರ್ಯ ಮತ್ತು ಇಳುವಳಿ ನಂತರದ ಚಟುವಟಿಕೆಗಳು ಅಥವಾ ನಿರ್ವಹಣೆಗಳಲ್ಲಿ ಕೋಲ್ಡ್ ಚೈನ್ ಶೀತಲ ಸರಪಳಿ ಕೋಲ್ಡ್ ಚೈನನ್ನು ಮಾಡಲಿಕ್ಕೆ ಬೇಕಾದಂಥ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು ಕೋಲ್ಡ್ ಸ್ಟೋರೇಜ್ಗಳು ಮತ್ತೆ

ಮಂಜುಗೆಡ್ಡೆ ಕಾರ್ಖಾನೆಗಳು, ಅದರಲ್ಲಿ ನಮಗೆ ವೆರೈಟಿ ಇದೆ. 10 ಟನ್ನು, 20 ಟನ್ನು, 30 ಟನ್ನು, 40 ಟನ್ನು, ಬೇರೆ ಬೇರೆ ಕೆಪಾಸಿಟಿ ಅವ್ರದ್ದು ಎಷ್ಟು ಜಾಗ ಇದೆ ಆ ಜಾಗಕ್ಕೆ ತಕ್ಕ ಹಾಗೆ 10 ಟನ್, 20 ಟನ್, 30 ಟನ್ ಅಷ್ಟು ಸಾಮರ್ಥ್ಯ ಇರೋಂಥ ಶೈತ್ಯಾಗಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಶಾಖ ನಿರೋಧಕ ವಾಹನಗಳು ಅಂದರೆ ಇನ್ಸುಲೇಟೆಡ್ ವೆಹಿಕಲ್ಸ್ಗಳು, ಜೊತೆಗೆ ಜೀವಂತ ಮೀನು ಮಾರಾಟ ಕೇಂದ್ರಗಳು. ಕೆಲವೊಬ್ರಿಗೆ ಇಷ್ಟ ಆಗದಲ್ಲೇ ಇರ್ಬೋದು, ಸತ್ತಿರೋ ಮೀನುಗಳು ಒಂದಿನ ಆಗಿದೆ, 2 ದಿನ ಆಗಿದೆ. ಕೆಲವೊಬ್ರಿಗೆ ಜೀವಂತ ಮೀನುಗಳು ಅವಾಗ್ಲೇ ಹಿಡಿದ್ಬಿಟ್ಟು ನಿಮ್ಮ ಮುಂದೆನೆ ಹಿಡಿದ್ಬಿಟ್ಟು ಅದನ್ನು ನಿಮಗೆ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಡ್ತಾರೆ. ಜನಗಳು ಅದಕ್ಕೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅಂಥವ್ರು ಅದನ್ನು ಜೀವಂತ ಮೀನು ಮಾರಾಟ ಕೇಂದ್ರಗಳು ಸಹ ಮಾಡ್ತಾ ಇದ್ದಾವೆ. ಜೀವಂತ ಮೀನು ಮಾರಾಟದಲ್ಲಿ ಅವರು ಪಾಂಡಲ್ಲಿ ಬೆಳೆಸಿರೋಂಥ ಮೀನುಗಳನ್ನು ಜೀವಂತವಾಗಿ ಇಟ್ಕೊಂಡು ಬರ್ತಾರೆ. ಸೊ ಅದನ್ನು ಅವ್ರದೇ ಒಂದು ಜಾಗದಲ್ಲಿ ಜೀವಂತವಾಗಿ ಹಾಗೆ ಒಂದು ತೊಟ್ಟಿನ ಮಾಡಿಬಿಟ್ಟು ಆ ತೊಟ್ಟಿಯಲ್ಲಿ ಮೀನುಗಳನ್ನು ಇಟ್ಟಿರ್ತಾರೆ. ಸೊ ಗ್ರಾಹಕರು ಬಂದರೆ ಅವ್ರಿಗೆ ಯಾವ ಮೀನು ಬೇಕು, 1 ಕೆಜಿ ಬೇಕಾಗಿರ್ತದೆ, ಕೆಲವೊಬ್ರಿಗೆ 1/2 ಕೆಜಿ ಬೇಕಾಗಿರ್ತದೆ. ಸೊ ಅವ್ರ ಮುಂದೆನೆ ಹಿಡಿದ್ಬಿಟ್ಟು ಅಲ್ಲೇ ಕಟ್ ಮಾಡಿ ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಕೊಡುವಂಥದ್ದು. ಕೆಲವೊಬ್ರಿಗೆ ಅನುಮಾನ ಇರ್ತದೆ, 2 ದಿನ ಆಗಿರ್ತದೆ ಮೀನು ಹಿಡಿದ್ಬಿಟ್ಟು, 3 ದಿನ ಆಗಿದೆ, ಇದು ಫ್ರೆಶ್ ಇರುತ್ತೋ ಇಲ್ವೋ ಅನ್ನೋ ಅನುಮಾನ ಇರ್ತದೆ. ಬಟ್ ಅವಾಗ ಸಹ ನಾವು ಈ ಜೀವಂತ ಮೀನು ಮಾರಾಟ ಕೇಂದ್ರಗಳನ್ನು ಕೊಡ್ತೇವೆ. ಜೊತೆಯಲ್ಲಿ ಮೀನಿಗೆ ಬೇಕಾಗಿರೋಂಥ ಆಹಾರ ಉತ್ಪಾದನೆ, ಆಹಾರಕ್ಕೆ ಬೇಕಾದಂಥ ಪೆಲೆಟೆಡ್ ಫೀಡ್ ಅಂತ ನಾವೇನು ಪಶು ಆಹಾರಗಳನ್ನು ಉಪಯೋಗಿಸ್ತೇವೆ, ಅದೇ ರೀತಿ ಮೀನಿಗೂ ಸಹ ನಾವು ಆಹಾರಗಳನ್ನು ಉಪಯೋಗಿಸಿ ಮೀನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಬೇಕಾಗಿರೋಂಥ ಉತ್ಪಾದನಾ ಸಾಮರ್ಥ್ಯಗಳು ಎಷ್ಟು, ದಿನಕ್ಕೆ 8 ಟನ್ನು, 2 ಟನ್ನು, 20 ಟನ್ನು ಅಥವಾ 100 ಟನ್ನು, ದಿನಕ್ಕೆ 100 ಟನ್ನು ಮಾಡೋ ಅಷ್ಟು ಸಾಮರ್ಥ್ಯ ಇರೋಂಥ ಮೀನು ಆಹಾರ ಉತ್ಪಾದನೆಗೂ ಸಹ ನಾವು ಸಬ್ಸಿಡಿ ಅಮೌಂಟನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೇವೆ. ಇದಲ್ದಲ್ಲೇ ವಿಸ್ತರಣೆ, ಇಷ್ಟಲ್ದಲ್ಲಿ ಮುಂದೆ ವಿಸ್ತರಣೆ ಮಾಡಬೇಕಲ್ಲ, ಅದಕ್ಕೂ ಸಹ ವಿಸ್ತರಣೆಗೆ ಬೇಕಾಗಿರೋಂಥ ಆಕ್ಟಿವಿಟೀಸ್ ಚಟುವಟಿಕೆಗಳು ಏನಾದರೂ ಮಾಡಲಿಕ್ಕಿದ್ರೆ ಈ ಒಂದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೂ ಸಹ ಸಬ್ಸಿಡಿ ಅಮೌಂಟನ್ನು ನಾವು ಕೊಡ್ತಾ ಇದ್ದೇವೆ, ಸಹಾಯಧನ ನಾವು ಕೊಡ್ತಾ ಇದ್ದೇವೆ. ಇದಲ್ದಲ್ಲೇ ಮೀನುಗಾರರಿಗೆ ನಿರ್ವಹಣೆಗೋಸ್ಕರ ಕಡಲ ಭಾಗದಲ್ಲಿ ನಮಗೆ ವರ್ಷಕ್ಕೆ 2 ತಿಂಗಳು ಮೀನುಗಾರಿಕೆ ನಿಷೇಧ ಇರ್ತದೆ. ಆ ಟೈಮಲ್ಲಿ ಅವರು ಜೀವನ ನಿರ್ವಹಣೆಗೋಸ್ಕರ ಅಂತಾನೆ ಫಿಷರ್ಮನ್ ವೆಲ್ಫೇರ್ ಸ್ಕೀಮಲ್ಲಿ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅವರಿಗೆ ಸ್ವಲ್ಪ ಅಮೌಂಟನ್ನು ಸಹ ಈ ಒಂದು ಯೋಜನೆಯಲ್ಲಿ ಕೊಡುವಂಥ ಅವಕಾಶ ಇದೆ. ಇದೆಲ್ಲದರಲ್ಲೇ ನಮಗೆ ಆಳ ಮೀನುಗಾರಿಕೆ ಮತ್ತು ಮೀನುಗಾರರಿಗೆ ಬೇಕಾದಂಥ ರಕ್ಷಣೆಗಳು, ಸೋನಾರ್ ಇರ್ಬೋದು, ಮೀನು ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ತಂತ್ರಜ್ಞಾನಗಳನ್ನು ಅವರ ದೋಣಿಯಲ್ಲಿ ಅಳವಡಿಸ್ಕೊಂಡು ಮೀನು ಶಿಕಾರಿ ಮಾಡಲಿಕ್ಕೆ ಬೇಕಾಗಿರೋಂಥ ಎಲ್ಲ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಸಿಗುತ್ತೆ. ಮೀನು ಹುಟ್ಟಿದ್ರಿಂದ ಹಿಡಿದು ಅದು ಬೆಳವಣಿಗೆಯಾಗಿ ಅದು ಸತ್ತು ಅದನ್ನು ಮಾರ್ಕೆಟಿಗೆ ಮಾಡಲಿಕ್ಕೆ ಬೇಕಾಗಿರೋಕ್ಕಂಥ ಎಲ್ಲ ಸವಲತ್ತುಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಆಗಿದೆ. ಮಾರುಕಟ್ಟೆ ಒಂದೇ ಅಲ್ಲ, ಈವನ್ ನಾವು ಅದನ್ನು ಎಕ್ಸ್ಪೋರ್ಟ್ ಸಹ ಮಾಡಲಿಕ್ಕೂ ಅವಕಾಶ ಇದೆ, ವ್ಯಾಲ್ಯೂ ಅಡಿಷನ್ ಮಾಡಲಿಕ್ಕೂ ಈ ಒಂದು ಯೋಜನೆಯಲ್ಲಿ ಅವಕಾಶ ಇದೆ. ನಾವು 2018-19 ಒಟ್ಟು 46,000 ಕೋಟಿ ಮೌಲ್ಯದ ಮೀನು ರಫ್ತು ಮಾಡಿದ್ದೇವೆ. ಅದು 24-25 60,000 ಕೋಟಿಗೆ ಹೆಚ್ಚುವರಿಯಾಗಿ ಜಂಪ್ ಆಗಿದೆ. ಅಷ್ಟು ಈಗಾಗಲೇ ನಮ್ಮಲ್ಲಿ ರಫ್ತು ಆಗ್ತಾ ಇದೆ. ರಫ್ತು ಆಗ್ತಿರೋದ್ರಲ್ಲಿ ಮುಖ್ಯವಾಗಿ ಬರ್ತಾ ಇರೋವಂಥದ್ದು ನಮ್ಮಲ್ಲಿ ಕಡಲ ಮೀನುಗಾರಿಕೆ ಮೂಲಕ ಬರ್ತಾ ಇರೋವಂಥ ಶ್ರಿಂಪ್ಸ್ ಇರ್ಬೋದು, ಆ ಥರದ್ದು ನಮ್ಮಲ್ಲಿ ರಫ್ತು ಆಗ್ತಾ ಇದೆ. ಇನ್ನು ಒಳನಾಡು ಮೀನುಗಾರಿಕೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮೀನು ಕೃಷಿ ಮಾಡ್ತಾ ಇದ್ದು ನಮ್ಮ ಲೋಕಲ್ ಕನ್ಸಂಪ್ಷನ್ಗೇನೆ ಸರಿ ಆಗ್ತಾ ಇದೆ. ಇದರಲ್ಲಿ ಕೆಲವೊಂದು ಯೋಜನೆಗಳನ್ನು ಕೈ ಬಿಡಬಹುದು, ಅಥವಾ ಇರೋ ಯೋಜನೆಗಳಲ್ಲಿ ಅನುದಾನವನ್ನು ಜಾಸ್ತಿ ಸಹ ಮಾಡಲಿಕ್ಕೆ ಈಗಾಗಲೇ ಚಿಂತನೆಗಳು ನಡೀತಾ ಇದೆ. ಈ 5 ವರ್ಷದಲ್ಲಿ ಹೊಸದ ಆಧುನಿಕತೆ ಏನಾದರೂ ಬಂದಿದ್ರೆ ಖಂಡಿತ ಅದನ್ನು ನಿರೀಕ್ಷೆನ ನಾವು ಮಾಡಬಹುದು. ಈಗಾಗಲೇ ಮೊದಲನೇ ಹಂತದಲ್ಲಿ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಗೆ ನಾವು ಉತ್ಪಾದನೆ ಮತ್ತು ಉತ್ಪಾದಕತೆಗೆ ಜಾಸ್ತಿ ಒಲವು ಕೊಟ್ಟಿದ್ದೇವೆ, ಅದಕ್ಕೇ ಜಾಸ್ತಿ ಸಹಾಯಧನಗಳನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಅದರದ್ದು ಶೀತಲೀಕರಣ ಚೈನ್ಗಳ ಸಪ್ಲೈ ಚೈನ್ ಇರ್ಬೋದು, ಕೋಲ್ಡ್ ಚೈನ್ಗಳಿರ್ಬೋದು, ಇದರದ್ದು ಬಗ್ಗೆ ಜಾಸ್ತಿ ಒತ್ತು ಸಿಗಬಹುದು ಅನ್ನೋ ಒಂದು ಭರವಸೆ ನಮಗಿದೆ. ಮೊದಲು ನಮಗೆ ಆಕ್ಷನ್ ಪ್ಲಾನ್, ನಾವೇನು ವಾರ್ಷಿಕ ಅಭಿವೃದ್ಧಿಗಳನ್ನು ನಾವು ಮಾಡ್ತೇವೆ, ಅಲ್ಲಿ ಲೋಕಲ್ ನಮಗೆ ಆ ಜಿಲ್ಲೆಯಿಂದ ಎಷ್ಟು ಬೇಡಿಕೆ ಇದೆ, ಯಾವ ಯೋಜನೆಗಳಿಗೆ ಯಾವ ಕಾಂಪೋನೆಂಟ್ಗೆ ನಮಗೆ ಘಟಕಗಳಿಗೆ ಯಾವುದು ಬೇಡಿಕೆ ಇದೆ, ಆ ಒಂದು ಲಿಸ್ಟನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೇವೆ. ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಮಾಡಿಫಿಕೇಶನ್ಸ್ಗಳನ್ನ ಮಾಡಿ ಮತ್ತೆ ವಾಪಸ್ ನಮಗೆ ಗುರಿಗಳನ್ನು ನಿಗದಿ ಮಾಡಿ ಕೊಡ್ತಾರೆ. ಆ ಗುರಿಗಳು ಮತ್ತೆ ನಮ್ಮ ಎಲ್ಲ ಜಿಲ್ಲೆಗಳಿಗೆ ಮತ್ತೆ ವಾಪಸ್ ಬರ್ತದೆ. ಕೆಲವೊಂದ್ಸತಿ ಕೇಳಿರ್ಬೋದು, ಕೇಳ್ದಲ್ಲಿರ್ಬೋದು, ಕೆಲವೊಂದ್ಸತಿ ಬರ್ತದೆ, ಕೆಲವೊಂದ್ಸತಿ ಬರದಲ್ಲೇನೋ ಇರ್ಬೋದು. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲಿ ನಾವು ಮೊದಲಿಗೆ ಏನು ಮಾಡ್ತೇವೆ, ನಮಗೇನು ಗುರಿಗಳು ಬರ್ತದೆ ಅದನ್ನ ಲೋಕಲ್ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು ಅಥವಾ ನಮ್ಮ ಆಕಾಶವಾಣಿ ಮೂಲಕ ಹೆಚ್ಚಿನ ಪ್ರಚಾರವನ್ನು ನಾವು ಕೊಡ್ತೇವೆ. ಅಲ್ಲಿಂದ ಬಂದಂತ ಅರ್ಜಿಗಳನ್ನು ನಾವು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತಾರೆ. ಆ ಕಮಿಟಿಯಲ್ಲಿ ಆ ಎಲ್ಲ ಅರ್ಜಿಗಳನ್ನು ಇಟ್ಟು ಅದನ್ನ ಅವರಿಂದ ಅಪ್ರೂವಲ್ ತಗೊಂಡು ಅದಾದ್ಮೇಲೆ ಅವರಿಗೆ

0: ನಾವೆಲ್ಲ ವರ್ಕ್ ಆರ್ಡರ್ಗಳನ್ನು ಕೊಡ್ತೇವೆ. ವರ್ಕ್ ಆಗಲಿಕ್ಕಿಂತ ಮುಂಚೆ ವರ್ಕ್ ಆಗ್ತಾ ಇರಬೇಕಾದ್ರೆ ಮತ್ತೆ ಕಂಪ್ಲೀಟ್ ಆದಮೇಲೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಆ ಜಾಗನ ನೋಡಿ ಇನ್ಸ್ಪೆಕ್ಷನ್ ಮಾಡಿ ಅವರು ಹೇಗೆ ಮಾಡ್ತಾ ಇದ್ದಾರೆ ಅಂತ ತಾಂತ್ರಿಕ ಸಲಹೆಗಳು ಏನಾದರೂ ಬೇಕಿದ್ರೆ ಅದನ್ನೆಲ್ಲ ಅವರಿಗೆ ಕೊಟ್ಟು ವರ್ಕ್ ಕಂಪ್ಲೀಟ್ ಆದಮೇಲೆ ಅವರಿಗೆ ಸಬ್ಸಿಡಿ ಅಮೌಂಟನ್ನು ನಾವು ರಿಲೀಸ್ ಮಾಡ್ತೇವೆ ಸರ್. ಬೇರೆ ವಿಷಯಗಳಿಗೆ ಸಂಬಂಧಪಟ್ಟರೆ ಖಂಡಿತ ಮೀನುಗಾರಿಕೆ ಲಾಭದಾಯಕ, ತುಂಬ ಲೇಬರ್ ಇಂಟೆನ್ಸಿವ್ ಏನಿಲ್ಲ, ದಿನದಲ್ಲಿ ಅರ್ಧ ಗಂಟೆ ಒಂದು ಗಂಟೆ ಅಷ್ಟೇ ನಿಮಗೆ ಫೀಡ್ ಹಾಕ್ಲಿಕ್ಕೆ ಬೇಕಾಗಿರೋಂಥ ಸಮಯ. ಸ್ವಲ್ಪ ಅವಾಗವಾಗ ಅಬ್ಸರ್ವ್ ಮಾಡ್ತಾ ಇದ್ರೆ ಮೀನುಗಾರಿಕಾ ಚಟುವಟಿಕೆ ಖಂಡಿತ ಲಾಭದಾಯಕ. ಯಾವತ್ತೂ ಯಾರೂ ಸಹ ಕೆಲವೊಂದು ಕೃಷಿ ಉತ್ಪನ್ನಗಳನ್ನು ರೋಡ್ ಪಕ್ಕದಲ್ಲಿ ಚೆಲ್ಲೋದ್ರು ಬಿಸ ಹಾಕಿದ್ರು, ರೈತರು ಬಿಸ ಹಾಕಿದ್ರು, ಆ ಥರ ಯಾವತ್ತೂ ಮೀನನ್ನು ಯಾರೂ ಬಿಸ ಹಾಕಿಲ್ಲ. ಖಂಡಿತ ಮೀನುಗಾರಿಕೆ ಲಾಭದಾಯಕದಲ್ಲಿದೆ. ಆದರೆ ಅದನ್ನು ಸ್ವಲ್ಪ ನಾವು ಮೀನುಗಾರಿಕೆ ಇಲಾಖೆ ಜೊತೆ ಅಥವಾ ನಮ್ಮ ವಿಜ್ಞಾನಿ ಜೊತೆ ಒಂದು ಒಳ್ಳೆ ಸಂಬಂಧದಲ್ಲಿದ್ದು ಅವರಿಂದ ಪಡೆಯುವಂಥ ಸಲಹೆ ಸೂಚನೆಗಳನ್ನು ಪಾಲಿಸಿದರೆ ಖಂಡಿತ ಮೀನುಗಾರಿಕೆ ಒಂದು ಲಾಭದಾಯಕ ಉದ್ದಿಮೆನೇ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಂದಮೇಲೆ ಈ ಒಂದು ಸಂಖ್ಯೆ ಜಾಸ್ತಿನೇ ಆಗಿದೆ. ನಮ್ಮ ಕೈಲಾದಷ್ಟು ನಾವು ಈಗಾಗಲೇ ಸಹಾಯನ ನಾವು ಮಾಡಿದ್ದೇವೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಲ್ಲೇ ನಾವು ಸುಮಾರು 400 ಜನಕ್ಕೆ ನಾವು ಈಗಾಗಲೇ 2,20,00,000 ನಾವು ಈಗ ಸಹಾಯಧನನ ಕಳೆದ 5 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಕೊಟ್ಟಿದ್ದೇವೆ. ಮೀನುಗಾರಿಕೆ ಚಟುವಟಿಕೆ ನಮ್ಮಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಸಹಾಯಕ ನಿರ್ದೇಶಕರು ಇರ್ತಾರೆ, ಅವರ ಕಚೇರಿಗೇನೆ ಅರ್ಜಿನ ಸಲ್ಲಿಸಿದ್ರೆ ಆಯ್ತು. ಕೃಷಿ ಭಾಗ್ಯದಲ್ಲಿ ಮಾಡಿರೋಂಥದ್ದು ಅಥವಾ ಕೃಷಿ ಹೊಂಡಗಳನ್ನು ಮಾಡಿರೋಂಥದ್ದು ಅವರಿಗೂ ಸಹ ನಮ್ಮ ಇಲಾಖೆಯಿಂದ ನಾವು ಮೀನುಮರಿಗಳನ್ನು ಕೊಡ್ತೇವೆ. ಕೆಲವೊಂದು ಬಾರಿ ಅಂದರೆ ನಮ್ಮಲ್ಲಿ ಏನು ಅನುದಾನ ಲಭ್ಯತೆ ಇದ್ರೆ ಕೆಲವೊಂದು ಉಚಿತವಾಗಿಯೂ ಸಹ ನಾವು ಕೊಡುವಂಥದ್ದಿದೆ. ಕೆಲವೊಂದು ಸತಿ ನಾವು ಅದಕ್ಕೆ ಸರ್ಕಾರ ನಿಗದಿ ಮಾಡಿರೋಂಥ ದುಡ್ಡೇನಿದೆ ಆ ದುಡ್ಡನ್ನು ಕಟ್ಟಿಸ್ಕೊಂಡು ಅವರಿಗೆ ನಾವು ಮೀನುಮರಿಗಳನ್ನ ವಿತರಣೆ ಮಾಡ್ತಾ ಇದ್ದೇವೆ. ನಮಸ್ಕಾರ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಕುರಿತು ಮೀನುಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಯುತ ಸಚಿನ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ರಾಜನ ಕಥೆ ಭಾಗ ಎರಡರ ಕುರಿತು ಹರಿಕಥೆ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಬನ್ನಿ ಆಲಿಸಿ ಬರೋಣ.
1: ನಾನು ಯಾವ ಸಿಕ್ಕುದಿಲ್ಲ ಅದನ್ನೇ ಹೇಳಬೇಕು ಮುಂದೆ. ಇವನ ದೇವ ಯಾವ ಸಾಮಾನ ತಂದು ಕೊಟ್ಟನೋ ನಾನು ಸ್ವಲ್ಪ ನೋಡ್ತೀನಿ
2: ಕೊಡ್ಲೆ
1: ಅಂತೇಳಿ ಬ್ರಹ್ಮಚಾರಿ ಹೇಳ್ತವನೇ. ನಾರಾಯಣ
2: ಹೇಳಪ್ಪ
1: ಕನ್ನಗತ್ರಿ.

0: ನಾರಾಯಣ ನಮ್ ಜಾತಿಯವ್ರು ಬಂದು ಒಲೆ ಕರಿಬೇಕು, ನಾನು ಅಲ್ಗುರ್ಗ ಹೋಗಿ ನಮ್ ಜಾತಿಯವ್ರನ್ನ ಕರ್ಕೊಂಡು ಓಡ್ ಬರ್ತೀನಿ ಕಣಯ್ಯ. ಈ ಶಿವ ಕುಂತಿದ್ದೊಂದು ಸುಮ್ಮನೆ ಕುಂತ್ಕೊಳಿಕ್ಕಿಲ್ವೇ, ಹೋಗಯ್ಯ ಸರ್ನ ಕರ್ಕೊ ಓಡ್ ಬಂದ್ಬಿಡೋಗು ಅಂದ. ಈ ಬ್ರಹ್ಮಚಾರಿ ಮುಂದಕ್ಕೆ ಮುರಾಜ್ ಹಾಕಂತೆ ನಾರಾಯಣ ನೋಡ್ಕೊಂಡ. ಅಯ್ಯೋ ಬ್ರಹ್ಮಚಾರಿ ಎಲ್ಲಿಗೆ, ನಮ್ ಜಾತಿಯವ್ರನ್ನ ಕರ್ಕೊಬ್ರಿಕೆ ಸ್ವಾಮಿ ಒಲೆ ಕೊರಿಬೇಕಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಓಹೋ ನಿಮ್ ಜಾತಿಯವ್ರನ್ನ ಕರ್ಕೊಬ್ರಕ್ ಹೋಗ್ತಾ ಇದೀಯಾ? ನಿಮ್ ಜಾತಿಯವರು ನಾನು ಹೋದ್ರೆ ಬರಲ್ರು, ನೀನು ಹೋದ್ರೆ ಬರ್ತಾರಲ್ವೇ? ಯಾಕೆ ಶಿವನಾರಾಯಣ ಒಬ್ಬರಿಗೂ ಗೊತ್ತಿಲ್ಲದಂಗೆ ಓರ್ಗಲ್ ಪಟ್ಟಣಕ್ಕೆ ಕಳತನಕ್ಕೆ ಹೋಗ್ಬೇಕಂತ ನಾವಿದ್ರೆ ನೀನು ಊರವರನಿಗೆಲ್ಲ ಹೇಳ್ಬಿಟ್ಟು ಬರಕ್ ಹೋಯ್ತಾ ಇದೀಯಾ? ಹಾ ನೀನು ಸಾಮಾನುಗಳೆಲ್ಲ ಪೆಟ್ಟಿಗೆ ತುಂಬಿಕೊಂಡು ತಲೆ ಮೇಲೆ ಓದ್ಕೊಂತಾನೆ ಬರೋದು? ನಾನೇ ಕರ್ಕೊಬರ್ತೀನಿ ನಿಮ್ ಜಾತಿಯವ್ರನ್ನ, ಬಾ ನೀನು ಹೋಗ್ಬೇಡ, ಬಾಂದ್ಬಿಟ್ಟು ಅಲ್ಲೇ ಕುಂಡ್ರಿಸ್ಬಿಟ್ಟ ನಾರಾಯಣ ಬ್ರಹ್ಮಚಾರಿನ. ನೀನು ಪಡ್ಕಿತ್ತೋಗ ಒಳ್ಳೆ ಏಟ್ ಕೊಟ್ಟನಲ್ಲ, ಏನ್ ಮಾಡೋದು
1: ನಾರಾಯಣ
0: ಬ್ರಹ್ಮಚಾರಿ ಏಚಿನೇ ಏನಾರ ಮಾಡಿ ಇವನ ಹತ್ರ ಕಳ್ಕೊಂಡೋಗ್ಬೇಕಂತ ನಾನು ಪಾಳನ್ ಮಾಡಿದ್ರೆ ಇಲ್ಲೇ ಕುಂಡ್ರಿಸ್ಬಿಟ್ನಲ್ಲ ಏನ್ ಮಾಡ್ಲಿ ಅಂತ ಹೇಳಿ ಬ್ರಹ್ಮಚಾರಿ ಯೋಚನೆ ಮಾಡ್ಕೊಂಡು ಕುಂತಿರುವಾಗ ನಾರಾಯಣ ಏನ್ ಮಾಡ್ದ ಗೊತ್ತೋ?
1: ಏನಪ್ಪ
0: ಸ್ವಲ್ಪ ಮರ್ಯಾದೆ ಗಂಟ ಓದುದೇ

0: ವಿಷ್ಣುನ ಸಂಕನ ಮನಸ್ಸನ್ನು ಮಾಡದೆ ಅಡ್ಡ ಜನವರ ಎಳೆದದ್ದೆ. ಮೂರು ಮಾಳ ಪಂಚನ ನೆಗದಾರಗತ್ತಿ ಹಾಕಿ ಮುಂಗ ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸ್ತಾ ನಿಮ್ ಜಾತಿಯವ್ರು ಈಗ ತಾನೇ ಕರ್ಕ ಬಂದಿದ್ದೀನಿ ಸರಿ. ಕೊರೆಯ ವಲೆನ ಊಡಯ್ಯ ಕುಲುಮೆನ ಅಂದ ನಾರಾಯಣ. ಅಯ್ಯೋ ನಾರಾಯಣ, ಕನಗಾತ್ರಿ ಅಂದ್ರೆ ಸಾಮಾನ್ಯ ಅಲ್ಲ ಕಣಪ್ಪ. ಇವನ್ ತಂದ್ ತಂದ್ ಕೊಡ್ತಾ ಇದ್ರೆ ಒಂದೊಂದು ಹೇಳತ್ಲಿ ಅವನೇ ಬ್ರಹ್ಮಚಾರಿ. ಶಿವನಿಗೆ ಗೊತ್ತು ಇವನಿನ್ನು ಏನಾರು ಹೇಳ್ತಾನೆ ಅಂತ. ಅಲ್ಲ, ನಾನೇ ಯಾಕೆ ತಲೆ ಕೆಡಿಸ್ಕೋಬೇಕು? ಬ್ರಹ್ಮಚಾರಿ ಹೇಳ್ತಾನೆ, ನಾರಾಯಣ ತಂದ್ ತಂದು ಕೊಡ್ತಾ ಇರ್ತಾನೆ. ನಾನು ಸುಮ್ ಗತಿ ಮರ್ದಂಡೆ ಕುಂತಿರ್ಬೇಕು ಅಂದ್ಬಿಟ್ಟು ಶಿವ ಶಿವನ್ ಕುಂತ್ಕೊಂಡ. ಎಡ್ ಶಿವ ದಡ್ ಶಿವ ಅವ್ನಿಗೆ ಗೊತ್ತಿಲ್ಲ.
1: ನನ್ನ ಕಾಣ್ದೆ ನಾನು ಕುಂತ್ಕೊಂಡ.
0: ಅವಾಗ ಬ್ರಹ್ಮಚಾರಿ ಹೇಳ್ತವನೇ, ಅಪ್ಪ ನಾರಾಯಣ

0: ಐತ್ವರ ಬೇಸ್ತರ ಮ್ಯಾಲ್ ಬರೋ ಶುಕ್ರವಾರ ಸೂರ್ಯನ ಗ್ರಹಣ ನಡೀಬೇಕು, ಬೇಸ್ತ್ವರ ಸೋಮವಾರ ಮ್ಯಾಲ್ ಬರೋದು ಮಂಗಳವಾರ ಚಂದ್ರನ ಗ್ರಹಣ ನಡೀಬೇಕು. ಅಪ್ಪ ನಾರಾಯಣ, ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕು, ಅದತ್ತು ಗಂಟೆ ಇದತ್ತು ಗಂಟೆ ಇಪ್ಪತ್ತು ಗಂಟೆ ಮಧ್ಯದಲ್ಲಿ ನನ್ನ ಕನಗಾತ್ರಿ ಮಾಡಬೇಕು ಅಂದ
1: ನಾರಾಯಣ ಸ್ವಾಮಿನ.
0: ಈಗ ಅದೇನು ಮಾಡೋಣ ಮಾಡಲಿ
1: ನಾರಾಯಣ,
0: ಅಮಾಸೆ ಪೌರ್ಣಮಿ ಒಂದೇ ದಿನ ಆಗೋ ಸರಿಯೇ
1: ಇಲ್ಲ,
0: ಈ ಲೋಕದಲ್ಲಿ ಸಾಧ್ಯನೇ? ಅವನು ಹೆಂಗಿರೋ ಆಗುದಿಲ್ಲ, ನನ್ನ ಕನಗಾತ್ರಿ ಮಾಡಿಕೊಡುವುದಿಲ್ಲ ಅಂತ ಕುಂತ್ಕಂಡ ಬ್ರಹ್ಮಚಾರಿ. ಓಹೋ ಬ್ರಹ್ಮಚಾರಿ, ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕೇ? ಆಯ್ತು ಕಣಯ್ಯ, ನೀನ್ ಹೇಳ್ತಾ ಇರೋ ನಾನು ನೀನು ಸತ್ಯ ನೋಡ್ತಾ ಇರ್ತೀನಿ ಅಂತೇಳಿ ನಾರಾಯಣ ಹೇಳಿ ಬಂದ್ರು ಗೊತ್ತೇ? ಅವರು ಸೂರ್ಯನ ಲೋಕಕ್ಕೆ

0: ನಾರಾಯಣ ಸೂರ್ಯಲೋಕಕ್ಕೆ ಹೋದ್ರಂತೆ ಸೂರ್ಯ ಚಂದ್ರಾದಿಗಳ ಬಗ್ಗೆ ಶರಣ ಮಾಡಿದ್ರು
1: ನಾರಾಯಣ ಸ್ವಾಮಿಗೆ.
0: ಅಪ್ಪ ನಾರಾಯಣ, ಒಂದಿಗೊಬ್ರು ಇಲ್ಲ, ಒಡಲ ಸಂಗಡವಿಲ್ಲ, ನೀವು ಒಬ್ಬರೇ ಬಂದಿದ್ದಿಲ್ಲ, ಕಾರಣ ಹೇಳಿ ಸ್ವಾಮಿ. ಅಯ್ಯ, ನಿಮ್ಮಿಂದ ನನಗೊಂದು ಒಳ್ಳೆ ಕೆಲಸ ಆಗ್ಬೇಕು.
1: ಏನಪ್ಪ?
0: ನಿಮ್ಮಿಂದ ನನಗೊಂದು ಬಿರ್ದಾಗ್ಬೇಕಂದ್ರಯ್ಯ ಸೂರ್ಯ ಚಂದ್ರಾದಿಗಳ. ಏನಾಗ್ಬೇಕಯ್ಯ? ಅಮಾಸೆ ಪೌರ್ಣಮಿ ಒಂದೇ ದಿನ ಆಗ್ಬೇಕು. ಸೂರ್ಯನ ಗರಣ ಚಂದ್ರನ ಗರಣ ಒಂದೇ ದಿನ ಹಿಡಿಬೇಕು. ಅದತ್ತು ಗಂಟೆ ಇದತ್ತು ಗಂಟೆ ಇಪ್ಪತ್ತು ಗಂಟೆ ಮಾಡಬೇಡಿ. ಅದೇಳು ಗಂಟೆ ಇದೇಳು ಗಂಟೆ ಏಳು ಹದಿನಾಲ್ಕು ಗಂಟೆ ಹಿಡಿಬೇಕು. ಹದಿನಾಲ್ಕು ಗಂಟೆ ಒಳಗಡೆ ಕನಗತ್ರಿ ಆಗ್ಬೇಕು ನಾನು ಹೋಗೋದಕ್ಕೆ. ಸೂರ್ಯ ಚಂದ್ರ ಒಪ್ಕೊಂಡು ನೀನೇನು ಯೋಚನೆ ಮಾಡಬೇಡ ಹೋಗಯ್ಯ ಅಂದ್ರು. ಯಾರಿಗೆ? ನಾರಾಯಣನಿಗೆ.
1: ಹೌದು.
0: ಸರಿ ನಾರಾಯಣ, ಬರೋಷ್ಟೊಳಗೆ ಅಮಾಸೆ ಪೌರ್ಣಮಿ ಒಂದೇ ದಿನ, ಸೂರ್ಯನ ಕರಣ ಚಂದ್ರನ ಕರಣ ಒಂದೇ ದಿನ ಇಟ್ಕೊಂಡು. ಯೋ ಬ್ರಹ್ಮಚಾರಿ, ಈ ಸರಿ ಮಾಡಯ್ಯ ಕನಗತ್ರಿನ. ಅಯ್ಯೋ, ಇವನ ಮನೆ ಆಳಾಗ ನಾನು ಅಮಾಸೆ ಪೌರ್ಣಮಿ ಒಂದೇ ದಿನ ಆಗೋದಿಲ್ಲ, ಹೆಂಗಿದ್ರು ನಾನು ಕನಗತ್ರಿ ಮಾಡ್ಕೊಡಕ್ಕೆ ಆಗೋದಿಲ್ಲ ಅಂತೇಳಿ ನಾನು ಏನೋ ಒಂಥರ ಹೇಳಿದ್ರೆ ಇವನು ಹೋಗಿ ಆ ಸೂರ್ಯ ಚಂದ್ರಾದಿ ಹೇಳ್ಬಿಟ್ಟು ಬಂದ್ಬಿಟ್ಟವನಲ್ಲ. ಸರಿಯೇ
1: ಕಣ್ಣಾರಾಯಣ,
0: ಆ ಏನ್ ಮಾಡೋದು?
1: ಹೆಂಗೋ ಅಂತಿದ್ದೆ.
0: ಈ ಸರಿ ಯಾವುದು ಸಿಕ್ತಾ ಇರೋದು ಹೇಳ್ಬಿಡ್ಬೇಕು.
1: ತರಲೆ
0: ತರಲಿ, ನಾನು ಒಂದು ಸ್ವಲ್ಪ ನೋಡ್ತೀನಿ ಅಂತೇಳಿ ಬ್ರಹ್ಮಚಾರಿ ಹೇಳ್ತಾನಪ್ಪ. ನಾರಾಯಣ, ಕನಗತ್ರಿ ಅಂದ್ರೆ ಸಾಮಾನ್ಯವಲ್ಲ ಕಣಯ್ಯ, ಹನ್ನೆರಡು ಆಯ್ದ ಆಗ್ಬೇಕು, ಹಡಗಲ್ಲು ಸುತ್ತಿಗೆ ಇಕ್ಕಳು ಸಹಿತವಾಗಿ ಆಗ್ಬೇಕು. ಓಹೋ, ಹನ್ನೆರಡು ಆಯ್ದ ಕೇಳದ? ಆಯ್ತು, ತಂದ್ಕೊಡ್ತೀನಿ ಕಣಯ್ಯ ಅಂತೇಳಿ ನಾರಾಯಣ ಎಲ್ಲಿಗೋದ್ರು ಗೊತ್ತೇ, ಒಂದ್ ಸ್ವಲ್ಪ ಮರಿಯಾಗೋ ಗಂಟ ಹೋಗಿ ನಾರಾಯಣ ನಿಂತ್ಕೊಂಡು

0: ಅಷ್ಟು ದಿಕ್ಕ ಪಾಲಕರನ್ನ ಕರೆದ್ರು ನಾರಾಯಣ. ಅಷ್ಟು ದಿಕ್ಕ ಪಾಲಕರು ಬಂದು ನಿಂತ್ಕೊಂಡ್ರಂತೆ ಮುಂದೆ. ನೋಡ್ರಯ್ಯ ನೀವು 12 ಜನನು 12 ಆಯುಧವಾಗಿ ನಿಂತ್ಕೊಳ್ರಿ ಅಂದ್ರು ನಾರಾಯಣ. 12 ಜನ 12 ಆಯ್ದ ಆದ್ರಂತೆ ಅಡಗಲ್ಲು ಸುತ್ತಿಗೆ ಇಕ್ಕಳು ಸಹಿತವಾಗಿ ಉಳಿ ಸಹಿತವಾಗಿ ಗೂಡು ಸಹಿತವಾಗಿ ಆಗ ನೀವು ನಿಂತ್ಕೊಂಡ್ರು. 12 ಆಯ್ದ ಅನ್ನೋತನ ಮುಂದೆ ಗುಡ್ಡೆ ಹಿಡ್ಕೋದ್ರು. ಅಯ್ಯೋ ಬ್ರಹ್ಮಚಾರಿ ನೀನೇನು ಕೇಳೋದು? 12 ಆಯ್ದ ಕೇಳಿದೆ. ನಾ ತಂದುಕೊಟ್ಟಿದ್ದೀನಿ ಸರಿ ಮಾಡಯ್ಯ. ಅಯ್ಯಯ್ಯೋ ಶಿವ ಶಿವ, ಇವೆಲ್ಲ ಎಲ್ಲಿ ತಂದು ಕೊಟ್ಟಿದ್ದಾನೆ? ಎಲ್ಲ ಅವನು ಮಡಗಿದ್ದಾನೆ ಈ ನಾರಾಯಣ? ನಾರಾಯಣ ಮೋಸ್ಕಾರ ನಾರಾಯಣ. ಇವನು ಯಾರನ್ನು ನೆಂಬುದ್ರು? ಇವನು ನೆಂಬಕ್ಕಾಗುದಿಲ್ಲ. ನಾನು ಹೇಳ್ತಾರೆ ಇವನು ತಂದಿ ತಂದಿ ಕೊಡ್ತಾ ಇರ್ತೇನೆ. ಆ ನಾನು ಮಾತ್ರ ಕಲ್ಗೋರಿಕಿಲ್ಲ ಮಣ್ಗೋರಿಕಿಲ್ಲ, ಆ ರೀತಿ ಮಾಡಬೇಕು ಕನಗತ್ರಿನ.
1: ಹೌದು
0: ಅಂತೇಳಿ ಅವ್ರು 3 ಜನ ಎಲ್ಲಿಗೆ ಸೇರಿದ್ರು ಗೊತ್ತೇ? ಮೂರಾದಿ ಕುಡ್ತ ಸೇರದಂತೆ, ಕಳ್ಳ ಕಳ್ಳರು ಸೇರಿ ಸಂತೆ ಕಟ್ತಂಗೆ.
1: ಹೌದಪ್ಪ,
0: ಮೂರಾದಿ ಕುಡ್ತಾವು. ಹತ್ತಿ ಮರದಂಡೆ ಮುರಾಲ ಹುಟ್ಟಿರ್ಬೇಕು, ಮುರಾಲ ದಂಡೆ ಕಿರಾಲ ಹುಟ್ಟಿರ್ಬೇಕು.
1: ಹೌದು
0: ಅಂತ ಜಾಗಕ್ಕೆ ಸೇರಿ ಶಿವನಾರಾಯಣ

0: ಆಲದ ಮರದಂಡೆ ಹೂಳಿದ್ರು ಕುಲುಮೆಯ ಆಲ ತಳ್ಳಳಿಸಿ ಎಲೆ ನಡಗಿ ಕನಗತ್ರಿಗೆ ಆರೇಳೋಕ ಎದರಿಲ್ಲವಂತೆ. ಹತ್ತಿ ಮರದಂಡೆ ಹೊತ್ತಿದ್ರು ಕುಲುಮೆಯ ಹತ್ತೇಳೋಕ ಎದರಿಲ್ಲ.
1: ಹೌದಪ್ಪ,
0: ಚಂದ ಕಾಯ್ತು. ಅಯ್ಯ ನಾರಾಯಣ, ಎತ್ಕೊಳ್ರಪ್ಪ ಈಗ ಗೂಢಾನಂದ ಬ್ರಹ್ಮಚಾರಿ. ಕಾಡಲ್ಲಿ ಯಾರ ದಿಕ್ಕು? ಕಾಡಲ್ಲಿ ಯಾರು ದಿಕ್ಕಿಲ್ಲ. ಅಯ್ಯ ನಾರಾಯಣ, ಗೂಢವಡಿಕೆ ನಮ್ಮ ಜಾತಿಯವರವರೇ ಕರ್ಕೊಂಡು ಓಡ್ಬತ್ತೀನಿ ಕಣಯ್ಯ ಅಂದ ಬ್ರಹ್ಮಚಾರಿ ಕಳ್ಕೊ ಅಂಟೋಗಕ್ಕೆ. ಓಹೋ, ನಿಮ್ಮ ಜಾತಿ ಕುಲದವ್ರನ್ನ ಕರ್ಕೊಬರಕ್ಕೆ ಹೋಯ್ತಾ ಇದೀಯಾ? ಬೇಡ ಬೇಡ, ನಾವಿಲ್ವೇ ಶಿವನಾರಾಯಣ, ನಾವೇ ಹೊಡಿತೀವಿ ಎತ್ಕೊಳಯ್ಯ ಅಂದ. ಇಕ್ಕಡದಲ್ಲಿ ಹಿಡ್ಕೊಂಡು ಕಾಯಿಸಿ ಎತ್ತಿ ಹಡಗೆಲ ಮೇಲೆ ಮಡಿಕೊಂಡ. ಶಿವ ಒಂದು ಗೂಡ, ನಾರಾಯಣ ಒಂದು ಗೂಡ, ಇಬ್ರು ಎತ್ಕೊಂಡ್ರು ಕಾಡಲ್ಲಿ ಇನ್ಯಾರ ದಿಕ್ಕು?
1: ಯಾರಿಲ್ಲ.

0: ಏಳು ಕೋಟಿ ಸಿಟ್ಲು ಹೊಡೆದಂಗೆ
1: ಗೋಡ ಹಾಕಿದ್ರ.
0: ಆ ಶಿವನಾರಾಯಣ ಏಟು ಅಂದ್ರೇನು ಸಾಮಾನ್ಯನೇ? ಪರಮೇಶ್ವರನ ಆ ಉರಿಗದ್ದೆ ಹೋಗಿ ಗಡಗಡ ನಡಿಕೊಂಡು ಅರಂತರದಲ್ಲಿ ಹೋಗಿ ನಿಂತಿತ್ತಂತೆ.
1: ಹೌದು ಕಣಣ,
0: ಬ್ರಹ್ಮಚಾರಿ ಕನಗಾತ್ರಿ ಮಾಡ್ತವನೆ. ಹೆಂಗೆ ಕಲ್ಗೋರಿಕಿಲ್ಲ ಮಣ್ಣುಗೋರಿಕಿಲ್ಲ, ಆ ರೀತಿ ಮಾಡ್ತವನ ಕನಗಾತ್ರಿನ. ಇದು ನಾರಾಯಣನಿಗೆ ಗೊತ್ತಾಗೋಯ್ತು, ಶಿವನಿಗೆ ಕಣಸೊನ್ನೆ ಮಾಡಿದ್ರಂತೆ. ಅವಾಗ ಕನಗಾತ್ರಿ ಮಾಡುವಂತ ಆಚಾರಿಗೆ ಆಸೆ ಹುಟ್ಟಿಸ್ತವರೇ ಶಿವ.
1: ಹೆಂಗೆ
0: ಕನ್

0: ಒತ್ತರಂಟೆ ಕಳವು ಆದರೆ ಬ್ರಹ್ಮಚಾರಿ ನಿನಗೆ ತಂದಂತ ಭಾಗ ಸರ್ಭಾಗ
1: ಬ್ರಹ್ಮಚಾರಿ.
0: ಅಯ್ಯೋ ಬ್ರಹ್ಮಚಾರಿ,
2: ಏನಪ್ಪ
0: ಕನಗತ್ರಿ ಮಾಡುವ ಬಿಣ್ಣಾಣಿ ನೀ ಕೇಳು, ಒತ್ತರಂಟೆ ಕಳವಾದ್ರೆ ತಂದಂತ ಭಾಗ ಸರ್ಭಾಗ. ಹಾಗಂದ್ರೆ ನಮ್ಮಿಬ್ಬರಿಂದ ಒಂದು ಭಾಗ, ನಿನ್ನೊಬ್ಬನಿಗೆ ಒಂದು ಭಾಗ ಅಂದ ಶಿವ.
2: ಹೌದೌದು,
0: ಅಲ್ಲಿ ಬಿಟ್ಬಿಟ್ಟ ಬ್ರಹ್ಮಚಾರಿ. ಅಲ್ಲ ಈ ಸಲ ಗುರುವಿನ ಮನೆಯಾರ ಹಾಳಾಗೋಗ್ಲಿ,
2: ಯಾರ ಮನೆಯಾರ ಹಾಳಾಗೋಗ್ಲಿ,
0: ಶಿಷ್ಯನ ಮನೆಯಾರ ಹಾಳಾಗೋಗ್ಲಿ, ಯಾರ ಮನೆಯಾರ ಹಾಳಾಗೋಗ್ಲಿ, ನನಗೇನ ಬೇಕಾಗಿದ್ದು?
2: ನಾನ್ ಚೆನ್ನಾಗಿದ್ದೆ ಸರಿ.
0: ನಾರಾಯಣ ಕೊಡ್ತಾರೆ ಕಿತ್ಕೊಬಿಡ್ತಾರೆ, ಶಿವ ಕೊಡ್ತಾರೆ ಅಂದ್ರೆ ಕಿತ್ಕೊಲ್ಲಾರು. ಹೊಡಿತೀನಿ ಅಂದ್ರೆ ಭಯ, ಕೊಡ್ತೀನಿ ಅಂದ್ರೆ ಆಸೆ.
2: ಹೌದು,
0: ಆಗ ಕೊಡಿ ಸ್ವಾಮಿ ಅಂದ್ರು. ಕನಗಾತ್ರಿ ಚಂದಾಗಿ ಮಾಡ್ತವನಾಗ ಬ್ರಹ್ಮಚಾರಿ.
2: ಹೆಂಗಪ್ಪ

0: ಉದ್ದಿನ ಹೂನಂಗೆ ಉದ್ದಿನ ಕಾಯ್ನಂಗೆ ಎಬ್ಬಾವು ಬಾಯಿ ತಿರದಂಗೆ, ಎಳ್ಳಿನ ಹೂನಂಗೆ ಎಳ್ಳಿನ ಕಾಯ್ನಂಗೆ ಎಳನಾಗಿನ ಮರಿ ಎಳೆಬಿಸ್ಲಿಗೆ ಹೆಂಗಾಡ್ತದೆ ಹಂಗೆ ತಣ ತಣ ತಣ ತಣ ಅಂತ ಹಾಡ್ತಾ ಇರೋದಂತೆ ಕನಗತ್ರಿ. ಐ ಕ್ಲಾಸ ಕನಗತ್ರಿ ಮಾಡಿ ಮುಡಿಬಿಟ್ಟ ಬ್ರಹ್ಮಚಾರಿ. ಯಾಕೆ ಶಿವ ಆಸೆ ಹುಟ್ಟಿಸಿದ್ಮೇಲೆ
1: ಅಂದ್ಮೇಲೆ
0: ಕನಗತ್ರಿ ಮಾಡಿ ಮುಡಿದ್ಮೇಲೆ ನಾರಾಯಣನಿಗೆ ಹೇಳ್ತಾವ್ರಿ ಶಿವ, ಅಲ್ಲ ಕನಗತ್ರಿ ಮಾಡಿದಂತ ಬ್ರಹ್ಮಚಾರಿಗೆ ಭಾಗ್ಯ ಕುಡಿಕಲಿವನಯ್ಯ, ಭಾಗ್ಯ ಕೊಟ್ಟು ಕಳಿಸು ಅಂದ. ಯಾರಿಗೆ? ನಾರಾಯಣನಿಗೆ. ಅಲ್ಲ ಅವನು ಕನಗತ್ರಿ ಮಾಡಿದಂತ ಕೂಲಿ ನಾನು ಕೊಡ್ತಿದ್ದೆ, ನೀನೇ ಕೊಟ್ಟು ಕಳಿಸಯ್ಯ ನಾನು ಕೊಡೋದ ಅಂದ ನಾರಾಯಣ ಶಿವನಿಗೆ. ಹಾಗ ಶಿವ ಆ ಬ್ರಹ್ಮಚಾರಿಗೆ ವರ ಕೊಡ್ತವ್ರೆ, ಬ್ರಹ್ಮಚಾರಿ ನಿನಗೆ ಭಾಗ್ಯ ಕೊಡ್ತೀನಿ ಹೋಗಿ ಬದುಕೋಗಪ್ಪ. ಬ್ರಹ್ಮಚಾರಿಗೆ ಇದ್ದು ಬದ್ದು ಆಸೆ ಬಂದ್ಬಿಡ್ತು.

0: ಆರು ರಕ್ಕಿ ಮೂರು ತುಪ್ಪ ಏಳಿರಲಗಲ ಜಾಗೇರಿ ತೂಗಮಂಚ ಭಾಗಮಂಚ ಗಂಡು ಪ್ರಕೆ ಗೌಡಿರ ಸಾಲೆ ವಿಚಿರದ ಒಳತೊಟ್ಟಿ ಬೇಕಾದಂತ ಭಾಗ್ಯನ ಕೊಟ್ಬಿಟ್ರು ಶಿವ. ಬ್ರಹ್ಮಚಾರಿ ಹೋಗಯಿಸಲಿ ಬದುಕೋಗು ನೀನ್ ಚಂದಾಗಿ
1: ಅಂದ್ರ
0: ಇವನು ಭಾಗ್ಯ ತಕೊಂಡ ಏನ್ ಮಾಡ್ದ ಈಸ್ಕೊಂಡು ಬರೀಕಿಲ್ವೇ ಸುಮ್ಗೆ
1: ಏನ್ ಮಾಡ್ದ
0: ನಾರಾಯಣನ ಕಡೆ ನೋಡ್ದ ಏನಂತ ಅಲ್ಲ ಕುಂತಿದ್ದೋನೆ ಈ ಪಾರ್ಟಿ ನನಗೆ ಕೊಟ್ಟವನೇ ಭಾಗ್ಯನ ಇಷ್ಟು ಸಾಮಾನ್ಯ ಎಲ್ಲ ತಂದು ಕನಗಾತ್ರಿ ಮಾಡಿಸ್ತೋ ನೀನ್ ಎಷ್ಟು ಕೊಡ್ಬೋದು
1: ಕೊಡ್ತಾನೆ ಜೋರಾಗೆ
0: ಅಂತ ಯಾವಾಗ ನಾರಾಯಣನ ಕಡೆ ನೋಡ್ದ ಏ ಬ್ರಹ್ಮಚಾರಿ ನಾನೇನಾರ ಕೊಡಿಗಿಡ್ಬೇಕೆ ನಿನಗೆ
1: ಬರುವ
0: ಹ್ಞೂ ಅಂದ ಬ್ರಹ್ಮಚಾರಿ. ಅವಾಗ ಕಂದಿಕೆ ಕೈ ಹಾಕಿ ಒಂದೋಳು ಒನ್ನ ತಕ್ಕಂಡು ಆನಪ್ಪ ಅಂದ ಬ್ರಹ್ಮಚಾರಿಗೆ. ಯಾವಾಗ ಅವನ ಅಂದ ಬಾಯಿ ತುಂಬ ಒಂದ್ ತುಂಬಿಟ್ಟ
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು ಪ್ರಧಾನಿ ನರೇಂದ್ರ ಮೋದಿ ಐದು ರಾಷ್ಟ್ರಗಳಿಗೆ ಭೇಟಿ ನಾಳೆ ಯುಎಇಗೆ ಪ್ರಯಾಣ ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ ಹಾರ್ಮೋನ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಚುನಾವಣಾ

0: ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್, ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ನಾಳೆಯಿಂದ 6 ದಿನಗಳ ಕಾಲ ಯುನೈಟೆಡ್ ಅರಬ್ ಎಮಿರೇಟ್ಸ್, ಯುಎಇ, ನೆದರ್ಲ್ಯಾಂಡ್ಸ್, ಸ್ವೀಡನ್, ನಾರ್ವೆ ಮತ್ತು ಇಟಲಿಗೆ ಭೇಟಿ ನೀಡಲಿದ್ದಾರೆ. ಈ ಕುರಿತು ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ಸಿಬಿ ಜಾರ್ಜ್ ಮಾಹಿತಿ ನೀಡಿದ್ದಾರೆ. ತಮ್ಮ 5 ರಾಷ್ಟಗಳ ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಯುಎಇ ತಲುಪಲಿದ್ದಾರೆ. ಅಲ್ಲಿ ಅವರು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಯೇದ್ ಅಲ್ ನಹ್ಯಾನ್ ಅವರೊಂದಿಗೆ ಭೇಟಿ ಮಾಡಲಿದ್ದಾರೆ ಎಂದರು. ಉಭಯ ನಾಯಕರು ದ್ವಿಪಕ್ಷೀಯ ಸಹಕಾರದ ಬಗ್ಗೆ, ವಿಶೇಷವಾಗಿ ಇಂಧನ ಸಹಕಾರದ ಬಗ್ಗೆ ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಬಗ್ಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ವಿದೇಶಾಂಗ ಸಚಿವರೊಂದಿಗೆ ಸಭೆ ನಡೆಸಿದರು. ರಷ್ಯಾದ ಸರ್ಗೆ ಲ್ಯಾಬ್ಸ್ ರೌ, ಇರಾನಿನ ಅಬ್ಬಾಸ್ ಅಗರ್ಚಿ, ದಕ್ಷಿಣ ಆಫ್ರಿಕಾದ ರೊನಾಲ್ಡ್ ಲೆಮೆಲಾ ಹಾಗೂ ಬ್ರೆಜಿಲ್ನ ಮೌರೋ ವಿಯೇರಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ವಿದೇಶಾಂಗ ಸಚಿವರುಗಳ ಸಮಾವೇಶದ ಹಿನ್ನೆಲೆಯಲ್ಲಿ ಈ ಸಭೆ ನಡೆಯಿತು. ಇದಕ್ಕೂ ಮುನ್ನ ವಿದೇಶಾಂಗ ಖಾತೆ ಸಚಿವ ಡಾ ಎಸ್ ಜೈಶಂಕರ್ ಬ್ರಿಕ್ಸ್ ಸಭೆಯಲ್ಲಿ ಮಾತನಾಡಿ, ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಹಾಗೂ ಸುಭದ್ರತೆ ಬಹುಮುಖ್ಯವಾಗಿದೆ. ಇತ್ತೀಚಿನ ಸಂಘರ್ಷಗಳು ಮಾತುಕತೆ ಹಾಗೂ ರಾಜತಾಂತ್ರಿಕ ನಿರ್ವಹಣೆಯೇ ಅತ್ಯುತ್ತಮ ಪರಿಹಾರ ಎಂಬುದನ್ನು ಒತ್ತಿ ಹೇಳಿವೆ ಎಂದರು. ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಸಂಘಟಿತ ಸಹಕಾರ ಅಗತ್ಯ ಎಂದು ಹೇಳಿದ ಡಾ ಎಸ್ ಜೈಶಂಕರ್, ಪ್ರಸ್ತುತ ಸಂಘರ್ಷ ಹಾಗೂ ಆರ್ಥಿಕ ಅನಿಶ್ಚಿತತೆ ನಡುವೆ ಬ್ರಿಕ್ಸ್ ರಚನಾತ್ಮಕ ಪಾತ್ರ ವಹಿಸಬಲ್ಲದು ಎಂದರು.
1: We meet at a time of considerable flux in international relations, ongoing conflicts, economic uncertainties, and challenges in trade and technology and climate are shaping the global landscape. There is a growing expectation, particularly from emerging markets and developing countries, that BRICS will play a constructive and stabilizing role. In this background, our discussions today are an opportunity to reflect on global and regional developments and to consider practical ways to strengthen our cooperation.
0: ಬ್ರಿಕ್ಸ್ ಸಮಾವೇಶ ನಾಳೆಯೂ ಮುಂದುವರಿಯಲಿದ್ದು, ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತಾಗಿ ಅಧಿವೇಶನಗಳು ನಡೆಯಲಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಬೀಜಿಂಗ್ನಲ್ಲಿಂದು ಮಹತ್ವದ ಸಭೆ ನಡೆಸಿದರು. ವ್ಯಾಪಾರ, ತಂತ್ರಜ್ಞಾನ ಮತ್ತು ಪ್ರಾದೇಶಿಕ ಭದ್ರತೆ ಕುರಿತ ಸಂಘರ್ಷಯುತ ಬಿಗು ಪರಿಸ್ಥಿತಿ ನಡುವೆಯೂ ಉಭಯ ಧುರೀಣರು ಸಹಕಾರದ ಅಗತ್ಯವನ್ನು ಪ್ರತಿಪಾದಿಸಿದರು. ಟ್ರಂಪ್ ಅವರು ತಮ್ಮ 2ನೇ ಅಧಿಕಾರದ ಅವಧಿಯಲ್ಲಿ ಚೀನಾಕ್ಕೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಹಾರ್ಮೋಟ್ ಜಲಸಂಧಿ ಸುಗಮ ಇಂಧನ ಸಾಗಾಟಕ್ಕೆ ಬೆಂಬಲವಾಗುವ ರೀತಿಯಲ್ಲಿಯೇ ಮುಕ್ತವಾಗಿಯೇ ಇರಬೇಕು ಎಂದು ಸಭೆಯಲ್ಲಿ ಸಹಮತಕ್ಕೆ ಬರಲಾಯಿತು. ಅಧ್ಯಕ್ಷ ಟ್ರಂಪ್ ಚೀನಾ ಅಧ್ಯಕ್ಷ ಕ್ಸಿ ಜೊತೆ ಉತ್ತಮ ಮಾತುಕತೆ ನಡೆಸಿದರು ಎಂದು ಶ್ವೇತಭವನದ ಮೂಲಗಳು ತಿಳಿಸಿವೆ. ಸಭೆಯ ನಂತರ ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ಚೀನಾ ಅಮೆರಿಕ ಪ್ರತಿಸ್ಪರ್ಧಿಗಳಾಗದೆ ಸಹಭಾಗಿತ್ವದಲ್ಲಿ ಮುಂದುವರಿಯಬೇಕೆನ್ನುವ ಬಗ್ಗೆ ಸಭೆಯಲ್ಲಿ ಪ್ರತಿಪಾದಿಸಲಾಯಿತು ಎಂದರು. ಉಭಯ ದೇಶಗಳ ನಡುವೆ ಭಿನ್ನಾಭಿಪ್ರಾಯಕ್ಕಿಂತ ಪರಸ್ಪರ ಹಿತಾಸಕ್ತಿಯ ವಿಚಾರಗಳೇ ಹೆಚ್ಚಿವೆ ಎಂದು ಹೇಳಿದ ಚೀನಾ ಅಧ್ಯಕ್ಷರು, ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಸಂಬಂಧದಲ್ಲಿ ಹೊಸ ಅಧ್ಯಾಯ ತೆರೆಯಲು ಕರೆ ನೀಡಿದರು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಸಕಾರಾತ್ಮಕ ನಿಲುವು ವ್ಯಕ್ತಪಡಿಸಿ ಅಮೆರಿಕ ಚೀನಾ ಸಂಬಂಧಗಳು ಹಿಂದೆಂದಿಗಿಂತ ಉತ್ತಮವಾಗಲಿದೆ ಎಂದರು. ಅಮೆರಿಕದ ಪ್ರಮುಖ ವ್ಯಾಪಾರ ಕಂಪನಿಗಳು ಹಾಗೂ ತಂತ್ರಜ್ಞಾನ ಕಂಪನಿಗಳು ತಮ್ಮ ನಿಯೋಗದಲ್ಲಿ ಇರುವುದನ್ನು ಉಲ್ಲೇಖಿಸಿದ ಟ್ರಂಪ್, ಚೀನಾದಲ್ಲಿ ವ್ಯಾಪಾರ ಮತ್ತು ಬಂಡವಾಳ ಹೂಡಿಕೆ ವಿಸ್ತರಿಸಲು ಅಮೆರಿಕ ಉತ್ಸುಕವಾಗಿದೆ ಎಂದರು. ರಾಷ್ಟೀಯ ವಿಕೋಪ ಪ್ರಕ್ರಿಯಾ ಪಡೆ ಎನ್ಡಿಆರ್ಎಫ್ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ನೆರವಿಗೆ ಧಾವಿಸುತ್ತಿದ್ದು ಜನಾನುರಾಗಿಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗಾಜಿಯಾಬಾದ್ನಲ್ಲಿಂದು ನಡೆದ ಎನ್ಡಿಆರ್ಎಫ್ ರಾಷ್ಟಪತಿಗಳ ವರ್ಣ ಪ್ರಶಸ್ತಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಎನ್ಡಿಆರ್ಎಫ್ ಕಳೆದ 20 ವರ್ಷಗಳಲ್ಲಿ ಪ್ರಕೃತಿ ವಿಕೋಪ ಹಾಗೂ ಸಂಕಷ್ಟದ ಸಂದರ್ಭಗಳಲ್ಲಿ ಜನರ ಸಹಾಯಕ್ಕೆ ಬರುತ್ತಿದ್ದು ರಾಜ್ಯ ಹಾಗೂ ಪಂಚಾಯತ್ ಮಟ್ಟದಲ್ಲೂ ಸೇವೆ ಸಲ್ಲಿಸುತ್ತಿದೆ. ಈ ಕಾರ್ಯದಲ್ಲಿ ಎನ್ಸಿಸಿ, ಎನ್ಎಸ್ಎಸ್, ಸಾವಿರಾರು ಸಂಖ್ಯೆಯ ಆಪದ್ ಮಿತ್ರರ ಸೇವೆ ಬಳಸಲಾಗುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ವಿಕೋಪ ತಡೆ ಮೂಲ ಸೌಕರ್ಯ ಕ್ಷೇತ್ರದಲ್ಲಿ ಮುಂದಾಳತ್ವ ವಹಿಸಿದೆ. ವಿಕೋಪ ನಿರ್ವಹಣಾ ವಲಯದಲ್ಲಿ ಭಾರತ ನಿಸ್ಸಂಶಯವಾಗಿ ಜಾಗತಿಕ ನಾಯಕತ್ವ ಸ್ಥಾನದಲ್ಲಿದೆ ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಚುನಾವಣಾ ಆಯೋಗ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸುವುದಾಗಿ ಪ್ರಕಟಿಸಿದೆ. ಪ್ರಸ್ತುತ ನಡೆಯುತ್ತಿರುವ ಮನೆ ಪಟ್ಟಿ ಜನಗಣತಿ ಗಮನದಲ್ಲಿ ಇಟ್ಟುಕೊಂಡು 3ನೇ ಹಂತದ ಮತಪಟ್ಟಿ ವಿಶೇಷ ಪರಿಷ್ಕರಣೆ ನಿಗದಿಪಡಿಸಲಾಗಿದೆ ಎಂದು ಆಯೋಗ ತಿಳಿಸಿದೆ. ಕರ್ನಾಟಕ, ಆಂಧ್ರಪ್ರದೇಶ, ಅರುಣಾಚಲ ಪ್ರದೇಶ, ಹರಿಯಾಣ, ಜಾರ್ಖಂಡ್, ಮಹಾರಾಷ್ಟ್ರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ಸಿಕ್ಕಿಂ, ತ್ರಿಪುರಾ, ತೆಲಂಗಾಣ ಮತ್ತು ಉತ್ತರಾಖಂಡ್ಗಳಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಯಲಿದೆ. ಇದಲ್ಲದೆ ದೆಹಲಿ, ಚಂಡೀಗಢ, ದಾದ್ರಾ ಮತ್ತು ನಗರ ಹವೇಲಿ ಹಾಗೂ ದಮನ್ ಮತ್ತು ದೀವ್ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಮತಪಟ್ಟಿ ಪರಿಷ್ಕರಣೆ ನಿಗದಿಯಾಗಿದೆ. ಭಾರತೀಯ ಸೇನಾಪಡೆ ಮತ್ತು ನೌಕಾಪಡೆ ಅಂತರ್ ಸೇವಾ ಸಹಕಾರ ಬಲವರ್ಧನೆಗಾಗಿ ಇಂದು ಒಪ್ಪಂದವೊಂದಕ್ಕೆ ಸಹಿ ಹಾಕಿದೆ. ಸೇನಾಪಡೆಯ ಪರವಾಗಿ ಲೆಫ್ಟಿನೆಂಟ್ ಜನರಲ್ PVS ಕೌಶಿಕ್ ಅಡ್ಜೆಂಟ್ ಜನರಲ್ ಹಾಗೂ ನೌಕಾಪಡೆಯ ಪರವಾಗಿ ಸಿಬ್ಬಂದಿ ಮುಖ್ಯಸ್ಥ ವೈಸ್ ಅಡ್ಮಿರಲ್ ಗುರುಚರಣ್ ಸಿಂಗ್ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಅಂತರ ಸೇವಾ ಸಹಕಾರದ ಸಂಸ್ಥೀಕರಣ ಕಾರ್ಯಾಚರಣೆಗಳಲ್ಲಿ ಸಹಯೋಗ ಬಲವರ್ಧನೆ ಹಾಗೂ ಆಂತರಿಕ ವಿನ್ಯಾಸ ವಿಚಾರದಲ್ಲಿ ಸಮನ್ವಯತೆ ಮೊದಲಾದ ವಿಚಾರಗಳನ್ನು ಈ ಒಪ್ಪಂದ ಒಳಗೊಂಡಿದೆ. ಭಾರತದ ಸಗಟು ಬೆಲೆ ಸೂಚ್ಯಾಂಕ ಏಪ್ರಿಲ್ ತಿಂಗಳಲ್ಲಿ ಕಳೆದ 42 ತಿಂಗಳಲ್ಲೇ ಅತ್ಯಧಿಕ ಎನಿಸಿದ ಶೇಕಡ 8.3 ಪ್ರಮಾಣ ತಲುಪಿದೆ. ಮಾರ್ಚ್ ತಿಂಗಳಲ್ಲಿ ಇದು ಶೇಕಡ 3.88. ಖನಿಜ ತೈಲ ಬೆಲೆಯಲ್ಲಿನ ಹೆಚ್ಚಳ, ಕಚ್ಚಾ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮೂಲ ಲೋಹಗಳು, ತಯಾರಿಕಾ ಉತ್ಪನ್ನಗಳು ಹಾಗೂ ಆಹಾರೇತರ ವಸ್ತುಗಳ ಬೆಲೆ ಹೆಚ್ಚಳ ಸೂಚ್ಯಾಂಕ ಏರಿಕೆಗೆ ಕಾರಣವಾಗಿದೆ ಎಂದು ವಾಣಿಜ್ಯೋದ್ಯಮ ಸಚಿವಾಲಯ ಬಿಡುಗಡೆ ಮಾಡಿದ ದತ್ತಾಂಶಗಳಿಂದ ವ್ಯಕ್ತವಾಗಿದೆ. ಒಮನ್ನ ಕರಾವಳಿಯಲ್ಲಿ ಭಾರತೀಯ ಧ್ವಜದ ನೌಕೆ ಮೇಲೆ ನಿನ್ನೆ ನಡೆದ ದಾಳಿ ಬಗ್ಗೆ ಭಾರತ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಇದು ಸಹಿಸಿಕೊಳ್ಳಲಾಗದ ವಿಚಾರವಾಗಿದೆ ಎಂದು ವಿದೇಶಾಂಗ ವ್ಯವಹಾರ ಸಚಿವಾಲಯ ವಕ್ತಾರ ರಣದೀಪ್ ಜೈಸ್ವಾಲ್ ತಿಳಿಸಿದ್ದಾರೆ. ವಾಣಿಜ್ಯ ಹಾಗೂ ನಾಗರಿಕ ನೌಕೆಗಳನ್ನು ಗುರಿಯಾಗಿಸಿಕೊಳ್ಳಲಾಗುತ್ತಿದೆ ಎಂದು ಅವರು ವಿಷಾದ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯ ದಾಳಿಯಲ್ಲಿ ಭಾರತೀಯ ನೌಕೆಯಲ್ಲಿದ್ದ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿರುವ ಜೈಸ್ವಾಲ್ ಅವರನ್ನು ರಕ್ಷಿಸಿರುವುದಕ್ಕಾಗಿ ಒಮನ್ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಹಾಗೂ ಭಾರತದ ಅಗ್ರ ಶ್ರೇಯಾಂಕದ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಪಂದ್ಯದಲ್ಲಿ ವಿಶ್ವದ 12ನೇ ಶ್ರೇಯಾಂಕದ ಪಿವಿ ಸಿಂಧು ಡೆನ್ಮಾರ್ಕ್ನ ಅಮಲಿ ಶುಲ್ಜಾ ಅವರನ್ನು 21-13, 21-15 ಅಂತರದಿಂದ ಪರಾಭವಗೊಳಿಸಿದರು. ಪಿವಿ ಸಿಂಧು ಕ್ವಾರ್ಟರ್ ಫೈನಲ್ಸ್ನಲ್ಲಿ ವಿಶ್ವದ ಹಾಲಿ ಚಾಂಪಿಯನ್ ಜಪಾನಿನ ಅಕಾನೆ ಯಮಕುಚಿ ಅವರನ್ನು ಎದುರಿಸಲಿದ್ದಾರೆ. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 5 ರಾಷ್ಟ್ರಗಳಿಗೆ ಭೇಟಿ, ನಾಳೆ UAEಗೆ ಪ್ರಯಾಣ. ಪ್ರಧಾನಮಂತ್ರಿ ಅವರೊಂದಿಗೆ ಬ್ರಿಕ್ಸ್ ವಿದೇಶಾಂಗ ಸಚಿವರ ಮಾತುಕತೆ. ಅಮೆರಿಕ ಚೀನಾ ಅಧ್ಯಕ್ಷರ ಸಭೆ, ಹಾರ್ಮೋಜ್ ಜಲಸಂಧಿ ಇಂಧನ ಸಾಗಾಟಕ್ಕೆ ಮುಕ್ತವಾಗಿರಲು ಸಹಮತ. 16 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮತಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ, ಚುನಾವಣಾ ಆಯೋಗದ ಪ್ರಕಟಣೆ. ಥೈಲ್ಯಾಂಡ್ ಓಪನ್ ಬ್ಯಾಡ್ಮಿಂಟನ್ ಪಿವಿ ಸಿಂಧು ಹಾಗೂ ಸಾತ್ವಿಕ್ ಚಿರಾಗ್ ಶೆಟ್ಟಿ ಜೋಡಿ ಕ್ವಾರ್ಟರ್ ಫೈನಲ್ಸ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
3: ನಾರಾಯಣ ನಾರಾಯಣ,
4: ಇವಾಗ ಕೇಳ್ಕೊಳ್ಳಯ್ಯ, ಏನ್ ಭಾಗ್ಯ ಬೇಕು? ಏನ್ ಮಾತಾಡ, ನನ್ನ ಮಾತು ಬಂದ್ರಲ್ವೇ
3: ಕೇಳೋದು.
4: ಮೆಟ್ರ ತಾವಿಂದ ಹಿಡಿದು ಗ್ವಾಮಾಳ ಗಂಟ ಮೆತ್ತಾಕಬಿಟ್ಟದೆ. ಒಂದು ಮಾತಾಡಿಕೆ ಮಾತೆ ಬರೋದಿಲ್ಲ. ಆಗ ಬ್ರಹ್ಮಚಾರಿ ನಾರಾಯಣನ ಮಾತು ಕೇಳ್ಕೊಂಡು ಕೇಳ್ಕತ್ತವನೆ. ಉತ್ತರಕ್ಕೂ ದಕ್ಷಿಣಕ್ಕೂ ಕೈ ತೋರದ ಬ್ರಹ್ಮಚಾರಿ. ಹಂಗಂದ್ರೆ ಒತ್ತುಟ್ಟ ತಾವಿಂದ ಹಿಡಿದು ಒತ್ತು ಮುಳುಗೋ ಗಂಟನೂ ನನಗೆ ಇಷ್ಟೊಂದು ಭಾಗ್ಯ ಕೊಟ್ಬಿಡು ಅಂತ ಕೇಳ್ಕಂಡ ಬ್ರಹ್ಮಚಾರಿ. ಅದಕ್ಕೆ ಶಿವ ಕೇಳ್ದವನು, ಏನಯ್ಯ ನಾರಾಯಣ ಈ ರೀತಿ ಲಾಟಿಂಗ್ ಹೊಡಿತವನಲ್ಲ, ಸುತ್ತ ಹಿಂಗೆ ಕೈ ತೋರ್ತಾನಲ್ಲ, ಏನಯ್ಯ ಅಂದ. ಅಯ್ಯ, ಅವ್ನು ಕೇಳ್ಕೊತಾ ಇರೋದು ಏನು ಗೊತ್ತೇ ಬಾವಾ.

0: ಏನದವ ಆ ಕಡೆ ಈ ಕಡೆ ರೈತರು ಮನೆ ಇರ್ಲಿ ಮದ್ಯ ನನ್ನ ಮನೆ ಇರ್ಲಿ ಅಂತ ಕೇಳ್ಕೊತಾವನಿ ಬ್ರಹ್ಮಚಾರಿ.
1: ಹೌದಾ?
0: ಶಿವ್ ಕೊಟ್ಟ ಭಾಗ್ಯ ಅಲ್ಲಿಗೆ ಎಷ್ಟೋ ಹೊಂಟೈತು, ಹೊಟ್ಟೆ ಪರ್ಚ್ಕೊಂಡು ಹೇಳ್ತಾನೆ ಬ್ರಹ್ಮಚಾರಿ ಇವ್ನು ಮನಾಳಾಗ ಕೊಟ್ಟಿದ ಭಾಗ್ಯನ ಕಿತ್ಕೋತಾವನಲ್ಲ ಅಂತ. ಏ ಬ್ರಹ್ಮಚಾರಿ,
1: ಏನಪ್ಪ
0: ಇನ್ನ ಏನ್ ಬೇಕು ಕೇಳ್ಕೊಳ್ಳಯ್ಯ. ಅವಾಗ ಬ್ರಹ್ಮಚಾರಿ ಕೇಳ್ತವನೇ, ನಾರಾಯಣ

0: ತಲೆ ಬಳಸಿ ಕೈ ತೋರ್ದ.
1: ಹಂಗಂದ್ರೆ
0: ಹಂಗಂದ್ರೆ ಈ ಪ್ರಪಂಚನೇ ನನಗೆ ಇದ್ದೋಗ್ಲಿ ಅಂತ. ಶಿವ ಕೇಳ್ತಾನೆ, ಏನಯ್ಯ ಬಾವ ಈ ರೀತಿ ತಲೆ ಬಳಸಿ ಕೈ ತೋರ್ತಾನಲ್ಲ. ಅವನು ಕೇಳ್ತಾ ಇರೋದು ಏನು ಗೊತ್ತೇ ಬಾವಾ? ಈ ಕತ್ತೆ ಕರ ಎಮ್ಮೆ ಕರುಗಳು ಮೇದಂತ ಮೋಟ್ ಕೊಟ್ಬಿಡ್ತಾರೆ ಹಿಡದೇವರೇನ, ಮಧ್ಯದಲ್ಲಿರೋ ಹಿಡದೇವರೇ ಕೊಡ್ಲಿ ತೆನೆ ಕುಯ್ಕೊಂಡು ರಾಗಿ ಕೊಟ್ಬಿಡ್ತಾರೆ ಅಂತ ಹಿಂಗೆ ಕೇಳ್ಕೊತಾವ್ ಕಣಯ್ಯ. ಶಿವ ಕೊಟ್ಟದ ಭಾಗ್ಯ ಇದು ಬದ್ದು ಒಂಟೈತು.
1: ಆಮೇಲೆ
0: ಅವಾಗ ಬ್ರಹ್ಮಚಾರಿ, ಅಲ್ಲ ಇವ್ನು ಕೊಟ್ಟಿದ ಭಾಗ್ಯನ ಕಿತ್ಕೋತಾವನಲ್ಲ ಅಂತ ಬ್ರಹ್ಮಚಾರಿ ಇವನು ಸಾಪ ಇಡ್ತಾವನಾಗ.
1: ಏನಂತ
0: ಯಾವ ರೀತಿ ಸಾಪ ಇಡ್ತಾವನೆ ಗೊತ್ತೇ?
1: ಹೆಂಗಪ್ಪ
0: ಹುಟ್ಟಾರೆ ಕಲೆ ಮೇಲೆ ಒಳ್ಳೆ

0: ಅಲ್ಲ, ಹುಟ್ಟಾರೆ ಕಲ್ ಮೇಲೆ ಬಿಟ್ರೆ ಕನಗಾತ್ರಿ ಉಕ್ಕು ಮಣ್ಣ ಆಗುದ್ರಲ್ಲಿ, ಅವ್ರಿಬ್ಬರು ತಲೆ ಹೊಡೆದೋಗ್ಲಿ ಅಂತ ಹೇಳಿ ಶಾಪ ಇಟ್ಕೊಟ್ಬಿಟ್ಟ ಬ್ರಹ್ಮಚಾರಿ. ನಾರಾಯಣನ್ ಕೋಪ ಹತ್ಬಿಡ್ತು, ಶಿವನ್ ಶಾಪ ಸಾಮಾನ್ಯನೇ, ಇವನ್ ನಮಗೆ ಶಾಪ ಕೊಟ್ನಲ್ಲ ಅನ್ಬಿಟ್ಟು ತಿರಿಕಣ್ ಶಾಪ ಕೊಟ್ಬಿಟ್ಟ ಶಿವ.
1: ಹೆಂಗಪ್ಪ
0: ಲೋ ಬ್ರಹ್ಮಚಾರಿ, ಆನೆಗಾತ್ರ ಚಿನ್ನ.

0: ಹೇಳಿದ್ದಾರೆ. ಆನೆಗಾತ್ರ ಚಿನ್ನ ನೀನು ಕಣ್ಣಿ ಕಂಡ್ರೆ ಆಡುಮರಿ ತರ ಕಾಣ್ಲಿ
1: ಕಾಣ್ಲಿ.
0: ಕೊಟ್ಟೋರು ಸಾಲ ಕೊಡಬೇಡ, ರೀ ನೆಟ್ಟಂತ ವೃಕ್ಷಕ್ಕೆ ನೀರ ಉಯ್ಬೇಡ. ನೀನು ಇದ್ದುತ್ತಾ ಇರ್ಬೇಡ, ಬಿದ್ದುಗಡೆ ಹಾಕ್ಬೇಡ, ಒರ್ಸುಕೊಂಬ ತೊಲೆ ಊಡು ಅಂತೇಳಿ ಆಚಾರಿಗೆ ಶಾಪ ಕೊಟ್ಬಿಟ್ಟ. ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊಂಟೋದ ಬ್ರಹ್ಮಚಾರಿ. ಅವಾಗ ನಾರಾಯಣ ಕೇಳ್ತಾನೆ, ಬಾಬಾ ಆರೂರು ಅಕ್ಕಿ ಮೂರೂರು ತುಪ್ಪ ಏಳೂರು ಎಲೆಗಳ ಜಾಗೇರಿ ಕೊಟ್ಬಿಟ್ಟಿದ್ದಲ್ಲ, ಇಷ್ಟೊಂದೆಲ್ಲ ಕೊಟ್ಬಿಟ್ಟಿದ್ರೆ ರೈತರು ಅವರವರೇ ಉಡ್ಕೋಬೇಕಾಗಿತ್ತು ಕುಲ್ಮಿಯ. ನಾ ಕೊಟ್ಟು ಸರಿಯ ಬಾಬಾ ಅಂದ.
1: ಸರಿ ಕಣ್ಬಾಬ.
0: ಬಾಬಾವ ನಿನ್ನ ನಿಮ್ದವ್ರು ಯಾರು ಉದ್ಧಾರ ಆಗಿದಾರ ಬಾಬಾವ ಅಂತೇಳಿ ಆಗ ನಾರಾಯಣ ಹೇಳ್ತವ್ರೆ ಶಿವನಿಗೆ, ಈ ಕನಗಾತ್ರನ ಎತ್ಕೊಂಡು ಜಡೆ ಮುಡಿವಾಳ ಕಟ್ಕೋ, ನೀನು ಕೈಲಾಸಕ್ಕೆ ಹೋಗು, ಶಿವ ಪೂಜೆ ಮಾಡ್ಕೊ, ಊಟ ಮಾಡ್ಕೋ, ನಾನು ವೈಕುಂಠಕ್ಕೆ ಹೋಗಿ ನಾಮ ನೇಮ ಮಾಡ್ಕೊಂಡು ನಾನು ಶಿವ ಪೂಜೆ ಮಾಡ್ಕೋತೀನಿ ಅಂದ್ರೆ ಯಾರ ಜೊತೆಲಾರ ಏಳಗಿಳಿ ಹುಷಾರು. ಪಾರ್ವತಿ ಜೊತೆಲಿ ಮಾತ್ರ ಹೇಳ್ಬೇಡ ಕಣಯ್ಯ, ನೀನ್ ಹೆಂಡತಿ ಜೊತೆ ಒಳಗೆ ಹಿಂಗ್ ಕಳ್ತಾನಕ್ಕೆ ಹೋಯ್ತೀವಿ ಅಂತ ಅಂದ ನಾರಾಯಣ.
1: ಹೌದು
0: ಅಲ್ಲ ಕಣಯ್ಯ, ಗಂಡಸ್ರ ಮಾತ ತಗೊಂಡೋಗಿ ನಾನು ಹೆಂಗ್ ಸರಿಗೆ ಯಾಕಯ್ಯ ಹೇಳನೆ?
1: ಆಗೋದಿಲ್ಲ ಕಣಯ್ಯ.
0: ಹೇಳೋದಿಲ್ಲ ಕಣಯ್ಯ. ಅಯ್ಯೋ ನೀನ್ ನನ್ನ ಅಣ್ಣತಮ್ಮ, ನೀನ್ ಹೇಳ್ಬಿಡ್ತೀನಿ ಕಣಯ್ಯ, ಯಾಕೋ ನನ್ಗೆ ಅನುಮಾನ ಅಂದ ನಾರಾಯಣ. ಹೇಳೋದಿಲ್ಲ ಕಣ, ನಡಿ ಬಾವ ಅಂದ ಶಿವ. ಆಗ ನಾರಾಯಣ ವೈಕುಂಠಕ್ಕೆ ಹೋದ್ರು ಶಿವ.

0: ಚಂದ್ರಂತೆ ಪರಮೇಶ್ವರ.
1: ಹೌದಪ್ಪ.
0: ಕೈಲಾಸ ಬಂದು ಸ್ನಾನ ಮಡಿ ಮಾಡ್ಕೊಂಡ್ರು, ಸ್ನಾನ ಮಡಿ ಮಾಡ್ಕೊಂಡು ಈ ಬತ್ತಿ ಧೂಳ್ತಗಳೆಲ್ಲ ಧರಿಸ್ಕೊಂಡು
1: ಶಿವ
0: ಆ ಶಿವ ಲಿಂಗ ಶಿವಪೂಜೆಗೆ ಕುಂತ್ಕೊಂಡ್ರಂತೆ. ಷಣ್ಮುಖ ಗಣೇಶ ಹೂವ ತನು ಕೊಡಿಕೆ, ಪರಮೇಶ್ವರ ಶಿವಪೂಜೆ ಮಾಡಿಕೆ.
1: ಅಲ್ಲೇ
0: ಶಿವನ ಲಿಂಗಕ್ಕೆ ಎಲ್ಲಾ ಜಾತಿ ಹೂವ ಬಂದು ಎಕ್ಕದೂವ ಬರಲಿಲ್ಲ.
1: ಇಲ್ಲ ಇಲ್ಲ,
0: ಯಾಕೆ ಈ ಪ್ರಪಂಚಕ್ಕೆ ನನ್ನ ಬಿಟ್ರೆ ಇನ್ಯಾರು ಇಲ್ಲ, ನಾವೇ ದೊಡ್ಡವ್ರು, ನಾವು ಹೋಗೋ ಗಂಟೆ ಯಾವ ದೇವತಿ ದೇವಮಾನವ್ರಿಗೂ ಪೂಜೆ ನಡೆಯೋದಿಲ್ಲ ಅಂತೇಳಿ ಎಕ್ಕದೂವ ಎಲ್ಕಿಂತ ನಿಧಾನ ಹೋಗ್ಬತ್ತಂತೆ.
1: ಹೌದಪ್ಪ.
0: ಹಾಗ ಶಿವನು ಎಕ್ಕದೂವಕ್ಕೆ ಒಂದು ಶಾಪ ಕೊಡ್ತವ್ರೆ.
1: ಯಾಕಪ್ಪ?

0: ತಿಪ್ಪೆ ಕಡೆಯಲ್ಲಿ ಹುಟ್ಟಿ ತಿಪ್ಪೆ ಕಡೆಯಲ್ಲಿ ಬೆಳೆದಿ, ಮಾಡ್ಲ ಕೂಡ್ಲಕ್ಕೆ ನೀನು ಸ್ಥಿರವಾಗು, ಮನಮುರುಕಿ ನೀನಾಗು, ಬಾಳರ ಮನೆ ಮುರಿಯೋಗು ಎಕ್ಕದುವೆ, ನಿನ್ನ ತಗೊಂಡ ಯಾವ ದೇವತಿ ದೇವಮನೆಯವ್ರಿಗೂ ಮುಡಿಸ್ತೇವಲಿ ಅಂತೇಳಿ ಎಕ್ಕದುವಕ್ಕೊಂದು ಶಾಪ ಕೊಟ್ಬಿಟ್ರು.
1: ಶಿವ ಶಿವ.
0: ಮತ್ತೆ ತಾಳೆ ಹೂವ, ನನ್ನಂತ ಚಂದುಳ್ಳಿ ಚೆಲುವೆ ಹೂವ ಈ ಲೋಕದಲ್ಲಿ ಯಾವುದಿಲ್ಲ, ನಾನು ಹೋಗೋ ಗಂಟೆ ಆ ದೇವ್ರಗಳಿಗೂ ಪೂಜೆ ನಡೆಯೋದಿಲ್ಲ ಅಂತೇಳಿ ತಾಳೆ ಹೂವ ಎಲ್ಕಿಂಟ ಹಿಂದಾಗ ಬಂತಂತೆ. ನಾನು ಅಂತೇಳಿ ದುರಂಕರ ಪಟ್ಕೊಂಡು ತಾಳೆ ಹೂವ ಎಲ್ಕಿಂಟ ಹಿಂದಾಗ ಬಂದದಕ್ಕೆ, ಲೇ ತಾಳೆ ಹೂವ ಏರಿ ಕೆಳಗೆ ಹುಟ್ಟಿ ಏರಿ ಕೆಳಗೆ ಬೆಳೆದಿ, ನಿನ್ನ ಮೈಯೆಲ್ಲ ಮುಳ್ಳು ಮೈ ಆಗಲಿ
1: ಆಗಲಿ,
0: ನಿನ್ನ ಕಿತ್ಕೊಂಡಾಗ ಯಾರು ಮುತ್ತೈದೆಯರು ಮುಡಿತಾರೆ ಅವ್ರಿಗೆ ಒತ್ತಲೇನೋ ಬರಲಿ,
1: ಬರಲಣ್ಣ.
0: ನೀನು ಗಂಡಸೊತ್ತ ಮುಂಡೇರು ತಲೆಬೆಳಗ್ಗೆ ನೀನು ಸ್ಥಿರವಾಗು, ಆ ಮುಂಡೇರು ನಿನ್ನ ಮುಡಿಕೊಂಡ್ರೆ ನಿನ್ನ ಒಡೆದು ಸೀಳಿ ಮುಡಿಲಿ ಅಂತೇಳಿ ತಾಳೆವಿಗೆ ಶಾಪ ಇಟ್ಬಿಟ್ಟು ಪರಮೇಶ್ವರ ಲಿಂಗಕ್ಕೆ ಶಿವಪೂಜೆಗಳನ್ನು ಮಾಡಿಕೊಂಡು ಊಟ ಭೋಜನಕ್ಕೆ

0: ಪ್ರಕಾರವಾಗಿ ಪಾರ್ವತಿ ದೇವಿ ತಂದು ಶಿವನ ಲಿಂಗಕ್ಕೆ ನೈವೇದ್ಯ ಮಾಡಿದ್ರಂತೆ. ಪರಮೇಶ್ವರ ಊಟ ಆದಮೇಲೆ ಬಟ್ಟೆ ಮಂಚದ ಮೇಲೆ ಬಂದು ಕುಂತ್ಕೊಂಡ್ರು ಪಾರ್ವತಿ ಪರಮೇಶ್ವರ. ಬಂಗಾರದ ತಟ್ಟೆಗಳಿಗೆ ತಾಂಬೂಲಗಳನ್ನು ಮಡಿಕೊಂಡು ಮಂಚದ ಮೇಲೆ ಬಂದು ಕುಂತ್ಕೊಂಡು ಪಾರ್ವತಿ, ಸ್ವಾಮಿ ತಾಂಬೂಲಗಳನ್ನು ಹಾಕಳಿ. ಪರಮೇಶ್ವರ ಜ್ಞಾನ ಮಾಡ್ಕೊಂಡ್ರು, ಕಳ್ಳನಾರಾಯಣ ಹೇಳ್ಬೇಡ ಎಡತಿ ಜೊತೆ ಒಳಗೆ ಅಂತ ಹೇಳ್ಬಿಟ್ಟವ್ರಿಗೆ ಏನು ಮಾಡಲಿ, ಆ ನಾನು ನನ್ನ ಹೆಡ್ತಿ ಜೊತೆ ಒಳಗೆ ಏನು ಹೇಳ್ದೆ ಕೇಳ್ದೆ ನಾನು ಅಲ್ಗೋಗೋದು, ಅಲ್ಗೋಗ್ಬಿಟ್ಟು ನಾನು ಹೆಡ್ತಿಗೆ ಎತ್ತಾಯ್ತು ಏನಾಯ್ತೋ ಎತ್ತಾಯ್ತು ಅಂತ ಮನೆ ಒಳಗೆ ಅಂತ ನಾನು ಅಲ್ಲಿ ಕೊರಗೋದು.
1: ನನ್ನಂಗೆ
0: ನಮ್ಮ ಸ್ವಾಮಿ ಎಲ್ಲ ಹೋದ್ರೆ ಬರ್ಲಿಲ್ವಲ್ಲ ಏನಾಯ್ತೋ ಎತ್ತಾಯ್ತು ಅಂತೇಳಿ ಮನೆ ಒಳಗೆ ನಾನು ಹೆಡ್ತಿ ಕೊರಗೋದು. ಇವೆಲ್ಲ ಸರಿ ಇಲ್ಲ, ನಾನು ಕಳ್ಳನಾರಾಯಣನ ಮಾತ ಕೇಳೋದು ಸರಿ ಇಲ್ಲ, ನನ್ನ ಹೆಡ್ತಿ ಜೊತೆ ಒಳಗೆ ನಾನು ನಿಜ ಹೇಳ್ಬಿಡ್ಬೇಕು.
1: ನನ್ನಂಗೆಲ್ಲ ಹೇಳ್ಬಿಟ್ಟ ಹೇಳೋಣ
0: ಅಂದ್ಬಿಟ್ಟು ನಾರಾಯಣ ಅಲ್ಲೇ ಪಾರ್ವತಿ, ಏನ್ ಸ್ವಾಮಿ ಹಾಕೊಳ್ಳಿ ತಾಂಬೂಲನ, ತಾಂಬೂಲ ಮಾತು ಹಾಕೊಳ್ಳೋ ಆಗಿರ್ಲಿ, ಇವತ್ ರಾತ್ರಿಗೆ ಶಿವನಾರ ಊರಗಲ್ ಪಟ್ಟಣಕ್ಕೆ ಕಳ್ತನಕ್ಕೆ ಹೋಗುವಂತ ಇದ್ದೀವಿ, ಮನೆ ಕಡೆ ಜಾಪನ ಕಾಣೆಯಿಂದ ಶಿವ. ಪಾರ್ವತಿ, ಅಲ್ಲ ಸ್ವಾಮಿ ಏನನ್ರಿ,

0: ಊರ್ಗಲ್ ಪಟ್ಟಣಕ್ಕೆ ಕಳ್ತಾನಕ್ ಹೋದಿರಾ?
1: ಹೌದ್ ಮಾಡ್ದೆ.
0: ಅಲ್ಲ ಕಣ್ರಿ, ನಮ್ಮ ಮನೆ ಒಳಗೆ ಇಲ್ಲ ಇಟ್ಟಿಲ್ವೋ ಬಟ್ಟೆ ಇಲ್ವೋ ಒಂದು ಬಂಗಾರ ಚಿನ್ನ ಕತ್ಕೊ ಬಂದು ಏನ್ ಮಾಡ್ಬೇಕಂತ ಇದ್ದೀರಿ? ನಮ್ಮ ಮನೆ ಒಳಗೆ ಇಂತ ಅದಿಲ್ಲ ಅಂತ ಹೇಳಿ ಇರಬೆಂಬತ್ ಕೊಟ್ಟಿ ಜೀವರಾಕ್ಷಿಗಳಿಗೆ ಅಂದಾನ ನೀಡುವಂತ ಭಗವಂತ ನೀವು ಕಳ್ತಾನಕ್ ಹೋಯ್ತೀರಂತ ಹೇಳ್ತಿರಲ್ಲ, ನಮಗೆ ಏನ್ ಎಟಕ್ದು ಏನ್ ಸಾಲದು ಸ್ವಾಮಿ? ಓಪ್ಯಾಡಿ ಏನು ಪಾರ್ವತಿ, ಪರಮೇಶ್ವರನ್ ಕೋಪ ಆತ್ಬಿಡ್ತು.

0: ಅನ್ಸುತ್ತೆ. ಕೆಟ್ಟ ನುಡಿ ನುಡ್ದ ಒಳ್ಳೆ ನುಡಿಯ ನುಡಿಯೋದ? ಶಿವನು ಕೋಪ ಆತ್ಬಿಡ್ತು. ಯಾಕೆ ನನ್ನ ನಗ್ತಾ ನಗ್ತಾ ಹೋಗು ಅಂದೇ ಹೋದ್ಲಲ್ಲ, ನನ್ನ ಹೋಗ್ಬೇಡಿ ಅಂತ ಹೇಳದ್ಲಲ್ಲ ಅಂತ ಶಿವನು ಕೋಪ ಆತ್ಬಿಡ್ತು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಎಡ್ತಿದ್ದೀರ ಜೊತೆ ಒಳಗೆ ಹೇಳದೆ ಕೇಳದೆ ಹೊಂಟೋಗೋದು. ಸರಿ, ಎಡ್ತಿ ಬಂದು ಎಲ್ಲಿಗೆ ಹೋಗಿದೆ ಅಂತ ಕೇಳದೆ ಇಬ್ರು ಜಗಳ ಸ್ಟಾರ್ಟ್ ಮಾಡ್ಕೊಳ್ಳೋದು. ಆ ಕಡೆ ಈ ಕಡೆ ಇಬ್ರು ಮುನ್ಸ್ಕೊಂಡು, ಆ ಕಡೆ ಒಬ್ರು ಈ ಕಡೆ ಒಬ್ರು ಮುನ್ಸ್ಕೋ ಮುನ್ಸ್ಕೋ ಮನಿಕೊಳ್ಳೋದು. ಕೆಲವ್ರು ಏನ್ ಮಾಡ್ತಾರೆ, ಎಡ್ತಿಗೆ ನಾನು ಇಂತ ಹೋಗಿ ಹೋಗಿದ್ ಬತ್ತೀನಿ ಕಾಣೆ ಅಂತ ಎಡ್ತಿಗೆ ಹೇಳ್ಬಿಟ್ಟು ಹೋಗ್ತಾರೆ. ಕೆಲವರು ಹೇಳದೆ ಹೊಂಟೈತಾರೆ. ಹಂಗೆ ಶಿವನು ನಾನು ಎಡ್ತಿ ಜೊತೆ ಒಳಗೆ ನಾನು ಹೇಳ್ಬಿಟ್ಟು ಹೋಗ್ಬೇಕಂತ ಇವ್ನು ಈ ರೀತಿ ಹೇಳ್ದ. ಪಾರ್ವತಿ ಆ ರೀತಿ ಹೇಳಿದ್ಲು. ಅಲ್ಲ, ನಾನು ಒಳ್ಳೆ ಮಾತು ಹೇಳ್ತೀನಿ, ನಾ ಸುಟ್ಟು ಬೂದಿ ಮಾಡ್ಬಿಡ್ತೀನಿ ಅಂತ ಶಿವನ್ ಇದ್ರಲ್ಲ ಅನ್ಬಿಟ್ಟು ಪಾರ್ವತಿ ಮುನ್ಸ್ಕೊಂಡು ಒಂದು ಮಂಚಲ್ ಮನಿ ಕಂಡ್ಲು. ಈ ಶಿವ ಏನ್ ಮಾಡ್ಬಿಟ್ಟ ಅಂದ್ರೆ, ನನ್ನ ಹೋಗ್ಬೇಡ ಅನ್ಲಲ್ಲ ನನ್ನ ಹೆಡ್ತಿ, ನನ್ನ ಹೋಗು ಒಂದೇ ಓದ್ಲಲ್ಲ ಅನ್ಬಿಟ್ಟು ಇವನೊಂದ್ ಕಡೆ ಮಂಚಲ್ ಮುನ್ಸ್ಕೊಂಡು ಮನಿ ಕಂಡ.
1: ಸರಿ, ಮತ್ತೆ
0: ಇದ್ ಯಾರ ಗರ್ವಾಯ್ತು? ಕಳ್ಳನಾರಾಯಣನ್ ಗರ್ವಾಯ್ತು
1: ಭಾವನಿಗೆ.
0: ಆಗ ನಾರಾಯಣ ನಾಮ ನೇಮ ಮಾಡ್ಕೊಂಡು ಶಿವಪೂಜೆ ಮುಗಿಸ್ಕೊಂಡು ನಾರಾಯಣ ಬತ್ತವ್ರೆ. ಎಲ್ಲಿಗೆ ಕೈಲಾಸ ಬಂದ್ರು ನಾರಾಯಣ
1: ನಾರಾಯಣ ಸ್ವಾಮಿ ಅವರು.
0: ಓಹೋ, ಇಬ್ರು ಮುನ್ಸ್ಕೊಂಡು ಮುನ್ಸ್ಕೊಂಡು ಮನಗವ್ರೆ, ಮೊದಲು ನಮ್ಮ ಅಕ್ಕನ ಮುನ್ಸ ತಿಳಿಸುವ ಅನ್ಬಿಟ್ಟು ನಾರಾಯಣ ಆ ಪಾರ್ವತಿ ತಲದಸಿ ಒಳಗೆ ನಿಂತ್ಕೊಂಡು ಮುನ್ಸ್ ತಿಳಿಸ್ತವನೆ.
1: ಯಾಕಪ್ಪ

0: ಅರ್ಧ ಮುಡಿಯವಳೆ ಅಪರಂಜಿ ಕುಲದ ಬೆಳೆ ದೊಡ್ಡೋರ ಮನೆಯ ಹಿರಿಯಕ್ಕ ಇಂಥ ಎರಡ್ ಶಿವನಿಗೆ ಮುನಿಸಿ ಹಾಕಿ ಹೇಳಕ್ಕ ಅಂದ ನಾರಾಯಣ.
1: ಪಾರ್ವತಿನ
0: ನಾರಾಯಣಾರ್ಧ ಮಾತು ಕೇಳ್ಕೊಂಡು ಎತ್ ಕುಂತ್ಕೊಂಡ್ಲು ಪಾರ್ವತಿ. ಪಾರ್ವತಿ ಮುನಿಸೇನೋ ತಿಳಿಸೋದಾಯ್ತು. ಈಗ ಶಿವನ ಮುನಿಸ ತಿಳಿಸ್ಬೇಕಂತ ಹೇಳಿ ಶಿವ ಶಿವನ ತಲದಸಿ ಒಳಗೆ ಹೋಗಿ ನಿಂತ್ಕೊಂಡ್ರಂತೆ ನಾರಾಯಣ.
1: ನಾರಾಯಣ ಸ್ವಾಮಿಯವರು
0: ಮೂರ್ಕಣ್ಣಯ್ಯ ಕೇಳು.

0: ಮುಕ್ಕಣೇಶ್ವರ ಕೇಳೋ, ಮುರ್ಕಣೇಶ್ವರ ಕೇಳೋ, ಪಟ್ಟದ್ರಾಣಿ ಮನೆಗೆ ಮುನಿಸ್ಯಾಕೆ ಕಳವಿ ಗೊತ್ತಾಯ್ತು, ಹೇಳ ಬಾವಾ. ಶಿವ ದಡಾರನ ಮೇಲಕ್ಕಿದ್ದ. ಶಿವನು ನಾರಾಯಣ ಕೂಡಿ ಬರುವಾಗ ಪಾರ್ವತಿ ಹೇಳ್ತವಳೆ, ಮೋಸ್ಕರ ನಾರಾಯಣನಿಗೆ ಕಳತಾನಕ್ಕೆ ಹೋಯ್ತಾ ಇದ್ದೀರಿ, ಜಾಪಾಂದಿಲ್ಲ ಮನೆಗೆ ಬನ್ನಿ ಅಂದ್ಲು ಗಂಡನಿಗೆ ಪಾರ್ವತಿ.
1: ಯಜಮಾನ್ರಿಗೆ ಹುಷಾರು ಹೇಳಿದ್ರು,
0: ಕೆಲವ್ರು ಈಗಲೂ ಹಂಗೆ ಹೇಳೋದು.
1: ಹೆಂಗಣ
0: ಯಾರ ಇಬ್ಬಿಬ್ರು ಸೇರಿ ಎಲ್ಲಾರ ಹೋಗ್ಬೇಕಾದ್ರೆ ಅವ್ರ ಜೊತೆಲಿ ಹೋಗ್ತಾ ಇದ್ದೀರಿ, ಜಾಪಾಂದಿಲ್ಲ ಮನೆ ಬನ್ನಿ, ತಂದೆಲಿ ಹಿಡಿದಿರುವಂತ ಭೂತನೆಲ್ಲ ಬುಡ್ಸ್ಬಿಟ್ಟನು ಅಂತ ಹೇಳ್ಕೊಡ್ತಾರೆ ಕೆಲವರು.
1: ಕೆಲ ಜನ ಹೇಳ್ತಾರ
0: ಹಂಗೆ. ಪಾರ್ವತಿ ಹೇಳಿದಾಗ ಪರಮೇಶ್ವರನ್ಗೆ ನಾರಾಯಣ ಹೇಳ್ತವ್ರೆ,
1: ಏನಂತ
0: ಬಾಬಾವ ನಮ್ಮ ಅಕ್ಕ ತಾನೆ ಅನ್ಕೊಂಡ್ರೋಳು, ನಡಿ ಬಾವಾ ಅಂದ ನಾರಾಯಣ. ಶಿವ ನಾರಾಯಣ ಇಬ್ರು ಕೂಡ ಬರುವಾಗ ಬಾಕ್ಲಲ್ಲಿ ಗವಳಿ ನುಡಿತು, ಬಾವಾ ನಿಸ್ರಾತ್ರಿ ಹೊತ್ತಿನಲ್ಲಿ ನಾವು ಮನ್ನೇನು ಕ್ವಾಟಿಗೆ ಕಳತನಕ್ಕೆ ಹೋಗುವ ಅಂದ್ರೆ ತಲಬಾಕ್ಲಲ್ಲಿ ಗವಳಿ ನುಡಿತದಲ್ಲ ಬಾವಾ ನಿನ್ ತಲೆಯ ಕಂಟಕ ಅಂತ
1: ನೋಡ್ದ ಬಾವಾ.
0: ಏ ಬಾಬಾವ ಸುಮ್ಗೆ ಒತ್ತರಂಟೆ ಕಳವಾಯ್ತದಂತ ಅದ್ ನೋಡಿದ್ರೆ ಏನು ನಿನ್ ತಲೆಯೇ ಕಂಟಕವಂತೆ ಬಾಬಾವ ಅಂದ್ರು. ಶಿವ ನಾರಾಯಣ ಕೂಡಿ ಇನ್ನೂ ಮುಂದಕ್ಕೆ ಬಂದ್ರಂತೆ, ಕಡೆ ಬಾಕ್ಲಲ್ಲಿ ಮನಿಗಿರುವಂತ ನಂದೇಶ್ವರ ದಡಾರ್ನ ಮ್ಯಾಲಕ್ಕೇದಿ ಹೋದ್ರಬಿಟ್ಟ. ಏನ್ ಬಾವಾ ಅಲ್ಲಿ ನೋಡಿದ್ರೆ ಒತ್ತರಂಟೆ ಕಳವಾಯ್ತದೆ ಎಂದೆ, ಇಲ್ಲಿ ನೋಡಿದ್ರೆ ನಂದೇಶ್ವರ ಎದ್ದಿ ಒದರ್ತವನಲ್ಲ ಬಾವಾ. ಆಗ ನಾರಾಯಣ ಹೇಳ್ತಾರೆ, ಬಾವಾ ನೀನು 20 ಕೋಟಿ ಜೀವರಾಕ್ಷಿಗಳಿಗೆ ಅನ್ನದಾನ ನೀಡಬೇಕಾದ್ರೆ ಏಂತ್ರ ಮೇಲೆ ಹೋಗೋದು, ಇದೇ ನಂದೇಶ್ವರನ ಮೇಲೆ ಕಣಯ್ಯ, ಅದಕ್ಕೆ ನಮ್ಮ ಶಿವ ಎಲ್ಲಾರ ಓದಾರೇನು ಅಂತ ಮ್ಯಾಲಕ್ಕೇದಿ ಒದರ್ತ ಕಣ ಬಾಬಾವ ಅಂದ್ರೆ. ಆಗ ಶಿವ ನಾರಾಯಣ ಅಡವಿ ಅರಣ್ಯದಲ್ಲಿ ಬರಬೇಕಾದ್ರೆ ಇಬ್ಬರು ರಾಕ್ಷಸರನ್ನ ಹಿಡಿದು ಕಲಗವಿ ಕುಡಿದ್ರಲ್ಲ, ಆ ರಾಕ್ಷಸರನ್ನ ಹೇಳಕೊಂಡು ನಾರಾಯಣ ಬ್ರಹ್ಮಚಾರಿ ಹಾಕಿರುವಂತಹ ಸಾಪ ಇಲ್ಲಿಗೆ ಹಿಮೋಜ್ಞೆ ಆಗಲಿ ಅಂತ ಹೇಳಿ ಇಬ್ಬರು ರಾಕ್ಷಸರನ್ನ ಹಿಡಿದು ಕನಗತ್ರಿಗೆ ಹಾವತಿ ಕೊಟ್ಟರು ಶಿವನಾರಾಯಣ.
1: ಹೌದಪ್ಪ,
0: ಆನೆ ಒಡೆದು ಚರ್ಮ ಮಡಗಿದ್ರಲ್ಲ, ಆ ಚರ್ಮನೆತ್ತಿ ಕಂಕಳಗಿರಿ ಕಂಡು ಅವರು ಹಾಳದೇರಿ

0: ಭಾವ ನೋಡು. ಏರಿ ಮುತ್ತಿನೇರಿ ನೀರೆಲ್ಲಪ್ಪ ನೀರು ಟೂಬೆಲ್ಲವನ್ನ ಕಳಸಗಳು, ಹೋಗದೆ ಮುಗಲ ಶರೀವಿಗೆ ನಿನ್ ಕಣ್ಣೀರ ಗಂಟ ಕಾಣಿಸ್ತವ ಅಲಗಂಟಾರ ನೋಡು ಬಿರಿ ನೀರೇ ಭಾವ.
1: ಸರಿ ಕಣ್ ಭಾವ.
0: ಸರಿ ಭಾವ ಅಂದ್ರು ಶಿವ. ಇನ್ನ ಮುಂದಕ್ಕೆ ಹೋದ್ರೆ ಕರ್ಕೊಂಡು ನೋಡು ಭಾವ, ಎಂಟು ಸುತ್ತಿನ ಕೋಟೆ ಗಂಟೆ ಗೊಲ್ಲರಪ್ಪಾರ ಮೇಲೆ ತೊಂಕಣಿ ಹುಲಿಮಕಾನ ಪಟ್ಟಣಕ್ಕೆ ನಾಡಿನ ಕಳ್ಳರಿಗೆ ಅಸಮಾನ ಭಾವ. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಹೋದ್ರು ಬಾ ಭಾವ, ನಾ ತೋರ್ಸ್ಕೋ ತೋರ್ಸ್ಕೋ ಹೋಗ್ತಾ ಇದ್ದೀನಿ, ನಾನು ಹಿಂದೆ ನೀನು ಬರ್ತಾ ಇರು ಅಂತೇಳಿ ನಾರಾಯಣ ಮುಂದೆ ಮುಂದೆ ಶಿವ ಹಿಂದೆ.
1: ಹೌದಪ್ಪ.
0: ಮತ್ತೆ ಬಾವಾ ಎಲೆಯ ತೋಟ ಅದಿಂದೆ.

0: ಎಲೆಯ ತೋಟದಿಂದ ಮನಿಗಿದ ಹುಲಿ ಕರಡಿ ತಲೆಯ ಬೈರುಂಡ ಗಸಿಂಹವ ಎಬ್ಬಾವು. ಆ ಪಟ್ಟಣ ಸುತ್ತ ಒಂದೇ ಸುತ್ತಾಕೊಂಡು ಮನಿಗಿದೆ ನೋಡ್ಬಾವ ಎಬ್ಬಾತಿಲ್ ಬಾಯಿ ತಿರ್ಕೊಂಡು
1: ನೋಡ್ದೆ ಬಾವ
0: ಈ ಪಟ್ಟಣಕ್ಕೆ ಇದೇ ಓಣಿ ಅಂತೇಳಿ ನುಗ್ಬಿಟ್ರೆ ಹೋಗಿ ಎಬ್ಬಾವನು ಅಟ್ಟೆಗೆ ಸೇರ್ಕೋಬೇಕು ಕಣಯ್ಯ. ಸರಿ ಕಣಪ್ಪ. ಹಾಗ ಇನ್ನ ಮುಂದಕ್ಕೆ ಬಂದ್ರು ಬಾವಾ ಹಸ್ ಮಿಸ್ಕದ್ರೆ ಕತ್ಲೆ ಮಿಸ್ಕದ್ರೆ ಜ್ಯೋತಿ ಒಳದಂಗೆ ಸುಸ್ತಾಟಬಲ್ಲ ಸಾದೇವ ಅಂದ್ರೆ ಈ ಪಟ್ಟಣದ ಏಕ ಸಮ ಸಾದೇವನಿಗೆ ಗುರುತು ಇನ್ಯಾರಿಗೂ ಗೊತ್ತಿಲ್ಲ ಕಣಯ್ಯ.
2: ಸರಿ ಕಣಪ್ಪ. ಇನ್ನ ಮುಂದಕ್ಕೆ ಬಂದ್ರು ಬಾವಾ ಮನೆಯ ಕ್ವಾಟೆಗೆ ಒಳ್ಳೆ

ಮಣ್ಣಿನ ಕ್ವಾಟೆಗೆ ಬಿನ್ನುವಿಲ್ಲದ ಕಲ್ಲು, ಉಳಿ ಸುತ್ತಿಗೆ ತಗೊಂಡು ತಿದ್ದುದಲ್ಲ ನೋಡಯ್ಯ ಬಾವ, ಪರ್ವತನ ಕಿತ್ಕ ಬಂದು ಮಡಗಿರೋದು. ಇದು ಒಂದು ಬೆಟ್ಟದ ಕನಗತ್ತಿದ್ರಿ, ಪಟ್ಟಣಕ್ಕೆ ಕಳತನಕ್ಕೆ ಹೋಗ್ಬೋದಿರೋ ಸಾಧ್ಯವಿಲ್ಲ ಕಣಯ್ಯ. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಬಂದ್ರು ನೋಡು ಬಾವ, ಅಗಲಾಡದಿರಿ ಉಂಟು ಮಗದಿಟ್ಟಿ ಕೊತ್ತಾಲ ಜಗಳ ಮಾಡ ಬಂಟನಿಗೆ ಕಲಿಬೇಕು. ಈ ಜಗದಲ್ಲಿ ಇಂಥ ರಾಜನ ಸರಿ ಸಮಾನವಾದಂಥವ್ರು ಯಾರೂ ಇಲ್ಲ. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಬಂದ್ರಂತೆ ಬಾವ, ಇನ್ನ ಎಷ್ಟು ದೂರ ಹೋಗ್ತಾ ಇದೆಯೇ? ಸರಿ ಬಾರಪ್ಪ ಅಂತೇಳಿ ಬಿದಿರು ತಟ್ಟೆ ವರದಿ ಒಟ್ಟೇರುಗಳ ಎಣಗದ್ರಂತೆ. ಒಟ್ಟೇರುಗಳನ್ನ ಎಣದಿ ಆನೆ ಚರ್ಮನ ಹಿಂಬಿಡಿಸಿಕೆ ಮಾಡಿ ತಗೊಂಡು ಹೋಗಿದ್ರಲ್ಲ, ಆ ಚರ್ಮನ ಹಾಕಿದೆ ಹೆರುಗಳ ಮಾಡಿದ್ರು. ಆ ದೋಣಿ ಒಳಗೆ ಬರಬೇಕಾದ್ರೆ ನಾರಾಯಣ ಮುಂದೆ ಶಿವ ಹಿಂದೆ,

0: ಹುಟ್ಟಾಕೊಂಡ ಅಗಳನೆಲೆ ಬರ್ಬೇಕಾದ್ರೆ ಶಿವ ಹಿಂದೆ ಕುಂತಿದ್ರು ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ವೇ?
1: ಏನ್ ಮಾಡಿದ್ರಣ್ಣ
0: ಬಾಬಾ, ಆ ಬ್ರಹ್ಮಚಾರಿ ನಮಗೆ ಕನಗಾತ್ರಿ ಮಾಡಿಕೊಟ್ರಲ್ಲ,
1: ಹೌದು,
0: ಒಂದು ಕಲ್ಗೋ ಮರಕೋ ಬುಟ್ಟಿ ಇದ್ರ ಅರ್ಥ ನೋಡ್ಲೇ ಇಲ್ವಲ್ಲ ನಾವು ಬಾಬಾ. ಈಗ ಮುಟ್ಬೇಡ ಅದನ್ನ, ಯಾಕೆಂದ್ರೆ ಮಧ್ಯ ಸಮುದ್ರದಲ್ಲಿ ಇದ್ದೀವಿ
1: ನಾವಿಬ್ರು.
0: ಆಚೆ ಹೋಗಿ ಒಂದು ಮರಕೋ ಒಂದು ಗ್ವಾಡೆಗೋ ಒಂದು ಆರೆ ಕಲ್ಗೋ ಬುಟ್ಟಿ ಅರ್ಥ ನೋಡ್ಕೊಳ್ಳೋಣ, ಈಗ ಮಾತ್ರ ಮುಟ್ಬೇಡ ಬಾಬಾ. ಶಿವ ಕೇಳಿಲ್ಲ ಎಡ್ ಶಿವ, ಹಿಂಗಾಯ್ತದೆ ಅನ್ನೋದು ಗೊತ್ತಿಲ್ಲ.
1: ಗೊತ್ತಿಲ್ಲ
0: ಕನಗಾತ್ರಿನ ಎತ್ಕೊಂಡು ಯಾವಾಗ ಒಂದು ಮರಕ್ಕೆ ಮುಡ್ಗದ ಮರ ಮುಗತ್ತು, ಮರ ಯಾವ ಮುರ್ಕೊಂಡು ಸಮುದ್ರ ಬೀಳ್ತು, ಸಮುದ್ರ ಮಣ್ಣ ಒಡೆದದ್ದೆ ಹರಗ್ಲ ಮುಗಿಸ್ಕತ್ತು. ಇವರಿಬ್ರು ನೀರೊಳಗೆ ಮುಳುಮುಳುಗಿ ಮುಳುಮುಳುಗಿ ಹೇಳ್ತಾರೆ
1: ಶಿವನಾರಾಯಣ
0: ಹೆಂಗೆ

ಓದ್ನಲ್ಲೋ ನಾರಾಯಣ ಅಂತ ಶಿವ ಹೇಳ್ತಾರೆ, ಓದ್ನಲ್ಲೋ ಶಿವನಿ ಅಂತ ನಾರಾಯಣ ಹೇಳ್ತಾರೆ. ಇಬ್ರು ಮುಳುಮುಳುಗಿ ಮುಳುಮುಳುಗಿ ಹೇಳ್ತಾವ್ರೆ ಮಧ್ಯ ಸಮುದ್ರದಲ್ಲಿ. ಇದೇನು ಕೇಳಿಸ್ಕೋತು ಅಂದ್ರೆ, ಏಳ್ತ

ಸರ್ಪ ಕೇಳಿಸ್ಕೊತು, ಓದ್ನಲ್ಲೋ ನಾರಾಯಣ, ಓದ್ನಲ್ಲೋ ಶಿವ ಅನ್ನೋದ. ಇದ್ಯಾರು ಇಷ್ಟೊತ್ತಿಲ್ಲಿ ಹಿಂಗೆ ಬಿಡ್ಕೋತಾರಲ್ಲ ಓದ್ನಲ್ಲೋ ನಾರಾಯಣ ಅಂತ ನೋಡ್ಬೇಕಂತೇಳಿ ಯಾವಾಗ ಸರ್ಪ ಬಾ ನೀರೊಳಕ್ಕೆ ನುಗ್ತು ನೀರೆರಡು ಭಾಗ ಆಗೋಯ್ತು. ಆಗ ಈ ಶಿವನಾರಾಯಣ ಇಬ್ಬರನ್ನು ಸಡೆ ಮೇಲೆ ಕುಂಡಿಸ್ಕೊಂಡು ಸಮುದ್ರದಿಂದ ಆಚೆಗೆ ತಗೊಂಡು ಬಿಟ್ಟುಬಿಡ್ತು. ಆಗ ಶಿವ ಹೇಳ್ತಾರೆ, ಬಾಬಾ ಇದನ್ನ ಸೃಷ್ಟಿ ಮಾಡಿ ನಾವು ಬಿಟ್ಟಿರೋದ್ಕಲ್ವೇ ಇವತ್ತು ನಮ್ಮನ್ನ ಕಾಪಾಡೋದು, ಇದಕ್ಕೆ ವರ ಕೊಡಿಕಿಲ್ವನಯ್ಯ, ಕೊಡಯ್ಯ ವರನ ಅಂದ ಶಿವ. ಅಲ್ಲ ಕಣಯ್ಯ, ನಾನು ಕೊಡ್ತಿದ್ನೆ ವರನ, ನೀನೇ ಅಲ್ವೇ ಕೊಡಯ್ಯ ಅಂದ ನಾರಾಯಣ. ಆಗ ಅವಗೆ ಶಿವ ವರ ಕೊಡ್ತವನೇ,

ಅವ್ಗೆ ವರ ಕೊಟ್ರು. ಯಾವ ರೀತಿ ಹಂಚಿತವ್ರೆ ಈಶಾನ ಅಂದ್ರೆ, ಅವನ ಹಲ್ಲಿಗೆ ಒಂದು ಸೊಲಗಿಸ

ಮನೋವನ್ನು ಸ್ವಲಗಿಸ, ಮನಸ್ಸಿನಲ್ಲಿಗೆ ಒಂದು ಪಡೀಸ, ನೂರೊಂದು ದಿರ ಕಚ್ಚಿದ್ರೆ ಒಂದು ಸರ್ಪನೀಸ, ನೂರೊಂದು ಸರ್ಪ ಕಚ್ಚಿದ್ರೆ ಒಬ್ಬ ಮನಸ್ಸಿನೀಸ. ಈ ರೀತಿ ಕೊಟ್ಟಿ ಸ್ವಾಮಿ ಆವಾಗ ಈಸನ ಹೋಗಪ್ಪ ಅಂತೇಳಿ ಮೈಸೂರು ಕಳಿಸ್ಬಿಟ್ರಂತೆ. ಆಗ ಶಿವನಾರಾಯಣ ಆವಾಗೆ ವರ ಕೊಟ್ಟು ಮುಂದಕ್ಕೆ ಬರುವಾಗ ನಾರಾಯಣ ಹೇಳ್ತಾರೆ, ಬಾಬಾ

0: ಯಾವಾಗ ಪರಮೇಶ್ವರ ಮೇಘಗಳ ಗಾಳಿ ಒಳಗೆ ನಿಂತ್ಕೊಂಡು ಪಟ್ಟಣಕ್ಕೆ ಧೂಳ್ತಾ ಉರ್ಬೋದ್ರಂತೆ, ಆ ಪಟ್ಟಣದಲ್ಲಿ ಜನಗಳೆಲ್ಲ ಎಕ್ಕಂಡು ಆಗಿ ಮನಗಿದ್ರು. ಅವಾಗ ಬಾಬಾ ತಗೋ ಈ ಚಿನ್ನದ ಚಾಕ, ಇದೇ ನೇರದಲ್ಲಿ ಕನ್ನ ಕೊರಿಬೇಕು, ಕೊಡೆಯಲ್ಲಿ ಕನಗಾತ್ರಿನ ಅಂತೇಳಿ ನಾರಾಯಣ ಕನಗಾತ್ರಿ ಇಸ್ಕೊಂಡದೆ ಒಂದು ಆಳು ನುಗ್ಗು ಒಂದು ಕನ್ನ ಕೊರೆದು ಮುಡುಗುಟ. ಬಾಬಾ ನೀನು ಮುಂದೆ ನಡೆಯಪ್ಪ ಅಂತ ನಾರಾಯಣ ಅಂದ. ಇಲ್ಲ ಕಣಯ್ಯ ನೀನು ಮುಂದೆ ನಡೆಯ ಅಂತ ಶಿವ ಅಂದ. ಇವರಿಬ್ಬರಿಗೂ ಬಿದ್ದೈತೆ ಅಲ್ಲಿ ವಾದ. ಶಿವ ಪುಕ್ಕುಲು ಶಿವ ಅಲ್ಲ, ಮನೇಲೇ ಹೇಳುದು ನನ್ನ ಮುಡದಿ ಹೋಗ್ಬೇಡ ಕಳ್ಳನಾರಾಯಣನಿಗೆ ಮೋಸ್ಕಣ್ಣ ನಾರಾಯಣನಿಗೆ ಅಂತ. ನನ್ನ ಮುಡದಿ ಮಾತ್ರ ಮೀರಿ ಬಂದೆ. ಅಲ್ಲಿ ನೋಡಿದ್ರೆ ನಿನ್ನ ತಲೆ ಕಂಟಕ ಅಂತೇಳಿ ಗೌಳಿ ನುಡಿಯಿತು, ಇಲ್ಲಿ ನೋಡಿದ್ರೆ ಸಮುದ್ರದಲ್ಲಿ ಶಿವನಾರಾಯಣ ಇಬ್ರು ಸೇರಿ ಮುಳುಗೋಯ್ತಿದ್ದೋ, ಈಗ ನೋಡಿದ್ರೆ ನನ್ನ ಮುಂದೆ ನಡಿ ಅಂತಾನಲ್ಲ, ಏನಾರ ಅಕಸ್ಮಾತ್ ಸಿಗಾಕಂಡ್ರೆ ನಾನು ಇಲ್ಲಿ ಸಾಯೋದು, ನನ್ನ ಮುಡದಿ ಪಾರ್ವತಿ ಅಲ್ಲಿ ಸಾಯೋದು
1: ಸರಿ ಇಲ್ಲ,
0: ಇವೆಲ್ಲ ಸರಿ ಇಲ್ಲ. ಅಕಸ್ಮಾತ್ ಏನಾರ ನಾನು ಮುಂದೆ ಹೋಯ್ತೀನಿ ಸಿಗಾಕತ್ತೀನಿ, ನಾನು ಏನಾರ ಹಿಡ್ಕೊಬಿಟ್ರು ಗಾಜಿನ ಕಂಬಕ್ಕೆ ಕಟ್ಟಾಕಿ ಜಡೆ ಮುಡಿಗಳನ್ನ ಶಿವ ನಾರಾಯಣ ಅನ್ನೋದು ಕಾಣದೆ ನಮ್ಮನ್ನ ಅಜ್ಜಲ್ ರಕ್ತ ಇಲ್ಲಿ ಒಂದು ಹೊಡೆದು ಬಿಡ್ತಾರೆ ಇವರು. ನಾವು ಇಲ್ಲಿ ಸಾಯೋದು ಕೈಲಾಸದಲ್ಲಿ ಇರಬೆಂಬತ್ ಕೋಟಿ ಜೀವರಾಕ್ಷಿಗಳೆಲ್ಲ ಅನ್ನ ಇಲ್ಲದೆ ಅವ್ರ ಅಲ್ಲೆಲ್ಲ ಪ್ರಾಣ ಬಿಡೋದು, ಇವೆಲ್ಲ ಸರಿ ಇಲ್ಲ ಬಾಬಾ. ನಾನು ಮಾತ್ರ ಮುಂದೆ ಹೋಗಲ್ಲ, ನೀನು ನಡಿ ಎಂದ. ಸರಿ, ಅವಾಗ ನಾರಾಯಣ ಹೇಳ್ತಾರೆ ನೋಡಯ್ಯ, ನಾನೇ ಮುಂದೆ ಹೋಗ್ತೀನಿ, ಕಾಲು ಬಿಟ್ಟು ಅಳ್ಳಾಡಿಸ್ತೀನಿ, ಯಾರು ಅಕಸ್ಮಾತ್ ಏನಾರ ಹಿಡ್ಕೊಬಿಟ್ರೆ ನನ್ನ ಶಿರ್ಸ ಕುಯ್ಕೊಂಡು ನೀನು ಕೈಲಾಸ ಹೊಂಟಗಯ್ಯ ಅಂದ ನಾರಾಯಣ. ಶಿವ ಹೇಳ್ತಾನಲ್ಲ, ಇವನು ಮುಂದೆ ಹೋಗಿ ಕಾಲು ಬಿಟ್ಟು ಅಳ್ಳಾಡ್ಸನಂತೆ, ನಾನು ಇವ್ನು ಶಿರ್ಸ ಕುಯ್ಕೊಂಡು ಕೈಲಾಸ್ಕೋಬೇಕಂತೆ. ಯಾವ್ದು ಇದು ಆಗ್ಲಿ ಕಣಪ್ಪ ಅಂದ. ಸರಿ, ಕಾಲು ಬಿಟ್ಟು ಅಳ್ಳಾಡ್ಸ್ತಾ ಯಾರು ಬಂದು ಹಿಡ್ಕೊಳ್ಳಿಲ್ಲ, ಹನ್ನೆರಡು ಮರದ ಜೊಳ್ಳೆ ಬಿಟ್ಟು ಅಳ್ಳಾಡ್ಸ್ತಾ ಯಾರು ಹಿಡ್ಕೊಳ್ಳಿಲ್ಲ. ನಾರಾಯಣ ಮುಂದೆ ಶಿವ ಹಿಂದೆ ಒಳಗಡೆ ನುಗ್ಬಿಟ್ರು, ಎಲ್ಲ ಹಾಸ್ಕೊಂಡು ಹೊತ್ಕೊಂಡು ಪಟ್ಟೆ ದೇವಂಗನ ಮುನಿಗಿದ್ರಲ್ಲ. ಅವಾಗ ನಾರಾಯಣ ಹೇಳ್ತಾರೆ, ಬಾಬಾ ಪಟ್ಟೆ ದೇವಂಗವ ಹಾಸ್ಕೊಂಡು ಒದ್ಕೊಂಡು ಮನೆಗವರೇ, ಯೋರ ಕೊಟ್ಟಿ ನಮಗೆ ಮಡಗಿದ್ದೆ, ಬಾಬಾ ಪಟ್ಟೆ ದೇವಂಗನ ಹಾಸ್ಕೊಂಡು ಹೊತ್ಕೊಂಡು ಮನೆಗವರೇ ರಪ್ ಕೊಟ್ಟು ಮಡಗಿದ್ದೆ,
1: ನಮಗೆ
0: ಕಿತ್ಕೊಂಡು ಬಟ್ಟು ಬಿಟ್ಟ ಗರಿಯಯ್ಯ ಅಂದ. ಅಯ್ಯೋ ಎದ್ಗಿದ್ ಬಿಟ್ಟಾರ ಕಣಯ್ಯ, ಅಯ್ಯ ಅವ್ರು ಎದ್ದು ಬರೋದಕ್ಕೆ ನಾವು ದೇಶ ಸೇರ್ಕೋತೀವಿ ಬಾಬಾವ. ಸರಿ, ಎಲ್ಲರ ಬಟ್ಟೆಗಳು ಎತ್ಕೊಂಡೇ ಎರಡು ಪಂಜು ಮಾಡಿದ್ರು, ಎರಡು ಪಂಜು ಮಾಡಿ ಹುರುಗಂಡು ಬಿಟ್ಟು ಮಡಗದ್ರಂತ ದಗ್ಗಂತ ಹತ್ಕೊಂಡು ಎರಡು ಪಂಜು. ಆಗ ನಾರಾಯಣ, ಬಾಬಾ ಎರಡು ಪಂಜು ಹಿಡ್ಕೋ ಅಂತ ಶಿವನಕಾಯಿಗೆ ಪಂಜು ಕೊಟ್ಟುಬಿಟ್ಟು, ಆಗ ನಾರಾಯಣ ಏನ್ ಮಾಡ್ತಾರೋ ಗೊತ್ತೇ, ಆ ಸಟ್ಟ

ಆಸಾಸ್ ಪಟ್ಟಾರ ಮೀಸ ಮೀಸೆ ಗಂಟಾಕದೆ ಚಿಮ್ರು ಗಂಟ, ಲಕ್ಷಾಂತರ ಜನನೆಲ್ಲ ಹಂಗೆ ಉಂಟಿಸ್ಬಿಟ್ಟ ನಾರಾಯಣ. ಅಯ್ಯೋ ಬಾಬಾ, ಮೀಸೆ ಗಂಟಾಕುವಾಗ ಎದ್ಬಿಟ್ಟಾರ ಕಣಯ್ಯ. ಅಯ್ಯೋ, ಅವ್ರ ಮೀಸೆ ಕಿತ್ಕ ಬರುತ್ತೋ, ನಾವು ದೇಶ ಸೇರ್ಕೋತೀವಿ ಬಾ ಬಾವಾ. ಅವಾಗ ಇನ್ನ ಮುಂದೆ ಬಂದ್ರು, ಬಾಬಾ ನೋಡು ಓಜು.

ಬಾಬಾ ನೋಡು ಓದ್ಗಳು ಬೀದಿ ಗಾಜಿಗೋದ್ ನೋಡು, ಗಾಜಾದುಪ್ಪುರಕ್ಕೆ ಗಲ್ಡಿ ಸ್ವಾದ್ನೆ ಮೇಗಳಪುರಕ್ಕೆ ನಾ ಹೋಗ್ಲಾರ ಬಾವಾ. ಓಜುಗಳು ಬೀದಿ ಅಂದ್ರೆ ಅದೇ ಆಯ್ದ ಮುಸ್ತಾಫ್ಗಳೆಲ್ಲ ಮಡಿಕೊಂಡು ಮಾತುಕತೆ ಇಲ್ಲ ಕುಂತಿದ್ರಂತೆ. ಶಿವನಿಗೆ ತೋರಿಸ್ಕೊಂಡು ನಾರಾಯಣ ಬಾ ಅಂತೇಳಿ ಮುಂದೆ ಮುಂದೆ ಹೋಯ್ತವ್ರೆ ನಾರಾಯಣ ಶಿವನ್ ತೋರಿಸ್ಕೊಂಡು ಬಾವಾ ನೋಡು ಬಾವಾ ಕಾಲ.

0: ಬಾವ ನೋಡು, ಕಾಲಚ್ಚರಿಕಿಟ್ಟವಳೆ, ಕೈ ಅಚ್ಚರಿಕಿಟ್ಟವಳೆ, ಅರಗಣು ಬಿಟ್ಟವಳೆ, ತೆರಬಾಯಿ ತೊರೆದವಳೆ, ಗೊರಕು ನಿದ್ರೆಯಲ್ಲಿ ಹೊರಗಿರುವಂತ ಹೆಣ್ಣು ಯಾವುದು ಒಂದಾ?
1: ಯಾವ್ದು ಹೇಳ ಬಾಬಾ? ವಿಷಯ
0: ಬಾಬಾ,

0: ಬಾಬಾ ನೋಡು, ಮೂಗ್ಳ ಕೊಳೆಯವಳು, ಮೂಗ್ಳ ನೊಣದವಳು
1: ಅವಳು,
0: ಅರಗಣ್ಣ ಬುಟ್ಟಿ ತೆರಗಣ್ಣ ತೆರೆದಿ, ಮನಗಿರುವಂತ ಹೆಣ್ಣು ಬದುಕ ಯಾವುದು ಅಂದ
1: ಹೇಳ ಬಾಬಾ.

ತಂದು ಮನೆಗೂ ಕೊಟ್ಟು ಮನೆಗೂ ಚಾಡಿ ಇಕ್ಕುವಂತ ಅಸ್ತಿನ ಜಾತಿ ಹೆಣ್ಣು. ಸರಿ ಕಣಪ್ಪ, ಇನ್ನ ಮುಂದಕ್ಕೆ ಬಂದ್ರು ಬಾಬಾ ಹುಟ್ಟಿರುವಂತ ಸೀರೆಯ

0: ಇವಳು ಜಾತಿ ಕುಲ ಗೊತ್ತಿಲ್ವಲ್ಲ ಬಾವಾ. ಅಯ್ಯ, ಹುಟ್ಟಿರುವಂತ ಸೀರೆನ ಬುಳ್ಬುಳ್ ನಳದಾಕ್ಬಿಟ್ಟು ಮಂಡ್ಯಲಿರ್ತಕ್ಕಂತ ಮರಗ ಮಾಸೈತವೆಂತ ತಲೆಗೆ ಕೈ ಕೊಟ್ಕೊಂಡು ಮನಿಗಿರುವಂತ ಬದುಕಿ ಯಾವುದು ಅಂದ. ಇದು ಕಿತ್ತುಂಬು ಜಾತಿ ಎಲೆ ಹೆಣ್ಣು, ಇವಳನ್ನ ಯಾವ ಗಣಸು ಏನು ಮಾಡಿಕ್ ಆಗುದಿಲ್ಲ ಕಣಯ್ಯ. ಸರಿ ಕಣಪ್ಪ, ಬಾರಯ್ಯ ಬಾವ ಅಂದ್ರು. ಬಾವಾ, ಎಲ್ಲಾ ಜಾತಿ ಹೆಣ್ಣು ನೋಡಿದ ಇನ್ನೊಂದ್ ಜಾತಿ ಹೆಣ್ಣಿರ್ಬೇಕಲ್ಲಯ್ಯ. ಅದೇ ಪತುಮ ಜಾತಿ ಹೆಣ್ಣು. ಅಯ್ಯೋ ಶಿವ, ಆ ಪತುಮ ಜಾತಿ ಹೆಣ್ಣಿರೋ ಜಾಗಕ್ಕೆ ಕರ್ಕೊ ಹೋಯ್ತಾ ಇದ್ದೀನಿ ಬಾ ಅಂದ ನಾರಾಯಣ. ಇನ್ನ ಮುಂದಕ್ಕೆ ಹೋದ್ರಲ್ಲ ಕನಗಾತ್ರಿ ಎತ್ಕೊಂಡಿದ್ದೆ ಕಂಚಿನ ಕ್ವಾಟಿಗೆ ಬಟಾಂ ಬೈಲ್ ಕನ್ನ ಹೊಡೆದು ಬಿಟ್ರು ಶಿವನಾರಾಯಣ ಇಬ್ರು ಸೇರಿ
1: ಅಲ್ಲೇ
0: ಪಟ್ಟಣಕ್ಕೆ ಗಾಳಿ ಬೀಸುವಂಗೆ. ಅಲ್ಲಿ ಗಂಟನನ್ನು ಸುಮ್ಗೆ ಇದ್ದ ಶಿವ ಇಂಚರೆ ಪದ್ದುಮ್ ಜಾತಿ ಹೆಣ್ಣು ಅಂತ ಯಾವಾಗ ಹೇಳಿದ್ರು ನಾರಾಯಣ ನೋಡು ಇಲ್ಲಿ ಗಂಟ ನೀನ್ ಮುಂದೆ ಬರ್ತಿದೆ, ನಿನ್ನಿಂದ ನಾನು ಬರ್ತಿದ್ದೆ, ಈಗ ನಾನು ಮುಂದೆ ಹೋಯ್ತೀನಿ, ನನ್ನಿಂದ ನೀನ್ ಬಾರಯ್ಯ ಅಂದ ಶಿವ.

0: ಈ ಶಿವನಾರಾಯಣ ದುಳ್ತ ಉರುಬಿದ್ದು ಯಾತಕ್ಕೆ ತಗಲಿರಲಿಲ್ಲ ಅಂದ್ರೆ, ಒಂದು ತೂಗ್ದಿವಿಗೆ ಒಂದು ಗಿಣಿಗೆ ತಗಲಿರ್ಲಿಲ್ವಂತೆ
1: ಗಣಪತ್ರಾಜ ಪಟ್ಟದಲ್ಲಿ.
0: ಆ ಗಿಣಿ ಜೀವ ಮಹಾತ್ಮ ಬುಡ್ಕೋತಾ ಇದೆ, ಕಳ್ಳರು ಬತ್ತರೆ ಕಳ್ಳರು ಬತ್ತರೆ ಕಳ್ಳರು ಬತ್ತರೆ ಅಂತ ಬುಡ್ಕೋತಿದೆ ಗಿಣಿ. ಈ ಗಣಪತ್ರಾಜ ಏನ್ ಮಾಡಿದ ಅಂದ್ರೆ, ಏಳು ಬಾಕ್ಲು ಸೇರಿಸಿ ಒಂದಕ್ಕೆ ಕತ್ರಿಬೀಗ ಮಡಗಿದ. ಆ ಕತ್ರಿಬೀಗ ಏನ್ ಮಾಡ್ತದೆ, ಕಳ್ಳರು ಬತ್ತದ ಕಳ್ಳರು ಬತ್ತದೆ ಅಂತ ಒಂದೇ ಉಸಿರು ಬುಡ್ಕೋತಾ ಇದೆ. ಈ ಶಿವ ಮುಂದೆ ಹೋಯ್ತಿನಲ್ಲ, ಏನಿದ ಹಿಂಗ್ ಬಡ್ಕೋತದಂತ ಎತ್ತದೆ ಹೊಡೆದು ಬಿಟ್ಟ ಆ ಕತ್ರಿಬೀಗಕ್ಕೆ, ಹಿಡ್ಕೊಬಿಡ್ತು ಶಿವನ್ ಕೈಯ.
1: ಅಯ್ಯೋ ಪಾಪ
0: ಬಾಬಾ,

0: ನೋಡು ನನ್ನ ಕೈ ಆಯ್ತು ಬಾರಪ್ಪ. ಬಾವಾ ಮೇಗಳ ಮಂಚಲ್ಲಿ ಪದ್ಮ ಜಾತಿ ಹೆಣ್ಣದೆ ನೋಡಬಾರೋ ಅಂತ ನಾರಾಯಣ. ಅಯ್ಯೋ ಹೆಣ್ಣನ ಮನೆ ಮಾರೋಯ್ತೋಯ್ತು, ನನ್ನ ಕೈ ಹೋಯ್ತು ಬಾರೋ ನಾರಾಯಣ ಅಂತ ಶಿವ ಅಂದ. ಓಹೋ ನಿನ್ನ ಕೈಯೇ ಮಾಯಿ ದುಳ್ತವ್ರು ಬಂದಂತೆ ನಾರಾಯಣ ಕೈ ಬಿಡ್ತು. ಏಳು ಬಾಕ್ಲು ಕಳ್ಕೊಂಡದ್ದೆ ನಾರಾಯಣ ನಿಂತಿರುವಂತ ಜಾಗನ ಬಿಟ್ಟದೆ ಶಿವ ಒಂಟೋದ. ಎಲ್ಲಿಗೆ?
1: ಎಲ್ಗಣ
0: ಪದ್ಮ ಜಾತಿ ಹೆಣ್ಣು ಮನೆಗಿರುವಂತ ಸ್ಥಳಕ್ಕೆ ಹೋಗಿ ಆ ಹೆಣ್ಣಿನ ತಲ್ದಸಿ ಒಳಗೆ ನಿಂತ್ಕೊಂಡ ಶಿವ. ಶಿವ ತಲ್ದಸಿ ಒಳಗೆ ನಿಂತಿರುವಾಗ ನಾರಾಯಣ ಕೇಳ್ತಾನಲ್ಲ, ನಾವು ಬಂದಿರೋ ನೋಡಿದ್ರೆ ಕಳ್ತಾನಕ್ಕೆ, ನಿನ್ ಮುಂದೆ ಬಂದಲ್ಲ ಆ ಹೆಣ್ಣಿನ ತಲ್ದಸಿಲೋಗಿ ನಿಂತಿದೆಯಲ್ಲ ಯಾಕಯ್ಯ ಅಂದ ಶಿವ. ಶಿವನ್ನ ನಾರಾಯಣ ಕೇಳುವಾಗ ಬಾಬಾ

0: ತಡಗುಡಿ ನಾರಾಯಣನಿಗೆ ಏನ್ ಜ್ಞಾನ ಅಂದ್ರೆ ತಡಕಾಡೋದೆ ಜ್ಞಾನ ಅಂದಂಗೆ ನಾರಾಯಣನಿಗೆ ಭಯ, ಯಾಚಾರ ಇದ್ದಾರೋ ಎಲ್ಲಿ ಬಂದ್ಬಿಟ್ಟಾರೋ ಅಂತ
1: ಭಯ.
0: ಶಿವ ನೋಡಿದ್ರೆ ಎಣ್ಗೆರಿಕೊಂಡೋಗಿ ತಲದಸಿಲ್ ನಿಂತವನಲ್ಲ, ಏನ್ ಮಾಡ್ಲಿ, ಯಾಕೆ ಹೋಗಿ ಆ ಹೆಣ್ಣಿನ ತಲದಸಿಲ್ ನಿಂತಿದೆಯಲ್ಲ ಅಂದ ನಾರಾಯಣ. ಬಾಬಾ ಒಂದು ಬಂಗಾರ ಅಲ್ಲ, ನೀನ್ ನೋಡ್ಕೊ ಹೆಣ್ಣು ಮಾತ್ರ ನನಗೆ ಇದ್ಬಿಡ್ಲಿ ಅಂದ ಶಿವ.
1: ಏನು ಬೇಡ ನನಗೆ,
0: ಕೊಟ್ನಲ್ಲ 8,000 ಅಪ್ಪುಂತಿನ ಏನ್ ಮಾಡೋದು. ಹಾ ನಾರಾಯಣ, ಮಂಚ ಸಹಿತ ಎತ್ತಯ್ಯ ನನ್ನ ಕೈಲಾಸ್ಕಂತ ಹೊರ್ತೀನಿ. ನಿಮ್ಮ ಮಕ್ಕ ಪಾರ್ವತಿ ದೇವಿನ ನಾನು ಬಿಟ್ಬಿಟ್ರು, ಇವತ್ತೇ ಬಿಟ್ಬಿಟ್ಟೇನೋ, ಈ ಕಡ್ತಿಲ್ವೇ ರಾಮಾಯ ಮಾತ್ರ ನಾನು ಬಿಡ್ಲಾರೆ. ನನ್ನ ಕೈಯಲ್ಲಿರುವಂತ ಮುದ್ರೆ ಉಂಗ್ರ ಒಂದು ಭಾಗ ಇದ್ರೆ ಈ ರಾಮಾಯಣ ಒಂದು ಭಾಗ ಉರಿತವಳೆ, ಇವಳು ಮಾತ್ರ ನಾನು ಬಿಟ್ಟಿರ್ಲಾರೆ ಅಂದ ಶಿವ. ನಾರಾಯಣ ಬೆಪ್ಪಾಗಿ ನಿಂತ್ಕೋಬಿಟ್ಟ. ಕಡೆ ಒಳಗೆ ಶಿವ ಕೇಳ್ತಾನೆ, ಬಾವಾ ಏನಯ್ಯ ಈ ಹೆಣ್ಣು ಯಾವ ಜಾತಿಯಪ್ಪ ಅಂದ. ಕೊಡ್ತೀನಿ ನೋಡಿ ನಿನ್ಗೆ ಅಣಮಟ್ಟದ ಗಸ್ಕಾನ ಅಂದ ನಾರಾಯಣ. ಅಪ್ಪ ಹೆಣ್ಣಿನ ಜಾತಿ ಕುಲ ಕೇಳಿದ್ ಹೀಗೆ ನೋಡಿ ನಿನ್ಗೆ ಮಾಡ್ತೀನಿ ಸರಿಯಾಗಿ ಅನ್ಬಿಟ್ಟು ನಾರಾಯಣ ಹೇಳ್ತವನಾಗ,

0: ಬಡಗಲ ದೇಶಕ್ಕೆ ರಾಜ ದಂಡೆತ್ತೋಗಿದಾಗ ಆ ರೆಡ್ಡಿ ಮಾದಿಗ್ರ ಎಲೆಯನ್ನ ಮೆಚ್ಚಿ ತಂದು ಕೈಸರೆ ಮಾಡ್ಕೊಂಡು ಇರಿಸ್ಕೊಂಡಿದ್ದ
1: ಗಣಪತ್ ರಾಜ.
0: ರೆಡ್ಡಿ ಮಾದಿಗ್ರ ಹೆಣ್ಣು ಅಂದ್ರೆ ಸದ್ಯ ಮಾದಿಗ್ರ ಎಣ್ಣೆ ಕಣೆಯ ಅದು ಒಂದ ಕೆಟ್ಟ ಇದ್ ಕೆಲಸ ಅಂದ ಶಿವ. ಬಾಬಾ ವಲೇರನ್ನಯ್ಯ ಮಾದಾರಿ ಚೆನ್ನಯ್ಯ ನಮ್ಗೇನಾಗ್ಬೇಕಯ್ಯ? ಪಾಪ ನಮ್ ತಪೋಬಲದಲ್ಲಿ ಹುಟ್ಟಿರುವಂತ ಮಕ್ಕಳು ಕಣಯ್ಯ, ಆ ಮಗಳನ್ನ ನೋಡಿ ನೀನ್ ಕಣ್ಮಡಗದಲ್ಲ ಆ ಮಗಳಿಗೆ ದಿಷ್ಟಿ ಆಗ್ಲಿಲ್ವೆ?
1: ಸರಿಯನ್ ಬಾಬಾ ನಿನ್ಗೆ
0: ಇಕ್ಕಯ್ಯ ಚಿಲ್ಕದ ಬೆಟ್ಟ ಅಂದ ನಾರಾಯಣ. ಬೆತ್ತು ತುದಿಯಲ್ಲಿ ಕಪ್ಪನ್ನ ಎದ್ಕಂಡು ಶಿವ ಆ ಹೆಣ್ಣಿಗೆ ನಾನು ಇವಳನ್ನ ನೋಡು ತಪ್ಪಾಯ್ತು ಅಂತ ಗಡ್ಡದ ಮೇಲೂ ಮಕ್ಕದ ಮೇಲೂ ಬಟ್ಟಿಕ್ಕಂದಂತೆ.
1: ಶಿವ ಶಿವ ಶಿವ.
0: ಅವಾಗ ನಾರಾಯಣ ಮಡ್ಡಿ ಕಪ್ಪನ ತೆಗೆದು ಹುರುಬಿದ್ರು. ಕಡ್ತಿಯಲ್ವೇ ರಾಮಾಯಿ ಹುಟ್ಟಿರ್ತಕ್ಕಂತ ಸೀರೆ ಇರೋದು

0: ಬಂಗಾರ ಎಲ್ಲ ಕೆಳ ಕುದುರೈತು. ರಾಜನ ಮೈ ಮೇಲೆ ಧೂಳು ತವರ್ಬದ್ರಂತೆ. ಬಂಗಾರದ ಕಾಲ್ ಪೆಂಡ್ಯ ಚಿನ್ನ ಚಂದ್ರ ಆಯ್ದ ಎಲ್ಲ ಕೆಳಗಡೆ ಉದುರಾಯ್ತು. ಆ ನುಟ್ಟಿರ್ತಕ್ಕಂಥ ಆ ಸೆಲ್ಟ್ ಒಂದೇ ಅಲ್ಲದೆ ಇನ್ನೇನು ಇಲ್ಲ,
1: ಏನಿಲ್ಲ,
0: ಎಲ್ಲಾನು ಎತ್ಕೊಂಡು ಗಂಟು ಮೂಟೆ ಕಟ್ಟಿದ್ರು ಶಿವನಾರಾಯಣ. ಅವಾಗ ಖಜಾನೆ ಹತ್ರ ಬಂದು ನಾರಾಯಣ ಶಿವ ಖಜಾನಿಗೆ ಕನ್ನ ಕೊರದ್ರು. ಒಂದು ಬಂಗಾರಗಳೆಲ್ಲ ಏರಾಕೊಂಡ್ರು ಬೇಕಾದಷ್ಟು ಆಯ್ತು. ಒಂದು ಪಲ್ಲಾಚಿಲು ತುಂಬಿಕೊಂಡು ಪಟ್ಟದಾನೆ ತಂದದೆ ಆನೆ ಮೇಲೆ ಏರಾಕೊಂಡು ಒಂದು ಒನಕೆ ಗಾತ್ರ ತೂತು ಮಾಡಿದ್ರು. ಯಾಕೆ ಏಕ ಪಟ್ಟಣದ ಗಂಟ ಬಿಟ್ಕೊಂಡು ಒಂದು ಬಂಗಾರನ ಅಂತ
1: ಶಿವನಾರಾಯಣ.
0: ಅವ್ರ ಕಳ್ತಾನಕ್ಕೆ ಬಂದಿರೋದು ಒಂದು ಬಂಗಾರನೆಲ್ಲ ಗೋರ್ಕೊಂಡು ಹೋಗ್ಬಿಟ್ಟು ಕುಳ ಆಗಿಕಲ್ಲ.
1: ಇನ್ನೇನ್ ಕಡ
0: ನಾನು ಅಂತೇಳಿ ಗಣಪತ್ ರಾಜ ಅಹಂಕಾರದಲ್ಲಿ ಮೆರಿತಿದ್ನಲ್ಲ ಅವನು ಮದ ಮುರಿಕೆ.
1: ಹೌದು,
0: ಅವನ ಅಹಂಕಾರ ಮುರಿಕೆ ಸಲುವಾಗಿ ಶಿವನಾರಾಯಣ ಆ ಪಟ್ಟಣಕ್ಕೆ ಕಳ್ತಾನಕ್ಕೆ ಬಂದು ಒಂದು ಬಂಗಾರನೆಲ್ಲ ಗೋಣಿ ಚೀಲ ತುಂಬಿಕೊಂಡ್ರಂತೆ.
1: ಶಿವ ಶಿವ
0: ಒಂದು ಮೂಕ್ಕಿಟ್ಟಿನ ಬರ್ದೆ ಅವನು ಮುಂಗೈ ಕಟ್ಟಿದ್ರು.
1: ಏನಂತ
0: ಎಷ್ಟು ಆಳು ಬಂದಿ

0: ಎಷ್ಟೋ ಆಳು ಬಂದಿದ್ರಂತೇಳಿ ಅಬ್ಬೆ ಮಾತಾಡ್ಕಬೇಡವಂತೆ, ಅವ್ರಿಬ್ರೇ ಬಂದಿದ್ರಂತೆ ಯಾರಪ್ಪ ಅಂತೇಳಿ ಅವನು ಮೂಕಿಟ್ಟಿನ ಬರ್ದಿ ಅವನು ಮುಂಗೈ ಕಟ್ಟಿಬಿಟ್ಟು ಶಿವನಾರಾಯಣ ಭಟ್ಟಾಂಬೈಲ್ ಕನ್ನ ಹೊರದು ಬಿಟ್ರ ಪಟ್ಟಣಕ್ಕೆ,
1: ಗಣಪತಿರಾಜನ ಪಟ್ಟಕ್ಕೆ
0: ಎತ್ತಗಾರ ನೋಡು ಸೂರ್ಯನ ಬೆಳಕು ಹೊಡಿಬೇಕು ಅವನು ಪಟ್ಟಣಕ್ಕೆ, ಗಾಳಿ ಬೀಸಬೇಕು. ಆವಾಗ ಪಟ್ಟದಾನೆ ಮೇಲೆ ಒಂದು ಬಂಗಾರನೆಲ್ಲ ಏರ್ ಹಾಕೊಂಡು ಗಣಪತಿರಾಜನ ಪಟ್ಟಣ ತಾವಿಯಿಂದ ಹಿಡಿದು ಗುಂಡಾಪುರ ಕಂಠ ಏಕ ಸಾಲ ಬಿಟ್ಕೊ ಬಂದ್ಬಿಟ್ರು ಒಂದು ಬಂಗಾರನ.
1: ಹೌದು ಹೌದು.
0: ಆವಾಗ ಪಟ್ಟದಾನಿನ ಒಂದು ಕೆರೆ ಕಡೆ ಓಡಿಸ್ಬಿಟ್ಟು ಶಿವನಾರಾಯಣ ಬಂಗಾರದ ಕಾಳಿ ತಗೊಂಡೋಗಿ ಆ ಊರ ಕಾಳಕದೇವಿ ದೇವಸ್ಥಾನದಲ್ಲಿ ಒಳಗೆ ಇಟ್ರು. ಚಿನ್ನ ಚಂದ್ರಾಯುಧ ತಗೊಂಡೋಗಿ ಆ ಊರ ದ್ವಾರಬಾಗ್ಲಲ್ಲಿ ಮಡಗಿದ್ರು.
1: ಹೌದಪ್ಪ.
0: ಕಾಲ್ ಪ್ಯಾಂಡ್ಯ ತಗೊಂಡೋಗಿ ಕಟ್ಟೆಬ ಸೊಪ್ಪನ ಪಾದಕ್ಕೆ ಧರಿಸಿದ್ರು.
1: ಅವರು
0: ಸರಿ ಕನಗತ್ತಿ ಒಂದ ಜಡೆ ಒಳಗೆ ಮಡಿಕೊಂಡು ಗುಂಡು ಪ್ರೇಮಯ್ಯನ ಮಠಕ್ಕೆ ಹೋದ್ರಂತೆ. ಅಯ್ಯ ಗುಂಡು ಪ್ರೇಮಯ್ಯ,

0: ಮಾತಿಗೆ ನೀವು ಗೆದ್ದು ಬಂದಿದ್ರೆ ಓರಿಗಲ್ ಪಟ್ಟಣದಲ್ಲಿ ಈಡು ಮಾಡಿವೆ ನನ್ನ ತಲೆಗಳ, ನಿಮಗೆ ಕೊಡ್ತಕ್ಕಂತ ಶೂಲಕ್ಕೆ ನಾನು ಸುಲುವಾಗ್ತೀನಿ, ಗುರುತೇನಂತ ತಂದಿದ್ದೀರಿ ಅಂದ್ರು.
1: ಹೌದು
0: ನೋಡು, ಕಾಲು ಪ್ಯಾಂಡೆ ತಗೊಂಡೋಗಿ ಕಟ್ಟೆಪ್ಪ ಸೊಪ್ಪನ ಪಾದಕ್ಕೆ ಧರಿಸಿದ್ವಿ, ಚಿನ್ನ ಚಂದ್ರ ಇದೆ ತಗೊಂಡೋಗಿ ಊರ ದ್ವಾರಬಾಕ್ಲಲ್ಲಿ ಮಡಗಿದೀವಿ, ಬಂಗಾರದ ಕಾಳಿ ತಗೊಂಡೋಗಿ ಕಾಳಕದೇವಿ ದೇವಸ್ಥಾನದೊಳಗೆ ಮಡಗಿದೀವಿ, ತಕೋ ಕನಗಾತ್ರಿ ಅಂತೇಳಿ ಮುಂದೆ ಮಡಗದ್ರಂತೆ ಕನಗಾತ್ರಿಯನ್ನ ಶಿವನಾರಾಯಣ.
1: ಹೌದಪ್ಪ.
0: ಆಗ ಗುಂಡು ಪ್ರೇಮಯ್ಯ ನೋಡಿ ಆಡದಂತ ಮಾತಿಗೆ ನೀವು ಗೆದ್ದು ಬಂದಿದ್ದೀರಿ, ಏರುವೆ ನಾನು ಸೂಲವ ಅಂತೇಳಿ ಸೂಲವಾಗಿ ಸೂಲ್ ಮರ್ನಲ್ಲೋಗಿ ನಿಂತ್ಕೊಂಡ್ರಂತೆ ಗುಂಡು ಬ್ರಹ್ಮಯ್ಯ.
1: ಹೌದಪ್ಪ.
0: ಗುಂಡು ಬ್ರಹ್ಮಯ್ಯನ ಮುಡಿದಿದ್ದೀರು ನೋಡು, ನಮ್ಮ ಗಂಡ ಸೂಲ್ದ ಮರ್ನಲ್ಲೋಗಿ ನಿಂತ್ಕೊಂಡ ಮೇಲೆ ನಾವು ಈ ಜಗತ್ತಿನಲ್ಲಿ ಮುಂಡೇರಾಗಿ ಬಾಳ್ಬೇಕು, ಮುಂಡೇರಾಗಿ ನಾವು ಈ ಭೂಲೋಕದಲ್ಲಿ ಬಾಳದ ಮೇಲೆ ನರಮಾನೆಯವರೆಲ್ಲ ನಮ್ಮ ಮೇಲೆ ಕಣ್ಣು ಮಡುಗ್ತಾರೆ, ನಾವ್ಯಾಕೆ ಇಲ್ಲಿರಬೇಕು ಅಂತೇಳಿ ಶಿರಸವನ್ನು ಕೂದಿ ತಲೆನ ಒಂದ್ ಕಡೆ ಮುಡುಗುಟ್ಟು ಬಿರಿ ಮುಂಡದೊಳಗೆ ಹಾರತಿ ಇಟ್ಕೊಂಡ್ರಂತೆ ಶಿವನಾರಾಯಣನಿಗೆ.
1: ಕಣ್ಣ
0: ಯಾರು ಗುಂಡು ಬ್ರಹ್ಮಯ್ಯ ಮಡಿದಿದ್ದೀರು
1: ಜನ
0: ಶಿವನಾರಾಯಣನಿಗೆ, ಯಾವಾಗ ಬಿರಿ ಮುಂಡದೊಳಗೆ ಹಾರತಿ ಇಟ್ಕೊಂಡ್ರು ಈ ಗಣಪತ್ರಾಜನ ಪಟ್ಟಣದಲ್ಲಿ ಉರುಬಿರುವಂತ ಧೂಳ್ತ ಒಡೆದಾಯ್ತು,
1: ಅಲ್ಲಿಗೆ
0: ಪಟ್ಟಣದ ಪ್ರಜೆಗಳೆಲ್ಲ ವಂಗ್ಲೋ ಅಂತ ಎದ್ದು ಬಿಡ್ತಂತೆ ಗಣಪತ್ರಾಜನ ಪಟ್ಟಣದಲ್ಲಿ. ಕಳ್ಳರು ಬಂದ್ರು ಕಳ್ಳರು ಬಂದ್ರು ಕಳ್ಳರು ಬಂದ್ರು ಅಂತೇಳಿ ಕೂಗುವರಂತೆ.

ನನ್ನ ಗಡ್ಡಾಯ್ತು ಅಂತ ಒಪ್ಕಿತ್ತಾಡ್ತಾನೆ, ನನ್ನ ಮೀಸೆ ಹೋಯ್ತು ಅಂತ ಒಪ್ಕಿತ್ತಾಡ್ತಾನೆ. ಇದ್ದ ಬಂದ ದಂಡಗಳೆಲ್ಲ ಕರ್ಕೊಂಡದೆ ಗಣಪತ್ ರಾಜ ಬರ್ತಾ ಇರುವನಂತೆ, ಹಿಂದೆ ಮುಂದೆ ದಂಡಗಳನ್ನ ಬಿಟ್ಕೊಂಡು. ಎಲ್ಲಿಗೆ? ಗುಂಡು ಬ್ರಹ್ಮನ ಮಠಕ್ಕೆ. ಎಲ್ಲಿ ಶಿವನಾರಾಯಣ ಏಕ ಒಂದು ಬಂಗಾರ ಬಿಟ್ಕೊಂಡು ಹೋಗಿದ್ರಲ್ಲ, ಅದ್ ನೋಡ್ಕೊಂಡು ಹಿಂದೆ ಬಂದ್ಬಿಟ್ಟ. ಶಿವನಾರಾಯಣ ಹೋಗಿ ಸೂಲ್ಮಾರ್ನಲ್ಲಿ ಹೋಗಿ ನಿಂತ್ಕೊಂಡ್ರು, ಗುಂಡು ಬ್ರಹ್ಮನ ಮಧ್ಯ ನಿಲ್ಸ್ಕೊಂಡ್ರು. ಅವಾಗ ಗಣಪತ್ ರಾಜ ನೋಡ್ಬಿಟ್ಟ, ಆಹಾ ಶಿವನಾರಾಯಣ, ಇವತ್ತು ನನ್ನ ಪಟ್ಟಣದಲ್ಲಿ ನಾನು ನಾನು ಅಂತೇಳಿ ನಾನು ಅಹಂಕಾರದಿಂದ ಮೆರೀತಿದ್ದೆ.

0: ನನ್ನ ಪಟ್ಟಣಕ್ಕೆ ಕಳ್ತನ ಮಾಡೋರು ಯಾರು ಇರಲಿಲ್ಲ ನೀವಲ್ದೆ. ಇವತ್ತು ನನ್ನ ಮದ ಮಜ್ರಗಳನ್ನ ಮುರಿದಿ ಇವತ್ತು ನನ್ನ ಪಟ್ಟಣದಲ್ಲಿ ನೀವು ಕಳ್ತನ ಮಾಡ್ಕೊಂಡು ಗೆದ್ದು ಬಂದಿದ್ದೀರಿ ಸ್ವಾಮಿ, ನಿಮಗೆ ಕೋಟಿ ವಂದನೆಗಳು, ನಿಮಗೆ ಕೋಟಿ ನಮಸ್ಕಾರಗಳು ಸ್ವಾಮಿ ಅಂತೇಳಿ ಗಣಪತ್ರಾಜ ಕರಬೆತ್ತಿ ಕೈ ಮುಗಿದಂತೆ ಶಿವನಾರಾಯಣನಿಗೆ.
1: ಹೌದಪ್ಪ.
0: ಆಗ ಶಿವನಾರಾಯಣ ಗುಂಡು ಬ್ರಹ್ಮಯ್ಯ ಏಳು ಜನ ಮಡದಿದ್ದೀರನ್ನ ಕರ್ಕೊಂಡು

0: ಕುಂಬಾರಗ ಬಂದು, ಪಾರ್ವತಿ ಕುಂಬಾರ ಗುಂಡಯ್ಯನ ಸೂಲ ಸಹಿತವಾಗಿ ಕೈಲಾಸದಲ್ಲಿ ನಾನು ಮೆರೆಸ್ತೀನಂತ ಹೇಳಿದ್ನಲ್ಲ ನಿನ್ನ ಜೊತೆ ಒಳಗೆ
1: ಮಾತು ಕೊಟ್ಟಿದ್ನಲ್ಲ,
0: ಅದೇ ಪ್ರಕಾರವಾಗಿ ಈ ಕುಂಬಾರ ಗುಂಡಯ್ಯನ ಕೈಲಾಸದ ಬೀದಿಲಿ ಮೆರೆಸ್ಬೇಕಂತ ತಂದಿದ್ದೀನಿ ನೋಡು. ಅವಾಗ ಪಾರ್ವತಿ ದೇವಿ ನೋಡಿದ್ರ ಸ್ವಾಮಿ ಗುಂಡಿಗೆ ಧೈರ್ಯವ, ಅವನ ಗಂಡಾಳ ಸ್ಥಾನದ ಬಿರುದುಗಳ, ಅವನ ಗೆಲ್ಲುವಂತ ಶಕ್ತಿ ನಿಮ್ಮೊಳಗೆ ಏನಾರ ಇದ್ದತೆ ಅಂತ ಪಾರ್ವತಿ ದೇವಿ ಹಾಡಿದಂತ ಮಾತು, ಗಣಪತ್ ರಾಜ ನಾನು ನಾನು ಅಂತೇಳಿ ಮೆರೀತಿದ್ದಕ್ಕು, ಕುಂಬಾರ ಗುಂಡೆಯ ಮಣ್ಣಿನ ಕಾಳಿ ಮಣ್ಣಿನ ಕಾಲ್ಪೆಂಡನ್ನೆಲ್ಲ ಧರಿಸ್ಕೊಂಡು ಅವನು ದಿನ ಮೂರು ಹೊತ್ತಿನ ಕಾಳಿ ನುಡಿಸ್ತಿದ್ದಕ್ಕು, ಈ ಮೂರು ಪಂಥಕ್ಕೂ ಶಿವನಾರಾಯಣ ಊರುಗಲ್ಪಟ್ಟಣಕ್ಕೆ ಹೋಗಿ ಕಳತನ ಮಾಡ್ಕೊಂಡು ಬಂದು ಗೆದ್ದು ಆ ಗುಂಡು ಬ್ರಹ್ಮಯ್ಯನ ಏಳು ಜನ ಮಡದಿದ್ದೀರನ್ನ ಕರ್ಕೊಂಡೋಗಿ ಆ ದೇವ್ರ ಸಭೆ ಹತ್ರ ಸೇರಿಸಿದ್ರಂತೆ. ದೇವ್ರ ಸಭೆಗಳು ನೀವು ಸಾಮಾನ್ಯದರಲ್ಲ ಅಂತೇಳಿ ಆ ಗುಂಡು ಬ್ರಹ್ಮಯ್ಯನಿಗೂ ಏಳು ಜನ ಮಡದಿದ್ದಿರಿಗೆಲ್ಲ ಶರಣಾಗತನಾದ್ರು. ಅವಾಗ ನಾರಾಯಣ ವೈಕುಂಠಕ್ಕೋದ್ರು, ಶಿವ ಪಾರ್ವತಿ ಇರುವಂತ ಮಂಚಕ್ಕೋದ್ರು. ಇಲ್ಲಿಗೆ ಈ ಗಣಪತ್ರಾಜನ ಕಥೆ ಅನ್ನೋದು ಇಲ್ಲಿಗೆ ಮುಕ್ತಾಯವಾಯ್ತಿದೆ. ಈ ಸತ್ಯವಾದಂತ ಗಣಪತ್ರಾಜನ ಕಥೆಗಳನ್ನ ಹೇಳದಂತ ಭಕ್ತಾದಿಗಳಿಗೂ, ಈ ಶಿವನಾರಾಯಣನ ಕಥೆಗಳನ್ನ ಮಾಡಿಸ್ದಂತ ಭಕ್ತಾದಿಗಳಿಗೂ, ಈ ಸತ್ಯವಾದ ಕಥೆ ಶಿವನಾರಾಯಣನ ಗಣಪತ್ರಾಜನ ಕಥೆಗಳನ್ನ ಕೇಳುವಂತ ಭಕ್ತಾದಿಗಳಿಗೂ, ಯಾವ ಕಾರ್ಯಕ್ಕೋದ್ರು ದೇವ್ ಕಾರ್ಯ ಕೊಟ್ಟು ದೇವೇಂದ್ರಂತೆ ಬರುಣಿಕೆ ಕೊಟ್ಟು ಗಂಗೆಂತ ತನು ಕೊಟ್ಟು ಲಿಂಗವಂತ ಬೆಳಕು ಮಾಡಿ ಮೈ ಬರೋ ಕತ್ತಿ ಕೆಲಾಗ್ಲಿ ಅಂತೇಳಿ ಈ ಗಣಪತ್ರಾಜಿನ ಕಥೆಗಳನ್ನ ಇಲ್ಲಿ ಮುಕ್ತಾಯಗಳನ್ನು ಮಾಡಿ ಮಂಗಳಾರತಿಗಳನ್ನು ಪಾಡ್ತಾ ಇದ್ದೀವಿ.

0: ಇದುವರೆಗೂ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ರಾಜನ ಕತೆ ಭಾಗ ಎರಡರ ಕುರಿತು ಹರಿಕತೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಗದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055319. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319. ನಮಸ್ಕಾರ, ಶುಭರಾತ್ರಿ.